ಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಪ್ರೇಕ್ಷಕರುಗಳೇ, ಇದಿನ 2026ನೇ ಇಸವಿಯ ಆಗಸ್ಟ್ ತಿಂಗಳ 14ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೋರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಡು ಬಾಬಳಿಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 7:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮ. ಒಂಬತ್ತು ಗಂಟೆ 20 ನಿಮಿಷಕ್ಕೆ ಸ್ವಾತಂತ್ರ್ಯ ಪರ್ವ ವಿಶೇಷ ಕಾರ್ಯಕ್ರಮ, 9:50 ಗಾನಗಂಧರ್ವ, 10:20 ಸ್ವಾತಂತ್ರ್ಯದ ಹಿನ್ನೆಲೆಯ ವಿಶೇಷ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಬಿತ್ತರಗೊಳ್ಳಲಿವೆ.

ಒಬ್ಬ ಪುಟ್ಟ ಹುಡುಗ ಶಾಲೆಗೆ ಹೋಗ್ತಿದ್ದ. ಗೆಳೆಯರೊಂದಿಗೆ ಹೋಗೋನು. ತಮ್ಗೆ ಗೊತ್ತಲ್ಲ ಎಷ್ಟೋ ಸಲ ಅಪ್ಪ ಅಮ್ಮ ಮಕ್ಕಳನ್ನ ಶಾಲೆ ಗೇಟ್ವರೆಗೂ ಬಿಟ್ಟು ಬರ್ತಾರೆ. ಸಂತೋಷ ನೋಡೋದಕ್ಕೆ, ಮಕ್ಕಳು ಯೂನಿಫಾರ್ಮ್ ಹಾಕೊಂಡ್ರೆ ಟಾಟಾ ಅಂದಾಗ ಅಪ್ಪ ಅಮ್ಮನ ಖುಷಿ ಆಗ್ತದೆ. ಈ ಹುಡುಗನ ತಾಯಿ ಕೂಡ ಹಾಗೆ, ತಾನು ಮಗನ ಕಳಿಸೋಕೆ ಹೋಗ್ಬೇಕು, ಗೇಟ್ ಹತ್ರ ಬಿಟ್ಟು ಕೈ ಮಾಡಿ ಬರಬೇಕು, ಮಾತಾಡಿಸ್ಬೇಕು ಅಂತ ಅಪೇಕ್ಷೆ ಮಾಡ್ತಿದ್ಲು ಪಾಪ. ಅದ್ಯಾಕೋ ಹುಡುಗ ವಿಚಿತ್ರ, ಅವನು ಅಮ್ಮ ನೀ ಬರಬೇಡ, ನೀ ಬರಬೇಡ ಅಂತಿದ್ದ. ಆಗ ಶಾಲೆಗೆ ಬರ್ತೀನಿ ಅಂದ್ರೆ ಅಳುತ್ತಿದ್ದ, ನೀ ಬರಬೇಡ ಶಾಲೆಗೆ ಬರಬೇಡ. ಯಾಕಪ್ಪ ಬೇಡ ಅಂತ ಅಮ್ಮ ಕೇಳಿದ, ಉತ್ತರ ಕೊಡ್ತಿರ್ಲಿಲ್ಲ. ಅಮ್ಮ ನೀ ಶಾಲೆಗೆ ಬರಬೇಡ, ಅಪ್ಪ ಬೇಕಾದ್ರೆ ಬರಲಿ, ಅಪ್ಪ ಬೇಕಾದ್ರೆ ಬರಲಿ ಅಂತಿದ್ದ. ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕಲ್ಲ, ತನ್ನ ಸ್ವಂತ ಮಗ ತಾನು ಪ್ರೀತಿಯಿಂದ ಶಾಲೆ ಕಳ್ಸಕ್ಕೆ ಹೋಗ್ದಿ, ನೀ ಬರಬೇಡ ನೀ ಬರಬೇಡ ಅಪ್ಪ ಬಂದ್ರೆ ಬರಲಿ ಅಂತಿದ್ದ. ಆಕೆಗೆ ಯಾಕೋ ಪಾಪ ಬೇಜಾರಾಯ್ತು. ಏನ್ ಮಾಡ್ತಿದ್ಲು ಗೊತ್ತಾ, ಮಗನ ಶಾಲೆ ಕಳಿಸಿ ಶಾಲೆ ಆದ್ಮೇಲೆ ಯಾವುದೋ ಮರದ ಹಿಂದೆ ನಿಂತ್ಕೊಂಡು ಆ ಮಗ ಆಟ ಆಡೋದನ್ನ ನೋಡ್ಕೊಂಡು ಸಂತೋಷ ಪಡ್ತಾ ಇದ್ಲು ಪಾಪ. ಒಂದ್ ದಿವಸ ಶಾಲೆ ವಾರ್ಷಿಕೋತ್ಸವ ಬಂತು. ಸಂಭ್ರಮ ದಿನ, ಎಲ್ಲ ತಂದೆ ತಾಯಂದಿರು ಬರಬೇಕು ಅಂತ ಶಾಲೆಯಿಂದ ಒಂದು ಆಹ್ವಾನ ಬಂದಿತ್ತು. ಅವತ್ತಿನ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆ ನೋಡ್ಬೇಕಲ್ಲ, ಸಂಭ್ರಮದಿಂದ ಹೋಗ್ತಿದ್ದಾರೆ. ಆದ್ರೆ ಹುಡುಗ ತಾಗೀತು ಮಾಡಿದ, ಅಪ್ಪ ಬರಲಿ ಮುಂದಿನ ಸಾಲಲ್ಲಿ ಕೂತ್ಕೊಳ್ಳಿ, ನೀ ಮಾತ್ರ ಬರಬೇಡ, ಏನಾದರೂ ನೀ ಬರಬೇಡ. ಆ ತಾಯಿ ಹೃದಯಕ್ಕೆ ಎಷ್ಟು ನೋವಾಯ್ತು ಪಾಪ. ಆಕೆ ಹೇಳೋದನ್ನು ನೋಡಿ ತಂದೆ ಹೇಳಿದರು, ಚಿಂತೆ ಮಾಡಬೇಡ ಅವ್ನು ಹೋಗಲಿ ಶಾಲೆಗೆ, ನೀ ಬಾ ನಿಧಾನಕ್ಕೆ ಬಾ, ಹಿಂದಂತರ ಬಾ, ಕಾರ್ಯಕ್ರಮ ಶುರು ಆದ್ಮೇಲೆ ಬಂದು ಹಿಂದಿನ ಸಾಲಲ್ಲಿ ಕೂತ್ಕೊಂಡಿರಿ, ನೀನು ಅವ್ನು ಗೊತ್ತೇ ಆಗಲ್ಲ, ಮುಂದಿನ ಸಾಲಲ್ಲಿ ನಾನು ಕೂತ್ಕೊಂಡಿರ್ತೀನಿ ನಾನು ಕಾಣಿಸೋ ಹಾಗೆ. ತಾಯಿ ಒಪ್ಪಿ ಹಾಗೆ ಮಾಡಿದರು. ಕಾರ್ಯಕ್ರಮ ಚಂದ ನಡೀತಾ ಇತ್ತು. ಹುಡುಗನ ತಾಯಿ ಹಿಂದೆ ಕೂತ್ಕೊಂಡು ಸಂತೋಷ ಪಡ್ತಾ ಇದ್ಲು. ಈ ಹುಡುಗ ಹಾಡೋದಕ್ಕೆ ಅಂತ ವೇದಿಕೆ ಮೇಲೆ ಹೋದೋನು, ಹಾಡ ಹಾಡ್ತಾ ಹಾಡ್ತಾ ನೋಡಿದ ಹಿಂದಿನ ಸಾಲಲ್ಲಿ ಅಮ್ಮ ಕೂತಿದ್ದಾಳೆ. ಸಿಟ್ಟು ತಲೆಗೇರ್ಬಿಡ್ತ ಅವನಿಗೆ, ಬೇಡ ಅಂದ್ರೆ ಯಾಕೆ ಬಂದ್ಲಿಕ್ಕೆ. ಆ ಹಾಡು ಹಾಡೋದು ಮುಗಿಸಿದ, ಕೆಳಗಿಳಿದು ಓಡ್ದ. ತಾಯಿ ಕುಳಿತಿದ್ಲಲ್ಲ ಹಿಂದಿನ ಸಾಲಲ್ಲಿ, ಆಕೆ ಹಿಂದೆ ಹೋಗಿ ನಿಂತ್ಕೊಂಡ. ತಾಯಿ ಪಕ್ಕದಲ್ಲಿ ಕೂತವ್ರ ಹತ್ರ ಮಾತಾಡ್ತಾ ಇದ್ರು. ಇನ್ನೊಬ್ಬ ಹೆಂಗಸು ತಾಯಿ ಜೊತೆಗಿದ್ದವರು ಕೇಳಿದ್ರು ಈ ತಾಯಿಗೆ, ಹುಡುಗನ ತಾಯಿಗೆ, ಯಾಕಮ್ಮ ನಿಮ್ ಮುಖದ ಮೇಲೆ ಇಷ್ಟೊಂದು ಆಳದ ಗಾಯ ಇದೆಯಲ್ಲ, ಮುಖದ ಮೇಲೆ ಎಡಗಡೆ ಭಾಗದಲ್ಲಿ ತಲೆಯಿಂದ ಗದ್ದದವರೆಗೂ ಒಂದು ಆಳವಾದ ಗಾಯ ಆಗಿದೆ, ಇದು ಹೇಗೆ ನಿಂತು ಗಾಯ ಇದು ಅಂತ ಕೇಳಿದ್ರು. ಆಗ ಹುಡುಗನ ಅಮ್ಮ ಹೇಳಿದ್ರು, ಇದು 6-7 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಆದದ್ದು, ಮನೆಗೆ ಬೆಂಕಿ ಬಿದ್ದ್ಬಿಡ್ತು, ನನ್ನ ಮಗ 1 ವರ್ಷದ ಕೂಸದ್ ಪಾಪ, ನೆಲದಲ್ಲಿ ಮಲಗಿಸಿದ್ದೇನೆ, ಈ ಮನೆಗೆ ಆಧಾರವಾದಂತ ಕಂಬ ಇದೆಯಲ್ಲ ಅದು ಕುಸಿಯೋಕೆ ಶುರು ಆಯ್ತು, ಕೆಳಗೆ ಬೀಳೋಕೆ ಶುರು ಆಯ್ತು, ನೇರವಾಗಿ ನನ್ನ ಮಗನ ಮೇಲೆ ಬೀಳ್ಬೇಕದು, ಬೇರೆ ಹಾದಿ ಇಲ್ಲ, ಅಯ್ಯೋ ನನ್ನ ಮಗನ ಪೆಟ್ಟಾಗ್ತದೆ, ಮಗನ ಪೆಟ್ಟಾಗ್ತದೆ, ಸುಟ್ಟೋಗ್ತಾನ ಮಗ ಅಂತ ಹೆದರ್ಕೊಂಡು ಏನೂ ತೋಚದೇನೆ ಓಡಿ ಹೋಗಿ ಅವನ್ ಎತ್ಕೊಂಡು ಹಿಡ್ಕೊಂಡ್ಬಿಟ್ಟೆ. ಕಂಬ ಬೀಳ್ತಿತ್ತಲ್ಲ, ಮಗನಿಗೆ ಜಳ ಹತ್ತಬಾರದು ಅಂತ ಮುಖ ಈ ಕಡೆ ಮಾಡಿ ಮಗುನ ಹಿಡ್ಕೊಂಡಾಗ ಆ ಕಂಬ ನನ್ನ ಮುಖದ ಮೇಲೆ ಬಿತ್ತು. ಪುಣ್ಯ ನನ್ನ ಮಗನಿಗೆ ಏನೂ ಆಗ್ಲಿಲ್ಲ, ನಾನು ಹೇಗಾದ್ರಿ ಏನ್ ಸ್ವಾಮಿ, ನನಗೆ ಗಾಯ ಆಯ್ತಲ್ಲ ಹಣೆಯಿಂದ ಗದ್ದದವರೆಗೂ ಆ ಉರಿತಿರೋ ಕಂಬ ನನ್ನ ಮುಖದ ಮೇಲೆ ಬಿದ್ದಾಗ ಆದದ್ದು, ನನಗೆ ಗಾಯದ ಬಗ್ಗೆ ಅಸಹ್ಯ ಅನ್ಸೋಲ್ಲ, ಮಗ ಬದುಕೊಂಡಲ್ಲ ಸಾಕು ಅಂತ ಕಣ್ಣು ತುಂಬಿ ಮಾತಾಡಿದ್ಲಂತೆ. ಈ ಹುಡುಗ ಹಿಂದೆ ನಿಂತಿದ್ನಲ್ಲ ಕೇಳಿಸ್ಕೊಂಡ, ಆಘಾತ ಆಗ್ಬಿಡುತ್ತೆ ಮನಸ್ಸಿಗೆ ಅವನಿಗೆ. ಹಾಗ ಗೊತ್ತಾದದ್ದು ಆ ತಾಯಿ ಮುಖದ ಮೇಲೆ ಇದ್ದಂತ ಅಸಹ್ಯವಾದ ಕಲೆಯಿಂದಾಗ್ಲೇನೆ ಅಮ್ಮ ನಮ್ಮ ಶಾಲೆಗೆ ಬರೋದು ಬೇಡ ಅಂತಿದ್ದ ಅವನು. ಈಗ ಗೊತ್ತಾಯ್ತ ಅವನಿಗೆ ಆ ಗಾಯದ ಕಲೆ ತಾನು ಉಳಿಸೋಕ್ ಹೋದಾಗ ಆದದ್ದು, ತಾಯಿ ಮಾಡಿದ ತ್ಯಾಗ ತಾನು ಬದುಕಿಸ್ಕೊಳ್ಳೋಕೆ ಅಂತ ಗೊತ್ತಾಯ್ತು. ಆ ಹುಡುಗ ಏನ್ ಮಾಡಿದೆ ಗೊತ್ತಾ, ಅಮ್ಮ ಕೂತಿದ್ಲಲ್ಲ ಕುರ್ಚಿ ಮೇಲೆ, ಪಕ್ಕದಲ್ಲಿ ನಿಧಾನಕ್ಕೆ ಬಂದು ಕೂತ್ಕೊಂಡ, ಗಟ್ಟಿಯಾಗಿ ತಾಯಿನ ಅಪ್ಕೊಂಡ, ಆಕೆ ಮುಖದ ಮೇಲೆ ಗಾಯದ ಕಲೆ ಇತ್ತಲ್ಲ ನಿಧಾನವಾಗಿ ತನ್ನ ಬೆರಳನ್ನು ಅದನ್ನ ಆಡಿಸಿದ, ಅದಕ್ಕೊಂದು ಮುತ್ಕೊಟ್ಟ. ಇದು ಆಕೆ ತ್ಯಾಗಕ್ಕೆ ಅಭಿಮಾನ ಪಟ್ಟ, ಆಕೆ ಪಕ್ಕದಲ್ಲೇ ಕುಳಿತುಕೊಂಡ. ತ್ಯಾಗದ ಬಲ ಅದು ಸ್ವಾಮಿ. ತಾಯಿ ಬಿಟ್ಟು ಹೇಳಲಿಲ್ಲ ಮಗನಿಗೋಸ್ಕರ ಮಾಡಿದ್ದೀನಿ ಅಂತ, ಅವನ ಮುಂದೆ ಹೇಳಲಿಲ್ಲ. ಆ ಹುಡುಗ ಅನ್ಕೊಂಡದ್ದು ಅಸಹ್ಯವಾದ ಕಲೆ ಬೇಡ ಅನಿಸಿದ್ದು, ಯಾವುದು ಅಸಹ್ಯವಾದ ಕಲೆ ಆಗಿತ್ತೋ ಅದೇ ಮುಂದೆ ತಾಯಿಯ ತ್ಯಾಗದ ಪ್ರತೀಕ ಆಯ್ತು. ಆ ಹುಡುಗನ ಮನಸ್ಸನ್ನ ಗೆತ್ತು. ಅದರಿಂದ ಯಾವುದೇ ನೋವಿನ ಹಿಂದೆ ಒಂದು ಆಳವಾದ ಕಥೆ ಇದೆ ಅನ್ನೋದನ್ನು ಮರೀಬಾರದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟ್ರೀಯ ಇನ್ಸ್ಪೈರ್ ಅವಾರ್ಡ್, ಗದಗ್ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸೈರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ, ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ ಸ್ಮೃತಿ ದಿವಸ್ ಆಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆಯಲ್ಲಿ 12,534 ಜನ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. ವಿಶ್ವ ಅಂಗಾಂಗ ದಾನ ದಿನಾಚರಣೆ ಹಿನ್ನೆಲೆ ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನ ಹಲವೆಡೆ ಜರುಗಿದವು. ಹಿರಿಯ ಆಯುರ್ವೇದ ತಜ್ಞ ವೈದ್ಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾಕ್ಟರ್ ಆಕಾಶ್ ಕೆಂಭಾವಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಒಬ್ಬ ಅಂಗದಾನಿ ಹಲವಾರು ಜೀವಗಳನ್ನು ಉಳಿಸಬಹುದು. ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ನಮ್ಮ ಮರಣದ ನಂತರವೂ ಮತ್ತೊಬ್ಬರಿಗೆ ಬದುಕುವ ಅವಕಾಶ ನೀಡುವ ಮಹಾದಾನ. ನಾವು ಅಂಗಾಂಗ ದಾನ ಮಾಡಲು ಇಚ್ಛೆ ಇದೆ ಎಂದು ನೋಂದಾಯಿಸಿಕೊಳ್ಳಬೇಕು. ಭಾರತದಲ್ಲಿ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ NOTTO ನೋಟೋ ಮೂಲಕ ಆನ್ಲೈನ್ನಲ್ಲಿ ಅಂಗದಾನಕ್ಕೆ ಪ್ಲೆಜ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟವರು ತಮ್ಮ ಅಂಗಾಂಗ ದಾನದ ಇಚ್ಛೆಯನ್ನು ನೋಂದಾಯಿಸಬಹುದು. ಆಧಾರ್ ಮತ್ತು OTP ಮೂಲಕ ನೋಂದಣಿ ಮಾಡಬಹುದು. ನೋಂದಾಯಿಸಿಕೊಂಡು ಸುಮ್ಮನಾಗಬೇಡಿ. ನಾನು ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ದಾನ ಮಾಡಲು ಬಯಸುತ್ತೇನೆ ಎಂದು ನಿಮ್ಮ ತಂದೆ ತಾಯಿ ಪತಿ ಅಥವಾ ಪತ್ನಿ ಮಕ್ಕಳು ಅಥವಾ ಆಪ್ತರಿಗೆ ಸ್ಪಷ್ಟವಾಗಿ ತಿಳಿಸಿ. ವ್ಯಕ್ತಿ ಅಂಗದಾನಕ್ಕೆ ಪ್ಲೆಜ್ ಮಾಡಿದ್ದರೂ ಮರಣ ಸಂದರ್ಭದಲ್ಲಿ ಅಂಗಾಂಗಗಳನ್ನು ಪಡೆಯಲು ಕುಟುಂಬ ಅಥವಾ ಕಾನೂನುಬದ್ಧವಾಗಿ ಮೃತದೇಹದ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗೆ ಒಪ್ಪಿಗೆ ಅಗತ್ಯವಾಗುತ್ತದೆ. ಮತ್ತೆ ಕುಟುಂಬದವರಿಗೂ ಒಂದು ಮನವಿ: ನಮ್ಮ ಪ್ರೀತಿ ಪಾತ್ರರು ತಮ್ಮ ಮರಣದ ನಂತರ ಅಂಗಾಂಗ ದಾನ ಮಾಡಲು ಇಚ್ಛೆ ವ್ಯಕ್ತಪಡಿಸಿದರೆ ದುಃಖದ ಆ ಕ್ಷಣದಲ್ಲಿ ಅವರ ಕೊನೆಯ ಇಚ್ಛೆಯನ್ನು ಗೌರವಿಸುವುದು, ಮತ್ತೊಬ್ಬರ ಬದುಕಿಗೆ ಅವಕಾಶ ನೀಡುವುದು ನಮ್ಮ ಪ್ರೀತಿ ಅತ್ಯಂತ ಅರ್ಥಪೂರ್ಣ ಅಭಿವ್ಯಕ್ತಿಯಾಗಬಹುದು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಇನ್ಸ್ಪೈರ್ ಮಾನಕ್ ಪ್ರಶಸ್ತಿಯನ್ನು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಥಾಪಿಸಿದೆ. ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ 5 ಮೌಲಿಕ ಹಾಗೂ ವೈಜ್ಞಾನಿಕ ಆಧಾರಿತ ಆಲೋಚನೆಗಳನ್ನು 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಸಲ್ಲಿಸಲು ಅವಕಾಶ ನೀಡಿದೆ. ವಿಜೇತರಿಗೆ 10,000 ರೂಪಾಯಿ ಬಹುಮಾನ ನೀಡಲಾಗುತ್ತದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸೈರಾಮ್ ಹೂಗಾರ್ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಸೈರಾಮ್ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ನ ರಾಷ್ಟ್ರೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಮಾರೋಪಗೊಳ್ಳಲಿರುವ ರಾಷ್ಟ್ರೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸೈರಾಮ್ ಹೂಗಾರ್ ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಸೈರಾಮ್ ಮಾಹಿತಿ ನೀಡಿದ್ದಾರೆ.
2: ಇನ್ಸ್ಪೈರ್ ಅವಾರ್ಡ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ನನ್ನ ಮಾದರಿಯ ಹೆಸರು: ಮಕ್ಕಳಿಗಾಗಿ ಎತ್ತರ ಹೊಂದಿಸಬಹುದಾದ ಡೈನಿಂಗ್ ಟೇಬಲ್. ಇನ್ಸ್ಪೈರ್ ಅವಾರ್ಡ್ಗೆ ಯೋಜನೆ ತಯಾರಿಸಿರುವ ಬಗ್ಗೆ ನಮ್ಮ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಜೊತೆಗೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ತಂತ್ರಜ್ಞರನ್ನು ಸಂಪರ್ಕ ಮಾಡಿದೆ. ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ 0 ಕೋಲು

0: ಗೇರ್ ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ. ಈ ಮಾದರಿಯಲ್ಲಿ ಡಿಪಿಡಿಟಿ ಸ್ವಿಚಸ್ ಗಳು, ಎಸ್ಪಿಡಿಟಿ ಸ್ವಿಚಸ್ ಗಳು, ಫಿಮೇಲ್ ಜ್ಯಾಕ್, ಪಿಒ ಮೋಟಾರ್ ಗಳನ್ನು ಬಳಸಲಾಗಿದೆ. ಟೇಬಲ್ ಟಾಪ್ ನ ಕೆಳಗೆ ಟೆಲಿಸ್ಕೋಪಿಕ್ ಅಥವಾ ತಂತ್ರ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ. ಮಗುವಿನ ಎತ್ತರಕ್ಕೆ ತಕ್ಕಂತೆ ಟೇಬಲ್ ನ ಎತ್ತರವನ್ನು ಹೊಂದಿಸಿಕೊಳ್ಳಬಹುದು.
1: ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಉತ್ತರ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ನಾಳೆ 15ನೇ ತಾರೀಖಿನವರೆಗೆ 3 ದಿನಗಳ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿಸಲು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆದೇಶಿಸಿದೆ. ಹಳಿಯಾಳ್, ಜೊಯ್ಡಾ ಹಾಗೂ ಮುಂಡಗೋಡ್ ತಾಲೂಕುಗಳ 25 ಗ್ರಾಮಗಳ ಆದಿ ಸೇವಾ ಕೇಂದ್ರಗಳಲ್ಲಿ ಜನ್ ಸುನ್ವಾಯಿ ಕಾರ್ಯಕ್ರಮ ಜರುಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯ್ಕೆಯಾದ 87 ಗ್ರಾಮಗಳಲ್ಲಿ 3 ದಿನಗಳ ಕಾಲ ವಿಶೇಷ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಪಾಕಿಸ್ತಾನ ವಿಭಜನೆಯ ಭಯಾನಕ ಸ್ಮರಣಾರ್ಥ ದಿನವೆಂದು ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಭಾರತದಲ್ಲಿ 14th August ಆಚರಿಸಲಾಗುತ್ತದೆ. 1947ರ ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಸ್ಥಳಾಂತರಗೊಂಡ, ತೀವ್ರ ಹಿಂಸಾಚಾರವನ್ನು ಅನುಭವಿಸಿದ ಮತ್ತು ಪ್ರಾಣ ಕಳೆದುಕೊಂಡ ಲಕ್ಷಾಂತರ ಜನರ ಸ್ಮರಣೆಯೊಂದಿಗೆ ಗೌರವಿಸುವ ದಿನ. ರಾಷ್ಟ್ರೀಯ ಸ್ಮಾರಕವನ್ನು 2021ರಲ್ಲಿ ಸ್ಥಾಪಿಸಲಾಯಿತು. ಮೃದಂಗ ವಿದ್ವಾನ್ ಎವಿ ಆನಂದ್ ಅವರಿಗೆ ಅಕಾಡೆಮಿ ರತ್ನ ಪುರಸ್ಕಾರ ಸೇರಿದಂತೆ ಆನೂರು ಅನಂತಕೃಷ್ಣ ಶರ್ಮಾ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತಜ್ಞ ಕೆ ವಾಗೀಶ್, ಜಾನಪದ ಸಂಗೀತಜ್ಞ ಎಸ್ಸಿ ಶರ್ಮಾ ಹಾಗೂ ನಿರ್ದೇಶಕ ಟಿಎಸ್ ನಾಗಾಭರಣ ಸೇರಿದಂತೆ ರಾಜ್ಯದ 9 ಸಾಧಕರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪ್ರಶಸ್ತಿಗಳನ್ನು ಪ್ರದಾನಿಸಿದೆ. ಹೊಸದಿಲ್ಲಿಯ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ 115 ಕಲಾವಿದರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನಿಸಿದರು. ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಖಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷ ನಿಷೇಧಿಸಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಹಿರಿಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯ ಡಾಕ್ಟರ್ ಎಸ್ಎಂ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಗೊಳಿಸುವ ದೂರದೃಷ್ಟಿಯ ನಿರ್ಣಯ ಎಂದಿದ್ದಾರೆ.
5: ತಂಬಾಕು ನಿಷೇಧ ಕಾಯ್ದೆ ಜಾರಿಗೆ ತಂದ ನಮ್ಮ ಘನವೆತ್ತಿದ ಕರ್ನಾಟಕ ಸರ್ಕಾರಕ್ಕೆ ನನ್ನ ಪೂರ್ವಕ ವಂದನೆಗಳು. ತಂಬಾಕು ಸೇವನೆಯಿಂದ ಗಂಟಲು, ಶ್ವಾಸನಾಳ, ಫುಫ್ಫುಸಗಳಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ತಂಬಾಕು ತಿನ್ನುವುದರಿಂದ ತುಟಿ, ನಾಲಿಗೆ, ಗಂಟಲು, ವಸಡಿ, ಅನ್ನನಾಳ, ಜಠರ, ಸಣ್ಣ ಕರು, ದೊಡ್ಡ ಕರುಗಳಿಗೆ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇರುತ್ತದೆ. ಹೃದಯ ಮತ್ತು ರಕ್ತನಾಳಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುತ್ತದೆ. ಮರಣ ಪ್ರಮಾಣದಲ್ಲಿ ಇತ್ತೀಚಿನ ಸಮೀಕ್ಷೆಯಲ್ಲಿ ಕ್ಯಾನ್ಸರ್ ನಿಂದ ಮರಣ ಹೊಂದುವವರು 50% ಇರುತ್ತಾರೆ. ದೇಹದ ಪ್ರತಿಕಾರಕ ಶಕ್ತಿ ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಕೂಡ ಹಿನ್ನಡೆಯುತ್ತದೆ. ಈ ಆರ್ಥಿಕ ಹಿನ್ನಡೆ ದೇಶದ ಬಡತನಕ್ಕೂ ಕೂಡ ಪರಿಣಾಮ ಬೀರುತ್ತದೆ. ಉಗುರು ಮತ್ತು ಕೂದಲು ಹೊರತುಪಡಿಸಿ ಶರೀರದ ಎಲ್ಲ ಅಂಗಾಂಗಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚಾಗಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿರುವುದು ದುರ್ಭಾಗ್ಯದ ಸಂಗತಿ. ಕ್ಯಾನ್ಸರ್ ಕಾಯಿಲೆ ಬೇಗನೆ ಗುರುತಿಸಿದರೆ, ಅದರ ಪೂರ್ಣ ಉಪಚಾರ ಮಾಡಿದರೆ ರೋಗಿ ಗುಣಮುಖವಾಗುತ್ತಾನೆ. ತಂಬಾಕಿನ ಎಲ್ಲ ರೀತಿಯ ಉಪಯೋಗಗಳನ್ನು ತಿಳಿಸಬೇಕು. ಇದರಿಂದ ದೇಶದ ಉಜ್ವಲ ಭವಿಷ್ಯವನ್ನು ಕೂಡ ಕಟ್ಟಲು ಸಾಧ್ಯವಾಗುತ್ತದೆ.
1: 80ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ

0: ನಾಳೆ ಆಗಸ್ಟ್ 15ರಂದು ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಲಿದೆ. ಈ ಹಿನ್ನೆಲೆ ಬೆಳಗಿನ 7:05 ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 6:40 ಪ್ರಸಾರವಾಗಲಿದೆ. 5ನೇ ಶ್ರೇಯಾಂಕದ ಬ್ಯಾಡ್ಮಿಂಟನ್ ಪಟು ಹೇಮಂತ್ ಗೌಡ ಯಾನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಪಂದ್ಯದಲ್ಲಿ 32ರ ಘಟ್ಟದಲ್ಲಿ ಮಹಿಳಾ ಸಿಂಗಲ್ಸ್ನಲ್ಲಿ ಮೇಘಶ್ರೀ, ನೇಹಾ ಹಾಗೂ ಅನನ್ಯಶ್ರೀ ಸೇರಿದಂತೆ 11 ಮಹಿಳಾ ಪಟುಗಳು ಗೆಲುವು ಸಾಧಿಸಿದ್ದು ಅಖಿಲ 16ರ ಘಟ್ಟಕ್ಕೆ ವಾಕ್ ಓವರ್ ಪಡೆದಿದ್ದಾರೆ. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲಸಂಚಯ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೈನ್ ಅಭಿಯಾನ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟ್ರೀಯ ಇನ್ಸ್ಪೈರ್ ಅವಾರ್ಡ್ ಗದಗ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸೈರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 106ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ಪಾಕ ನಿನ್ನೊಳದೊಂದು,
6: ಪಾಕ ನಿನ್ನೊಳದೊಂದು,
5: ಸಾಗುತಿಹುದು ಎಡೆಬಿಡದೆ,
6: ಸಾಗುತಿಹುದು ಎಡೆಬಿಡದೆ,
5: ಲೋಕದೆಲ್ಲವೂ ಸೂಕ್ಷ್ಮಗತಿಯಿನ್,
6: ಲೋಕದೆಲ್ಲವೂ ಸೂಕ್ಷ್ಮಗತಿಯಿನ್,
5: ಒಳಹೊಕ್ಕು
6: ಹೊಳಹೊಕ್ಕು,
5: ಸಾಕುಬೇಕುಗಳೆಲ್ಲವೂ
6: ಸಾಕುಬೇಕುಗಳೆಲ್ಲವೂ,
5: ಅದರಿನ ಆ ಯಂತ್ರವನು,
6: ಅದರಿನ ಆ ಯಂತ್ರವನು,
5: ಏಕೆ ರಚಿಸಿದನೋ ವಿಧಿ ಮಂಕುತಿಮ್ಮ,
6: ಏಕೆ ರಚಿಸಿದನೋ ವಿಧಿ ಮಂಕುತಿಮ್ಮ.
4: ಹಿಂದಿನ ಮುಕ್ತಕಗಳಲ್ಲಿ ನಾವು ನಮ್ಮ ಒಡಲಿನ ಒಳಗಡೆ ಇರುವಂತ ಸತ್ವದ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ವಿ. ಜೀವ ಅನ್ನುವಂತಹ ಒಂದು ಚೈತನ್ಯ ನಮ್ಮ ಎಲ್ಲ ಒಡಲ ಒಳಗಡೆ ಸೇರಿದೆ. ಅದು ಭುವಿ ಮತ್ತು ರವಿ ಈ ಎರಡರ ಸಂಯೋಗದಿಂದ ಅಂತ ನೋಡಿದ್ವಿ. ಸೊ ಅವೆರಡರ ಸಂಯೋಗದಿಂದ ಅನ್ನಗಳು, ಉದಕಗಳು ಅದೆಲ್ಲ ಸೇರ್ತಾ ಇವೆ ಅಂತ. ಅವೆಲ್ಲ ಒಳಗಡೆ ಸೇರಿದಾಗ ಒಂದು ಮಿಶ್ರಣವಾಗುತ್ತದೆ. ಆ ಮಿಶ್ರಣದ ವಿಶೇಷತೆ ಏನಪ್ಪ ಅಂದರೆ ಅದಕ್ಕೊಂದು ಸರಿಯಾದಂಥ ಹದ ಇದೆ ಅಂತ. ಈಗ ನಮ್ಮಲ್ಲಿ ಪಾಕ ಅನ್ನುವಂಥ ಪದ ನಾವು ಕೇಳಿದ್ದೀವಿ, ಪಾಕವನ್ನು ಮಾಡ್ತೀವಿ ಅಂತ. ಉದಾಹರಣೆಗೆ ಬೆಲ್ಲದ ಪಾಕ. ಬೆಲ್ಲದ ಪಾಕ ಮಾಡುವಂಥದ್ದು ಯಾವುದೋ ಒಂದು ಸಿಹಿ ತಿಂಡಿಯ ತಯಾರಿಕೆಗಾಗಿ ಬೆಲ್ಲದ ಪಾಕವನ್ನು ಮಾಡ್ತೀವಿ. ಬೆಲ್ಲವನ್ನು ನೀರಿನಲ್ಲಿ ಹಾಕಿ ಕುದಿಸಿದಾಗ ಅದು ಒಂದು ರೀತಿಯಲ್ಲಿ ಕರಗಿ ಒಂದು ಮಿಶ್ರಣವಾಗುತ್ತೆ, ಅದು ಕುದೀತಾ ಇರುತ್ತೆ. ಕುದೀತಾ ಇರುವಂಥ ಬೆಲ್ಲದ ಆ ಒಂದು ಮಿಶ್ರಣಕ್ಕೆ ಸರಿಯಾದ ಸಮಯಕ್ಕೆ ಬೇರೆ ಪದಾರ್ಥಗಳನ್ನು ಹಾಕಬೇಕು. ಈಗ ತೆಂಗಿನಕಾಯಿದೋ ಏನೋ ಒಂದು ಹಾಕಿ ಅದನ್ನು ಕಲಿಸಿದಾಗ ಅದು ಒಂದು ರೀತಿಯ ಬೆಲ್ಲದ ಮಿಠಾಯಿಯಾಗಿ ತಯಾರಾಗುತ್ತೆ. ಅದನ್ನು ತುಂಬ ಮುಂಚೆ ಹಾಕಿಬಿಟ್ರೆ ಅದು ಪಾಕ ಸರಿಯಾಗಿ ಹದ ಇರಲ್ಲ, ಸೊ ಅದು ಉಂಡೆಯಾಗಿ ಬರಲ್ಲ.

ಮಿಠಾಯಿಯ ರೀತಿಯಲ್ಲಿ ಬರಲ್ಲ, ತುಂಬ ನಿಧಾನ ಆಗಿಬಿಟ್ರೆ ಕಲ್ಲಿನಂತೆ ಗಟ್ಟಿಯಾಗ್ಬಿಡುತ್ತೆ. ಸೊ ಪಾಕ ಅನ್ನೋದರ ಒಂದು ವಿಶೇಷತೆ ಏನಪ್ಪಾ ಅಂದರೆ ಅದಕ್ಕೊಂದು ಸರಿಯಾದ ಹದ ಇರಬೇಕು. ಸಂಕ್ರಾಂತಿ ಸಮಯದಲ್ಲಿ ನಮ್ಮಲ್ಲಿ ಸಕ್ಕರೆ ಹೆಚ್ಚುಗಳು ಮಾಡುವಂಥ ಒಂದು ಪದ್ಧತಿ ಇದೆ. ಆ ಸಕ್ಕರೆ ಹೆಚ್ಚನ್ನು ಮಾಡುವಾಗಂತೂ ಈ ಪಾಕದ ಹದ, ಸಕ್ಕರೆ ಪಾಕದ ಹದದ ವಿಶೇಷತೆ ಮತ್ತು ಅದರ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಬೆಲ್ಲದ ಅಚ್ಚಿಗೆ ಹಾಕುವಂಥದ್ದು ಆ ಮರದ ಅಚ್ಚುಗಳಿರ್ತವೆ, ಅದು ಆನೆ ಯಾವುದೋ ಹಕ್ಕಿ ಬೃಂದಾವನ ಇಂಥದ್ರದ್ದೆಲ್ಲ ಇರುತ್ತೆ. ಸರಿಯಾದ ಕ್ಷಣದಲ್ಲಿ ನಾವು ಒಲೆಯಿಂದ ಪಾಕವನ್ನು ಇಳಿಸಿ ಸರಿಯಾಗಿ ಅದನ್ನು ಕಲಸಿ ಆ ಪಾಕದ ಆ ಅಚ್ಚಿನ ಒಳಗಡೆಗೆ ಹಾಕಿದಾಗ ಅದು ಗಟ್ಟಿಯಾಗಿ ಸರಿಯಾಗಿ ಒಂದು ಬೊಂಬೆಯ ಆಕಾರವನ್ನು ತಳಿಯುತ್ತೆ. ಆ ಮರದ ಅಚ್ಚಿನ ಒಂದು ಇದನ್ನು ನಾವು ತೆಗೆದ್ರೆ ಒಳಗಡೆ ಸುಂದರವಾದಂಥ ಸಕ್ಕರೆಯ ಅಚ್ಚು ನಮಗೆ ಸಿಕ್ಕತ್ತೆ. ಸೊ ಆ ಪಾಕದ ಹದ ಅದು ಅತ್ಯಂತ ಮುಖ್ಯವಾದಂಥದ್ದು. ಇಲ್ಲಿ ನಮ್ಮ ಶರೀರದ ಒಳಗಡೆ ಆ ತರಹ ಅತಿ ಸೂಕ್ಷ್ಮವಾದಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಹದದಲ್ಲಿರುವ ಒಂದು ಮಿಶ್ರಣ ಓಡಾಡ್ತಾ ಇದೆ. ಅದೆಲ್ಲ ಎಡೆ ಬಿಡದೆ ನಿಲ್ಲದೆ ಓಡಾಡ್ತಾ ಇರೋದ್ರಿಂದಲೇ ನಮ್ಮ ಶರೀರಕ್ಕೆ ಒಂದು ಚೈತನ್ಯ. ಅದರಲ್ಲಿ ಏನಾದರೂ ಏರ್ಪೇರಾದರೆ ನಮಗೆ ಆ ಚೈತನ್ಯ ಹೊರಟೋಗುತ್ತೆ, ಬದಲಿಗೆ ನಮಗೆ ಯಾವುದೋ ಒಂದು ಕಾಯಿಲೆ ಬರುತ್ತೆ. ಸೊ ಹಾಗೆ ಎಡೆ ಬಿಡದೆ ಸಾಗುತ್ತಾ ಇರೋಂತಹ ಪಾಕ ಯಾವ ರೀತಿಯದಿದೆ? ಈಗ ನಾವು ಉಸಿರು ತಗೊಳ್ತೀವಿ, ಆ ಉಸಿರಿನಲ್ಲಿ ಸರಿಯಾದ ಪ್ರಮಾಣದ ಆಕ್ಸಿಜನ್ ಇರಬೇಕು. ಹೊರಗಡೆ ಹೋಗ್ತಾ ಇರುವಂಥ ಗಾಳಿಯಲ್ಲಿ, ಉಚ್ಛ್ವಾಸದ ಗಾಳಿಯಲ್ಲಿ ಸರಿಯಾದ ಪ್ರಮಾಣದ ಕಾರ್ಬನ್ ಡೈ ಆಕ್ಸೈಡ್ ಹೊರಗಡೆ ಹೋಗಬೇಕು. ಆ ಪಾಕದಲ್ಲಿ ಏರುಪೇರಾದರೆ ಉಸಿರಾಟದ ಕ್ರಮ ನಿಂತು ಹೋಗುತ್ತೆ ಅಥವಾ ಕ್ಷೀಣವಾಗ್ತಾ ಬರ್ತಾ ಇದೆ, ಏನೋ ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಒಳಗಡೆ ತಗೊಳ್ಳುವಂಥ ನಮ್ಮ ಗಾಳಿಯಲ್ಲಿ ಆಕ್ಸಿಜನ್, ನೈಟ್ರೋಜನ್ ಇತ್ಯಾದಿಗಳಲ್ಲದೆ ವಿಷಕಾರಿ ಅನಿಲಗಳಿದ್ದುವು ಅಂತಂದರೆ ನಮ್ಮ ಒಳಗಿನ ಪಾಕ ಸರಿಯಾಗಲ್ಲ, ಅದು ಹದಗೆಡುತ್ತೆ. ಅದೇ ರೀತಿ ಸಂಚಾರದಲ್ಲಿರುವಂಥ ಬೇರೆ ಅಂಶಗಳಿವೆ. ಏನು? ನಮ್ಮ ರಕ್ತ ಸಂಚಾರ ಮಾಡ್ತಾ ಇದೆ. ಹೃದಯ ಬಡಿತದಿಂದ ರಕ್ತ ನಮ್ಮ ಶರೀರದಲ್ಲಿ ಚಲನೆ ಒಂದು ರೀತಿಯ ಸಂಚಾರ ಮಾಡ್ತಾ ಇದೆ. ಅದಕ್ಕೆ ಹೊರಗಡೆ ಹೋಗುತ್ತೆ ಬೇರೆ ಬೇರೆ ಭಾಗಗಳಿಗೆ, ತಿರ್ಗಾ ಒಳಗಡೆ ಹೃದಯಕ್ಕೆ ಬರುತ್ತೆ. ಸೊ ಇದು ಸರ್ಕ್ಯುಲೇಷನ್ ನಡೀತಾ ಇದೆ. ಅದರಲ್ಲಿ ಅನೇಕ ಅಂಶಗಳ ಮಿಶ್ರಣ ರಕ್ತ. ಆಕ್ಸಿಜನ್ ಕೂಡ ಅದರಲ್ಲೇ ಮಿಶ್ರಣವಾಗಿರುತ್ತೆ. ಅಲ್ಲಿ ಕೆಂಪು ರಕ್ತ ಕಣಗಳಲ್ಲಿ, ಬಿಳಿಯ ರಕ್ತ ಕಣಗಳಲ್ಲಿ ವಿಶೇಷವಾದಂಥ ರೋಗ ನಿರೋಧಕ ಶಕ್ತಿ ಇರುವ ಒಂದು ರಾಸಾಯನಿಕಗಳು ಇರ್ತವೆ, ಅವು ಸಂಚಾರ ಮಾಡ್ತಾ ಇವೆ. ನಮಗೆ ಬೇಕಾಗುವಂಥ ಪೋಷಕ ಅಂಶಗಳೆಲ್ಲವೂ ಅಲ್ಲಿ ಸಂಚಾರ ಮಾಡ್ತಾ ಇವೆ. ಸೊ ಹೀಗೆ ಆ ಹದದಲ್ಲಿ ರಕ್ತ ಸಂಚಾರ ಮಾಡ್ತಾ ಇದ್ದಾಗ ಒಂದು ರೀತಿಯ ನೆಮ್ಮದಿ, ಒಂದು ರೀತಿಯ ಆರೋಗ್ಯ, ಒಂದು ರೀತಿಯ ಚೈತನ್ಯ ನಮ್ಮೆಲ್ಲರ ಶರೀರದಲ್ಲಿರುತ್ತೆ. ಅದು ಏರ್ಪೇರಾಯಿತು ಅಂತಂದರೆ ನಮಗೆ ಆ ಚೈತನ್ಯದ ಕೊರತೆ ಕುಂದಾಗುತ್ತೆ, ನಮ್ಮಲ್ಲಿ ಕಾಯಿಲೆ ಬರುತ್ತೆ, ನಮ್ಮ ಚಟುವಟಿಕೆಗಳು ನಿಲ್ತಾ ಬರುತ್ತೆ. ಸೊ ಹೀಗೆ ಆ ಎಡೆ ಬಿಡದೆ ಸಾಗುತ್ತಾ ಇರುವಂಥ ಹಲವಾರು ವಸ್ತುಗಳು, ಹಲವಾರು ವಿಚಾರಗಳು ನಮ್ಮ ಶರೀರದಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಾವು ತಿನ್ನುವಂಥ ಆಹಾರ, ಹೊರಗಡೆ ಇರುವಂಥ ಬೆಳೆಯನ್ನು ಬೆಳೆದು ನಾವು ಅದನ್ನು ಆಹಾರವಾಗಿ ಪರಿವರ್ತಿಸಿ ಸೇವಿಸ್ತೀವಿ. ಸೇವಿಸಿದ್ದು ಅದು ಜಠರಕೋಶದಲ್ಲಿ, ಕರುಳಿನಲ್ಲಿ ಎಲ್ಲ ಪರಿಷ್ಕರಣೆಯಾಗಿ ನಮ್ಮ ಶರೀರವನ್ನು ಸೇರುತ್ತೆ, ಅದು ಸಂಚರಿಸುತ್ತೆ ನಮ್ಮ ದೇಹದಲ್ಲಿ, ನಮಗೆ ಚೈತನ್ಯವನ್ನು ಕೊಡುತ್ತೆ. ಅದರಲ್ಲೂ ಒಂದು ರೀತಿಯ ಪಾಕ, ಒಂದು ರೀತಿಯ ಹದ ಸರಿ ಇರಬೇಕು. ಇದು ಸ್ಥೂಲವಾದಂತಹ ಹದ ಈ ರೀತಿ ಇರಬೇಕು ಅನ್ನೋದು ಒಂದಾದರೆ, ಜೀವನದ ಪ್ರತಿಯೊಂದು ಘಟ್ಟವೂ ಕೂಡ ನಮಗೆ ಜೀವನದ ಹದವನ್ನು ಹೇಳ್ಕೊಡ್ತಾ ಬರುತ್ತೆ. ವಿದ್ಯಾರ್ಥಿ ದೇಶದಲ್ಲಿ ನಮಗೆ ಕೆಲವೊಂದು ಅನುಭವಗಳಾಗ್ತವೆ, ಆ ಅನುಭವಗಳು ನಮಗೆ ಕೆಲವು ಪಾಠಗಳನ್ನು ಹೇಳ್ಕೊಡ್ತವೆ. ಅವು ಸ್ಥೂಲ ಸ್ತರದಲ್ಲಿ ಕೆಲವು ರೀತಿಯ ತೊಂದರೆಗಳು, ಕೆಲವು ರೀತಿಯ ಯಶಸ್ಸುಗಳು, ಇದನ್ನು ನಮಗೆ ಪಾಸು, ಫೇಲು, ಗೋಲ್ಡ್ ಮೆಡಲು, ಫಸ್ಟ್ ರ್ಯಾಂಕು ಇತ್ಯಾದಿಗಳ ರೂಪದಲ್ಲಿ ನಮಗೆ ಕಂಡುಬಂದರೂ ಕೂಡ ಸೂಕ್ಷ್ಮಗತಿಯಲ್ಲಿ ಅವು ನಮ್ಮ ಜೀವವನ್ನು ಒಳಹೊಕ್ತವೆ. ಜೀವ ಅಂತಂದಾಗ ಇಲ್ಲಿ ಆ ಭಾವನಾತ್ಮಕವಾದಂಥ ಭಾಗ ನಮ್ಮ ಶರೀರದಲ್ಲಿ ಏನಿದೆ, ನಮ್ಮ ಮನಸ್ಸು, ಬುದ್ಧಿಗಳು ಅವನ್ನು ಪಕ್ವಗೊಳಿಸ್ತಾ ಬರ್ತವೆ. ಸೊ ಲೋಕದ ಎಲ್ಲವೂ ಕೂಡ ಸೂಕ್ಷ್ಮವಾದಂತಹ ರೀತಿಯಲ್ಲಿ ನಮ್ಮ ಒಳಹೊಕ್ಕು ನಮ್ಮ ಒಳಗಿನ ಅಂತಃಸತ್ವವನ್ನು ಪಕ್ವಗೊಳಿಸ್ತಾ ಬರ್ತವೆ, ಹದಗೊಳಿಸ್ತಾ ಬರ್ತವೆ. ಸೊ ಈ ಹದಗೊಳ್ಳುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಎರಡು ಅಂಶಗಳನ್ನು ನಾವು ನೋಡ್ತೀವಿ. ಈಗ ಹೊರಗಡೆಯಿಂದ ಏನೋ ಒಂದು ವಸ್ತು ನಮ್ಮ ಶರೀರದ ಒಳಗಡೆ ಬರ್ತಾ ಇವೆ, ಆ ವಸ್ತುಗಳನ್ನು ನಮ್ಮ ಶರೀರದಲ್ಲಿ ಒಂದು ರೀತಿಯಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿ ನಾವು ಅದರ

0: ಅನುಭವವನ್ನು ಹೀರ್ಕೊಂಡು ಅದರಂತೆ ನಾವಾಗ್ತೀವಿ. ಸೊ ನಮ್ಮ ಅನುಭವಗಳು ನಮಗೆ ಕೆಲವು ರೀತಿಯ ಪಾಕವನ್ನು ಸಿದ್ಧ ಮಾಡಿಕೊಡ್ತವೆ. ನಮ್ಮ ಶರೀರ ನಮಗೆ ಕೆಲವು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಡ್ತದೆ. ಈಗ ಶರೀರಕ್ಕೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನಾವು ಹೇಗೆ ನಿರ್ಧಾರ ಮಾಡ್ತೀವಿ? ಈಗ ಶುಗರ್, ನನಗೆ ಸಕ್ಕರೆ ತಿನ್ನೋದು ಬಹಳ ಇಷ್ಟ, ಸಿಹಿ ತಿಂಡಿ ಬಹಳ ಇಷ್ಟ, ಆದರೆ ಶುಗರ್ ಕಾಯಿಲೆ ಇದೆ. ಮನಸ್ಸು ಹೇಳುತ್ತೆ ಜಾಮೂನ್ ತಿನ್ನು ಅಂತ, ಶರೀರ ಹೇಳುತ್ತೆ ಬೇಡ ಬೇಡ ತಿಂದರೆ ನಿನಗೆ ಸರಿ ಹೋಗೋದಿಲ್ಲ ಅಂತ. ಸೊ ಈ ಬೇಕು ಸಾಕು ಇದನ್ನು ನಿರ್ಧಾರ ಮಾಡಬೇಕಾದ್ರೆ ನಮಗೆ ಒಂದು ರೀತಿಯ ಅರಿವು ಇರಬೇಕು, ಒಂದು ರೀತಿಯ ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆಯನ್ನು ಸಮರ್ಪಕವಾಗಿ ಸಮಂಜಸವಾಗಿ ನಾವು ಉಪಯೋಗಿಸ್ಕೊಂಡು ಹದವನ್ನು ಕಾಪಾಡಿಕೊಳ್ತಾ ಬಂದಾಗ ನಮ್ಮ ಚೈತನ್ಯ ಸರಿಯಾದ ರೀತಿಯಲ್ಲಿ ಕಾರ್ಯಗತವಾಗುತ್ತೆ, ಕಾರ್ಯರೂಪದಲ್ಲಿರುತ್ತೆ, ಪ್ರಕಟಿತವಾಗುತ್ತೆ. ಸೊ ಅದು ಯಾವುದೇ ಒಂದು ಯಂತ್ರವನ್ನು ನಾವು ನೋಡಿದರೂ ಕೂಡ ಅದು ಹಾಗೇನೆ. ಈಗ ಸೈಕಲ್ಲು, ಸೈಕಲ್ ಸರಿಯಾಗಿ ಓಡ್ತಾ ಇರಬೇಕು ಅಂತಂದರೆ ಅದಕ್ಕೆ ಬ್ರೇಕ್ ಸರಿ ಇರಬೇಕು, ಚೈನ್ ಸರಿ ಇರಬೇಕು, ಪೆಡಲ್ ಸರಿ ಇರಬೇಕು, ಅದಕ್ಕೆ ಆಯಿಲ್ ಹಾಕ್ತಾ ಇರಬೇಕು, ಆಗ ಅದು ಒಂದು ಹದದಲ್ಲಿ ಗಾಡಿ ಮುಂದಕ್ಕೆ ಹೋಗುತ್ತೆ. ಮೋಟ್ರ್ ಬೈಕು, ಯಾವುದೇ ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸೋ ಯಂತ್ರ ಯಾವುದೇ ತೊಗೊಂಡ್ರು, ಮಿಕ್ಸರ್ ಆಗ್ಬೋದು, ಗ್ರೈಂಡರ್ ಆಗ್ಬೋದು, ಗ್ಯಾಸ್ ಸ್ಟೌವ್ ಆಗ್ಬೋದು, ಯಾವುದೇ ಆದರೂ ಅದಕ್ಕೆ ಒಂದು ರೀತಿಯ ಹದದಲ್ಲಿದ್ದಾಗ ಅದು ನಡೆಯುತ್ತೆ. ಈಗ ನಾನು ಕೊಟ್ಟಂಥ ಉದಾಹರಣೆಗಳು ಸೈಕಲ್ಲು ಮೋಟ್ರ್ ಬೈಕು, ಅದು ನಮಗೊಂದು ಪ್ರಯೋಜನ ಏನು ನಮಗೆ ಗೊತ್ತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ ನಾನು ಅದನ್ನು ಬಳಸ್ತೀನಿ. ಅಡುಗೆ ಮನೆಯಲ್ಲಿರೋ ಮಿಕ್ಸರಿನ ಪ್ರಯೋಜನ ನಮಗೆ ಗೊತ್ತು, ಅದು ನಾನೇನೋ ಚಟ್ನಿ ಮಾಡಬೇಕಾ, ಇನ್ನೊಂದು ಮಾಡಬೇಕಾ, ಜ್ಯೂಸ್ ತೆಗಿಬೇಕಾ, ಅದನ್ನು ನಾನು ಗರ್ರ ಅಂತ ಓಡಿಸಿದ್ರೆ ಅದು ತಯಾರಾಗುತ್ತೆ. ಸೊ ಹಾಗಾಗಿ ಆ ಯಂತ್ರವನ್ನು ನಾನು ಸರಿಯಾಗಿಟ್ಕೊಂಡ್ರೆ ನನಗೆ ಯಾವುದೋ ಒಂದು ಲಾಭ ಆಗುತ್ತೆ, ಒಂದು ಪ್ರಯೋಜನಕ್ಕೆ ಅದು ಬರುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತು. ಡಿ ವಿ ಜಿಯವರು ಇಲ್ಲಿ ಕೇಳ್ತಾ ಇರೋವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಶರೀರ ಅನ್ನೋಂಥ ಒಂದು ಯಂತ್ರ ಇದೆಯಲ್ಲ, ಅದರೊಳಗಡೆ ಇರೋ ಚೈತನ್ಯ ಅನ್ನೋದೊಂದು ಇದೆಯಲ್ಲ, ಭಾವನಾತ್ಮಕವಾದಂಥ ಒಂದು ಅಸ್ತಿತ್ವ ಇದೆಯಲ್ಲ, ಮನಸ್ಸು ಬುದ್ಧಿಗಳು ಅವೆಲ್ಲವೂ ಸೇರಿ ಒಂದು ಯಂತ್ರ. ಆ ಯಂತ್ರವನ್ನು ವಿಧಿ ಯಾಕೆ ರಚಿಸಿರಬಹುದು, ಅದರ ಪ್ರಯೋಜನ ಏನು? ಹದದ ಬಗ್ಗೆ ನಾವು ಮಾತಾಡಿದ್ವಿ. ಸರಿಯಾದ ರೀತಿಯಲ್ಲಿ ನಮ್ಮ ಶರೀರವನ್ನು, ಮನಸ್ಸು ಬುದ್ಧಿಗಳನ್ನು ನಾವು ಒಂದು ಪರಿಪಕ್ವತೆಯಿಂದ ನಾವು ಕಾಪಾಡಿಕೊಳ್ಬೇಕು ಅಂತ. ಆ ಕಾಪಾಡಿಕೊಳ್ಳೋದರ ಪ್ರಯೋಜನ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ ಈ ಮುಕ್ತಕ ನಮ್ಮನ್ನು ಪ್ರೇರೇಪಿಸ್ತಾ ಇದೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 106 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಾವು ಉತ್ತರ ಆಂಧ್ರ ಉಷ್ಣವಲಯದಲ್ಲಿ ಪ್ರಪಂಚದೆಲ್ಲೆಡೆ ವ್ಯಾಪಕವಾಗಿ ಕಂಡುಬರುವ ಮರ. ಇದರ ದಾರುವಿಗಿಂತ ಹಣ್ಣೆ ಪ್ರಸಿದ್ಧ. ಇದರ 30ಕ್ಕಿಂತಲೂ ಹೆಚ್ಚು ತಳಿಗಳು ಪ್ರಚಲಿತವಿದೆ. ಇದು ಸುಮಾರು 4 ವರ್ಷಗಳಿಂದಲೂ ಭಾರತದ ವ್ಯವಸಾಯದಲ್ಲಿದ್ದು, ಸುಮಾರು 17 ಮತ್ತು 18 ಶತಮಾನದಲ್ಲಿ ಯುರೋಪ್ನ ಪ್ರವಾಸಿಗರು ಇದನ್ನು ಪಶ್ಚಿಮದ ಉಷ್ಣವಲಯ ದೇಶಗಳಲ್ಲಿ ಪ್ರಸರಿಸಿದರು. ಸುಮಾರು 400 ವರ್ಷಗಳಿಂದಲೂ ಭಾರತದಲ್ಲಿ ಮಾವಿನ ಬೇಸಾಯ ಇದೆ ಎನ್ನಲಾಗಿದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಮಾವು ಅಸ್ಸಾಂ, ಮಯನ್ಮಾರ್, ಥೈಲ್ಯಾಂಡ್ ವಲಯದಲ್ಲಿ ಉಗಮಿಸಿತು. ಈ ದೇಶಗಳ ಕಾಡುಗಳಲ್ಲಿ ಇಂದು ಜನಪ್ರಿಯವಾಗಿರುವ ಇಂಡಿಕ ಪ್ರಭೇದದ ಹಾಗೂ ಸಿಲ್ವೇಟಿಕ ಪ್ರಭೇದದ ಕಾಡು ಪ್ರರೂಪಗಳು ಕಾಣ ದೊರೆಯುತ್ತಿದ್ದು, ಮಾವು ಇವೆರಡು ಪ್ರಭೇದಗಳ ನಡುವೆ ಸಂಭವಿಸಿತೆನ್ನಲಾದ ಸಹಜ ಸಂಕರದಿಂದ ಹುಟ್ಟಿದ್ದು ಎಂಬ ಅಭಿಪ್ರಾಯವಿದೆ. ಮಾವು 10-45 ಮೀಟರ್

ಎತ್ತರಕ್ಕೆ ಬೆಳೆಯುವ ದೊಡ್ಡ ಗಾತ್ರದ ನಿತ್ಯ ಹರಿತೋರಣ ಮರ. ಸಾಮಾನ್ಯವಾಗಿ ನೇರವಾಗಿ ದೃಢವಾಗಿ ಬೆಳೆಯುವಂತಹ ಪ್ರಧಾನ ಕಾಂಡ. ಗುಮ್ಮಟದಾಕಾರದ ಚೆಲುವಾದ ಹಂದರ ಇದರ ಮುಖ್ಯ ಲಕ್ಷಣಗಳು. ಕಾಂಡ ಹೊರಟಾದ ಮಂದವಾದ ಕಡುಬೂದಿ ಬಣ್ಣದ ತೊಗಟೆಯಿಂದ ಆವೃತವಾಗಿದೆ. ಹಚ್ಚ ಹಸಿರಿನ ದಟ್ಟವಾದ ಎಲೆಗಳು ಇದ್ದು ಇದು ತೇವಾಂಶವಿರುವ ಮಿಶ್ರ ಪರ್ಣಪಾತಿ ಹಾಗೂ ಅರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಎಲೆಗಳು 10-30 ಸೆಂಟಿಮೀಟರ್ ಉದ್ದ, 2-9 ಸೆಂಟಿಮೀಟರ್ ಅಗಲ ಇರುವಂತಹ ಈಟಿ ಮೊನೆಯಾಕರದವಾಗಿವೆ. ಇಂತಹ ಕಾಡುಗಳಲ್ಲಿ ಬೆಳೆಯುವ ಮಾವು ಎತ್ತರವಾಗಿ ಸುಮಾರು 60 ಅಡಿಗಳವರೆಗೂ ಬೆಳೆಯುತ್ತದೆ. ಇದರ ದಾರುವು ಮೃದುವಾಗಿದ್ದು ಮರಗೆಲಸಕ್ಕೆ ಸುಲಭವಾಗಿರುತ್ತದೆಯಾದರೂ ಬಾಳಿಕೆಯುತವಲ್ಲ. ಇದನ್ನು ಪದರ ಹಲಗೆ ತಯಾರಿಕೆಯಲ್ಲಿ ಕೆಲವು ತಾತ್ಕಾಲಿಕ ಉಪಯೋಗದ ಕೆಲಸಗಳಿಗೆ ಹಲಿಗೆಗಳಾಗಿ ಉಪಯೋಗಿಸಬಹುದು. ಕಸಿ ಮಾಡಲ್ಪಟ್ಟ ಅನೇಕ ತಳಿಗಳು ಕೇವಲ ರುಚಿಕರ ಹಣ್ಣಿಗಾಗಿ ಬೆಳೆಸಲ್ಪಡುತ್ತವೆ. ಮಾವಿನಲ್ಲಿ ಬೀಜದಿಂದ ವೃದ್ಧಿಸಲಾಗುವ ಮತ್ತು ಕಸಿ ವಿಧಾನದಿಂದ ವೃದ್ಧಿಸಲಾಗುವ ಎಂದು 2 ಪ್ರಧಾನ ಗುಂಪುಗಳನ್ನು ಗುರುತಿಸಲಾಗಿದೆ. ಭಾರತದಲ್ಲಿ ಬೆಳೆಯಲಾಗುತ್ತಿರುವ ಮಾವಿನ ವಿವಿಧ ಬಗೆಗಳ ಪೈಕಿ ಮುಕ್ಕಾಲು ಪಾಲು ಮೊದಲನೆಯ ಗುಂಪಿಗೆ ಸೇರಿವೆಯಾದರೂ ಇವು ವಾಣಿಜ್ಯ ದೃಷ್ಟಿಯಿಂದ ಮುಖ್ಯವೆನಿಸಿಲ್ಲ. ಏಕೆಂದರೆ ಇವು ಪುಷ್ಕಳವಾಗಿ ಫಲ ಬಿಡುವುದಾದರೂ ಪ್ರತಿ ವರ್ಷ ಒಂದೇ ರೀತಿ ಫಲ ಕೊಡುವವು ಎಂದು ಹೇಳುವಂತಿಲ್ಲ. ಇವುಗಳಲ್ಲಿ ಏಕಭ್ರೂಣೀಯ ಮತ್ತು ಬಹುಭ್ರೂಣೀಯ ಎಂಬ 2 ಬಗೆಗಳುಂಟು. ಭಾರತದ ಮಾವಿನ ಬಗೆಗಳ ಪೈಕಿ ಬಹುಪಾಲು ಮೊದಲನೆಯ ಗುಂಪಿನವು. ಕೇರಳದ ಕೆಲವೆಡೆಗಳಲ್ಲಿ ಮಾತ್ರ 2ನೇ ಬಗೆಯ ಮಾವು ಕಂಡುಬರುತ್ತದೆ. ಉದಾಹರಣೆಗೆ ಹೋಲೂರು ಮತ್ತು ಚಂದ್ರಕರಣ. ಆಗ್ನೇಯ ಏಷ್ಯಾದ ಅರ್ಧಕಾಡುಗಳಲ್ಲಿ ಬೆಳೆಯುವಂಥ ಹೆಚ್ಚಿನ ಪಾಲು ಮಾವುಗಳು ಬಹುಭ್ರೂಣೀಯ ಗುಂಪಿನವನಾಗಿವೆ. ಭಾರತದ ರಾಷ್ಟ್ರೀಯ ಹಣ್ಣಾದ ಮಾವಿನ ಹಣ್ಣು. ಇದರ ವೈಜ್ಞಾನಿಕ ಹೆಸರು ಮ್ಯಾಂಗಿಫರ ಹಿಂಡಿಕ. ಪ್ರತಿ ತಿಂಗಳು ಜುಲೈ 22ರಂದು ರಾಷ್ಟ್ರೀಯ ಮಾವಿನ ಹಣ್ಣು ದಿನವಾಗಿ ಆಚರಿಸಲಾಗುತ್ತದೆ. ಭಾರತ ಸರ್ಕಾರದ ಅಧಿಕೃತ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಮಾವಿನ ಹಣ್ಣು ರಾಷ್ಟ್ರೀಯ ಹಣ್ಣೆಂದು ಪರಿಗಣಿಸಲ್ಪಟ್ಟಿದೆ. ಹಣ್ಣುಗಳ ರಾಜ ಎನಿಸಿಕೊಂಡಿರುವ ಮಾವಿನ ಹಣ್ಣು ಸಾಂಸ್ಕೃತಿಕ, ಐತಿಹಾಸಿಕ ಹಾಗೂ ಆರ್ಥಿಕ ಮಹತ್ವವನ್ನು ಇದು ಪಡೆದುಕೊಂಡಿದೆ. ಮಾವಿನ ಹಣ್ಣಿನ ಸುಗ್ಗಿ ದಕ್ಷಿಣ ಭಾರತದಲ್ಲಿ ಫೆಬ್ರವರಿ-ಮಾರ್ಚ್ ತಿಂಗಳಲ್ಲಿ ಆರಂಭವಾಗಿ ಮೇ ವೇಳೆಗೆ ಮುಗಿಯುತ್ತಾ ಬಂದರೆ ಉತ್ತರ ಭಾರತದಲ್ಲಿ ಜೂನ್ ಸಮಯಕ್ಕೆ ಆರಂಭವಾಗಿ ಆಗಸ್ಟ್ ಕೊನೆಯ ತನಕ ಇರುತ್ತದೆ. ಕಾಯಿಗಳು ಪೂರ್ಣ ಬಲಿತಾಗ, ಆದರೆ ಇನ್ನೂ ಹಸುರಾಗಿರುವಾಗ ಕೊಯ್ಲು ಆರಂಭವಾಗುತ್ತದೆ. ಚೆನ್ನಾಗಿ ಬಲಿತ ಕಾಯಿಗಳನ್ನು ಸಂಗ್ರಹ ಕೋಣೆಗಳಲ್ಲಿ ಭತ್ತದ ಹೊಣವುಲ್ಲು ಇಲ್ಲವೇ ಗೋಧಿ ತೌಡಿನ ಹಾಸಿನ ಮೇಲಿರಿಸಿ 1 ವಾರ ಕಾಲ ಇರಿಸಿ ಮಾಗಲು ಬಿಡಲಾಗುತ್ತದೆ. ಬಿದಿರಿನ ಬುಟ್ಟಿಗಳಲ್ಲಿ ಇಲ್ಲವೇ ಮರದ ಪೆಟ್ಟಿಗೆಗಳಲ್ಲಿ ಹಣ್ಣುಗಳನ್ನು ಇರಿಸಿ ಮಾರುಕಟ್ಟೆಗೆ ಕಳಿಸಲಾಗುತ್ತದೆ. ಮಾವಿನ ಹಣ್ಣು ಸವಿಯಾದದ್ದು ಮಾತ್ರವಲ್ಲ, ಅದರ ವೈದ್ಯಕೀಯ ಉಪಯೋಗಗಳಿಂದಲೂ ವಿಶ್ವದೆಲ್ಲೆಡೆ ಜನಪ್ರಿಯವಾಗಿದೆ. ಕೆಲವು ತಳಿಗಳು ಪಾನೀಯ ತಯಾರಿಕೆಗೆ ಸೂಕ್ತವಾಗಿದ್ದು ಕಾಡು ಮಾವಿನ ಜಾತಿಗಳಲ್ಲಿ ಹಪ್ಪೆ ಮತ್ತು ಉಪ್ಪಿನಕಾಯಿ ತಯಾರಿಕೆಗೆ ಬಳಸುತ್ತಾರೆ. ಎಳೆಯ ಮತ್ತು ಪಕ್ವವಾಗದ ಹಣ್ಣುಗಳನ್ನು ಉಪ್ಪಿನಕಾಯಿ, ಚಟ್ನಿ ಮುಂತಾದ ವಿವಿಧ ಆಹಾರಗಳೊಂದಿಗೆ ಸೇವಿಸುತ್ತಾರೆ. ಪಕ್ವ ಹಣ್ಣುಗಳನ್ನು ರಸ, ಜಾಮ್, ಜೆಲ್ಲಿ, ಮುರಬ್ಬ ಮತ್ತು ಮಾವಿನ ಹಪ್ಪಳ ಇತ್ಯಾದಿ ರೂಪಗಳಲ್ಲಿ ಬಳಸುತ್ತಾರೆ. ಮಾವಿನ ಎಳೆಯ ಚಿಗುರನ್ನು ಜಾವಾ ಮತ್ತು ಫಿಲಿಪೀನ್ಸ್ ದೇಶಗಳಲ್ಲಿ ತರಕಾರಿಯಾಗಿ ಬಳಸುತ್ತಾರೆ. ಎಲೆತೊಪ್ಪಲು ದನಗಳಿಗೆ ಮೇವು ಆಗಿ ಬಳಕೆಯಾಗುತ್ತದೆ. ಸುಟ್ಟ ಮಾವಿನ ಎಲೆಗಳ ಬೂದಿಯನ್ನು ಸುಟ್ಟ ಗಾಯಗಳಿಗೆ ಬಳಸಿದರೆ ವಾಸಿಯಾಗುತ್ತದೆ. ಮಾವಿನ ಒಣಗಿಸಿದ ಹೂಗಳು ಅತಿಸಾರ ಮತ್ತು ಆಮ ಶಂಕೆಗಳ ಚಿಕಿತ್ಸೆಗೆ ಸಹಾಯಕವಾಗಿದೆ. ತೊಗಟೆಯಲ್ಲಿರುವ ಟ್ಯಾನಿನ್ ಚರ್ಮದ ಹದಗೊಳಿಸಲು ಮತ್ತು ಪ್ರತಿಬಂಧಕವಾಗಿ ಉಪಯೋಗಿಸುತ್ತಾರೆ. ತೊಗಟೆಯಿಂದ ಪಡೆಯುವ ರಸವನ್ನು ಹತ್ತಿ, ರೇಷ್ಮೆ ಮತ್ತು ಉಣ್ಣೆ ಬಟ್ಟೆಗಳಿಗೆ ಪಾಸೆ ಬಣ್ಣ ನೀಡಲು ಬಳಸುತ್ತಾರೆ. ಮಾವಿನ ಮರದಿಂದ ಉತ್ತಮ ಗುಣಮಟ್ಟದ ಗೋಂದು ಲಭ್ಯವಿದೆ. ಭಾರತವು ಮಾವು ಬೆಳೆಯಲ್ಲಿ ಜಗತ್ತಿನ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಜಗತ್ತಿನಲ್ಲಿ ಸುಮಾರು 1,300ಕ್ಕೂ ಹೆಚ್ಚು ತಳಿಗಳಿವೆ. ಅವುಗಳಲ್ಲಿ ಭಾರತದಲ್ಲಿ ಸುಮಾರು 1,000 ತಳಿಗಳ ಮಾವು ಬೆಳೆಯುತ್ತಿದೆ. ನಮ್ಮ ದೇಶದಲ್ಲಿ ಸುಮಾರು 15.2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯುತ್ತಿದ್ದು 95 ಲಕ್ಷ ಮೆಟ್ರಿಕ್ ಟನ್ ಇಳುವರಿ ಪಡೆಯಲಾಗುತ್ತಿದೆ.

0: ಆಂಧ್ರ ಪ್ರದೇಶ, ಬಿಹಾರ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಒಟ್ಟು ಮಾವು ಉತ್ಪಾದನೆಯಲ್ಲಿ ಮೂರನೇ ಎರಡರಷ್ಟು ಪಾಲು ಬೆಳೆಯುವುದು. ಅದರಲ್ಲಿ ಆಂಧ್ರ ಪ್ರದೇಶ ಮತ್ತು ಉತ್ತರ ಪ್ರದೇಶದ ದೇಶದ ಮಾವು ಉತ್ಪಾದನೆಯಲ್ಲಿ ಅರ್ಧದಷ್ಟನ್ನು ಪೂರೈಸುತ್ತವೆ. ಕೋಲಾರ ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆಯಾಗಿದ್ದು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುವುದು. ಬೇಸಿಗೆ ಆರಂಭದಲ್ಲಿ ಭಾರತದ ದೆಹಲಿಯಲ್ಲಿ ವಾರ್ಷಿಕವಾಗಿ ನಡೆಯುವ ಅಂತಾರಾಷ್ಟ್ರೀಯ ಮಾವಿನ ಹಣ್ಣುಗಳನ್ನು ಪ್ರದರ್ಶಿಸುವ ಎರಡು ದಿನಗಳ ಉತ್ಸವವಾಗಿದೆ. ಇದನ್ನು 1987 ನಡೆಸಲಾಗುತ್ತಿದೆ. ಇದನ್ನು ದೆಹಲಿ ಪ್ರವಾಸೋದ್ಯಮ ಮತ್ತು ಸಾರಿಗೆ ಅಭಿವೃದ್ಧಿ ನಿಗಮವು, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಮತ್ತು ನವದೆಹಲಿ ಮುನ್ಸಿಪಲ್ ಕೌನ್ಸಿಲ್ ಸಹಯೋಗದೊಂದಿಗೆ ಆಯೋಜಿಸಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ
1: ಆಕಾಶವಾಣಿ. ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ವಾರ್ತೆಗಳ ವಿವರ. 80th ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಯವರ ಈ ವಿಶೇಷ ಭಾಷಣ ಇಂದು ಸಂಜೆ 7 ಆಕಾಶವಾಣಿಯ ಎಲ್ಲ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ ಹಾಗೂ ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಇನ್ನು ಆಕಾಶವಾಣಿಯು ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಗಳನ್ನು ಪ್ರಸಾರ ಮಾಡಲಿದೆ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947 ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ದೇಶ ವಿಭಜನೆಯಿಂದಾಗಿ ತಮ್ಮ ನೆಲಮೂಲಗಳನ್ನು ಕಳೆದುಕೊಂಡು ಪ್ರಾಣತ್ಯಾಗ ಮಾಡಿದವರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 14 ಈ ದಿನವನ್ನು ಆಚರಿಸಲು ಭಾರತ ಸರ್ಕಾರ 2021 ನಿರ್ಧರಿಸಿತ್ತು. ಕೋಟ್ಯಾಂತರ ಜನರಿಗೆ ಮಾಸದ ಗಾಯಗಳನ್ನು ನೀಡಿದ ಭೀಕರ ವಿಭಜನೆಯೊಂದಿಗೆ ಪ್ರಜಾಪ್ರಭುತ್ವ ಭಾರತದ ಉದಯವಾಯಿತು ಎಂಬುದನ್ನು ಮುಂಬರುವ ಪೀಳಿಗೆಗೆ ನೆನಪಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿರುವ ಕೋಮು ದ್ವೇಷ ಹಾಗೂ ಅಸಾಮರಸ್ಯವನ್ನು ತೊಡೆದುಹಾಕಿ ದೇಶದ ಏಕತೆ, ಸಾಮಾಜಿಕ ಸೌಹಾರ್ದತೆ ಮತ್ತು ಮಾನವ ಸಬಲೀಕರಣವನ್ನು ಗಟ್ಟಿಗೊಳಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಮಾನವ ಇತಿಹಾಸದಲ್ಲೇ ಅತಿದೊಡ್ಡ ವಲಸೆಗಳಲ್ಲಿ ಒಂದಾದ ಈ ವಿಭಜನೆಯು 2 ಜನರ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಸ್ವಾತಂತ್ರ್ಯದ ಸಂಭ್ರಮದ ನಡುವೆಯೂ ವಿಭಜನೆಯ ಹಿಂಸಾಚಾರಕ್ಕೆ ಪ್ರಾಣ ಕಳೆದುಕೊಂಡ ಅಮಾಯಕರ ತ್ಯಾಗವನ್ನು ದೇಶ ಇಂದು ಕೃತಜ್ಞತೆಯಿಂದ ಸ್ಮರಿಸುತ್ತಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದ ಮುನ್ನಾ ದಿನವಾದ ನಿನ್ನೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು 1947 ದೇಶ ವಿಭಜನೆಯ ಭೀಕರ ಯಾತನೆ ಹಾಗೂ ಅಪಾರ ನಷ್ಟವನ್ನು ಎದುರಿಸಿದ ಜನರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಹಾಗೂ ದೇಶದ ಏಕತೆ, ಅಖಂಡತೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ನಿರಂತರವಾಗಿ ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ಧವಾಗಿದ್ದು ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ನೇರ ಪ್ರಸಾರದ ತುಣುಕುಗಳನ್ನು ಆಯ್ದುಕೊಂಡು ನ್ಯಾಯಮೂರ್ತಿಗಳ ಹೇಳಿಕೆಗಳನ್ನು ಸಂದರ್ಭಕ್ಕೆ ಹೊರತಾಗಿ ಬಿಂಬಿಸುತ್ತಿರುವ

0: ಉದಾಹರಣೆಗಳು ಗಮನಕ್ಕೆ ಬಂದಿವೆ ಎಂದ ಅವರು, ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಶ್ರಮಿಸಬೇಕೆಂದು ಮನವಿ ಮಾಡಿದರು. ನ್ಯಾಯಾಂಗ ಸುಧಾರಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಜಿಲ್ಲಾ ನ್ಯಾಯಾಲಯಗಳು ಈ ಸುಧಾರಣೆಯ ಮೊದಲ ಹಂತವಾಗಿವೆ. ಹೀಗಾಗಿ ಜಿಲ್ಲಾ ನ್ಯಾಯಾಲಯಗಳನ್ನು ಬಲಪಡಿಸುವುದು ಹಾಗೂ ಅಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದು ಅತ್ಯಗತ್ಯ ಎಂದರು. ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಉದ್ಯಮವಾದ ಇಂಡಿಯಾ ಆಪ್ಟಲ್ ಲಿಮಿಟೆಡ್ ಸಿವಿಲ್ ಮಾರುಕಟ್ಟೆಗಾಗಿ ಸ್ವದೇಶಿ ಗರುಡ ಹೈ ರೆಸೊಲ್ಯೂಷನ್ ಬೈನಾಕ್ಯುಲರ್ ಅನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಸ್ವದೇಶಿ ವಿನ್ಯಾಸ ಮತ್ತು ತಯಾರಿಕೆಯ ಮೂಲಕ ಆತ್ಮನಿರ್ಭರ ಭಾರತದ ಆಶಯವನ್ನು ಗರುಡ ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 8 ಪಟ್ಟು ವರ್ಧನೆ ಹಾಗೂ 7.6 ಡಿಗ್ರಿ ವಿಶಾಲ ವೀಕ್ಷಣಾ ವ್ಯಾಪ್ತಿಯನ್ನು ಹೊಂದಿರುವ ಈ ಬೈನಾಕ್ಯುಲರ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ವೀಕ್ಷಿಸಲು ನೆರವಾಗಲಿದೆ. ಪಕ್ಷಿ ವೀಕ್ಷಣೆ, ವನ್ಯಜೀವಿ ವೀಕ್ಷಣೆ, ಪ್ರಕೃತಿ ಅನ್ವೇಷಣೆ, ಪ್ರವಾಸ, ಕ್ರೀಡೆ, ಅರಣ್ಯ ಮತ್ತು ಸಾಗರ ಚಟುವಟಿಕೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗರುಡವನ್ನು ಬಳಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ ಅಭಿಯಾನದಡಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇಂದು ಬೃಹತ್ ತ್ರಿವರ್ಣ ಧ್ವಜ ರ್ಯಾಲಿ ಆಯೋಜಿಸಲಾಗಿದೆ. ಕೋಲಾರ್ 6 ಲೇನ್ ರಸ್ತೆಯ ಮದರ್ ತೆರೇಸಾ ಶಾಲೆ ಬಳಿಯಿಂದ ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗುವ ಈ ರ್ಯಾಲಿಯು ಸುಮಾರು 32 ಕಿಲೋಮೀಟರ್ ಸಾಗಿ ಸಂತನಗರದ ಬೈಸಾಖ್ ಹೇಡಿಮಂಡಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಲು ಪ್ರಮುಖ ಕ್ಷೇತ್ರಗಳ ಕುರಿತು ಸಿದ್ಧಪಡಿಸಲಾದ ವರದಿಯನ್ನು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಹಿರಿ ನಿನ್ನೆ ಬಿಡುಗಡೆ ಮಾಡಿದರು. ಜಾಗತಿಕ ಸ್ಪರ್ಧಾತ್ಮಕತೆ, ದೇಶೀಯ ಮೌಲ್ಯವರ್ಧನೆ, ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಹೆಚ್ಚಿನ ಏಕೀಕರಣಕ್ಕೆ 12 ಕ್ಷೇತ್ರಗಳು ಹೆಚ್ಚಿನ ಸಾಮರ್ಥ್ಯ ಹೊಂದಿವೆ ಎಂದು ವರದಿಯಲ್ಲಿ ಗುರುತಿಸಲಾಗಿದೆ. ವಾಹನ, ಎಲೆಕ್ಟ್ರಾನಿಕ್ಸ್, ಉಕ್ಕು, ಬಂಡವಾಳ ಸರಕುಗಳು, ರಕ್ಷಣಾ ಮತ್ತು ಡ್ರೋನ್ಗಳು, ರಾಸಾಯನಿಕ, ಸೌರ ವಿದ್ಯುತ್, ಜವಳಿ, ಔಷಧ ಮತ್ತು ವೈದ್ಯಕೀಯ ಸಾಧನಗಳು, ದೂರಸಂಪರ್ಕ ಉಪಕರಣಗಳು, ಚರ್ಮ ಮತ್ತು ಪಾದರಕ್ಷೆಗಳು ಹಾಗೂ ಆಹಾರ ಸಂಸ್ಕರಣಾ ಕ್ಷೇತ್ರಗಳನ್ನು ಪ್ರಮುಖ ಕ್ಷೇತ್ರಗಳಾಗಿ ಗುರುತಿಸಲಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳನ್ನು ವೈವಿಧ್ಯಗೊಳಿಸುವ ಪ್ರಯತ್ನಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವರದಿಯು ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಲು ನೀತಿ ನಿರೂಪಕರು, ಸರ್ಕಾರ, ಕೈಗಾರಿಕಾ ವಲಯ ಮತ್ತು ಸಂಶೋಧಕರಿಗೆ ಉಪಯುಕ್ತ ಮಾರ್ಗದರ್ಶಿಯಾಗಲಿದೆ ಎಂದು ಅಶೋಕ್ ಕುಮಾರ್ ಲಹಿರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟ್ರೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ಈ ಚರ್ಚೆಗಳು ಅಂತರ ಸಚಿವಾಲಯದ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಹಿರಿಯ ನಾಗರಿಕರಿಗೆ ಘನತೆ, ಭದ್ರತೆ, ಭಾಗವಹಿಸುವಿಕೆ ಮತ್ತು ಯೋಗಕ್ಷೇಮದ ಜೀವನವನ್ನು ಖಾತ್ರಿಪಡಿಸುವ ಕಡೆಗೆ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ ಅವರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಅಪಾಯದಿಂದ ಪಾರಾಗಿದ್ದಾರೆ. ಬಾದಲ್ ಮತ್ತು ಅವರ ಪತ್ನಿ ಹರ್ಸಿಮ್ರತ್ ಕೌರ್ ನಿನ್ನೆ ನಾಂದೇಡ್ನ ಮುಗತ್ನಲ್ಲಿರುವ ಗುರುದ್ವಾರ ಮಾತಾ ಸಾಹಿಬ್ ದೇವಾಂಜಿ ಅವರನ್ನು ಭೇಟಿ ಮಾಡುತ್ತಿದ್ದಾಗ ವ್ಯಕ್ತಿಯೊಬ್ಬ ಬಾದಲ್ ಅವರನ್ನು ಚಾಕುವಿನಿಂದ ಇರಿದಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನನ್ನು ಬಂಧಿಸಿದರು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಕೂಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತೀಯ ತಂಡ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ಗೆದ್ದಿದೆ. 23 ವರ್ಷದೊಳಗಿನವರ ಹಾಗೂ ಹಿರಿಯರ ವಿಭಾಗಗಳಲ್ಲಿ ಭಾರತ ಈ ಸಾಧನೆ ಮಾಡಿದೆ. ಅಂತಿಮ ದಿನ ಹಿರಿಯರ ವಿಭಾಗದಲ್ಲಿ ಭಾರತ 6 ಸ್ಪರ್ಧೆಗಳ ಪೈಕಿ 5ರಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಪುರುಷರ ಸಾಬ್ರೆ, ಮಹಿಳೆಯರ ಸಾಬ್ರೆ, ಪುರುಷರ ಎಪಿ, ಮಹಿಳೆಯರ ಎಪಿ ಮತ್ತು ಮಹಿಳೆಯರ ಫೈಲ್ ವಿಭಾಗಗಳಲ್ಲಿ ಚಿನ್ನ ಹಾಗೂ ಪುರುಷರ ಫೈಲ್ನಲ್ಲಿ ಬೆಳ್ಳಿ ಪದಕ ಗಳಿಸಿದೆ. ಈ ಸಾಧನೆ

ಿಗೆ ಅತ್ಯುತ್ತಮ ಒಟ್ಟಾರೆ ಫಲಿತಾಂಶ ದಾಖಲಿಸಿದ ದೇಶಕ್ಕೆ ನೀಡಲಾಗುವ ವಿಲ್ಕಿನ್ಸನ್ ಸ್ವೋರ್ಡ್ ಟ್ರೋಫಿಯನ್ನು ಭಾರತ ಪಡೆದುಕೊಂಡಿದೆ. ಕಾಮನ್ವೆಲ್ತ್ ಒಟ್ಟಾರೆ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಮೊದಲ ಬಾರಿಗೆ ಗೆದ್ದಿರುವುದು ಭಾರತೀಯ ಫೆನ್ಸಿಂಗ್ ಕ್ರೀಡಾಪಟುಗಳ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮೆಹ್ತಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ, ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಈ ಸ್ವಾತಂತ್ರ್ಯ ದಿನಕ್ಕೆ
2: ಇನ್ನು ಮುಂದೆ ಕೇಳಿಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ GTTC ಒಂದು ಪರಿಚಯ ಕುರಿತು ಧಾರವಾಡದ GTTC ಪ್ರಾಚಾರ್ಯರಾದ ಶ್ರೀ ಶಿವಬಣದ ಕುಂಬಾರರವರು ನಡೆಸಿಕೊಡುವ ಕಾರ್ಯಕ್ರಮ.

ಭಾರತದಲ್ಲಿ ನಮಗೆ ಇರುವಂತಹ ವಿಶೇಷತೆ ಏನು ಅಂತಂದ್ರೆ ಯುವಕರ ಸಂಖ್ಯೆ. ನಾವು ಜಗತ್ತಿನಾದ್ಯಂತ ಯುವಕರನ್ನ ಏನು ಅಂತಂದ್ರೆ ಕೆಲಸಕ್ಕೆ, ಇಂಜಿನಿಯರ್ಸ್ ಇರಬಹುದು, ಡಾಕ್ಟರ್ಸ್ ಇರಬಹುದು, MBA ಮಾಡಿದವರು ಇರಬಹುದು, ಅವ್ರನ್ನ ಕಳಿಸುವಂತ ಶಕ್ತಿ ನಮಗಿದೆ. ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ ಈಗ ನಮ್ಮ ಯುವಕರಲ್ಲಿ ಈ ಜಗತ್ತಿಗೆ ಬೇಕಾಗುವಂತ ಅಥವಾ ಈ ಅಂದ್ರೆ ಈ ಹೊಸ ಹೊಸ ಟೆಕ್ನಾಲಜಿ ಏನ್ ಬರ್ತಾ ಇದೆ, ಹೊಸ ಹೊಸ ಕೌಶಲ್ಯಗಳು ಏನ್ ಬರ್ತಾ ಇದ್ದಾವೆ, ಅದನ್ನ ಕಲಿತಂತ ಏನು ಅಂದ್ರೆ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓಕೆ, ಇದೇ ಪ್ರಶ್ನೆ ಈಗಷ್ಟೇ ಅಲ್ಲ, ಈಗ ಇದೆ ಅಂತಲ್ಲ, ಇದಕ್ಕಿಂತ ಮೊದಲು ಕೂಡ ಇತ್ತು. ಓಕೆ, ಇದನ್ನ GTTC ಅಂದ್ರೆ ನಮ್ಮ ಸಂಸ್ಥೆ GTTC ಗವರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಏನಿದೆಲ್ಲ, ಇದನ್ನ ರಿಕಗ್ನೈಸ್ ಮಾಡಿ 1972ರಲ್ಲೇ ಯುವಕರಿಗೆ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡೋದಕ್ಕೆ ಇರಬಹುದು, ಸ್ವಂತ ಇಂಡಸ್ಟ್ರಿ ಮಾಡೋದಕ್ಕೆ ಇರಬಹುದು, ಬೇಕಾಗುವಂತ ಏನ್ ಸ್ಕಿಲ್ಸ್ ಇದಾವೆ ಅವನ್ನ ನಾವು ಆ ಸ್ಕಿಲ್ಸ್ ಅನ್ನ ಕೊಡುವಂತ ಕೆಲಸ 72ರಲ್ಲೇ ಆರಂಭ ಮಾಡಿದ್ವಿ. ಸೊ ಈಗ ಸ್ಕಿಲ್ಸ್ ಅಂದ್ರೆ ಏನು ಅದು ನಿಮಗೆ ಗೊತ್ತಿರಬೇಕು. ಕೌಶಲ್ಯ ಅಂದ್ರೆ ಏನು? ಸೊ ನಾವೊಂದು 2-3 ಚಿಕ್ಕ ಚಿಕ್ಕ ಉದಾಹರಣೆಗಳನ್ನ, ನೀವೆಲ್ಲ ಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳಿದ್ದೀರಲ್ಲ, ಒಂದು ಎರಡು ಮೂರು ಉದಾಹರಣೆಗಳನ್ನ ಕೊಡ್ತೀನಿ. ಸೊ ನಿಮಗೆ ಅದ್ರ ಗೊತ್ತಾಗ್ತದೆ ಸ್ಕಿಲ್ಸ್ ಅಂದ್ರೆ ಏನು ಅಂತ ಹೇಳಿ. ಈಗ ನೀವು ಮೊದಲು ಈಗ ಚಿಕ್ಕವರಿದ್ದೀರಿ, 4th, 5th ಇದ್ದಾಗ ನೀವು ಸೈಕಲ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ, ಸೈಕಲ್ ಹೊಡೆಯೋದು ಕಲಿಬೇಕು ಅಂತ. ಸೊ ನೀವು ಇನಿಷಿಯಲ್ ಆಗಿ ಬಹಳಷ್ಟು ಪ್ರಯತ್ನ ಮಾಡ್ತಿರ್ತೀರಿ, ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಿ, ಆಮೇಲೆ ಉತ್ಸಾಹದಿಂದನೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಿ, ಆದ್ರೂ ಹೊಡೆಯೋದಕ್ಕೆ ಬರಲ್ಲ, ಬೀಳ್ತೀರಿ, ಹೇಳ್ತೀರಿ, ಮತ್ತೆ ಇದನ್ ಮಾಡ್ತಾರೆ, ಯಾರೋ ಹಿಡಿತಾರೆ, ಸಹಾಯ ಮಾಡ್ತಾರೆ ಇಷ್ಟೆಲ್ಲ. ಆದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತೀರಿ, ಇವತ್ತು ಸ್ವಲ್ಪ ದೂರ, ನಾಳೆ ಇನ್ನೊಂದ್ಸಲ ಮತ್ತೆ ಅದೇ ಸೈಕಲ್ ತಗೊಂಬಂದು ಮತ್ತೆ ಪ್ರಯತ್ನ ಮಾಡ್ತೀರ, ಆಮೇಲೆ ನಾಳೆ ಸ್ವಲ್ಪ ಧೈರ್ಯ ಬರ್ತದೆ ನಿಮಗೆ, ಸ್ವಲ್ಪ ಬ್ಯಾಲೆನ್ಸಿಂಗ್ ಬರಕ್ ಶುರುವಾಗ್ತದೆ, ನಾಡಿದ್ದು ಇನ್ನೊಂದ್ಸಲ, ಅಚ್ಚಿ ನಾಡಿದ್ದು ಇನ್ನೊಂದ್ಸಲ, ಹೀಗೆ ಒಂದ್ 4-5 ದಿವಸ 6-7 ದಿವಸ ಹೋದ ತಕ್ಷಣ ನಿಮಗೆ ಆಮೇಲೆ ಸೈಕಲ್ ಅನ್ನ ಈಸಿಯಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೆ. ಸೊ ಹೇಗ್ ಬಂತು? ಮೊದಲನೇ ದಿವಸ ನೀವು ಸಿಕ್ಕಾಪಟ್ಟೆ ಆಸಕ್ತಿಯಿಂದ ಮತ್ತು ಎಂಥೂಸಿಯಾಸಮ್ ಇಂದ ಇದನ್ನ ಮಾಡಿದ್ರು ಕೂಡ ನೀವು ಬಂದಿಲ್ಲ, ಆದ್ರೆ 6ನೇ ದಿವಸ 7ನೇ ದಿವಸ ಈಸಿಯಾಗಿ ಸೈಕಲ್ ಹೊಡೆಯೋದಕ್ಕೆ ಶುರು ಮಾಡ್ತೀರ. ಆಮೇಲೆ 6 ತಿಂಗಳು 1 ವರ್ಷ ಆದ್ಮೇಲೆ ಬೇಕಾದಷ್ಟು ನೋಡ್ರಿ, ಮಾರ್ಕೆಟ್ ಅಲ್ಲಿ ಕೂಡ ಸಿಕ್ಕಾಪಟ್ಟಿ ಫಾಸ್ಟ್ ಹೋಗ್ಬಿಡ್ತೀವಿ. ಎಷ್ಟೋ ವಿದ್ಯಾರ್ಥಿಗಳು ಚಿಕ್ಕವರಿದ್ದಾಗ ನೋಡ್ರಿ, ಮೊದಲು ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಕೈ ಹಿಡಿದು ಏನೇನೋ ಕಸರತ್ ಮಾಡಿದಾಗ ಬರದಂತಹ ವಿದ್ಯೆ ಅಥವಾ ಸ್ಕಿಲ್, ಆಮೇಲೆ ನೀವು ಕೈ ಬಿಟ್ಟು ಹೊಡಿತೀರ ಸೈಕಲ್ ಭಾರಿ ವಿಶ್ವಾಸದಿಂದ. ಏನಪ್ಪಾ ಅಂತಂದ್ರೆ ಎರಡು ಕೈ ಬಿಟ್ಟು ಹೊಡಿತಾರೆ, ನೋಡಿದಿರಲ್ಲ ನೀವೆಲ್ಲ. ಸೊ ಯಾವ್ದನ್ನ ಕೈ ಹಿಡ್ಕೊಂಡು, ಎರಡೂ ಕೈ ಹಿಡ್ಕೊಂಡು ಬಹಳ ಆಸಕ್ತಿಯಿಂದ ಇನಿಷಿಯಲ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಂತ ಏನು ಅಂತಂದ್ರೆ ಸ್ಕಿಲ್ ಅಥವಾ ಕೌಶಲ್ಯ, ನಂತರದ ದಿವಸಗಳಲ್ಲಿ ಬಹಳ ಈಸಿಯಾಗಿ ಬರುತ್ತೆ. ಆಮೇಲೆ ನೀವು ಡಬಲ್ ಸೀಟ್ ಹೊಡಿತೀರಿ, 3 ಜನ ಕುಂಡಿಸ್ಕೊಂಡು ಹೊಡಿತೀರಿ, ಓಕೆ, ಮತ್ತೇನೇನೋ ಕಸರತ್ತುಗಳನ್ನ ಮಾಡ್ತೀರಿ. ಸೊ ಇವೆಲ್ಲ ಹೆಂಗ್ ಪಾಸಿಬಲ್ ಆಯ್ತು ಅಂತಂದ್ರೆ ಅದು ಬಿಕಾಸ್ ಆಫ್ ದ ಸ್ಕಿಲ್ಸ್. ಅಂದ್ರೆ ಸ್ಕಿಲ್ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ನಾವು ರಿಪೀಟೇಟಿವ್ ಆಗಿ ಉತ್ಸಾಹದಿಂದ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಅದನ್ನ ಗಳಿಸ್ಕೋಬಹುದು. ಸೊ ಅದನ್ನ ಸ್ಕಿಲ್ ಅಂತ ಹೇಳ್ತೀವಿ. ಓಕೆ, ಮಾಡಿದ್ದನ್ನೇ ಮಾಡೋದು, ಆ ಮಾಡಿದ್ದನ್ನೇ ಮಾಡ್ಬೇಕಾದ್ರೆ ಮೊದ್ಲೇ ಸಲ ಚೆನ್ನಾಗಿ ಬರಲ್ಲ. ನಾ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ಒಂದಿಷ್ಟು ನಾವೊಂದು ಮಣ್ಣು ಕೊಟ್ವಿ ಅಂತ ಹೇಳ್ಕೊ, ಒಂದಿಷ್ಟು ಮಣ್ಣು ಕೊಟ್ಟು ಇದನ್ನ ಒಂದು ಗಣಪತಿ ಮೂರ್ತಿ ಮಾಡ್ರಿ ಅಂತ. ಸೊ ಗಣಪತಿ ಮೂರ್ತಿ ಮಾಡೋದಕ್ಕೆ ನೀವು ಏನ್ ಮಾಡ್ತೀರಾ, ಪ್ರಯತ್ನ ಮಾಡ್ತೀರಾ ಮೊದಲನೇ ಸಲ. ಸೊ ಗಣಪತಿ ಆಗೋದ್ರ ಬದ್ಲಿ ಮತ್ತಿನ್ನೇನೋ ಆಗುತ್ತೆ. ಸೊ ನಿಮ್ಗೆ ಅನ್ಸುತ್ತೆ ಓ ಎಸ್ ಸೊಂಡಿಲು ಸರಿಯಾಗಿ

ಇಲ್ಲ, ಕಾಲು ಸರಿ ಆಗ್ಲಿಲ್ಲ, ಕೈ ಸರಿ ಆಗ್ಲಿಲ್ಲ, ಕಣ್ಣು ಸರಿ ಆಗ್ಲಿಲ್ಲ, ನಿಮಗೆ ಗೊತ್ತಾಗ್ತದೆ. ಆಮೇಲೆ ಅದನ್ನೆಲ್ಲ ಏನ್ ಮಾಡ್ತೀವಿ ನಾವು ಹೇಳ್ತೀವಿ, ಅದನ್ನೆಲ್ಲ ಮಾಡಿ, ಇದನ್ನ ಮಾಡಿ, ಮತ್ತೆ ಎರಡನೇ ಸಲ ಮಾಡಿ. ಎಲ್ಲ ಮಾಡಿದಾಗ ಮೊದಲನೇ ಸಲದಕ್ಕಿಂತ ಚೆನ್ನಾಗಿ ನೀವು ಮಾಡ್ತೀರ. ಆಮೇಲೆ ಮೂರನೇ ಸಲ, ನಾಲ್ಕನೇ ಸಲ, ಐದನೇ ಸಲ, ಸೊ ಒಂದು 10-12 ಸಲ ಮಾಡಿದಾಗ ನಿಮಗೆ ಅನ್ಸುತ್ತೆ, ಓ ಇದು ತುಂಬಾ ಚೆನ್ನಾಗಿ ಬಂತು, ಈ ಗಣಪತಿ ಗಣಪತಿ ತರ ಇದೆ ಅಂತ ಹೇಳಿ, ಹೌದಲ್ಲ, ಅವಾಗ ನಿಮಗೆ ಅನ್ಸುತ್ತೆ. ಸೊ ಯಾಕೆ ನೀವು ಮೊದಲೇ ಸಲನು ಮಾಡಿದಾಗ ಅಷ್ಟೇ ಆಸಕ್ತಿಯಿಂದ ಅಷ್ಟೇ ಇದನ್ನು ಮಾಡಿದ್ರಿ, ಆ 10ನೇ ಸಲ ಮಾಡಿದಾಗ ಭಾರಿ ಚೆನ್ನಾಗಿ ಬಂತು. ಯಾಕೆ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಸ್ಕಿಲ್, ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಪ್ರತಿ ಸಲ ನೀವು ಒಂದು ಕೆಲಸ ಮಾಡಿದಾಗ ನಿಮ್ಮ ಸ್ಕಿಲ್ಲು, ನಿಮ್ಮ ಕೌಶಲ್ಯ ಸ್ವಲ್ಪ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. 10ನೇ ಸಲನು 12ನೇ ಸಲನು ಮಾಡಿದಾಗ ನೀವು ಅದನ್ನ ಬಹಳ ಸ್ಪೀಡ್ ಆಗಿ ನೋಡಿ, 2-3 ಇದನ್ನ ಅಬ್ಸರ್ವ್ ಮಾಡ್ಬೋದು. ನೀವು ಮೊದಲನೇ ಸಲ ಬಹಳಷ್ಟು ಆಸಕ್ತಿ ಮತ್ತು ಸಮಯವನ್ನು ತಗೊಂಡಿದ್ದು, 2ನೇ, 3ನೇ, 4ನೇ ಸಲಕ್ಕೆ ನಿಮ್ಮ ಸಮಯದ ಇದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ನೀವು ಸ್ಪೀಡ್ ಬರುತ್ತೆ ನಿಮ್ ಕೆಲಸಕ್ಕೆ, ಆಮೇಲೆ ಅಕ್ಯುರಸಿ ಬರಕ್ಕೆ ಶುರು ಆಗುತ್ತೆ, ಪ್ರಿಸಿಷನ್ ಬರುತ್ತೆ. ಸೊ ಇವು ಮೂರು, ಓಕೆ, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಆಮೇಲೆ ಸಮಯದ ಇದು ನೀವು ಸಮಯ ಏನ್ ತಗೊಳ್ತೀರಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನೀವು ಕಡಿಮೆ ಸಮಯದಲ್ಲಿ ಯಾವುದೇ ಒಂದು ಕೆಲಸವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ ಅದನ್ನ ನಿಮಗೆ ಯು ಹೀ ಇಸ್ ವೆರಿ ಸ್ಕಿಲ್ಡ್ ಅಂತ ಹೇಳ್ಬೋದು. ಓಕೆ, ಅದೇ ವ್ಯಕ್ತಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಇದ್ನಂತಂದ್ರೆ ಅವನಿಗೆ ಸಮಯನೂ ಜಾಸ್ತಿ ತಗೋತಾನೆ, ಅದು ಅಕ್ಸೆಪ್ಟೇಬಲ್ ಆಗಲ್ಲ, ಕ್ವಾಲಿಟಿ ಅಕ್ಸೆಪ್ಟೇಬಲ್ ಆಗಲ್ಲ, ಸ್ಪೀಡ್ ಅಕ್ಸೆಪ್ಟೇಬಲ್ ಇರಲ್ಲ. ಆ ರೀತಿ ಆಯ್ತು ಅಂತಂದ್ರೆ ಅದಕ್ಕೆ ಸ್ಕಿಲ್ ಅನ್ನಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಕೆಲಸ ಮನೆಯಲ್ಲಿ, ಇನ್ನೊಂದು ಉದಾಹರಣೆ ತಗೊಂಡು ಹೇಳ್ಬೋದು ಏನ್ ಸ್ಕಿಲ್ ಅಂತಂದ್ರೆ, ಸೊ ನೀವೆಲ್ಲ ಮನೆಯಲ್ಲಿ ನಿಮ್ ತಾಯಿ ರೊಟ್ಟಿ ಮಾಡೋದನ್ನ ಗಮನಿಸಿರ್ಬೋದು. ನಿಮ್ ತಾಯಿ ಏನು ಅಂತಂದ್ರೆ ಅವರೇನು ಭಾರಿ ಎಜುಕೇಟೆಡ್ ಇರ್ಲಿಕ್ಕಿಲ್ಲ, ಆಮೇಲೆ ಕ್ವಾಲಿಫೈಡ್ ಇರ್ಲಿಕ್ಕಿಲ್ಲ, ಬಿ ಎ ಡಿಗ್ರಿನೋ, ಬಿ ಕಾಮ್ ಡಿಗ್ರಿನೋ ಅಥವಾ ಮತ್ತೇನೋ ಡಿಗ್ರಿ ಆದ್ರೆ, ಸೊ ಬಿ ಎ ಡಿಗ್ರಿ ಮಾಡಿದಾರಂದ ತಕ್ಷಣ ಎಲ್ಲ ಬರುತ್ತಂತ ಏನಿಲ್ಲ. ಅವರು ನೋಡಿ, ನಿಮ್ ತಾಯಿ ಈಗ 2ನೇ ಇರ್ಬೋದು, 3ನೇ, 5ನೇ ಓದಿರ್ಬೋದು ಆ ರೀತಿ. ಆದ್ರೆ ವೆನ್ ಶಿ ಕುಕ್ಸ್, ಆಯ್ತಾ, ಅವ್ರ ಅಡಿಗೆ ಕೋಣೆಯಲ್ಲಿ ಮಾಡುವಂತ ನೀವು ಕೆಲಸ ನೋಡಿದ್ರೆ, ಅವ್ರು ರೊಟ್ಟಿ ಮಾಡೋ ಉದಾಹರಣೆ ತಗೊಂಡ್ವಿ ಅಂತ ಕೊಡ್ರಿ, ಏಕ್ದಮ್ ಪರ್ಫೆಕ್ಟ್. ನೀವು ಅದ್ ರೊಟ್ಟಿ ಮಾಡಿದಾಗ ಬಹಳ ಚೆನ್ನಾಗಿ ಗೋಲಾಗಿ ಬಂದಿರುತ್ತೆ, ಅದನ್ನ ಸುಟ್ಟಾಗ ಕರೆಕ್ಟ್ ಆಗಿ ಸುಟ್ಟಿರುತ್ತೆ, ಇಲ್ಲಾದ್ರೂ ಹೊತ್ತಿರಲ್ಲ, ಹಿಂಗೆಲ್ಲ ನಾವು ಹೇಳ್ಬೋದು. ಮತ್ತೆ ಎಷ್ಟು ಫಾಸ್ಟ್ ಮಾಡ್ತಿರ್ತಾರೆ ನೋಡ್ರಿ, ಈ ಕಡೆ ರೊಟ್ಟಿ ಬಡಿತಿರ್ತಾರ, ಆ ಕಡೆ ಅದನ್ನ ಹಂಚ್ ಮೇಲೆ ಹಾಕ್ತಾರ, ಅದನ್ನ ಹಂಚ್ ಮೇಲೆ ಹಾಕಿದ್ಮೇಲೆ ನೀರ್ ಹಚ್ಚೋದು, ಇದು ಈ ರೀತಿಯಾದಂತ ಎಲ್ಲ ಮಲ್ಟಿಪಲ್ ಆಕ್ಟಿವಿಟೀಸ್ ಅನ್ನ ಅವರು ಮಾಡ್ತಾ ಇರ್ತಾರೆ. ದಟ್ ಈಸ್ ಆಲ್ ಪಾಸಿಬಲ್ ನಾಟ್ ಬಿಕಾಸ್ ಆಫ್ ದೇರ್ ಕ್ವಾಲಿಫಿಕೇಶನ್ ಬಟ್ ಬಿಕಾಸ್ ಆಫ್ ದೇರ್ ಸ್ಕಿಲ್. ಸೊ ಹಾಗಾಗಿ ನಾವು ಯಾವಾಗ ಹೇಳ್ತಾ ಇರ್ತೀವಿ, ಮೊದಲೇ ಸಲ ನೀವೇ ರೊಟ್ಟಿ ಮಾಡೋದು ಪ್ರಯತ್ನ ಮಾಡಿದ್ರಿ ಅಂತ ಹಿಡ್ಕೊಳ್ಳಿ, ಮೊದಲೇ ಸಲ ಸಾಧ್ಯನೇ ಇಲ್ಲ, ಬರುದೇ ಇಲ್ಲ, ಹರಿದು ಹೋಗುತ್ತೆ, ಮುರಿದು ಹೋಗುತ್ತೆ, ಓಕೆ ಸರಿ ಆಗಲ್ಲ. ಆಮೇಲೆ ನಿಮ್ ತಾಯಿ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಮಾಡ್ಬೇಕು, ಈ ರೀತಿ ಸ್ವಲ್ಪ ತಿದ್ದುತ್ತಾರೆ. ಸೊ 2ನೇ ಸಲ ಮರುದಿವಸ ನೀವು ಏನಾರ ಪ್ರಯತ್ನ ಮಾಡಿದಾಗ ಸ್ವಲ್ಪ ಅದು ಚೆನ್ನಾಗಿ ಬರ್ಬೋದು. 3ನೇ ಸಲ, 4ನೇ ಸಲ ಮಾಡಿದಾಗ ಅಥವಾ ಒಂದ್ ವಾರ 15 ದಿವಸ ಹೋಯ್ತು ಅಂತಂದ್ರೆ ನಿಮ್ಮ ರೊಟ್ಟಿ ಕೂಡ ನಿಮ್ ತಾಯಿ ಮಾಡ್ದಂಗೆ ಏನಾಗುತ್ತೆ, ಚೆನ್ನಾಗಿ ಬರಕ್ ಶುರು ಆಗುತ್ತೆ. ಸೊ ದಿಸ್ ಈಸ್ ಸ್ಕಿಲ್. ಅಂದ್ರೆ ಯಾವುದೇ ಒಂದು ನಾವು ಕೆಲಸವನ್ನ ಕಲಿಬೇಕು ಅಂದ್ರೆ ನಾವು ಮಾಡಿ ನೋಡಿ ಕಲಿತಾಗ ನಮ್ಮ ಸ್ಕಿಲ್ ಬರುತ್ತೆ. ಆದ್ರೆ ನಮ್ಮ ಎಜುಕೇಶನ್ ಅಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲ. ಏನಿಲ್ಲ ಅಂದ್ರೆ ನಾವು ಬರೀ ಥಿಯರಿಯೋಟಿಕಲ್ ಓದ್ತೀವಿ, ಪ್ರಾಕ್ಟಿಕಲ್ಗಳನ್ನ ಹೆಚ್ಚು ಹೆಚ್ಚು ಮಾಡಬೇಕು, ಅಥವಾ ನಾವು ಮುಂದೆ ಏನ್ ಕೆಲಸಗಳನ್ನ ಮಾಡ್ಬೇಕಂತಿದೀವಲ್ಲ ಅದನ್ನ ಇಲ್ಲೇನೆ ಚಿಕ್ಕವರಿದ್ದಾಗ ಅಥವಾ ಕಾಲೇಜ್ ನಲ್ಲಿ ಇದ್ದಾಗ ಅಥವಾ ಸ್ಕೂಲ್ ಅಲ್ಲಿ ಇದ್ದಾಗೆ ಕಲಿಬೇಕು. ಇತ್ತಿತ್ತಲಾಗಿ ನೀವೆಲ್ಲಾನು ಯೂಟ್ಯೂಬ್ ಅಲ್ಲಿ ಅಥವಾ ವಾಟ್ಸಪ್ ಅಲ್ಲಿ ಮತ್ತ ಈ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಚೈನಾದೊಳಗಡೆ 5 ವರ್ಷದ ಮಕ್ಕಳಿಗೆ, 6 ವರ್ಷದ ಮಕ್ಕಳಿಗೆ ಎಷ್ಟೊಂದು ಸ್ಕಿಲ್ಸ್ ಕಲಿಸ್ತಾ ಇದ್ರು. ಅಡಿಗೆ ಮಾಡೋ ಸ್ಕಿಲ್ಸ್ ಇರಬಹುದು, ಮನೆ ಸರಿಯಾಗಿಡುವಂತ ಸ್ಕಿಲ್ಸ್ ಇರಬಹುದು, ಹೀಗೆ ಅಂದ್ರೆ ಪ್ರತಿಯೊಂದು ಇನ್ಕ್ಲೂಡಿಂಗ್ ಅವರಿಗೆ ಎಲ್ಲ ಇಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ ರಿಪೇರಿ ಮಾಡೋದು, ಅದನ್ನ ಅಸೆಂಬ್ಲಿ ಮಾಡೋದು. ಸುಮ್ನೆ 10-12-15 ವರ್ಷದ ಯುವಕರು ಅಲ್ಲಿ ಒಳ್ಳೊಳ್ಳೆ ಮೊಬೈಲ್ಗಳನ್ನ ತಯಾರು ಮಾಡಿ ಕೊಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ಒಳ್ಳೊಳ್ಳೆ ಏನಪ್ಪಾ ಅಂತಂದ್ರೆ ರೋಬೋಟಿಕ್ಸ್ ಅನ್ನೆಲ್ಲ ತಯಾರ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ ಬಿಕಾಸ್ ದೇ ಹ್ಯಾವ್ ಇನ್ಕ್ಲೂಡೆಡ್ ಸ್ಕಿಲ್ ಇನ್ ದೇರ್ ಪ್ರೈಮರಿ ಸ್ಕೂಲ್ ಎಜುಕೇಶನ್ ಇಟ್ಸೆಲ್ಫ್. ಈಗ ದೇಶದಲ್ಲಿ, ನಮ್ಮ ದೇಶದಲ್ಲಿ ಅಂತ ಒಂದು ಪ್ರಯತ್ನ ನಡೀತಾ ಇದೆ. ಆದ್ರೆ ಇದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ವರೆಗೂ ಏನು ಹಚ್ಚಿದಲ್ಲ. ಈಗ ಸ್ಕೂಲ್ ಅಲ್ಲಿ ಸ್ಕಿಲ್ ಡೇ ಅಂತ ಮಾಡ್ತೀವಿ, ವಾರದಲ್ಲಿ ಒಂದು ದಿವಸ. ಏನು ಅಂತಂದ್ರೆ ಇವರಿಗೆ ಮಕ್ಕಳಿಗೆ ಅಭ್ಯಾಸವನ್ನ ಬಿಟ್ಟು ಹೊಸದನ್ನು ಏನಾದ್ರು ಕೈಯಿಂದ ಮಾಡುವಂತ ಏನಾದ್ರು ಕೆಲಸಗಳನ್ನ ಹಚ್ಚೋದು. ಓಕೆ, ಇದರಿಂದ ನಮ್ಗೆ ಏನಾಗುತ್ತೆ, ಸ್ಕಿಲ್ಸ್ ಬರಕ್ ಶುರು. ಈಗ ನಿಮಗೆ ಇತಿಹಾಸವನ್ನ ನೋಡಿದ್ರೆ ನಮ್ಮ ದೇಶದೊಳಗಡೆ ಈಗ 200 ವರ್ಷ, ಈಗ ನೋಡ್ರಿ ಮೊದ್ಲು ಎಷ್ಟು ನಿಮಗೆಲ್ಲ ಗೊತ್ತಿದೆ, 1000+ ವರ್ಷಗಳವರೆಗೆ ಭಾರತಕ್ಕೆ ಬೇರೆ ಬೇರೆ ವಿದೇಶದಿಂದ ಆಕ್ರಮಣಕಾರರು ಬಂದ್ರು, ವಿದೇಶಿಗರು ಬಂದ್ರು, ವ್ಯಾಪಾರ ವ್ಯವಹಾರ ಅಂತ ಹೇಳಿ ಬಂದ್ರು.
ಓಕೆ, ಒಂದು 1000 ವರ್ಷಗಳವರೆಗೆ, ಅದರಲ್ಲಿ ವಿಶೇಷವಾಗಿ

ಮುಸಲ್ಮಾನದವರು ಏನು ಯುರೋಪಿಯನ್ಸ್ ಬರೋದಕ್ಕೆ ಶುರು ಮಾಡಿದ್ರಲ್ಲ, ಸೊ ಅವ್ರು ಸುಮ್ಮನೆ ನಮ್ಮ ದೇಶವನ್ನ ಉದ್ಧಾರ ಮಾಡಕ್ ಬಂದಿರಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಈ ಕೌಶಲ್ಯಗಳನ್ನ. ಸೊ ಅವಾಗ ನಿಮಗೆ ಗೊತ್ತಿದೆ ಭಾರತ ಜಗತ್ತಿನ 33% GDP ಅಂದ್ರೆ 1/3 ಅಂದ್ರೆ ಹತ್ತತ್ರ ಜಗತ್ತು ಏನು ವ್ಯಾಪಾರ ವ್ಯವಹಾರ ಮಾಡ್ತದಲ್ಲ, ಸೊ ಅದರಲ್ಲಿ ಏನು ಅಂತಂದ್ರೆ 1/3 ವ್ಯಾಪಾರ ವ್ಯವಹಾರ ನಮ್ಮ ದೇಶದಿಂದನೇ ಆಗ್ತಿತ್ತು. ಅಷ್ಟು ದೊಡ್ಡ ಜಿ ಡಿ ಪಿ ಈಗ ನಮ್ದು ಬಹಳ ಕಡಿಮೆ ಆಗಿದೆ, 1% 2% ಇಳಿದಿದೆ. ಓಕೆ, ನಾವು ಈಗ ಪ್ರಯತ್ನ ಮಾಡಿ ಮಾಡಿ ಈ ಸ್ಕಿಲ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ನಮ್ಮ ಜಿ ಡಿ ಪಿ ಅನ್ನ ಹೆಚ್ಚು ಮಾಡ್ಬೋದು. $5 trillion ಜಿ ಡಿ ಪಿ ಮಾಡಬೇಕು ಅಂತ ನಾವು ಬಹಳ ಕಷ್ಟ ಪಡ್ತಾ ಇದೀವಿ. ಅವಾಗ ನಾವು ಜಗತ್ತಿನ 3ನೇ ಅಥವಾ 4ನೇ ರಾಷ್ಟ್ರ, ಈಗ ಸದ್ಯಕ್ಕೆ 4-5ನೇ ರಾಷ್ಟ್ರದಲ್ಲಿ ಇದೀವಿ, ಆದ್ರೂ ಕೂಡ ಇಟ್ ಈಸ್ ನಾಟ್ ಇನಫ್. ಯಾಕೆ ಅಂತಂದ್ರೆ ನಾವು 5 trillion ಮುಟ್ಟಿದಾಗ ಚೈನಾ 20-22 trillion ಬಿಸ್ನೆಸ್ ಮಾಡ್ತಾ ಇದೆ ಜಿ ಡಿ ಪಿ. 30 trillion ಅಮೆರಿಕಾ, 30 ಹೆಚ್ಚು. ಸೊ ಹೀಗಾಗಿ ಅವನ್ ಕಂಪ್ಯಾರಿಸನ್ ಮಾಡಿದ್ರೆ 145 crore ಜನಸಂಖ್ಯೆ ಇರುವಂತ ಭಾರತ, ನಾವು ಏನೇನು ಅಲ್ಲ, ನಾವು ಈಗ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಸ್ಕಿಲ್ಸ್ ಅನ್ನ ಹೆಚ್ಚು ಮಾಡ್ಬೇಕು. ಸೊ ಇಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ಅಂತ ಹೇಳಿ ಇವತ್ತು ನಾವು ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅನ್ನ ಮಾಡ್ತಾ ಇದೀವಿ. ಓಕೆ, ಆಮೇಲೆ ಅದ್ರ ಪ್ರಯತ್ನವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ದವರು ಕೂಡ ಅದನ್ನ ಸರಿಯಾಗಿ ರಿಕಗ್ನೈಸ್ ಮಾಡಿ ಮಕ್ಕಳಲ್ಲಿ ಸ್ಕಿಲ್ಸ್ ಇಲ್ಲ ಅಂತಂದ್ರೆ ಮುಂದೆ ಅವರಿಗೆ ಕೆಲಸ ದಕ್ಕುವುದಿಲ್ಲ. ಸೊ ನಮ್ಮ ಹತ್ರ ಬೇಕಾದಷ್ಟು ಕೆಲಸ ಇದೆ. ಜಿ ಡಿ ಟಿ ಸಿ ಒಳಗೆ ನಮ್ದೇ ಈಗ ನೋಡ್ರಿ, ಉದಾಹರಣೆ ತಗೊಳ್ರಿ, ನಮ್ಮಲ್ಲಿ ಡಿಪ್ಲೊಮಾ ಆದಂತ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿ ಒಳಗಡೆ ಸಿಕ್ಕಾಪಟ್ಟಿ ಏನಂದ್ರೆ ಡಿಮಾಂಡ್ ಇದೆ. ಎಷ್ಟು ಡಿಮಾಂಡ್ ಇದೆ ಅಂತಂದ್ರೆ ನಮ್ಮದು ಈ ವರ್ಷ ನಮ್ಮಲ್ಲಿ 65 ನಾವು ಪಾಸ್ ಮಾಡಿದ್ವಿ, ಅಂದ್ರೆ ಪಾಸ್ ಆಗ್ಬಹುದು. ಆದ್ರೆ ಆ ಪಾಸ್ ಆಗಿ ಹೋದಂತ ವಿದ್ಯಾರ್ಥಿ 48 ಕಂಪ್ನಿಗಳು ಬಂದಿದ್ವು ನಮ್ಮ ಇದಕ್ಕೆ ಕ್ಯಾಂಪಸ್ಗೆ. ಅದ್ರೊಳಗೆ ನಾವು ಬರೀ 18 ಕಂಪ್ನಿಗಳಿಗಷ್ಟೇ ವಿದ್ಯಾರ್ಥಿಗಳನ್ನ ಕೊಟ್ವಿ, ಇನ್ನು 30 ಕಂಪ್ನಿಗಳಿಗೆ ನಮ್ಮ ಹತ್ರ ವಿದ್ಯಾರ್ಥಿಗಳು ಇಲ್ಲ ಅಂತ. ಸೊ ಅದ್ರೊಳಗೆ ಏನಿಲ್ಲ ಅಂದ್ರು ಕನಿಷ್ಠ 250-300 ವಿದ್ಯಾರ್ಥಿಗಳು ಬೇಕಾಗಿದ್ರು ಈ ವರ್ಷ ನಮಗೆ, ಅತ್ರ ನಮ್ಮ ಹತ್ರ ಇರೋದು ಬರೀ 65 ವಿದ್ಯಾರ್ಥಿಗಳು. ಹೀಗೆ ನೋಡಿದ್ರೆ ಈಗ ಪ್ರತಿ ದಿವಸ ನಮಗೆ ಸ್ಕಿಲ್ ಇರುವಂತ ಅಂದ್ರೆ ಪ್ರಾಕ್ಟಿಕಲಿ ಅವ್ರಿಗೆ ಏನಾದ್ರೂ ಬರ್ತಿರ್ಬೇಕು ಅಂತ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ 100 ಕಂಪ್ನಿಗಳು ನಮ್ಮನ್ನ ಕೇಳ್ತವೆ, ಆದ್ರೆ ನಮ್ಮ ಹತ್ರ ಕಳಿಸ್ಕೊಡೋದಕ್ಕೆ ವಿದ್ಯಾರ್ಥಿಗಳಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಸ್ಕಿಲ್ ಇರುವಂತ ಟ್ರೈನಿಂಗ್ ಕೋರ್ಸ್ಗಳನ್ನ, ಅಥವಾ ಸ್ಕಿಲ್ಸ್ ಅಂದ್ರೆ ಬೇಗ ಜಾಬ್ ಆಗುತ್ತೆ. ನೀವೆಲ್ಲ ವಿದ್ಯಾರ್ಥಿಗಳು ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್, ಹಳ್ಳಿಯಿಂದ ಬಂದವರು, ನೀವೆಲ್ಲ ಏನ್ ಮಾಡ್ಬೇಕು ಯೋಚನೆ. ಓಕೆ, ನಾವ್ ಎಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ SSLC ಮುಗಿದ ತಕ್ಷಣ ಆದಷ್ಟು ಬೇಗ ಸ್ಕಿಲ್ ಅನ್ನ ಸ್ಕಿಲ್ ಸಿಗುವಂತ ಯಾವ್ದಾದ್ರು ಕೋರ್ಸ್ಗಳನ್ನ ಮಾಡ್ಬೇಕು. ಅದ್ರ ಎಲ್ಲಕ್ಕಿಂತ ಬೆಸ್ಟ್ ಅಂತಂದ್ರೆ, ಯಾಕೆ ಅಂತಂದ್ರೆ 2015 ನಾ ಹೇಳಿದೆ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಅಂತ ಒಂದು ಇಲಾಖೆಯನ್ನೇ ಮಾಡ್ಬಿಟ್ಟು. ಯುವಕರಿಗೆ ಒಂದು ಕೌಶಲ್ಯ ಬೇಕು, ಎರಡನೇದ್ದು ಅವರಿಗೆ ಎಂಟರ್ಪ್ರಿನರ್ಶಿಪ್, ಅವರಿಗೆ ಒಂದು ಉದ್ಯಮಶೀಲತೆ ಅವರಲ್ಲಿ ಹೆಚ್ಚಾಗಬೇಕು, ಅವ್ರಿಗೆ ಜೀವನೋಪಾಯ, ಅವರಿಗೆ ಲೈವ್ಲಿಹುಡ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ 2017 ಒಂದು ವಿಶೇಷವಾದ ಒಂದು ಡಿಪಾರ್ಟ್ಮೆಂಟ್ ಅನ್ನೇ ಸರ್ಕಾರ ಸ್ಥಾಪನೆ ಮಾಡಿತ್ತು. ಓಕೆ, ಈಗ ಆ ಡಿಪಾರ್ಟ್ಮೆಂಟ್ ಕೆಲಸ ಏನಪ್ಪಾ ಅಂದ್ರೆ ಎಲ್ಲ ಯುವಕರಲ್ಲಿ ಏನಪ್ಪ ಈ ಸ್ಕಿಲ್ಸ್ ಅನ್ನ ಜಾಸ್ತಿ ಮಾಡ್ಬೇಕು, ಅವರಲ್ಲಿ ಎಂಟರ್ಪ್ರಿನರ್ಶಿಪ್. ನೋಡಿ ಎಷ್ಟು ಸರ್ಕಾರಿ ಕೆಲಸಗಳು ಸಿಗಕ್ ಸಾಧ್ಯ ಇದೆ, ಸೊ ಹಾರ್ಡ್ಲಿ 1-2% ಮಾಡ್ತಾರೆ. ಸೊ ಇನ್ನು ಉಳಿದಾರಲ್ಲ ಯುವಕರು ಏನ್ ಮಾಡ್ಬೇಕು, ಅವರು ದೇ ಹ್ಯಾವ್ ಟು ಬಿಕಮ್ ಎಂಟರ್ಪ್ರಿನರ್ಸ್. ಅವರು ತಾವು ಕೆಲಸವನ್ನ ಮಾಡ್ಬೇಕು, ಇನ್ನೊಬ್ರಿಗೆ ಕೆಲಸ ಕೊಡುವಂಗ ಆಗ್ಬೇಕು. ಅದಕ್ಕೋಸ್ಕರ ಸರ್ಕಾರ ಬೇಕಾದಷ್ಟು ವ್ಯವಸ್ಥೆಗಳನ್ನ ಈಗ ಮಾಡ್ತಾ ಇದೆ, ಅದಕ್ಕೋಸ್ಕರ ಒಂದು ಹೊಸ ಡಿಪಾರ್ಟ್ಮೆಂಟ್ ನಾವೀಗ. ಸೊ ಈ ಸ್ಕಿಲ್ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ ದ ಮೇನ್ ಏನು ಅಂತಂದ್ರೆ ಟ್ರೈನಿಂಗ್ ಸೆಂಟರ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗಿದೀವಿ, ಅದರ ಪಾರ್ಟ್ ಆಗಿದೀವಿ ನಾವು. ಸೊ ನಮ್ಮಲ್ಲಿ 6,000 ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವೀಗ ಟ್ರೈನಿಂಗ್ ಮಾಡ್ತಾ ಇದೀವಿ. ಏನೇನ್ ಟ್ರೈನಿಂಗ್ ಮಾಡ್ತೀವಿ ಅಂದ್ರೆ, ಈಗ ನಾನು ಈಗ ಎಲ್ಲ ಸ್ಕಿಲ್ಸ್ ಅಂದ್ರೆ ಏನು, ಯಾವ ಅವಶ್ಯಕತೆ ಏನಿದೆ ಅಂತ ಹಿಂಗೆಲ್ಲ ಹೇಳಿದೆ. ಈಗ ಜಿ ಡಿ ಟಿ ಸಿ ಒಳಗಡೆ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಒಂದು ಪ್ರೆಸೆಂಟೇಷನ್ ಮಾಡ್ತೀನಿ ನಿಮಗೇನಾದ್ರು. ಅದಾದ್ಮೇಲೆ ನಿಮಗೆ ಬಹಳಷ್ಟು ವಿಷಯ ಜಿ ಡಿ ಟಿ ಸಿ ಬಗ್ಗೆ ಗೊತ್ತಾಗ್ತದೆ. ಸೊ ವಿ ಆರ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಟು ಟ್ರೈನ್ ಆರ್ ಟು ಗಿವ್ ಸ್ಕಿಲ್ಸ್ ಟು ದ ಯೂತ್ ಆಫ್ ದ ಕಂಟ್ರಿ ಆರ್ ಸ್ಟೇಟ್. ಓಕೆ, ನಾವೀಗ ಜಿ ಟಿ ಟಿ ಸಿ ಅಂದ್ರೆ ಏನು ಮತ್ತೆ ಜಿ ಡಿ ಟಿ ಸಿ ಏನ್ ಮಾಡ್ತಾ ಇದೆ ಅನ್ನೋದನ್ನ ನಿಮಗೆ ಒಂದ್ ಸ್ವಲ್ಪ ಅಂತ ಹೇಳ್ತೀನಿ. ಸೊ ಇದು ನಮ್ದು ಜಿ ಡಿ ಟಿ ಸಿ ಇದು ಗವರ್ಮೆಂಟ್ ಆಫ್ ಕರ್ನಾಟಕದ್ದು ಒಂದು ವಿದ್ಯಾಸಂಸ್ಥೆ. ಯಾವ್ದು ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೀವಿ ನಾವು ಅಂದ್ರೆ ನೋಡ್ರಿ, ಈಗ ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್ ಅಂಡ್ ಲೈವ್ಲಿಹುಡ್. ಓಕೆ, ಈ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ITIಗಳು, GTTCಗಳು,

ಮತ್ತೆ ಇನ್ನು ಹಲವಾರು ಸಂಸ್ಥೆಗಳು ಇದಾವೆ, ಟ್ರೈನಿಂಗ್ ಸೆಂಟರ್ಸ್ ಎಲ್ಲ ಇದಾವೆ. ಸೊ ಅವು ಆ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತವೆ. ನಿಮಗೆ ಯುವಕರಿಗೆ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಸ್ಕಿಲ್ಸ್ ಅನ್ನ ಕಲಿಸಿ ಉದ್ಯೋಗವನ್ನ ನೀವು ಸೃಷ್ಟಿ ಮಾಡುವಂತವರಾಗ್ಬೇಕು, ಮತ್ತೆ ನಿಮಗೆ ಉದ್ಯೋಗ ಆದಷ್ಟು ಬೇಗ ಸಿಕ್ಕು ನೀವು ನಿಮ್ಮ ಕಾಲ್ ಮೇಲೆ ನಿಂದಿರಬೇಕು, ಈ ಉದ್ದೇಶದಿಂದ ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡ. ಬಹಳಷ್ಟು ಜನ ನೀವು SSLC ಮಾಡಿದಂತ ವಿದ್ಯಾರ್ಥಿಗಳು ಇರ್ತೀರಿ. ಓಕೆ, SSLC ಈ ವರ್ಷ ನೀವು ಮಾಡ್ತಾ ಇರುವಂತ ವಿದ್ಯಾರ್ಥಿಗಳು. ಹಾ ನೋಡಿ, ಇದು ನಾನು ಹೇಳಿದ GDTC, ಇದು 1972ರಲ್ಲಿ ಡ್ಯಾನಿಶ್ ಗವರ್ಮೆಂಟ್ ಅಂದ್ರೆ ಡೆನ್ಮಾರ್ಕ್. ಈಗ ಬಹಳಷ್ಟು ನಿಮಗೆ ವಿದ್ಯಾಸಂಸ್ಥೆಗಳು ಬೇರೆ ಬೇರೆ ವಿದೇಶದ ಒಂದು ಸಹಕಾರ ಸಹಯೋಗದಿಂದ ನಿರ್ಮಾಣ ಆಗ್ತವ. ಸೊ ನಮ್ಮದು ಕೂಡ GDTC ಇದು ಡೆನ್ಮಾರ್ಕ್ ಗವರ್ಮೆಂಟ್ ಸಹಯೋಗದಿಂದ 1972ರೊಳಗೆ ಶುರುವಾಯ್ತು. 1972 ಅಂದ್ರೆ ಈಗ ಆಲ್ರೆಡಿ ನಮ್ದು 54 ವರ್ಷದ ಒಂದು ಏನಪ್ಪಾ ಅಂತಂದ್ರೆ ಸೇವೆ ಮಾಡಿದಂತ ಒಂದು ವಿದ್ಯಾಸಂಸ್ಥೆ. ಸೊ ನಮ್ದು ಅಬ್ಜೆಕ್ಟಿವ್ ಏನಿತ್ತಪ್ಪ ಅಂತಂದ್ರೆ ನೋಡ್ರಿ, ಎಂಪ್ಲಾಯಬಲ್ ಸ್ಕಿಲ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೆಲಸ ದೊರಕಿಸಿಕೊಡುವಂತ ಕೌಶಲ್ಯಗಳನ್ನ ಕಲಿಸೋದು. ಸೊ ಇದರಿಂದ ಏನಾಗುತ್ತೆ ನೋಡ್ರಿ, ನಮ್ಗೆ ಕೌಶಲ್ಯ ಕೆಲಸ ದೊರಕಿಸಿಕೊಡುವಂತ ಕೌಶಲ್ಯ ನಮಗಿಂತ ಬೇಗ ಕೆಲಸ ಆಗುತ್ತೆ. ಸೊ ಬೇಗ ಕೆಲಸ ಆಗುತ್ತೆ ಅಂತಂದ್ರೆ ನಿಮಗೆ ನೀವು ಎಕನಾಮಿಕಲಿ ಫ್ರೀ ಆಗ್ತೀರಿ, ನೀವು ಯು ಕ್ಯಾನ್ ಸಪೋರ್ಟ್ ಯುವರ್ ಫ್ಯಾಮಿಲಿ, ನಿಮ್ಮ ಕುಟುಂಬವನ್ನು ಕೂಡ ನಾವು ಅದನ್ನ ಸಪೋರ್ಟ್ ಮಾಡಬಹುದು. ಆಮೇಲೆ ನಮಗೆ ಕೆಲಸ ಎಲ್ಲಿ ಸಿಗುತ್ತೆ, ಇಂಡಸ್ಟ್ರಿ ಸಿಗುತ್ತೆ, ಇಂಡಸ್ಟ್ರಿ ಒಳಗಡೆ ಪ್ರೊಡಕ್ಷನ್ ಆಗ್ತದೆ, ಪ್ರೊಡಕ್ಷನ್ ಆಗೋದ್ರಿಂದ ಟ್ಯಾಕ್ಸ್ ಹಿಂಗೆಲ್ಲ ನೋಡ್ತಾ ಹೋದ್ವಿ ಅಂತಂದ್ರೆ ಒಂದು ದೇಶ ಬೆಳಿಬೇಕಾದ್ರೆ ಅಲ್ಲಿ ಬಹಳಷ್ಟು ಏನಿರಬೇಕು ಅಂತಂದ್ರೆ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಇರಬೇಕು. ಅಗ್ರಿಕಲ್ಚರ್ ನಂತರ ಅಂದ್ರೆ ನಾವು ಈಗ ಏನ್ ಕೃಷಿಯನ್ನ ಮಾಡ್ತೀವಲ್ಲ, ಕೃಷಿಯ ನಂತರ ಅತಿ ಹೆಚ್ಚು ಕೆಲಸವನ್ನ ದೊರಕಿಸಿ ಕೊಟ್ಟಂತದ್ದು ಅಂತಂದ್ರೆ ಇಂಡಸ್ಟ್ರಿ. ಮೀಡಿಯಂ ಸ್ಕೇಲು, ಸ್ಮಾಲ್ ಸ್ಕೇಲು, ಲಾರ್ಜ್ ಸ್ಕೇಲು ಇಂಡಸ್ಟ್ರಿ ಅಂತೆಲ್ಲ ಇದಾವೆ. ಸೊ ನಮ್ಮ ಅತಿ ಹೆಚ್ಚು ಅಂದ್ರೆ ಅಗ್ರಿಕಲ್ಚರ್ ನಂತರ ನಮಗ್ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನ ತಯಾರ್ ಮಾಡಿಕೊಡುವಂತ ಇಂಡಸ್ಟ್ರಿಗಳು ಬೇಕಾಗ್ತವೆ. ಸೊ ಯಾವ ದೇಶದಲ್ಲಿ ಇಂಡಸ್ಟ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಯಾವ ದೇಶದಲ್ಲಿ ಯುವಕರು ಹೈಲಿ ಸ್ಕಿಲ್ಡ್ ಇರ್ತಾರೆ, ಆ ದೇಶ ನೋಡಿ. ಜಪಾನ್ ಫಾರ್ ಎಕ್ಸಾಂಪಲ್, 8-10 ಕೋಟಿ ಜನಸಂಖ್ಯೆ ಇದೆ, 150 ಕೋಟಿ ನಾವಿದೀವಿ. ಜರ್ಮನಿ 8-10 ಕೋಟಿ ಜನಸಂಖ್ಯೆ, ಆದ್ರೆ ನಮಗಿಂತ ಹೆಚ್ಚು GDP ಅಥವಾ ಎಕನಾಮಿಕಲಿ ಸ್ಟ್ರಾಂಗ್ ಅವರಿದ್ದಾರೆ. ಅಮೆರಿಕ ಬರೀ 40 ಕೋಟಿ ಜನಸಂಖ್ಯೆ. ಓಕೆ, ಈಗೇನು ಚೈನಾದವರು 140 ಕೋಟಿ ಇದ್ದಾರೆ, ಆದ್ರೂ ಅವ್ರಕ್ಕಿಂತ ಹೆಚ್ಚು ನಾವು 6-7 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದೀವಿ. ಸೊ ಇವ್ರದೆಲ್ಲ ನೋಡಿದ್ರೆ, ಸೊ ಯುವಕರಲ್ಲಿ ಕೌಶಲ್ಯ ಹೆಚ್ಚು ಆಗ್ತಾ ಆಗ್ತಾ ಆ ದೇಶಗಳು ಎಕನಾಮಿಕಲಿ ಬಹಳ ಫಾರ್ವರ್ಡ್ ಆಗ್ತವೆ ಅಥವಾ ಮುಂದೆ ಬರ್ತವೆ. ಸೊ ಇದು ಒಂದೇ ಒಂದು ನಮ್ಮಲ್ಲಿ ನಮ್ಮ ಎಜುಕೇಶನ್ ಅಲ್ಲಿ ಸ್ಕಿಲ್ಸ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಹಿಂದಿದೀವಿ, ಅದನ್ನ ಈಗ ನಾವು ಹೆಚ್ಚು ಮಾಡ್ಕೋಬೇಕಾದಂತ ಸ್ಥಿತಿ ಇದೆ. ಸೊ ನಾವು ಟೆಕ್ನಿಕಲ್ ಕನ್ಸಲ್ಟೇಷನ್ ಮತ್ತು ಸರ್ವಿಸಸ್ ಕೊಡ್ತೀವಿ. ಅಂದ್ರೆ GDTC ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಟೆಕ್ನಿಕಲ್ ಕನ್ಸಲ್ಟೇಷನ್ ಮತ್ತು ಸರ್ವಿಸ್ಗಳನ್ನ ಕೊಡುವಂತ ಏಕಮೇವ ವಿದ್ಯಾಸಂಸ್ಥೆ ಆಗಿದೆ. ನಾವು ಬೆಂಗಳೂರಲ್ಲಿ 72ರಲ್ಲಿ ಆರಂಭ ಆಯ್ತು ನಮ್ಮ ವಿದ್ಯಾಸಂಸ್ಥೆ. 92 ಅಂದ್ರೆ 20 ವರ್ಷಗಳ ನಂತರ ಮೈಸೂರಲ್ಲಿ ಶುರು ಮಾಡಿದ್ವಿ. ಆಮೇಲೆ ಹಾಸನ, ಮಂಗಳೂರು, ಕಲಬುರಗಿ, ದಾಂಡೇಲಿ, ಹೊಸಪೇಟೆ, ಹುಬ್ಬಳ್ಳಿ, ಬೆಳಗಾವಿ, ಮದ್ದೂರು, ಕೂಡಲ ಸಂಗಮ, ಹೀಗೆ 2023 ಬರೋದ್ರೊಳಗೆ ಅಥವಾ ಈಗ ನಾವು 32 ವಿದ್ಯಾಸಂಸ್ಥೆಗಳನ್ನ ಅಂದ್ರೆ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮ್ಮಲ್ಲಿ ಏನ್ ಮಾಡ್ತೀವಿ, ಡಿಪ್ಲೊಮಾ ತರಬೇತಿಗಳನ್ನ ಕೊಡ್ತೀವಿ. 4 ವರ್ಷದ ಡಿಪ್ಲೊಮಾ, 3 ವರ್ಷದ ಡಿಪ್ಲೊಮಾ, 1 ವರ್ಷದ ಕಂಪಲ್ಸರಿ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ. ಅವಾಗ ನಾವು ವಿದ್ಯಾರ್ಥಿಗಳಿಗೆ 20-30 ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತೀವಿ. ಓಕೆ, ಬಹಳ ಕಡಿಮೆ ಫೀಸ್ ಕೂಡ ಬಹಳ ಕಡಿಮೆ ಇದೆ. ಆಮೇಲೆ ಎಲ್ಲ ನೀವು ಏನ್ ಫೀಸ್ಗಳನ್ನ ಕೊಡ್ತೀರಿ ಅದು ಸರ್ಕಾರದಿಂದ ಸ್ಕಾಲರ್ಶಿಪ್ ಆಗಿ ನಿಮಗೆ ವಾಪಸ್ ಬರುತ್ತೆ, ಅಂದ್ರೆ ಆಲ್ಮೋಸ್ಟ್ ಫ್ರೀ. ಓಕೆ, ನಿಮಗೆ ಫ್ರೀ ಟ್ರೈನಿಂಗ್ ಇರುತ್ತೆ, ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ 3 ವರ್ಷ ಕಲಿತ ಮೇಲೆ 4ನೇ ವರ್ಷ ನಾವು ನಿಮಗೆ 20-30 ಸಾವಿರ ರೂಪಾಯಿ ಸ್ಟೈಫಂಡ್ ಪ್ರತಿಯೊಬ್ಬ ವಿದ್ಯಾರ್ಥಿಗೆ. 1 ವರ್ಷ ಕಲ್ತ್ ಬಂದ ನಂತರ ಎಲ್ಲರಿಗೂ 100% ಜಾಬ್. ಓಕೆ, ನಮ್ಗೆ 100% ಜಾಬ್ ಅಂತ ಹೇಳಕ್ ಆಗಲ್ಲ, GDTC ಒಳಗಡೆ 200%, 300%. ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ನಾವು 2-3 ಕೆಲಸಗಳನ್ನ ಕೊಡಿಸ್ಕೊಡ್ತೀವಿ, ಅವನು ಚೂಸ್ ಮಾಡ್ತಾನೆ ಯಾವ್ದು ತಗೋಬೇಕು. ಸೊ ಈ ಕಂಪ್ನಿಗೆ ಹೋಗ್ಬೇಕಾ, ಈ ಕಂಪ್ನಿಗೆ ಹೋಗ್ಬೇಕಂತ ಅಂದ್ರೆ 19-20 ವಯಸ್ಸು ಅಂದ್ರೆ ಆಲ್ಮೋಸ್ಟ್ 19 ವಯಸ್ಸಿನ ಮುಗಿತಾ ಮುಗಿತಾನೆ ನೀವು ಯು ವಿಲ್ ಬಿ ಅರ್ನಿಂಗ್ 20-30,000 ರೂಪೀಸ್. ಓಕೆ, ಆಮೇಲೆ ನೀವು ಒಳ್ಳೊಳ್ಳೆ ಕಂಪ್ನಿಗಳು, ನಾಟ್ ಓನ್ಲಿ ಕಂಪ್ನೀಸ್ ನಮ್ಮ ದೇಶದೊಳಗೆ ಅಷ್ಟೇ ಅಂತಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ನಮ್ಮ ವಿದ್ಯಾರ್ಥಿ ಹೋಗಿದ್ದಾರೆ. ಸೊ ಈಗ 32 ಡಿಪ್ಲೊಮಾ ಕೇಂದ್ರಗಳು ಇದಾವೆ ನಮ್ದು GDTC. ಮುಂದೆ ಸರ್, ಮುಂದಿನ ಸ್ಲೈಡ್. ಓಕೆ, ಸೊ 32 ನೀವು ಎಲ್ಲ ನೋಡಿದ್ರೆ 32 ಡಿಪ್ಲೊಮಾ ಕೇಂದ್ರಗಳಿದ್ದಾವೆ. MSDC ಅಂದ್ರೆ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ 6 ಇದೆ ನಮ್ಮಲ್ಲಿ. ಈಗ ಸ್ಕಿಲ್ ಪಾರ್ಕ್ ಕೂಡ ಮಾಡೋರಿದೀನಿ ಒಬ್ಬ.

ಬಳ್ಳಾರಿ ಒಳಗಡೆ ಒಂದು ಸ್ಕಿಲ್ ಪಾರ್ಕ್ ಕೂಡ ಮಾಡಿದ್ವಿ. ಒಟ್ಟು 38 ಸಂಸ್ಥೆಗಳಿದಾವೆ, ಹೊಸ ಸಂಸ್ಥೆಗಳು ಇನ್ನೂ 7-7 ಬರ್ತಾ ಇದಾವೆ. ಸೊ ಎಲ್ಲ ಸೇರಿ ಇನ್ನೊಂದು 2-3 ವರ್ಷದಲ್ಲಿ 52 ಸ್ಕಿಲ್ ಸೆಂಟರ್ಸ್ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಸೊ ಈಗ ಏನು ಅಂತಂದ್ರೆ, ಈ GTTC ವಿಶೇಷತೆ ಏನು ಅಂತ ನೀವು ನೋಡಿ. ಏನ್ ವಿಶೇಷತೆಪ್ಪ ಅಂತಂದ್ರೆ, ನಮ್ಮಲ್ಲಿ ಈಗ ಸ್ಕಿಲ್ಸ್ ಕಲಿಸ್ಬೇಕು ಅಂದ್ರೆ ನೋಡ್ರಿ, ಪಾಠ ಮಾಡೋದಲ್ಲ, ಪಾಠ ಮಾಡೋದ್ರಿಂದ ಸ್ಕಿಲ್ಸ್ ಬರಲ್ಲ, ನಾವು ಪ್ರಾಕ್ಟಿಕಲ್ಸ್ ಮಾಡಿಸ್ಬೇಕಾಗ್ತದೆ. ಅದಕ್ಕೋಸ್ಕರ 70% ಪ್ರಾಕ್ಟಿಕಲ್ಸ್ ಮತ್ತು 30% ಥಿಯರಿ, ಈ ಸಿಸ್ಟಮ್ ಮೇಲೆ ನಮ್ದು ಟ್ರೈನಿಂಗ್ ನಡೀತದೆ. ಅಂದ್ರೆ ನಿಮಗೆ ಹೆಚ್ಚು ಹೆಚ್ಚು ನಿಮ್ಮ ಕಲಿಕೆ ಪ್ರಾಕ್ಟಿಕಲ್ ಮಾಡ್ಕೊಳ್ಳೋದ್ರಿಂದ ಆಗುತ್ತೆ, ಪ್ರಾಕ್ಟಿಕಲ್ ಮಾಡೋದ್ರಿಂದ ಆಗುತ್ತೆ ಹೊರತು ಥಿಯರಿ ಕ್ಲಾಸ್ ರೂಮ್ ನಲ್ಲಿ ಆಗಲ್ಲ. ಎರಡನೇದು, ಆಲ್ GTTC ಸೆಂಟರ್ಸ್ ಆರ್ ಇಕ್ವಿಪ್ಡ್ ವಿತ್ ಲೇಟೆಸ್ಟ್ ಟೆಕ್ನಾಲಜಿ ಅಂಡ್ ಲ್ಯಾಬ್ ಫೆಸಿಲಿಟೀಸ್. ನಮ್ಮ ಹತ್ರ 20 ಲಕ್ಷದಿಂದ 50 ಲಕ್ಷ 60 ಲಕ್ಷ, ಈಗಂತೂ 1-1 ಕೋಟಿ 2-2 ಕೋಟಿ ಮಷಿನರೀಸ್ ಇದೆ. ಆ ಮಷಿನರೀಸ್ ಎಲ್ಲ ವಿದ್ಯಾರ್ಥಿಗಳೇ ಆಪರೇಟ್ ಮಾಡ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಇನ್ಸ್ಟಿಟ್ಯೂಷನ್. ಮತ್ತೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿದೀವಿ, ಇಲ್ಲಿ 15 ಸೆಂಟರ್ಸ್ ಇದೆ ನಮ್ಮ ರಾಜ್ಯದಲ್ಲಿ. ಓಕೆ, ಬೇರೆ ಬೇರೆ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇದ್ದಾರೆ. ಓಕೆ, ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ದೇಶದಲ್ಲಿ ಅಥವಾ ವಿದೇಶದಲ್ಲೂ ಇರುವಂತ ದೊಡ್ಡ ಕಂಪ್ನಿಗಳು GTTC ಜೊತೆ ಸೇರ್ಕೊಂಡು ನಮ್ಮ ಲ್ಯಾಬ್ ಗಳನ್ನ ಸೆಟ್ಅಪ್ ಮಾಡಿದ್ದಾರೆ, ನಮಗೆ ಇಂಡಸ್ಟ್ರಿ ಪಾರ್ಟ್ನರ್ ಆಗಿದ್ದಾರೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾವು ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಕಲಿಸ್ಕೊಡ್ತೀವಿ, ಕೌಶಲ್ಯಗಳನ್ನು ಕಲಿಸ್ಕೊಡ್ತೀವಿ. ಮತ್ತೆ ಮ್ಯಾಂಡೇಟರಿ 1 ವರ್ಷ ಟ್ರೈನಿಂಗ್ ಹೇಳಿದ್ನಲ್ಲ, ಅದನ್ನ ಹಾಕ್ತೀವಿ. ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇನ್ ಇಂಡಿಯಾ ಅಂಡ್ ಅಬ್ರೋಡ್, ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಈ ವರ್ಷದಿಂದ ನೋಡಿ, ಈಗ ನಮ್ಗೆ 2-3 ವರ್ಷದಿಂದ ನಮ್ ಸುಮಾರಷ್ಟು ಜನ ವಿದ್ಯಾರ್ಥಿಗಳು 20-30% ಆಫ್ ಅವರ್ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್ ಇನ್ ಅಬ್ರಾಡ್. ಯಾಕೆ ಅಂದ್ರೆ ಅಲ್ಲಿ ನಾನು ಹೇಳಿದೆ ನಿಮಗೆ, ಸ್ಕಿಲ್ಸ್ ಇರುವಂತ ವಿದ್ಯಾರ್ಥಿಗಳು ಅಥವಾ ಸ್ಕಿಲ್ಸ್ ಇರುವಂತ ಯುವಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಹಾಗಾಗಿ ನೀವು ಸ್ಕಿಲ್ಸ್ ಕಲ್ತ್ ಬಿಟ್ರೆ ನೀವು ಭಾರತದೊಳಗೆ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೆಲಸ ಗಿಟ್ಟಿಸ್ಕೋಬಹುದು. ನಮ್ಮಲ್ಲಿಯೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುಮಾರು ಜನ ಜರ್ಮನಿ ಒಳಗಿದ್ದಾರೆ, ಈಗ ಜಪಾನ್ ಒಳಗಿದ್ದಾರೆ. ಓಕೆ, ಆಮೇಲೆ ಬೇರೆ ಬೇರೆ ದೇಶದಲ್ಲಿ, ಯುರೋಪದ ಎಷ್ಟೋ ಕಂಟ್ರಿ ಒಳಗಿದೆ, ಆಸ್ಟ್ರೇಲಿಯಾದೊಳಗಿದ್ದಾರೆ. ಇದು 72ರಿಂದ ನಡೆದುಕೊಂಡು ಬಂದಂತದ್ದು, ಅಂದ್ರೆ ನಿಮಗ್ ಗೊತ್ತಿರಲಿ, ಇದು ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ನಾವು ನಿಮ್ಗೆ ಕೆಲಸ ಗಿಟ್ಟಿಸ್ಕೊಡ್ತೀವಿ. ನಮ್ಮ ದೇಶದೊಳಗಡೆ ನೋಡಿ, HAL, ಇಸ್ರೋ, BEL, DRDO, BHEL ಇಂತಹ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಿಮಗೆ ಏನು ಕೆಲಸ ಸಿಗುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳಿ ನಾವು ರಿಕಗ್ನೈಸ್ ಆಗಿದ್ದೀವಿ. GTTC ಅಲ್ಯೂಮಿನಿ ನೆಟ್ವರ್ಕ್ ಆಲ್ ಓವರ್ ದ ವರ್ಲ್ಡ್ ಇದೆ, ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಓಕೆ ನಮ್ಮ ನೆಟ್ವರ್ಕ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಬಳಸ್ಕೋಬಹುದು. ಇದು ನಮ್ದು ವಿಶೇಷತೆಗಳು. ಈಗ GTTC ಯಾವ ರೀತಿ ಆಕ್ಟಿವಿಟೀಸ್ ನೋಡಿ, ಲಾಂಗ್ ಟರ್ಮ್ ಪ್ರೋಗ್ರಾಮ್ಸ್ ಅಂದ್ರೆ 4 ವರ್ಷದ ಡಿಪ್ಲೊಮಾ ನಾವು ಮಾಡ್ತೀವಿ, ಅದ್ರ ಜೊತೆಗೆ ಪೋಸ್ಟ್ ಡಿಪ್ಲೊಮಾ ಮಾಡ್ತೀವಿ, ಅದ್ರ ಜೊತೆಗೆ MTech ಕೋರ್ಸ್ ಗಳನ್ನ ಮಾಡ್ತೀವಿ, ಹಾಗೆ ಸುಮಾರಷ್ಟು ಲಾಂಗ್ ಟರ್ಮ್ ಇದನ್ನ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಿಸಿಷನ್ ನೋಡ್ರಿ, ಕಾಂಪೋನೆಂಟ್ಸ್ ಫಾರ್ ಏರೋಸ್ಪೇಸ್, ಏರೋನಾಟಿಕ್ಸ್, R&D, ಕನ್ಸಲ್ಟೆನ್ಸಿ ಎಟ್ಸೆಟ್ರಾ. ಓಕೆ, ನಾವು ಬರೇ ಏನಪ್ಪಾ ಅಂತಂದ್ರೆ ಬರೀ ಟ್ರೈನಿಂಗ್ ಕೊಡಲ್ಲ, ಜೊತೆ ಜೊತೆಗೆ ಇಂಡಸ್ಟ್ರೀಸ್ಗೆ ಬೇಕಾಗುವಂತ ಏನು ಅಂತಂದ್ರೆ ಸರ್ವಿಸಸ್ ಅನ್ನು ಮಾಡ್ತೀವಿ. ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್ ಮಾಡ್ತೀವಿ 3 ತಿಂಗಳು. ಈಗ ಯಾವ್ದೋ ಒಬ್ನು ITI ಮುಗಿಸಿದಾನೆ, BA ಮುಗಿಸಿದಾನೆ, BCOM ಮುಗಿಸಿದ್ದಾರೆ, ಆಮೇಲೆ SSLC ಮುಗಿಸಿದ್ದಾರೆ, ಸರ್ ನಾವೇನ್ ಮಾಡ್ಬೇಕು, ನಮಗೆ ಕೆಲಸ ಸಿಗ್ತಾ ಇಲ್ಲ, ಯಾರಿಗೂ ಕೆಲಸ ಸಿಗಲ್ಲ, ಸ್ಕಿಲ್ಸ್ ಇಲ್ಲಾಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ ನಾವು, 3 ತಿಂಗಳು, 8 ತಿಂಗಳು, 9 ತಿಂಗಳು, 12 ತಿಂಗಳು ಈ ರೀತಿಯಾದಂತ ಶಾರ್ಟ್ ಟರ್ಮ್ ಕೋರ್ಸ್ ಗಳನ್ನ ಮಾಡ್ತೀವಿ, ಅವ್ರಿಗೆ ಸ್ಕಿಲ್ಸ್ ಕಲಿಸ್ತೀವಿ. ಸ್ಕಿಲ್ಸ್ ಕಲಿಸಿ ಇಮಿಡಿಯೇಟ್ಲಿ ನಾವು, ನಮಗ್ ಗೊತ್ತಿದೆ ಯಾವ ಇಂಡಸ್ಟ್ರೀಸ್ ರಿಕ್ವೈರ್ಮೆಂಟ್ ಐತಿ, ಇಮಿಡಿಯೇಟ್ಲಿ ನಾವು ಅವ್ರನ್ನ ಕಾಲ್ ಮಾಡ್ತೀವಿ, ಇಂಡಸ್ಟ್ರೀದವರಿಗೆ ಜೊತೆಗೆ ಇದನ್ನ ಮಾಡ್ಕೊಂಡು ಅವ್ರಿಗೆ ಇಮಿಡಿಯೇಟ್ ಕೆಲಸ ಹಚ್ತೀವಿ. ಸೊ 100% ಇಂಟರ್ನ್ಶಿಪ್ ಇದೆ. ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಪ್ರೋಗ್ರಾಮ್ಸ್ ಲೈಕ್, ಈಗ ಹೊಸ ಹೊಸ ಶಬ್ದಗಳನ್ನ ನೀವೆಲ್ಲ ಕೇಳಿರ್ಬೋದು, ಏನು ಅಂತಂದ್ರೆ ಅಪ್ ಸ್ಕಿಲ್ ಆಗ್ಬೇಕು, ಮಲ್ಟಿ ಸ್ಕಿಲ್ ಆಗ್ಬೇಕು, ಈ ರೀತಿ ಬರೀ ಸ್ಕಿಲ್ಸ್ ಅಷ್ಟೇ ಇದ್ರೆ ಸಾಲದು. ಈಗ ಸೊ ನೀವೇನಾಗ್ಬೇಕು ಅಂತಂದ್ರೆ, ಇರುವಂತ ನೀವು ಒಂದ್ ಯಾವ್ದೋ ಒಂದು ಮಷಿನ್ ಆಪರೇಟ್ ಮಾಡಕ್ ಬರುತ್ತೆ, ಅಥವಾ ನಿಮಗೆ ಇನ್ನೊಂದು ಸ್ಕಿಲ್ ಬರುತ್ತೆ. ಓಕೆ, ಆದ್ರೆ ನೀವು ಅದನ್ನ ಈಗ ರೋಬೋಟಿಕ್ಸ್, ಈಗ ಏನಾಗ್ತಾ ಇದೆ, ಆಟೋಮೇಷನ್ ಆಗ್ತಾ ಇದೆ, ಇಲೆಕ್ಟ್ರಾನಿಕ್ಸ್ ಬರ್ತಾ ಇದೆ, ರೋಬೋಟಿಕ್ಸ್ ಬರ್ತಾ ಇದಾವೆ, AI ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ರೀತಿಯಾಗಿ ಎಲ್ಲ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ನೀವು ಅಪ್ಗ್ರೇಡೇಷನ್ ಆಗ್ಬೇಕು. ಅದಕ್ಕೋಸ್ಕರ ನಾವು ಎನ್ಹ್ಯಾನ್ಸ್ಮೆಂಟ್ ಆಫ್ ಸ್ಕಿಲ್ಸ್ ಮಾಡಲು ಕೂಡ GTTC ಮಾಡುತ್ತೆ. ನೆಕ್ಸ್ಟ್, ಇದು ನಮ್ಮ ಆಕ್ಟಿವಿಟೀಸ್ GTTC ಏನೇನ್ ಮಾಡುತ್ತೆ ಅಂತ. ಓಕೆ, ನಾನು ಹೇಳಿದೆ ಬೇರೆ ಬೇರೆ, ನಮ್ಮ ಹತ್ರ ಈಗ ಸದ್ಯಕ್ಕೆ 7 ಡಿಪ್ಲೊಮಾ ಇದೆ. ಓಕೆ, ಒಂದು ಪೋಸ್ಟ್ ಡಿಪ್ಲೊಮಾ ಇದೆ, ಇನ್ನೊಂದು MTech ಕೋರ್ಸ್ ಇದೆ, ಒಟ್ಟು ನಮ್ಮ ಹತ್ರ 9 ಕೋರ್ಸ್ ಇದೆ. ಓಕೆ, ಎಲ್ಲ 9 ಕೋರ್ಸ್ ನೋಡಿ, ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕೆಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಇವೆಲ್ಲ ಹೊಸದಾಗಿ ಫಸ್ಟ್ ನಾವು ಶುರು ಮಾಡಿದ್ದು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಓನ್ಲಿ. ಆಮೇಲೆ ಇಂಡಸ್ಟ್ರೀಸ್ ರಿಕ್ವೈರ್ಮೆಂಟ್ ಮೇಲೆ, ಜಾಗತಿಕ ಒಂದು ರಿಕ್ವೈರ್ಮೆಂಟ್ ಅನ್ನ ನಾವು ಗಮನಿಸ್ತಾ ಹೊಸ ಹೊಸ ಕೋರ್ಸ್ ಗಳನ್ನ ಶುರು ಮಾಡಿದೀವಿ.
ಲೈಕ್ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್.

ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಲೆಕ್ಟ್ರಿಕಲ್ ಅಂಡ್ ಇಲೆಕ್ಟ್ರಾನಿಕ್ಸ್, ಆಟೋಮೇಷನ್ ಅಂಡ್ ರೋಬೋಟಿಕ್ಸ್, ಡಿಪ್ಲೊಮಾ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಆಮೇಲೆ ಇವು 7 ಡಿಪ್ಲೊಮಾ. ಅದ್ರ ಜೊತೆಗೆ ಪೋಸ್ಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನ್ ಅಂತ ಒಂದು ಡಿಸೈನ್ ಕೋರ್ಸ್ ಇದೆ, ಎಂ ಟೆಕ್ ಇನ್ ಟೂಲ್ ಇಂಜಿನಿಯರಿಂಗ್ ಅಂತ ಇನ್ನೊಂದು ಕೋರ್ಸ್ ಇದೆ. ಎಲ್ಲ ಸೇರಿ ಪ್ರತಿ ವರ್ಷ 6,500 ಹತ್ತತ್ರ ವಿದ್ಯಾರ್ಥಿಗಳನ್ನ ನಾವು ಫುಲ್ ಟೈಮೇ ಕೊಡ್ತೀವಿ. ಶಾರ್ಟ್ ಟೈಮ್ ಎಲ್ಲ 15,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಶಾರ್ಟ್ ಟೈಮ್ ಕೋರ್ಸ್ಗಳನ್ನ ಕೊಡ್ತೀವಿ. ನೋಡ್ರಿ, ಇಲ್ಲಿವರೆಗೂ 2.5 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಬೇರೆ ಬೇರೆ ಕಂಪ್ನಿಗಳಲ್ಲಿ, ಯಾವ ಕಂಪ್ನಿಗಳಿಗೆ ನೋಡ್ರಿ, ಇಲ್ಲಿ ಏಕಸ್, ಟಾಟಾ, IFB, ಇಂಡೋಮಿಮ್, ಟೊಯೋಟಾ, ಇಂಟೆಲ್, ಓಕೆ, TVS, ಕ್ವೆಸ್ಟ್, ರೆಕ್ಸ್ಲಾಕ್, ಅಂತ ಅದ್ಭುತ ಅದ್ಭುತ LNT ಇಂತ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು 1,000 ರೂಪಾಯಿಗಳ ಸ್ಯಾಲರಿ, ಏನ 1,00,000 ರೂಪಾಯಿ ಸ್ಯಾಲರಿಗಳನ್ನ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ಸೆಂಟರ್ ಆಫ್ ಎಕ್ಸಲೆನ್ಸಸ್ ಅಂತ ಹೇಳಿದೆ ಅಂದ್ರೆ ಜಾಗತಿಕವಾಗಿ ಇಮಿಡಿಯೇಟ್ಲಿ ಈಗ ಸೀಮನ್ಸ್ ಅಂತ ಒಂದು ಕಂಪ್ನಿ ಇರುತ್ತೆ, ಓಕೆ, ಬೇರೆ ಬೇರೆ ಯಾವ್ದ್ರ ಟೊಯೋಟಾ ಅಂತ ಕಂಪ್ನಿ, ಅವ್ರಿಗೆ ಇಮಿಡಿಯೇಟ್ಲಿ ಏನು ಅಂದ್ರೆ ಹೊಸ ಹೊಸ ಟೆಕ್ನಾಲಜಿಗಳು ಏನು ಬರ್ತಾವಲ್ಲ ಅದನ್ನ, ಆ ಹೊಸ ಟೆಕ್ನಾಲಜಿಗಳನ್ನ ಏನು ಅಂದ್ರೆ ಕಲಿತಂತ ವಿದ್ಯಾರ್ಥಿಗಳು ಬೇಕಾಗ್ತಾರೆ. ಯಾಕಂದ್ರೆ ಅವ್ರಿಗೆ ಹೋದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಕುಂದ್ರೋದಕ್ಕಾಗಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಇರಲ್ಲ, ಅದಕ್ಕೆ ಟ್ರೈನಿಂಗ್ ಸೆಂಟರ್ ಅಲ್ಲೇ ಕಲ್ತು ಬರಬೇಕು. ಹಾಗಾಗಿ ಇವ್ರು ನೋಡ್ರಿ, PTC, ಸೀಮನ್ಸ್, ಡೆಸಾಲ್ಟ್ ಅಂತ ಒಂದು ಕಂಪ್ನಿ ಇದೆ, ಅಮೆರಿಕನ್ ಕಂಪ್ನಿ. ಓಕೆ, ಇವರೆಲ್ಲ ಏನ್ ಮಾಡಿದ್ದಾರೆ ನಮ್ಮಲ್ಲಿ, ನೀವು ಚೆಕ್ ಮಾಡಿದ್ರೆ ಮೈಸೂರು, ದಾಂಡೇಲಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಶಿವಮೊಗ್ಗ, ಹರಿಹರ, ತುಮಕೂರು, ಇಲ್ಲಿ ಎಲ್ಲ ಕಡೆ ತಮ್ಮ ತಮ್ಮ ಲ್ಯಾಬೊರೇಟರಿಗಳನ್ನ ಸೆಟ್ ಮಾಡಿದ್ದಾರೆ, ಇಲ್ಲಿ ಪಕ್ಕದಲ್ಲಿ ನೀವು ನೋಡಬಹುದು. ಓಕೆ, ಅವರು ತಮ್ಮಲ್ಲಿ ಇರುವಂತಹ ವ್ಯವಸ್ಥಿತವಾದಂತಹ ಏನಪ್ಪ ಅಂದ್ರೆ ಮಷಿನರೀಸ್ ಅನ್ನ, ಇಕ್ವಿಪ್ಮೆಂಟ್ಸ್ ಅನ್ನ GTTC ಕೊಟ್ಟಿದ್ದಾರೆ. ನೀವೇ ಇಲ್ಲಿ ವಿದ್ಯಾರ್ಥಿ ಟ್ರೈನಿಂಗ್ ಕೊಡ್ರಿ, ನೀವು ಟ್ರೈನಿಂಗ್ ಕೊಟ್ಮೇಲೆ ನಾವು ನಿಮ್ಮ ವಿದ್ಯಾರ್ಥಿಗಳನ್ನ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ಕೋತೀವಿ ಅಂತ. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಏನು GTTC, ಈಗ ನೋಡ್ರಿ ನಾವು ಏನ್ ಹೇಳಿದ್ವಿ, GTTC ಇಸ್ ರಿಕಗ್ನೈಸ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಓಕೆ, ಆಸ್ ಎ ಏನಪ್ಪ ಅಂದ್ರೆ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. GTTC ಹ್ಯಾಸ್ ಅಕ್ವೈರ್ಡ್ ಎಕ್ಸ್ಪರ್ಟೈಸ್ ಓವರ್ 45 ಇಯರ್ಸ್. ನೋಡಿ, ನಾವು ಏರ್ಸ್ಪೋರ್ಸ್, ಇಸ್ರೋ, ಯಾವ್ರಿಗೆಲ್ಲ ಕೆಲಸ ಮಾಡ್ತಾ ಇದೀವಿ, ಮೆಡಿಕಲ್ ಅಲ್ಲಿ LNT ಕಂಪ್ನಿಗೆ, ಇಲೆಕ್ಟ್ರಿಕಲ್ ಇಂಜಿನಿಯರ್ಸ್ BHL, BML, ಆ ಕಂಪ್ನಿಗಳಿಗೆ ನಮ್ಮ ಹತ್ರ ಇರುವಂತಹ ಮಷಿನರೀಸ್ ಅಂಡ್ ಇಕ್ವಿಪ್ಮೆಂಟ್ಸ್. ಒಂದೊಂದು ಮಷೀನು ಇದು ನೋಡಿ, DMG MORI, CNC ಮಿಲ್ಲಿಂಗ್ ಮಷೀನ್ ಅಂತ ಮೊದಲನೇ ಮಷೀನ್ ಏನ್ ನೀವು ನೋಡ್ತಾ ಇದ್ರಿ, ಇಟ್ ಕಾಸ್ಟ್ 5 crores. ಓಕೆ, ನಾವ್ ಈಗೆಲ್ಲ ವರ್ಡ್ ಸ್ಕಿಲ್ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀನಿ ಮುಂದೆ ಬರ್ತಾ ಬರ್ತಾ. ಸೊ ಕೋಟ್ಯಾಂತರ ರೂಪಾಯಿಯ ಮಷಿನರೀಸ್ ಅನ್ನ, ಇಕ್ವಿಪ್ಮೆಂಟ್ಸ್ ಅನ್ನ ನಮ್ಮ, ನೀವು ನಮ್ಮ ವರ್ಕ್ ಶಾಪ್ ಗೆ ಬಂದ್ರೆ ಕಾಣ್ಬಹುದು. ಬಹಳಷ್ಟು ಜನ ಎಲ್ಲ ಬಂದಿರ್ತಾರೆ ಮೊನ್ನೆ ರೀಸೆಂಟ್ ಆಗಿ. ಓಕೆ, ನಮ್ಮ ಧಾರವಾಡದ DC ನಮ್ಮ ಇನ್ಸ್ಟಿಟ್ಯೂಷನ್ ಗೆ ಬಂದಿದ್ರು. ಶಿ ವಾಸ್ ಸೋ ಮಚ್ ಫ್ಯಾಸಿನೇಟೆಡ್, ಅಂದ್ರೆ ನಮ್ಮ ಮಷಿನರೀಸ್ ಇಕ್ವಿಪ್ಮೆಂಟ್ಸ್ ಮಾಡಿರುವಂತ ಕೆಲಸವನ್ನು ನೋಡಿ ಅವ್ರಿಗೆ ಭಾರಿ ಅದ್ಭುತ ಅನಿಸಿ. ಇಂತ ಇಷ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ ನಮ್ಮ ಧಾರವಾಡದಲ್ಲಿ ಇದೆಯಾ? ಅಷ್ಟೇ ಅಲ್ಲ, ಅವರು ಶಿ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಓಕೆ, ಸೊ ಅದನ್ನ ಮುಂದೆ ತೋರಿಸ್ತೀನಿ ನಿಮಗೆ. ಸರಿ, ಇಂತ ಮಷಿನರೀಸ್ ಇಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಮತ್ ಇದ್ರ ಮೇಲೆ ಎಲ್ಲ ಬರೇ ತೋರಿಸೋದಕ್ಕಿಲ್ಲ, ಇದ್ರೆಲ್ಲ ಇದ್ರಗ ಈ ಮಷಿನ್ಗಳ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡ್ತೀವಿ. ದೇ ವಿಲ್ ಬಿ ಏಬಲ್ ಟು ಆಪರೇಟ್. ಮತ್ತೆ ನಾವು ಹಂಗಂದ ತಕ್ಷಣ ಮಷಿನ್ ಆಪರೇಟರ್ ಹಂಗೇನಿಲ್ಲ, ನೀವು ಯು ಕ್ಯಾನ್ ಬಿಕಮ್ ಇಂಜಿನಿಯರ್ಸ್. ಡಿಪ್ಲೊಮಾ ಮಾಡಿದ್ಮೇಲೆ ಇಂಜಿನಿಯರಿಂಗು ಮಾಡಬಹುದು. ಈ ಡಿಪ್ಲೊಮಾದಲ್ಲಿ ನೀವು ನೋಡ್ರಿ, ಒಂದು ಮಷಿನ್ ಒಂದು ಓನರು ಆಗ್ಬಹುದು, ಕಂಪನಿ ಓನರ್ ಕೂಡ ಆಗ್ಬಹುದು. ಸೊ ಆ ರೀತಿ ಆಗ್ಬೇಕು ಅಂದ್ರೆ ನೀವು ಇಂಥದ್ರ ಮೇಲೆಲ್ಲ ಕೆಲಸ ಕಲ್ತಿರ್ಬೇಕು. ಸ್ಕಿಲ್ಸ್ ಕಲಿತ ಮೇಲೆ ಅಷ್ಟೇನೆ ಇದನ್ನೆಲ್ಲ ಮಾಡಕ್ ಸಾಧ್ಯ ಐತೆ, ಹೊರತು ಇದ್ರ ಬಗ್ಗೆ ಬರೀ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ. ಇದನ್ ಮೇಲೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಕೆಲಸ ಮಾಡಿಸೋದು ಕಲಿಸ್ತೀವಿ ನಾವೆಲ್ಲ. ಓಕೆ, ಸೊ ಈಗ ನೋಡಿ, ನಾವು ಟೂಲಿಂಗ್ ಅಚೀವ್ಮೆಂಟ್ಸ್ ಅಂತ ಇದು. ಸೊ ಇದು ನಾವು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಅಂತ. ಯಾವುದೇ ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ನೀವು ಹಿಡಿದ್ರೆ ಅಂತ ಕೊಡ್ರಿ. ಸೊ ಫಾರ್ ಎಕ್ಸಾಂಪಲ್, ಇದೊಂದು ಪೆನ್ ಇದೆ. ಸೊ ಇದರಲ್ಲಿ ಎಷ್ಟೊಂದು ಕಾಂಪೋನೆಂಟ್ಸ್ ಇದೆ, ಇದು ಟೋಪನ್ ಇದೆ. ಓಕೆ, ನೀವು ಹಿಂಗೆಲ್ಲ ತೆಗೆದ್ರೆ ಇದ್ರೊಳಗೆ 5-6 ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ಬರ್ತದೆ. ಸೊ ಇದನ್ನೆಲ್ಲ ಯಾರು ಮಾಡಿದ್ದಾರೆ? ಓಕೆ, ಒಬ್ಬ ಟೂಲ್ ಅಂಡ್ ಡೈ ಮೇಕರ್ ಮಾಡಿದ್ದಾನೆ. ಸೊ ಯಾವುದೇ ಪ್ಲಾಸ್ಟಿಕ್ ಕಾಂಪೋನೆಂಟ್ ಇರಲಿ, ಅದನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಡೈ, ಇಲ್ಲಿ ನೋಡ್ರಿ ಪ್ರಿಸಿಷನ್ ಗ್ಲೋ ಮೌಲ್ಡ್ ಅಂತ ನಾವು ಇದನ್ನ ಮಾಡಿ, ಸಿಡೆಲ್ ಫ್ರಾನ್ಸ್ ಅವ್ರಿಗೆ ಮಾಡಿರುವಂತಹ ಕೆಲಸ ಇದು. ಸೊ ನೀವು ಪೆಪ್ಸಿ, ಕೋಕದ್ದು ಅವೆಲ್ಲ ಬಾಟ್ಲ್ ಗಿಟ್ಲ್ ನೋಡಿದ್ರೆ ಆ ಸಿಡೆಲ್ ಕಂಪ್ನಿ ಅವರಿಗೆ ಸಪ್ಲೈಯರ್ಸ್ ಇದ್ದಾರೆ. ಓಕೆ, ಸೊ ಹೀಗೆ ನೀವು ಯಾವುದೇ ಮನೆಯಲ್ಲಿ ಅಥವಾ ನೀವು ಬಳಸುವಂತಹ ಯಾವುದೇ ವಸ್ತುವನ್ನ ಹಿಡೀರಿ, ಅದರಲ್ಲಿ ಟೂಲ್ ಅಂಡ್ ಡೈ ಮೇಕರ್ ಓಕೆ ಕೆಲಸ ಇದೆ. ನೀವು ಬಳಸ್ತಾ ಇರೋ ಮೊಬೈಲ್ ಇರ್ಬೋದು, ಈಗ ಯಾಕೆ ನಾನು ಈಗ ಬಳಸ್ತಾ ಇರೋ ಲ್ಯಾಪ್ಟಾಪ್ ಇರ್ಬೋದು, ಈಗ ನಾವು ಗುಂಡಿಯಿಂದ ಹಿಡ್ಕೊಂಡು ಈಗ ನಾವೆಲ್ಲ ಹಿಂಗ ಒಂದು ಒಂದು ಗುಂಡಿ ಹಾಕ್ಬೇಕಂದ್ರೆ ಪ್ಲಾಸ್ಟಿಕ್ ಇದಿರುತ್ತೆ. ಸೊ ಯಾವುದೇ ಪ್ಲಾಸ್ಟಿಕ್ ವಸ್ತುವನ್ನು ನೀವು ಹಿಡಿದ್ರೆ ಅದನ್ನ ಯಾರು ಮಾಡಿದಾರಪ್ಪ ಅಂತಂದ್ರೆ ಟೂಲ್ ಅಂಡ್ ಡೈ ಮೇಕರ್ಸ್ ಮಾಡಿರ್ತಾರೆ, ಅಥವಾ GTTC ಇಂದ ಟ್ರೈನ್ ಆದಂತಹ ಒಬ್ಬ ವಿದ್ಯಾರ್ಥಿ ಮಾಡ್ತಾನೆ. ಇದು ನೆನಪಿರ್ಬೇಕು. ಇಲೆಕ್ಟ್ರಿಕಲ್ ಶೀಟ್ ಮೆಟ್ಲು, ಇಲೆಕ್ಟ್ರಿಕಲ್ ಎಷ್ಟೋ ವಸ್ತುಗಳನ್ನ ತಯಾರು ಮಾಡುವಂತದನ್ನ ನಾವೆಲ್ಲ ಕಲಿಸ್ಕೊಡ್ತೀವಿ. ಡಿಸೈನ್ ಹೆಂಗ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಹೆಂಗ್ ಮಾಡಬೇಕು, ಎರಡು ಕೂಡ ಅವರಿಗೆ ಇರುತ್ತೆ. ಯಾವ್ಯಾವ ಕಂಪ್ನಿಗಳು

0: ಬಜಾಜ್, LML, TVS, BL, ಕವಿಕಾ ಇಂತ ಎಷ್ಟು. ಇನ್ನು ನಾನು ಹೇಳಿದೆ ಎರಡನೇದು ಅಂದ್ರೆ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಈಗ ಏರೋಸ್ಪೇಸ್ ಇಂಜಿನಿಯರಿಂಗ್. ಬಹಳಷ್ಟು ವಿಮಾನಗಳನ್ನ ತಯಾರು ಮಾಡುವಂತಹ ದೊಡ್ಡ ದೊಡ್ಡ ಕಂಪನಿಗಳು ದೇಶದಲ್ಲಿ ಬರ್ತಾ ಇದೆ, ನಮ್ಮ ಭಾರತಕ್ಕೆ ಬರ್ತಾ ಇದಾವೆ. ಹೆಲಿಕಾಪ್ಟರ್ ಬರ್ತಾ ಇದಾವೆ DRDO ದಲ್ಲಿ, ಮತ್ತೆ ಈಗ ನಾವೆಲ್ಲ ಹೇಳ್ತೀವಿ ಏನು ಅಂತಂದ್ರೆ ಮಿಲಿಟರಿ ಎಕ್ಸ್ಪೋರ್ಟ್ಸ್ ಎಲ್ಲ ನಮ್ದು ಜಾಸ್ತಿ ಆಗ್ತದೆ. ಬ್ರಹ್ಮೋಸ್ ಮಿಸೈಲ್ಸ್ ಎಂತ ಮಿಸೈಲ್ಗಳನ್ನ ತಯಾರು ಮಾಡ್ತಾ ಇದೀವಿ, ತೇಜಸ್ ಅಂತ ವಿಮಾನಗಳನ್ನ ತಯಾರು ಮಾಡ್ತಾ ಇದೀವಿ. ಸೊ ಇವೆಲ್ಲಾನು ತಯಾರಾಗ್ಬೇಕಂದ್ರೆ ಒಳ್ಳೊಳ್ಳೆ ಕಾಂಪೋನೆಂಟ್ಸ್ಗಳು, ಪ್ರಿಸಿಷನ್, ವೆರಿ ಹೈ ಪ್ರಿಸಿಷನ್. ಪ್ರಿಸಿಷನ್ ಅಂದ್ರೆ ನಮ್ದು ಏನಪ್ಪ ಅಂತಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಕಲಿಸೋದು ಒಂದು ಮೈಕ್ರಾನ್. ಒಂದು ಮೈಕ್ರಾನ್ ಅಂತಂದ್ರೆ ಒಂದು ಮಿಲಿಮೀಟರ್. ಒಂದು ಮಿಲಿಮೀಟರ್ ಒಂದು 1000 ಭಾಗವನ್ನ ಮಾಡಿದ್ರೆ ಏನ್ ಬರುತ್ತೋ ಅದು ಅಷ್ಟು ಪ್ರಿಸಿಷನ್ ಆಗಿ ಕೆಲಸ ಮಾಡೋದು ಕಲಿಸ್ಕೊಡ್ತೀವಿ. ಅದಕ್ಕೋಸ್ಕರ ನಾವು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಭಾರತವನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡಬೇಕು ಅಂತ ಏನು ಒಂದು ಸರ್ಕಾರ ಕನಸು ಕಾಣ್ತಾ ಇದೆಯಾ, ಅದರದ ಒಂದು ಭಾಗವಾಗಿ ನಾವು ಈ ಎಲ್ಲ ಕೋರ್ಸ್ಗಳನ್ನ ಮಾಡ್ತಾ ಇದ್ದೀವಿ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ GTTC ಒಂದು ಪರಿಚಯ ಕುರಿತು ಧಾರವಾಡ GTTC ಪ್ರಾಚಾರ್ಯರಾದ ಶ್ರೀ ಶಿವಬಣದ ಕುಂಬಾರರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸ್ನೇಹ ಬಿ ಎಂ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಸ್ನೇಹ ಬಿ ಎಂ ರವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಸ್ನೇಹಿತರು, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಸ್ನೇಹ ಬಿ ಎಂ ರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 25 ರೂಪಾಯಿ, ಎಂಸಿ 5 ರೂಪಾಯಿ, ಎಳವನ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 26 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 32 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 12 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 25 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೊಳೆರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ.

ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷ ಪ್ರಾಣಿ ಭಾರತದ ಚಿಗರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭಾರತದ ಚಿಗರಿ ಎಂಬ ವಿಷಯದ ಬಗ್ಗೆ ಮಾಹಿತಿ

ಸ್ನೇಹಿತರೆ, ಈ ಪ್ರಾಣಿಯನ್ನು ಕೃಷ್ಣ ಮೃಗ ಎಂದು ಸಹ ಕರೆಯುತ್ತಾರೆ. ರಾಣಿಬೆನ್ನೂರು ಕೃಷ್ಣ ಮೃಗಗಳಿಗೆ ಹೆಸರುವಾಸಿಯಾಗಿದೆ. ರಾಣಿಬೆನ್ನೂರಿನ ಕೃಷ್ಣ ಮೃಗ ಅಭಯಾರಣ್ಯದಲ್ಲಿ ಸರಿಸುಮಾರು 7,000 ಕೃಷ್ಣ ಮೃಗಗಳು ಇವೆಯಂತೆ. ಇದನ್ನ ಬ್ಲಾಕ್ ಬಕ್ ಅಥವಾ ಇಂಡಿಯನ್ ಆರ್ಟಿಲೋಪ್ ಅಥವಾ ಭಾರತದ ಉಳ್ಳೆ ಎಂದು ಸಹ ಕರೆಯುತ್ತಾರೆ. ಇದು ಭಾರತ ಮತ್ತು ನೇಪಾಳಕ್ಕೆ ಸ್ಥಳೀಯವಾಗಿರುವ ಉಳ್ಳೆಗಳ ಜಾತಿಯಾಗಿದೆ. ಬ್ಲಾಕ್ ಬಕ್ ಭಾರತ ಉಪಖಂಡಾದ್ಯಂತ ವ್ಯಾಪಕವಾಗಿ ಹರಡಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಅಳಿವಿನಂಚಿನಲ್ಲಿದೆ. ಭಾರತ ಮತ್ತು ನೇಪಾಳದಲ್ಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಬ್ಲಾಕ್ ಬಕ್ನ ಚದುರಿದ ಗುಂಪುಗಳು ಮಾತ್ರ ಕಂಡುಬರುತ್ತವೆ. ಗಂಡು ಬ್ಲಾಕ್ ಬಕ್ನ ಬೆನ್ನಿನ ಭಾಗ ನಯವಾದ ಗಾಢಕಂದು ಅಥವಾ ಕಪ್ಪು ತುಪ್ಪಳದಿಂದ ಮುಚ್ಚಲ್ಪಟ್ಟಿದೆ. ಎದೆ, ಒಟ್ಟೆ, ಮೂತಿ ಮತ್ತು ಗಲ್ಲದ ಭಾಗ ಬಿಳಿ ತುಪ್ಪಳದಿಂದ ಮುಚ್ಚಲಾಗಿದೆ. ಕಣ್ಣುಗಳು ಬಿಳಿ ಉಂಗುರಗಳಿಂದ ಮುಚ್ಚಲ್ಪಟ್ಟಿವೆ. ಗಂಡು ಕೃಷ್ಣ ಮೃಗಗಳಿಗೆ ಮಾತ್ರ ಉಂಗುರದ ಕೊಂಬುಗಳಿವೆ. ಇವು ಸುಮಾರು 70 ಸೆಂಟಿಮೀಟರ್ ಉದ್ದದವರೆಗೂ ಬೆಳೆಯುತ್ತವೆ. ಗಂಡುಗಳು ಸುಮಾರು 20-50 ಕೆಜಿ ಇರುತ್ತದೆ. ಸುಮಾರು 81 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುತ್ತವೆ. ಹೆಣ್ಣುಗಳು ಗಂಡುಗಳಿಗಿಂತ ಚಿಕ್ಕದಾಗಿದ್ದು 20-33 ಕೆಜಿ ತೂಗುತ್ತದೆ. ಇವು ಹಳದಿ ಮಿಶ್ರಿತ ಕಂದು ಬಣ್ಣದ ತುಪ್ಪಳವನ್ನು ಹೊಂದಿರುತ್ತವೆ. ಹೆಣ್ಣುಗಳಿಗೆ ಕೊಂಬುಗಳಿವೆ, ಆದರೆ ಅವು ಉಂಗುರಗಳ ಅಥವಾ ಸುರುಳಿಯಾಗಿರುವುದಿಲ್ಲ. ಇವು ಕೊಂಬುಗಳನ್ನು ತಮ್ಮ ರಕ್ಷಣೆಗಾಗಿ ಮತ್ತು ಸಂಗಾತಿಗಳನ್ನು ಆಕರ್ಷಿಸಲು ಬಳಸುತ್ತವೆ. ಭಂಗಿ ಮತ್ತು ಚಲನೆಗಳು ಕೃಷ್ಣ ಮೃಗಗಳ ಮನಸ್ಥಿತಿ ಉತ್ತಮ ಸೂಚಕಗಳಾಗಿವೆ. ಉದಾಹರಣೆಗೆ, ಇವು ಗಾಬರಿಯಾದಾಗ ಅಥವಾ ಉತ್ಸುಹಕವಾದಾಗ ಚಾಚಿಕೊಂಡಿರುವ ಬೆನ್ನಿನಿಂದ ಮತ್ತು ಗಟ್ಟಿಯಾದ ಕಾಲುಗಳೊಂದಿಗೆ ಗಾಳಿಯಲ್ಲಿ ನೆಗೆಯುತ್ತವೆ. ಈ ಚಿಗರಿಗಳು ಅತ್ಯಂತ ಜಾಗರೂಕವಾಗಿರುತ್ತವೆ. ಇವು ಗಾಳಿಯಲ್ಲಿ ನೆಗೆಯುವುದರಿಂದ ಪರಭಕ್ಷಕಗಳನ್ನು ಗಮನಿಸಲು ಮತ್ತು ದಾಳಿಯ ಮೊದಲು ಓಡಿ ಹೋಗಲು ಅನುವು ಮಾಡಿಕೊಡುತ್ತವೆ. ಇವು ವಿಭಿನ್ನ ಪರಭಕ್ಷಕಗಳಿಗೆ ವಿಭಿನ್ನ ಹಾರಾಟದ ಅಂತರವನ್ನು ಹೊಂದಿವೆ. ಚಿರತೆಗೆ ಹೆಚ್ಚು ದೂರವಿದ್ದರೆ ಕಡಿಮೆ, ಸಿಂಹಕ್ಕೆ ಅದು ನಿಧಾನವಾಗಿರುತ್ತದೆ. ಇವು ಉತ್ತಮ ದೃಷ್ಟಿಯನ್ನು ಹೊಂದಿರುತ್ತವೆ ಮತ್ತು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಇವು ಗಂಟೆಗೆ 80 ಕಿಲೋಮೀಟರ್ ಓಡಬಲ್ಲವು. ಕೃಷ್ಣ ಮೃಗಗಳು ಹೆಚ್ಚಾಗಿ ತೆರೆದ ಹುಲ್ಲುಗಾವಲುಗಳು, ಒಣ ಕುರುಚಲು ಪ್ರದೇಶಗಳು, ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಇವು ಸಾಮಾನ್ಯವಾಗಿ ವರ್ಷವಿಡೀ ನೀರಿನ ಉತ್ತಮ ಮೂಲಗಳಿರುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಬ್ಲಾಕ್ ಬುಕ್ಸ್ ತಂಪು ವಾತಾವರಣವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಇವು ಹೆಚ್ಚಾಗಿ ರಾಜಸ್ಥಾನದ ಮರುಭೂಮಿ ಪ್ರದೇಶಗಳಲ್ಲಿ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇವು ಹಿಮಾಲಯದ ತಪ್ಪಲಿನಲ್ಲೂ ಕಂಡುಬರುತ್ತವೆ. ಅಲ್ಲಿ ಹವಾಮಾನವು ಮಧ್ಯವಾಗಿರುತ್ತದೆ ಮತ್ತು ಕಾಡು ಹೆಚ್ಚಾಗಿ ದಟ್ಟವಾಗಿರುವುದಿಲ್ಲ. ಭಾರತದಲ್ಲಿ ಪ್ರಧಾನವಾಗಿ ಕರ್ನಾಟಕ, ಗುಜರಾತ್, ಪಂಜಾಬ್, ರಾಜಸ್ಥಾನ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ಮರುಭೂಮಿಯ ಮೇಲೆ ವೇಗವಾಗಿ ಓಡುವ ಪ್ರಾಣಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಕೃಷ್ಣ ಮೃಗಗಳು ಸಸ್ಯಹಾರಿ ಪ್ರಾಣಿಗಳಾಗಿವೆ. ಇವು ಹೆಚ್ಚಾಗಿ ಹುಲ್ಲನ್ನು ಮೇಯುತ್ತವೆ. ಹಣ್ಣಿನ ಬೀಜಗಳನ್ನು ಮತ್ತು ಅಕೇಶಿಯ ಮರದ ಎಲೆಗಳನ್ನು ಸಹ ತಿನ್ನುತ್ತವೆ. ಬೇಸಿಗೆಯಲ್ಲಿ

0: ಇವುಗಳ ಆಹಾರ ಸೇವನೆಯು ಕಡಿಮೆ ಇರುತ್ತದೆ. ನೀರು ಇವುಗಳ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇವುಗಳು ಸಹಿತ ನೀರಲ್ಲದೆ ಬದುಕಲು ಸಾಧ್ಯವಿಲ್ಲ. ಇವುಗಳ ಪರಭಕ್ಷಕಗಳು ತೋಳ, ಕತ್ತೆಗಿರುವ, ಕಾಡು ಬೆಕ್ಕು, ನರಿ, ಹೆಬ್ಬಾವುಗಳು, ಕಾಡು ಹಂದಿಗಳು ಮತ್ತು ಕಾಡು ನಾಯಿಗಳು. ಕೃಷ್ಣ ಮೃಗಗಳು ಹಗಲಿನಲ್ಲಿ ಸಕ್ರಿಯವಾಗಿರುತ್ತವೆ ಮತ್ತು ಇವುಗಳ ಚಟುವಟಿಕೆಗಳು ಸಾಮಾನ್ಯವಾಗಿ ಮಧ್ಯಾಹ್ನದಲ್ಲಿ ನಿಧಾನಗೊಳಿಸುತ್ತವೆ. ಇವು ಸಾಮಾನ್ಯವಾಗಿ ಗುಂಪುಗಳಲ್ಲಿ ಚಲಿಸುತ್ತವೆ. ಗುಂಪಿನ ಗಾತ್ರವು ಮೇವು ಮತ್ತು ನೈಸರ್ಗಿಕ ಆವಾಸ ಸ್ಥಾನದ ಲಭ್ಯತೆ ಮೇಲೆ ಅವಲಂಬಿತವಾಗಿರುತ್ತದೆ. ಗುಂಪುಗಳಲ್ಲಿ 10 ರಿಂದ 20 ಕೃಷ್ಣ ಮೃಗಗಳು ಇರುತ್ತವೆ. ಗುಂಪುಗಳಲ್ಲಿ ವಾಸಿಸುವ ಚಿಗರಿಗಳು ತಮ್ಮ ಗೊರಸು ಅಂದರೆ ಕಾಲಿನ ಪಾದದ ಭಾಗಗಳಲ್ಲಿ ಗ್ರಂಥಿಗಳನ್ನು ಹೊಂದಿದ್ದು ಇವು ಚಲಿಸುವಾಗ ಪರಿಮಳವನ್ನು ಬಿಡುತ್ತವೆ. ನಂತರ ಬೇರ್ಪಟ್ಟ ಚಿಗರಿಗಳು ಪರಿಮಳದ ವಾಸನೆಯನ್ನು ಅನುಸರಿಸಿ ತಮ್ಮ ಗುಂಪುಗಳನ್ನು ಸೇರುತ್ತವೆ. ಗಂಡುಗಳು 3ನೇ ವಯಸ್ಸಿನಲ್ಲಿ ಪ್ರಬುದ್ಧತೆಯನ್ನು ಪಡೆಯುತ್ತವೆ ಮತ್ತು ಹೆಣ್ಣು 2 ವರ್ಷ ವಯಸ್ಸಿನಲ್ಲಿ ಪ್ರಬುದ್ಧತೆಯನ್ನು ಪಡೆಯುತ್ತದೆ. ಬ್ಲ್ಯಾಕ್ ಬುಕ್ಸ್ಗಳು ವಿಶಿಷ್ಟವಾದ ಸಂತಾನೋತ್ಪತ್ತಿಯ ವ್ಯವಸ್ಥೆಯನ್ನು ಹೊಂದಿದೆ. ಗಂಡು ಹುಲ್ಲುಗಾವಲಿನಲ್ಲಿ ಪ್ರಾಂತ್ಯಗಳನ್ನು ಸ್ಥಾಪಿಸುತ್ತದೆ ಮತ್ತು ಅವುಗಳನ್ನು ಇತರೆ ಗಂಟುಗಳಿಂದ ರಕ್ಷಿಸುತ್ತದೆ. ಹೆಣ್ಣು ಚಿಗರಿಗಳಿಗೆ ಈ ಪ್ರದೇಶದ ಮೂಲಕ ಬರಲು ಅನುಮತಿಸಲಾಗುತ್ತದೆ. ಹೆಣ್ಣುಗಳು ನಂತರ ಗಂಡು ಸ್ಥಾಪಿಸಿದ ಪ್ರದೇಶ ಮತ್ತು ಪ್ರದರ್ಶನಗಳ ಗುಣಮಟ್ಟವನ್ನು ಆಧರಿಸಿ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಇವು ಬಹುಪತ್ನಿತ್ವದ ಸಂಯೋಗ ವ್ಯವಸ್ಥೆಯನ್ನು ಹೊಂದಿವೆ. ಅಂದರೆ ಒಂದು ಗಂಡು ಬ್ಲ್ಯಾಕ್ ಬುಕ್ ಚಿಗರಿಯ 1ಕ್ಕಿಂತ ಹೆಚ್ಚು ಹೆಣ್ಣುಗಳೊಂದಿಗೆ ಸಂಗಾತಿಯಾಗುತ್ತದೆ. ಬ್ಲ್ಯಾಕ್ ಬಗ್ ಸಂವಹನದ ಸಾಧನವಾಗಿ ವಿವಿಧ ರೀತಿಯ ಶಬ್ದಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಡಿಕ್ ಡಿಕ್ಸ್ ಸಿಟಿಯ ಶಬ್ದವನ್ನು ಬಳಸುತ್ತದೆ. ಇದು ಎಚ್ಚರಿಕೆಯ ಅಥವಾ ಆತಂಕವನ್ನು ಪ್ರತಿನಿಧಿಸುತ್ತದೆ. ಸಂಯೋಗದ ಅವಧಿಯು ಆಗಸ್ಟ್ನಿಂದ ಅಕ್ಟೋಬರ್ವರೆಗೆ ಮತ್ತು ಮಾರ್ಚ್ನಿಂದ ಏಪ್ರಿಲ್ವರೆಗೆ ಇರುತ್ತದೆ. ಹೆಣ್ಣು ವರ್ಷಕ್ಕೆ 2 ಬಾರಿ ಜನ್ಮ ನೀಡಬಹುದು. ಗಂಡುಗಳನ್ನು ಬುಕ್ಸ್ ಎಂದು ಕರೆಯುತ್ತದೆ. ಹೆಣ್ಣುಗಳನ್ನು ಡಸ್ ಎಂದು ಕರೆಯಲಾಗುತ್ತದೆ ಮತ್ತು ಶಿಶುಗಳನ್ನು ಜಿಂಕೆಗಳು ಎಂದು ಕರೆಯಲಾಗುತ್ತದೆ. ಭಾರತ ಸ್ವಾತಂತ್ರ್ಯದ ಮೊದಲು ಕೃಷ್ಣ ಮೃಗಗಳನ್ನು ಭಾರತದ ರಾಜಪ್ರಭುತ್ವದ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಬೇಟೆಯಾಡಲಾಗುತ್ತಿತ್ತು. ಇದರಿಂದಾಗಿ ಇವುಗಳ ಜನಸಂಖ್ಯೆಯು ನಿರಂತರವಾಗಿ ಕ್ಷೀಣಿಸುತ್ತದೆ. ಇದು ಭಾರತದ ಹಲವು ಭಾಗಗಳಲ್ಲಿ ಕೃಷ್ಣ ಮೃಗಗಳ ಜಾತಿಯ ಅಳಿವಿಗೆ ಕಾರಣವಾಯಿತು. ಈ ಪ್ರಾಣಿಗಳನ್ನು ಅವುಗಳ ಚರ್ಮಕ್ಕಾಗಿ ಬೇಟೆಯಾಡಲಾಗುತ್ತದೆ. ಕಳ್ಳ ಸಾಗಾಣಿಕೆ ಕಳ್ಳ ಬೇಟೆಗಾರರು ಈ ಜಾತಿಯ ಪ್ರಾಣಿಗಳನ್ನ 20ನೇ ಶತಮಾನದಿಂದ ಮುಖ್ಯ ಗುರಿಯನ್ನಾಗಿ ಮಾಡಿಕೊಂಡು ಬೇಟೆಯಾಡುತ್ತಿದ್ದಾರೆ. ಇವುಗಳ ಸರಾಸರಿ ಜೀವಿತ ಅವಧಿಯು 10ರಿಂದ 15 ವರ್ಷಗಳು. 1972 ವನ್ಯಜೀವಿ ಸಂರಕ್ಷಣಾ ಸ್ಕೆಡ್ಯೂಲ್ ಕಾಯ್ದೆಯಡಿಯ ಪ್ರಕಾರ ಭಾರತದಲ್ಲಿ ಕೃಷ್ಣ ಮೃಗ ಬೇಟೆಯಾಡುವುದನ್ನು ನಿಷೇಧಿಸಲಾಗಿದೆ. ಇದು ವೆಲದಾರ್ ವನ್ಯಜೀವಿ ಅಭಯಾರಣ್ಯ ಮತ್ತು ಗೀರ್ ಅರಣ್ಯ ರಾಷ್ಟ್ರೀಯ ಉದ್ಯಾನವನ, ಕೈಮೂರ್ ವನ್ಯಜೀವಿ ಅಭಯಾರಣ್ಯ, ಗ್ರೇಟ್ ಇಂಡಿಯನ್ ಬರ್ಡ್ಸ್ ಬಸ್ಟರ್ಡ್ ಅಭಯಾರಣ್ಯ, ಕೊನೋ ರಾಷ್ಟ್ರೀಯ ಉದ್ಯಾನವನ, ಚಾಪರ್ ಅಭಯಾರಣ್ಯ, ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಮತ್ತು ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ, ರಾಣಿಬೆನ್ನೂರು ಕೃಷ್ಣ ಮೃಗ ಅಭಯಾರಣ್ಯ, ಪಾಯಿಂಟ್ ಕ್ಯಾಲಿಮರ್ ವನ್ಯಜೀವಿ ಮತ್ತು ಪಕ್ಷಿಧಾಮ, ವಲ್ನಾಡು ವನ್ಯಜೀವಿ ಅಭಯಾರಣ್ಯ ಮತ್ತು ಗಿಂಡಿ ರಾಷ್ಟ್ರೀಯ ಉದ್ಯಾನವನ ಸೇರಿದಂತೆ ಭಾರತದ ಹಲವಾರು ಸಂರಕ್ಷಿತ ಪ್ರದೇಶಗಳಲ್ಲಿ ಇವುಗಳನ್ನು ಕಾಣಬಹುದಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭಾರತದ ಚಿಗರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭಾರತದ ಚಿಗರಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 22ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಪುರುಷ ಸಪ

ಪಾರ್ಥ, ಆ ಉತ್ತಮ ಪುರುಷನ ಸಾಕ್ಷಾತ್ಕಾರ ಅನನ್ಯ ಭಕ್ತಿಯಿಂದ ಲಭಿಸುವುದು. ಈ ಭೂತ ಮಾತ್ರವೆಲ್ಲ ಅವನಲ್ಲಿಯೇ ಇದೆ, ಇವುಗಳೆಲ್ಲವೂ ಅವನಿಂದ ಪರಿವ್ಯಾಪ್ತವಾಗಿವೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತೃತವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಪಡೆಯಬಹುದು. ಅವನನ್ನು ಪಡೆಯುವುದಕ್ಕೆ ನಾವು ಬೇಕಾದಷ್ಟು ಕೆಲಸ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಆದರೆ ನಮ್ಮ ವಿಚಾರದ ಒಂದರಿಯಿಂದ ಅವನನ್ನು ಜರಡಿ ಆಡಬೇಕಾಗಿಲ್ಲ. ಇಲ್ಲಿ ಒಂದು ಬಹಳ ಸುಲಭವಾದ ಮತ್ತು ಸ್ವಾಭಾವಿಕವಾದ ಮಾರ್ಗವನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದು ತುಂಬ ಸುಲಭ ಅಂತ ಕೂಡ ಹೇಳ್ತಾ ಇದ್ದಾನೆ. ಯಾಕಂದರೆ ಪ್ರೀತಿಸುವಷ್ಟು ಸುಲಭವಾಗಿರುವಂಥದ್ದು ಮತ್ತೊಂದಿಲ್ಲ. ನಾವು ಯಾವಾಗ ಪ್ರೀತಿಸುತ್ತೇವೆಯೋ ಆ ಪ್ರೀತಿಸುವ ವಸ್ತುಗಳ ಕಡೆಗೆ ಮನಸ್ಸು ಏಕಾಗ್ರವಾಗುತ್ತಾ ಬರುತ್ತದೆ. ನಾವು ಏಕಾಗ್ರತೆಗೆ ಅಷ್ಟೊಂದು ಕಷ್ಟವನ್ನು ಪಡಬೇಕಾಗಿಲ್ಲ. ಭಗವಂತನ ಮೇಲೆ ಪ್ರೀತಿಯನ್ನು ಹುಟ್ಟಿಸ್ಕೊಳ್ಬೇಕು ಅಷ್ಟೇ. ಇದು ಸ್ವಾಭಾವಿಕವಾಗಿರುವಂಥದ್ದು. ಪ್ರೀತಿಯಷ್ಟು ಸ್ವಾಭಾವಿಕವಾಗಿರುವಂಥದ್ದು ಇನ್ಯಾವುದೂ ಇಲ್ಲ. ಈ ಪ್ರೀತಿಯನ್ನು ನಾವು ಪಶು ಪಕ್ಷಿಗಳಲ್ಲಿ ಕಾಣ್ತೇವೆ, ಮನುಷ್ಯರಲ್ಲಿ ಕಾಣ್ತೇವೆ, ಎಲ್ಲರಲ್ಲಿಯೂ ಕೂಡ ನಾವು ಅದನ್ನು ಕಾಣ್ತೇವೆ. ಪ್ರೀತಿ ಇಲ್ಲದ ಎದೆಯೇ ಇಲ್ಲ. ಪ್ರೀತಿ ಇಲ್ಲದೆ ಮೋಡ ಕಟ್ಟೀತು ಹೇಗೆ, ಪ್ರೀತಿ ಇಲ್ಲದೆ ಹೂವು ಅರಳೀತು ಹೇಗೆ, ಹೀಗೆಲ್ಲ ಕವಿಗಳು ಕೂಡ ನುಡಿದಿದ್ದಾರೆ. ಒಬ್ಬ ಚಾರ್ವಾಕನಾಗಿರಬಹುದು, ಅಥವಾ ಒಬ್ಬ ಜಡವಾದಿಯೇ ಆಗಿರಬಹುದು, ಅಥವಾ ಒಬ್ಬ ಸಂದೇಹವಾದಿಯೂ ಕೂಡ ಆಗಿರಬಹುದು, ಆದರೆ ಎಲ್ಲರೂ ಕೂಡ ಯಾವುದಾದರೂ ಒಂದು ವಸ್ತುವನ್ನು ಪ್ರೀತಿಸಿಯೇ ಪ್ರೀತಿಸಿರ್ತಾರೆ. ಆದರೆ ಭಕ್ತನಾದರೂ ಆ ಪ್ರೀತಿಯನ್ನು ದೇವರ ಕಡೆಗೆ ಹರಿಸುತ್ತಾನೆ. ಅದರಿಂದ ಅವನ ಪ್ರೀತಿ ಪರಿಪೂರ್ಣವಾಗುತ್ತೆ. ದೇವರಿಲ್ಲದ ಅನ್ಯ ವಸ್ತುಗಳೆಲ್ಲ ಅಲ್ಪ, ಅವುಗಳನ್ನು ಪ್ರೀತಿಸಿ ಸುಖವಿಲ್ಲ, ಆನಂದವೂ ಇಲ್ಲ. ಅದರಿಂದ ಬರುವ ಸುಖ ಆನಂದ ಇವೆಲ್ಲ ತಾತ್ಕಾಲಿಕ, ಅದರ ಹಿಂದೆಯೇ ಕಾದು ಕುಳಿತಿದೆ. ನಾವು ಅನುಭವಿಸಿದ ಒಂದಕ್ಕೆ ಹತ್ತರಷ್ಟು ದುಃಖ ನಮ್ಮ ಮೇಲೆ ಬೀಳುವುದಕ್ಕೆ ಕಾದು ಕುಂತಿದೆ. ಇದನ್ನೆಲ್ಲ ಅರಿತ ಭಕ್ತ ಭಗವಂತನೆಂಬ ಭೂಮವನ್ನ ಪ್ರೀತಿಸ್ತಾನೆ. ಅಲ್ಲಿ ಮಾತ್ರ ಸುಖ, ಅಲ್ಲಿ ಮಾತ್ರ ಆನಂದ ಅಂತ ಹೇಳ್ತಾರೆ. ಆದರೆ ಇದು ಇಂದ್ರಿಯಾತೀತವಾಗಿರುವಂಥ ಒಂದು ಪ್ರೀತಿ. ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಪುರುಷ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಅಂತಂದರೆ, ನಾವು ಭಗವಂತನನ್ನು ಅನನ್ಯ ಭಕ್ತಿಯಿಂದ ಪ್ರೀತಿಸಬೇಕು ಅಂತ ಇದ್ದಾನೆ ಕೃಷ್ಣ. ಪ್ರೀತಿ ಅನನ್ಯವಾಗಿರಬೇಕು. ಯಾವಾಗಲೂ ಭಗವಂತನ ಕಡೆಗೆ ಆ ಪ್ರೀತಿ ಅನ್ನುವಂಥದ್ದು ಹರಿಯುತ್ತಿರಬೇಕು. ನದಿ

0: ಎಡೆಬಿಡದೆ ಸಾಗರಕ್ಕೆ ಹರಿಯುವಂತೆ ನಾವು ಜೀವಿಗಳಾಗಿರುವಂಥವರು ನಾವು ದೇವರೆಡೆಗೆ ಧಾವಿಸ್ತಾ ಇರಬೇಕು ಮತ್ತು ಭಗವಂತನನ್ನ ಪ್ರೀತಿಗಾಗಿ ಮಾತ್ರ ಪ್ರೀತಿಸ್ತಾ ಇರಬೇಕು. ಅವನೇ ನಿಜವಾದ ಅನನ್ಯ ಭಕ್ತ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂಥ ಅನನ್ಯ ಭಕ್ತನಾದವನಿಗೆ ದೇವರಿಂದ ಏನನ್ನೂ ಕೂಡ ಪಡೆಯಬೇಕೆಂಬ ಆಸೆ ಇರೋದಿಲ್ಲ. ಇರುವಂಥ ಆಸೆಯೆಲ್ಲ ಒಂದೇ, ಅದು ಅವನಿಗೆ ದೇವರೊಬ್ಬನೇ ಬೇಕಾಗಿರುವಂಥದ್ದು. ಅವನ ಉಗ್ರಾಣದಲ್ಲಿರುವಂಥ ಯಾವ ಐಶ್ವರ್ಯವೂ ಅವನಿಗೆ ಬೇಕಾಗಿಲ್ಲ. ಇಂದ್ರ ಮತ್ತು ಬ್ರಹ್ಮನ ಪದವಿಯನ್ನೂ ಕೂಡ ನಿರಾಕರಿಸುವಂಥವನು ಭಕ್ತ. ಅದು ಯಾವುದಕ್ಕೆ? ಭಗವಂತನ ಪ್ರೀತಿಗಾಗಿಯೇ. ಈ ಭಗವಂತನಲ್ಲಿ ಎಲ್ಲ ಪ್ರಾಣಿಗಳು ಇವೆ, ಈ ಬ್ರಹ್ಮಾಂಡವೆಲ್ಲ ಆ ಭಗವಂತನಲ್ಲಿಯೇ ಇದೆ. ನಾವು ನೋಡುವ ಬ್ರಹ್ಮಾಂಡವೆಲ್ಲ ಆಕಾಶದೊಳಗೆ ಹೇಗೆ ಇದೆಯೋ ಹಾಗೆ ಅವನಲ್ಲಿ ಈ ವಿಶ್ವವೆಲ್ಲ ಅಡಗಿದೆ. ಅವನನ್ನು ಪ್ರೀತಿಸಿದರೆ ಎಲ್ಲವನ್ನು ಪ್ರೀತಿಸಿದಂತೆ. ಗರ್ಭಿಣಿಯಾದ ತಾಯಿ ಊಟ ಮಾಡಿದರೆ ಅವಳೊಳಗೆ ಇರುವ ಮಗುವಿಗೆ ಹೇಗೆ ಅದರ ಸಾರ ಹೋಗುವುದೋ ಹಾಗೆ. ಹಾಗೆ ನಾವು ಭಗವಂತನನ್ನ ಪ್ರೀತಿಸಿದರೆ ಎಲ್ಲರನ್ನ ಪ್ರೀತಿಸುತ್ತೇವೆ. ಏಕೆಂದರೆ ಇವರೆಲ್ಲ ಅವನಲ್ಲಿ ಇರುವವರು. ಭಗವಂತನಿಲ್ಲದ ಸ್ಥಳವಿಲ್ಲ. ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿಕೊಂಡಿರುವಂಥವನು ಅವನು. ಪಾಪಿ, ಪುಣ್ಯವಂತ, ಬುದ್ಧಿವಂತ, ದಡ್ಡ ಎಲ್ಲರೂ ಕೂಡ ಅವನಲ್ಲಿಯೇ ಇರುವಂಥವರು. ಇರುವುದು ಮಾತ್ರವಲ್ಲ, ಅವರನ್ನೆಲ್ಲ ವ್ಯಾಪಿಸಿಕೊಂಡಿರುವಂಥವರು, ಅವರೊಳಗೆಲ್ಲ ಹರಿಯುತ್ತಿರುವಂಥವರು. ಕಲ್ಲು ನೀರಿನಲ್ಲಿದ್ದರೆ ಮೇಲೆ ಮಾತ್ರ ನೀರು ಇರುವಂಥದ್ದು. ಅಂದರೆ ಕಲ್ಲು ನೀರಿನ ಒಳಗಡೆ ಇದ್ದರೆ ಆ ಕಲ್ಲಿನ ಮೇಲೆ ಮಾತ್ರ ನೀರು ಇರುವಂಥದ್ದು. ಆದರೆ ಆ ಕಲ್ಲಿನ ಒಳಗೆ ನೀರು ಹೊಕ್ಕಿಲ್ಲ. ದೇವರು ಹಾಗಲ್ಲ. ಅವರಲ್ಲಿ ಇರುವುದು ಮಾತ್ರವಲ್ಲ, ಅವರಲ್ಲಿ ಓತಪ್ರೋತವಾಗಿ ಹರಡಿರೋರು ಎಲ್ಲರೂ ಕೂಡ ಭಕ್ತರೇ. ಎಳೆಯ ಮಾವಿನಕಾಯನ್ನ ಊರುಗಾಯಿ ಉಪ್ಪಿನಕಾಯಿ ಮಾಡ್ತೇವೆ ನಾವು. ಆ ಮಾವಿನಕಾಯಿಯನ್ನ ಮಸಾಲೆಯಲ್ಲಿ ಅದ್ದಿ ಇಡ್ತೇವೆ. ಹಾಗೆ ಅದ್ದಿ ಇಟ್ಟಾಗ ಆ ಮಸಾಲೆಯ ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಒಂದಷ್ಟು ದಿನಗಳವಾದ ಮೇಲೆ, ಒಂದಷ್ಟು ಕಾಲುಗಳು ಮಾಸಿದ ಮೇಲೆ ಆ ಎಲ್ಲ ಮಸಾಲೆಗಳು ನಿಧಾನವಾಗಿ ಆ ಮಾವಿನಕಾಯಿಯ ಒಳಗೆ ಹೊರಗೆ ಎಲ್ಲ ಕಡೆಯೂ ವ್ಯಾಪಿಸುತ್ತೆ. ಅದರಂತೆಯೇ ಜಗತ್ತು ಅವನಲ್ಲಿದೆ ಅಂತ ಹೇಳಿ. ನಾವೊಂದು ಮಾವಿನಕಾಯಿಯನ್ನ ಭಗವಂತ ಅಂತೇಳಿ ಅಂದುಕೊಂಡ್ರೆ ಆ ಮಾವಿನಕಾಯಿಯನ್ನ ಉಪ್ಪು ಹುಳಿ ಖಾರದ ಒಂದು ಜರಡಿಗೆ ಹಾಕಿದಾಗ ಹೇಗೆ ಒಂದಷ್ಟು ಸಮಯವಾದ ಮೇಲೆ ಆ ಇಡೀ ಉಪ್ಪಿನಕಾಯಿ ಒಳಗೆ ಹೊರಗೆ ಎಲ್ಲ ಕಡೆಯೂ ಹೇಗೆ ಮಸಾಲೆಯು ವ್ಯಾಪಿಸ್ಕೊಂಡಿರುತ್ತೋ ಹಾಗೆ ಭಗವಂತನು ಕೂಡ ಇಡೀ ಜಗತ್ತಿನ ಹೊರಗೆ ಮತ್ತು ಜಗತ್ತಿನ ಒಳಗೆ. ಅವನ ಒಳಗೂ ಕೂಡ ಜಗತ್ತಿದೆ, ಅವನ ಹೊರಗೆ ಕೂಡ ಜಗತ್ತಿದೆ. ಹಾಗೆ ಪ್ರತಿಯೊಂದು ವಸ್ತುವಿನ ಒಳಗೂ ಅವನೇ ಇದ್ದಾನೆ, ಪ್ರತಿಯೊಂದು ವಸ್ತುವಿನ ಹೊರಗೂ ಕೂಡ ಅವನೇ ಇದ್ದಾನೆ. ಹಾಗಾಗಿಯೇ ಸರ್ವವ್ಯಾಪಿ ಭಗವಂತ ಅಂತ ಹೇಳಿ ನಾವು ಕರೆಯುವಂಥದ್ದು. ಹಾಗಾಗಿ ಪಾರ್ಥ, ಎಲ್ಲ ಜೀವರಾಶಿಗಳಲ್ಲೂ ಯಾರಲ್ಲಿರುವವೋ ಮತ್ತು ಯಾರು ಈ ಸಚರಾಚರ ಪ್ರಪಂಚವನ್ನು ವ್ಯಾಪಿಸಿದ್ದಾನೋ ಆ ಪರಮ ಪುರುಷನನ್ನ ಅನನ್ಯ ಭಕ್ತಿಯಿಂದ ಮಾತ್ರ ನೀನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣ ಈ ಶ್ಲೋಕದ ಮೂಲಕ ಒಂದು ಅವನನ್ನು ಪಡೆಯುವಂಥ ಒಂದು ಸುಲಭವಾದ ಮಾರ್ಗವನ್ನು ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.
1: ಸಮಯ ಪಾಲಿಸದವರ ಕಾಲ ಹಂಗಿಸದಿರದು, ಸಮಯ ಪಾಲಿಸದವರ ಕಾಲ ಹಂಗಿಸದಿರದು, ಕಾಲ

ಸಭೆಯ ಯಾರು ಪಾಲಿಸಲ್ವೋ ಅವರನ್ನ ಕಾಲ ಹಂಗಿಸುತ್ತೆ. ಹಾಗಾಗಿ ಯಾವುದಕ್ಕೂ ಕಾಯದೆ, ಯಾವುದಕ್ಕೂ ಕಾದು ಕುಳಿತುಕೊಳ್ಳದೆ ಈ ಕಾಲ ಎಂಬುವಂಥದ್ದು ನಿರ್ಣಾಯಕವಾಗಿದೆ. ಈ ನಿರ್ಣಾಯಕವಾಗಿರುವಂತಹ ಕಾಲದಲ್ಲಿ ಅನನ್ಯ ಭಕ್ತಿಯಿಂದ ಭಗವಂತನನ್ನ ಪ್ರಾರ್ಥಿಸು, ಅನನ್ಯ ಭಕ್ತಿಯಿಂದ ಈ ಭಗವಂತನೆಡೆಗೆ ನೀನು ಧ್ಯಾನಿಸು, ಆ ಮೂಲಕ ಆ ಭಗವಂತನನ್ನೇ

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕೆಳಗೊರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ, ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಒಬ್ಬ ವ್ಯಕ್ತಿ, ಖಾಸಗಿ ವ್ಯಕ್ತಿ, ಸರ್ಕಾರದ ಲೈಸೆನ್ಸ್ ಇಲ್ಲದೆ ಖಾಸಗಿಯಾಗಿ ಅಕ್ರಮವಾಗಿ ಮದ್ಯನ ನಿಮ್ಮ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಾನೆ. ಅವನು ಮಾರಿದಂಥ ಮದ್ಯನ ನೀವು ಸೇವನೆ ಮಾಡಿ ನಿಮ್ಮ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲೂ ನೀವು ಬಡವರಾಗಿದ್ದೀರಿ. ಉದಾಹರಣೆಗೆ ಈಗ ಒಂದು ಧಾರ್ಮಿಕ ಅಂದ್ರೆ ಏನಪ್ಪ, ದೇವಾಲಯಗಳಿಗೆ ಪೂಜೆಗೆ ಹೋಗೋಂಥ ಸಮಯ, ದೇವಸ್ಥಾನಗಳಿಗೆ, ಒಂದು ದೇವಸ್ಥಾನಕ್ಕೆ ಈಗ ಮಾಸನ ಬೆಟ್ಟಕ್ಕೆ ಹೋಗಬೇಕು, ಹೋದಂಥ ಸಮಯದಲ್ಲಿ ಇಡೀ ಊರನ್ನೇ ಹಬ್ಬದ ಥರ ಮಾಡ್ತಾರೆ. ಮನೆಗಳಿಗೆಲ್ಲ ಪೇಂಟ್ ಹೊಡೆದು, ಮನೆಗಳಿಗೆಲ್ಲ ತೋರಣ ಕಟ್ಟಿ, ಬೀದಿಗೆಲ್ಲ ತೋರಣ ಕಟ್ಟಿ, ಒಂದು ಬಸ್ ಮಾಡ್ಕೊಂಡು ಬಂದು ಬಸ್ಸಲ್ಲಿ ಎಲ್ಲರೂ ಬುತ್ತಿ ಮಾಡಿ ಭಗವಂತನ ದರ್ಶನಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ನೀವು ಮದ್ಯ ಸೇವನೆ ಮಾಡಿ ನಿಲ್ಲಲು ಆಗದೆ, ಕೂರಲೂ ಆಗದೆ, ಯಾರು ಕೂರಿಸಿದ್ರೆ ಕೂತ್ಕೊಳ್ಳೋದೇನುವೆ ಒದ್ದಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ನಿಮ್ಮ ಧಾರ್ಮಿಕತೆ ಅಲ್ಲಿ ಎಷ್ಟರ ಮಟ್ಟಿಗೆ ಇರ್ತದೆ? ಅದು ಒಳ್ಳೇದಲ್ಲ ಅಲ್ವಾ, ಬೇಡ ಅಲ್ವಾ? ಅದು ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ, ಒಂದು ಸಾಮಾಜಿಕವಾಗಿ ಉದಾಹರಣೆ ತಗೊಂಡ್ರೆ, ಒಂದು ಒಬ್ಬ ಕುಡಿತಕ್ಕೆ ಬಲಿಯಾದಂತಹ ವ್ಯಕ್ತಿ ಅವನ ಕುಟುಂಬ ಸಾಮಾಜಿಕವಾಗಿ ನೈಪುಣ್ಯತೆ ಹೊಂದಕ್ಕಾಗಲ್ಲ, ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳು ಕೊಡ್ಸಕ್ಕಾಗಲ್ಲ, ಒಳ್ಳೆ ಒಂದು ಮನೆ ಕಟ್ಕೊಳಕ್ಕಾಗಲ್ಲ, ಒಳ್ಳೆಯ ಜಮೀನಲ್ಲಿ ಕೆಲಸ ಮಾಡಿ ಒಳ್ಳೆ ಫಲವತ್ತಾದ ಬೆಳೆಸನ್ನ ನಾವು ತಗೊಳಕ್ಕಾಗಲ್ಲ. ಒಂದು ಸಾಮಾಜಿಕವಾಗಿ ಜನರು ಇರ್ತಕ್ಕಂಥ ಸ್ಥಳಕ್ಕೆ ನಾವು ಮದ್ಯಪಾನನ ಸೇವನೆ ಮಾಡಿ ನಿಲ್ಲಕಾಲದ ಸ್ಥಿತಿಯಲ್ಲಿ ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನ ಜನಗಳು ಕೇಂದ್ರ ಬಿಂದುವಾಗಿ ನೋಡ್ತಾರೆ. ಏ ಅವನೇನಪ್ಪ ಕುಡ್ಕೊಂಡಿದ್ದಾನೆ, ಏ ಅವನ್ನ ಆ ಕಡೆ ಕಳಿಸ್ರಿ, ಏ ಪೂಜೆಗೆ ಅಡಚಣೆ ಆಗುತ್ತೆ ಆ ಕಡೆ ಕಳಿಸಿ, ಸಾಮಾಜಿಕವಾಗಿ ಅವನೊಬ್ಬ ಪಿಡುಗು ಆ ಕಡೆ ಕಳಿಸಿ, ಧಾರ್ಮಿಕವಾಗಿ ಅವನೊಬ್ಬ ಪಿಡುಗು ಆ ಕಡೆ ಕಳಿಸಿ. ಈ ಎಲ್ಲ ಕಾರಣಗಳನ್ನ ಒಗ್ಗೂಡಿಸಿ ನಾವು ನೋಡ್ತಾ ಹೋದ್ರೆ ನಮಗೆ ಕುಡಿತ ಅಥವಾ ಮದ್ಯಪಾನ ಅವಶ್ಯಕತೆ ಇಲ್ಲ. ಖಡಾಖಂಡಿತವಾಗಿ ನಮಗೆ ಏನ್ ಬೇಕು? ನ್ಯಾಯಸಮ್ಮತವಾದ ಬದುಕಬೇಕು, ಉಚಿತವಾದ ಗಾಳಿ, ಉಚಿತವಾದ ನೀರು, ಉಚಿತವಾದ ಶೈಕ್ಷಣಿಕ, ಉಚಿತವಾದಂತಹ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮಗ್ ಬೇಕು. ನಾವು ಮದ್ಯಪಾನನ ಸೇವನೆ ಮಾಡಿ, ನಾವು ಮದ್ಯ ಅಥವಾ ಇತರೆ ವಸ್ತುಗಳನ್ನ ನಾವು ಸೇವನೆ ಮಾಡಿ ಈ ಎಲ್ಲ ರಂಗಗಳಲ್ಲಿ ನಾವು ಸಾರ್ವಜನಿಕರ ಮುಂದೆ ಕೀಳಾಗಿ ಕಾಣೋದಕ್ಕಿಂತ, ಬೇಡವಾದ ವ್ಯಕ್ತಿಯಾಗಿ ಕಾಣೋದಕ್ಕಿಂತ ಉತ್ತಮವಾದ ಜೀವನ ನಡೆಸಬೇಕು. ಒಂದು ಒಬ್ಬ ವ್ಯಕ್ತಿ ಒಂದು ಕುಟುಂಬ ನಡೆಸೋದಕ್ಕೆ ಏನೆಲ್ಲ ಸೌಕರ್ಯ ಇದೆ ಅದನ್ನೆಲ್ಲ ನಮಗೆ ಸ್ವತಂತ್ರವಾಗಿ ನಾವು ಪಡ್ಕೋಬೇಕು ಅಂದರೆ ನಾವು ಇಂಥ ಮದ್ಯನ ಸೇವನೆ ಮಾಡೋದನ್ನ ಮೊದಲು ಬಿಡಬೇಕು. ನಾವು ಮದ್ಯ ಸೇವನೆ ಬಿಟ್ಟು ಆದರೆ ಇನ್ನೊಬ್ಬ ವ್ಯಕ್ತಿ ಕುಡಿದು ಅಥವಾ ಕುಡಿಯೋದಕ್ಕೆ ಪ್ರಾರಂಭ, ಕುಡಿಯೋದಕ್ಕೆ ಪ್ರೇರಣೆ ಅವನಿಗೆ ನಾವು ತಿಳುವಳಿಕೆ ಹೇಳ್ಬೋದು. ನೋಡೋಣ, ನನ್ನ ಜೀವನ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನಾನು ಸದುಪಯೋಗವಾಗಿ ಒಳ್ಳೆ ರಸ್ತೆಯಲ್ಲಿ ತಗೊಂಡು ಹೋಗಬೇಕು ಅಂದರೆ ಇದರ ಸೇವನೆ ಅವಶ್ಯಕತೆ ಇಲ್ಲ. ಬರುವ ಕೂಲಿಯಿಂದ ಒಂದು 100 ರೂಪಾಯಿ ಕೂಲಿ ಬರುತ್ತೆ ಅಂತಿಟ್ಕೊಳ್ಳೋಣ. ಇವಾಗೆಲ್ಲ ಒಂದು 300-400 ರೂಪಾಯಿ ಎಲ್ಲ ಕೂಲಿ ಬರುತ್ತೆ, ಬೇಡ, 100 ರೂಪಾಯಿ ಕೂಲಿ ಬರುತ್ತೆ ಅಂತಿಟ್ಕೊಳ್ಳೋಣ. ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ 80 ರೂಪಾಯಿನ ನಾವು ಖರ್ಚು ಮಾಡಿ ಮನೆ ಊಟ ತಿಂಡಿ ಸೌಕರ್ಯಕ್ಕೆ 20 ರೂಪಾಯಿನ ಮುಂದಿನ ಭವಿಷ್ಯಕ್ಕೆ ಅಂತಿಟ್ಟರೆ 10 ವರ್ಷಕ್ಕೆ ಅದಷ್ಟು ಹಣ ಆಗುತ್ತೆ. 10 ವರ್ಷದಲ್ಲಿ ಯಾವ್ದಾರ ಒಂದು ಗಂಡಾಂತರವಾದ ಕಾಯಿಲೆನೋ, ಯಾವುದೋ ಒಂದು ವಿಚಾರನ ಬಂದರೆ ಈ ಕೂಡಿಟ್ಟ ಹಣನ ಅದಕ್ಕೆ ಸದುಪಯೋಗ ಮಾಡ್ಬೋದು. ನಾವು 100 ರೂಪಾಯಿ ಕೂಲಿ ತಗೊಂಡು 150 ರೂಪಾಯಿ ಮದ್ಯ ತಗೊಂಡು ಸೇವನೆ ಮಾಡಿ ಮನೆಗೆ ಬರೋ ದಾರಿನಲ್ಲಿ ಬಿದ್ದು ಎದ್ದು ಸಾರ್ವಜನಿಕರೆಲ್ಲ ತೂಚಿ ಎನ್ನಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿರೋ ಮಕ್ಕಳಿಗೆ ಹೆಂಡತಿಗೆ ನೆಮ್ಮದಿ ಕೊಡದೆ, ಮನೇಲಿ ಊಟನೂ ಮಾಡಿದೆ, ಮನೆ ಒಳಗಡೆನೂ ಬರದೆ ಹೊರಗಡೆ ಬಿದ್ದು ನಾಯಿ ಥರ ಒದ್ದಾಡಿದ್ರೆ ಸರಿಯಾ? ಸಮಾಜದ ಪಿಡುಗು ನಾವೇ. ಅದಕ್ಕಿಂತ ನಾವು ತರ್ತಕ್ಕಂಥ ಒಂದು ಬಡಸ್ಥಿತಿ ಆಗಿರಲಿ, ಶ್ರೀಮಂತ ಆಗಿರಲಿ, ಯಾರೇ ಆಗಿರಲಿ, ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಒಳ್ಳೆ ಕಡೆ ಸದುಪಯೋಗ ಮಾಡಿ 10 ವರ್ಷಗಳ ಕಾಲ ಅದಕ್ಕೆ ಭವ್ಯವಾದ ಬಂದಾಗ ಅದನ್ನು ಒಳ್ಳೆ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಂಡ್ರೆ

0: ನಮಗೆ ಬ್ಯಾಂಕು ಸಹಾಯ ಕೊಡುತ್ತೆ. ನಾವು ಯಾವುದೇ ಬಂಡವಾಳ ಇಟ್ಕೊಳ್ಳೋದನ್ನೇ ಹೋಗಿ ಬ್ಯಾಂಕಲ್ಲಿ ಸಾಲ ತೆಗೆದ್ರೆ ಸಾಲ ಕಟ್ಟಕ್ಕಾಗದೆ ಇಲ್ಲಿ ಮನೆ ಸಂಸಾರ ಸಾಕಕ್ಕಾಗದೆ ಜೀವನ ನಾವೇನು ಮಾಡ್ಕೋತಾ ಇದ್ದೀವಿ, ನರಕ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಮೂಲ ಯಾವುದು? ಮದ್ಯ. ಮದ್ಯ ಸೇವನೆ, ಮದ್ಯ ಸೇವನೆನ ದೂರ ಮಾಡಿ ನಿಮ್ಮ ಕುಟುಂಬನ ಚರ್ಚ್ಕಟ್ಟಾಗಿ ಚೊಕ್ಕಟವಾಗಿ ಸಂಪತ್ ಭರಿತವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ
1: ಮುಗಿಸ್ತೇನೆ. ನಮ್ಮ ಬಿಹೇವಿಯರಲ್ ಡಿಸೀಸ್ ಬಿಹೇವಿಯರ್ ಚೇಂಜಸ್ ಆಗುತ್ತೆ ನಮಗೆ ಗೊತ್ತಿಲ್ಲದೇ. ಸೊ ಹಿರಿಯರ್ ಇದ್ದವರು ಹಿರಿಯ ಇಲ್ಲಿಯಾಗಿದ್ದವರು ಹಿರಿಯಾಗಿದ್ದು ನಮಗೆ ಗೊತ್ತು ಯಾವುದರಿಂದ ಆ ಕೊಡ್ತದಿಲ್ಲ. ಸೊ ಆದ್ರಿಂದ ನಾವು ಒಂದು ಹೇಗೆ ನಾವು ಈ ಕೊಡ್ತದಿಂದ ಹೇಳಬೇಕು ಅಂತ ಈ ಹತ್ತು ದಿನದಲ್ಲಿ ಏನು ತಿಳ್ಕೊಂಡಿಲ್ಲ. ಸೊ ನಿಮ್ಮ ಪಾಸ್ಟ್ ಅಂದ್ರೆ ನಿಮ್ಮ ಭೂತಕಾಲ ಅನುಭವವಾಗಿ ಇಟ್ಕೊಂಡು ಪ್ರೆಸೆಂಟ್ ಏನ್ ವಾಸ್ತವ್ಯ ನಡೀಬೇಕು ಇಲ್ಲಿ ಹೇಳ್ಕೊಡ್ತೀರ ಹಾಗೆ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನ ನಂತರ ಸೂಪರ್. ಯಾಕಂದ್ರೆ ನಾನು ಒಬ್ಬ ಕುಟುಂಬ ನನ್ನ ಜೀವನ ಇವತ್ತು ಇಷ್ಟು ಒಳ್ಳೆ ವ್ಯಕ್ತಿಗಳ ಜೊತೆ ನಾನು ಉಟ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಹೀಗಾಗಿ ನಾನು ನಮ್ಮ ಈ ಕ್ಯಾಂಪ್ ನಡಿಬೇಕು ಅಂತಂದ್ರೆ ಈ ಎಸ್ ಪಿ ವೈ ಎಂ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ
2: ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಬಸವರಾಜ್. ನಮ್ಮಪ್ಪ ಮಂಗಳೂರಿಗೆ ಕಾರ್ಯಕ್ರಮ ಕೊಟ್ಟಂತ ವಿವೇಕಾನಂದ 53 ಮತ್ತು ಮುಂದವರಿಗೆ ನನ್ನ ಮೊದಲ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಂದು ನ್ಯೂಸ್ಪೇಪರ್ ಹೆಸರನ್ನು ರಿವ್ಯೂ ಮಾಡ್ತಿದ್ದೆ. ಹೇಳ್ತಾರೆ ಇಲ್ಲಿ ಬಂದಾಗ ಅನುಕೂಲ ಅನ್ನಿಸುತ್ತೆ, ಕೂತಲ್ಲಿ ಹೋಗಿ ಸಂಬಂಧ ಮೀಟಿಂಗ್ ಮಾಡಿ ಅದೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಮೊದಲನೇದು ಕೇಳದವರು ಪ್ರಿಯತನ, ಎರಡನೇದು ಪ್ರಾಮಾಣಿಕತೆ. ನಾನು ಹೋಗಿ ಸ್ವಲ್ಪ ದಿನ ಅಷ್ಟೇ ಹೋಗಿದ್ದು, ಒಂದು 250 ಮೀಟಿಂಗ್ ಏನೋ ಮಾಡಿದ್ದು ಅಷ್ಟೇ. ಇನ್ನು ತೆರಾಗಿ ಇನ್ನೊಂದು ಹೇಳ್ತಾರೆ, ಇನ್ನೂ 3 ಹೇಳ್ತಾರೆ, ಪವರ್ ಮನಿ ಫ್ಲೆಕ್ಸ್ ಅದೇ ಹೋಗ್ಬಾರ್ದಂತ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತಾರೆ. ನಮಗೆ ರಿಲ್ಯಾಕ್ಸ್ ಆಗೋ ಕಾರಣ ನಾನು 3 ಹೋದೆ. ಅದ್ರ 3 ಹೋದಾಗ ಅಪ್ರಾಮಾಣಿಕತೆ ಉಂಟಾಯ್ತು ನನ್ನಲ್ಲಿ. ಒಪ್ಪಿಗೆ ತನ ಇಲ್ಲ, ಏನು ಹೇಳಿದ್ರು ಒಪ್ಪಿಗೆಲ್ಲ ಒಪ್ಪಲ್ಲ. ನಾನೇ ನಂದೇ ಸರಿ ನಕಾರಾತ್ಮಕ ಚಿಂತನೆಗಳು ಉಂಟಾದ. ಇವತ್ತಿಗೆ ಜುಲೈ 6 ತಾರೀಕು ನನಗೆ ನಮ್ಮ ಫ್ರೆಂಡ್ ನನ್ಗೆ ಫೋನ್ ಮಾಡಿದೆ. ಇದನ್ನು ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ ಗಾಡಿ ಪೆಟ್ರೋಲ್ ಇದ್ರು ಪೆಟ್ರೋಲ್ ಇಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು 100 ರೂಪಾಯಿ ಕಾಂತಾಗಿಸ್ಕೊಂಡು ನನಗೆ ಏನೋ ಹೊಡೆದ ಕಾಲ್ ಮಾಡಿದೆ. ಅವನು ಈಗ ಒಂದು ಒಳ್ಳೆ ಕ್ಯಾಂಪ್ ನಡೀತಾ ಇದ್ದೆ ಹೋಗ್ಬೋದ ಒಂದು ಏರ್ಪೋರ್ಟಲ್ಲಿ ನಿನ್ನೆ ಕಾಲವಾಯ್ತು. ಅಡವಾದಾಗ 6 ತಾರೀಕು ಬಂದು ಕ್ಯಾಂಪ್ ಸೇರಿದೆ. ಈಗ 12 ದಿನ ಚೆನ್ನಾಗಿದ್ದೇನೆ. ಭಗವಂತನ ಇಚ್ಛೆ ಏನಿಲ್ಲ, ಇದನ್ನು ಬರ ಹಾಕಿದ್ದೀನಿ.
3: ಅವರೇ ನನ್ ಬಂದು ಕಲಿಸೋದು ಅವತ್ತ ಬಂದ ಹೋಗಿ ಹೋಗಿ ಅವತ್ತೇ ಹೋಗಿ ಹೋಗಿ ಅದು ಜಾಸ್ತಿ ಆಯ್ತು. 95 ಕ್ವಾರ್ಟರ್ ಆಯ್ತು. ಆದ್ಮೇಲೆ ಬಾಟಲ್ ಅಷ್ಟೇ ಬರ್ತಾ ಬರ್ತಾ ನಮ್ಗೆ ಆರೋಗ್ಯ ಎಲ್ಲ ಸರಿ ಆಗಿಲ್ಲ. ಲಾಸ್ಟ್ ಇಲ್ಲಿ ಈಗ ನಮ್ಮ ಹಾಗಾಗಿ ನಾನು ಕೇಳ್ತಿದ್ದೇನೆ ಒಳ್ಳೆಯದಾಗಿದೆ. ನೀವೆಲ್ಲ ಹೇಳಿದ್ದಾರೆ ಅದರಂತೆ ನೋಡ್ಕೊಳ್ಳೋಣ.
4: ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋರಿಗೆಲ್ಲರಿಗೂ ನಮಸ್ಕಾರ. ನಾನು ಪುರುಷೋತ್ತಮ ಅಂತ, ನಾನೊಂದು ಅದು ಹುಡುಗಿ. ನಾನು ಸ್ಟಾರ್ಟಿಂಗ್ ನಾನು ಎಂದ ಹುಡ್ಕೋದಾದ್ರೆ SSLC ಫೇಲಿಂಗ್ ಇತ್ತು. ಮೈಸೂರು ಹೋಗಿದೆ, ಒಂದು ಹೋಟೆಲ್ ಕೆಲಸ ಮಾಡ್ತಾ ಇದ್ದೆ. ಮಾಡ್ಬೇಕಾದ್ರೆ ಒಬ್ರು ಕುಂಟ್ರು ಅಲ್ಲಪ್ಪ ನಂಗೆ ಕುಂಟ್ರು ಕುಂಟ್ರು ಅಂದ್ರೆ ನನ್ಗೆ ಬಹಳ ಪ್ರೀತಿ ಜಾಸ್ತಿ. ಹಂಗ ಒಬ್ಬ ಹೋದ ಅಂತಂದ್ರೆ ವಿಷಯಕ್ಕೆ ನೈಟು ಡೋರ್ ನೋಡ್ ಹಾಕಿದ್ದೆ. ನಂಗೆ ಅಷ್ಟು ಕೋಪ ಜಾಸ್ತಿ. ಅದೇ ಫಸ್ಟ್ ನಾನು ಡ್ರಿಂಕ್ಸ್ ಕಲ್ತಿದ್ರು. ಆಮೇಲಿಂದ ಬಂದು ನನ್ನ ತಾನೆ ಉಸಿರಿದ್ದೇನೆ ಬಿದ್ದೋಗ್ಬಿಟ್ಟಿದ್ರು. ಅಣ್ಣಗಳನ್ನ ಹಾಸ್ಪಿಟ್ಲ್ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನಿಲ್ಲಿಸ್ದೆ ಮತ್ತೆ ಸ್ವಲ್ಪ ಬ್ರಿಂಕ್ ಜಾಸ್ತಿ ಮಾಡ್ಕೊಂಡು ಗಾಡಿ ಬಿದ್ದೆ. ಗಾಡಿ ಬಿದ್ದು ಏನ್ ಮಾಡ್ಕೊಂಡು

0: ಆಪರೇಷನ್ ಆಯ್ತು. ಅವಾಗ್ಲೂ ಒಂದು 9 ತಿಂಗಳು ಬಿಟ್ಟೆ, ಮತ್ತೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಮಾಡಿ ಬಿಟ್ಟಿ ಬಿಟ್ಟಿ ಇವಾಗ ನನ್ನ ಫೈನಲ್ಗೆ ಈ ಸ್ಕೀಮ್ ಬಂದಿದ್ದೀನಿ. ಇದರಿಂದ ಬಿಡ್ಬೇಕು ಅಂತ ನಾನು ಇಲ್ಲಿದೆ ಅಂತ ಬಂದೆ. ಇಷ್ಟು ಮಾತಾಡ್ತಕ್ಕಂತ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ.
1: ವೇದಿಕೆಯ ಮೇಲೆ ಇರ್ತಕ್ಕಂತಹ ನಮ್ಮ ಹಿರಿಯ ಹರಿಕ್ ಸರಿ ಪನ್ನೀರಿ ಸರ್ ಅಂತ ಚಿಕ್ಕನಾಯ್ಕ ಸರ್ ಅವರು, ಹಾಗೂ ಪೊಲೀಸ್ ಇಲಾಖೆಯ ಉಪನಿರೀಕ್ಷಕರವರೇ, ಹಾಗೂ ಎಲ್ಲ ಗಣ್ಯರೇ, ಈ ಒಂದು ದಿವಸ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ವತಿಯಿಂದ, ಕೆಂಚನಹಳ್ಳಿ ಬ್ರಾಂಚ್ ವತಿಯಿಂದ ಅಂದ್ಕೊಂಡಿರುವಂತಹ ಈ ಒಂದು ಮದ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ, ಈ ಒಂದು ಕಾರ್ಯಕ್ರಮ ನಿಜವಾಗಲೂ ಅತ್ಯಂತ ಮೌಲ್ಯಯುತ ಕಾರ್ಯಕ್ರಮ ಅಂತ ನಾನು ಭಾವಿಸೋದಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಈಗ ಆಲ್ರೆಡಿ ನಾವೇನು ಹೇಳ್ಬೇಕು ಅನ್ನೋದನ್ನು ಆಲ್ರೆಡಿ ನಮ್ಮ ಚಿಕ್ಕನಾಯ್ಕ ಸರ್ ಅವರು ಕ್ರೂಢೀಕೃತವಾಗಿ ಹೇಳೇಬಿಟ್ರು. ಒಂದು ಒಬ್ಬರ ಜೀವನ ಹೇಗಿರಬೇಕು, ಹೇಗಿದ್ರೆ ಗೌರವ ಸಿಗುತ್ತೆ, ಹೇಗಿದ್ರೆ ಗೌರವ ಸಿಗಲ್ಲ, ಅವರು ಅಷ್ಟು ಅಂಶವನ್ನು ಮೂಲಾಂಶವಾಗಿ ಹೇಳಿದ್ದಾರೆ. ಇದ್ರ ಜೊತೆಗೆ ನಿಮ್ಮಲ್ಲಿ ಇನ್ನೂ ಬೆಳವಣಿಗೆಗಳು ಹೇಗೇಗಿರಬೇಕು, ಇವಾಗ ನೀವು ನಿಜವಾಗ್ಲೂ ಮದ್ಯಪಾನ ಬಿಟ್ಟಿದ್ದೀರಾ, ಬಿಟ್ಟಿದ ಮೇಲೆ ನಿಮಗೆ ಜೀವನದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳಾಗಿದೆ, ನಿಮಗೆ ಇವಾಗ ಅವ್ರು ಹೇಳ್ದಂಗೆ ಒಂದು ದೇವಸ್ಥಾನ, ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳು, ಒಂದು ಉನ್ನತವಾದಂಥ ಸಭೆ, ಒಬ್ಬ ಗೌರವಯುತವಾದಂಥ ಒಂದು ಸನ್ನಿವೇಶಗಳಲ್ಲಿ ಕುಡಿತಾ ಇದ್ರೆ, ಕುಡಿದಿದ್ರೆ ಅದು ವಾಸನೆ ಮುಖಾಂತರ ಆಗಲಿ, ಅವ್ರ ನಡವಳಿಕೆ ಮುಖಾಂತರ ಆಗಲಿ ಅದು ಗೊತ್ತಾಗ್ಬಿಡುತ್ತೆ. ಆಗ ನಿಮ್ಮನ್ನು ಹತ್ರಕ್ಕೆ ಸೇರಿಸೋದಿಲ್ಲ. ಈ ಸನ್ನಿವೇಶಗಳು ನಿಮಗೆ ಆ ಸಮಯದಲ್ಲಿ ನಿಮಗೆ ಗೊತ್ತಾಗಿರೋದಿಲ್ಲ, ಯಾರು ನಿಮ್ಮನ್ನ ಏನಂತಂದ್ರು, ನಿಮ್ಮ ನೆಂಟರಿಷ್ಟರೇ ಒಂದು ಕಾರ್ಯಕ್ರಮಗಳಿಗೆ ಬರಲಿರ್ತಾರೆ, ಕುಡ್ತಿದ್ದವ್ರನ್ನ ಒಂದು ಮೂಲೆ ಗುಂಪು ಮಾಡ್ಬಿಟ್ಟಿರ್ತಾರೆ. ಅವ್ರನ್ನ ನಿಮಗೆ ಗೊತ್ತಿರುತ್ತೆ, ಅವ್ನು ಕುಡ್ಕೋನು, ಅವನ ಏನೋ ಪೇಚರ್ಕಳೆ ಬಿಡಿ, ಅವನ ಏನೋ ಅಂದ್ರೆ ಅಂದ್ಕೊಂಡಿರ ಬಿಡಿ, ಏನೆಲ್ಲ ಅಂತಂದ ಹೇಳಿ ಅವ್ರೊಂದು ಮೂಲೆ ಗುಂಪು ಮಾಡ್ಬಿಟ್ಟಿರ್ತಾರೆ. ಆದ್ರೆ ಆ ಕುಡ್ದಿರೋ ಅವ್ರಿಗೆ ಗೊತ್ತಾಗೋದಿಲ್ಲ ನನ್ನ ಜನ ಏನಂತ ಇದ್ದಾರೆ ಅಂತ. ಸರ್ ಅದು ನಿಜವಾಗ್ಲೂ ನಿಮ್ಗೆ ಭಾವನೆಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಆ ಕುಡಿತದ ಆಮೇಲೆ ಇಳಿದಾಗ ಗೊತ್ತಾಗುತ್ತೆ ನಿಮ್ಗೆ, ನೀವು ನಿಜವಾಗ್ಲೂ ಏನೇನು ಅನ್ನಿಸ್ಕೋ ಬಂದ್ರಿ, ಅಥವಾ ಸಮಾಧಾನ ನನ್ನ ಕೆಳಗೆ ಬಿದ್ದಿದ್ನ, ಅಥವಾ ನನ್ನ ಎಲ್ಲರೂ ಎಳ್ಕೊಂಡೋಗಿ ಒಂದು ಕಡೆ ಮೂಲೆಗೆ ಬಿಟ್ಟಿದ್ರ, ಅಥವಾ ನಾನೇ ಬೈ ಚಾನ್ಸ್ ಕುಡಿತದ ಅಮಲ್ನಲ್ಲಿ ಏನಾದ್ರೂ ನೀವು ಗಾಡಿ ಗಿಡಿ ಓಡಿಸ್ಬೇಕಾದಾಗ್ಲೂ ಕೂಡ ದೊಡ್ಡ ಸಮಸ್ಯೆಗಳಾಗುತ್ತೆ, ಬ್ರೇಕು ಮೇಲೆ ಕಂಟ್ರೋಲ್ ಇರೋದಿಲ್ಲ. ಇನ್ನೊಂದು ಕುಡಿತದ ಒಂದು ನಿಜವಾದ ದುಷ್ಪರಿಣಾಮ ಅಂತಂದ್ರೆ, ಅದೊಂದು ಅಮಲು ಬರುವಂತ ಪದಾರ್ಥ ಆಗಿರ್ತದೆ. ಅದೇನಾಗುತ್ತೆ ಅಂದ್ರೆ ನಮ್ಮನ್ನ ಬ್ರೈನ್ನ ಕ್ರಿಯೇಟಿವಿಟಿ ಏನಿರ್ತದೆ ಆ ಸ್ಪೀಡ್ನ ಸ್ಲೋ ಮಾಡುತ್ತೆ. ನೀವು ಯಾರ ಜೊತೆ ಏನ್ ಮಾತಾಡ್ಬೇಕು, ಹೇಗ್ ನೆನ್ಕೋಬೇಕು, ಮತ್ತೆ ಏನೇನ್ ಮಾಡ್ಬೇಕು ಅನ್ನೋದು ನೈಜವಾಗಿ ಕುಡಿದೇ ಇದ್ದಾಗ ಇರುವಂತ ಸ್ಪೀಡ್ ಏನಿರ್ತದೆ ಆ ಸ್ಪೀಡ್ ಇರಲ್ಲ, ನಾರ್ಮಲ್ ಆಗಿ ಸ್ಲೋ ಆಗ್ಬಿಟ್ಟಿರ್ತದೆ. ಅವಾಗ ಏನಾಗುತ್ತೆ, ಯಾರೋ ಒಬ್ರು ಏನು ಅಂತಂದ್ರು ಅಂತಂದಾಗ ನಿಮ್ಗೆ ಸಡನ್ಲಿ ರಿಯಾಕ್ಷನ್ ಕೊಡೋಕೆ ಬರೋದಿಲ್ಲ, ಸ್ಲೋ ಇರ್ತದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ವೆಹಿಕಲ್ ಏನಾದ್ರು ಕುಡಿತ ಸಮಯದಲ್ಲಿ ಓಡಿಸಿದ್ರೆ ನಿಮ್ಗೆ ಕಂಟ್ರೋಲ್ ಇರೋದಿಲ್ಲ, ಬಾಡಿ ಬ್ಯಾಲೆನ್ಸ್ ಇರೋದಿಲ್ಲ, ಮತ್ತೆ ಏನಾದರೂ ತಪ್ಪಿ ತಪ್ಪಿ ಏನಾದರೂ ಬಿದ್ದು ಗಾಯ ಆಗಿ ಪ್ರಾಣಾಪಾಯಗಳಾದ್ರೆ ಅವರ ಜೀವನ ಮಾತ್ರ ಅಲ್ಲ, ಅವರ ಕುಟುಂಬ ಕೂಡ ಸಮಾಜದಲ್ಲಿ ಬೀದಿಗೆ ಬರುತ್ತೆ. ಇದು ನಿಮ್ಮಲ್ಲೆಲ್ಲ ನೆನಪಲ್ಲಿರಲಿ. ಇದು ನಿಜವಾಗ್ಲೂ ನೀವು ಕುಡಿತ ನಿಲ್ಲಿಸೋದ್ರಿಂದ ನಿಮ್ಮಲ್ಲಿ ಒಳ್ಳೆಯ ಸ್ವಭಾವಗಳ ತಕ್ಕಂತೆ ಹೆಚ್ಚಬೇಕು, ಅದನ್ನು ನಾವು ಇಷ್ಟಪಡ್ತೀವಿ. ಕೆಲವು ಸಾರಿ ಕೆಲವು ವ್ಯತ್ಯಾಸಗಳಿವೆ ತುಂಬ. ಈಗ ನಮ್ಮದು ಇಲಾಖೆ ಅಂತಂದಾಗಲೇ ಗೊತ್ತಾಗುತ್ತೆ ನಿಮಗೆ, ಅಬ್ಕಾರ ಇಲಾಖೆ ಅಂದಮೇಲೆ ನಮ್ಮದು ಲೈಸೆನ್ಸ್ ಕೂಡ ಜವಾಬ್ದಾರಿ ಇರ್ತದೆ, ಸರ್ಕಾರಕ್ಕೆ ಅವರು ಫೀಸ್ ಕಟ್ತಾರೆ, ಅದನ್ನು ಮೀರಿ ಕೆಲವರು ಗ್ರಾಮದಲ್ಲಿ ತಗೊಂಡೋಗಿ ಮಾರ್ತಾರೆ, ಅದರಿಂದ ಕಂಪ್ಲೇಂಟ್ಗಳು ಬರ್ತವೆ, ನಾವು ರೈಡ್ ಮಾಡ್ತೀವಿ, ಕೇಸ್ ಮಾಡ್ತೀವಿ. ಇದು ಒಂದು ಪ್ರಾಸೆಸ್ಸು, ನಮ್ಮದೊಂದು ಪ್ರಕ್ರಿಯೆ ಇರ್ತದೆ. ನಿಜವಾಗ್ಲೂ ಈ ನಡೀತಾ ಇರೋದು ಕೆಲವು ಸನ್ನಿವೇಶಗಳು ಏನಂತಿದೆ, ಇವಾಗ ಅರಣ್ಯ ನಮ್ಮ ಎಚ್ ಡಿ ಕೋಟೆ ಮುಕ್ಕಾಲು ಭಾಗ ಕಾಡಂಚಿನ ಪ್ರದೇಶಗಳೇ ಆಗಿರೋದ್ರಿಂದ, ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ವಾಸ ಮಾಡ್ತಿರುವಂತಹ ಮೂಲ ನಿವಾಸಿಗಳಿಗೆ ಸಮಸ್ಯೆಗಳಾಗ್ತಾ ಇದೆ. ಅದು ಯಾವ ರೀತಿ ಸಮಸ್ಯೆ ಅಂತಂದ್ರೆ, ಅವ್ನು ದುಡಿಮೆನೆ ಕಡಿಮೆ, ಕೆಲವರಿಗೆ ದುಡಿಮೆನೆ ಇಲ್ಲ, ಆದರೂ ಕೂಡ ಅವನು ಸಾಲ ಮಾಡಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಾಗ ಅವನ ಜೀವನ ಹಾಳಾಗ್ತಾ ಇದೆ. ಇನ್ನು ಕೆಲವು ವಿಷಯ ನಿಮಗೆ ನೆನಪಿರಲಿ, ಕೆಲವು ಪ್ರದೇಶಗಳಲ್ಲಿ ಆ ಡ್ರಿಂಕ್ಸ್ ಏನೋ ಮಾರಾಟ ಮಾಡೋದು ನಿಂತೋಗಿದ್ದಾಗ ಅವರು ಮೊದಲು ಏನು ಮಾಡ್ತಿದ್ರು, ಅಥವಾ ಅಲ್ಲಿ ವ್ಯಕ್ತಿ ಏನಾದರೂ ಮಾರೋದನ್ನ ನಿಲ್ಲಿಸಿದ್ರೆ ಅಕ್ಕಪಕ್ಕ ಸಿಗಲಿಲ್ಲ, ಒಂದು ಸಪ್ಗಳು ಇರಲಿಲ್ಲ ಅಂತಂದರೆ ಆ ವ್ಯಕ್ತಿ ಏನಾಗ್ತಾರೆ ಅನ್ನೋದು ನಿಮ್ಮ ಗಮನದಲ್ಲಿರುತ್ತೆ. ಕೆಲವು ಪ್ರದೇಶಗಳಲ್ಲಿ ಕಳ್ಬಟ್ಟಿ ಶುರು ಆಗ್ಬಿಟ್ಟಿದೆ, ನಿಮ್ಮ ಗಮನ ಗೊತ್ತಿರಬೇಕು. ಅದು ಆ ಬಟ್ಟಿ ಸರಾಯಿ ಅದು ನಿಮ್ಮಲ್ಲಿ ಏನು, ಇವಾಗ ಸರ್ಕಾರ ನಮ್ಮಲ್ಲಿ ಏನು ಪೌಚ್ಗಳನ್ನ ಟೆಟ್ರಾ ಪ್ಯಾಕೆಟ್ಗಳನ್ನ ಡ್ರಿಂಕ್ಸ್ನ ಅವೈಲೇಬಲ್ ಮಾಡಿದೆ, ಅದರಲ್ಲಿ ಕೆಲವು ಅಂಶಗಳಿರ್ತದೆ, ಆಲ್ಕೋಹಾಲ್ ಪ್ರಮಾಣ ಇಷ್ಟೇ ಇರಬೇಕು ಅಂತ, ಅದು ನಿಮಗೆ ಆರೋಗ್ಯದಾಯಕ ಅಂತ ಹೇಳ್ತಾ ಇಲ್ಲ,

ಆದರೆ ಅವನ ಶಕ್ತಿಗೆ ಮೀರದಂತಹ ಯಾವುದೇ ರೀತಿ ಸ್ಪಿರಿಟ್ ಪ್ರಮಾಣ ಇರೋದಿಲ್ಲ. ಕಂಪ್ಲೀಟ್ ಏನಾದ್ರು ಡ್ರಿಂಕ್ಸ್ ಏನಾದ್ರು ನಿಲ್ಲಿಸಿದಾಗ ಏನಾಗುತ್ತೆ, ವೈನ್ ಶಾಪ್ಗಳನ್ನ ಬಾರ್ಗಳನ್ನ ಮುಚ್ಚಿದಾಗ ನಿಮ್ಗೆ ಗೊತ್ತಿಲ್ಲ ಇವತ್ತು ನಿಮ್ಮ ಹತ್ರ ಏನೋ ಒಂದು ಉತ್ತರ ಇದೆ ಏನಂತ, ಇಲ್ಲ ಸರ್ ನೀವು ಆಗ ಮಾಡಬೇಕಿತ್ತು ಈಗ ಮಾಡಬೇಕಿತ್ತು ನೀವಾಗ ಮಾಡಿದ್ರೆ ಇಂಥವಲ್ಲಂತ. ಒಂದು ವೇಳೆ ಕಂಪ್ನಿ ನಿಲ್ಲಿಸಿದಾಗ ಎರಡು ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಒಂದು, ಸರ್ಕಾರನೇ ಹೊರಡ್ತಿರುವಂತಹ ಒಂದು ಅಧಿಸೂಚನೆಯಡಿ ಲೈಸೆನ್ಸ್ ಪಡೆದು ಬಾರ್ ವೈನ್ ಶಾಪ್ಗಳು ನಡೀತಾ ಇರೋದು, ಅದರಲ್ಲಿ ಮಾನವನ ಸೇವನೆಗೆ ಯೋಗ್ಯ ಅನ್ನೋದನ್ನ ದೃಢೀಕರಿಸಿ ಕೂಡ ಅದು ಬಿಡುಗಡೆ ಆಗುತ್ತೆ ಎಫ್ ಎಸ್ ಎಸ್ ಎಫ್ನಿಂದ ಕೂಡ. ಅದೇ ಒಂದು ವೇಳೆ ನಾವು ಅದನ್ನು ನಿಲ್ಲಿಸಿ, ನೀವು ಅದನ್ನು ನಿಲ್ಲಿಸಿರ್ತೀರಾ ಆದರೆ ನಿಮ್ಮ ಕಾಡಂಚಿನ ಪ್ರದೇಶದಲ್ಲಿ ನಿಲ್ಲಿಸಿದಾಗ ಏನಾಗುತ್ತೆ, ಇನ್ಯಾರೋ ಒಬ್ರು ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ರು, ಇನ್ನು ಅಷ್ಟು ದೂರಕ್ಕೋಗಿ ಕುಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರಲ್ಲ. ಮತ್ತೆ ಹಳೆ ಚಾಳಿ ಯಾರಾದರೂ ಒಬ್ರು ಬಟ್ಟಿ ಕಾಯಿಸೋದನ್ನ ಶುರು ಮಾಡಿಕೊಂಡಾಗ ನಿಧಾನಕ್ಕೆ ನೀವು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆ ಕಡೆ ಅವಲಂಬಿಸ್ಕೊತಾ ಹೋಗ್ತೀರ. ಇನ್ನೊಬ್ರು ಏನು ಮಾಡ್ತಾರೆ, ಏ ಬಿಡು ನಾನು ಮತ್ತೆ ಬರಬೇಕು ಅಂತಂದರೆ ನಾನು ಬಟ್ಟಿನೇ ಕುಡಿಬೇಕಂದ್ಬಿಟ್ಟು ಇಂಥವೆಲ್ಲ ಅಭ್ಯಾಸಗಳು ದುರ್ನಡತೆಗಳಿಗೆ ಕಾರಣ ಆಗ್ತವೆ. ಇವುಗಳು ಕೂಡ ನಿಮ್ಮಲ್ಲಿ ನಿಲ್ತಾ ಹೋದರೆ ನಿಜವಾಗ್ಲೂ ನೀವು, ನಿಮ್ಮ ಕುಟುಂಬ, ನಿಮ್ಮ ಸಮಾಜ ಪ್ರತಿಯೊಂದೂ ಕೂಡ, ನಮ್ಮ ಸಮಾಜ ಒಟ್ಟಿಗೆ ನಾವೆಲ್ಲರೂ ಕೂಡ ಅನ್ಯೂನ್ಯವಾಗಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಕೆಲವು ಸನ್ನಿವೇಶದಲ್ಲಿ ನಮಗೆ ಗ್ರಾಮಸ್ಥರೇ ಸಹಾಯ ಮಾಡಿದ್ದಾರೆ. ಗ್ರಾಮಸ್ಥರೇ ಮದ್ಯಪಾನವನ್ನು ಯಾರು ಸರಬರಾಜು ಮಾಡ್ತಿದ್ನೋ ಅವನ್ನ ಹಿಡಿದು ಕೊಟ್ಟಿದ್ದಾರೆ. ಅವ್ರ ಮೇಲೆ ನಾವು ಕೇಸ್ ಬುಕ್ ಮಾಡಿದ್ದೀವಿ, ಚಾರ್ಜ್ ಶೀಟ್ ಹಾಕಿದ್ದೀವಿ. ಈ ರೀತಿ ಗ್ರಾಮಸ್ಥರು ಮತ್ತು ಮಾನ್ಯ ಪೊಲೀಸ್ ಇಲಾಖೆಯವರು ಮತ್ತು ವಕೀಲರು, ನ್ಯಾಯಾಲಯ, ಈ ರೀತಿ ಸಮಾಜ ಕಲ್ಯಾಣ ಇಲಾಖೆ, ಇದರ ಜೊತೆಗೆ ಸಾರ್ವಜನಿಕರಾದ ನೀವೇನು ಗ್ರಾಮಸ್ಥರಿದ್ದೀರಿ, ನಿಮ್ಮಲ್ಲೂ ಕೂಡ ನಿಮ್ಮದೇ ಆದಂಥ ಒಂದು ಪಾತ್ರ ಇರ್ತದೆ, ನಿಮ್ಮದೇ ಆದಂಥ ಒಂದು ಸ್ಥಾನ ಇರ್ತದೆ. ಅದರಲ್ಲೂ ಕೂಡ ಗ್ರಾಮ ಪಂಚಾಯತಿ ಮೆಂಬರ್ಗಳು, ಸದಸ್ಯರು, ಅಧ್ಯಕ್ಷರುಗಳು, ಅವ್ರಿಗೆ ನಮ್ಮ ನಿಯಮಗಳಡಿಯಲ್ಲಿ ನಿಮ್ಮ ಗ್ರಾಮದಲ್ಲಿ, ಅದು ಮದ್ಯಪಾನ ಮಾತ್ರ ಅಂತ ಅಂದ್ಕೋಬೇಡಿ, ಯಾವುದೇ ಅಹಿತಕರ ಚಟುವಟಿಕೆಗಳು, ಅದು ಅಮಲು, ಮಾದಕ ಪದಾರ್ಥಗಳು ಸೇವನೆ ಆಗಲಿ, ಮಾರಾಟ ಆಗಲಿ, ಸಂಗ್ರಹ ಆಗಲಿ, ಸಾಗಾಣಿಕೆ ಆಗಲಿ, ಯಾವುದೇ ಕಂಡು ಬಂದರೂ ಕೂಡ ತಿಳಿಸಬೇಕು ಅನ್ನೋದು ಕೂಡ ನಿಮ್ಮ ಒಂದು ಆದ್ಯ ಕರ್ತವ್ಯ ಆಗಿರ್ತದೆ. ನೆನಪಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಗ್ರಾಮಸ್ಥರು ಅಂತಂದಮೇಲೆ ನೀವು, ನಾವು ಎಲ್ಲ ಗ್ರಾಮಸ್ಥರೇ ಒಂದಿರಲಿ, ಆದರೆ ನೀವು ನಮಗೆ ಮಾಹಿತಿಯನ್ನು ಕೊಡಬೇಕು. ದಯವಿಟ್ಟು ಮಾಹಿತಿಯನ್ನು ಕೊಟ್ಟು ಅದು ನಿಮ್ಮ ಮಾಹಿತಿ ಕೆಲವು ಸಾರಿ ತಪ್ಪಿತಪ್ಪಿ ದಿನಾಂಕಗಳು ಬೇರೆ ಆಗ್ಬೋದು, ನಾವು ಅವ್ರ ಮೇಲೆ ನಿಗಾ ವಹಿಸ್ತೀವಿ. ನಿಮ್ಮದೇನಿದೆ ಆ ಒಂದು ದೂರನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತೀವಿ, ಮತ್ತು ಅದನ್ನು ನ್ಯಾಯಾಲಯದ ಮುಂದೆ ಇಡ್ತೀವಿ. ಇದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ. ಅದ್ರ ಜೊತೆಗೆ ನೀವು ಏನು ಇವಾಗ ಕುಡಿತಾ ಅಂದರೆ ಏನು ಮದ್ಯವರ್ಜನ ನಿಯಂತ್ರಣ ಇದನ್ನು ಕಂಟ್ರೋಲ್ ಮಾಡೋಂಥ ಒಂದು ಈ ಒಂದು ಶಿಬಿರ ನಿಜವಾಗಲೂ ಉನ್ನತವಾದಂತಹ ಸಮಾಜವನ್ನು ಕಟ್ಟೋದಕ್ಕೆ, ನಿಮ್ಮ ಕುಟುಂಬಗಳು ಏಳಿಗೆ ಆಗೋದಕ್ಕೆ. ಇವಾಗ ನೋಡಿ, ನೀವು 100 200 ಕುಡಿತಾ ಇರೋರು 500 ಬಂದಿರ್ತಾರೆ. ಇವತ್ತು ರೇಟ್ ಜಾಸ್ತಿ ಆಗಿದೆ, ಒಂದು ಲಾಸ್ಟ್ ಏಪ್ರಿಲಿಂದನೇ ಜಾಸ್ತಿ ಆಗಿದೆ. ನೀವು 50 ರೂಪಾಯಿ ಕುಡಿತಿದ್ರೆ ಇವತ್ತು ಮಿತಿ ಇಲ್ಲ, 100 ರೂಪಾಯಿ ಬಂದಿರ್ತೀರ, ನಿಮಗೆ ಸಾಲದೇ ಇಲ್ಲ. ಅದು ನೀವು ನಿಜವಾಗ್ಲೂ ಇವಾಗ ಇವರೇ ಮಾಡ್ತಾ ಇರ್ತಾನೆ, ಒಂದು ಎಕ್ಸಾಂಪಲ್ ಕೊಡ್ತೀವಿ. ಇಷ್ಟು ಜನರಲ್ಲಿ 20 ಮಂದಿ ಕುಡಿಯೋದ್ರಿಂದನೇ ಇವನು ಉದ್ಧಾರ ಆಗಿರೋದು, ಹೌದಲ್ವಾ? ನೀವು ಕುಡಿದೇ ಹೋಗಿದ್ರೆ ಅವನೇನು ಬೆಳೆಯಕ್ಕೆ ಸಾಧ್ಯ ಅಲ್ವಾ? ನಿಮ್ಮೂರಲ್ಲಿ ಅದೇ ಜನ ಸಪೋರ್ಟ್ ಇರ್ತಾರೆ, ಅದೇ ಜನ ಆಪೋಸಿಟ್ ಇರ್ತಾರೆ, ನಿಮ್ಗೆ ಗೊತ್ತಿರೋದಿಲ್ಲ. ನೀವು ಹೆಣ್ಮಕ್ಳು ನಿಜವಾಗ್ಲೂ ಇದು ನಿಮ್ಮ ನೋವಿನ ಸಂಗತಿ ಇದು. ಯಾಕಂತಂದ್ರೆ ನಿಮ್ಮ ಯಜಮಾನ್ರುಗಳನ್ನ ನೀವು ಕಂಟ್ರೋಲ್ ತರೋಕ್ಕಾಗೋದಿಲ್ಲ. ಅವ್ರು ಕುಡಿದ್ರೆ ನನಗೆ ಕೈ ಓಡೋದು ಅಂತಂದ್ರೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅವರು ಕೆಲವರು ದುಡಿದು ಬರ್ತಾರೆ, ಅಥವಾ ಬಾಣವರು ನಾನ್ ವೆಜ್ ಮಾಡ್ತಾರೆ, ಯಾವತ್ತೋ ಒಂದು ದಿವಸ ಒಂದು 90 ಹಾಕೋತಾರೆ, ಹಬ್ಬ ದಿನಕ್ಕೆ ಏನೋ ಉಪಯೋಗಿಸ್ಕೊತಾರೆ, ಅವತ್ತಿಗೆ ಮುಗಿದ್ರೆ ಏನೋ ಅಂತ ದೊಡ್ಡ ಸಮಸ್ಯೆಗಳು ಆಗಲ್ಲ. ಅಡಿಕ್ಟೇಷನ್ ಅಂತ ಏನಂತಿದೆ, ಆ ವ್ಯಸನ ಕಂಟಿನ್ಯೂ ಆಗ್ತಾ ಹೋದ್ರೆ ನಿಮ್ಗೆ ನಿಜವಾಗ್ಲೂ ನಿಮ್ಮ ಪರಿಸ್ಥಿತಿ, ನಿಮ್ಮ ಜೀವನ, ದುಡಿಮೆ, ಹಣ ಕಂಪ್ಲೀಟ್ ಆಗಿ ಹಾಳಾಗುತ್ತೆ, ನಿಮ್ಮ ಕುಟುಂಬ ಹಾಳಾಗುತ್ತೆ, ನಿಮ್ಮ ಮಕ್ಕಳ ಓದುವಿನ ಭವಿಷ್ಯದ ಕಲುಗು ಕೂಡ ಒಡತಾ ಬಿಡುತ್ತೆ. ನೀವು 100 ರೂಪಾಯಿನ ಉಳಿಸ್ತಾ ಬಂದಿದ್ರೆ ಕುಡಿಯೋದ್ರ ಬದಲು ಆ ಮಗುವಿನ ಉನ್ನತ ಅಭ್ಯಾಸಕ್ಕೆ, ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಅವನ ಅಡಿಕ್ಟೇಷನ್ ಆಗಿದ್ದಾನೆ ಅಂತಂದ್ರೆ ಇವತ್ತು ನಿಜವಾಗ್ಲೂ ಈ ಶಿಬಿರ ನಿಮ್ಗೆ ಒಳ್ಳೇದು ಮಾಡ್ತಿದೆ, ಇದರ ಸದುಪಯೋಗ ಪಡ್ಕೊಳ್ಳಿ. ಇದಾಗಲಿ ಒಂದು ಕಾರ್ಯಕ್ರಮಕ್ಕೆ ನಾ ಮೊದಲೇ ಹಾಜರಾಗಿದ್ವಿ, ಸ್ನೇಹಿತರು ಶಂಕರ್ ಅವರು ಪರಿಚಯ ಆಗಿತ್ತು ಅವ್ರಿಗೆ, ನಮ್ಗೆ ಆಲ್ರೆಡಿ ಪರಿಚಯ ಇದೆ. ಬೇರೆ ಒಂದು ಕಾರ್ಯಕ್ರಮಗಳಲ್ಲಿ ಕಂದಲಿಕೆಯಲ್ಲಿ ಇದ್ದಾಗ ನಾವು ಅಲ್ಲಿ ಹಾಜರಾಗಿದ್ವಿ, ಬೇರೆ ಬೇರೆ ಹಾಡಿಗಳಲ್ಲಿ ನಡೆದಾಗ ನಮ್ಮ ಇಲಾಖೆಯವ್ರ ಸಪೋರ್ಟ್ ಇರ್ತದೆ. ನೀವು ಮತ್ತೆ ನಾವು ಎಲ್ಲರೂ ಸಹಕರಿಸಿದ್ರೆ ನಿಜವಾಗ್ಲೂ ಉನ್ನತವಾದ ಸಮಾಜವನ್ನು ಕಟ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ನೀವು ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದ.

ಕೇಳುಗರೆ, ಇದುವರೆಗೂ ಮುಕ್ತಿವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮದ ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸ್ನೇಹ ಬಿ ಎಂ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಸ್ನೇಹ ಬಿ ಎಂ ರವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಸ್ನೇಹಿತರು, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಸ್ನೇಹ ಬಿ ಎಂ ರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಾರೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 25 ರೂಪಾಯಿ, ಎಂಸಿ 5 ರೂಪಾಯಿ, ಎಳವನ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 26 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 32 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 12 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 25 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೊಳೆರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ

0: ಶಸ್ತ್ರ ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
1: ಇನ್ನು ಮುಂದೆ ಕೇಳಿ ಬರೋಣ ಸ್ವಾತಂತ್ರ್ಯ ಪರ್ವ ಮತ್ತು ಯುವ ಧರ್ಮ ಎಂಬ ವಿಷಯದ ಕುರಿತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಮೈಸೂರಿನ ಕೃಷ್ಣಮೂರ್ತಿಪುರಂನ ಶಾರದಾ ವಿಲಾಸ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕಥೆಗಾರರಾದ ಡಾಕ್ಟರ್ ಆನಂದ್ ಗೋಪಾಲ್ ರವರು.

ಎಲ್ಲರಿಗೂ ನಮಸ್ಕಾರ. ಪ್ರಥಮತಃ ಜನಧ್ವನಿ ಬಾನುಲಿ ವಾಹಿನಿಯ ಕೇಳುಗರೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ಡಾಕ್ಟರ್ ಆನಂದ್ ಗೋಪಾಲ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಶಾರದಾ ವಿಲಾಸ ಕಾಲೇಜು, ಮೈಸೂರು. ಪ್ರಿಯ ಕೇಳುಗರೆ, ನಮ್ಮ ಪ್ರಿಯ ಭಾರತ ಬ್ರಿಟಿಷ್ ಆಡಳಿತದಿಂದ ಮುಕ್ತಗೊಂಡು ಸ್ವಾತಂತ್ರ್ಯಗೊಂಡ ನೆನಪಾರ್ಥಾ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಲಕ್ಷಾಂತರ ಜನರ ತ್ಯಾಗ, ಬಲಿದಾನ, ಮಹಾತ್ಮ ಗಾಂಧೀಜಿಯಂತಹ ಮೇರು ನಾಯಕರ ಮಾರ್ಗದರ್ಶನದಿಂದ ನಮಗೆ ಈ ಅತ್ಯಮೂಲ್ಯ ಸ್ವಾತಂತ್ರ್ಯ ದೊರೆತಿದೆ. ಅಸಲಿಗೆ ನಮಗೆ, ಅರ್ಥಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಿನ್ನೆಲೆಯನ್ನು ಅರಿಯಲು ನಾವು ಕೊಂಚ ದೇಶದ ಚರಿತ್ರೆಯತ್ತ ಕಣ್ಣು ಆಯಿಸುವುದು ಅಗತ್ಯ ಎನಿಸುತ್ತದೆ. ವ್ಯಾಪಾರದ ಉದ್ದೇಶದಿಂದ ಪೋರ್ಚುಗೀಸರು ಈ ದೇಶವನ್ನು ಮೊದಲಿಗೆ ಪ್ರವೇಶಿಸಿದರು. ಅವರ ಬೆನ್ನಿಗೆ ಫ್ರೆಂಚರು, ಡಚ್ಚರು, ಹಾಗೆಯೇ ಬ್ರಿಟಿಷರು ಬಂದರು. ಇಲ್ಲಿನ ರಾಜರುಗಳು ಅವರ ಅಹಂಕಾರ, ಅಸಹನೆ, ಮತ ಧರ್ಮಗಳು, ಭಾಷೆಗಳು ಬ್ರಿಟಿಷರಲ್ಲಿ ಹೊಸ ಅಧಿಕಾರದ ಕನಸು ಹುಟ್ಟಿಸಿತು. ಕ್ರಮೇಣ ವ್ಯಾಪಾರದ ಸಂಗತಿ ಹಿಂದಕ್ಕೆ ಸರಿದು ದೇಶವನ್ನು ಆಳುವ ಆಕ್ರಾಮಕ ಬುದ್ಧಿ ಅವರಲ್ಲಿ ಬೆಳೆಯಿತು. ಪೋರ್ಚುಗೀಸ್, ಫ್ರೆಂಚ್, ಡಚ್ಚರಿಗಿಂತ ಬ್ರಿಟಿಷರು ಹೆಚ್ಚು ಚಾಣಾಕ್ಷರಾಗಿದ್ದರು. ಅವರ ಇಂಗ್ಲಿಷ್ ಭಾಷೆ, ಆಧುನಿಕ ಅಸ್ತ್ರ ಶಸ್ತ್ರ ಹಾಗೂ ಯಂತ್ರಗಳ ಬಳಕೆಯಿಂದ ಅವರು ಸುಲಭವಾಗಿ ಈ ದೇಶದ ರಾಜರನ್ನು ಸೋಲಿಸಿ ಅಧಿಕಾರ ಪಡೆಯತೊಡಗಿದರು. ಇದಕ್ಕಾಗಿ ಅವರು ನಡೆಸಿದ ಕೃತ್ಯಗಳು, ಹೆಣದ ತಂತ್ರಗಳು, ಜಾರಿಗೊಳಿಸಿದ ಕಾನೂನುಗಳು ಅಸಂಖ್ಯಾತವಾದವು, ಅನೂಹ್ಯವಾದವು. ಜನರ ಒಗ್ಗಟ್ಟನ್ನು ಮುರಿಯಲು ಧರ್ಮ ಧರ್ಮಗಳ ನಡುವೆ, ಜಾತಿ ಜಾತಿಗಳ ನಡುವೆ, ಭಾಷೆ ಭಾಷೆಗಳ ನಡುವೆ ಒಡಕು ತಂದು ಅದರ ಸಂಪೂರ್ಣ ಲಾಭ ಪಡೆದರು. 500ಕ್ಕೂ ಹೆಚ್ಚಿದ್ದ ರಾಜಸಂಸ್ಥಾನಗಳನ್ನು ಬ್ರಿಟಿಷರು ಕ್ರಮೇಣ ಗೆದ್ದುಕೊಂಡು ಇಡೀ ಭಾರತವನ್ನು ಆಳಲು ಮುಂದಾದರು. ನಮ್ಮ ದೇಶದ ದೇಶ ಭಾಷೆಗಳು, ಆಚಾರ ವಿಚಾರಗಳು, ತತ್ವ ಸಿದ್ಧಾಂತಗಳ ಬಗ್ಗೆ ನಮಗೆ ಅಸಹ್ಯ ಬರುವ ಹಾಗೆ ನಮ್ಮನ್ನು ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ಅವರು ಗುಲಾಮರನ್ನಾಗಿಸಿದರು. ನಮ್ಮ ಮೌಲ್ಯಗಳು, ಜೀವನ ವಿಧಾನದ ಬಗ್ಗೆ ನಾವೇ ಸಂಶಯ ಪಡುವ ಹಾಗೆ ಅವರು ನಮ್ಮ ಮನಸ್ಸು, ಬುದ್ಧಿಯನ್ನು ಬದಲಿಸಿದರು. ಭಾಷೆ ಎಂದರೆ ಅದು ಇಂಗ್ಲಿಷ್, ಇತಿಹಾಸ ಎಂದರೆ ಅದು ಬ್ರಿಟಿಷ್ ಇತಿಹಾಸ, ನಾಗರಿಕತೆ ಎಂದರೆ ಅದು ಬ್ರಿಟಿಷ್ ಸಮಾಜ, ಕಾನೂನು ನಿಯಮ ಎಂದರೆ ಅದು ಬ್ರಿಟಿಷ್ ಪ್ರಭುತ್ವ. ಹೀಗೆ ನಾವು ಬ್ರಿಟಿಷ್ ಆಡಳಿತವನ್ನು ಶಿಸ್ತಿಗೆ ಬರೆಯಬಹುದಾದ ವ್ಯಾಖ್ಯಾನ ಎಂದೇ ತಿಳಿಯುವಂತಾದೆವು. ಈ ಮಾತಿಗೊಂದು ನಡೆದ ಘಟನೆಯನ್ನು ಉದಾಹರಣೆಯಾಗಿ ನೀಡಬಹುದು. ಹಿರಿಯ ಗಾಂಧಿವಾದಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಆತ್ಮಕಥೆ ಹೋರಾಟದ ಹಾದಿಯಲ್ಲಿ ಈ ಪ್ರಸಂಗವನ್ನು ಗಮನಿಸಬಹುದು. ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂದದ್ದು ಸರಿಯಷ್ಟೇ. ಆ ಸಂದರ್ಭದಲ್ಲಿ ಅಂದಿನ ವೈಸರಾಯ ಆಗಿದ್ದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಈ ದೇಶವನ್ನು ಬಿಟ್ಟು ಹೊರಡುವಾಗ ಅಂದಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರಿಗೆ ಹೇಳಿದ ಈ ಮಾತು ಗಮನೀಯ. ಅವರು ಪ್ರಧಾನಿ ನೆಹರು ಅವರಿಗೆ ಹೇಳಿದರಂತೆ, ನೋಡಿ, ನಾವು ನಿಮಗೆ ರಾಜಕೀಯ ಸ್ವಾತಂತ್ರ್ಯವನ್ನು ನೀಡಿದ್ದೇವೆ ನಿಜ, ಆದರೆ ಸಾಂಸ್ಕೃತಿಕವಾಗಿ, ಬೌದ್ಧಿಕ

ವಾಗಿ ನೀವು ಎಂದಿಗೂ ಬ್ರಿಟಿಷರ ಅಧೀನದಲ್ಲೇ ಇರುತ್ತೀರಿ ಎಂದು ಹೇಳಿದ್ದರಂತೆ. ಇಂದಿಗೂ ಸ್ವಾತಂತ್ರ್ಯ ದೊರೆತು ಸತ್ಯವೆಂದೇ ಒಪ್ಪುವ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಇಂದಿನ ಶಿಕ್ಷಣ ಪದ್ಧತಿ, ಅದರ ಮಾಧ್ಯಮ, ರೂಪಿಸುತ್ತಿರುವ ಮೌಲ್ಯಗಳನ್ನು ಗಮನಿಸಿದರೆ ಮೇಲಿನ ಮಾತು ನಿಜ ಎನಿಸುವುದು ತೀರಾ ಸಹಜ. ಇದು ಒಂದಾದರೆ ಇನ್ನೊಂದೆಡೆ ದೇಶ ಈ 78 ವರ್ಷಗಳಲ್ಲಿ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಎಂಬ ಅಣೆಪಟ್ಟಿಯನ್ನು ಒತ್ತಿಯೇ ಇರುವುದು ವಿಪರ್ಯಾಸ. ಜನಸಂಖ್ಯೆಯಲ್ಲಿ ನಾವು ವಿಶ್ವಕ್ಕೆ ನಂಬರ್ 1 ಆದರೆ ಅಷ್ಟೂ ಜನಕ್ಕೂ ಅಗತ್ಯವಿರುವ ಶಿಕ್ಷಣ, ಉದ್ಯೋಗ, ಆರೋಗ್ಯ, ಭದ್ರತೆ ಒದಗಿಸಲು ಸಾಧ್ಯವೇ? ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೈಗೊಂಡಿರುವ ಉಪಕ್ರಮಗಳೇನು ಎಂಬುದು ದೇಶವಾಸಿಗಳಿಗೆ ಸ್ಪಷ್ಟವಾಗಿ ತಿಳಿದಿದೆಯೇ ಎಂಬುದು ಯೋಚಿಸಬೇಕಾದ ಸಂಗತಿ. ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯೇನೋ ನಮ್ಮ ಭಾರತ ದೇಶಕ್ಕಿದೆ. ಆದರೆ ಆ ಪ್ರಜಾಪ್ರಭುತ್ವ ಆಶಯಗಳ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯೇನೋ ನಮ್ಮ ಭಾರತ ದೇಶಕ್ಕಿದೆ ಆದರೆ ಆ ಪ್ರಜಾಪ್ರಭುತ್ವದ ಆಶಯಗಳ ಈಡೇರಿಕೆಯಲ್ಲಿ ಆಗಿರುವ, ಆಗುತ್ತಿರುವ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತಗಳನ್ನು ನೋಡಿದರೆ ಬೇಸರವಾಗದಿರದು. ಅಧಿಕಾರಸ್ಥರ ಬಂಡವಾಳಶಾಹಿಗಳ ಕೈಹಿಡಿತಕ್ಕೆ ದೇಶದ ಚುಕ್ಕಾಣಿ ಸಿಗುವಂತಾಗಿದೆ. ಕವಿ ಸಿದ್ದಲಿಂಗಯ್ಯನವರ 47ರ ಸ್ವಾತಂತ್ರ್ಯ ಕವಿತೆಯ ಈ ಸಾಲುಗಳು ಅತ್ಯಂತ ಚಿಂತನೆಗೀಡು ಮಾಡುತ್ತವೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲಾ ಜೋಬಿಗೆ ಬಂತು, ಜನಗಳು ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶನ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಬಡವನ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ, ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು, ಯಾರೂ ಕಾಣದ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ. ಸಾವಿರಾರು ಜನ ಗೋರಿಯಾದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು, ರೈತ ಕಾರ್ಮಿಕರು ರಕ್ತವ ಕೊಟ್ಟರು, ಯಾರಿಗೆ ಬಂತು ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ? ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು ಬಡವರ ಬೆವರು ರಕ್ತವ ಕುಡಿದು ಏಳಲ ಇಲ್ಲ ಸ್ವಾತಂತ್ರ್ಯ 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಈ ಕವಿತೆ ಪ್ರಧಾನವಾಗಿ ಸ್ವತಂತ್ರಗೊಂಡ ದೇಶವು ಇಂದು ಆದರ್ಶಗಳನ್ನು ಕಳೆದುಕೊಂಡಿದೆ, ಬಡಬಗ್ಗರ ದುರ್ಬಲರ ಜೀವನ ಹೀನಾಯವಾಗಿದೆ, ಇದಕ್ಕೆ ನಮ್ಮನ್ನಾಳುವ ಜನರು ಅಪ್ರಾಮಾಣಿಕರಾಗಿರುವುದೇ ಕಾರಣ ಎಂದು ಧ್ವನಿಸುತ್ತಿದೆ. ಪ್ರಾಮಾಣಿಕತೆಗೆ ಒಂದು ಉದಾಹರಣೆಯಾಗಿ ಸ್ವತಂತ್ರ ಪೂರ್ವದಲ್ಲಿ ನಡೆದ ಒಂದು ಘಟನೆಯನ್ನು ನಾವು ನೆನೆಸಿಕೊಂಡರೆ ಆ ದೇಶದಲ್ಲಿ ಈ ಕವಿತೆ ಪ್ರಧಾನವಾಗಿ ಸ್ವತಂತ್ರಗೊಂಡ ದೇಶವು ಇಂದು ಆದರ್ಶಗಳನ್ನು ಕಳೆದುಕೊಂಡಿದೆ, ಬಡಬಗ್ಗರ ದುರ್ಬಲರ ಜೀವನ ಹೀನಾಯವಾಗಿದೆ, ಇದಕ್ಕೆ ನಮ್ಮನ್ನಾಳುವ ಜನರು ಅಪ್ರಾಮಾಣಿಕರಾಗಿರುವುದೇ ಕಾರಣ ಎಂದು ಧ್ವನಿಸುತ್ತದೆ. ಸ್ವತಂತ್ರ ಪೂರ್ವದಲ್ಲಿ ನಡೆದ ಈ ಘಟನೆ ಅಂದು ದೇಶವಾಸಿಗಳಲ್ಲಿ ಇದ್ದಂತಹ ಪ್ರಾಮಾಣಿಕತೆ ಇಂತಹದ್ದು ಎಂದು ತೋರಿಸುತ್ತದೆ. ಸ್ವತಂತ್ರ ಪೂರ್ವದಲ್ಲಿ ಒಮ್ಮೆ ಅಸಹಕಾರ ಚಳುವಳಿ ನಡೆಯುತ್ತಿದ್ದಂತಹ ಸಂದರ್ಭ, ಪುರುಷರಂತೆ ಸ್ತ್ರೀಯರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಗಾಂಧೀಜಿಯವರ ಆಶಯದಂತೆ, ಅವರ ಪ್ರಭಾವದಂತೆ ಬಹಳಷ್ಟು ಜನ ಮಹಿಳೆಯರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನ ಪೊಲೀಸರು ದಸ್ತಗಿರಿಯನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಆಕೆ ಧರಿಸಿದ್ದಂತಹ ತನ್ನ ಒಡವೆಗಳನ್ನ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿಯ ಕೈಗೆ ಕೊಟ್ಟು ಇದನ್ನು ತಮ್ಮ ಮನೆಗೆ ತಲುಪಿಸಿ ಎಂದು ಆಕೆ ಕೋರಿಕೊಳ್ಳುತ್ತಾಳೆ. ಆಕೆ ಸುಮಾರು 3 ತಿಂಗಳ ಕಾಲ ಸಾಧಾರಣ ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆಯಾದ ಮೇಲೆ ತನ್ನ ಮನೆಗೆ ಬಂದು ತನ್ನ ಒಡವೆಗಳನ್ನು ಕೇಳುತ್ತಾಳೆ. ಮನೆಯವರು, ಯಾವ ಒಡವೆಗಳು, ಆ ಥರದ ಒಡವೆಗಳನ್ನು ಯಾರು ತಂದು ಕೊಟ್ಟಿಲ್ಲವಲ್ಲ ಎಂದು ಹೇಳುತ್ತಾಳೆ. ಆಕೆ ನಗುತ್ತಾ ಹೇಳುತ್ತಾಳೆ, ಇಲ್ಲ ಇಲ್ಲ, ನಾನು ದಸ್ತಗಿರಿಯಾಗುವ ಮುನ್ನ ಕೊಟ್ಟ ಒಡವೆಗಳನ್ನು ಆ ವ್ಯಕ್ತಿ ತಂದು ಕೊಟ್ಟೇ ಕೊಟ್ಟಿರುತ್ತಾನೆ ಎಂದು ಆಕೆ ವಾದವನ್ನು ಮಾಡುತ್ತಾಳೆ. ಮನೆಯವರು ಈಗ ನಗುತ್ತಾ ಆಕೆಯನ್ನು ಯಾವ ರೀತಿ ನಂಬುತ್ತೀಯಾ ಈ ವಿಷಯವನ್ನು ಎಂದು ಕೇಳುತ್ತಾರೆ. ಅದಕ್ಕೆ ಆಕೆ ಹೇಳುತ್ತಾಳೆ, ಯಾಕೆಂದರೆ ಆ ವ್ಯಕ್ತಿ ಗಾಂಧಿ ಟೋಪಿಯನ್ನು ಧರಿಸಿದ್ದ, ಅಂದರೆ ಗಾಂಧಿ ಟೋಪಿಯನ್ನು ಧರಿಸಿದಂತಹ ವ್ಯಕ್ತಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ, ವಂಚನೆಯನ್ನು ಮಾಡುವುದಿಲ್ಲ ಎಂಬುದು ಆಕೆಯ ಮಾತಿನ ಅರ್ಥವಾಗಿತ್ತು. ಈ ಪ್ರಸಂಗವನ್ನು ನಿವೃತ್ತ ನ್ಯಾಯಮೂರ್ತಿ ಎಂ ರಾಮಾಜೋಯಿಸ್ ಅವರು ಹೇಳಿದ್ದರು. ಅಂದರೆ ಅಂದು ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಜನರಲ್ಲಿದ್ದಂತಹ ಪ್ರಾಮಾಣಿಕತೆ ಆದರ್ಶವನ್ನು ನಾವು ಗಮನಿಸಿದರೆ

ಆದರ್ಶ ಮತ್ತು ಪ್ರಾಮಾಣಿಕತೆ ಸ್ವತಂತ್ರ ನಂತರ ಕ್ರಮೇಣ ದುರ್ಬಲವಾಗುತ್ತಿರುವುದು, ಇಳಿಮುಖವಾಗುತ್ತಿರುವುದು ಬಹಳ ದುರಂತದ ಸಂಗತಿ ಎಂದು ಅನಿಸುತ್ತದೆ. ಪ್ರಾಮಾಣಿಕತೆ ಎಂಬ ಮೌಲ್ಯವನ್ನು ಕಳೆದುಕೊಂಡಂತಹ ದೇಶ ಎಂದಿಗೂ ಕೂಡ ಸ್ವತಂತ್ರಗೊಂಡರೂ ಕೂಡ ಅದು ಮೇಲ್ಮುಖ ಚಲನೆಯನ್ನು ಸಾಧಿಸುವುದಿಲ್ಲ. ಇದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಒಂದು ಮಾತು ನನಗೆ ಮುಖ್ಯ ಅನಿಸುತ್ತದೆ. ಸ್ವಾಮೀಜಿ ಹೇಳುತ್ತಿದ್ದರು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದು ದೊಡ್ಡ ಸಂಗತಿಯಲ್ಲ, ಆದರೆ ಸ್ವತಂತ್ರಗೊಂಡ ದೇಶವನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನಮ್ಮವರಲ್ಲಿ ಇದೆಯೇ, ಆ ನೈತಿಕ ಶುದ್ಧಿ ನಮ್ಮವರಲ್ಲಿ ಇದೆಯೇ ಎಂಬ ಪ್ರಶ್ನೆಯನ್ನು ಮೊದಲು ಕೇಳಿಕೊಳ್ಳಬೇಕು. ಆ ನೈತಿಕ ಶುದ್ಧಿ ಇದ್ದರೆ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ ಎಂಬುದು ಸ್ವಾಮಿ ವಿವೇಕಾನಂದರ ಆಶಯವಾಗಿತ್ತು. ಈ ನಿಟ್ಟಿನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಈ ಕವಿತೆ ಸಾಲುಗಳನ್ನು ನಾವು ಗಮನಿಸಬೇಕು. ಕರಿಯರದು ಬಿಳಿಯರದು ಯಾರಾದರೇನು, ಸಾಮ್ರಾಜ್ಯ ಭಾವಗಂ ಸುಲಿಗೆ ರೈತರಿಗೆ, ವಿಜಯನಗರವೋ ಮೊಘಲರಾಳ್ವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಗಣಿಗಳೇ ನನ್ನ ನೆತ್ತರಿಗೆ, ಕತ್ತಿ ಪರದೇಶಿಯಾದರೆ ಮಾತ್ರನೋವೆ, ನಮ್ಮವರೇ ಅದ ಹಾಕಿ ತಿವಿದರದು ಹೂವೇ ಎಂದು ಕೇಳುವುದು ಕೂಡ ದೇಶ ಸ್ವತಂತ್ರಗೊಂಡಿದೆ ಎಂದ ಮಾತ್ರಕ್ಕೆ ನಮ್ಮ ಭವಿಷ್ಯ ಬಂಗಾರವಾಯಿತೆಂದು ಭಾವಿಸುವುದು ಭ್ರಾಮಕತನವಾದೀತು ಎಂದೇ ಹೇಳುವಂತಿದೆ. ಈಗೆಂದು ದೇಶ ಸ್ವತಂತ್ರಗೊಂಡು ಇಷ್ಟು ವರ್ಷಗಳಲ್ಲಿ ಏನೂ ಸಾಧಿಸಲಿಲ್ಲವೆ ಎಂದು ಕೇಳಿಕೊಂಡರೆ ಖಂಡಿತ ನಮ್ಮ ಸಾಧನೆ ಕಡಿಮೆದ್ದೇನೂ ಅಲ್ಲ. ಆರ್ಥಿಕವಾಗಿ ನಾವು ಬಲಾಢ್ಯರಾಗಿದ್ದೇವೆ, ಆತ್ಮನಿರ್ಭರರಾಗಿದ್ದೇವೆ. ಹತ್ತಾರು ಧರ್ಮಗಳ, ನೂರಾರು ಜಾತಿಗಳ, ಸಾವಿರಾರು ಭಾಷೆಗಳ ಈ ವೈವಿಧ್ಯಮಯ ದೇಶ ಮುಕ್ಕಾಗದ ಹಾಗೆ ಇಂದಿಗೂ ಉಳಿದು ಬಂದಿದೆ. ಕ್ಷಿಪ್ರ ಕ್ರಾಂತಿಗಳಿಂದ ನೆರೆಹೊರೆ ದೇಶಗಳಲ್ಲಿ ಉಂಟಾದ ಬದಲಾವಣೆಗಳು ಇಲ್ಲಿ ಆಗಲಿಲ್ಲ. ದೇಶದ ಜೀವತಂತು ಇಲ್ಲಿನ ಸ್ವಾತಂತ್ರ್ಯ, ಸಮಾನತೆ, ಸಾಮರಸ್ಯಗಳಲ್ಲಿರುವುದೇ ಇಂತಹ ಕ್ಷಿಪ್ರಕ್ರಾಂತಿಗಳಿಗೆ ತಡೆ ಒಡ್ಡಿರಬೇಕು. ವಿಶ್ವವನ್ನೇ ಬೆರಗುಗೊಳಿಸಿದ ಮಹಾತ್ಮ ಗಾಂಧೀಜಿ, ವಿಶ್ವಜ್ಞಾನಿ ಡಾಕ್ಟರ್ B.R. ಅಂಬೇಡ್ಕರ್, ವಿಶ್ವ ನಾಯಕ ಜವಾಹರಲಾಲ್ ನೆಹರು, ಕಡು ಪ್ರಾಮಾಣಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಹ ನಾಯಕರು ಈ ದೇಶಕ್ಕೆ ಹಾಕಿಕೊಟ್ಟ ನೈತಿಕ ಅಸ್ಥಿವಾರ ಇಲ್ಲಿಯ ತನಕ ಈ ದೇಶವನ್ನು ಪೊರೆಯುತ್ತಾ ಬಂದಿದೆ. ಅದಕ್ಕೆ ಅತ್ಯುತ್ತಮವಾದ ನಿದರ್ಶನ ನಮ್ಮ ದೇಶದ ಸಂವಿಧಾನ. ನಮ್ಮ ದೇಶದ ಸಂವಿಧಾನ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ದೇಶದ ಸಂವಿಧಾನ. ಈ ಸಂವಿಧಾನವನ್ನು ನೋಡಿ ವಿಶ್ವದ ಎಷ್ಟೋ ರಾಷ್ಟ್ರಗಳು ಪ್ರಭಾವಗೊಂಡಿವೆ. ದಕ್ಷಿಣ ಆಫ್ರಿಕಾ ಕೂಡ ನಮ್ಮ ದೇಶದ ಸಂವಿಧಾನದ ಎಷ್ಟೋ ಆಶಯಗಳನ್ನು ಅಳವಡಿಸಿಕೊಂಡಿದೆ. ಅಲ್ಲಿನ ರಾಷ್ಟ್ರಾಧ್ಯಕ್ಷನಾಗಿದ್ದಂತಹ ನೆಲ್ಸನ್ ಮಂಡೇಲಾ ಒಮ್ಮೆ ನಮ್ಮ ದೇಶದ ಸಂವಿಧಾನ, ವಿಶೇಷವಾಗಿ ಗಾಂಧೀಜಿಯವರ ಕುರಿತು ಹೇಳಿದಂತಹ ಈ ಮಾತು ಮನನೀಯ. ಅವರು ಹೇಳುತ್ತಾರೆ, ನೋಡಿ, ನಾನು 27 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಅಹಿಂಸೆಯ ಮಾರ್ಗದಲ್ಲಿ ನನ್ನ ದೇಶದ ಕರಿಯರಿಗೆ ಹಕ್ಕುಗಳನ್ನು ತಂದುಕೊಡುವುದಕ್ಕೆ ಕಾರಣವೇ ನಿಮ್ಮ ದೇಶ ಮತ್ತು ನಿಮ್ಮ ದೇಶದ ಮಹಾತ್ಮ ಗಾಂಧೀಜಿ. ಅವರ ಅಹಿಂಸೆ, ಅವರ ತ್ಯಾಗ ನನ್ನನ್ನು ಸಾಕಷ್ಟು ಪ್ರಭಾವಿಸಿದೆ ಎಂದು ಅವರು ಹೇಳಿದ್ದರು. ಅವರು ಹೇಳುತ್ತಾರೆ, ನೋಡಿ, ನಿಮ್ಮ ದೇಶ ನಮಗೆ ಒಬ್ಬ ವಕೀಲನನ್ನು ಕೊಟ್ಟರೆ ನಮ್ಮ ದೇಶ ನಿಮಗೆ ಒಬ್ಬ ಮಹಾತ್ಮನನ್ನು ಕೊಟ್ಟಿದೆ. ಈ ಮಾತು ಗಾಂಧೀಜಿಯವರ ನೈತಿಕ ಶುದ್ಧಿ, ಗಾಂಧೀಜಿಯವರ ಪ್ರಾಮಾಣಿಕತೆ, ಅವರ ಅಹಿಂಸೆ, ಅವರ ತ್ಯಾಗ, ಈ ಎಲ್ಲವೂ ಕೂಡ ದೇಶದ ಒಂದು ಜೀವತಂತುವಾಗಿ ದೇಶದ ಸ್ವತಂತ್ರ ಭಾರತದ ದಿಕ್ಕು ದಿಸೆ ಹೇಗಿರಬೇಕು ಎಂಬುದನ್ನು ಇದು ತೋರಿಸುವಂತಿದೆ. ಇದೇ ಮಾರ್ಗದಲ್ಲಿಯೇ ಇಂದಿಗೂ ಕೂಡ ದೇಶ ಮುಂದುವರಿಯುತ್ತಿದೆ. ಉದಾಹರಣೆಗೆ, ಇತ್ತೀಚೆಗೆ ನಡೆಯುತ್ತಿರುವಂತಹ ಕೆಲವೊಂದು ಉಪವಾಸ ಚಳುವಳಿಗಳನ್ನು ಗಮನಿಸಿದರೆ, ಪರಿಸರ ಚಳುವಳಿಗಳನ್ನು ಗಮನಿಸಿದರೆ, ಇದು ಗಾಂಧೀಜಿಯವರು ಹಾಕಿಕೊಟ್ಟಂತಹ ಅಹಿಂಸಾ ಮಾರ್ಗದ ಚಳುವಳಿಗಳು, ಅಹಿಂಸಾ ಮಾರ್ಗದ ಪ್ರಜಾಪ್ರಭುತ್ವವನ್ನು ಅಥವಾ ಅಹಿಂಸಾ ಮಾರ್ಗದಲ್ಲಿ ಸರ್ಕಾರಗಳನ್ನು ಪ್ರಶ್ನಿಸುವಂತಹ ನಿಲುವುಗಳಾಗಿ ನಮಗೆ ಕಾಣುತ್ತದೆ. ಅಂದರೆ ಪಾಶ್ಚಾತ್ಯ ದೇಶಗಳಲ್ಲಾಗಲಿ ಅಥವಾ ನೆರೆಹೊರೆ ದೇಶಗಳಲ್ಲಾಗಲಿ ಸರ್ಕಾರಗಳನ್ನು ಪ್ರಶ್ನಿಸುವಾಗ ಹಿಂಸಾ ಮಾರ್ಗಕ್ಕೆ ತಿರುಗುವುದನ್ನು ನಾವು ಗಮನಿಸಬಹುದು. ಆದರೆ ನಮ್ಮ ದೇಶದಲ್ಲಿ ಅದನ್ನು ಅಹಿಂಸಾ ಮಾರ್ಗದಲ್ಲಿ ಪ್ರಶ್ನಿಸುವಂಥದ್ದನ್ನು ಗಮನಿಸಬಹುದು. ಇದು ಏನನ್ನು ಸೂಚಿಸುತ್ತದೆ ಅಂದರೆ, ನಮ್ಮ ದೇಶಕ್ಕೆ ಆಗಿರ್ತಕ್ಕಂತಹ ಗಟ್ಟಿಯಾಗಿರ್ತಕ್ಕಂತಹ ಅಸ್ಥಿವಾರ ಇದೆಯಲ್ಲ, ಅದು ನೈತಿಕ ಶುದ್ಧಿ ಹಾಗೂ ಅಹಿಂಸಾ ಮಾರ್ಗದಿಂದ ಅನ್ನುವುದು ಗೊತ್ತಾಗುತ್ತದೆ.

ಈ 7-8 ದಶಕಗಳಲ್ಲಿ ಜನರ ಮನಸ್ಸಿನಿಂದ ಮಹಾತ್ಮ ಗಾಂಧೀಜಿಯಂತಹ ಅವರ ಪ್ರಭಾವ ಛಾಯೆ ಮುಸುಕಾಗತೊಡಗಿರುವುದು ನಿಜ. ಅವರ ಜಾಗದಲ್ಲಿ ಸೆಲೆಬ್ರಿಟಿಗಳು ಸ್ಥಾನ ಪಡೆಯುತ್ತಿದ್ದಾರೆ. ಯುವಜನತೆ ದೇಶದ ವಿಮೋಚನೆಗೆ ಬಲಿದಾನ ಮಾಡಿದವರ ಹೆಸರುಗಳನ್ನು ಚರಿತ್ರೆಗಳನ್ನು ಕೇಳಲು ಓದಲು ಬಯಸುತ್ತಿರುವ ಸ್ಥಿತಿಯನ್ನು ನಾವಿಂದು ತಲುಪಿದ್ದೇವೆ. ಇದಂತೂ ಒಳ್ಳೆಯ ಬೆಳವಣಿಗೆ ಎನಿಸುವುದಿಲ್ಲ. ವರ್ಷಕ್ಕೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ 10 ಸೆಕೆಂಡುಗಳ ರೀಲ್ಸ್ ಮಾಡಿ ವಾಟ್ಸಪ್ ಸ್ಟೇಟಸ್ಗೆ ಅದನ್ನು ಹಾಕುವುದನ್ನೇ ದೊಡ್ಡ ಗಣಂದಾರಿ ಕೆಲಸವೆಂದು ಯುವಜನತೆ ಭಾವಿಸಿದೆ. ದೇಶದ ಜ್ವಲಂತ ಸಮಸ್ಯೆಗಳತ್ತ ದೇಶದ ನಿರ್ಮಾಪಕರು, ನೀತಿ ನಿರೂಪಕರು, ದೇಶವಾಸಿಗಳು ಒಟ್ಟಾಗಿ ಯೋಚಿಸಬೇಕು, ಪರಿಹಾರಕ್ಕಾಗಿ ಶ್ರಮಿಸಬೇಕು. ಭ್ರಷ್ಟಾಚಾರ ಮುಕ್ತ, ಸ್ವಜನ ಪಕ್ಷಪಾತರಹಿತ ಸಮಾಜ ನಿರ್ಮಾಣವೇ ದೇಶದ ಸತ್ಯ, ಶಿವ ಹಾಗೂ ಸುಂದರ ಆಗಬೇಕು. ನಮ್ಮ ಹಿಂದಿನವರ ಆಸೆ, ಆಶಯ, ಆದರ್ಶಗಳನ್ನು ನಾವು ಜೀವಿಸಿ ಮುಂದಿನವರಿಗೆ ಪಂಕ್ತಿಯಾಗಬೇಕು. ಆಗ ಮಾತ್ರ ನಮ್ಮ ಸ್ವಾತಂತ್ರ್ಯಕ್ಕೆ ತಕ್ಕ ಬೆಲೆ ಬಂದಿತು. ಈಗ ದೇಶ ಸ್ವತಂತ್ರಗೊಂಡ ಈ ಪರ್ವದ ದಿನ 2 ಹಿರಿಯ ಕವಿಗಳ ಕವಿತೆಗಳನ್ನು ವಾಚಿಸಲಿದ್ದೇನೆ. ಭಾರತ ದೇಶ ರಾಜಕೀಯವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕವಾಗಿಯೂ ಸ್ವತಂತ್ರ ಅಸ್ಮಿತೆ ಉಳ್ಳ ದೇಶ. ಬ್ರಿಟಿಷ್ ಪ್ರಭುತ್ವದಡಿ ನಲುಗಿ ಅದು ತನ್ನ ಸಾಂಸ್ಕೃತಿಕ ವಿಸ್ಮೃತಿಯನ್ನು ಅನುಭವಿಸುತ್ತಿದೆ. ಕುರಿಯ ಹಿಂಡಿನಲ್ಲಿ ಬೆಳೆದ ಹುಲಿಯ ಪಾಡು ಅದರದು. ಅದು ಈ ಹಿಂದಿನ ಔನ್ನತ್ಯವನ್ನು ಪಡೆಯುವ ಸಾಂಸ್ಕೃತಿಕ ಸಿರಿಯನ್ನು ಪಡೆಯುವ ರೀತಿ ದಾರಿ ಕುರಿತು ಹಿರಿಯ ಕವಿ ಪುತಿ ನರಸಿಂಹಚಾರ್ ಅವರ ಈ ಕವಿತೆ ಬೆಳಕನ್ನು ಚೆಲ್ಲುವಂತಿದೆ. ಕವಿತೆಯ ಶೀರ್ಷಿಕೆ ಭಾರತ ಭೂಮಿ. ನಿನ್ನ ದೇವಿ ಎಂದ ಮಂದಿ ಹಾಗೆ ಹೋದರೆಂದಿಗೂ, ದೇಹಿ ಎಂದು ತಿರುಪೆಗೈಯ ನೆತ್ತಿದವಳು ನೀನೀಗೋ. ನುಡಿಗೂ ತಿರುಪೆ, ನಡೆಗೂ ತಿರುಪೆ, ಜಗದೊಳಾದೆ ನೀನು ಕಳಪೆ. ಸಿರಿಗಿಲ್ಲವೋ ನಿನ್ನಳು ಕೃಪೆ, ಏಕಾದೆಯೇ ನೀ ನಿಸ್ತ್ರಪೆ. ಓ ಭಾರತ ಭೂಮಿ ಕೈ ಬಿಟ್ಟನೆ ಸ್ವಾಮಿ, ಕೋಟಿ ಕೋಟಿ ಕೈಗಳಿವೆ ಜತನ ಕಾಣದೆ, 100 ಹಾದಿ ಇಡಿಯ ತಿರುವು ಗುರಿಯ ತೋಚದೆ. ಮನಮನಕು ಬಿಜ್ಜೆ ವಿಜಯ ಗೈಯಿಸೆ ನುಡಿಸೋತಿದೆ, ಪರರ ಸಾಹಸೋದ್ಯಮಕ್ಕೆ ಬೇತು ಜೀವ ಜ್ಯೋತಿದೆ. ದುಡಿಮೆಗೈಯ ತಲೆಗೆ ಸೂಡಿ ಏನ ಗಳಿಸ ಬಯಸುವೆ, ನಗರಗಳಲ್ಲೂ ನಟರ ತುಂಬಿ ಆವಸಿದ್ಧಿ ಗಳಿಸುವೆ. ಜಗದೊಳ ಆರ ಪಂಕ್ತಿ ನಿನಗೆ ಆಶ್ರಯ ಭಾರತ, ಬರೀ ಅನುಕರಣದಿ ಕಾಂಬೆಯ ಸಿರಿ ಬಾಳ್ವೆಯ ಸತ್ಪಥ. ಸ್ವಂತಿಕೆ ಗೈ ತಂದೆ ಹೊರತು ಬೇರೆಲ್ಲಿದೆ ನಿನಗೆ ಹಿತ, ಮಹಾತ್ಮರನೆ ಪಡೆದ ನೆಲವೇ ವಿಹಿತವೇ ಈ ವಿಸ್ಮೃತಿ. ಅಂದು ತಪಸ್ತೇಜೋಜ್ವಲ ಜನಕೇತಕ್ಕೆ ಈ ಸ್ಥಿತಿ, ಬಂದಂತಿದೆ ಪರಾಕ್ರಮಣ ಅನುಕೂಲಕ್ಕೆ ಉದಿಸಿ ಇಳಿಗಾಲ, ಸ್ವಲ್ಪಾರ್ಥಕ್ಕೆ ಮಹಾರ್ಥಗಳ ಬಿಳಿವಾಸೆಯ ಬಳಿಗಾಲ. ಸ್ವಾತಂತ್ರ್ಯದ ವರದ ಅಳುಬ್ಬಿ ಭಸ್ಮಾಸುರ ವೃತ್ತಿಗೆ ಅಲ್ಪ ಕಾಮರೆಳಿದಂತಿದೆ ಅಹಂಕಾರ ತೃಪ್ತಿಗೆ. ಹಿಂಸ್ರ ಜಂತುಗೆಂತು ಕೋರೆ ಹಲ್ಲುಗಳು ಉಗುರುಗಳು ಆ ಪರಿ ತನ್ನ ಜನರ ಕಾಡಲಾಯಿತು ಬಲ್ಲಿದರಿಗೆ ಬಿಜ್ಜೆ ಸಿರಿ. ಹೆರರ ನುಡಿಯ ದುರ್ಗದೊಳಗೆ ಅಡಗುತ ವರ ಹಾರಲು, ಎರವರಿಲ್ಲ ಎನಿಸದಂತೆ ಎರತನವೇ ಸಾರಲು. ನೆನೆ ಇಂದೆಲೆ ತಾಯ್ನಾಡೇ ಪುರುಷರವರ ಧೀರನ, ನಿನ್ನ ಋಷಿ ಪರಂಪರೆಯ ಕಳೆಯ ಮೆರೆಸಿದನು ಅಮರನ. ನನ್ನಿವರುತು ಅನ್ಯ ದೈವವಿಲ್ಲ ಎಂದ ನಿಷ್ಠನ, ಕರಣತ್ರಯ ಸಾರೂಪ್ಯದ ಶುಚಿಯ ದೈವ ಪುಷ್ಟನ. ನಿನ್ನನು ಅವನತಿಯನ್ನು ಸಹಿಸದ ಮಾನವದನ ಗಾಂಧಿಯ, ನಿನ್ನ ಉನ್ನತಿ ನಾಂದಿಯ. ನನ್ನಿವರುತು ಅನ್ಯ ದೈವವಿಲ್ಲವೆಂದ ನಿಷ್ಠನ, ಕರಣತ್ರಯ ಸಾರೂಪ್ಯದ ಶುಚಿಯ ದೈವ ಪುಷ್ಟನ. ನಿನ್ನ ಅವನತಿಯನ್ನು ಸಹಿಸದ ಮಾನಧನನ ಗಾಂಧಿಯ, ನಿನ್ನ ಉನ್ನತಿ ನಾಂದಿಯ. ಓ ಉತಾತ್ಮ, ಓ ಮಹಾತ್ಮ, ನಿನ್ನ ತಪ, ನಿನ್ನ ಜಾಗ, ನಿನ್ನ ಅಳಲಿಕೆ ಬರೀ ಉಸಿ ಎನಿಸೆ ಬಿಡದೆ ಬದುಕುಗೊಳ್ಳು ನಿನ್ನ ಜನಕ್ಕೆ ಪ್ರತಿಕರಿಸಿ. ನೀನು ಒತ್ತಿಸಿರುವ ದೀಪ ಕರುಕಿಗಿಡದಲು ಹೊಮ್ಮಿಸು, ಒಡಕ ತರುವ ಹಮ್ಮ ನೆಗ್ಗಿ ನಾಡಲೊಳುಮೆಗೆ ನೆಮ್ಮಿಸು. ತಾಣ ತಾಣದಿಂದ ತಳ್ಳು ಸುಖವಿಲಾಸೆಯ ಅಲಸನ, ನಿಷ್ಠ ಜನರ ಒರೆಯೊಳಾಗಿ ನೆಲಕ್ಕೆ ಕಾಂತಿ ವಿಲಸನ. ದೆಸೆ ದೆಸೆಗೂ ಭರತ ಭೂಮಿ ತನ್ನ ರಕ್ಷೆಗೈಯೆ, ಚಾಚಿ ಎತ್ತು ತಿರುಳು ಜಗತ್ ಕಲ್ಯಾಣದ ಧ್ಯೇಯ. ಮುನ್ನಿನಂತೆಯಾಗಿ ನೆಲಕ್ಕೆ ಶ್ರೀ ವಿದ್ಯಾ ಸಂಗಮ, ಅಸದ್ದಮನ ಸತತ ಉದ್ಯಮ.

ಮಾ ಪರಾಕ್ರಮಣ ದುರ್ಗಮ ನವಭಾರತ ನಿರ್ಮಾತನೆ ತಾರಕಬಲ ನಿನ್ನ ಸ್ಮೃತಿ ವಿಸ್ಮರಣವೇ ದುರ್ಗತಿ. ಈಗ ಇನ್ನೊಂದು ಕವಿತೆ, ಜಿ ವರದರಾಜ್ ಅವರು ಬರೆದಿರುವ ಗಾಂಧೀಜಿಯ ಒಕ್ಕಲು. ದೇಶದ ಆತ್ಮದಂತಿದ್ದ, ಸಾಕ್ಷಿ ಪ್ರಜ್ಞೆಯಂತಿದ್ದ ಮಹಾತ್ಮರ ಜೀವನ ಆದರ್ಶ ದೇಶದ ಜೀವನಾದರ್ಶವಾಗಬೇಕಿತ್ತು. ಆದರೆ ಅದು ಇಂದು ಸಾರ್ಥಕತೆ ಪಡೆದಿದೆಯೇ ಎಂಬ ಪ್ರಶ್ನೆಯನ್ನು ಈ ಕವಿತೆ ಎತ್ತುತ್ತದೆ. ಕವಿತೆಯ ಶೀರ್ಷಿಕೆ ಗಾಂಧೀಜಿಯ ಒಕ್ಕಲು. ಗಾಂಧೀಜಿಯ ಒಕ್ಕಲು, ಅಹುದು ನಾವೆಲ್ಲರೂ ಗಾಂಧೀಜಿಯ ಒಕ್ಕಲು. ಯಾಕೋ ಕಾಣೆ ಅಳುಕು ತೆಹುದು ಮನಸ್ಸು ಗಾಂಧಿ ಹೆಸರನ್ನೆತ್ತಲು. ನಮಗೆ ನಾವೇ ಊರು ತೆಹವು ತಿಂದು ಮುಕ್ಕಲು. ದಾಸ್ಯ ಗರ್ಭದಿಂದ ಉದಿಸಿ ಬಂದೆ ತಂದೆ, ಸ್ವಾತಂತ್ರ್ಯದ ನವನೀತವ ತಂದೆ. ಒಟ್ಟುಗೂಡಿ ಬಾಳಿರೆಂದು ಅರಸಿ ನುಡಿದೆ, ಹೆದ್ದಾರಿಯ ತೋರಿ ನಡೆದೆ. ಒಂದೇ ಎರಡೇ ನೀನು ಕಲಿಸಿದಂಥ ಪಾಠ, ಭರತ ಕಂಡವೆಲ್ಲ ಒಂದು, ಅದುವೇ ನಿನ್ನ ಮೊತ್ತ ಮೊದಲ ಪಾಠ. ಜಾತಿ ಭೇದ ಕುಸಿದು ಬಿತ್ತು, ಭಾಷೆ ತನಗೆ ತಾನೇ ದಾರಿ ತೆರೆಯುತ್ತಿತ್ತು. ಹೆಣ್ಣು ಗಂಡು ಎಲ್ಲರೂ ತಂಡಗೂಡಿ ನಗುತ ನಗುತ ನಿಂತರು. ಹಿಮಾಲಯದ ಹೆಗಲ ಹೆಮ್ಮೆ, ಕನ್ಯಾಕುಮಾರಿ ಮುಖದಿ ಚಿಹ್ನೆ, ಒಂದೇ ಮಾತರಂ ಎಂಬ ಘೋಷ ಉಸಿರ ನಿತ್ತುದೆಮಗೆ. ಹೆಜ್ಜೆ ಹೆಜ್ಜೆ ಎಲ್ಲೂ ನಿನ್ನ ತೋಷ ಅಭಯವಾಯಿತು ನಮಗೆ. ಕುಟಿಲ ಜಟಿಲ ರಾಜಕೀಯವೆಲ್ಲ ನೇರವಾಯಿತು ನಿನ್ನ ನಡೆಯಲಿ. ಹಿಂಸೆ ಮುಖದಲ್ಲಿದ್ದ ಕ್ರೌರ್ಯವೆಲ್ಲ ಉಡುಗಿದುದು ಅಹಿಂಸೆ ಬಲದಲ್ಲಿ. ಮರೆತ ಸತ್ಯ ಮತ್ತೆ ತಲೆಯನ್ನೆತ್ತಿ ನಿತ್ಯವಾಯಿತು ನಿನ್ನ ಬದುಕಲಿ. ಹಗೆಯ ಅರಸುವಂತ ನಿನ್ನ ಮೈತ್ರಿ ಮಿನುಗುತ್ತಿತ್ತು ಮುಗುಳ್ನಗೆಯಲಿ. ಬಡವರಲ್ಲಿ ಬಡವನಾಗಿ ಬೆಳೆದು ಬಂದೆ ತ್ಯಾಗಿ, ಕಣ ಕಣವನು ದೇಶಕ್ಕಾಗಿ ಮೀಸಲಿಟ್ಟ ಯೋಗಿ. ನೀನು ತೊಟ್ಟ ದಿಟ್ಟ ದೀಕ್ಷೆ ಆಯಿತೆಮಗೆ ಸಕಲ ರಕ್ಷೆ. ನೋಡಿದೊಡನೆ ನಿನ್ನ ಮೂರ್ತಿ ಜನತೆಗಾಯಿತು ನಿತ್ಯ ಸ್ಫೂರ್ತಿ. ಹೆಂಡ ಕುಡಿಯಬೇಡಿರೆಂದು ಕೈಯ ಮುಗಿದು ಬೇಡಿಕೊಂಡೆ. ನಮ್ಮ ಬಟ್ಟೆ ನಮ್ಮ ನಡೆತ ಮಾನ್ಯವೆನ್ನುತ್ತ ಕೇಳಿಕೊಂಡೆ. ಸ್ವಾತಂತ್ರ್ಯ ಒಂದೇ ನಮ್ಮ ಮಂತ್ರವೆಂದು ಜಪಿಸಿರೆಂದೆ. ಅಪ್ಪಿತಪ್ಪಿ ದಾರಿ ಮೀರದಂತೆ ನೀನೇ ನಮ್ಮ ಮುಂದೆ ನಿಂತೆ. ನಿನ್ನ ಜೊತೆಯ ಪಾದಯಾತ್ರೆ ಬಹು ಪವಿತ್ರವೆನಿಸಿತು. ನಿನ್ನ ಜೊತೆಯ ಜೈಲುವಾಸ ಜನರ ಹೆಸರ ಮರೆಸಿತು. ನಿನ್ನ ನೆರಳಿನಲ್ಲಿ ದೀನ ಧನಿಕರೆಂಬ ಭೇದ ಮರೆಯಿತು. ನಿನ್ನ ಸನಿಹದಲ್ಲಿ ಶಾಂತಿ ಸಹನೆ ನೇಹ ಅಮರವಾಯಿತು. ನಿನ್ನ ದೀಕ್ಷೆ ಸಫಲವಾಯಿತು. ಭರತ ಕಂಡ ನಮ್ಮದಾಯಿತು. ನಿನ್ನ ಕಥೆಯೂ ಮುಗಿಯಿತು. ನಿನ್ನ ಹೆಸರೂ ಉಳಿಯಿತು. ಗಾಂಧಿ ಗಳಿಸಿಕೊಟ್ಟ ಈ ಸ್ವತಂತ್ರ ಭಾರತ ಯಾಕೋ ಕಾಣೆ ತನಗೆ ತಾನೇ ತಳ್ಳೆನಿಸುತ್ತ ದಿಕ್ಕು ಕಾಣದಂತಿದೆ. ಕವಲು ಕವಲು ಒಡೆದಿದೆ. ಕ್ಷಮಿಸು ತಂದೆ, ನಿನ್ನ ಮೇಲು ಪಂಕ್ತಿ ಮಾಸುವಂತೆ ಸುತ್ತಮುತ್ತ ಕವಿಯುತ್ತಿಹೋ ನೂರು ತೆರನ ಚಿಂತೆ. ನುಂಗಳೆಳೆಸಿ ನಮ್ಮನು ಭಂಗಗೊಳಿಸಿ ಬಗೆಯನು. ನಮಗೆ ನಾವೇ ದ್ರೋಹವೆನಿಸಿ ನಿನ್ನ ಕೊಂದವೆಂದು ಚಿತ್ರ ಚಿದ್ರವಾಗುತ್ತಿಹುದು ನಿನ್ನ ನೀತಿಯಿಂದು. ತಮಗೆ ತಾವೇ ಮೆರೆವರು ನಿನ್ನ ಹೃಥವ ಮರೆವರು. ಬಟ್ಟೆ ಪಾಡು ಬಟ್ಟೆ ಪಾಡು ನಿನ್ನ ಬಗೆಯೇ ಹರಿಯದು. ಹಳ್ಳಿ ಹಳ್ಳಿಯಲ್ಲಿ ತಿಳಿವು ಮೂಡಿ ಬೆಳಕು ಬೆಳಗದು. ಬೊಗಸೆ ಕೆಲಸ ಕಾದಿದೆ, ದುಡಿಮೆ ಕೈಯ ತೆರೆದಿದೆ. ಗಾಂಧಿ ಕಂಡ ಕನಸು ತಾನು ಗುರಿಯ ಮುಟ್ಟದಂತಿದೆ. ಹೆಗಲ ಹೆಗಲ ಮೇಲೆ ಗಾಂಧಿ ಋಣದ ಭಾರ ಉಳಿದಿದೆ. ಸಂಕಲ್ಪ ಬಲದಲ್ಲಿ ಬಾಪು ಬಯಕೆ ಫಲಿಸಲಿ. ಸರಳ ಬದುಕು ಹಿರಿಯ ಧ್ಯಾನ, ಇದುವೇ ನಿನ್ನ ಜೀವನ. ಇದು ನಿನಗೆ ನಮ್ಮ ನಮನ, ನಿನ್ನ ಹೆಸರು ಪಾವನ. ನಾವೆಲ್ಲರೂ ನಿನ್ನ ಒಕ್ಕಲು, ನಾವು ನಿನ್ನ ದಾರಿ ತಪ್ಪಲು. ಮುನಿಯ ಬೇಡ ತಂದೆ, ಸಾಕು ನಿನ್ನ ಅರಕೆಯೊಂದೇ. ನಿನ್ನ ನೆನಪು ಬೆಳಕಲಿ, ಮತ್ತೆ ದಾರಿ ಕಾಣಲಿ. ಈಗ ಇನ್ನೊಂದು ಕವಿತೆ, ಮಹಾತ್ಮ ಗಾಂಧೀಜಿಯವರ ನಂತರದ ಭಾರತ ಹೇಗಿದೆ. ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಈ ಗಾಂಧಿ ಶತಮಾನೋತ್ಸವ ಕವಿತೆ ಅದನ್ನು ಧ್ವನಿಸುವಂತಿದೆ. ಅಬ್ಬಿರುವ ಬೊಬ್ಬಿನೊಳಗೊಬ್ಬನೇ ಮುದುಕ ಕೋಲೂರಿ ನಡೆದಿದ್ದಾನೆ. ಆದಿಯುದ್ದಕ್ಕೂ ಆಳು ಬಿದ್ದಿರುವ ಹೂವಿನ ತೋಟ, ಇನ್ನೂ ಒಗೆಯಾಡುತ್ತಿರುವ ಬೆಂಕಿ, ಕಾಲಿನ ಕೆಳಗೆ ರಕ್ತದ ಕೆಸರು, ಕೋಟೆ ಬಿರುಕುಗಳಲ್ಲಿ ಯಾರದೋ ನಿಟ್ಟುಸಿರು, ಗೆದ್ದಲಡರುತ್ತಿರುವ ಕಂಬಗಳ ಮುರುಕು ಮಹಲು, ಹೊಸದಾಗಿ ರಿಪೇರಿ ಮಾಡಿಸಿರುವ ರಸ್ತೆಗಳ ಮೇಲೆ ನಾಯಿಗಳ ಕಚ್ಚಾಟ, ಈ ಎಲ್ಲದರ ನಡುವೆ ಕೇಳುತ್ತಲಿದೆ ಅಬ್ಬಿರುವ ಮಬ್ಬಿನೊಳಗೊಬ್ಬನೇ ಮುದುಕ
ಕೋಲೂರಿ ನಡೆಯುವ ಸತ್ವ.

ನಾವು ಇದ್ದೇವೆ. ಮೂಲೆಯಲ್ಲಿ ಮಿಣಮಿಣ ಮಿಣಮಿಣ ಮೂಂಬುತ್ತಿ ಮುಬ್ಬಿನ ಸುತ್ತ ಎಲೆ ತಿರುವಿ ಹಾಕುತ್ತ ಅವರಿವರ ಪಾಚಿಗಟ್ಟಿದ ಮಾತಿನ ಮೇಲೆ ಕಾಲೂರಿ ನಡೆಯುತ್ತ ಗದ್ದುಗೆಯ ಮೇಲೆ ವಿರಾಜಿಸುವ ಅದ್ದುಗಣ್ಣಿನ ಮುರುಘರಾಜನೆದುರು ಪಂಚತಂತ್ರ ಪ್ರತಿಭೆಯಲ್ಲಿ ಬಾಲವಲ್ಲಾಡಿಸುತ್ತ ಗುಂಪಿನಲ್ಲಿ ಗೋವಿಂದವಾಗುತ್ತ ಬೇಯುವಲ್ಲೆಲ್ಲ ನುಗ್ಗಿ

ಮತ್ತೆ ಇದರೊಳಗೆ ಯಾರೋ ಕೋಲು ಕುಟ್ಟುವ ಸದ್ದು ಕೇಳುತ್ತದೆ. ಯಾರೋ ಸಣ್ಣಗೆ ಕಣ್ತೆರೆದು ನಮ್ಮೊಳಗನ್ನೆಲ್ಲ ಟಾರ್ಚ್ ಹಾಕಿ ಜಗ್ಗಿಂದು ಬಯಲಿಗೆಳೆದಂತೆ ಭಯವಾಗುತ್ತದೆ. ಎಲ್ಲಿ ಲೆಕ್ಕದ ಬುಕ್ಕು ಎಂದು ತನಿಖೆ ಮಾಡುವ ಹಾಗೆ ತೋರುತ್ತದೆ. ನಾವು ಅಂಗಾತ ಬಿದ್ದ ಜಿರಳೆಗಳು ಚಡಪಡಿಸಿ ಹೇಗೋ ಎದ್ದು ಬಚ್ಚಿಟ್ಟ ಬಟ್ಟೆಗಳಿಗಾಗಿ ತಡವರಿಸುತ್ತಾ ಕೈಗೆ ಸಿಕ್ಕಿದ ಚಿಂದೆಯಲ್ಲೇ ಮೈಮುಚ್ಚಿ ಮೂಲೆಗೆ ಸರಿದು ಮುದುರಿ ನಿಲ್ಲುತ್ತೇವೆ. ಸದ್ಯ ಈ ಕಾಡುವ ನೆರಳು ತೊಲಗಿದರೆ ಸಾಕಪ್ಪ ಎಂದು ಆರೈಸುತ್ತೇವೆ. ಇದರಿಂದ ತಪ್ಪಿಸಿಕೊಂಡು ಉಸಿರಾಡಲೆಂದು ಅವರನ್ನು ಆಡಿ ಹೊಗಳುತ್ತೇವೆ. ಮೆಲ್ಲಗೆ ಸದ್ದು ಕರಗಿದ ಮೇಲೆ ನಡುಗುತ್ತಾ ನಾವು ಜಪಿಸುತ್ತೇವೆ ರಾಮ ರಾಮ. ಬಂದ ಟಕ್ ಟಕ್ ಸದ್ದು ಬಂದ ಹಾಗೆಯೇ ಕರಗಿ ಹೋಗುತ್ತದೆ. ಆ ಅವನ ಹೆಸರಿನ ಮೇಲೆ ನಿರ್ಮಿಸಿದ ಪ್ರತಿಮೆಗಳ ಫಲಕಗಳ ಬೀದಿಗಳ ಭವನಗಳ ನಡುವೆ ನಿಟ್ಟಿಸಿರು ಆಯುತ್ತದೆ. ಮುಂದೆಲ್ಲೋ ಯಾವ್ಯಾವ ಕತ್ತಲು ಕವಿದ ಭೂಗೋಳಗಳ ಮೇಲೂ ಈ ನೆರಳಿನ ಬೆಳಕು ಬೀಳುತ್ತದೆ. ನಟ್ಟ ನಡುರಾತ್ರಿ ಬೆಂಕಿಗಣ್ಣನ್ನು ಬಿಟ್ಟು ದಡದಡ ದಡದಡ ನುಗ್ಗಿದ ರೈಲು ಬೋರೆನ್ನುತ್ತಾ ಮೊರೆ ಮರೆದು ಕಡೆಗೆ ಕತ್ತಲಲ್ಲಿಯೇ ಕರಗಿ ಹೋದಂತೆ ಸದ್ದು ನಿಲ್ಲುತ್ತದೆ. ಇದು ತೊಲಗಿತಲ್ಲ ಎಂಬ ಸಮಾಧಾನದಲ್ಲಿ ಮತ್ತೆ ಮೊಂಬತ್ತಿ ಹತ್ತಿ ನಿಲ್ಲಿಸಿದ ಆಟ ಮುಂದುವರಿಯುತ್ತದೆ. ಈ ಮೂರೂ ಕವಿತೆಗಳಲ್ಲಿ ಸ್ವತಂತ್ರ ಭಾರತದ ಸ್ಥಿತಿಗತಿಯನ್ನು ಚಿತ್ರಿಸಲಾಗಿದೆ. ನೈತಿಕತೆಯನ್ನೇ ಯಾವ ಜೀವ ಆದರ್ಶವಾಗಿಸಿಕೊಂಡಿದ್ದ ದೇಶದ ಸಾಕ್ಷಿ ಪ್ರಜ್ಞೆ ಎನಿಸಿದ್ದ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸಿನ ಭಾರತ ನನಸಾಯಿತೆ ಎಂಬ ಪ್ರಶ್ನೆಗೆ ಕವಿತೆಗಳಲ್ಲೇ ಉತ್ತರ ಇದೆ. ಯುವಜನತೆ ದೇಶದ ಭವಿಷ್ಯ ನಿಜ, ಆದರೆ ಗುರಿಯಷ್ಟೇ ಮಾರ್ಗದಲ್ಲೂ ಶುದ್ಧವಾಗಿರಬೇಕೆಂಬ ಆದರ್ಶವನ್ನ ನಾವು ಯುವಜನತೆಯಲ್ಲಿ ಬೆಳೆಸಬೇಕಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಈ ಆದರ್ಶ ನಮ್ಮೆಲ್ಲರ ಉತ್ತರದಾಯಿಯಾಗಲಿ. ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆ ಅಲ್ಲ, ಯಾವುದಕ್ಕೂ ಉತ್ತರದಾಯಿ ಅಲ್ಲ ಎಂಬ ಧೋರಣೆಯೂ ಸಲ್ಲ. ಲೋಕೋ ಭಿನ್ನ ರುಚಿ ಎಂಬಂತೆ ಅವರವರ ಅಭಿಪ್ರಾಯಗಳನ್ನು ನಂಬಿಕೆಗಳನ್ನು ಗೌರವಿಸುವ ಉದಾರ ನಿಲುವು. ಕಸವರಮೆಂಬುದು ನೆರೆ ಸೇರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ ಎಂಬ ಕವಿರಾಜ ಮಾರ್ಗಕಾರನ ಮಾತಲ್ಲಿರುವುದು ಇಂತಹ ಉದಾರ ನೀತಿಯೇ. ಈ ನೀತಿಯ ನಾಗರಿಕ ಪರಿಷ್ಕೃತ ಆವೃತ್ತಿಯೇ ಸ್ವಾತಂತ್ರ್ಯ. ಇಂತಹ ಸ್ವಾತಂತ್ರ್ಯವನ್ನು ಪಡೆದ ನಾವು ಭಾರತೀಯರು ಧನ್ಯರು. ಇದನ್ನು ತಂದುಕೊಟ್ಟ ನಮ್ಮ ಪೂರ್ವಿಕರನ್ನು ಗೌರವದಿಂದ ನೆನೆಯುತ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸೋಣ ಎಂಬ ಆಶಯದೊಂದಿಗೆ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್.

0: ಇದುವರೆಗೂ ಸ್ವಾತಂತ್ರ್ಯ ಪರ್ವ ಮತ್ತು ಯುವ ಧರ್ಮ ಎಂಬ ವಿಷಯದ ಕುರಿತು ಮೈಸೂರಿನ ಕೃಷ್ಣಮೂರ್ತಿಪುರಂನ ಶಾರದಾವಿಲಾಸ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕಥೆಗಾರರಾದ ಡಾಕ್ಟರ್ ಆನಂದ್ ಗೋಪಾಲ್ ರವರು ನಡೆಸಿಕೊಟ್ಟ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
1: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ನಮ್ಗೆ ಚಾಲೆಂಜ್, ಜಾಗ ಖಂಡಿತ
3: ಸಿಗುತ್ತಿಲ್ಲ.
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
0: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಇದುವರೆಗೂ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವು ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿಬರೋಣ ಸ್ವಾತಂತ್ರ್ಯ ದಿನದ ಹಿನ್ನೆಲೆ ಕುರಿತು ಎಚ್ ಡಿ ಕೋಟೆಯ ವಕೀಲರಾದ ಶ್ರೀಯುತ

ನಮಸ್ಕಾರ. ನನ್ನ ಹೆಸರು ಮುನಿರಾಜ್ ಬಿ, ವಕೀಲರು, ಎಚ್ ಡಿ ಕೋಟೆ. ಭಾರತದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಏಕೆ ಆಚರಿಸಲಾಯಿತು, ಅದರ ಇತಿಹಾಸವೇನು, ಅದನ್ನು ಏಕೆ ಆಚರಿಸಲಾಗುತ್ತಿದೆ ಎಂಬುದರ ಬಗ್ಗೆ ತಿಳಿಸಲಾಗುತ್ತದೆ. ಆಗಸ್ಟ್ 15ರಂದು ಭಾರತದಲ್ಲಿ ಸ್ವತಂತ್ರ ದಿನವನ್ನು ಏಕೆ ಆಚರಿಸುತ್ತೇವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮಲ್ಲಿ ಹೆಚ್ಚಿನವರಿಗೆ ಈ ದಿನದ ಮಹತ್ವ ತಿಳಿದಿದ್ದರೂ ಈ ದಿನದ ಮಹತ್ವವನ್ನು ನಾವು ಹೆಚ್ಚಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆಗಸ್ಟ್ 15ರಂದು ಭಾರತವು ಬ್ರಿಟಿಷ್ ಸಾಮ್ರಾಜ್ಯದಿಂದ ಕಳೆದು ಹೋದ ಸ್ವತಂತ್ರವನ್ನು ಪಡೆದುಕೊಂಡಿತ್ತು. ಈ ದಿನದ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮಾತ್ರವಲ್ಲ, ನಾವು ಹೊಂದಿರುವ ಹಕ್ಕು ಕೂಡ ಆಗಿದೆ. ಸ್ವತಂತ್ರ ದಿನದ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಬೇಕಾದರೆ ಭಾರತದಲ್ಲಿ ಸ್ವತಂತ್ರ ದಿನವನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದರ ಕುರಿತು ನೀವು ತಿಳಿದುಕೊಳ್ಳಬೇಕಾದದ್ದು ಬಹಳಷ್ಟು ಇವೆ. ಸ್ವತಂತ್ರ ದಿನದ ಇತಿಹಾಸ, ಅದರ ಹಿನ್ನೆಲೆಯನ್ನು ನೋಡುವುದಾದರೆ ಸ್ವತಂತ್ರ ದಿನದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ವರ್ಷಗಳ ಕಾಲ ಗುಲಾಮಗಿರಿ ಮತ್ತು ಗುಲಾಮಗಿರಿಯ ನಂತರ ಭಾರತವು ಅಂತಿಮವಾಗಿ 1947ರಲ್ಲಿ ಆಗಸ್ಟ್ 15ರಂದು ಸ್ವತಂತ್ರವನ್ನು ಪಡೆದುಕೊಂಡಿತು. ಇದು ಮಹಾತ್ಮ ಗಾಂಧೀಜಿಯವರು ನಡೆಸಿದ ಸ್ವತಂತ್ರ ಚಳವಳಿಯ ನಂತರವೇ ಯಶಸ್ವಿಯಾಯಿತು. ಪ್ರತಿರೋಧಕ ಅಂದರೆ ಸಂದೇಶಗಳೊಂದಿಗೆ ಈ ನಿಸ್ವಾರ್ಥ ಯತ್ನದಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಣಿ ಲಕ್ಷ್ಮೀಬಾಯಿ, ಬಾಲ ಗಂಗಾಧರನಾಥ್ ತಿಲಕ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂತಾದ ಅನೇಕ ಜನರು ಭಾಗಿಯಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯಲು ಅನೇಕ ತ್ಯಾಗಗಳನ್ನು ಮಾಡಬೇಕಾಯಿತು. ಏಕೆಂದರೆ ಅವರು ತಮ್ಮ ದೇಶವನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು ಮತ್ತು ಅದರಲ್ಲಿರುವ ಎಲ್ಲ ಜನರು ಕಾಳಜಿಯನ್ನು ವಹಿಸುತ್ತಿದ್ದರು. ಸ್ವತಂತ್ರ ದಿನಾಚರಣೆಗೆ ಕಾರಣವಾದ ಪ್ರಮುಖ ಘಟನೆಗಳನ್ನು ಈ ಕೆಳಗಿನಂತೆ ಹೇಳುತ್ತೇನೆ. ಮೊದಲನೇದಾಗಿ 1857ರ ದಂಗೆ, ಹಾಗೆ 1855ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, 1915ರಲ್ಲಿ ಭಾರತಕ್ಕೆ ಮಹಾತ್ಮ ಗಾಂಧಿಯವರ ಮರಳುವಿಕೆ, 1919ರಲ್ಲಿ ಲಕ್ನೋ ಒಪ್ಪಂದ, ಹಾಗೆ 1917ರಲ್ಲಿ ಚಂಪರಣ್ ಸತ್ಯಾಗ್ರಹ, ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅಸಹಕಾರ ಚಳವಳಿ, ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ಮರಳಿದ್ದರು, ಜನವರಿ 26, 1930ರಂದು ಪೂರ್ಣ ಸ್ವರಾಜ್ಯ, 1930ರ ದಂಡಿ ಮೆರವಣಿಗೆ, ಭಾರತೀಯ ರಾಷ್ಟ್ರೀಯ ಸೇನೆಯ ರಚನೆ, 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ, ಹಾಗೆ 1947ರಲ್ಲಿ ಭಾರತದ ವಿಭಜನೆ ಮತ್ತು ದೇಶದ ಸ್ವಾತಂತ್ರ್ಯ. ಭಾರತದ ಸ್ವತಂತ್ರ ಚಳವಳಿಯ ಪ್ರಮುಖ ವ್ಯಕ್ತಿಗಳನ್ನು ನೋಡುವುದಾದರೆ ದೇಶದ ಜನರನ್ನು ಏಕತೆ ಕೊಂಡೊಯ್ಯುವ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ಭಾರತೀಯ ಸ್ವತಂತ್ರ ದಿನಾಚರಣೆಯ ಯಶಸ್ವಿಯಾಗುತ್ತಿರಲಿಲ್ಲ. ಆಗಸ್ಟ್ 15ರ ಮಹತ್ವವನ್ನು ಪರಿಗಣಿಸಿದರೆ ಮಹತ್ವದ ಪಾತ್ರ ವಹಿಸಿದ ಕೆಲವು ಪ್ರಮುಖ ವ್ಯಕ್ತಿಗಳು ಇಲ್ಲಿದ್ದಾರೆ.

ಮೊದಲನೇದಾಗಿ ಮಹಾತ್ಮ ಗಾಂಧಿಯವರ ಪಾತ್ರ ಏನು? ರಾಷ್ಟ್ರಪಿತ ಎಂದು ಕರೆಯಲ್ಪಡುವ ಮಹಾತ್ಮ ಗಾಂಧಿಯವರು ಭಾರತೀಯ ಸ್ವತಂತ್ರ ಚಳುವಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರು. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯುವ ಒಂದು ಮಾರ್ಗವಾಗಿ ಸತ್ಯಾಗ್ರಹ ಅಂದರೆ ಅಹಿಂಸಾತ್ಮಕ ಪ್ರತಿರೋಧವನ್ನು ಅವರು ಪ್ರತಿಪಾದಿಸಿದರು. ನಾಗರಿಕ ವಿವಿಧತೆ ಮತ್ತು ಅಹಿಂಸೆಯ ಈ ತತ್ವಶಾಸ್ತ್ರವನ್ನು ಪ್ರಪಂಚದಾದ್ಯಂತ ಇತರ ಅನೇಕರ ರಾಜಕೀಯ ನಾಯಕರ ಮೇಲೆ ಪ್ರಭಾವ ಬೀರಿತು. ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ದಂಡಿ ಮೆರವಣಿಗೆ ಸೇರಿದಂತೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಗಾಂಧಿಯವರ ಹಲವಾರು ರಾಷ್ಟ್ರವ್ಯಾಪ್ತಿ ಅಭಿಯಾನ ನಡೆಸಿದರು. ಒಂದು ಕಡೆ ಗಾಂಧೀಜಿಯಾದರೆ ಮತ್ತೊಂದು ಕಡೆ ಜವಾಹರಲಾಲ್ ನೆಹರೂರವರ ಕೊಡುಗೆ ಏನು ಎಂಬುದರ ಅದರ ಬಗ್ಗೆ ಚಿಕ್ಕದಾಗಿರೋದಾದರೆ, ಜವಾಹರಲಾಲ್ ನೆಹರು ಕೂಡ ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಮತ್ತು ಭಾರತದ ಸ್ವತಂತ್ರದಲ್ಲಿ ಅಷ್ಟೇ ಪ್ರಮುಖ ಪಾತ್ರ ವಹಿಸಿದವರು. ಸ್ವತಂತ್ರ ಪೂರ್ವ ಮತ್ತು ನಂತರದ ರಾಜಕೀಯದಲ್ಲಿ ಅವರ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರು ಗಾಂಧಿಯವರ ನಿಕಟವರ್ತಿಯಾಗಿದ್ದರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ರಾಜಕೀಯ ಶಕ್ತಿಯಾಗಿ ಜಾರಿಗೆ ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂಥ ನೆಹರೂರವರು. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿಯನ್ನು ನೋಡೋದಾದರೆ ಸುಭಾಷ್ ಚಂದ್ರ ಬೋಸ್. ಇವರನ್ನು ನಾವು ನೇತಾಜಿ ಎಂದು ಕರೆಯಲ್ಪಡುವ ಸುಭಾಷ್ ಚಂದ್ರ ಬೋಸ್ ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಬಹಳ ಮಹತ್ವದ ವ್ಯಕ್ತಿಯಾಗಿದ್ದರು. ಅವರು ಸ್ವತಂತ್ರವನ್ನು ಸಾಧಿಸಲು ಸಶಸ್ತ್ರ ಪಡೆಗಳೊಂದಿಗೆ ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದ ತೀವ್ರಗಾಮಿ ರಾಷ್ಟ್ರೀಯ ತವಾದಿಯಾಗಿದ್ದರು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬೋಸ್ ಬ್ರಿಟಿಷರ ವಿರುದ್ಧ INA ಮುನ್ನಡೆಸಿದರು, ಅದು ಯಶಸ್ವಿಗೊಳಿಸಿದರು. ಅನೇಕ ಭಾರತೀಯರನ್ನು ಸ್ವತಂತ್ರವನ್ನು ಬಯಸುವಂತೆ ಮಾಡಿತು. ಇವರ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಅದೇ ರೀತಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ಇನ್ನು ಮುಂತಾದ ಅನೇಕ ನಾಯಕರುಗಳು ಸೇರಿದ್ದಾರೆ. ಅವರೆಲ್ಲರೂ ತಮ್ಮ ಧೈರ್ಯದಿಂದ ಒಂದೇ ಗುರಿಯಾಗಿ ಹೋರಾಡಿದವರು, ಸ್ವತಂತ್ರ ಪಡೆಯಲು. ಆಗಸ್ಟ್ 15, 1947 ಮಹತ್ವವನ್ನು ಏಕೆ ಸಂಸತ್ತು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಅಂಗೀಕರಿಸಿತು? ನ್ಯಾಯಾಂಗ ಸಾರ್ವಭೌಮತ್ವವನ್ನು ಭಾರತೀಯ ಸಂವಿಧಾನದ ಸಭೆಗೆ ಹಸ್ತಾಂತರಿಸಲಾಯಿತು. ರಾಣಿ ಎಲಿಜಬೆತ್ ರವರ ತಂದೆ ರಾಜ್ ಚಾರ್ಜ್ ದೇಶವು ಸಂಪೂರ್ಣ ಗಣರಾಜ್ಯ ಸಂವಿಧಾನಕ್ಕೆ ವರ್ಗಾವಣೆಯಾಗುವವರೆಗೂ ರಾಜ್ಯವನ್ನು ಆಳುವುದನ್ನು ಮುಂದುವರಿಸಿದವರು. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಎಲ್ಲ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರವನ್ನು ಪಡೆಯಲು ಹೋರಾಡಿದವರು. ಭಾರತದಲ್ಲಿ ಸ್ವತಂತ್ರ ದಿನವನ್ನು ಹೇಗೆ ಆಚರಿಸಲಾಯಿತು ಎಂಬುದು ನೋಡುವುದಾದರೆ, ಪ್ರತಿ ವರ್ಷ ಸ್ವತಂತ್ರ ದಿನವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ರಾಷ್ಟ್ರೀಯ ರಜಾ ದಿನವೆಂಬುದು ಪರಿಗಣಿಸಲಾಗುತ್ತದೆ ಮತ್ತು ಜನರು ಧ್ವಜಾರೋಹಣ ಮಾಡಿ ಭಾರತೀಯ ರಾಷ್ಟ್ರಗೀತೆಯನ್ನು ಹಾಡುವ ದಿನವಾಗಿದೆ. ಅಂದರೆ ಪ್ರತಿಯೊಬ್ಬ ಭಾರತದ ನಾಗರಿಕನು ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸುವುದು ಆದ್ಯ ಕರ್ತವ್ಯವಾಗಿದೆ. ರಾಷ್ಟ್ರ ಧ್ವಜ ಪ್ರತಿ ವರ್ಷ ಭಾರತದ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತಾರೆ. ಈ ಧ್ವಜಾರೋಹಣವು ನಾವು ವಿವಿಧ ವರ್ಷಗಳ ಹೋರಾಟ ಮೂಲಕ ಕಲಿಸಿದ ಸ್ವತಂತ್ರವನ್ನು ಸೂಚಿಸುವುದು, ಹಾಗೆ ಮೆರವಣಿಗೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಅದೇ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುವ ಮೆರವಣಿಗೆಗಳನ್ನು ನಡೆಸಲಾಗುತ್ತದೆ ಮತ್ತು 21 ಗುಂಡುಗಳನ್ನು ಹಾರಿಸಲಾಗುತ್ತದೆ. ಶಾಲೆಯ ಈ ಸಂದರ್ಭಗಳನ್ನು ಸ್ವತಂತ್ರ ದಿನದ ಬಗ್ಗೆ ಚರ್ಚೆಗಳು, ನೃತ್ಯಗಳು, ಭಾಷಣಗಳು, ನಾಟಕ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನು ಮೂಡಿಸಲು ಬಳಸಲಾಗುತ್ತದೆ. ಅದೇ ರೀತಿ ಮಹಾನ್ ವ್ಯಕ್ತಿಗಳು, ಮಹಾನ್ ನಾಯಕರು

ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾನಾಯಕರ ಬಗ್ಗೆ ಕುರಿತು ಭಾಷಣವನ್ನು ಮಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣವು ಭಾರತವನ್ನು ಉದ್ದೇಶಿಸಿ ಮಾತನಾಡುತ್ತದೆ ಮತ್ತು ನಾವು ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದ ದಿನವನ್ನು ನೆನಪಿಸಿಕೊಳ್ಳುವ ಸಂದೇಶವನ್ನು ನೀಡುತ್ತಾರೆ. ಸ್ವತಂತ್ರ ದಿನಾಚರಣೆಯ ಬಗ್ಗೆ ಕಡಿಮೆ ತಿಳಿದಿರುವ ಕೆಲವು ಸಂಗತಿಗಳು ಇಲ್ಲಿವೆ. ಅಂದರೆ ಭಾರತಕ್ಕೆ ಸ್ವತಂತ್ರ ಬಂದ ಸಮಯದಲ್ಲಿ ತನ್ನದೇ ಆದ ರಾಷ್ಟ್ರಗೀತೆ ಇರಲಿಲ್ಲ. ಆಗ ದೆಹಲಿಯಲ್ಲಿ ನಡೆದ ಮೊದಲ ಭಾರತೀಯ ಸ್ವತಂತ್ರ ದಿನಾಚರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಹಾಗೆ ಸೆಪ್ಟೆಂಬರ್ 14, 1949 ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಸ್ವೀಕರಿಸಲಾಯಿತು. ಆಗಸ್ಟ್ 15 ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಸ್ವತಂತ್ರ ದಿನಾಂಕವೆಂದು ನೀಡಲಾಯಿತು. ಮೊದಲು ಅನಧಿಕೃತ ಧ್ವಜಾರೋಹಣವನ್ನು ಆಗಸ್ಟ್ 7, 1906 ಕಲ್ಕತ್ತಾದ ಪಾರ್ಸಿ ಭಗನ್ ಚೌಕದಲ್ಲಿ ನಡೆಸಲಾಯಿತು. ಹಾಗೆ 1904 ಭಾರತದ ಮೊದಲ ರಾಷ್ಟ್ರ ಧ್ವಜವನ್ನು ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾಗಿದ್ದ ಸಿಸ್ಟರ್ ನಿವೇದಿತ ವಿನ್ಯಾಸಗೊಳಿಸಿದರು. ಒಟ್ಟಾರೆಯಾಗಿ ಭಾರತ ಮತ್ತು ಅದರ ಸ್ವತಂತ್ರ ದಿನವು ಆಳವಾಗಿ ಬೇರುಗಳನ್ನು ಹೊಂದಿವೆ. ವಿಶೇಷವಾಗಿ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ ಎಂಬುದನ್ನು ನಾವು ನೋಡಿದಾಗ ಈ ದಿನವು ಸೇನಾ ಮೆರವಣಿಗೆಗೆ ಮತ್ತು ಭಾರತದ ಪ್ರತಿಯೊಂದು ಭಾಗದ ಸಾಂಸ್ಕೃತಿಕ ಪ್ರತಿಭೆಗಳು, ಸಂಪ್ರದಾಯಗಳು ಮತ್ತು ವಿಶೇಷತೆಗಳ ಪ್ರದರ್ಶನಂತ ವಿವಿಧ ಕಾರ್ಯಕ್ರಮಗಳು ಸಹ ಒಳಗೊಂಡಿದೆ. ಪದೇ ಪದೇ ಹೇಳಲಾಗುವ ಪ್ರಶ್ನೆಗಳು ಏನೆಂದರೆ, ಆಗಸ್ಟ್ 15 ಸ್ವತಂತ್ರ ದಿನವನ್ನು ಏಕೆ ಆಚರಿಸಲಾಗುತ್ತದೆ? ಆಗಸ್ಟ್ 15 ಭಾರತ ಬ್ರಿಟಿಷ್ ವಸಾಹತುಶಾಹಿಯಿಂದ ಸಂಪೂರ್ಣವಾಗಿ ಸ್ವತಂತ್ರವೆಂದು ಘೋಷಿಸಲಾಯಿತು. ಭಾರತದಲ್ಲಿ ಮೊದಲ ಸ್ವತಂತ್ರ ದಿನಾಚರಣೆಯ ಭಾಷಣ ಮಾಡಿದವರು ಯಾರು ಎಂಬುದು ನೋಡುವುದಾದರೆ, ಭಾರತದಲ್ಲಿ ಮೊದಲು ಸ್ವತಂತ್ರ ದಿನಾಚರಣೆಯ ಭಾಷಣವನ್ನು ಜವಾಹರಲಾಲ್ ನೆಹರೂರವರು ಮಾಡಿದರು. ನೋಡಿ ಎಷ್ಟು ಭಾರತದ ಸ್ವತಂತ್ರಕ್ಕಾಗಿ ಹಲವಾರು ಮಹಾನ್ ನಾಯಕರು ತಮ್ಮ ಜೀವವನ್ನು ಬಲಿದಾನವಾಗಿ ಮುಡುಪಾಗಿಟ್ಟಿದ್ದಾರೆ. ಅಂಥದ್ರಲ್ಲಿ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಹಾಗೂ ಮಹಾನ್ ನಾಯಕರ ಬಗ್ಗೆ ಹೇಳುವುದಾದರೆ, ಮೊದಲನೇದಾಗಿ ನೆನಪಾಗುವುದು ಭಗತ್ ಸಿಂಗ್. ಭಗತ್ ಸಿಂಗ್ರವರು 1907 1931 ಭಾರತ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿ ಎಂದು ಹೇಳಬಹುದು. ಇವರು ಹುಟ್ಟು ಹೋರಾಟಗಾರರು. ಪಂಜಾಬಿನ ಜನರಲ್ ವಾಲಾ ತಾಲೂಕಿನ ಬಾಗ್ ಎಂಬ ಹಳ್ಳಿಯಲ್ಲಿ ಜನಿಸಿದವರು. ಇವರ ಜನನ 28 ಸೆಪ್ಟೆಂಬರ್ 1907 ಪಂಜಾಬ್ನ. ಇವರು ಭಾರತದ ಸ್ವತಂತ್ರ ಚಳವಳಿಯಲ್ಲಿ ನಾಯಕತ್ವವನ್ನು ಪಡೆದಂಥ ವ್ಯಕ್ತಿಯಾಗಿದ್ದರು. ಇವರು ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದರೂ ಸಹ ಇವರ ತಾಯಿ ಶ್ರೀಮತಿ ವಿದ್ಯಾವತಿ ಮತ್ತು ಇವರ ತಂದೆ ಜೀವ ವಿಮಾ ಕಂಪನಿಯಲ್ಲಿ ಏಜೆಂಟರಾಗಿ ವೃತ್ತಿ ಮಾಡುತ್ತಿದ್ದ ತಂದೆ ಕಿಶನ್ ಸಿಂಗ್ ಭಗತ್ ಮೇಲೆ ಅತೀವ ಪ್ರಭಾವವನ್ನು ಬೀರಿದರು. ಇವರ ಚಿಕ್ಕಪ್ಪ ಅಜಿತ್ ಸಿಂಗ್. ಈಗಾಗಲೇ ಅಜಿತ್ ಸಿಂಗ್ರವರು ಉಗ್ರ ಭಾಷಣಕಾರರಾಗಿದ್ದರು. ರೈತರ ನಡುವೆ ಹಲವಾರು ಚಳವಳಿಗಳನ್ನು ಸಂಘಟಿಸಿ ಬ್ರಿಟಿಷರು ಬಂಧನಕ್ಕೀಡಾಗಿದ್ದರು. ಅದೇ ರೀತಿ ಇವರ ಚಿಕ್ಕಪ್ಪ ಕೂಡ ಕೆಲವೊಂದು ಚಳವಳಿಯಲ್ಲಿ ಭಾಗವಹಿಸಿ ಸಂಘಟಿಸಿ ಬ್ರಿಟಿಷರು ಬಂಧನಕ್ಕೀಡು ಮಾಡಲು ಬಲೆ ನೇಯುತ್ತಿದ್ದರು. ಸಿಗದೆ ಅವರಿಗೆ ಚಳ್ಳೆಯನ್ನು ತಿನ್ನಿಸಿದರು. ಇದರೊಂದಿಗೆ ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷರು ನಡೆಸಿದ ಮಾರಣ ಹೋಮದಿಂದ ಉಂಟಾದ ರಕ್ತ ಕೆಂಪು ಕಳೆ ಅವರಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಬ್ಬಿಸಿ ಮನಸ್ಸಿನಲ್ಲಿ ಹೋರಾಟದ ಚಿತ್ತಾರ ಮೂಡಿಸಿತು. ಪಂಜಾಬಿನ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ನಿರಂತರಾಗಿದ್ದರು. ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಕಾರ್ತರ್ ಸಿಂಗ್ ಸರೋಬ್ ಅವರನ್ನು 1915 ಅವರ 20ನೇ ವಯಸ್ಸಿನಲ್ಲಿ ನೇಣಿಗೇರಿಸಲಾಗಿದೆ.

ಆಯಿತು. ರಾಷ್ಟ್ರ ವಿಮೋಚನೆಯೆಂದೇ ನನ್ನ ಗುರಿ. ಯಾವುದೇ ವ್ಯಕ್ತಿ ರಾಷ್ಟ್ರ, ಧರ್ಮ ಅಥವಾ ಜನಾಂಗದ ಮೇಲೆ ದ್ವೇಷ ಸಾಧಿಸಲು ನಾನಾವುದನ್ನು ಮಾಡಿಲ್ಲ. ನನಗೆ ಬೇಕಾಗಿರುವುದೊಂದೇ ಸ್ವತಂತ್ರ, ಅದೊಂದೇ ನನ್ನ ಕನಸು ಎಂಬ ಕೊನೆಯ ಮಾತುಗಳನ್ನು ಕ್ರಾಂತಿಕಾರಿಯಾಗಿ ನುಡಿದಿದ್ದರು.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್.

0: ತಪ್ಪಿಸಲು ನಿಜವಾದ ವಿಳಾಸವನ್ನ ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನ ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದ್ರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ

0: ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸ್ನೇಹ ಬಿ ಎಂ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಸ್ನೇಹ ಬಿ ಎಂ ರವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಸ್ನೇಹಿತರು, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಸ್ನೇಹ ಬಿ ಎಂ ರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ.

ಪ್ರೀತಿಯ ಚಿನ್ನದ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 35 ರೂಪಾಯಿ, ಸೌತೆಕಾಯಿ 25 ರೂಪಾಯಿ, ಎಂಸಿ 5 ರೂಪಾಯಿ, ಎಳುವನ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 26 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಆಗಲಕಾಯಿ 40 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 32 ರೂಪಾಯಿ, ಸೋರೆಕಾಯಿ 18 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 12 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 25 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆಯಲ್ಲಿ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೊಳೆರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರ ರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿ

ಗ್ಯಾರೇಜಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 53 ರೂಪಾಯಿ, ಪೆನ್ಸಿಲ್ ಬೀನ್ಸ್ 63 ರೂಪಾಯಿ, ಮೆಣಸಿನಕಾಯಿ 36 ರೂಪಾಯಿ, ಸೌತೆಕಾಯಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಡವನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪು ಮೆಣಸಿನಕಾಯಿ 30 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 43 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ.

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳನ್ನ.
2: ಗುಡ್ ಮಾರ್ನಿಂಗ್, ಮೈ ನೇಮ್ ಇಸ್ ಚಿನ್ಮಯಿ, ವಿ ಆರ್ ಸ್ಟಡಿಂಗ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್. ಅವರ್ ಸ್ಕೂಲ್ ನೇಮ್ ಇಸ್ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸರಗೂರು.

0: ವಂದೇ ಮಾತರಂ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳನ್ನು ಕೇಳಿದ್ರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಪೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ

53 ರೂಪಾಯಿ, ಪೆನ್ಸಿಲ್ ಬೀನಿಸ್ 63 ರೂಪಾಯಿ, ಮೆಣಸಿನಕಾಯಿ 36 ರೂಪಾಯಿ, ಸೌತೆಕಾಯಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಡವನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪು ಮೆಣಸಿನಕಾಯಿ 30 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 43 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ.

ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಿಯಾಚಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮಧುರೈ ಗಾಂಧಿ ಎಂದು ಪ್ರಸಿದ್ಧರಾದ ಎನ್ಎಂಆರ್ ಸುಬ್ಬರಾಮನ್ ರವರ ಜನ್ಮದಿನಾಚರಣೆ ಮತ್ತು ಸ್ವತಂತ್ರ ದಿನದ ಇಂದಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಎನ್ಎಂಆರ್ ಸುಬ್ಬರಾಮನ್ ರವರು ಗಾಂಧಿವಾದಿ ತತ್ವಗಳು, ಸರಳತೆ ಮತ್ತು ನಿಸ್ವಾರ್ಥ ಸಮಾಜ ಸೇವೆಯಿಂದಾಗಿ ಮಧುರೈ ಗಾಂಧಿ ಎಂದು ಕರೆಯಲಾಗುತ್ತದೆ. ಇವರು ಆಗಸ್ಟ್ 14, 1905 ತಮಿಳುನಾಡಿನ ಮಧುರೈನಲ್ಲಿ ಜನಿಸಿದರು. ಉನ್ನತ ಶಿಕ್ಷಣಕ್ಕಾಗಿ ಲಂಡನ್ಗೆ ಹೋಗುವುದನ್ನು ನಿರಾಕರಿಸಿ 1922 ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಿದರು. 1925 ಮಧುರೈ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು. 1930 ವೇದಾರಣ್ಯಂ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಧುರೈನಿಂದ ಯುವಕರನ್ನು ಮುನ್ನಡೆಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪತ್ನಿ ಪರ್ವತ ವರ್ತಿನಿಯವರೊಂದಿಗೆ 5 ವರ್ಷಗಳ ಕಾಲ ಕಾಟ್ ಬಂಧನದಲ್ಲಿ ಅನುಭವಿಸಿದರು. ಇವರು 1938-1942 ಮಧುರೈನ ನಗರ ಪಾಲಿಕೆಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು, ಅಂದರೆ ಪುರಪತಿಯಾಗಿ ಸೇವೆಯನ್ನು ಸಲ್ಲಿಸಿದರು. 1962-1967 ಮಧುರೈ ಕ್ಷೇತ್ರದಿಂದ ಸಂಸತ್ ಸದಸ್ಯರಾಗಿ ಅಂದರೆ ಎಂಪಿಯಾಗಿ ಆಯ್ಕೆಯಾದರು. ಹರಿಜನ ಸೇವಕ ಸಂಘದ ಮೂಲಕ ದಲಿತ ಹಾಗೂ ಬಡವರ ಅಭಿವೃದ್ಧಿಗಾಗಿ ಶ್ರಮಿಸಿದರು ಮತ್ತು ಹರಿಜನ ವಿದ್ಯಾ ನಿಲಯಗಳನ್ನು ಸ್ಥಾಪಿಸಿದರು. ಭೂದಾನ ಚಳುವಳಿ, ಅಂದರೆ ವಿನೋಬ ಭಾವೆರವರ ಭೂದಾನ ಚಳುವಳಿಗೆ ತಮ್ಮ 100 ಎಕರೆ ಭೂಮಿಯನ್ನು ದಾನವಾಗಿ ಮಾಡಿದರು. ಮಧುರೈನಲ್ಲಿ ದೇಶದ ಮೊದಲ ಗಾಂಧಿ ಮ್ಯೂಸಿಯಂ ಅಂದರೆ ಗಾಂಧಿ ಸ್ಮಾರಕ ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು

0: ವಹಿಸಿದರು. ಗಾಂಧೀಜಿಯವರ ಬರಹಗಳು ತಮಿಳುನಾಡು ಭಾಷೆಗೆ 12 ಸಂಪುಟಗಳಲ್ಲಿ ಪ್ರಕಟಿಸುವ ಸಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ಭಾರತ ಸರ್ಕಾರವು 2006 ಅವರ ಗೌರವಾರ್ಥವಾಗಿ ಅಂಚೆ ಚೀಟಿ ಬಿಡುಗಡೆ ಮಾಡಿತು. ಲಾರ್ಡ್ ಮೌಂಟನ್ ಬ್ಯಾಟನ್ ರವರು ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಆಗಿದ್ದರು. ಇವರ ಮೌಂಟ್ ಬ್ಯಾಟನ್ ಯೋಜನೆಯ ಮೂಲಕ 1947 ಆಗಸ್ಟ್ 14 ಮತ್ತು 15 ಭಾರತ ಹಾಗೂ ಪಾಕಿಸ್ತಾನದ ವಿಭಜನೆ ಮತ್ತು ಸ್ವಾತಂತ್ರ್ಯಕ್ಕೆ ಅಧಿಕೃತ ರೂಪುರೇಷೆ ಸಿದ್ಧವಾಯಿತು. ಈ ಯೋಜನೆಯ ಘೋಷಣೆಯು 1947 ಜೂನ್ 3 ಲಾರ್ಡ್ ಮೌಂಟನ್ ಬ್ಯಾಟನ್ ರವರು ಭಾರತ ವಿಭಜನೆ ಮತ್ತು ಅಧಿಕಾರದ ಹಸ್ತಾಂತರ ಯೋಜನೆಯನ್ನು ಪ್ರಕಟಿಸಿದರು. ಈ ಯೋಜನೆಯಲ್ಲಿ ಭಾರತದಿಂದ ಬೇರ್ಪಟ್ಟ ಪಾಕಿಸ್ತಾನವು 1947 ಆಗಸ್ಟ್ 14 ಅಧಿಕೃತವಾಗಿ ಸ್ವತಂತ್ರ ರಾಷ್ಟ್ರೀಯ ಅಸ್ತಿತ್ವತೆ ಪಡೆಯಿತು. ಮಧ್ಯರಾತ್ರಿ 12 ಅಂದರೆ ಆಗಸ್ಟ್ 15 ಪ್ರಾರಂಭದಲ್ಲಿ ಭಾರತವು ಅಧಿಕೃತವಾಗಿ ಸ್ವಾತಂತ್ರ್ಯವಾಯಿತು. ಸ್ವಾತಂತ್ರ್ಯದ ಸಂತೋಷದ ಜೊತೆಗೆ ಲಕ್ಷಾಂತರ ಜನರು ಸ್ಥಳಾಂತರದಿಂದ ಮತ್ತು ಗಲಭೆಗಳಿಗೆ ಕಾರಣವಾದ ಕರಾಳ ಈ ವಿಭಜನೆಯ ನೋವನ್ನು ಈ ದಿನವು ಒಳಗೊಂಡಿದೆ. 1940 ಆಗಸ್ಟ್ 14 ಭಾರತ ಹಾಗೂ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ನಡೆದ ಪ್ರಮುಖ ಘಟನೆಗಳು ಸಾಕಷ್ಟಿವೆ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸಿಯಾಚಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 53 ರೂಪಾಯಿ, ಪೆನ್ಸಿಲ್ ಬೀನಿಸ್ 63 ರೂಪಾಯಿ, ಮೆಣಸಿನಕಾಯಿ 36 ರೂಪಾಯಿ, ಸೌತೆಕಾಯಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಡವನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪು ಮೆಣಸಿನಕಾಯಿ 30 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 43 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 105 ಕುರಿತು SVYMನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು

0: ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ನಾವುಣ್ಣುವನ್ನಗಳು,
1: ನಾವುಣ್ಣುವನ್ನಗಳು,
0: ನಾವು ಕುಡಿ ಉದಕಗಳು,
1: ನಾವು ಕುಡಿ ಉದಕಗಳು,
0: ನಾವು ಉಸಿರುವ ಎಲರುಗಳು,
1: ನಾವು ಉಸಿರುವ ಎಲರುಗಳು,
0: ನಾವು ಉಡುವ ವಸ್ತ್ರ,
1: ನಾವು ಉಡುವ ವಸ್ತ್ರ,
0: ಭೂವ್ಯೋಮಗಳ,
1: ಭೂವ್ಯೋಮಗಳ
0: ಯಂತ್ರ ಸಂಘದ ಉತ್ಪನ್ನಗಳು,
1: ಯಂತ್ರ ಸಂಘದ ಉತ್ಪನ್ನಗಳು,
0: ಜೀವವೆರಡರ ಶಿಶುವು ಮಂಕುತಿಮ್ಮ,
1: ಜೀವವೆರಡರ ಶಿಶುವು ಮಂಕುತಿಮ್ಮ.
0: ಕಳೆದ ಮುಕ್ತಕದಲ್ಲಿ ನಾವು ನೋಡಿದಂತೆ ಬರೀ ಸೂರ್ಯ ಅಲ್ಲ, ಬರೀ ಭೂಮಿ ಅಲ್ಲ, ಎರಡರ ಸಹಕಾರದಿಂದ ಜೀವ ಪೋಷಣೆ ನಡೀತಾ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಅದನ್ನು ಮತ್ತಷ್ಟು ವಿಸ್ತರಿಸಿ ಸ್ಪೆಸಿಫಿಕ್ ಆದಂಥ ಅಂಶಗಳನ್ನು ಉದಾಹರಣೆಯಾಗಿ ಕೊಟ್ಟು ಇಲ್ಲಿ ಡಿ ವಿ ಜಿ ಅವರು ಅದನ್ನು ಮತ್ತೆ ಹೇಳ್ತಾರೆ. ಈಗ ನಾವು ನಮ್ಮ ಪೋಷಣೆಗಾಗಿ ಆಹಾರ ಸೇವನೆ ಮಾಡ್ತೀವಿ. ಆ ಆಹಾರ ಬಂದದ್ದೆಲ್ಲಿಂದ ಅಂತ ಪ್ರಶ್ನೆ ಬಂದಾಗ ಅದು ಬಂದದ್ದು ತಿರ್ಗಾ ಕಳೆದ ಮುಕ್ತಕದಲ್ಲಿ ನೋಡಿದಂತೆ ಭೂಮಿಯಲ್ಲಿರುವಂತಹ ಸಾರವನ್ನು ರಸವನ್ನು ಅದು ಹೀರ್ಕೊಂಡು ಬೆಳೀತು. ಸೂರ್ಯನಿಂದ ಬಂದಂತಹ ಶಕ್ತಿಯನ್ನು ಅದು ಧಾನ್ಯವಾಗಿ ಕನ್ವರ್ಟ್ ಮಾಡಿ ಪರಿವರ್ತನೆಗೊಳಿಸಿ ಧಾನ್ಯವನ್ನು ನಮಗೆ ಕೊಡ್ತು. ಆ ಧಾನ್ಯವನ್ನು ನಾವು ಅನ್ನವಾಗಿ ಪರಿವರ್ತನೆಗೊಳಿಸಿ ಅನ್ನವನ್ನು ನಾವು ತಿಂತಾ ಇದ್ದೀವಿ. ಸೊ ಅಲ್ಲಿ ಮತ್ತೆ ಭೂಮಿ ಮತ್ತು ಸೂರ್ಯ ಇವೆರಡೂ ಕೂಡ ಏಕೀಭವಿಸಿ ನಮಗೆ ಅನ್ನವನ್ನು ಕೊಡ್ತಾ ಇವೆ. ಅದೇ ರೀತಿಯಲ್ಲಿ ನಾವು ಕುಡಿಯುವ ಉದಕಗಳು, ಸೊ ನೀರು, ಅದು ಎಲ್ಲಿ ನಮಗೆ ನೀರು ಎಲ್ಲಿಂದ ಸಿಗ್ತಾ ಇದೆ? ಇವತ್ತಿನ ದಿನದಲ್ಲಿ ಮೇಲ್ಮೈ ನೀರು, ಸರ್ಫೇಸ್ ವಾಟರ್, ಯಾವುದೋ ಬಾವಿ ಕೆರೆ ಅದನ್ನೆಲ್ಲ ನಾವು ನೀರು ನೋಡ್ತೀವಿ, ಅಥವಾ ಭೂಮಿಯ ಒಳಗಿರುವಂಥ ಅಂತರ್ಜಲ ಅದನ್ನು ನಾವು ನೋಡ್ತೀವಿ. ಈ ಭೂಮಿಯ ಮೇಲಿರುವಂತಹ ಜಲ, ಭೂಮಿಯ ಒಳಗಿರುವಂತಹ ಜಲಕ್ಕೂ ಆಕಾಶದಲ್ಲಿರುವಂತಹ ಮೋಡೆಗಳಿಗೂ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಇದರಿಂದಲೇ ಅದಾಗಿರೋದು. ಸೊ ಭೂಮಿಯ ಮೇಲಿದ್ದಂತಹ ನೀರು ಆಕಾಶದಲ್ಲಿ ಮೋಡವಾಗಿ ಹೇಗೆ ಹೋಗೋದಕ್ಕೆ ಸಾಧ್ಯ ಆಯಿತು? ಅದು ರವಿ ಮಾತ್ರದಿಂದಲೇ, ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದು ಅದು ಆವಿಯಾಗಿ ಮೇಲೆ ಹೋಗಿ ಮೋಡವಾಯಿತು. ಮೋಡವಾಗಿ ಗಾಳಿಯ ಪ್ರಭಾವದಿಂದ ಬೇರೆ ಯಾವುದೋ ಒಂದು ಜಾಗಕ್ಕೆ ಹೋಯಿತು. ನೀರಿದ್ದಂತಹ ಭೂಮಿಯ ಸ್ಥಾನದ ಮೇಲೆ ಆವಿಯಾಗಿ ಹೋದಂತಹ ಮೋಡ ನೀರಿಲ್ಲದ ಯಾವುದೋ ಭೂಮಿಯ ಜಾಗಕ್ಕೆ ಹೋಗಿ ಅಲ್ಲಿ ಮಳೆಯನ್ನು ಗರಿತಾ ಇದೆ. ಸೊ ಹಾಗಾಗಿ ನೀರಿನ ಚಕ್ರವನ್ನು ನಾವು ನೋಡಿದಾಗ ಭೂಮಿಯ ಮೇಲೆ ಒಂದು ಜಾಗದಲ್ಲಿ ಸ್ಥಿರವಾಗಿ ನಿಂತಹ ನೀರಿನ ಒಂದು ನೆಲೆ ಆಕಾಶಕ್ಕೆ ಆವಿಯಾಗಿ ಹೋಗಿ ಮೋಡದ ರೂಪದಲ್ಲಿ ಬೇರೊಂದು ಜಾಗಕ್ಕೆ ಹೋಗಿ ಮಳೆಯಾಗಿ ಇನ್ಯಾವುದೋ ಜೀವದ ಪೋಷಣೆಯಲ್ಲಿ ತೊಡಗಿದೆ. ಸೊ ಹಾಗೆ ನಾವು ಕುಡಿತಾ ಇರುವಂತಹ ನೀರು ಕೂಡ ಅದು ನಮಗೆ ಭೂಮಿಯಿಂದ ಸಿಗ್ತಾ ಇದೆಯೇನೋ ಅಂತ ಅನಿಸಿದ್ರೂ ಅದು ರವಿಯ ಕೆಲಸದಿಂದ ಬೇರೆ ಕಡೆಗೆ ಹೋಗಿ ಬೇರೆಯ ಒಂದು ಜೀವದ ಪೋಷಣೆಯಲ್ಲಿ ಅದು ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗೆ ನಾವು ಉಸಿರುವ ಎಲರುಗಳು, ಈ ಗಾಳಿ ಬೀಸುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಾವೆಲ್ಲರೂ ಅನುಭವಿಸ್ತೀವಿ. ಸೊ ಅದಕ್ಕೆ ನೀನು ಈ ಊರಿನಲ್ಲಿ ಮಾತ್ರ ಇರಬೇಕಪ್ಪ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಈ ಊರಿನ ಗಾಳಿ ಪಕ್ಕದ ಊರಿಗೆ ಆಟೋಮ್ಯಾಟಿಕ್ಕಾಗಿ ಹೋಗ್ತಾ ಇರುತ್ತೆ, ಯಾಕೆ ಅಲ್ಲಿ ಯಾವುದೇ ತಡೆಗೋಡೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಲ್ಲೇ ಅನೇಕ ವೈವಿಧ್ಯತೆಗಳಿರೋದನ್ನು ನಾವು ನೋಡ್ತೀವಿ. ಅದರಲ್ಲಿರುವಂತಹ ಅನೇಕ ರಾಸಾಯನಿಕಗಳಿಂದಲೇ ನಾವು ಬದುಕೋದಿಕ್ಕೆ ಸಾಧ್ಯ ಆಗ್ತದಲ್ಲ, ಆಕ್ಸಿಜನ್ ಇದೆ, ಮತ್ತೊಂದಿದೆ, ಇನ್ನೊಂದಿದೆ. ಸೊ ಇದೆಲ್ಲವೂ ಇರೋದ್ರಿಂದ ಜೀವ ಪೋಷಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಉಡುವ ವಸ್ತ್ರಗಳು, ಅದರಲ್ಲಿ ವೈವಿಧ್ಯತೆ ಇದ್ದರೂ ಕೂಡ ನಾವು ಕಳೆದ ಸರ್ತಿ ಕೂಡ ನೋಡಿದ್ವಿ, ಕಾಟನ್ ಅನ್ನೋದು ಒಂದು ಮೂಲ ವಸ್ತು. ಆ ಮೂಲ ವಸ್ತುವಿನಿಂದ ಅನೇಕ ರೀತಿಯ ಬಟ್ಟೆಗಳು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆ ಅದಕ್ಕೂ ಕೂಡ, ಆ ವಸ್ತ್ರದ ಉತ್ಪಾದನೆಗೂ ಕೂಡ ರವಿ ಭುವಿ ಈ ಎರಡೂ ಇರಲೇಬೇಕು. ಸೊ ಹಾಗಾಗಿ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗುವ ಪ್ರತಿಯೊಂದು ಅಂಶವೂ ಕೂಡ ಭೂ ವ್ಯೋಮಗಳ ಸಂಘ. ಭೂ ವ್ಯೋಮಗಳು, ಭೂಮಿ ಮತ್ತು ಆಕಾಶದಲ್ಲಿರುವಂತಹ ಎಲ್ಲ ಶಕ್ತಿಯುತವಾದಂತಹ ಸೆಲೆಸ್ಟಿಯಲ್ ಬಾಡೀಸ್, ಆ ಸೂರ್ಯ ಇತ್ಯಾದಿಗಳೇನು ಹೇಳ್ತೀವಿ,

0: ಅದರ ಒಂದು ಸಂಯೋಜನೆಯಿಂದ ಆಗ್ತಾ ಇರುವಂತಹ ಒಂದು ಉತ್ಪನ್ನಗಳು. ನಮಗೆ ಸಂಘ ಅನ್ನುವಂಥ ಪದವನ್ನು ಇಲ್ಲಿ ಡಿ ವಿ ಜಿಯವರು ಉಪಯೋಗಿಸಿದ್ದಾರೆ. ಸಂಘ ಅಂತ ಅನ್ನುವಂಥದ್ದು ಅದು ಸಂಘಟನೆ ಅಥವಾ ಏಕೀಕರಣ, ಒಂದುಗೂಡಿಸುವಿಕೆ ಅನ್ನುವಂಥ ಅರ್ಥ. ಅದು ನಮಗೆ ಗೊತ್ತಿದೆ. ಅಂದರೆ ನಮಗೆ ನಮ್ಮೆಲ್ಲ ಹಳ್ಳಿಗಳಲ್ಲಿ ಇವಾಗ ಸಂಘಗಳು ಅಂತ ಇರ್ತವೆ ಅಲ್ವಾ. ಅದೇ ಉದಾಹರಣೆಯನ್ನು ನಾವು ಆ್ಯಕ್ಚುಲಿ ಈಗ ತೊಗೊಂಡು ನಾವು ಅದನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಪ್ರತಿಯೊಂದು ಊರಲ್ಲೂ ಕೂಡ ಈ ಸಂಘಗಳು ಅಂತ ಇರ್ತವೆ. ಆ ಸಂಘಗಳ ಪೂರ್ಣ ಹೆಸರೇನು? ಸ್ವಸಹಾಯ ಸಂಘಗಳು ಅಂತ, ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವಂಥ ಸಂಘಗಳು. ಸೊ ಆ ಸಂಘದಲ್ಲಿ ಏನಿರ್ತವೆ, ಒಂದು 8 ಜನರ ಸದಸ್ಯತ್ವ ಹೊಂದಿರುವಂಥ ಒಂದು ಗುಂಪದು. ಸೊ ಆ ಗುಂಪಿನಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ಹಿನ್ನೆಲೆಯಿಂದ ಬಂದಿರ್ತಾರೆ, ತಮ್ಮದೇ ಆದಂತಹ ಶಕ್ತಿಗಳನ್ನು ಅವ್ರು ಹೊಂದಿರ್ತಾರೆ. ಒಂದು ಗುಂಪಿನಲ್ಲಿದ್ದರೂ ಕೂಡ ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಥರ ಇರುತ್ತೆ, ಹೌದಲ್ವಾ. ಸೊ ಹೀಗೆ ಒಂದು ಉದಾಹರಣೆಯಾಗಿ ಒಂದು ಯಾವುದೋ ಒಂದು ಸಂಘ ಇದೆ, ಆ ಸಂಘದವರೆಲ್ಲ ಸೇರಿ ಯಾವುದೋ ಒಂದು ಉತ್ಪನ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ರಾಗಿ ಉಪಯೋಗಿಸ್ಕೊಂಡು ಮಾಡುವಂತಹ ರಾಗಿ ಹುರಿಟ್ಟಿನ ಒಂದು ಉತ್ಪನ್ನವೇ ಇರಬಹುದು, ಅಥವಾ ರಾಗಿಯಿಂದ ಮಾಡುವಂಥ ಹಪ್ಪಳ ಸಂಡಿಗೆ ಇರ್ಬೋದು, ಚಕ್ಲಿ ಇರ್ಬೋದು, ಅಥವಾ ಹಿಂದಿನ ಕಾಲದಲ್ಲೂ ಕೂಡ ಮಾಡ್ತಾ ಇದ್ದಂತಹ ಗಂಧದ ಕಡ್ಡಿ ಮಾಡುವಂಥದ್ದು ಇರ್ತಾ ಇತ್ತು. ಸೊ ಹೀಗೆ ಬೇರೆ ಬೇರೆ ಉತ್ಪನ್ನಗಳ ಉದಾಹರಣೆ ನಮಗೆ ನೆನಪಿನಲ್ಲಿದೆ ಈಗಲೂ ಕೂಡ, ಅದನ್ನು ನಾವು ನೆನಪಿಸ್ಕೊಳ್ಳೋಣ. ಅದನ್ನು ಮಾಡಬೇಕಾದ್ರೆ ಬೇರೆ ಬೇರೆ ಚಟುವಟಿಕೆಗಳಿರ್ತವೆ. ಈಗ ರಾಗಿ ಹುರಿಟ್ಟನ್ನೇ ಮಾಡಬೇಕು ಅಂತಂದರೆ ರಾಗಿ ಕೊಂಡ್ಕೊಂಬರಕ್ಕೆ ಒಬ್ರು ಇರ್ತಾರೆ, ರಾಗಿನ ನೆನೆ ಹಾಕಕ್ಕೆ ಒಬ್ರು ಇರ್ತಾರೆ, ರಾಗಿನ ಪೀಸಿಸ್ಕೊಂಡು ಬರೋಕ್ಕೆ ಒಬ್ರು ಇರ್ತಾರೆ, ಅದೆಲ್ಲ ಮಾಡಿದ ನಂತರ ಪ್ಯಾಕ್ ಮಾಡೋಕ್ಕೆ ಒಬ್ರು ಇರ್ತಾರೆ, ಇನ್ಯಾರೋ ಒಬ್ರು ಓಡಾಡಿಕೊಂಡು ಅದರ ಮಾರ್ಕೆಟಿಂಗ್ ಮಾಡಬೇಕು. ಸೊ ಈ ಉತ್ಪನ್ನ, ಸಂಘದ ಉತ್ಪನ್ನ ಅಂತ ನಾವು ನೋಡಿದಾಗ ಈ ಅನೇಕ ಶಕ್ತಿಗಳು ಏಕಕಾಲಕ್ಕೆ ಒಂದುಗೂಡಿದಾಗ ಮಾತ್ರ ಆ ಉತ್ಪನ್ನ ಅನ್ನುವಂಥದ್ದು ಯಶಸ್ವಿಯಾಗಿ ಅವರು ನಿರ್ವಹಿಸಿದಂಗಾಗುತ್ತೆ. ಹಾಗೇನೆ ಅದೇ ಒಂದು ಉದಾಹರಣೆಯನ್ನೇ ನಾವು ಈ ಸೃಷ್ಟಿಗೂ ಕೂಡ ಅನ್ವಯ ಮಾಡೋದಾದರೆ, ಸೃಷ್ಟಿಯಲ್ಲಿ ಹೆಂಗೆ ಸಂಘದ ಒಂದು ಸದಸ್ಯರು ಇರ್ತಾರೋ ಹಾಗೆ ಸೃಷ್ಟಿಯ ಅನೇಕ ಸದಸ್ಯರಿದ್ದಾರೆ. ಭೂ ವ್ಯೋಮಾದಿಗಳು ಇವೆಲ್ಲವೂ ಕೂಡ ಆ ಸಂಘದ ಸದಸ್ಯರು. ಯಾವುದೊಂದು ಇಲ್ಲದೆ ಹೋದರೂ ಕೂಡ ಸಂಘದ ಉತ್ಪನ್ನ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಹಾಗೆ ಇವೆಲ್ಲವೂ ಕೂಡ ಏಕಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರೋದರಿಂದ ಜೀವ ಅನ್ನುವಂಥದ್ದು ಇದೆ. ಆ ಜೀವ ಅನ್ನುವಂಥದ್ದು ಹಾಗಾಗಿ ಈ ಎರಡರ ಶಿಶು, ಭೂ ಮತ್ತು ವ್ಯೋಮ ಈ ಎರಡರ ಶಿಶು, ಮಗು ಅಂದರೆ ಪ್ರಾಡಕ್ಟ್, ಅದರಿಂದ ಬಂದಿರುವಂಥ ಒಂದು ಪ್ರಾಡಕ್ಟ್. ಅದು ಸಮರ್ಪಕವಾಗಿ ಕೆಲಸ ಮಾಡಬೇಕಾದ್ರೆ ಈ ಎರಡೂ ಕೂಡ ಇರಬೇಕು. ಅದನ್ನು ಜೀವಿಯ ದೃಷ್ಟಿಯಿಂದ ನೋಡಿದರೆ ನಾನು ಜೀವಿಯಾಗಿ ಇರೋದಕ್ಕೆ ಸಹಕಾರಿಯಾಗಿರುವಂಥದ್ದು, ಸಹಕಾರಿ ಅನ್ನೋದಿರಲಿ ಕಾರಣೀಭೂತವಾಗಿರುವಂಥವು ಯಾವುವು? ಭೂಮಿ ಮತ್ತು ವ್ಯೋಮ, ರವಿ ಮತ್ತು ಭೂವಿ. ಸೊ ಜೀವಿಯಾಗಿ ನನ್ನ ಅಸ್ತಿತ್ವಕ್ಕೆ ಕಾರಣವಾದಂತಹ, ನನ್ನ ಪೋಷಣೆಗೆ ಕಾರಣವಾದಂತಹ ರವಿ ಮತ್ತು ಭೂವಿಯ ಬಗ್ಗೆ ನಮಗೆ ಗೌರವವಿರಬೇಕಾಗಿರುವಂಥದ್ದು ಧರ್ಮ ಅಲ್ವಾ? ಸೊ ಆ ಒಂದು ಕೃತಜ್ಞತಾ ಭಾವದಿಂದ ನಾವು ಸೃಷ್ಟಿಯನ್ನು ನೋಡಿದಾಗ ಸೃಷ್ಟಿಯ ಭಾಗವಾಗಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರ ವಿರುದ್ಧವಾಗಿ ಅಲ್ಲ, ಆದರೆ ಅದಕ್ಕೆ ಪರೋಕ್ಷವಾಗಿಯಾದರೂ ಸಹಕಾರಿಯಾಗಿ ನಮ್ಮ ಜೀವನವನ್ನು ನಾವು ನಡೆಸಬೇಕಪ್ಪ ಅನ್ನುವಂಥ ಜವಾಬ್ದಾರಿ ನಮಗೆ ಅರ್ಥ ಆಗುತ್ತೆ. ಸೊ ಹಾಗೆ ಭೂ ವ್ಯೋಮಗಳ ಬಗ್ಗೆ ನಾವು ಗೌರವದಿಂದ ನಡ್ಕೊಳ್ಳೋಣ. ಆ ಸಂಘದ ಈ ಸಂಘಟನೆಯ ಪ್ರಕೃತಿಯ ಸಂಘಟನೆಯ ಉತ್ಪನ್ನಗಳಾದಂಥ ನಾವು ಅದಕ್ಕೆ ಪೂರಕವಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಣ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 105 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಚಿನ್ನಕ್ಸ್ವಾಮಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರೆ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು 2026 ಇಸ್ವಿಯ ಆಗಸ್ಟ್ ತಿಂಗಳ 14

ನಾಲ್ಕನೇ ತಾರೀಕಿನ ಶುಕ್ರವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ದತ್ತಾಂಶ ಸಂಗ್ರಹಕ್ಕೆ ಸಮಸ್ತ ಡಿಜಿಟಲ್ ವೇದಿಕೆ. ನಿವೃತ್ತ ನೌಕರರಿಗೆ ಸಂಧ್ಯಾ ಕಿರಣ. ದಾಖಲೆಯ ನೋಂದಣಿ. ಮೈಸೂರಲ್ಲಿ ಬಿರುಸು ಮಳೆ. ಹುಲಿ ಹಾವಳಿ ತಡೆಗೆ ರೈತರ ಆಗ್ರಹ. ಗುಟ್ಕಾ ನಿಷೇಧ ಆದೇಶ ವಾಪಸ್ಗೆ ಮನವಿ. ಆಯುಷ್ ವೈದ್ಯಾಧಿಕಾರಿ ಬಿಡುಗಡೆಗೆ ತಡೆ. ಏರ್ಟೆಲ್ 1.5 GB ಪ್ರೀಪೇಯ್ಡ್ ಯೋಜನೆಗಳು ಸ್ಥಗಿತ. ವ್ಯಾಪಾರ ಕೊರತೆ 3 ಲಕ್ಷ ಕೋಟಿ. ಜಿಯೋ ಕಾರ್ಡ್ನಲ್ಲಿ ಬ್ಯಾಂಕ್ ಆಫ್ ಅಮೆರಿಕ 18,268 ಕೋಟಿ ಹೂಡಿಕೆ. ಫಿಫಾ ಆಸಿಯಾನ್ ಕಪ್ ಇಂದೇ ಸರಿದ ಭಾರತ ತಂಡ. ಧಾರವಾಡದಲ್ಲಿ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 16ರ ಘಟ್ಟಕ್ಕೆ ಹೇಮಂತ್ ಮೇಘಶ್ರೀ. ಸಿಂಗ್ಫೀಲ್ಡ್ ಕಪ್ ಚೆಸ್ ಅಗ್ರಸ್ಥಾನಕ್ಕಿರಿದ ವೆಸ್ಲಿಸೋ. ನಿರೀಕ್ಷೆಗಳ ಭಾರಕ್ಕೆ ನಲುಗಿದ ಗುಕೇಶ್. ದೇವದತ್ತ ಪರಿಶ್ರಮಕ್ಕೆ ಫಲ ಸಿಗುವುದೇ. ಲಂಕಾ ಸ್ಪಿನ್ ಜೋಡಿ ಮಾಡುತ್ತೆ ಮೋಡಿ. ದಾವಣಗೆರೆ ಜೋಡಿಗೆ ಮುಖ್ಯ ಕೋಚ್ ಹೊಣೆ. ಹಲ್ಲೆ ಲಂಕಾ ಕ್ರಿಕೆಟ್ ಕೋಚ್ ಸಾವು. ಕಾಮನ್ವೆಲ್ತ್ ಫೆನ್ಸಿಲ್ 35 ಪದಕ ಗೆದ್ದ ಭಾರತಕ್ಕೆ ಸಮಗ್ರ ಪ್ರಶಸ್ತಿ. ಪ್ರಮುಖಾಂಶಗಳ ವಿವರಣೆ. ದತ್ತಾಂಶ ಸಂಗ್ರಹಕ್ಕೆ ಸಮಸ್ತ ಡಿಜಿಟಲ್ ವೇದಿಕೆ. ಬೆಂಗಳೂರು ಆಶಾ ಹಾಗೂ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಕ್ಷೇತ್ರ ಮಟ್ಟದಲ್ಲಿ ದತ್ತಾಂಶ ಸಂಗ್ರಹಿಸಲು ಆರೋಗ್ಯ ಇಲಾಖೆಯು ಸಮಸ್ತ ಡಿಜಿಟಲ್ ವೇದಿಕೆಯನ್ನು ಸೃಷ್ಟಿಸಿದೆ. ಈ ಬಗ್ಗೆ ಇಲಾಖೆ ಆದೇಶ ಹೊರಡಿಸಿದೆ. ಸದ್ಯಕ್ಕೆ ಕೈ ಬರಹದ ಮೂಲಕ ದತ್ತಾಂಶಗಳನ್ನು ನಮೂದಿಸಲಾಗುತ್ತಿದೆ. ರಾಜ್ಯದ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಪ್ರಮುಖ ಅಂಗವಾಗಿದ್ದಾರೆ. ಅವರು ನಿರ್ವಹಿಸುತ್ತಿರುವ ಕೈ ಬರಹದ ದಾಖಲೆಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ದತ್ತಾಂಶದ ನಿಖರತೆ ಲಭ್ಯತೆ ಹಾಗೂ ವಿಶ್ಲೇಷಣೆಯಲ್ಲಿ ಸಮಸ್ಯೆಯಾಗುತ್ತಿದೆ ಎಂದು ತಿಳಿಸಲಾಗುತ್ತಿದೆ. ನಿವೃತ್ತ ನೌಕರರಿಗೆ ಸಂಧ್ಯಾ ಕಿರಣ. ಬೆಂಗಳೂರು 70 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ರಾಜ್ಯ ಸರ್ಕಾರದ ನಿವೃತ್ತ ನೌಕರರು, ಕುಟುಂಬ ಪಿಂಚಣಿದಾರರು ಹಾಗೂ ಅವರ ಅರ್ಹ ಅವಲಂಬಿತ ಅಂಗವಿಕಲ ಮಕ್ಕಳಿಗೆ ಆರೋಗ್ಯ ಭದ್ರತೆ ಒದಗಿಸುವ ಉದ್ದೇಶದಿಂದ ಸಂಧ್ಯಾ ಕಿರಣ ಹೆಸರಿನಲ್ಲಿ ನಗದುರಹಿತ ಆರೋಗ್ಯ ಯೋಜನೆ ಜಾರಿಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಮೈಸೂರಲ್ಲಿ ಬಿರುಸು ಮಳೆ. ಮೈಸೂರು ನಗರ ಹಾಗೂ ಸುತ್ತಮುತ್ತಲ ಗುರುವಾರ ಮಧ್ಯಾಹ್ನ ಕೆಲ ಹೊತ್ತು ಜೋರು ಮಳೆಯಾಗಿದ್ದು ಬಿಸಿಲ ಬೇಗಿಯಿಂದ ಕಂಗೆಟ್ಟಿದ್ದ ಮಂದಿಗೆ ಆಶ್ಲೇಷ ವರ್ಷಧಾರೆ ತಂಪನ್ನ ಎರೆಯಿತು. ಮಳೆ ಕೊರತೆ ಫಸಲ್ ಬಿಮಾ ಯೋಜನೆಗೆ 33.60 ಲಕ್ಷ ರೈತ ಅರ್ಜಿ, ದಾಖಲೆಯ ನೋಂದಣೆ. ಬೆಂಗಳೂರು ಮಳೆ ಕೊರತೆಯಾಗಿರುವುದರಿಂದ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ದಾಖಲೆ ಪ್ರಮಾಣದಲ್ಲಿ ಬೆಳೆ ವಿಮೆಗೆ ನೋಂದಣಿ ಮಾಡಿಸಿದ್ದಾರೆ. ಕಳೆದ ವರ್ಷಕ್ಕಿಂತ ಶೇಕಡಾ 60.65ರಷ್ಟು ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ. ಸ್ಥಳಕ್ಕೆ ಆಂಬ್ಯುಲೆನ್ಸ್ ತಲುಪಲು 10 ನಿಮಿಷ ಕಳವು. ನವದೆಹಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತ ನಡೆದ ಸ್ಥಳಕ್ಕೆ 10 ನಿಮಿಷಗಳ ಒಳಗಾಗಿ ಆಂಬ್ಯುಲೆನ್ಸ್ ತಲುಪಬೇಕು, ಇಲ್ಲವಾದರೆ 10,000 ದಂಡ ವಿಧಿಸಲಾಗುವುದು ಎಂಬ ನಿಯಮವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಾರಿಗೊಳಿಸಿದೆ. ಹುಲಿ ಹಾವಳಿ ತಡೆಗೆ ರೈತರ ಆಗ್ರಹ. ಹುಣಸೂರು ತಾಲೂಕಿನ ಹನಗೋಡು ಹೋಬಳಿ ಭಾಗದಲ್ಲಿ ಹುಲಿಯ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದು ಅರಣ್ಯ ಇಲಾಖೆ ಹುಲಿ ಸೆರೆಗೆ ಕ್ರಮ ವಹಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಸತ್ಯ ಫೌಂಡೇಶನ್ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗುರುವಾರ ರೈತರು ಮನವಿ ಸಲ್ಲಿಸಿದರು. ಗುಟ್ಕಾ ನಿಷೇಧ ಆದೇಶ ವಾಪಸ್ಗೆ ಮನವಿ. ಬೆಂಗಳೂರು ತಂಬಾಕು ಮತ್ತು ನಿಕೋಟಿನ್ ಅಂಶವುಳ್ಳ ಉತ್ಪನ್ನಗಳನ್ನು ನಿಷೇಧಿಸಿ ಆಹಾರ ಸುರಕ್ಷತಾ ಆಯುಕ್ತರು ಹೊರಡಿಸಿರುವ ಆದೇಶದಿಂದ ಅಡಿಕೆ ಬೆಳೆಗಾರರಿಗೆ ತೊಂದರೆ ಉಂಟಾಗಲಿದೆ, ಹೀಗಾಗಿ ಆದೇಶವನ್ನು ಹಿಂಪಡೆಯಬೇಕು ಎಂದು ಶಾಸಕ ವಿನಿಯೋಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಆಯುಷ್ ವೈದ್ಯಾಧಿಕಾರಿ ಬಿಡುಗಡೆಗೆ ತಡೆ. ಬೆಂಗಳೂರು ರಾಷ್ಟ್ರೀಯ ಗ್ರಾಮೀಣ ಆಯುಷ್ ಮಿಷನ್ ಯೋಜನೆಯಡಿ ರಾಜ್ಯದ ವಿವಿಧ ಸರ್ಕಾರಿ ಆಸ್ಪತ್ರೆಗಳಲ್ಲಿ 2007 ಮತ್ತು 2008ರಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಆಯುಷ್ ವೈದ್ಯಾಧಿಕಾರಿಗಳನ್ನು ಸದ್ಯ ಸೇವೆಯಿಂದ ಬಿಡುಗಡೆಗೊಳಿಸದಂತೆ ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿದೆ. ಏರ್ಟೆಲ್ 1.5 GB ಪ್ರೀಪೇಯ್ಡ್ ಯೋಜನೆಗಳು ಸ್ಥಗಿತ. ನವದೆಹಲಿ ದಿನನಿತ್ಯ 1.5 GB ಡೇಟಾ ಮತ್ತು ಅನಿಯಮಿತ ಕರೆ ಸೌಲಭ್ಯ ನೀಡಿರುವ ಎಲ್ಲ ಪ್ರೀಪೇಯ್ಡ್ ಯೋಜನೆಗಳನ್ನು ಭಾರತೀಯ ಏರ್ಟೆಲ್ ಕಂಪನಿಯು ಸ್ಥಗಿತಗೊಳಿಸಿದೆ. ವ್ಯಾಪಾರ ಕೊರತೆ 3 ಲಕ್ಷ ಕೋಟಿ. ನವದೆಹಲಿ ಪ್ರಸಕ್ತ ಆರ್ಥಿಕ ವರ್ಷದ ಆರಂಭದಿಂದ ದೇಶದ ರಫ್ತು ಮತ್ತು ಆಮದು ನಡುವಿನ ಅಂತರವಾದ ವ್ಯಾಪಾರ ಕೊರತೆಯು ಏರಿಕೆಯಾಗುತ್ತಲೇ ಇದೆ. ಜುಲೈ ತಿಂಗಳಲ್ಲಿ ದೇಶದ ವ್ಯಾಪಾರ ಕೊರತೆಯು 3.05 ಲಕ್ಷ ಕೋಟಿಗೆ ತಲುಪಿದೆ. ಇದು 6 ತಿಂಗಳ ಗರಿಷ್ಠ ಮಟ್ಟವಾಗಿದೆ. ಜಿಯೋ ಕ್ರೆಡಿಟ್ನಲ್ಲಿ ಬ್ಯಾಂಕ್ ಆಫ್ ಅಮೆರಿಕ 18,268 ಕೋಟಿ ಹೂಡಿಕೆ. ಬೆಂಗಳೂರು ಜಿಯೋ ಕ್ರೆಡಿಟ್ ಲಿಮಿಟೆಡ್ ಕಂಪನಿಯು ಶೇಕಡಾ 49.8% ಷೇರುಗಳನ್ನು ಖರೀದಿಸಲು ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಜೊತೆ ಬ್ಯಾಂಕ್ ಆಫ್ ಅಮೆರಿಕ ಒಪ್ಪಂದ ಮಾಡಿಕೊಂಡಿದೆ.

ಫಿಫಾ ಅಸೋಸಿಯೇಷನ್ ಕಪ್ ಇಂದೇ ಸರಿದ ಭಾರತ ತಂಡ. ನವದೆಹಲಿ ಚೊಚ್ಚಲ ಫಿಫಾ ವಿಶ್ವಕಪ್ ಅಸೋಸಿಯೇಷನ್ ಕಪ್ ಫುಟ್ಬಾಲ್ ಟೂರ್ನಿಯದಿಂದ ಭಾರತವು ಹಿಂದೆ ಸರಿದಿದೆ. ಅದರ ಬದಲು 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡ ವಿರುದ್ಧ ತವರಿನಲ್ಲಿ ಅಕ್ಟೋಬರ್ನಲ್ಲಿ ನಡೆಯುವ ಸ್ನೇಹ ಸೌಹಾರ್ದ ಪಂದ್ಯಕ್ಕೆ ಆತಿಥ್ಯ ನೀಡಲಿದೆ ಎಂದು ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಉಪ ಮಹಾ ಕಾರ್ಯದರ್ಶಿ ಎಂ ಸತ್ಯನಾರಾಯಣ ರವರು ಗುರುವಾರ ತಿಳಿಸಿದ್ದಾರೆ. 16 ಘಟ್ಟಕ್ಕೆ ಹೇಮಂತ್ ಮೇಘಶ್ರೀ. ಧಾರವಾಡ 5 ಶ್ರೇಯಾಂಕದ ಆಟಗಾರ ಹೇಮಂತ್ ಕೌಡಾರವರು ಯಾನಿಕ್ಸ್ ಸನ್ರೈಸರ್ಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ವತಿಯಿಂದ ಎನ್ಆರ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದ 32 ಘಟ್ಟದ ಪಂದ್ಯದಲ್ಲಿ ಹೇಮಂತ್ 15-8, 15-7 ಪ್ರಣವ್ ವಿರುದ್ಧ ಸುಲಭ ಜಯ ಸಾಧಿಸಿದರು. ಸಿಂಗ್ಫೀಲ್ಡ್ ಕಪ್ ಚೆಸ್ ಅಗ್ರಸ್ಥಾನಕ್ಕಿರಿದ ವೆಸ್ಲಿಸೋ. ಸೆಂಟ್ ಲೂಯಿಸ್ ಪ್ರಶಸ್ತಿಗೆ ನೆಚ್ಚಿನ ಆಟಗಾರ ಎನಿಸಿರುವ ಫ್ಯಾಬಿಯೋನ ಕುರಾವನರವರು ಬುಧವಾರ ನಡೆದ 3 ಸುತ್ತಿನ ಹಣಾಹಣಿಯಲ್ಲಿ ಸೋಲಿಸಿದ ವೆಸ್ಲಿಸೋರವರನ್ನು ಸಿಂಗ್ಫೀಲ್ಡ್ ಕಪ್ ಚೆಸ್ ಟೂರ್ನಿಯಲ್ಲಿ 2.5 ಪಾಯಿಂಟ್ಗಳೊಡನೆ ಅಗ್ರಸ್ಥಾನಕ್ಕೇರಿದ್ದಾರೆ. ಹಸನ್ ದಾಳಿಗೆ ಆಸ್ಟ್ರೇಲಿಯಾ ಕುಸಿತ. ಡಾರ್ವಿನ್ ಆಸ್ಟ್ರೇಲಿಯಾ ತಂಡದ ಬಿಗ್ 4 ಬೌಲರ್ಗಳ ಪುನರಾಗಮನದ ಸಂಭ್ರಮವು ಬಾಂಗ್ಲಾದೇಶದ ತಂಡದ ಬೌಲಿಂಗ್ ಅಬ್ಬರದ ಮುಂದೆ ಕರಗಿ ಹೋಯಿತು. ಆತಿಥೇಯರು ಮೊದಲ ಕ್ರಿಕೆಟ್ ಟೆಸ್ಟ್ನ ಆರಂಭಿಕ ದಿನವಾದ ಗುರುವಾರ 198 ರನ್ಗಳಿಗೆ ಉರುಳಿದರು. ಬಾಂಗ್ಲಾ ತಂಡದ ವೇಗದ ಬೌಲರ್ ಹಸನ್ 55 ರನ್ಗಳಿಗೆ 6 ವಿಕೆಟ್ ಪಡೆದು ಜೀವನ ಶ್ರೇಷ್ಠ ಸಾಧನೆ ದಾಖಲಿಸಿದರು. ನಿರೀಕ್ಷೆಗಳ ಭಾರಕ್ಕೆ ನಲುಗಿದ ಗುಕೇಶ್. ಪ್ಯಾರಿಸ್ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರು ನಿರೀಕ್ಷೆಗಳ ಭಾರದಿಂದ ನಲುಗಿದ್ದಾರೆ. ತಮ್ಮ ಪ್ರಶಸ್ತಿ ಉಳಿಸಿಕೊಳ್ಳುವ ಅಭಿಯಾನಕ್ಕೆ ಮೊದಲು ಅವರು ಆಟದ ಬಗ್ಗೆ ಕೇಳಿ ಬರುತ್ತಿರುವ ಗದ್ದಲವನ್ನು ಬದಿಗಿಟ್ಟು ಲಯಕ್ಕೆ ಮರಳಬೇಕಿದೆ ಎಂದು ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಇಕಾರು ನಕಾಮುರಾರವರು ಹೇಳಿದ್ದಾರೆ. ದೇವದತ್ತ ಶ್ರಮಕ್ಕೆ ಫಲ ಸಿಗುವುದೆ. ಗಾಲ್ ಒಂದು ವಾರದ ಹಿಂದಿನವರೆಗೂ ಕನ್ನಡಿಗ ದೇವದತ್ತ ಪಡಿಕಲ್ರವರು ಶ್ರೀಲಂಕಾ ಎದುರಿನ ಟೆಸ್ಟ್ ಸರಣಿಯಲ್ಲಿ ಕಣಕ್ಕಿಳಿಯುವ ಬಗ್ಗೆ ಖಚಿತವಿರಲಿಲ್ಲ. ಇದೀಗ ಅವರು ತಮ್ಮ ವೃತ್ತಿ ಜೀವನದ 3 ಟೆಸ್ಟ್ ಆಡಲು ಸಿದ್ಧರಾಗಿದ್ದಾರೆ. 3 ಕ್ರಮಾಂಕದ ಬ್ಯಾಟರ್ ಸಾಯಿ ಸುದರ್ಶನ್ ರವರು ಗಾಯದಿಂದ ಚೇತರಿಸಿಕೊಳ್ಳದ ಕಾರಣ ಲಂಕೆಗೆ ಬರಲಿಲ್ಲ. ಆದ್ದರಿಂದ ದೇವದತ್ತ ಆಡುವುದು ಖಚಿತವಾಗಿದೆ. ಆದರೆ ಇಂದೊಮ್ಮೆ ಸಾಯಿ ಫಿಟ್ ಆಗಿ ಆಡಿದರೆ ತಾವೇನು ಮಾಡಬೇಕು ಎಂಬ ಸ್ಪಷ್ಟತೆ ದೇವದತ್ತ ಅವರಿಗೆ ಇತ್ತು. ಲಂಕಾ ಸ್ಪಿನ್ ಜೋಡಿ ಮಾಡುತ್ತಿ ಮೂಡಿ. ಗಾಲ್ ಕೆಲವು ಸಂದರ್ಭಗಳಲ್ಲಿ ಕ್ರಿಕೆಟರಿಗೆ ನಿರ್ದಿಷ್ಟ ಕ್ರೀಡಾಂಗಣಗಳು ಅಚ್ಚುಮೆಚ್ಚಿನದಾಗಿರುತ್ತವೆ. ಇಲ್ಲಿ ಅವರು ಸತತವಾಗಿ ಮಿಂಚುತ್ತಾರೆ. ಕ್ರಿಕೆಟ್ನಲ್ಲಿ ಅಂತಹ ಹಲವು ನಿದರ್ಶನಗಳಿವೆ. ದಾವಣಗೆರೆ ಜೋಡಿಗೆ ಮುಖ್ಯ ಕೋಚ್ ಹೊಣೆ. ಬೆಂಗಳೂರು 1 ಹಿಂದೆ ಕರ್ನಾಟಕವು ರಣಜಿ ಟ್ರೋಫಿ ಜಯಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದ ದಾವಣಗೆರೆಯ ಇಬ್ಬರು ಆಟಗಾರರು ಈಗ ರಾಜ್ಯದ ಸೀನಿಯರ್ ಮತ್ತು 23 ವರ್ಷದವರೆಗಿನ ತಂಡಗಳ ಮುಖ್ಯ ಕೋಚ್ ಹುದ್ದೆಗೆ ನೇಮಕಗೊಂಡಿದ್ದಾರೆ. ಹಲ್ಲೆ ಲಂಕಾ ಕ್ರಿಕೆಟ್ ಕೋಚ್ ಸಾವೋ. ಕೊಲಂಬೋ ಶಾಲಾ ಆಟಗಾರರ ಹಲ್ಲೆಯಿಂದ ಶ್ರೀಲಂಕಾದ 62 ವರ್ಷ ವಯಸ್ಸಿನ ಕ್ರಿಕೆಟ್ ಕೋಚ್ ಸುಮಿತ್ ಫೆರ್ನಾಂಡೋ ಮೃತಪಟ್ಟಿದ್ದಾರೆ. ಶ್ರೀಲಂಕಾ ಮಾಜಿ ತಂಡದ ನಾಯಕ ಕುಸಲ್ ಮೆಂಡಿಸ್ ರವರಿಗೆ ಶಾಲಾ ದಿನಗಳಲ್ಲಿ ಸುಮಿತ್ ಕೋಚ್ ಆಗಿದ್ದರು. ಕಾಮನ್ವೆಲ್ತ್ ಫೆನ್ಸಿಂಗ್ 35 ಪದಕ ಗೆದ್ದ ಭಾರತಕ್ಕೆ ಸಮಗ್ರ ಪ್ರಶಸ್ತಿ. ನವದೆಹಲಿ ನೈಜೀರಿಯಾದ ಲಾಗೋಸ್ನಲ್ಲಿ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಟ್ಟು 35 ಪದಕಗಳೊಂದಿಗೆ ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಭಾರತದ ಸ್ಪಿನ್ನರ್ಗಳು 23 ವರ್ಷದವರೆಗಿನವರ ಮತ್ತು ಸೀನಿಯರ್ ವಿಭಾಗಗಳ ಸ್ಪರ್ಧೆಗಳಲ್ಲಿ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿವೆ. ಇವತ್ತಿನ ಶುಭಾಷಿತ. ಅನ್ಯಾಯದ ಸ್ಥಾನವು ಅಭದ್ರವಾದುದು, ಆದ್ದರಿಂದ ಏಳಿಗೆ ಇಲ್ಲ. ಸ್ವಾಮಿ ವಿವೇಕಾನಂದರವರು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸ್ನೇಹ ಬಿ ಎಂ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಸ್ನೇಹ ಬಿ ಎಂ ರವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಸ್ನೇಹಿತರು, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಸ್ನೇಹ ಬಿ ಎಂ ರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಇನ್ನು ಮುಂದೆ ನಮ್ಮ ನಿಲಯದಿಂದ ದೇಶಕ್ಕಾಗಿ ಜೀವ, ದೇಶಕ್ಕಾಗಿ ತ್ಯಾಗ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ

ಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಪಾತ್ರ ಕುರಿತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮದ ಶ್ರೀಮತಿ ರಾಣಿಯನ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ 90.8 ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಹೆಮ್ಮೆಯ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ನಮ್ಮ ಎಲ್ಲ ವೀರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳು. ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ ಅವರ ತ್ಯಾಗ, ಧೈರ್ಯ ಮತ್ತು ಹೋರಾಟದ ಫಲ. ಆದ್ದರಿಂದ ಈ ಸ್ವಾತಂತ್ರ್ಯವನ್ನು ಗೌರವಿಸಿ ನಮ್ಮ ದೇಶದ ಏಕತೆ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ. ದೇಶ ಮೊದಲು, ದೇಶದ ಹೆಮ್ಮೆ ಮೊದಲು. ನಿಮಗೂ ನಿಮ್ಮ ಕುಟುಂಬದವರಿಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ರಾಣಿ. ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಎಂಬ ಪುಟ್ಟ ಗ್ರಾಮದ ಗೃಹಿಣಿ. ಈ ಸ್ವಾತಂತ್ರ್ಯಕ್ಕಾಗಿ ಮಣಿದ ಎಷ್ಟೋ ವೀರರಿಗೆ ಇಂದು ಗೌರವ ಸಲ್ಲಿಸುವ ಸಮಯ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಬ್ರು ವೀರ ಮಹಿಳೆಯ ಬಗ್ಗೆ ನಾನಿಂದು ನಿಮಗೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನ ಸುಮಾರು 200 ವರ್ಷಗಳ ಹಿಂದೆ ಕರೆದುಕೊಂಡು ಹೋಗ್ತೀನಿ ಸ್ನೇಹಿತರೆ. ಆಗ ಭಾರತ ಇಂದು ಇರುವಂತೆ ಸ್ವತಂತ್ರ ದೇಶವಾಗಿರಲಿಲ್ಲ. ಅನೇಕ ಸಂಸ್ಥಾನಗಳಾಗಿ ವಿಭಜನೆಯಾಗಿದ್ದ ದೇಶ ಆಗಿತ್ತು. ಈ ದೇಶದ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಧಿಕಾರವನ್ನು ನಿಧಾನವಾಗಿ ವಿಸ್ತರಿಸುತ್ತಿತ್ತು. ಒಂದು ರಾಜ್ಯದ ನಂತರ ಮತ್ತೊಂದು ರಾಜ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿತ್ತು. ಅನೇಕ ರಾಜರು ಅವರ ಮುಂದೆ ತಲೆಬಾಗುತ್ತಿದ್ದರು. ಕೆಲವರು ಭಯದಿಂದ ಮೌನವಾಗುತ್ತಿದ್ದರು. ಆದರೆ ಕರ್ನಾಟಕದ ಒಂದು ಪುಟ್ಟ ಸಂಸ್ಥಾನದಲ್ಲಿ ಒಬ್ಬ ಮಹಿಳೆ ಎದ್ದು ನಿಂತಳು. ಆ ಮಹಿಳೆ ಕೇವಲ ರಾಣಿಯಾಗಿರಲಿಲ್ಲ, ಅವಳು ಧೈರ್ಯದ ಮತ್ತೊಂದು ಹೆಸರು. ಅವಳು ಆತ್ಮಗೌರವದ ಸಂಕೇತ. ಅವಳು ದೇಶಪ್ರೇಮದ ಪ್ರತೀಕ. ಅವಳ ಹೆಸರು ತೂರು ರಾಣಿ ಚೆನ್ನಮ್ಮ. ಸ್ನೇಹಿತರೆ, ಇತಿಹಾಸದಲ್ಲಿ ಕೆಲವರ ಹೆಸರು ಪುಸ್ತಕಗಳಲ್ಲಿ ಮಾತ್ರ ಉಳಿದಿಲ್ಲ, ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸುತ್ತವೆ. ಅಂತಹ ಹೆಸರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರು ಅಗ್ರಸ್ಥಾನದಲ್ಲಿದೆ. 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಾವೆಲ್ಲರೂ ಕೇಳೇ ಇರ್ತೀವಿ, ತಿಳ್ಕೊಂಡೇ ಇರ್ತೀವಿ. ಆದರೆ ಅದಕ್ಕೂ ಮುಂಚೆಯೇ ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿ ನನ್ನ ನೆಲವನ್ನು ನಾನು ಯಾರಿಗೂ ಕೊಡುವುದಿಲ್ಲ ಎಂದು ಗರ್ಜಿಸಿದ ವೀರ ಮಹಿಳೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ. ಸ್ನೇಹಿತರೆ, ಹಾಗಾದರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಸ್ವಲ್ಪ ಕಿರುಪರಿಚಯವನ್ನು ತಿಳಿದುಕೊಳ್ಳೋದಾದರೆ, ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಪುಟ್ಟ ಊರಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಜನಿಸುತ್ತೆ. ಆ ಹೆಣ್ಣು ಮಗುಗೆ ಚೆನ್ನಮ್ಮ ಎಂಬ ಹೆಸರಿರ್ತಾರೆ. ಆ ಪುಟ್ಟ ಮಗು ಮುಂದೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸುತ್ತದೆ ಎಂದು ಆಗ ಯಾರಿಗೂ ತಿಳಿದಿರಲಿಲ್ಲ. ಬಾಲ್ಯದಿಂದಲೇ ಚೆನ್ನಮ್ಮ ಸ್ವಲ್ಪ ವಿಭಿನ್ನಳಾಗಿರುತ್ತಾಳೆ. ಇತರ ಮಕ್ಕಳು ಗೊಂಬೆಯಾಟ ಆಡುತ್ತಿದ್ದರೆ ಚೆನ್ನಮ್ಮ ಕುದುರೆ ಏರ್ತಾ ಇರ್ತಾಳೆ. ಇತರರು ಆಟದಲ್ಲಿ ತಳ್ಳೀನರಾಗಿದ್ದರೆ ಅವಳು ಕತ್ತಿ ಹಿಡಿಯುವುದನ್ನು ಕಲಿಯುತ್ತಿರುತ್ತಾಳೆ. ಬಿಲ್ಲು ಹಿಡಿದು ಉರಿ ಹೊಡೆಯುತ್ತಿದ್ದಳು. ಅವಳ ಕಣ್ಣಲ್ಲಿ ಭಯ ಇರಲಿಲ್ಲ, ಆತ್ಮವಿಶ್ವಾಸ ಮಾತ್ರ ಇತ್ತು. ಅವಳ ತಂದೆ ತಾಯಿಯು ಅವಳ ಧೈರ್ಯವನ್ನು ಮೆಚ್ಚಿ ಶಿಕ್ಷಣದ ಜೊತೆಗೆ ಯುದ್ಧ ಕಲೆಗಳನ್ನು ಕಲಿಯಲು ಪ್ರೋತ್ಸಾಹಿಸಿದರು. ಕನ್ನಡ, ಮರಾಠಿ, ಸಂಸ್ಕೃತ ಭಾಷೆಗಳನ್ನು ಕಲಿತಳು. ಕುದುರೆ ಸವಾರಿ, ಬಿಲ್ಲುಗಾರಿಕೆ, ಕತ್ತಿ ಬರಸೆ ಇವೆಲ್ಲವೂ ಅವಳಿಗೆ ಆಟದಂತಾಗಿತ್ತು. ಒಂದು ದಿನ ಊರಿನ ಹಿರಿಯರು ಹೇಳಿದರು, ಈ ಹುಡುಗಿ ಸಾಮಾನ್ಯಲಲ್ಲ, ಮುಂದೆ ಇತಿಹಾಸ ಸೃಷ್ಟಿಸುತ್ತಾಳೆ. ಆ ಮಾತು ಎಷ್ಟು ಸತ್ಯವಾಗಿತ್ತೆಂದು ಮುಂದೆ ಇಡೀ ದೇಶವೇ ಕಂಡಿತ್ತು. ಕಾಲ ಕಳೆಯಿತು. ಚೆನ್ನಮ್ಮ ಯುವತಿಯಾದಳು. ಅವಳ ಸೌಂದರ್ಯಕ್ಕಿಂತಲೂ ಅವಳ ಧೈರ್ಯ ಮತ್ತು ಬುದ್ಧಿವಂತಿಕೆ ಎಲ್ಲರ ಗಮನ ಸೆಳೆಯಿತು. ಆ ಕಾರಣದಿಂದಲೇ ಕಿತ್ತೂರಿನ ರಾಜ ಮಲ್ಲಸರ್ಜ ದೇಸಾಯಿ

ಅವರು ಚೆನ್ನಮ್ಮ ಅವರನ್ನು ವಿವಾಹವಾದರು. ಆ ದಿನದಿಂದ ಚೆನ್ನಮ್ಮ ಕೇವಲ ಒಬ್ಬ ಮಹಿಳೆಯಲ್ಲ, ಕಿತ್ತೂರಿನ ರಾಣಿಯಾದಳು. ಆದರೆ ವಿಧಿ ಅವಳ ಜೀವನದಲ್ಲಿ ಯಾವ ಪರೀಕ್ಷೆಗಳನ್ನು ಇಟ್ಟಿತ್ತು ಎಂದರೆ, ಒಬ್ಬ ತಾಯಿಯಾಗಿ ಅವಳು ಅನುಭವಿಸಿದ ನೋವೇನು ಮತ್ತು ಬ್ರಿಟಿಷರ ವಿರುದ್ಧ ಅವಳು ಮೊದಲ ಬಾರಿಗೆ ಕತ್ತಿ ಎತ್ತುವ ಪರಿಸ್ಥಿತಿ ಹೇಗೆ ಬಂತು ಎಂಬುದನ್ನು ನಾನೀಗ ಮುಂದೆ ಹೇಳ್ತೇನೆ ಸ್ನೇಹಿತರೆ. ಒಬ್ಬ ಮಹಾನ್ ವ್ಯಕ್ತಿಯ ಜೀವನದಲ್ಲಿ ಪರೀಕ್ಷೆಗಳು ಹೆಚ್ಚು ಬರುತ್ತವೆ. ಚೆನ್ನಮ್ಮ ಅವರ ಜೀವನವು ಅದಕ್ಕೆ ಹೊರತಾಗಿರಲಿಲ್ಲ. ಕಿತ್ತೂರಿನ ಜನರು ತಮ್ಮ ರಾಣಿಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು. ರಾಣಿಯು ಪ್ರಜೆಗಳನ್ನು ತನ್ನ

ಎದ್ದು ನಿಂತರು. ಕೆಲವೇ ವರ್ಷಗಳಲ್ಲಿ ಮತ್ತೊಂದು ದುಃಖ, ತಮ್ಮ ಮಗನನ್ನು ಕಳೆದುಕೊಂಡರು. ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಆದರೆ ಚೆನ್ನಮ್ಮ ದುಃಖಕ್ಕೆ ಸೋಲಲಿಲ್ಲ. ತನ್ನ ವೈಯಕ್ತಿಕ ನೋವಿಗಿಂತ ತನ್ನ ರಾಜ್ಯದ ಭವಿಷ್ಯ ಮುಖ್ಯ ಎಂದು ಅವರು ನಿರ್ಧರಿಸಿದರು. ಆದ್ದರಿಂದ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದು ಕಿತ್ತೂರಿನ ಉತ್ತರಾಧಿಕಾರಿಯಾಗಿ ಘೋಷಿಸಿದರು. ಪ್ರಜೆಗಳೆಲ್ಲ ಸಂತೋಷಪಟ್ಟರು. ನಮ್ಮ ರಾಜ್ಯಕ್ಕೆ ರಾಜ ಸಿಕ್ಕನು ಎಂದು ಹರ್ಷಪಟ್ಟರು. ಆದರೆ ಈ ಸಂತೋಷವನ್ನು ಬ್ರಿಟಿಷರು ಸಹಿಸಲಿಲ್ಲ. ಅವರು ಕಿತ್ತೂರಿನ ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ದರು. ಒಂದು ದಿನ ಬ್ರಿಟಿಷ್ ಅಧಿಕಾರಿಗಳ ಸಂದೇಶ ಕಿತ್ತೂರಿಗೆ ತಲುಪಿತು. ನಾವು ಶಿವಲಿಂಗಪ್ಪನನ್ನು ರಾಜನಾಗಿ ಒಪ್ಪುವುದಿಲ್ಲ. ಕಿತ್ತೂರು ಈಗ ಬ್ರಿಟಿಷರ ಅಧೀನಕ್ಕೆ ಬರಬೇಕು. ಈ ಸುದ್ದಿ ಕೇಳುತ್ತಿದ್ದಂತೆಯೇ ಅರಮನೆಯಲ್ಲಿ ಮೌನ ಆವರಿಸಿತು. ಮಂತ್ರಿಗಳು ಆತಂಕಗೊಂಡರು. ಕೆಲವರು ಹೇಳಿದರು, ರಾಣಿಯವರೇ, ಬ್ರಿಟಿಷರ ವಿರುದ್ಧ ಹೋರಾಡುವುದು ಸುಲಭವಲ್ಲ. ಆಗ ರಾಣಿ ಚೆನ್ನಮ್ಮ ನಿಧಾನವಾಗಿ ಎದ್ದು ನಿಂತರು. ಅವರ ಕಣ್ಣಲ್ಲಿ ಭಯ ಇರಲಿಲ್ಲ, ಅವರ ಧ್ವನಿಯಲ್ಲಿ ದೃಢತೆ ಇತ್ತು. ಅವರು ಹೇಳಿದರು, ಕಿತ್ತೂರು ನನ್ನ ತಾಯ್ನಾಡು. ಈ ನೆಲದ ಪ್ರತಿಯೊಂದು ಕಣವು ನನ್ನ ಪ್ರಾಣಕ್ಕಿಂತ ಅಮೂಲ್ಯ. ನಾನು ಜೀವಂತವಾಗಿರುವವರೆಗೂ ಈ ರಾಜ್ಯವನ್ನು ಯಾರಿಗೂ ಒಪ್ಪಿಸುವುದಿಲ್ಲ. ಈ ಮಾತು ಕೇಳಿ ಸಭೆಯಲ್ಲಿದ್ದ ಎಲ್ಲರ ಕಣ್ಣಲ್ಲಿ ಹೊಸ ಧೈರ್ಯ ಮೂಡಿತು. ರಾಣಿಯ ನಿರ್ಧಾರ ಸ್ಪಷ್ಟವಾಗಿತ್ತು. ಅವರು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರು. ಕೋಟೆಯ ಬಾಗಿಲುಗಳನ್ನು ಬಲಪಡಿಸಲಾಯಿತು. ಸೈನಿಕರಿಗೆ ತರಬೇತಿ ನೀಡಲಾಯಿತು. ಆಯುಧಗಳನ್ನು ಸಜ್ಜುಗೊಳಿಸಲಾಯಿತು. ಕಿತ್ತೂರಿನ ಜನರೆಲ್ಲ ಒಂದೇ ಮಾತು ಹೇಳಿದರು, ನಮ್ಮ ರಾಣಿಯ ಜೊತೆ ನಾವು ಇದ್ದೇವೆ. ಆದರೆ ಬ್ರಿಟಿಷರು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವರು ಸಾವಿರಾರು ಸೈನಿಕರನ್ನು ಕಳುಹಿಸಿದರು. ತೂರಿನ ಗಡಿಯಲ್ಲಿ ಯುದ್ಧದ ಮೋಡಗಳು ಕವಿದವು. ಮುಂದಿನ ಕ್ಷಣ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿಯುವ ಮಹಾಯುದ್ಧ ಆರಂಭವಾಗಲಿತ್ತು. ಈಗ ಕಿತ್ತೂರಿನ ಆಕಾಶದಲ್ಲಿ ಈಗ ಯುದ್ಧದ ಮೋಡಗಳು ಕವಿದಿವೆ. ಒಂದು ಕಡೆ ಬ್ರಿಟಿಷ್ ಬೃಹತ್ ಸೇನೆ, ಮತ್ತೊಂದು ಕಡೆ ತನ್ನ ನೆಲವನ್ನು ಕಾಪಾಡಲು ಸಿದ್ಧವಿರುವ ಕಿತ್ತೂರಿನ ಜನರು. ಆ ರಾತ್ರಿ ಕಿತ್ತೂರಿನ ಕೋಟೆಯಲ್ಲಿ ಯಾರಿಗೂ ನಿದ್ರೆ ಬರಲಿಲ್ಲ. ಸೈನಿಕರು ತಮ್ಮ ಕತ್ತಿಗಳನ್ನು ಹರಿತಗೊಳಿಸುತ್ತಿದ್ದರು. ತಾಯಂದಿರು ತಮ್ಮ ಮಕ್ಕಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ವೃದ್ಧರು ಕೋಟೆಯ ಗೋಡೆಯ ಮೇಲೆ ನಿಂತು ದೂರದ ದಾರಿಯನ್ನು ನೋಡುತ್ತಿದ್ದರು. ಬೆಳಗಿನ ಜಾವ ಕೋಟೆಯ ಬಾಗಿಲಿನ ಮುಂದೆ ಸಾವಿರಾರು ಸೈನಿಕರು ಸೇರಿದ್ದರು. ಅವರ ಮುಂದೆ ಕುದುರೆಯ ಮೇಲೆ ರಾಣಿ ಚೆನ್ನಮ್ಮ ನಿಂತಿದ್ದರು. ಕೈಯಲ್ಲಿ ಮಿಂಚಿನಂತೆ ಒಳಿಯುವ ಕತ್ತಿ, ಮುಖದಲ್ಲಿ ಧೈರ್ಯ, ಕಣ್ಣಲ್ಲಿ ಆತ್ಮವಿಶ್ವಾಸ. ರಾಣಿ ತಮ್ಮ ಸೈನಿಕರನ್ನು ನೋಡಿ ಹೇಳಿದರು, ನನ್ನ ವೀರರೇ, ಇಂದು ನಾವು ಕೇವಲ ಒಂದು ರಾಜ್ಯಕ್ಕಾಗಿ ಹೋರಾಡುತ್ತಿಲ್ಲ, ನಮ್ಮ ಸ್ವಾಭಿಮಾನಕ್ಕಾಗಿ ಹೋರಾಡುತ್ತಿದ್ದೇವೆ. ನಮ್ಮ ಮಕ್ಕಳು ಗುಲಾಮರಾಗಿ ಬದುಕಬಾರದು. ನಾವು ಗೆಲ್ಲಬೇಕು ಅಥವಾ ಈ ಮಣ್ಣಿಗಾಗಿ ಪ್ರಾಣ ಕೊಡಬೇಕು. ಈ ಮಾತು ಕೇಳಿ ಸೈನಿಕರು ಒಂದೇ ಧ್ವನಿಯಲ್ಲಿ ಘೋಷಿಸಿದರು, ಜೈ ಕಿತ್ತೂರು, ಜೈ ರಾಣಿ ಚೆನ್ನಮ್ಮ. ಅಷ್ಟರಲ್ಲಿ ದೂರದಲ್ಲಿ ಧೂಳು ಎದ್ದಿತು. ಬ್ರಿಟಿಷ್ ಸೇನೆ ತೂರಿನ ಕಡೆಗೆ ಬರುತ್ತಿತ್ತು. ಅವರ ಬಳಿ ಆಧುನಿಕ ಉಪಕರಣಗಳು ಇದ್ದವು, ತೋಪುಗಳು ಇದ್ದವು, ಹೆಚ್ಚು ಸೈನಿಕರು ಇದ್ದರು. ಆದರೆ ಅವರ ಬಳಿ ಇರದ ಒಂದು ಶಕ್ತಿ ಕಿತ್ತೂರಿನವರ ಬಳಿ ಇತ್ತು, ಅದು ದೇಶ ಪ್ರೇಮ. ಯುದ್ಧ ಆರಂಭವಾಯಿತು. ಕುದುರೆಗಳು ಓಡಿದವು, ಕತ್ತಿಗಳು ಜಳುಪಿಸಿದವು, ತೋಪಿನ ಸದ್ದು ಇಡೀ ಪ್ರದೇಶವನ್ನೇ ನಡುಗಿಸಿತು. ರಾಣಿ ಚೆನ್ನಮ್ಮ ಅರಮನೆಯೊಳಗೆ ಕುಳಿತು ಆದೇಶ ನೀಡಲಿಲ್ಲ. ಅವರು ಸ್ವತಃ ಯುದ್ಧ ಭೂಮಿಗೆ ಹೇಳಿದರು. ಕುದುರೆಯ ಮೇಲೆ ಸೈನಿಕರ ನಡುವೆ ಹೋರಾಡುತ್ತಾ ಧೈರ್ಯ ತುಂಬುತ್ತಿದ್ದರು. ಮುಂದೆ ಸಾಗಿರಿ, ಹಿಂದೆ ಸರಿಯಬೇಡಿ, ಕಿತ್ತೂರಿಗಾಗಿ ಹೋರಾಡಿ ಎಂದು ಕೂಗುತ್ತಿದ್ದರು. ರಾಣಿಯನ್ನು ನೋಡಿ ಸೈನಿಕರು ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು. ಬ್ರಿಟಿಷ್ ಅಧಿಕಾರಿಗಳು ಆಶ್ಚರ್ಯಪಟ್ಟರು, ಒಬ್ಬ ಮಹಿಳೆ ಈ ಯುದ್ಧವನ್ನು ಮುನ್ನಡೆಸುತ್ತಿದ್ದಾಳೆಯೇ ಎಂದು ಬಿಚ್ಚಿಬಿದ್ದರು. ಯುದ್ಧ ತೀವ್ರಗೊಂಡಿತು. ಕಿತ್ತೂರಿನ ಸೈನಿಕರು ಶೂರತನದಿಂದ ಹೋರಾಡಿದರು. ಬ್ರಿಟಿಷ್ ಅಧಿಕಾರಿ ತಾಕಾರೆ ಯುದ್ಧದಲ್ಲಿ ಸಾವನ್ನಪ್ಪಿದನು.
ಈ ಸುದ್ದಿ ಬ್ರಿಟಿಷ್

ಈ ಸೇನೆಯಲ್ಲಿ ಭಯ ಹುಟ್ಟಿಸಿತು. ಅವರು ಹಿಂದೆ ಸರಿಯಲು ಆರಂಭಿಸಿದರು. ಕಿತ್ತೂರಿನ ಕೋಟೆಯಲ್ಲಿ ಸಂಭ್ರಮ ಮೂಡಿತು. ಜನರು ಸಂತೋಷದಿಂದ ಕೂಗಿದರು, ನಮ್ಮ ರಾಣಿ ಗೆದ್ದರು. ಆ ದಿನ ಕಿತ್ತೂರು ಇತಿಹಾಸ ನಿರ್ಮಿಸಿತು. ಒಬ್ಬ ಭಾರತೀಯ ಮಹಿಳೆ ಬ್ರಿಟಿಷ್ ಬಲಿಷ್ಠ ಸೇನೆಯನ್ನು ಸೋಲಿಸಿದರು. ಆದರೆ ಈ ವಿಜಯ ಬ್ರಿಟಿಷರಿಗೆ ದೊಡ್ಡ ಅವಮಾನವಾಗಿತ್ತು. ಅವರು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಯಾವುದೇ ಬೆಲೆ ಕೊಟ್ಟರೂ ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಂಕಲ್ಪ ಮಾಡಿದರು. ಯಾವುದೇ ಬೆಲೆ ಕೊಟ್ಟಾದರೂ ಪರವಾಗಿಲ್ಲ, ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಂಕಲ್ಪ ಮಾಡಿದರು. ಅವರು ಇನ್ನು ದೊಡ್ಡ ಸೇನೆಯನ್ನು ಸಿದ್ಧಪಡಿಸಿದರು. ಈ ಬಾರಿ ಯುದ್ಧ ಇನ್ನಷ್ಟು ಭೀಕರವಾಗಲಿತ್ತು ಮತ್ತು ಕಿತ್ತೂರಿನ ದೊಡ್ಡ ಅಪಾಯ ಹೊರಗಿನಿಂದಲ್ಲ ಒಳಗಿನಿಂದ ಬರಲಿತ್ತು. ಒಬ್ಬ ಭಾರತೀಯ ರಾಣಿ ನಮ್ಮನ್ನು ಸೋಲಿಸಿದ್ದಾಳೆ ಎಂಬ ಮಾತು ಅವರ ಅಧಿಕಾರಿಗಳ ನಡುವೆ ಚರ್ಚೆಯಾಗುತ್ತಿತ್ತು. ಬ್ರಿಟಿಷರು ಒಂದು ನಿರ್ಧಾರಕ್ಕೆ ಬಂದರು. ಈ ಬಾರಿ ಕೇವಲ ಯುದ್ಧ ಸಾಕಾಗುವುದಿಲ್ಲ, ತಂತ್ರಗಳನ್ನು ಬಳಸಬೇಕು. ಕೆಲವೇ ದಿನಗಳಲ್ಲಿ ಅವರು ಇನ್ನಷ್ಟು ದೊಡ್ಡ ಸೇನೆಯೊಂದಿಗೆ ಮತ್ತೆ ಕಿತ್ತೂರಿನ ಕಡೆಗೆ ಹೊರಟರು. ಕುದುರೆ ಪಡೆ, ಕಾಯಾಲು ಪಡೆ, ತೋಪುಗಳು, ಬಂದೂಕುಗಳು, ಸಾವಿರಾರು ಸೈನಿಕರು. ಇತ್ತ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮ ತಮ್ಮ ಸೈನಿಕರನ್ನು ಕರೆದು ಹೇಳಿದರು, ವೀರರೇ, ಮೊದಲ ಯುದ್ಧದಲ್ಲಿ ನಾವು ನಮ್ಮ ಧೈರ್ಯವನ್ನು ತೋರಿಸಿದ್ದೇವೆ. ಈಗ ನಮ್ಮ ತಾಳ್ಮೆ ಮತ್ತು ಏಕತೆಯನ್ನು ತೋರಿಸುವ ಸಮಯ ಬಂದಿದೆ. ನೆನಪಿಡಿ, ಶತ್ರು ಹೊರಗಿನಿಂದ ಮಾತ್ರ ಬರುವುದಿಲ್ಲ, ಕೆಲವೊಮ್ಮೆ ನಮ್ಮವರ ರೂಪದಲ್ಲಿಯೂ ಬರಬಹುದು. ರಾಣಿಯ ಈ ಮಾತು ಎಲ್ಲರ ಮನಸ್ಸಿನಲ್ಲಿ ಉಳಿಯಿತು. ಆದರೆ ದುರಾದೃಷ್ಟವಶಾತ್ ಅವರ ಮಾತು ನಿಜವಾಯಿತು. ಸ್ವಾರ್ಥ ಮತ್ತು ಲೋಭಕ್ಕೆ ಬಲಿಯಾದ ಕೆಲವರು ಬ್ರಿಟಿಷರೊಂದಿಗೆ ಕೈ ಜೋಡಿಸಿದರು. ಕೋಟೆಯ ರಹಸ್ಯಗಳು, ಸೇನೆಯ ಮಾಹಿತಿ, ದುರ್ಬಲ ಸ್ಥಳಗಳು ಇವೆಲ್ಲವೂ ಶತ್ರುಗಳ ಕೈಗೆ ತಲುಪಿದವು. ಇದು ಕಿತ್ತೂರಿಗೆ ದೊಡ್ಡ ಹೊಡೆತವಾಗಿತ್ತು. ಒಂದು ರಾತ್ರಿ ಬ್ರಿಟಿಷ್ ಸೇನೆ ಕೋಟೆಯನ್ನು ನಾಲ್ಕು ದಿಕ್ಕಿನಿಂದ ಮುತ್ತಿಗೆ ಹಾಕಿ ತೋಪಿನ ಸದ್ದು ಆಕಾಶವನ್ನೇ ನಡುಗಿಸಿತು. ಕೋಟೆಯ ಗೋಡೆಗಳು ಕಂಪಿಸಿದವು. ಜನರಲ್ಲಿ ಆತಂಕ ಹೆಚ್ಚಾಯಿತು. ಆದರೆ ರಾಣಿ ಚೆನ್ನಮ್ಮ ಮಾತ್ರ ಶಾಂತವಾಗಿತ್ತು. ಅವರು ಕೋಟೆಯ ಗೋಡೆಯ ಮೇಲೆ ನಿಂತು ತಮ್ಮ ಜನರನ್ನು ನೋಡಿದರು. ಅವರ ಕಣ್ಣಲ್ಲಿ ಭಯ ಇರಲಿಲ್ಲ, ಅವರ ಧ್ವನಿಯಲ್ಲಿ ಆತ್ಮವಿಶ್ವಾಸ ಇತ್ತು. ನಾವು ಸೋತರೂ ಇತಿಹಾಸ ನಮ್ಮನ್ನು ವೀರರೆಂದು ನೆನಪಿಸಿಕೊಳ್ಳುತ್ತದೆ. ಆದರೆ ಭಯಪಟ್ಟು ಶರಣಾದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಈ ಮಾತು ಕೇಳಿದ ಸೈನಿಕರು ಮತ್ತೆ ಹೊಸ ಉತ್ಸಾಹದಿಂದ ಹೋರಾಡಲು ಸಜ್ಜಾದರು. ಕೋಟೆಯ ಒಳಗೆ ಮಹಿಳೆಯರು, ಯುವಕರು, ವೃದ್ಧರು ತಮ್ಮಿಂದಾದ ಸಹಾಯ ಮಾಡುತ್ತಿದ್ದರು. ಯಾರೋ ಗಾಯಗೊಂಡವರಿಗೆ ಔಷಧಿ ಹಾಕುತ್ತಿದ್ದರು, ಯಾರೋ ಆಹಾರ ತಯಾರಿಸುತ್ತಿದ್ದರು, ಯಾರೋ ಆಯುಧಗಳನ್ನು ತಲುಪಿಸುತ್ತಿದ್ದರು. ಇದು ಕೇವಲ ರಾಣಿಯ ಯುದ್ಧವಾಗಿರಲಿಲ್ಲ, ಇದು ಇಡೀ ಕಿತ್ತೂರಿನ ಯುದ್ಧವಾಗಿತ್ತು. ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇತ್ತು. ತೋಪಿನ ದಾಳಿಯು ನಿರಂತರವಾಗಿ ನಡೆಯುತ್ತಿತ್ತು. ದ್ರೋಹದ ಪರಿಣಾಮವು ಕಿತ್ತೂರಿಗೆ ತೀವ್ರವಾಗಿ ತಟ್ಟಿತ್ತು. ರಾಣಿ ಚೆನ್ನಮ್ಮ ಕೊನೆಯವರೆಗೂ ಯುದ್ಧ ಭೂಮಿಯನ್ನು ಬಿಡಲಿಲ್ಲ. ಅವರ ಕತ್ತಿ ಇನ್ನೂ ಮಿನುಗುತ್ತಿತ್ತು. ಅವರ ಧೈರ್ಯ ಇನ್ನೂ ಕುಂದಿರಲಿಲ್ಲ. ಆದರೆ ವಿಧಿ ಮತ್ತೊಂದು ಕಠಿಣ ಪರೀಕ್ಷೆಯನ್ನು ಅವರ ಮುಂದೆ ಇಟ್ಟಿತ್ತು. ತೂರಿನ ಗೋಡೆಯ ಮೇಲೆ ಯುದ್ಧದ ಹೊಗೆ ಇನ್ನೂ ಕವಿದಿತ್ತು. ಎಲ್ಲೆಡೆ ತೋಪಿನ ಸದ್ದು, ಗಾಯಗೊಂಡ ಸೈನಿಕರ ನೋವಿನ ಕೂಗು, ಧೂಳು, ಹೊಗೆ ಮತ್ತು ರಕ್ತ. ಆದರೆ ಈ ಎಲ್ಲದರ ನಡುವೆ ಒಂದು ಮುಖ ಮಾತ್ರ ಶಾಂತವಾಗಿತ್ತು. ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಮುಖ. ಅವರಿಗೆ ಗೊತ್ತಿತ್ತು, ಯುದ್ಧದಲ್ಲಿ ಗೆಲುವು ಸೋಲು ಎರಡು ಸಹಜ. ಆದರೆ ಸ್ವಾತಂತ್ರ್ಯದ ಕನಸು ಎಂದಿಗೂ ಸೋಲಬಾರದು. ಕೊನೆಗೆ ಬ್ರಿಟಿಷರ ದೊಡ್ಡ ಸೇನೆ ಮತ್ತು ದ್ರೋಹದ ಪರಿಣಾಮವಾಗಿ ಕಿತ್ತೂರಿನ ಕೋಟೆ ಅವರ ವಶಕ್ಕೆ ಬಂತು. ರಾಣಿ ಚೆನ್ನಮ್ಮರನ್ನು ಬಂಧಿಸಲಾಯಿತು. ಅವರ ಕೈಗಳಿಗೆ ಸಂಕೋಲೆ ಹಾಕಲಾಯಿತು. ಈ ದೃಶ್ಯವನ್ನು ಕಂಡ ಕಿತ್ತೂರಿನ ಜನರ ಕಣ್ಣಲ್ಲಿ ನೀರು ತುಂಬಿತು. ಕೆಲವರು ಅಳುತ್ತಾ ಹೇಳಿದರು, ಅಮ್ಮ, ನಮ್ಮನ್ನು ಬಿಟ್ಟು ಹೋಗಬೇಡಿ. ರಾಣಿ ನಿಧಾನವಾಗಿ ನಗುತ್ತಾ ಹೇಳಿದರು, ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿಲ್ಲ. ನನ್ನ ದೇಹ ಮಾತ್ರ ನಿಮ್ಮಿಂದ ದೂರವಾಗುತ್ತಿದೆ.
ನನ್ನ ಆತ್ಮ ಸದಾ ಕಿತ್ತೂರಿನ ನೆಲದಲ್ಲೇ

ಇರುತ್ತದೆ. ಈ ಮಾತು ಕೇಳಿದ ಜನರ ಕಣ್ಣಲ್ಲಿ ಕಣ್ಣೀರಿನ ದಾರಿ ಹರಿಯಿತು. ಬ್ರಿಟಿಷರು ಅವರನ್ನು ಬೈಲಹೊಂಗಲ ಕೋಟೆಯ ಸೆರೆಮನೆಗೆ ಕರೆದೊಯ್ದರು. ಸೆರೆಮನೆಯ ಗೋಡೆಗಳು ಎತ್ತರವಾಗಿದ್ದವು, ಬಾಗಿಲುಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದವು. ಆದರೆ ಆ ಗೋಡೆಗಳು ರಾಣಿ ಚೆನ್ನಮ್ಮರ ಮನೋಬಲವನ್ನು ಬಂಧಿಸಲಿಲ್ಲ. ಪ್ರತಿದಿನ ಬೆಳಗ್ಗೆ ಅವರು ದೇವರನ್ನು ಪ್ರಾರ್ಥಿಸುತ್ತಿದ್ದರು. ನಂತರ ತಮ್ಮ ಮನಸ್ಸಿಗೆ ಒಂದೇ ಮಾತನ್ನು ಹೇಳುತ್ತಿದ್ದರು, ಇಂದು ನಾನು ಸೆರೆಮನೆಯಲ್ಲಿದ್ದೇನೆ, ಆದರೆ ಒಂದು ದಿನ ನನ್ನ ಭಾರತ ಸ್ವಾತಂತ್ರ್ಯವಾಗಲಿದೆ. ಅವರ ವಿಶ್ವಾಸ ಅಚಲವಾಗಿ ದಿನಗಳು ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಆದರೆ ರಾಣಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಒಂದು ದಿನ ಅವರು ಆಕಾಶದತ್ತ ನೋಡುತ್ತಾ ನಿಧಾನವಾಗಿ ಹೇಳಿದರು, ನಾನು ಕಾಣದ ಸ್ವಾತಂತ್ರ್ಯವನ್ನು ನನ್ನ ದೇಶದ ಮಕ್ಕಳು ಖಂಡಿತ ಕಾಣುತ್ತಾರೆ. ಎಷ್ಟು ಅದ್ಭುತವಾದ ಮಾತು ನೋಡಿ ಸ್ನೇಹಿತರೆ, ನಾನು ಕಾಣದ ಸ್ವಾತಂತ್ರ್ಯವನ್ನು ನನ್ನ ದೇಶದ ಮಕ್ಕಳು ಖಂಡಿತ ಕಾಣುತ್ತಾರೆ. ಅವರು ಹೇಳಿದ ಆ ಕನಸು ಹಲವು ವರ್ಷಗಳ ನಂತರ ನನಸಾಯಿತು. 1829 ಫೆಬ್ರವರಿ 21 ಬೈಲಹೊಂಗಲದ ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮ ತಮ್ಮ ಕೊನೆಯ ಉಸಿರೆಳೆದರು. ಆ ದಿನ ಒಬ್ಬ ರಾಣಿ ನಮ್ಮನ್ನು ಅಗಲಿದರು, ಆದರೆ ಒಬ್ಬ ಅಮರ ವೀರ ಮಹಿಳೆ ಇತಿಹಾಸದಲ್ಲಿ ಹುಟ್ಟಿದ್ದರು. ಇಂದಿಗೂ ಕಿತ್ತೂರಿನ ನೆಲಕ್ಕೆ ಹೋದರೆ ಅಲ್ಲಿನ ಗಾಳಿ ಅವರ ಶೌರ್ಯದ ಕಥೆಯನ್ನು ಹೇಳುತ್ತದೆ. ಅಲ್ಲಿನ ಮಣ್ಣು ಅವರ ತ್ಯಾಗವನ್ನು ನೆನಪಿಸುತ್ತದೆ. ಅವರ ಹೆಸರು ಕೇಳಿದಾಗ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಹೆದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಏಕೆಂದರೆ ರಾಣಿ ಚೆನ್ನಮ್ಮ ಕೇವಲ ಕಿತ್ತೂರಿನ ರಾಣಿಯಾಗಿರಲಿಲ್ಲ, ಅವರು ಭಾರತದ ಸ್ವಾತಂತ್ರ್ಯದ ಮೊದಲ ಕಿಡಿಯಾಗಿದ್ದರು. ಕೇಳುವರೆ, ಇಂದು ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಉಸಿರಾಡುತ್ತಿದ್ದೇವೆ. ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಿಲ್ಲ, ಇದರ ಹಿಂದೆ ಸಾವಿರಾರು ವೀರರ ತ್ಯಾಗವಿದೆ. ಆ ವೀರರಲ್ಲಿ ಅತ್ಯಂತ ಪ್ರಕಾಶಮಾನವಾದ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. ಅವರ ಜೀವನ ನಮಗೆ ಮೂರು ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯ ಪಾಠ ಏನಂದ್ರೆ ಸ್ನೇಹಿತರೆ, ಧೈರ್ಯವಿದ್ದರೆ ದೊಡ್ಡ ಶತ್ರುವನ್ನಾದರೂ ಎದುರಿಸಬಹುದು. ಎರಡನೆಯದು, ದೇಶದ ಗೌರವಕ್ಕಾಗಿ ಯಾವುದೇ ತ್ಯಾಗವು ದೊಡ್ಡದಲ್ಲ. ಮೂರನೆಯದು, ಒಬ್ಬ ಮಹಿಳೆ ಇಡೀ ರಾಷ್ಟ್ರಕ್ಕೆ ಸ್ಫೂರ್ತಿಯಾಗಬಲ್ಲಳು. ಬನ್ನಿ, ಈ ಮಹಾನ್ ವೀರ ಮಹಿಳೆಗೆ ನಮ್ಮ ಹೃದಯಪೂರ್ವಕ ನಮನ ಸಲ್ಲಿಸೋಣ. ಜೈ ಕಿತ್ತೂರು ರಾಣಿ ಚೆನ್ನಮ್ಮ, ಜೈ ಕರ್ನಾಟಕ, ಜೈ ಹಿಂದ್. ಸ್ನೇಹಿತರೆ, ನಾವು ಇಷ್ಟೊತ್ತು ಏನು ಹೇಳಿದ್ವಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ? ಅವರನ್ನು ನಾವು ಪ್ರತಿಯೊಂದು ದಿನ ನಾವು ನೆನಪಿಸ್ಕೊಳ್ಬೇಕು. ಕೇಳಿದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕಥೆ ಕೇವಲ ಇತಿಹಾಸವಲ್ಲ, ಇದು ಧೈರ್ಯದ ಪಾಠ, ಅದು ಸ್ವಾಭಿಮಾನದ ಸಂಕೇತ, ಅದು ದೇಶಪ್ರೇಮದ ಜೀವಂತ ಉದಾಹರಣೆ. ಇಂದು ನಾವು ಆಚರಿಸುತ್ತಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆ ಇಂತಹ ಸಾವಿರಾರು ವೀರರ ತ್ಯಾಗದ ಫಲ. ಅದರಲ್ಲಿ ಕರ್ನಾಟಕದ ಹೆಮ್ಮೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ, ಅವರ ಹೆಸರು ಸದಾ ಅಗ್ರಸ್ಥಾನದಲ್ಲಿರುತ್ತದೆ. ಇಂದು ದೇಶಕ್ಕಾಗಿ ಕತ್ತಿ ಹಿಡಿಯುವ ಕಾಲವಲ್ಲ, ಆದರೆ ಪ್ರಾಮಾಣಿಕ ನಾಗರಿಕರಾಗುವುದು, ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು, ಮಹಿಳೆಯರನ್ನು ಗೌರವಿಸುವುದು, ಪರಿಸರವನ್ನು ಕಾಪಾಡುವುದು, ದೇಶದ ಏಕತೆಯನ್ನು ಉಳಿಸುವುದು, ಇವೆಲ್ಲವೂ ನಿಜವಾದ ದೇಶ ಸೇವೆಯೇ ಆಗಿವೆ. ರಾಣಿ ಚೆನ್ನಮ್ಮ ಅವರು ನಮಗೆ ಬಿಟ್ಟು ಹೋದ ಸಂದೇಶ ಒಂದೇ, ಸ್ವಾತಂತ್ರ್ಯ ಎಂದರೆ ಕೇವಲ ಹಕ್ಕಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಹೌದು. ಈ ಸ್ವಾತಂತ್ರ್ಯ ದಿನದಂದು ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ ಎಲ್ಲ ವೀರರಿಗೆ ನಮ್ಮ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಧನ್ಯವಾದಗಳು.

ಕೇಳುಗರೆ, ಇದುವರೆಗೂ ದೇಶಕ್ಕಾಗಿ ಜೀವ, ದೇಶಕ್ಕಾಗಿ ತ್ಯಾಗ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಪಾತ್ರ ಕುರಿತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮದ ಶ್ರೀಮತಿ ರಾಣಿಯನ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 53 ರೂಪಾಯಿ, ಪೆನ್ಸಿಲ್ ಬೀನಿಸ್ 63 ರೂಪಾಯಿ, ಮೆಣಸಿನಕಾಯಿ 36 ರೂಪಾಯಿ, ಸೌತೆಕಾಯಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಡವನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ

ಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪು ಮೆಣಸಿನಕಾಯಿ 30 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 43 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗ್ರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸ ಬಣ್ಣ ಹಸಿರು ಅಲ್ಲ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸದ ಬಣ್ಣ ಹಸಿರು ಅಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಜೀವಿಗಳಾದ ನಾವು ಅಂದರೆ ಮನುಷ್ಯರು ಪ್ರಾಣಿ ಪಕ್ಷಿಗಳ ಬಗ್ಗೆ ಮತ್ತು ಅವುಗಳ ರಕ್ತದ ಬಣ್ಣದ ಬಗ್ಗೆ ಕೆಲವು ಸುಳ್ಳು ಸುದ್ದಿಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಿಸುತ್ತಾ ಇದ್ದೇವೆ. ಅದರಲ್ಲೂ ಕೂಡ ಮೊನ್ನೆ ತಾನೇ ಒಂದು ಮಾಧ್ಯಮದಲ್ಲಿ ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸದ ಬಣ್ಣ ಹಸಿರು ಇರುತ್ತೆ ಅಂತ ಹೇಳತೊಡಗುತ್ತಿದ್ದರು. ಇದನ್ನ ಭೇಟಿಯಾಡಿ ರಾತ್ರಿ ಹೊತ್ತು ತಿನ್ನುತ್ತಾರೆ ಅಂತೆಲ್ಲ ಸುಳ್ಳು ಸುದ್ದಿಯನ್ನ ಹೇಳಿರುವುದು ಉಂಟು. ಹಾಗಾದ್ರೆ ಇದಕ್ಕೆ ನಾವು ಉತ್ತರವನ್ನ ನೋಡುವುದಾದರೆ, ನಾವು ಆಶ್ಚರ್ಯವಾಗಿ ಈ ಸುಳ್ಳು ಸುದ್ದಿಗಳನ್ನ ನಂಬಲೇಬಾರದು. ನೀವು ರಕ್ತದ ಬಗ್ಗೆ ಯೋಚಿಸಿದಾಗ ನೀವು ಕೆಂಪು ರಕ್ತದ ಬಣ್ಣವನ್ನ ಅತಿ ಹೆಚ್ಚು ಯೋಚಿಸುವ ಸಾಧ್ಯತೆ ಇದೆ. ಆದರೆ

0: ರಕ್ತದ ಬಣ್ಣಗಳನ್ನು ನಿರ್ಧರಿಸುತ್ತವೆ. ವಿಭಿನ್ನ ಪ್ರೋಟೀನ್ಗಳು ವಿಭಿನ್ನ ಬಣ್ಣಗಳನ್ನು ಉತ್ಪಾದಿಸುತ್ತವೆ. ಮೊದಲನೆಯದಾಗಿ ಕೆಂಪು ರಕ್ತದ ಬಗ್ಗೆ ನಾವು ನೋಡುವುದಾದರೆ, ಮಾನವರು, ಇತರೆ ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳು ಮತ್ತು ಮೀನುಗಳಲ್ಲಿ ಕೆಂಪು ರಕ್ತವನ್ನು ನೋಡಬಹುದು. ಪ್ರಾಣಿಗಳು ಮತ್ತು ಮನುಷ್ಯರಾದ ನಾವೆಲ್ಲರೂ ಕಬ್ಬಿಣವನ್ನು ಹೊಂದಿರುವ ಹಿಮೋಗ್ಲೋಬಿನ್ ಎಂದು ಕರೆಯಲ್ಪಡುವ ಆಮ್ಲಜನಕ ಸಾಗಿಸುವ ರಕ್ತದ ಪ್ರೋಟೀನ್ ಅನ್ನು ನಮ್ಮ ರಕ್ತದಲ್ಲಿ ಹೊಂದಿದ್ದೇವೆ. ದೇಹದಲ್ಲಿರುವ ರಕ್ತಕ್ಕೆ ಗಾಢ ಕೆಂಪು ಬಣ್ಣವನ್ನು ಕಬ್ಬಿಣವು ನೀಡುತ್ತದೆ. ರಕ್ತವು ಗಾಳಿಯೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅದು ಕಡುಗೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕೆಲವು ಜನರ ರಕ್ತನಾಳಗಳಲ್ಲಿ ನೀಲಿ ರಕ್ತ ಕಾಣಿಸಿಕೊಳ್ಳುತ್ತದೆ. ಏಕೆಂದರೆ ಚರ್ಮವು ಬೆಳಕನ್ನು ಶೋಧಿಸುವ ವಿಧಾನದಿಂದ ಈ ರೀತಿ ನಮ್ಮ ಕಣ್ಣುಗಳಿಗೆ ಭ್ರಮೆ ಉಂಟಾಗಿ ನಮಗೆ ರಕ್ತ ನೀಲಿಯಾಗಿ ಕಾಣಿಸುತ್ತದೆ. ಇಲ್ಲಿ ಪಕ್ಷಿಗಳಾದ ನವಿಲುಗಳಿಗೂ ಸಹ ನಮ್ಮ ದೇಹದಲ್ಲಿ ಕೆಂಪು ರಕ್ತದ ಬಣ್ಣವನ್ನು ಹೊಂದಿದೆ. ಇವು ಹಸಿರು ಬಣ್ಣದ ರಕ್ತವನ್ನು ಹೊಂದಿವೆ ಮತ್ತು ಇವುಗಳ ಮಾಂಸದ ಬಣ್ಣವು ಹಸಿರಾಗಿ ಕಾಣುತ್ತದೆ ಎಂಬುದು ಶುದ್ಧ ಸುಳ್ಳು ಎಂದು ಹೇಳಬಹುದಾಗಿದೆ. ನಮ್ಮ ಭಾರತ ದೇಶದ ರಾಷ್ಟ್ರ ಪಕ್ಷಿಯಾದ ನವಿಲನ್ನು ಕೊಲ್ಲುವುದಾಗಲಿ, ಅದರ ದೇಹದ ಭಾಗಗಳನ್ನು ಸಾಗಿಸುವುದಾಗಲಿ ಮಾಡಿದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ 7 ವರ್ಷ ಜೈಲು ಶಿಕ್ಷೆ ಮತ್ತು 10,000 ದಂಡ ವಿಧಿಸಲಾಗುತ್ತದೆ. ಎರಡನೆಯದಾಗಿ, ನೀಲಿ ಬಣ್ಣದ ರಕ್ತವನ್ನು ಹೊಂದಿರುವ ಜೀವಿಗಳಾವುವು ಎಂದರೆ ಬಸವನ ಹುಳುಗಳು, ಜೇಡಗಳು, ಜೀರುಂಡೆಗಳು, ಅಷ್ಟಪದಿಗಳು ಮತ್ತು ಸ್ಕ್ವಾಡ್ಗಳು. ಈ ಜೀವಿಗಳ ದೇಹಗಳಲ್ಲಿ ಆಮ್ಲಜನಕವನ್ನು ಸಾಗಿಸುವ ಪ್ರೋಟೀನ್ ಅನ್ನು ಇಮೋಸಯಾನಿನ್ ಎಂದು ಕರೆಯಲಾಗುತ್ತದೆ. ಕಬ್ಬಿಣದ ಬದಲಿಗೆ ಈ ಪ್ರೋಟೀನ್ ತಾಮ್ರವನ್ನು ಹೊಂದಿರುತ್ತದೆ. ಆಮ್ಲಜನಕವನ್ನು ಸಾಗಿಸದಿದ್ದಾಗ ರಕ್ತವು ಸ್ಪಷ್ಟವಾಗುತ್ತದೆ. ಆಮ್ಲಜನಕವನ್ನು ತೆಗೆದುಕೊಂಡಾಗ ಇದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಮೂರನೆಯದಾಗಿ, ಹಸಿರು ರಕ್ತವನ್ನು ಹೊಂದಿರುವ ಭೂಮಿಯಲ್ಲಿರುವ ಜೀವಿಗಳಲ್ಲಿ ಅದ್ಭುತ ಆಕಾರದ ಸಮುದ್ರ ಹುಳುಗಳು, ಇವು ಜಿಗಣಿಗಳು ಮತ್ತು ಎರೆಹುಳುಗಳು ಸೇರಿವೆ. ಈ ಪ್ರಾಣಿಗಳಲ್ಲಿ ಕ್ಲೋರೋಕ್ಲೋರಿನ್ ಎಂಬ ರಕ್ತದ ಪ್ರೋಟೀನ್ ಇದೆ. ಇದು ಹಿಮೋಗ್ಲೋಬಿನ್ ಅನ್ನು ಹೋಲುತ್ತದೆ, ಆದರೆ ಆಮ್ಲಜನಕವನ್ನು ಬಿಗಿಯಾಗಿಸಿ ಹಿಡಿದಿಟ್ಟುಕೊಳ್ಳುವುದಿಲ್ಲ. ಅಲ್ಲದೆ ಇದು ರಕ್ತದ ಕಣದೊಳಗೆ ಇರುವ ಬದಲು ರಕ್ತ ಪ್ರವಾಹದಲ್ಲಿ ಮುಕ್ತವಾಗಿ ತೇಲುತ್ತದೆ. ಆದ್ದರಿಂದ ಕೆಲವು ಜೀವಿಗಳ ಬಣ್ಣ ಹಸಿರಾಗಿರುತ್ತದೆ. ನಾಲ್ಕನೆಯದಾಗಿ, ನೇರಳೆ ರಕ್ತವನ್ನು ಹೊಂದಿರುವ ಜೀವಿಗಳಾವುವು ಎಂದರೆ ಕಡಲೆಕಾಯಿ ಹುಳುಗಳು, ಬಾತುಕೋಳಿ ಜಿಗಣೆಗಳು ಮತ್ತು ಬಿರುಗೋದಲೆ ಹುಳುಗಳು. ಇವೆಲ್ಲವುಗಳು ಸಾಗರದಲ್ಲಿ ವಾಸಿಸುತ್ತವೆ. ರಕ್ತದಲ್ಲಿ ಆಮ್ಲಜನಕವನ್ನು ಸಾಗಿಸಲು ಪ್ರೋಟೀನ್ ಹೆಮರಿಥ್ರಿನ್ ಬಳಸುತ್ತದೆ. ಆಮ್ಲಜನಕವಿಲ್ಲದ ಇವುಗಳ ರಕ್ತದ ಬಣ್ಣ ಸ್ಪಷ್ಟವಾಗಿರುತ್ತದೆ. ಹೆಮರಿಥ್ರಿನ್ ಆಮ್ಲಜನಕವನ್ನು ಒಯ್ಯುವಾಗ ನೇರಳೆ ಬಣ್ಣಕ್ಕೆ ತಿರುಗುತ್ತದೆ. ಐದನೆಯದಾಗಿ, ಸಮುದ್ರದ ಸೌತೆಕಾಯಿ ಎಂಬ ಜೀವಿಗಳು ಹಳದಿ ರಕ್ತವನ್ನು ಹೊಂದಿರುತ್ತದೆ, ಏಕೆಂದರೆ ಅದರ ರಕ್ತದಲ್ಲಿ ಹಳದಿ ವಾನಾಬಿನ್ ಎಂಬ ವರ್ಣದ್ರವ್ಯವು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಆರನೆಯದಾಗಿ, ಸಂಧಿಪದಿ ಜೀವಿಗಳಾದ ಜಿರಳೆಗಳು ಬಣ್ಣರಹಿತ ರಕ್ತವನ್ನು ಹೊಂದಿರುತ್ತದೆ, ಏಕೆಂದರೆ ಇವುಗಳ ರಕ್ತದಲ್ಲಿ ಇಮೋಫಿನ್ ಎಂಬ ಪ್ರೋಟೀನ್ ಇರುತ್ತದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸದ ಬಣ್ಣ ಹಸಿರು ಅಲ್ಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಕೇಳುಗರೇ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನವಿಲಿನ ರಕ್ತದ ಬಣ್ಣ ಮತ್ತು ಮಾಂಸ ಬಣ್ಣ ಹಸಿರು ಅಲ್ಲ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ.

0: ಬರ್ಲಿಕ್ಕೆ ಎರಡ್ ಕಟ್ ಬಿಡಿಬೇಕ ನಿಂಗೆ?
1: ಬರೀ ಎರಡ್ ಕಟ್ ಬಿಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ ಯಾಕೋ.
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಂಡ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
0: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
5: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
5: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
5: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥೇರಾ ಟ್ರೈಟಿಸ್. ಪ್ರಾಣಿಶಾಸ್ತ್ರದ ಪ್ರಕಾರ ಫೆರಿಡ ಕುಟುಂಬಕ್ಕೆ ಸೇರಿದ ಒಂದು ಜೀವಿ. ಪ್ಯಾಂಥೇರಾ ವಂಶಕ್ಕೆ ಸೇರಿದ 4 ದೊಡ್ಡ ಬೆಕ್ಕುಗಳ ಪೈಕಿ ಹುಲಿ ಅತ್ಯಂತ ದೊಡ್ಡ ಪ್ರಾಣಿ. ದಕ್ಷಿಣ ಮತ್ತು ಪೂರ್ವ ಏಷ್ಯಾಗಳಲ್ಲಿ ವ್ಯಾಪಕವಾಗಿ ಕಾಣಬರುವ ಹುಲಿ ತನ್ನ ಆಹಾರವನ್ನು ಬೇಟೆಯಾಗಿ ಮಾಂಸ ಸಂಪಾದಿಸುವ ಪ್ರಾಣಿಗಳ ಗುಂಪಿಗೆ ಸೇರಿದೆ. ಹುಲಿಯು 4 ಕಿಲೋಮೀಟರ್ ವರೆಗೆ, ಅಂದರೆ 12 ಅಡಿ ಉದ್ದವನ್ನು ಹಾಗೂ 300 ಕಿಲೋಗ್ರಾಂ ವರೆಗೆ ತೂಕವನ್ನು ಹೊಂದಬಹುದು. ದೊಡ್ಡ ದೇಹ ಮತ್ತು ಅಪಾರ ಬಲ ಹೊಂದಿರುವ ಹುಲಿಯ ಕಣ್ ಸೆಳೆಯುವ ಲಕ್ಷಣವೆಂದರೆ ಬಿಳಿ ಅಥವಾ ಹಳದಿಯ ಕೇಸರಿ ಬಣ್ಣದ ಮೈಮೇಲೆ ನೀಳವಾಗಿ ಮೇಲಿನಿಂದ ಕೆಳಗೆ ಇರುವ ಗಾಢ ಬಣ್ಣದ ಪಟ್ಟೆಗಳು. ಸಾಮಾನ್ಯವಾಗಿ ಹುಲಿಯ ದೇಹದ ಅಡಿಯ ಭಾಗ ತೆಳು ಬಣ್ಣದಾಗಿರುತ್ತದೆ. ಹುಲಿಗಳ ಜಾತಿಗಳ ಪೈಕಿ ಸೈಬೀರಿಯಾದ ಹುಲಿ ಅತ್ಯಂತ ದೊಡ್ಡ ಕಾಯವನ್ನು ಹೊಂದಿರುತ್ತದೆ. ಪ್ಯಾಂಥೇರಾ ಎಂದರೆ ಗರ್ಜಿಸುವ

ಮಾರ್ಜಾಲ ಎಂದರ್ಥ. ಈ ಪ್ಯಾಂಥಿಯರ ಪ್ರಭೇದದಲ್ಲಿ ಪ್ರಾಣಿಗಳ ಗಂಟಲಿನ ಹೈಬೋಡ್ ಎಲುಬು ಗರ್ಜಿಸಲು ಸಹಕಾರಿಯಾಗಿದೆ. ಇದೇ ಪ್ಯಾಂಥಿಯರ ಪ್ರಭೇದವನ್ನು ಇತರ ಬೇರೆ ಪ್ರಭೇದಗಳಿಂದ ಪ್ರತ್ಯೇಕಿಸುವುದು. ಹಿಂದೆ ಹುಲಿ ಪ್ರಭೇದವನ್ನು 8 ಉಪ ಪ್ರಭೇದಗಳಾಗಿ ವಿಂಗಡಿಸಲಾಗಿತ್ತು. ಟ್ರೈಗಿಸ್ ದಕ್ಷಿಣ ಏಷ್ಯಾದಲ್ಲಿ, ಆಲ್ಟ್ರೈಕಾ ನೈಋತ್ಯ ಏಷ್ಯಾದಲ್ಲಿ, ಅಮಯನ್ಸಿನ್ಸ್ ದಕ್ಷಿಣ ಮಧ್ಯ ಚೈನಾದಲ್ಲಿ, ವರ್ಗಾಟ ಪಶ್ಚಿಮ ಏಷ್ಯಾದಲ್ಲಿ, ಕರ್ಗೇಟಿ ಇಂಡೋ ಚೀನಾದಲ್ಲಿ, ಸಾಡೇಕೆ ಮತ್ತು ಸುಮಾತ್ರೆ ಕ್ರಮವಾಗಿ ಇಂಡೋನೇಷ್ಯಾದ ಬಾಲಿ ದ್ವೀಪಗಳು ಹಾಗೂ ಜಾವಾ ಮತ್ತು ಸುಮಾತ್ರಗಳಲ್ಲಿ. ಆದರೆ ಇವುಗಳಲ್ಲಿ 3 ಮಾತ್ರ ನೈಜ ಪ್ರಭೇದಗಳೆಂದು ಉಳಿದವು ತಪ್ಪು ತೀರ್ಮಾನಗಳಿಂದಾದದ್ದು ಎಂದು ತಿಳಿದುಬಂದಿದೆ. ಇಂದು ಹುಲಿಗಳ ವಿಕಾಸ, ಪ್ರಸರಣೆ ಮತ್ತು ವ್ಯಾಪಕತೆಯನ್ನು ಅರ್ಥೈಸಲು ವಿಜ್ಞಾನಿಗಳು ಆಧುನಿಕ ಆಂಗಿಕ ರಚನೆ, ತಳಿ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನವನ್ನು ಅವಲಂಬಿಸಿದ್ದಾರೆ. ಕಾಡಿನ ಸಾಮ್ರಾಜ್ಯದಲ್ಲಿ ಹುಲಿಯೆಂದರೆ ಬಲು ಭೀತಿ ಹುಟ್ಟಿಸುವ ಬೇಟೆಗಾರ ಪ್ರಾಣಿ. ಮಾನವರು ಏಷ್ಯಾ ಖಂಡದಲ್ಲಿ ವಸತಿ ಹೂಡುವ ಹೊತ್ತಿಗಾಗಲೇ ಹುಲಿಗಳು ಇಲ್ಲಿನ ಅರಣ್ಯಗಳಲ್ಲಿ ಮೆರೆದಾಡುತ್ತಿದ್ದವು. ಜಿಂಕೆ, ಹಂದಿ, ಕಾಟಿ ಅಷ್ಟೇ ಏಕೆ, ನಮ್ಮಷ್ಟೇ ದೊಡ್ಡದಾದ ಓರಂಗುಟನ್ ವಾನರರನ್ನು ಬೇಟೆಯಾಡಬಲ್ಲ ಹುಲಿಯೆಂದರೆ ಇತರ ಪ್ರಾಣಿಗಳ ಹಾಗೆಯೇ ಪ್ರಾಚೀನ ಮಾನವನಿಗೂ ಬಲು ಭಯವಿತ್ತು. ಮುಂದಿನ ಕೆಲವು ಸಾವಿರ ವರ್ಷಗಳ ಅವಧಿಯಲ್ಲಿ ಮಾನವ ಜನಾಂಗ ಬೇಟೆ ಆಹಾರ ಸಂಗ್ರಹಣೆಗಳ ಪ್ರಾಚೀನ ತಂತ್ರಗಳಿಗೆ ಬದಲಾಗಿ ಕೃಷಿ ಪಶುಸಂಗೋಪನೆಗಳನ್ನು ರೂಢಿಸಿಕೊಂಡಿತು. ಹುಲಿಗಳ ನೆಲೆಯಾಗಿದ್ದ ಕಾಡುಗಳನ್ನು ಕತ್ತರಿಸಿಯೋ ಸುಟ್ಟು ಹಾಕಿಯೋ ಜನರು ಬಹುತೇಕ ಭೂ ಪ್ರದೇಶಗಳನ್ನು ಹುಲಿಗಳ ನಿವಾಸಕ್ಕೆ ಒಗ್ಗದ ಹಾಗೆ ರೂಪಾಂತರ ಮಾಡಿಬಿಟ್ಟರು. ಪುರಾತನ ಬೇಟೆಗಾರರು ಹುಲಿಗಳನ್ನು ಕೊಲ್ಲುವುದಕ್ಕಾಗಿ ಕುಣಿಕೆ, ಕಂದಕ, ಬಲೆ, ಈಟಿ, ಮಾರಕ, ಬಂಧಗಳಂಥ ವಿವಿಧ ತಂತ್ರಗಳನ್ನು ಕಲ್ಪಿಸಿಕೊಂಡರು. ಕೈಗಾರಿಕಾ ಕ್ರಾಂತಿಯಾದ ಮೇಲೆ ಹುಲಿ ಹತ್ಯೆಗಳ ಆಯುಧಗಳ ಪಟ್ಟಿಗೆ ಸಿಡಿಮದ್ದು, ಬಂದೂಕು, ರಾಸಾಯನಿಕ ವಿಷಗಳು ಸೇರ್ಪಡೆಯಾದವು. ಹುಲಿಯ ನಿವಾಸವನ್ನು ಆಕ್ರಮಿಸಿಕೊಂಡ ವಾನರ ಕುಲದ ಚತುರ ಮಾನವ ಕಂಡುಹಿಡಿದ ಮಾರಕಾಸ್ತ್ರಗಳೆದುರಿಗೆ ಹುಲಿಯ ಪ್ರಕೃತಿ ದತ್ತವಾದ ಆಯುಧಗಳು ಎಂದರೆ ಶಕ್ತಿ, ವೇಗ, ರಹಸ್ಯ ಚಲನೆ, ಎರಡು ದೃಷ್ಟಿ, ಮೊನಚಾದ ಅಲ್ಲು ಪಂಜಗಳು ಪರಿಣಾಮ ಬೀರಲು ಸಾಧ್ಯವಾಗಲಿಲ್ಲ. ಇಂದು ಹುಲಿಯ ಉಳಿವು ಮಾನವನ ತಾಂತ್ರಿಕ ನೈಪುಣ್ಯದೆದುರು ತತ್ತರಿಸುತ್ತಿದೆ. ಇಷ್ಟಾದರೂ ಅರಣ್ಯಗಳನ್ನು ಅತಿಕ್ರಮಿಸುವ ಮಾನವನ ಲಾಲಾಸೆ ಅದೆಷ್ಟು ಪ್ರಬಲವಾಗಿದೆಯೆಂದರೆ ಏಷ್ಯಾದ ಕಾಡುಗಳಲ್ಲಿ ಹುಲಿಯ ಗರ್ಜನೆ ಎಂದಿಗೂ ಕೇಳಿಸದಂತೆ ಶಾಶ್ವತವಾಗಿ ಅಡಿಗೆ ಹೋಗಲಿದೆ ಎಂಬ ವಿಷಾದದ ನುಡಿಗೆ ಎಡೆಗುಟ್ಟಿದೆ. ಏಕೆಂದರೆ ಹುಲಿ ಎಷ್ಟು ಪ್ರಬಲವೆನಿಸಿಕೊಂಡಿದೆಯೋ ಅಷ್ಟೇ ನಾಜುಕಾದ ಜೀವಿ. ವಿರೋಧ ಭಾಸವೆಂದರೆ ಎಲ್ಲರೂ ಭಯಪಡುವ ಹುಲಿಯ ದೇಹದ ಗಾತ್ರ ಮತ್ತು ಮಾಂಸಾಹಾರದ ಪ್ರವೃತ್ತಿಯಂತಹ ವೈಶಿಷ್ಟ್ಯಗಳೇ ಅದರ ಜೀವಿ ಪರಿಸ್ಥಿತಿಯ ಸೂಕ್ಷ್ಮತೆಗೂ ಕಾರಣವಾಗಿರುವುದು. ಹುಲಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದಕ್ಕಾಗಿ ಮತ್ತು ಹುಲಿಗಳ ಸಂರಕ್ಷಣೆಯನ್ನು ಮಾಡಲು ಪ್ರತಿ ವರ್ಷದ ಜುಲೈ 29ನ್ನು ವಿಶ್ವ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಆಚರಣೆ ಇಂದಿನ ಪ್ರಮುಖ ಉದ್ದೇಶ ಅಪಾಯದಂಚಿನಲ್ಲಿರುವ ಹುಲಿಗಳ ಸಂರಕ್ಷಣೆಗಾಗಿ ಜನರಲ್ಲಿ ಅರಿವು ಮೂಡಿಸುವುದು. ಆಧುನಿಕ ಯುಗದ ಹುಲಿಗಳಲ್ಲಿ 8 ಉಪತಳಿಗಳಿವೆ. ಇವುಗಳ ಪೈಕಿ 2 ಭೂಮಿಯಿಂದ ಮರೆಯಾಗಿವೆ. ಇಂದು ಜೀವಿಸಿರುವ ಉಪತಳಿಗಳೆಂದರೆ ಬಂಗಾಳ ಹುಲಿ, ಇದು ಭಾರತ, ಬಾಂಗ್ಲಾದೇಶ, ಭೂತಾನ್, ಬರ್ಮಾ ಮತ್ತು ನೇಪಾಳದ ಭಾಗಗಳಲ್ಲಿ ಕಾಣಬರುತ್ತದೆ. ಹುಲ್ಲುಗಾವಲು, ಮಳೆಕಾಡು, ಕುರುಚಲು ಕಾಡು, ಎಲೆ ಉದುರಿಸುವ ಕಾಡು ಮತ್ತು ಮ್ಯಾಂಗ್ರೋವ್ಗಳಂತಹ ವಿಭಿನ್ನ ಪರಿಸರಗಳಲ್ಲಿ ಬಂಗಾಳದ ಹುಲಿ ಜೀವಿಸಬಲ್ಲದು. ಉತ್ತರ ಭಾರತ ಮತ್ತು ನೇಪಾಳಗಳಲ್ಲಿ ಕಾಣುವ ಈ ಹುಲಿಯು ದಕ್ಷಿಣ ಭಾರತದಲ್ಲಿರುವುದಕ್ಕಿಂತ ದೊಡ್ಡ ದೇಹವನ್ನು ಹೊಂದಿರುತ್ತದೆ. ಇಂದು ಬಂಗಾಳದ ಹುಲಿಗಳ ಒಟ್ಟು ಸಂಖ್ಯೆ ಸುಮಾರು 2000ದಷ್ಟು. ತೀವ್ರಗತಿಯಲ್ಲಿ ಅವನತಿಯತ್ತ ಸಾಗುತ್ತಿದ್ದ ಈ ಜೀವಿಯನ್ನು ಇಂದು ಭಾರತದಲ್ಲಿ ಸಂರಕ್ಷಿತ ಜೀವಿಯನ್ನಾಗಿ ಘೋಷಿಸಲಾಗಿದ್ದು ಪ್ರಾಜೆಕ್ಟ್ ಟೈಗರ್ ಎಂಬ ಮಹತ್ವಾಕಾಂಕ್ಷೆಯ ಯೋಜನೆಯಡಿಯಲ್ಲಿ ಕಾಪಾಡಿಕೊಳ್ಳಲಾಗುತ್ತಿದೆ. ಆದರೆ ಕಳ್ಳೆ ಬೇಟೆಯಿಂದಾಗಿ ಈ ಹುಲಿಯು ದಿನೇ ದಿನೇ ವಿನಾಶದತ್ತ ಸಾಗುತ್ತಿದೆ. ಇದರ ಫಲವಾಗಿ ಸಾರಿಸ್ಕಾ ಹುಲಿ ಮೀಸಲಿನಲ್ಲಿ ಇಂದು ಒಂದು ಹುಲಿ ಸಹ ಜೀವಿಸಿಲ್ಲ. ಇಂಡೋ ಚೀನಾ ಹುಲಿ, ಇದು ಲಾವೋಸ್, ಕಾಂಬೋಡಿಯಾ, ಚೀನಾ, ಬರ್ಮಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂಗಳಲ್ಲಿ ನೆಲೆಸಿದೆ. ಇವು ಬಂಗಾಳದ ಹುಲಿಗಳಿಗಿಂತ ಚಿಕ್ಕದಾಗಿದ್ದು ಮೈ ಬಣ್ಣವು ಹೆಚ್ಚು ಗಾಢವಾಗಿರುತ್ತದೆ. ಇವು ಸಾಮಾನ್ಯವಾಗಿ

ಬೆಟ್ಟ ಗುಡ್ಡಗಳ ಕಾಡುಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಇಂದು ಈ ತಳಿಯ ಹುಲಿಗಳು 1800 ರಿಂದ 1800 ಭೂಮಿಯ ಮೇಲಿವೆ. ಇವುಗಳಲ್ಲಿ ಕಾಡಿನಲ್ಲಿ ಕೆಲವು 100 ಮಾತ್ರ ಇದ್ದು ಉಳಿದವು ಜಗತ್ತಿನ ಬೇರೆ ಬೇರೆ ಕಡೆ ಮೃಗಾಲಯಗಳಲ್ಲಿವೆ. ಮಲೆಯ ಇಲಿ, ಈ ಉಪತಳಿಯು ಮಲೆಯ ಜಂಬು ದ್ವೀಪದ ದಕ್ಷಿಣ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ. ಈ ಜಾತಿಯ ಸುಮಾರು 600 ರಿಂದ 800 ಹುಲಿಗಳು ಇಂದು ಜೀವಿಸಿವೆ. ಮಲೆಯ ಹುಲಿಯು ಗಾತ್ರದಲ್ಲಿ ಬಲು ಚಿಕ್ಕದಾಗಿದ್ದು ಭೂಖಂಡದ ತಳಿಗಳ ಪೈಕಿ ಅತಿ ಸಣ್ಣ ತಳಿಯಾಗಿವೆ. ಮಲೆಯ ಹುಲಿಯು ಮಲೇಷ್ಯಾದ ರಾಷ್ಟ್ರ ಚಿಹ್ನೆಯಾಗಿದೆ. ಸುಮಾತ್ರ ಹುಲಿ, ಇದು ಇಂಡೋನೇಷ್ಯಾದ ಸುಮಾತ್ರ ದ್ವೀಪದಲ್ಲಿ ಮಾತ್ರ ಜೀವಿಸಿದೆ. ಅತ್ಯಂತ ಅಪಾಯಕ್ಕೊಳಗಾಗಿರುವ ಸುಮಾತ್ರ ಹುಲಿಯು ಭೂಮಿಯ ಎಲ್ಲ ಹುಲಿಗಳ ಪೈಕಿ ಅತ್ಯಂತ ಸಣ್ಣ ಗಾತ್ರ ಉಳ್ಳದಾಗಿದೆ. ಗಂಡು ಹುಲಿಯು 100 ರಿಂದ 140 ಕಿಲೋಗ್ರಾಂ ತೂಗಿದರೆ ಹೆಣ್ಣು ಕೇವಲ 75 ರಿಂದ 110 ಕಿಲೋಗ್ರಾಂ ತೂಕ ಉಳ್ಳದಾಗಿದೆ. ಇಂದು ಜಗತ್ತಿನಲ್ಲಿ ಸುಮಾರು 400 ರಿಂದ 500 ಸುಮಾತ್ರ ಹುಲಿಗಳು ಜೀವಿಸಿವೆ ಎಂದು ಅಂದಾಜು ಮಾಡಲಾಗಿದೆ. ಸೈಬೀರಿಯ ಹುಲಿ, ಇದಕ್ಕೆ ಮಂಚೂರಿಯನ್ ಹುಲಿ, ಕೊರಿಯನ್ ಹುಲಿ, ಆಮೂರ್ ಹುಲಿ ಮತ್ತು ಉತ್ತರ ಚೀನಾ ಹುಲಿ ಎಂದು ಇತರ ಹೆಸರುಗಳಿವೆ. ಈ ಹುಲಿಗಳ ನೆಲೆಯು ಇಂದು ಸೈಬೀರಿಯಾದ ಆಮೂರ್ ನದಿ ಮತ್ತು ಉಸ್ಸೂರಿ ನದಿಗಳ ನಡುವಣ ಪ್ರದೇಶಕ್ಕೆ ಸೀಮಿತವಾಗಿದೆ. ಭೂಮಿಯ ಮೇಲಿರುವ ಹುಲಿಗಳ ಪೈಕಿ ಸೈಬೀರಿಯ ಹುಲಿ ಎಲ್ಲಕ್ಕಿಂತ ದೊಡ್ಡದು. ಅತಿ ಶೀತಲ ವಾತಾವರಣದಲ್ಲಿ ಜೀವಿಸುವ ಕಾರಣದಿಂದ ಈ ಹುಲಿಗಳ ತುಪ್ಪಳ ಬಲು ಮಂದವಾಗಿರುತ್ತದೆ. ಇವುಗಳ ಬಣ್ಣವು ಪೇಲವವಾಗಿದ್ದು ಪಟ್ಟೆಗಳ ಸಂಖ್ಯೆಯು ಕಡಿಮೆ ಇರುತ್ತದೆ. ಈ ತಳಿಯನ್ನು ಇಂದು ಸೈಬೀರಿಯಾದಲ್ಲಿ ಅತಿ ಜಾಣತನದಿಂದ ಕಾಪಾಡಿಕೊಳ್ಳುತ್ತಿದೆ. ದಕ್ಷಿಣ ಚೀನಾ ಹುಲಿ, ಇದಕ್ಕೆ ಅಮೋಯನ್ ಅಥವಾ ಕ್ಲಿಯಮೆನ್ ಹುಲಿ ಎಂದು ಇತರ ಹೆಸರುಗಳಿಂದ ಕರೆಯುತ್ತಾರೆ. ಈ ಹುಲಿಗಳು ಇಂದು ಹೆಚ್ಚು ಕಡಿಮೆ ಭೂಮಿಯ ಮೇಲಿನಿಂದ ಮರೆಯಾಗಿವೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅಪಾಯಕ್ಕೊಳಗಾಗಿರುವ 10 ಪ್ರಾಣಿಗಳ ಪೈಕಿ ಈ ಹುಲಿ ಸಹ ಒಂದು. ಈಗ ಒಟ್ಟು 59 ದಕ್ಷಿಣ ಚೀನಾ ಹುಲಿಗಳು ಜೀವಿಸಿವೆ. ಇವೆಲ್ಲವೂ ಚೀನಾದಲ್ಲಿ ಮಾನವನ ರಕ್ಷಣೆಯಡಿ ಬಾಳುತ್ತಿವೆ. 20ನೇ ಶತಮಾನದ ಮಧ್ಯದ ವೇಳೆಗೆ ಬಾಲಿ ದ್ವೀಪದಲ್ಲಿದ್ದ ಹುಲಿ ಉಪಜಾತಿ ಅಳಿದು ಹೋಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುವ ಹೊತ್ತಿಗೆ ಹುಲಿಗಳ ಅಸ್ತಿತ್ವ ಅಪಾಯದ ದವಡೆಗೆ ಸಿಲುಕಿಬಿಟ್ಟಿತು. ಹುಲಿಗಳನ್ನು ಕೊಂದವರಿಗೆ ಅಧಿಕೃತವಾಗಿ ಬಹುಮಾನ ಧನವನ್ನು ಘೋಷಿಸಲಾಗಿದ್ದರಿಂದ ಹಳ್ಳಿಗರು, ಬುಡಕಟ್ಟು ಜನರು ಸಂದರ್ಭ ಸಿಕ್ಕಿದ ಹಾಗೆಲ್ಲ ಹುಲಿಗಳಿಗೆ ಗುಂಡು ಒಡೆಯಲು, ವಿಷವನ್ನು ಉಣಿಸಲು, ಹೇಗೆ ಬೇಕಾದರೂ ಕೊಲ್ಲಲು ಕಾತರರಾಗಿದ್ದರು. ಹೆಚ್ಚು ಆಹಾರ ಬೆಳೆಯಿರಿ ಆಂದೋಲನವಂತೂ ಜನರನ್ನು ಹುಲಿಯ ಅಳಿದುಳಿದ ನೆಲಗಳನ್ನೆಲ್ಲ ಕೃಷಿ ಭೂಮಿಗಳನ್ನಾಗಿ ಪರಿವರ್ತಿಸಲು ಪ್ರೋತ್ಸಾಹ ಕೊಟ್ಟಿದ್ದಲ್ಲದೆ ನಿರಂತರವಾದ ಮಾನವ ಹುಲಿ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿತು. ಜೊತೆಗೆ ಹುಲಿಯ ಉಗುರು ಮತ್ತು ಇತರ ಕೆಲವು ಅಂಗಗಳನ್ನು ಮಾನವನು ಔಷಧಿಗಳಲ್ಲಿ ಮತ್ತು ಅಲಂಕಾರಿಕವಾಗಿ ಬಳಸುವವನು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಬಾಳುಗರೆ, ಇದುವರೆಗೂ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ

0: ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 80th ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು, ಇಂದು ಸಂಜೆ ರಾಷ್ಟ್ರವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ, ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನ್ನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. 80th ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಯವರ ವಿಶೇಷ ಭಾಷಣ ಇಂದು ಸಂಜೆ 7 ಆಕಾಶವಾಣಿಯ ಎಲ್ಲಾ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ರಾಷ್ಟ್ರಪತಿಯವರ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಯನ್ನು ಪ್ರಸಾರ ಮಾಡಲಿದೆ. ದೇಶ ನಾಳೆ 80th ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟ ಧ್ವಜಾರೋಹಣದೊಂದಿಗೆ 21 ಕುಶಲತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ ಕೆಡೆಟ್ ಕೋರ್, ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲ ಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಸಮಾರಂಭ ವೀಕ್ಷಿಸಲು ಆಹ್ವಾನಿಸಲಾಗಿದೆ.

0: ಆಹ್ವಾನಿತರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. ರಾಜಧಾನಿಯಲ್ಲಿ ದೆಹಲಿ ಪೊಲೀಸರು ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು, ವಿವಿಧ ಸಂಸ್ಥೆಗಳ ಸುಮಾರು 15,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕೆಂಪುಕೋಟೆಯಲ್ಲಿ 1,000 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ದೇಶಭಕ್ತಿ ಮೂಡಿಸುವ ಉದ್ದೇಶದಿಂದ 343 ಪ್ರಮುಖ ಸ್ಥಳಗಳಲ್ಲಿ ಬ್ಯಾಂಡ್ ಪ್ರದರ್ಶನ ಆಯೋಜಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಳಗ್ಗೆ 4 ಗಂಟೆಗೆ ದೆಹಲಿ ಮೆಟ್ರೋ ತನ್ನ ಜಾಲದಾದ್ಯಂತದ ಎಲ್ಲಾ ಟರ್ಮಿನಲ್ ನಿಲ್ದಾಣಗಳಿಂದ ಸೇವೆಗಳನ್ನು ಪ್ರಾರಂಭಿಸಲಿದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ವಿಶೇಷ ಅತಿಥಿಗಳು, ಆಹ್ವಾನಿತರು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ಡಿಎಂಆರ್ಸಿ ತಿಳಿಸಿದೆ. ದಿನದ ನಿಗದಿತ ವೇಳಾಪಟ್ಟಿಯ ಪ್ರಕಾರ ನಿಯಮಿತ ಆದಾಯ ಸೇವೆಗಳು ಪ್ರಾರಂಭವಾಗುವವರೆಗೆ ಎಲ್ಲಾ ಮಾರ್ಗಗಳಲ್ಲಿ ಮೆಟ್ರೋ ಸೇವೆಗಳು 30 ನಿಮಿಷಗಳ ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಡಿಎಂಆರ್ಸಿ ತಿಳಿಸಿದೆ. ಲಾಲ್ ಕಿಲಾ, ಜಾಮಾ ಮಸೀದಿ ಮತ್ತು ದೆಹಲಿ ಗೇಟ್ ಮೆಟ್ರೋ ನಿಲ್ದಾಣಗಳು ಸ್ವಾತಂತ್ರ್ಯ ದಿನಾಚರಣೆಯ ಸ್ಥಳಕ್ಕೆ ಹತ್ತಿರದ ನಿಲ್ದಾಣಗಳಾಗಿವೆ. ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಪೊಲೀಸ್, ಅಗ್ನಿಶಾಮಕ, ಗೃಹ ರಕ್ಷಕ, ನಾಗರಿಕ ರಕ್ಷಣೆ ಹಾಗೂ ಕಾರಾಗೃಹ ಇಲಾಖೆಗಳ ಒಟ್ಟು 1,057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕಗಳನ್ನು ಕೇಂದ್ರ ಸರ್ಕಾರ ಇಂದು ಘೋಷಿಸಿದೆ. ಒಟ್ಟು 301 ಶೌರ್ಯ ಪದಕಗಳನ್ನು ಘೋಷಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯವು ಇಂದು ಬಿಡುಗಡೆ ಮಾಡಿರುವ ಪಟ್ಟಿಯ ಪ್ರಕಾರ ಇವುಗಳಲ್ಲಿ 272 ಪೊಲೀಸ್ ಸಿಬ್ಬಂದಿಗೆ ಹಾಗೂ 29 ಅಗ್ನಿಶಾಮಕ ಸಿಬ್ಬಂದಿಗೆ ಪದಕ ಲಭಿಸಿದೆ. ಪ್ರಾಣ ಮತ್ತು ಆಸ್ತಿ ರಕ್ಷಣೆ, ಅಪರಾಧ ತಡೆ ಹಾಗೂ ಅಪರಾಧಿಗಳನ್ನು ಬಂಧಿಸುವಲ್ಲಿ ಪ್ರದರ್ಶಿಸಿದ ಅಸಾಮಾನ್ಯ ಸಾಹಸಕ್ಕಾಗಿ ಈ ಪದಕಗಳನ್ನು ನೀಡಲಾಗುತ್ತದೆ. ಶೌರ್ಯ ಪದಕ ಪುರಸ್ಕೃತರ ಪೈಕಿ 197 ಸಿಬ್ಬಂದಿ ಎಡಪಂಥೀಯ ಉಗ್ರವಾದದಿಂದ ಪೀಡಿತ ಪ್ರದೇಶಗಳಲ್ಲಿದ್ದರೆ, 51 ಸಿಬ್ಬಂದಿ ಜಮ್ಮು ಮತ್ತು ಕಾಶ್ಮೀರ, 12 ಸಿಬ್ಬಂದಿ ಈಶಾನ್ಯ ರಾಜ್ಯಗಳು ಹಾಗೂ 41 ಸಿಬ್ಬಂದಿ ಇತರ ಪ್ರದೇಶಗಳಲ್ಲಿ ಜರುಗಿದ ಸಾಹಸ ಕಾರ್ಯಗಳಿಗಾಗಿ ಪದಕಕ್ಕೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ ಅತ್ಯುತ್ತಮ ಸೇವೆಗಾಗಿ ನೀಡಲಾಗುವ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಒಟ್ಟು 92 ಸಿಬ್ಬಂದಿಗೆ ದೊರೆತಿದೆ. ಇದರಲ್ಲಿ 83 ಪೊಲೀಸ್, 4 ಅಗ್ನಿಶಾಮಕ, 3 ಗೃಹ ರಕ್ಷಕ, 2 ಕಾರಾಗೃಹ ಇಲಾಖೆಗಳ ಸಿಬ್ಬಂದಿ ಸೇರಿದ್ದಾರೆ. ಹಾಗೆಯೇ ಪ್ರಶಂಸನೀಯ ಸೇವಾ ಪದಕಗಳನ್ನು ಒಟ್ಟು 664 ಸಿಬ್ಬಂದಿಗೆ ನೀಡಲಾಗಿದ್ದು, ಇದರಲ್ಲಿ 606 ಪೊಲೀಸ್, 28 ಅಗ್ನಿಶಾಮಕ, 18 ಗೃಹ ರಕ್ಷಕ ಮತ್ತು 12 ಕಾರಾಗೃಹ ಸಿಬ್ಬಂದಿ ಸೇರಿದ್ದಾರೆ. ಕೇಂದ್ರೀಯ ತನಿಖಾ ದಳ ಸಿಬಿಐನ 21 ಅಧಿಕಾರಿಗಳಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಮತ್ತು ಪ್ರತಿಭಾನ್ವಿತ ಸೇವಾ ಪದಕ ನೀಡಿ ಗೌರವಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ಸೈನಿಕರನ್ನುದ್ದೇಶಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸಂಜೆ 5:10 ಮಾತನಾಡಲಿದ್ದಾರೆ. ಅವರ ಭಾಷಣ ಆಕಾಶವಾಣಿಯ ಎಫ್ಎಂ ಗೋಲ್ಡ್ 100.1 ಮೆಗಾಹೆರ್ಟ್ಸ್ ಹಾಗೂ ಇಂದ್ರಪ್ರಸ್ಥ ವಾಹಿನಿ 366.3 ಮೀಟರ್ ಅಥವಾ 819 ಕಿಲೋಹರ್ಟ್ಸ್ನಲ್ಲಿ ಪ್ರಸಾರವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947 ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿಭಜನೆಯಿಂದ ಬಾಧಿತರಾದ ಪ್ರತಿಯೊಬ್ಬರ ಧೈರ್ಯ ಹಾಗೂ ತ್ಯಾಗವನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ವಿಭಜನೆಯ ಸಮಯದ ಭೀಕರ ಅನ್ಯಾಯ ಮತ್ತು ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಶೂನ್ಯದಿಂದ ಬದುಕನ್ನು ಕಟ್ಟಿಕೊಂಡ ಜನರು ತಮ್ಮ ಕಷ್ಟಗಳನ್ನೇ ಸಾಧನೆಗಳಾಗಿ ಪರಿವರ್ತಿಸಿ ದೇಶದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಕೂಡ ವಿಭಜನೆಯ ವೇಳೆ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಎದುರಿಸಿದವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ದಿನದ ಆಚರಣೆಯ ಮೂಲಕ ಕೇಂದ್ರ ಸರ್ಕಾರ ಯುವ ಪೀಳಿಗೆಯಲ್ಲಿ ವಿಭಜನೆಯ ಭೀಕರ ಪರಿಣಾಮಗಳ ಕುರಿತು ಅರಿವು ಮೂಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ.

0: ಪ್ರಸ್ತುತ ಆಗಸ್ಟ್ ತಿಂಗಳಿನಲ್ಲಿ ಎರಡನೇ ಮೇಲ್ಮನವಿ ಹಾಗೂ ದೂರುಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳ ಕುರಿತು ಕೇಂದ್ರ ಮಾಹಿತಿ ಆಯೋಗವು ಸ್ಪಷ್ಟನೆ ನೀಡಿದ್ದು, ಈ ತಿಂಗಳ 12ರವರೆಗೆ ಒಟ್ಟು 768 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಸಿದೆ. ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುವ ಅಂಕಿಅಂಶಗಳು ಆಯೋಗದ ನೈಜ ವಿಲೇವಾರಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ವಿಲೇವಾರಿಯಾದ ಪ್ರಕರಣಗಳ ತೀರ್ಪುಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅಂಚೆ ಮೂಲಕ ರವಾನಿಸಲಾಗುತ್ತಿದೆ ಎಂದು ಆಯೋಗ ತಿಳಿಸಿದೆ. ಆಗಸ್ಟ್ 2ನೇ ತಾರೀಖಿನಿಂದ ತಂತ್ರಾಂಶದ ನವೀಕರಣ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಜಾಲತಾಣದಲ್ಲಿನ ದತ್ತಾಂಶ ಆಗಸ್ಟ್ 1ರವರೆಗೆ ಮಾತ್ರ ಅಪ್ಡೇಟ್ ಆಗಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಟೊರಾಂಟೋದಲ್ಲಿ ಕಳೆದ ರಾತ್ರಿ ನಡೆದ ಕೆನಡಿಯನ್ ಓಪನ್ ಟೆನ್ನಿಸ್ನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಎರಡನೇ ಶ್ರೇಯಾಂಕದ ಪೋಲೆಂಡ್ನ ಇಗಾ ಸ್ವಿಯಟೆಕ್ ಎರಡನೇ ಶ್ರೇಯಾಂಕದ ಎಲೆನಾ ರೈಬಾಕಿನಾ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಸ್ವಿಯಟೆಕ್ 6-2, 6-3 ಅಂತರದ ಗೆಲುವಿನೊಂದಿಗೆ ಟೆನ್ನಿಸ್ ಋತುವಿನ ಮೊದಲ ಪ್ರಶಸ್ತಿ ಗೆದ್ದರು. ಮಹಿಳಾ ಡಬಲ್ಸ್ನಲ್ಲಿ ಜೆಕ್ ಗಣರಾಜ್ಯದ ಕೆಟರಿನಾ ಸಿನಿಯಾಕೋವಾ ಮತ್ತು ಚೀನಾದ ಝಾಂಗ್ ಶುವಾಯಿ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಅಮೆರಿಕದ ಡೆಸಿರೆ ಕ್ರಾಕ್ಜೈಕ್ ಜೋಡಿ ವಿರುದ್ಧ 6-4, 6-3 ಅಂತರದಲ್ಲಿ ಗೆದ್ದು ಮಹಿಳಾ ಡಬಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಮಾಂಟ್ರಿಯಲ್ನಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಮೆರಿಕದ ಬೆನ್ ಶೆಲ್ಟನ್ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದವರೇ ಆದ ಬ್ರ್ಯಾಂಡನ್ ನಕಾಶಿಮಾ ವಿರುದ್ಧ 6-3, 7-6 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಬ್ರೆಸಿಲ್ನ ರಫೇಲ್ ಮಾತೋಸ್ ಮತ್ತು ಓರ್ಲಾಂಡೋ ಲೂಸ್ ಜೋಡಿ ಜಯಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು. ಇಂದು ಸಂಜೆ ರಾಷ್ಟ್ರವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನ್ನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ಶ್ರೀಮತಿ ಶೋಭರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಹರ ಹರ ಹರ ಹರ ಹರ ಹರ ಹರ ಹರ ಹರನೇ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವನೇ.

0: ಕೇಳುವರೇ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.

0: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಹೂ ಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ಧಣ್ಣ ಅಂದ್ರೆ, ನಮ್ಮ ಸಿದ್ಧಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುವರ್ಣ ಹೆಜ್ಜೆಗಳು ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವದೇಶಿ ಚಳುವಳಿ ಹಿನ್ನೆಲೆ, ಪ್ರಾಮುಖ್ಯತೆ ಮತ್ತು ಪ್ರಸ್ತುತತೆ ಕುರಿತು ಚಿತ್ರದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ನಾನು ಎಸ್ ಬಿ ಶಿವಪ್ರಸಾದ್, ಇತಿಹಾಸ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ತುಂಬ ಆಶಿಸ್ತಾ ಇದ್ದೇನೆ. ಸ್ವಾತಂತ್ರ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಒಂದು ಅತ್ಯಂತ ಪ್ರಮುಖ ಘಟ್ಟ ಅಂತ ನಾವು ಹೇಳೋದು ಸ್ವದೇಶಿ ಚಳವಳಿ. ಈ ಸ್ವದೇಶಿ ಚಳವಳಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು, ಕೆಲವು ಕುತೂಹಲಕಾರಿ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮೆಲ್ಲರಿಗೂ ತಿಳಿದಿರುವ ರೀತಿ ಸ್ವದೇಶಿ ಚಳವಳಿ ಅಂತ ಕೂಡಲೇ ನಮಗೆ ನೆನಪಾಗೋದು ಬಂಗಾಳ ಮತ್ತು ಬಂಗಾಳದ ವಿಭಜನೆ. ಹೌದು, ಬಂಗಾಳದ ವಿಭಜನೆಯ ಒಂದು ಪರಿಣಾಮವಾಗಿ ಅಥವಾ ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿಯೇ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಸ್ವದೇಶಿ ಚಳವಳಿ ಹುಟ್ಟುಕೊಳ್ತು. ಈ ಸ್ವದೇಶಿ ಚಳವಳಿಯನ್ನು ನಾವು ಬಂಗಾಳ ವಿಭಜನೆ ವಿರೋಧಿ ಚಳವಳಿ ಅಂತ ಕೂಡ ನಾವು ಕರಿತೇವೆ. 1905 ಆರಂಭ ಆದಂಥ ಈ ಚಳವಳಿ 1911 ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸುವಾಗೆ ಅತ್ಯಂತ ತೀವ್ರ ಸ್ವರೂಪದಲ್ಲಿ ಕಂಡುಬರುತ್ತೆ. ಮೊದಲನೇದಾಗಿ ಇದು ಬಂಗಾಳದಲ್ಲಿ ಆರಂಭ ಆದರೂ ಸಹ ನಂತರದಲ್ಲಿ ಬಾಂಬೆ ಪ್ರಾಂತ್ಯ, ಅಂದರೆ ಇವತ್ತಿನ ಮಹಾರಾಷ್ಟ್ರ, ಗುಜರಾತ್ ಮತ್ತು ಮದ್ರಾಸ್ ಪ್ರಾಂತ್ಯ, ಅಂದರೆ ಇವತ್ತಿನ ದಕ್ಷಿಣ ಭಾರತ, ಪಂಜಾಬ್ ಪ್ರಾಂತ್ಯ ಅಂದರೆ ಇವತ್ತಿನ ವಾಯುವ್ಯ ಭಾರತದ ಪಂಜಾಬ್, ಇವತ್ತಿನ ಪಾಕಿಸ್ತಾನ, ಲಾಹೋರ್, ದೆಹಲಿ, ಆಗ್ರಾ, ಈ ಎಲ್ಲ ಪ್ರದೇಶಗಳಲ್ಲೂ ಅತ್ಯಂತ ಪ್ರಖರವಾದಂತಹ ಹೋರಾಟದ ಸ್ವರೂಪವನ್ನು ಇದು ಪಡ್ಕೊಳ್ತು. ಈಗ ಒಂದೊಂದಾಗಿ ವಿಷಯಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣಂತೆ. ಸ್ವದೇಶಿ ಈ ಒಂದು ಹೆಸರೇ ನಮಗೆ ಸೂಚಿಸೋ ಹಾಗೆ ನಮ್ಮ ದೇಶದಲ್ಲಿ ತಯಾರಾದಂತಹ ಅಥವಾ ನಮ್ಮ ದೇಶೀಯರು ತಯಾರಿಸಿದಂತಹ ವಸ್ತುಗಳನ್ನು, ಸರಕುಗಳನ್ನು

ನಾವು ಬಳಸ್ತಕ್ಕಂಥದ್ದು. ಅದರ ಅರ್ಥ ವಿದೇಶಿ ವಸ್ತುಗಳನ್ನು ತಿರಸ್ಕರಿಸಬೇಕು ಅಥವಾ ಅವುಗಳನ್ನು ಬಹಿಷ್ಕರಿಸಬೇಕು ಅನ್ನೋದು ಇದರ ಮತ್ತೊಂದು ಸಾರಾಂಶ. ಹಾಗಾಗಿ ಇದನ್ನು ನಾವು ಬಾಯ್ಕಾಟ್ ಚಳವಳಿ ಅಥವಾ ಸ್ವದೇಶಿ ಚಳವಳಿ ಅನ್ನೋ ಎರಡು ಹಂತಗಳಲ್ಲಿ ನಾವು ಕಾಣ್ತೇವೆ. ಬಾಯ್ಕಾಟ್ ಚಳವಳಿ ಮತ್ತು ಸ್ವದೇಶಿ ಚಳವಳಿ. ಇದು ಬಾಯ್ಕಾಟ್ ಅಥವಾ ಸ್ವದೇಶಿ ಚಳವಳಿ, ಇದರಲ್ಲಿ ವಿದೇಶಿ ವಸ್ತುಗಳು ಮತ್ತು ಸರಕುಗಳು ಅಂತಂದರೆ ಬರೀ ವಿದೇಶದಿಂದ ಬಂದಂತಹ ಅಥವಾ ದೇಶೀಯವಾಗಿ ತಯಾರಾದಂತಹ ಕಣ್ಣಿಗೆ ಕಾಣೋ ಸರಕುಗಳನ್ನು ಮಾತ್ರ ಬಳಸೋದಷ್ಟೇ ಅಲ್ಲದೆ ಚಿಂತನಾ ವಿಧಾನಗಳನ್ನು, ವಿದೇಶಿಯರ ಸಿದ್ಧಾಂತಗಳನ್ನು ಕೂಡ ನಿರಾಕರಿಸಿ ದೇಶೀಯರ ಸ್ವಂತ ಭಾರತೀಯತೆಯ ಸಿದ್ಧಾಂತಗಳನ್ನು ಕೂಡ ಇದರಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ನಡೆದಿದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಒಂದು ಸ್ವದೇಶಿ ಚಳವಳಿಯ ಹಿನ್ನೆಲೆಯನ್ನು ನಾವು ಕಾಣೋದಾದರೆ 1903 1905 ಅವಧಿಯಲ್ಲಿ, ಅಂದರೆ ನಾವೇನು ಕಾಂಗ್ರೆಸ್ನ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ವಿಭಜನೆಯ ಮುಂಚಿನ ದಿನಗಳು ಅಂತ ಏನು ಕರಿತೀವಿ, ಮಂದಗಾಮಿಗಳ ಯುಗದ ಕೊನೆಯ 2-3 ವರ್ಷಗಳಲ್ಲಿ ಮಂದಗಾಮಿಗಳಲ್ಲಿ ಕೆಲವರು ಈ ಸ್ವದೇಶಿ ಅನ್ನೋ ಒಂದು ಅಂಶವನ್ನು ಮುಂದೆ ಇಡೋದಕ್ಕೆ ಆರಂಭಿಸಿದರು. ಅದರಲ್ಲೂ ವಿಶೇಷವಾಗಿ ಸುರೇಂದ್ರನಾಥ ಬ್ಯಾನರ್ಜಿ, ಪೃಥ್ವಿಚಂದ್ರ ರೇ ಇಂಥವರು ಅವರ ಪತ್ರಿಕೆಗಳಾದಂತಹ ಬಂಗಾಳಿ, ಹಿತವಾದಿ, ಸಂಜೀವಿನಿ ಇಂತಹ ಪತ್ರಿಕೆಗಳ ಮುಖಾಂತರ ಸ್ವದೇಶಿಯ ಅಂಶಗಳನ್ನು, ವಿದೇಶಿ ವಸ್ತುಗಳನ್ನು ನಾವು ಬಳಸೋದ್ರಿಂದಾಗಿ ಬ್ರಿಟಿಷರನ್ನು ನಾವು ಯಾವ ರೀತಿ ಪರೋಕ್ಷವಾಗಿ ಬೆಂಬಲಿಸ್ತಾ ಇದ್ದೀವಿ, ಬ್ರಿಟಿಷರಿಗೆ ಎಷ್ಟರ ಮಟ್ಟಿಗೆ ನಾವು ಲಾಭವನ್ನು ಮಾಡಿಕೊಡ್ತಾ ಇದ್ದೀವಿ ಅನ್ನೋದನ್ನ ಕುರಿತಾದಂತಹ ಲೇಖನಗಳನ್ನು ಪ್ರಕಟಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಬಂಗಾಳ ವಿಭಜನೆ ಆದಾಗ ಇದು ಸ್ವಲ್ಪ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು. ಎಸ್ಪೆಷಲಿ ಅಂದರೆ ಪ್ರಮುಖವಾಗಿ ಅಮೃತ್ ಬಜಾರ್ ಪತ್ರಿಕಾ, ಇಂಡಿಯನ್ ಮಿರರ್ ಮತ್ತು ಹಿಂದೂ ಪೇಟ್ರಿಯಾಟ್, ಈ ಒಂದು ಪತ್ರಿಕೆಗಳು ಏನು ಮಾಡಿದ್ವು, ಬಂಗಾಳ ವಿಭಜನೆಯನ್ನು ವಿರೋಧಿಸೋದ್ರ ಹಿನ್ನೆಲೆಯಲ್ಲಿ ಬ್ರಿಟಿಷರಿಗೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಸಹಕಾರ ನೀಡಬಾರದು ಅಂತಂದರೆ ಅದಕ್ಕೆ ಸರಿಯಾದಂತಹ ದಾರಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸೋದು ಅನ್ನೋ ಒಂದು ಚಿಂತನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪತ್ರಿಕೆಗಳ ಮುಖಾಂತರ ಅವು ಪ್ರಕಟಿಸೋದಕ್ಕೆ ಸ್ಟಾರ್ಟ್ ಮಾಡಿದವು, ಆರಂಭಿಸಿದವು. ಅದರಲ್ಲಿ ಅಮೃತ ಬಜಾರ್ ಪತ್ರಿಕೆಯಲ್ಲಿ 1903 ಡಿಸೆಂಬರ್ನಲ್ಲಿನೇ ಒಂದು ಪತ್ರವನ್ನು ಪ್ರಕಟ ಮಾಡಿದರು. ಈ ಒಂದು ಪತ್ರವನ್ನು ಪ್ರತಿಯೊಬ್ಬರೂ ಕೂಡ ಕೈಯಿಂದ ಬರೆದು ಸರ್ಕಾರಕ್ಕೆ ಇದನ್ನು ಸಲ್ಲಿಸಬೇಕು, ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಪಟ್ಟಣಗಳಲ್ಲಿ ಸಭೆಗಳನ್ನು ನಡೆಸಿ ಸಾಮೂಹಿಕವಾಗಿ ಸಹಿಗಳನ್ನು ಸಂಗ್ರಹಿಸಿ ಗವರ್ನರ್ ಜನರಲ್ಗೆ ಇದನ್ನು ನೀಡಬೇಕು ಅಂತ ಒಂದು ಪ್ರೇರೇಪಣೆಯನ್ನು ನೀಡೋದಕ್ಕೆ ಆರಂಭಿಸಿದರು. ಈ ರೀತಿ ಸ್ವದೇಶಿ ಚಳವಳಿ ಅನ್ನೋದು ಆಕಸ್ಮಿಕವಾಗಿ ಆಗಿದ್ದಂಥದ್ದಲ್ಲ. ಇದು ಸ್ವದೇಶಿ ಚಳವಳಿ 1905 ಆರಂಭ ಆಯಿತು ಅಂದರೂ ಕೂಡ ಅದರ ಹಿಂದಿನ ಸುಮಾರು 2 ವರ್ಷಗಳಲ್ಲಿ ಅದಕ್ಕೆ ಬೇಕಾದಂತಹ ಮಾನಸಿಕ ಸಿದ್ಧತೆಗಳು ಆರಂಭ ಆಗ್ತಾ ಬಂದಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. 1905 ಜುಲೈ 19 ಲಾರ್ಡ್ ಕರ್ಜನ್, ಅವತ್ತಿನ ಗವರ್ನರ್ ಜನರಲ್, ಬಂಗಾಳವನ್ನು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ 2 ಭಾಗಗಳಾಗಿ ವಿಭಜಿಸೋ ಒಂದು ಪ್ರಸ್ತಾಪವನ್ನು ಮುಂದೆ ಇಟ್ಟು ಅದನ್ನು ಅಕ್ಟೋಬರ್ನಲ್ಲಿ ಜಾರಿಗೊಳಿಸ್ತಾ ಇತ್ತು. ಯಾವಾಗ ಬಂಗಾಳವನ್ನು ವಿಭಜನೆ ಮಾಡೋ ಒಂದು ಪ್ರಸ್ತಾಪ ಘೋಷಣೆ ಆಯಿತು, ಗವರ್ನರ್ ಜನರಲ್ ಅವರಿಂದನೇ ಘೋಷಣೆ ಆಯಿತು, ಅವತ್ತಿನಿಂದನೇ ದೇಶದ ಮತ್ತು ಅದರ ವಿಶೇಷವಾಗಿ ಬಂಗಾಳದ ಹಲವಾರು ಕಡೆಗಳಲ್ಲಿ ಪ್ರತಿಭಟನಾ ಸಭೆಗಳನ್ನು ನಡೆಸಲಾಯಿತು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವ ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸುವ ಪ್ರತಿಜ್ಞೆಯನ್ನು ಕೈಗೊಳ್ಳಲಾಯಿತು. ಹೀಗೆ ಸ್ವದೇಶಿ ಚಳವಳಿಯ ಆರಂಭ 1905 ಸ್ಪಷ್ಟವಾಗಿದ್ದನ್ನು ನಾವು ಕಾಣ್ತೇವೆ. 1905 ಆಗಸ್ಟ್ 7 ಈ ಒಂದು ದಿನಾಂಕವನ್ನು ನಾವು ಸ್ವದೇಶಿ ಚಳವಳಿಯ ಆರಂಭ ಅಂತ ನಾವು ಗುರುತಿಸ್ತೇವೆ. ಯಾಕೆ ಅಂದರೆ ಅವತ್ತು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ನಡೆದಂತಹ ಒಂದು ಚಳವಳಿಯಲ್ಲಿ ಅಧಿಕೃತವಾಗಿ ಸ್ವದೇಶಿ ಚಳವಳಿಯನ್ನು ಆರಂಭಿಸೋದಕ್ಕೆ ಕರೆಯನ್ನು ನೀಡಲಾಯಿತು. ಯಾವ ರೀತಿ ನಾವು 1942 ಆಗಸ್ಟ್ 8 ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಲಾಯಿತು ಅಂತ ಹೇಳ್ತೀವೋ ಆ ರೀತಿಯಲ್ಲಿ 1905 ಆಗಸ್ಟ್ 7 ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಸ್ವದೇಶಿ ಚಳವಳಿಯ ಆರಂಭಕ್ಕೆ ಕರೆಯನ್ನು ನೀಡಲಾಯಿತು. ಆ ಕರೆಯನ್ನು ನೀಡಿದಂಥವರಲ್ಲಿ ಪ್ರಮುಖರು ಯಾರು ಅಂದರೆ ಸುರೇಂದ್ರನಾಥ ಬ್ಯಾನರ್ಜಿ ಅವರು. ಸುರೇಂದ್ರನಾಥ ಬ್ಯಾನರ್ಜಿ ಅವರು ಮಂದಗಾಮಿ ನಾಯಕರಾಗಿದ್ದರೂ ಸಹ ಬ್ರಿಟಿಷರ ಕೈಗಾರಿಕೀಕರಣ, ಇಂಗ್ಲೆಂಡ್ನಲ್ಲಿ ನಡೀತಾ ಇದ್ದಂಥ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಸಂಪತ್ತು ಯಾವ ರೀತಿ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹೀಗಾಗಿ ಭಾರತದ ಸಂಪತ್ತು ಸೋರಿಕೆ ಆಗಬಾರದು ಅಂತಂದರೆ ನಾವು ಭಾರತದ ಹಣವನ್ನು ವಿದೇಶಗಳಿಗೆ ಹೋಗೋದನ್ನು ತಪ್ಪಿಸ್ಬೇಕು. ವಿದೇಶಗಳಿಗೆ ಹೋಗೋದು ತಪ್ಪಿಸ್ಬೇಕು ಅಂದರೆ ಭಾರತದ ಹಣ ಭಾರತದಲ್ಲೇ ಹರಿದಾಡಬೇಕು. ಭಾರತದ ಹಣ ಭಾರತದಲ್ಲೇ ಹರಿದಾಡಬೇಕು ಅಂದರೆ ಒಂದೇ ದಾರಿ, ಭಾರತೀಯರು ಭಾರತೀಯ ಸರಕುಗಳನ್ನು ಕೊಂಡ್ಕೊಳ್ಬೇಕು. ಈ ಒಂದು ಸಿದ್ಧಾಂತವನ್ನು 1898 ಅವರು ಕಾಂಗ್ರೆಸ್ನ ಒಂದು ಸಭೆಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿಯೇ ಈ ಒಂದು ತೀರ್ಮಾನವನ್ನು, ಘೋಷಣೆಯನ್ನು ಕೈಗೊಳ್ಳಾಯಿತು. ಆದಾಗ್ಯೂ ಕೂಡ ಈ ಸ್ವದೇಶಿ ಚಳವಳಿ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರ, ಈ ಒಂದು ಹೋರಾಟದಿಂದ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ, ಲಾಭ ಕಡಿಮೆ ಆಗುತ್ತೆ ಅನ್ನೋದು ಬ್ರಿಟಿಷರಿಗೆ ಗೊತ್ತಿದ್ರೂ ಕೂಡ ಬಂಗಾಳ ವಿಭಜನೆಯನ್ನು ಅವರು ವಾಪಸ್ ತಗೊಳ್ಳಲಿಲ್ಲ. ಅದರ ಬದಲಾಗಿ 1905 ಅಕ್ಟೋಬರ್ 16 ಬಂಗಾಳ ವಿಭಜನೆಯನ್ನು ಅಧಿಕೃತವಾಗಿ ಜಾರಿಗೊಳಿಸಿದರು.

ಆಯಿತು. ಬರೀ ಈ ಸ್ವದೇಶಿ ಚಳವಳಿಯ ಒಂದು ಪ್ರಭಾವ ಅದು ಜನಗಳಿಗೆ ಎಷ್ಟರ ಮಟ್ಟಿಗೆ ಅದು ಕರೆಯನ್ನು ಕೊಟ್ಟು ಅನ್ನೋದಕ್ಕೆ ಯಾವ ರೀತಿ ಅದನ್ನು ಆರಂಭಿಸ್ತಾಯಿತು ಅನ್ನೋದನ್ನ ನಾವು ನೋಡ್ತಾ ಹೋಗೋಣಂತೆ. ಅಕ್ಟೋಬರ್ 16ರಂದು ಅಂದರೆ ಏನು 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆಯನ್ನು ಘೋಷಣೆ ಮಾಡಲಾಯಿತು. ಅವತ್ತು ಪೂರ್ತಿ ಅಕ್ಟೋಬರ್ 16ರಂದು ಇಡೀ ಬಂಗಾಳ, ಇಡೀ ಬಂಗಾಳ ಅಂದರೆ ನಾವಿವತ್ತು ನಮ್ಮ ಭಾರತದಲ್ಲಿರೋ ಬಂಗಾಳ ಮಾತ್ರ ನಾವು ತರವಳ ತಗೋಬಾರ್ದು, ಭಾರತದಲ್ಲಿರ್ತಕ್ಕಂಥ ಪಶ್ಚಿಮ ಬಂಗಾಳ, ಭಾರತದಲ್ಲಿ ಇವತ್ತು ಇರ್ತಕ್ಕಂಥ ಬಿಹಾರ, ಜಾರ್ಖಂಡ್ ಮತ್ತು ಒರಿಸ್ಸಾ ಇಷ್ಟು ಸೇರಿ ಭಾರತದಲ್ಲಿನ ಒಂದು ಬಂಗಾಳ ಪ್ರಾಂತ್ಯ. ಆದರೆ ಬ್ರಿಟಿಷ್ ಅವಧಿಯಲ್ಲಿ 1905ರಲ್ಲಿ ಬಂಗಾಳ ಪ್ರಾಂತ್ಯ ಅಂತಂದರೆ ಬಿಹಾರ, ಜಾರ್ಖಂಡ್, ಒರಿಸ್ಸಾ, ಇವತ್ತಿನ ಪಶ್ಚಿಮ ಬಂಗಾಳ ಮತ್ತು ಇವತ್ತಿನ ಬಾಂಗ್ಲಾದೇಶ ಮತ್ತು ಅಸ್ಸಾಂನ ಕೆಲವು ಜಿಲ್ಲೆಗಳು ಇಷ್ಟು ಸೇರಿ ಅದು ಬಂಗಾಳ ಪ್ರಾಂತ್ಯ ಅಂತ ಅನ್ನಿಸ್ಕೊಂಡಿತ್ತು. ಈ ಇಡೀ ಬಂಗಾಳ ಪ್ರಾಂತ್ಯದಲ್ಲಿ 1905 ಅಕ್ಟೋಬರ್ 16ರಂದು ಅದು ಬಂಗಾಳ ವಿಭಜನೆ ಜಾರಿಯಾದ ಒಂದು ದಿನ ಯಾರೂ ಸಹ ಅಡಿಗೆಯನ್ನು ಮಾಡಲಿಲ್ಲ, ಯಾರೂ ಕೂಡ ಒಲೆಯನ್ನು ಹೊತ್ತಿಸಲಿಲ್ಲ, ಅಡಿಗೆಯನ್ನು ಮಾಡಲಿಲ್ಲ, ಇಡೀ ಪ್ರಾಂತ್ಯದಲ್ಲಿ ಉಪವಾಸನ ಆಚರಿಸಲಾಯಿತು. ಅದಾದ ಮೇಲೆ ನಂತರದಲ್ಲಿ ಕಲ್ಕತ್ತಾದಲ್ಲಿ ಹರತಾಳ ಅಥವಾ ಬಂದ್ ಅನ್ನು ಆಚರಿಸಲಾಯಿತು. ಜನಗಳು ಮೆರವಣಿಗೆಯನ್ನು ನಡೆಸಿದ್ರು. ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸುವವರೆಗೆ ಬರಿಗಾಲಲ್ಲಿ ಓಡಾಡ್ತೀವಿ ಅನ್ನೋ ಪ್ರತಿಜ್ಞೆಯನ್ನು ಕೈಗೊಂಡ್ರು. ವಂದೇ ಮಾತರಂ ಗೀತೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಜನಪ್ರಿಯವಾಗಿ ಜನಗಳ ಮಧ್ಯದಲ್ಲಿ ಸೇರ್ತು. ವಂದೇ ಮಾತರಂ ಅನ್ನೋ ಒಂದು ಗೀತೆ ಇಲ್ಲಿಂದ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಧ್ಯೇಯ ಮಂತ್ರ ಆಗೋದಕ್ಕೆ ಆರಂಭ ಆಯಿತು. ಮತ್ತು ಇಷ್ಟೆಲ್ಲವನ್ನು ಮಾಡೋದಕ್ಕೆ ಯಾವುದೇ ಒಂದು ಸಂಘಟನೆ ಮತ್ತೊಂದು ಅಥವಾ ಯಾವುದೇ ವ್ಯಕ್ತಿ ಕರೆ ಕೊಟ್ಟಿರಲಿಲ್ಲ. ಬಹುತೇಕ ಎಲ್ಲಾ ಬಂಗಾಳಿಗಳು ಸ್ವಯಂ ಪ್ರೇರಿತರಾಗಿ ಈ ಒಂದು ಹೋರಾಟದಲ್ಲಿ, ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿದ್ದು ಇದರ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇದೇ ಒಂದು ಅಕ್ಟೋಬರ್, ಆಗಸ್ಟ್, ಜುಲೈ ಮತ್ತೆ ಅಕ್ಟೋಬರ್ ನಡುವೆ ಆಗಸ್ಟ್ ತಿಂಗಳಲ್ಲಿ ಬಂದಂತಹ ರಾಖಿ ಹಬ್ಬದಂದು ಎರಡೂ ಭಾಗಗಳು ಇರ್ತಕ್ಕಂಥ ಅಂದ್ರೆ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ, ಅವತ್ತಿನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಮತ್ತೆ ಭಾರತದಲ್ಲಿರುವ ಪ್ರದೇಶಗಳು, ಈ ಎರಡೂ ಪ್ರದೇಶಗಳಲ್ಲೂ ಕೂಡ ಜನಗಳು ಹಿಂದೂ ಮತ್ತು ಮುಸ್ಲಿಮರು ಒಬ್ಬರಿಗೊಬ್ಬರು ರಾಖಿಯನ್ನು ಕಟ್ಟಿಕೊಂಡು ಹಿಂದೂ ಮತ್ತು ಮುಸ್ಲಿಮರನ್ನು ಯಾವತ್ತೂ ಕೂಡ ವಿಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಆಚರಣೆಯನ್ನು ಕೈಗೊಂಡರು. ಆನಂದ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಇವರು ಕಲ್ಕತ್ತಾ, ಢಾಕಾ, ಮುರ್ಷಿದಾಬಾದ್, ಕಾಸಿಮ್ ಬಜಾರ್ ಇಂಥ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳನ್ನು, ಸಮಾವೇಶಗಳನ್ನು ನಡೆಸಿ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಿದರು. ನಂತರದಲ್ಲಿ ಈ ಚಳವಳಿಯ ಏಕೈಕ ಗುರಿ ಏನಾಯಿತು ಅಂತಂದರೆ ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸುವವರೆಗೆ ಬ್ರಿಟಿಷರ ಹೆಸರಿನ ಯಾವುದೇ ಸರಕುಗಳನ್ನು ನಾವು ಬಳಸಲ್ಲ, ಅಂದರೆ ಬಹಿಷ್ಕರಿಸ್ತೇವೆ, ಅದರ ಬದಲಾಗಿ ಭಾರತೀಯರ ವಸ್ತುಗಳನ್ನು ನಾವು ಬಳಸ್ತೇವೆ ಅನ್ನೋದು ಇದರ ಒಂದು ಧ್ಯೇಯವಾಕ್ಯವಾಗಿ ಅಲ್ಲಿಂದ ಮುಂದುವರಿತಾ ಬಂತು. ಇದು ಬಂಗಾಳದಲ್ಲಿ ಯಾವ ರೀತಿ ಆರಂಭ ಆಯಿತು, ಯಾವ ರೀತಿ ಹರಡ್ತಾ ಬಂತು ಅನ್ನೋದು ನಾವು ನೋಡಿದ್ವಿ. ಇದು ಬರೀ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಅಲ್ಲಿಂದ ಕೆಲವೇ ವರ್ಷಗಳಲ್ಲಿ 1905-6ರಷ್ಟೊತ್ತಿಗೆ ಭಾರತದ ಬೇರೆ ಬೇರೆ ಪ್ರದೇಶಗಳಿಗೆ ಈ ಸ್ವದೇಶಿ ಚಳವಳಿ ಹರಡ್ತಾ ಬಂತು. ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಹರಡದಂತವರು ಅಥವಾ ಅಲ್ಲಿ ಪ್ರೇರೇಪಣೆ ನೀಡಿದಂತಹ ಕೆಲವು ಪ್ರಮುಖರು ಅಂತಂದ್ರೆ ಬಾಲಗಂಗಾಧರ ತಿಲಕ್, ಇವರು ಬಾಂಬೆ ಪ್ರಾಂತ್ಯದಲ್ಲಿ ಸ್ವದೇಶಿ ಚಳವಳಿಯ ಆರಂಭಕ್ಕೆ ಕಾರಣಕರ್ತರಾದರು. ಅಜಿತ್ ಸಿಂಗ್ ಮತ್ತು ಲಾಲಾ ಲಜಪತ್ ರಾಯ್ ಇವರು ಉತ್ತರ ಪ್ರದೇಶ, ಆಗ್ರಾ, ಪಂಜಾಬ್, ಲಾಹೋರ್ ಈ ಪ್ರದೇಶಗಳಲ್ಲಿ ಸ್ವದೇಶಿ ಚಳವಳಿ ಹರಡೋದಕ್ಕೆ ಕಾರಣಕರ್ತರಾದರು. ದೆಹಲಿಯಲ್ಲಿ ಸೈಯದ್ ಹೈದರ್ ರಜಾ ಅವರು ಈ ಒಂದು ಚಳವಳಿಯನ್ನು ಮುನ್ನಡೆಸಿದರು. ಜಮ್ಮು ಕಾಶ್ಮೀರ, ಇವತ್ತಿನ ಜಮ್ಮು ಕಾಶ್ಮೀರ, ಮುಲ್ತಾನ್, ಕಾಂಗ್ರಾ, ಹರಿದ್ವಾರ, ಕಾಂಗ್ರಾ ಅಂದರೆ ಹಿಮಾಚಲ ಪ್ರದೇಶ, ಈ ಒಂದು ಪ್ರದೇಶಗಳಲ್ಲಿ ಅಲ್ಲಿಯ ಸ್ಥಳೀಯ ಜನಗಳೇ ಸ್ವಯಂ ಪ್ರೇರಿತರಾಗಿ ಇದನ್ನು ಮುನ್ನಡೆಸಿದರು. ಅದೇ ರೀತಿ ನಮ್ಮ ಮದ್ರಾಸ್ ಪ್ರಾಂತ್ಯ ಏನಿದೆ, ನಮ್ಮ ನಾವು ವಾಸ ಮಾಡ್ತಾ ಇರೋ ಭಾಗ ಮದ್ರಾಸ್ ಪ್ರಾಂತ್ಯ ಆಗಿತ್ತು. ಅವತ್ತು ನಮ್ಮ ಮದ್ರಾಸ್ ಪ್ರಾಂತ್ಯದಲ್ಲಿ ಚಿದಂಬರಂ ಪಿಳ್ಳೈ ಇವರು ಇಲ್ಲಿ ಸ್ವದೇಶಿ ಚಳವಳಿ ವ್ಯಾಪಕವಾಗಿ ಹರಡೋದಕ್ಕೆ ಕಾರಣಕರ್ತರಾದಂತಹ ವ್ಯಕ್ತಿಯಾಗಿದ್ದರು. ಇನ್ನು ಈ ಸ್ವದೇಶಿ ಚಳವಳಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿತು ಅನ್ನೋದನ್ನು ನಾವು ಗಮನಿಸೋದಾದರೆ 1906ರಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರೋಜಿ ಅವರು ವಹಿಸಿಕೊಂಡಿದ್ದರು. ದಾದಾಬಾಯಿ ನವರೋಜಿ ಅವರು ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಕಾಂಗ್ರೆಸ್ನ ಗುರಿಗಳಲ್ಲಿ ಸ್ವರಾಜ್ಯ ಸಹ ಒಂದು ಅಂತ ಅಧ್ಯಕ್ಷೀಯ ವೇದಿಕೆಯಿಂದ ಮೊಟ್ಟ ಮೊದಲ ಬಾರಿಗೆ ಅದನ್ನ ಪ್ರಕಟಿಸಿದರು. ಅದರ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ದಾದಾಬಾಯಿ ನವರೋಜಿ ಅವರು ಹೊರಡಿಸಿದಂತಹ ಅಥವಾ ಕೈಗೊಂಡ ಇತರೆ ಕೆಲವು ನಿರ್ಣಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಭಾರತೀಯರು ಬ್ರಿಟಿಷರ ವಸ್ತುಗಳನ್ನು ಮತ್ತು ಎಲ್ಲ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುತ್ತೇವೆ, ಅದರ ಜೊತೆಗೆ ಭಾರತೀಯ ವಸ್ತುಗಳನ್ನು ನಾವು ಬಳಸೋದಕ್ಕೆ ಈ ಮೂಲಕ ನಿರ್ಣಯವನ್ನು ಅಂಗೀಕರಿಸಿದ್ದೇವೆ ಅಂತ ಸ್ವದೇಶಿ ಚಳವಳಿಗೆ ಅಧಿಕೃತವಾದಂತಹ ಹೋರಾಟದ ಸ್ಥಾನವನ್ನು ಕಾಂಗ್ರೆಸ್ 1906ರಲ್ಲಿ ಕೊಟ್ಟಿತು. ಆದರೆ 1906ರಲ್ಲಿ ದಾದಾಬಾಯಿ ನವರೋಜಿ ಅವರ ಈ ಒಂದು ತೀರ್ಮಾನ ನಿರ್ಣಯಗಳು ಏನೇ ಇರಲಿ, ಕಾಂಗ್ರೆಸ್ ಸಂಪೂರ್ಣವಾಗಿ ಸ್ವದೇಶಿ ಚಳವಳಿಗೆ ಮತ್ತು ವಂದೇ ಮಾತರಂ ಈ ಒಂದು ಇವಕ್ಕೆ ಪೂರ್ತಿಯಾಗಿ ಸಹಕಾರವನ್ನು ನೀಡಲಿಲ್ಲ ಅನ್ನೋದು ಬಂಗಾಳದ ಕೆಲವು ಯುವ ಮುಖಂಡರ ಆರೋಪ ಆಗಿದೆ.

ಆಗಿತ್ತು. ಹೀಗಾಗಿ 1907 ಸೂರತ್ನಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಕಾಂಗ್ರೆಸ್ ಎರಡು ಭಾಗ ಆಗೋದ್ರ ಹಿಂದೆ ಈ ಸ್ವರಾಜ್ ಅನ್ನೋ ಘೋಷಣೆ ಮತ್ತೆ ಸ್ವದೇಶಿ ಚಳವಳಿಯನ್ನ ಕಾಂಗ್ರೆಸ್ ಪಕ್ಷ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಕೆಲವು ಪ್ರಮುಖ ಕಾರಣಗಳಾಗಿ ನಮಗೆ ಇಲ್ಲಿ ಕಂಡು ಬರುತ್ತೆ. 1907 ಕಾಂಗ್ರೆಸ್ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅನ್ನೋ ಎರಡು ಭಾಗಗಳಾಗಿ ವಿಭಜನೆ ಆಯಿತು. ವಿಭಜನೆಯಾದ ನಂತರದಲ್ಲಿ ಮಂದಗಾಮಿಗಳು ಸ್ವದೇಶಿ ಚಳವಳಿ ಬಗ್ಗೆ ಮತ್ತು ಸ್ವರಾಜ್ನ ಬಗ್ಗೆ ಹೆಚ್ಚು ಮಾತಾಡದೇ ಇರೋದನ್ನು ಸಹ ನಾವು ಕಾಣ್ತೇವೆ. ಇಲ್ಲಿಂದ ಮುಂದೆ ಸ್ವದೇಶಿ ಚಳವಳಿಯ ನಾಯಕತ್ವವನ್ನು ತೀವ್ರಗಾಮಿಗಳು ವಹಿಸಿಕೊಂಡು ಅವರನ್ನ ಮುನ್ನಡೆಸ್ತಾ ಹೋದರು. ತೀವ್ರಗಾಮಿಗಳ ಪ್ರಕಾರ ಸ್ವದೇಶಿ ಚಳವಳಿಯಲ್ಲಿ ಮೂರು ರೀತಿಯ ನಿರ್ಣಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ತೀವ್ರಗಾಮಿಗಳ ಪ್ರಕಾರ ಸ್ವದೇಶಿ ಚಳವಳಿ ಅಂತಂದರೆ ಮೊದಲನೇದಾಗಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು, ಎರಡನೇದಾಗಿ ಸ್ವದೇಶಿ ವಸ್ತುಗಳನ್ನು ಬಳಸೋದು ಅಥವಾ ಸ್ವಾವಲಂಬನೆ ಅಥವಾ ಆತ್ಮಶಕ್ತಿಯ ಸರಕುಗಳನ್ನು ಬಳಸೋದು, ಮೂರನೇದಾಗಿ ದೇಶೀಯ ಶಿಕ್ಷಣವನ್ನು ಅಥವಾ ರಾಷ್ಟ್ರೀಯ ಶಿಕ್ಷಣವನ್ನು ಉತ್ತೇಜಿಸೋದು. ಈ ಮೂರು ಮಂದಗಾಮಿಗಳ ಪ್ರಕಾರ ಸ್ವದೇಶಿ ಚಳವಳಿಯ ಲಕ್ಷಣಗಳು ಅಂತ ಕಲಿಸ್ಬೋದು. ಬಹಿಷ್ಕಾರ ಅಂತಂದ್ರೆ ಮತ್ತೇನೂ ಇಲ್ಲ, ಜನಗಳು ದೈನಂದಿನ ಜೀವನದಲ್ಲಿ ಅದು ಆಡಂಬರಕ್ಕಾಗಿರ್ಬೋದು ಅಥವಾ ಅನಿವಾರ್ಯಕ್ಕಾಗಿರ್ಬೋದು ಬಳಸ್ತಕ್ಕಂಥ ವಿದೇಶಿ ಸರಕುಗಳನ್ನ ಕೈಬಿಡೋದು, ಅವನ್ನ ಬಳಸ್ತಾ ಇರೋದು, ಸಾಧ್ಯವಾದರೆ ವಿದೇಶಿ ವಸ್ತುಗಳನ್ನ ತಮ್ಮ ಬಳಿ ಇರ್ತಕ್ಕಂತಹ ವಿದೇಶಿ ವಸ್ತುಗಳನ್ನ ನಾಶ ಮಾಡೋದು. ಅಂದ್ರೆ ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡೋ ಅಂಗಡಿಗಳಿಗೆ ನುಗ್ಗಿ ಅವುಗಳನ್ನ ಧ್ವಂಸ ಮಾಡೋದಲ್ಲ, ಈಗಾಗಲೇ ನಾವೇನಾದರೂ ವಿದೇಶಿ ವಸ್ತುಗಳನ್ನು ತಗೊಂಡು ಬಳಸ್ತಾ ಇದ್ರೆ ಅವುಗಳನ್ನ ನಾಶ ಮಾಡೋದು. ಉದಾಹರಣೆಗೆ ಒಂದು ವಿದೇಶಿ ಬಟ್ಟೆಯನ್ನು ನಾನು ಬಳಸ್ತಾ ಇದ್ದೀನಿ ಅಂತಂದ್ರೆ ಆ ವಿದೇಶಿ ಬಟ್ಟೆಯನ್ನು ಸುಟ್ಟು ಹಾಕೋದು. ಈ ರೀತಿಯಾಗಿ ಇದನ್ನು ವಿದೇಶಿ ವಸ್ತುಗಳ ಬಹಿಷ್ಕಾರ ಅಂತ ಕರಿತೇವೆ. ಅದು ವಸ್ತುಗಳನ್ನು ಸುಡಬೇಕಾದ್ರೆ ಸಾರ್ವಜನಿಕವಾಗಿ ವಸ್ತುಗಳನ್ನು ಸುಡೋ ಮುಖಾಂತರ ಇತರರಿಗೆ ಪ್ರೇರೇಪಣೆಯನ್ನು ನೀಡೋದು, ಅದರ ಜೊತೆ ಜೊತೆಗೆ ವಿದೇಶಿ ವಸ್ತುಗಳನ್ನು ಮಾರಾಟ ಮಾಡೋ ಅಂಗಡಿಗಳ ಮುಂದೆ ಮುಷ್ಕರಗಳನ್ನು ನಡೆಸೋದು, ಈ ರೀತಿಯ ಬಹಿಷ್ಕಾರದ ಅಂಶಗಳನ್ನು ಈ ಚಳವಳಿಯಲ್ಲಿ ಅಳವಡಿಸಿಕೊಂಡಿದ್ದನ್ನು ನಾವು ಕಾಣ್ತೇವೆ. ಇದರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಬ್ರಿಟಿಷರಿಗೆ ವ್ಯಾಪಾರದಿಂದ ಬರ್ತಾ ಇದ್ದಂತಹ ಲಾಭವನ್ನು ತಪ್ಪಿಸೋದು. ಈಗ ಭಾರತ ಒಂದು ಅವತ್ತಿನ ಕಾಲಕ್ಕೆ ಬ್ರಿಟಿಷರಿಗೆ ಅತಿದೊಡ್ಡ ಮಾರುಕಟ್ಟೆ ಯಾವುದಂದ್ರೆ ಭಾರತ. ಇಂಥ ಅತಿದೊಡ್ಡ ಮಾರುಕಟ್ಟೆಯಲ್ಲಿ ಬ್ರಿಟಿಷ್ ಸರಕುಗಳಿಗೆ ಯಾವುದೇ ಬೇಡಿಕೆ ಇಲ್ಲ ಅಂದಾಗ ಬ್ರಿಟಿಷ್ ಸರಕುಗಳು ಸಹಜವಾಗಿನೇ ಭಾರತದಿಂದ ವಾಪಸ್ ಹೋಗ್ತವೆ, ಯಾವುದೇ ಮಾರಾಟ ಆಗದೆ ವಾಪಸ್ ಹೋಗ್ತವೆ, ಅವ್ರಿಗಷ್ಟು ನಷ್ಟ ಕೂಡ ಆಗುತ್ತೆ. ವಸ್ತುಗಳು ವಾಪಸ್ ಹೋದಾಗ ಮಾರುಕಟ್ಟೆ ಏನು ಖಾಲಿ ಆಗುತ್ತೆ, ಆ ಮಾರುಕಟ್ಟೆಯಲ್ಲಿ ಸ್ವದೇಶಿ ವಸ್ತುಗಳು ಅತ್ಯಂತ ಸುಲಭವಾಗಿ ಜಾಗವನ್ನು ಆಕ್ರಮಿಸಿಕೊಳ್ತವೆ ಮತ್ತು ಅವು ಭಾರತೀಯರಿಗೆ ಈಗಿರೋದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಅಂತ ಅವರ ಒಂದು ವಾದ ಆಗಿತ್ತು. ಬಾಲಗಂಗಾಧರ ತಿಲಕ್ ಅವರು ಇದನ್ನ ಬಹಿಷ್ಕಾರ ಯೋಗ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಬ್ಬರು ತಮ್ಮ ಸ್ವಯಂ ನಿರ್ಧಾರದಿಂದ ಕೈಗೊಳ್ಬೇಕಾಗಿರ್ತಕ್ಕಂಥ ಆಚರಣೆ ಅಂತ ಅವರನ್ನು ಕರೆದರು. ಇನ್ನು ಎರಡನೇದಾಗಿ ಸ್ವಾವಲಂಬನೆ ಅಥವಾ ಆತ್ಮಶಕ್ತಿ ಅಥವಾ ಸ್ವದೇಶಿ ವಸ್ತುಗಳ ಬಳಕೆ. ಇದನ್ನ ತೀವ್ರಗಾಮಿಗಳು ಅರ್ಥೈಸಿದ್ದು ಅಥವಾ ಪ್ರಚಾರ ಮಾಡಿದ್ದು ಯಾವ ರೀತಿ ಅಂತಂದ್ರೆ ನಾವು ನಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ಮಾಡಬಹುದಾದಂತಹ ಪ್ರತಿಯೊಂದನ್ನು ಮಾಡಬೇಕಾಗತ್ತೆ. ಅದು ಸರಕುಗಳ ಬಳಕೆ ಇರ್ಬೋದು, ಭಾರತದಲ್ಲಿ ತಯಾರಾಗಿರ್ತಕ್ಕಂಥ ಭಾರತೀಯ ಕುಶಲಕರ್ಮಿಗಳು ತಯಾರು ಮಾಡಿದಂತಹ ವಸ್ತುಗಳ ಬಳಕೆ, ಬಟ್ಟೆ, ಕುಂಬಾರಿಕೆ, ಲೋಹಗಾರಿಕೆ, ಅದರ ಜೊತೆ ಜೊತೆಗೆ ಭಾರತೀಯ ವ್ಯವಸ್ಥೆಗಳನ್ನ ಬ್ರಿಟಿಷರನ್ನ ಹೊರಗಡೆ ಇಟ್ಟು ಭಾರತೀಯ ವ್ಯವಸ್ಥೆಗಳನ್ನ ಉದಾಹರಣೆ ಕೊಡೋದಾದ್ರೆ ಈಗ ಬ್ರಿಟಿಷ್ ಕೋರ್ಟ್ಗಳ ಬದಲಾಗಿ ಭಾರತದ ಹಿರಿಯ ಮುಖಂಡರ ಗ್ರಾಮ ಪಂಚಾಯತಿಗಳನ್ನ ಅಥವಾ ಪಂಚಾಯತ್ ಕಟ್ಟೆಗಳನ್ನ ಪ್ರಚಾರ ಮಾಡ್ಕೋಬೇಕು. ಅದೇ ರೀತಿ ಬ್ರಿಟಿಷ್ ಪೊಲೀಸ್ ವ್ಯವಸ್ಥೆಯ ಬದಲಾಗಿ ಭಾರತದ ಹಳ್ಳಿಗಳಲ್ಲಿರೋ ಯುವಕರು ಸ್ವಯಂ ಪ್ರೇರಿತರಾಗಿ ಸ್ವಯಂ ಸೇವಕ ಸಂಘಗಳನ್ನ ಆರಂಭಿಸಿಕೊಂಡು ಹಳ್ಳಿಗಳ ರಕ್ಷಣೆಗೆ ಅವರು ಮುಂದಾಗಬೇಕು. ಯುವಕರು ಮುಂದೆ ಬಂದು ಗ್ರಾಮಗಳ ರಕ್ಷಣೆಗೆ ಅವರೇ ನಿಂತರು

0: ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಬಳಿಕ ಸಂಪ್ರದಾಯದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ ನೂತನ ಸಭಾಧ್ಯಕ್ಷರನ್ನು ಕರೆತಂದು ಸಭಾಧ್ಯಕ್ಷ ಪೀಠದಲ್ಲಿ ಕೂರಿಸಿದರು. ಸದನ ಆರಂಭವಾಗುತ್ತಿದ್ದಂತೆಯೇ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ವಿಧಾನಸಭಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಎಸ್ ಪಾಟೀಲ್ ಅವರ ಹೆಸರನ್ನು ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತಾಪಿಸಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಬಳಿಕ ಹಂಗಾಮಿ ಸಭಾಧ್ಯಕ್ಷರು ಪ್ರಸ್ತಾವನೆಯನ್ನು ಮತಕ್ಕೆ ಹಾಕಿ ಅಂಗೀಕಾರವಾದ ಬಳಿಕ ಜಿಎಸ್ ಪಾಟೀಲ್ ಅವರನ್ನು ನೂತನ ವಿಧಾನಸಭಾಧ್ಯಕ್ಷರೆಂದು ಅಧಿಕೃತವಾಗಿ ಘೋಷಿಸಿದರು. ವಿಧಾನ ಪರಿಷತ್ತಿನ ನೂತನ ಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ಆಯ್ಕೆಯಾಗಿದ್ದಾರೆ. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಕೈಗೊಂಡಾಗ ಸದಸ್ಯ ಬಿಕೆ ಹರಿಪ್ರಸಾದ್ ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಪ್ರಸ್ತಾವವನ್ನು ಅನುಮೋದಿಸಿದರು. ಸದಸ್ಯರಾದ ಎನ್ಎಸ್ ಬೋಸರಾಜು, ಮಂಜುನಾಥ ಭಂಡಾರಿ, ಎ ನಾಗರಾಜ್ ಯಾದವ್, ಐವಾನ್ ಡಿಸೋಜಾ ಅವರು ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸದಸ್ಯರಾದ ವಿನಯ್ ಕಾರ್ತಿಕ್ ಪ್ರಕಾಶ್, ವಸಂತಕುಮಾರ್, ಡಾ ಡಿ ತಿಮ್ಮಯ್ಯ, ಎಫ್ಎ ಜಕ್ಕನ್ ಅವರು ಪ್ರಸ್ತಾಪ ಅನುಮೋದಿಸಿದರು. ಇತ್ತ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪಿಎಚ್ ಪೂಜಾರ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಜೆಡಿಎಸ್ ಸದಸ್ಯ ಎಸ್ಎಲ್ ಭೋಸೇಗೌಡ ಪ್ರಸ್ತಾಪವನ್ನು ಅನುಮೋದಿಸಿದರು. ಸಭಾಪತಿ ಸ್ಥಾನಕ್ಕೆ ಒಟ್ಟು 7 ಪ್ರಸ್ತಾವಗಳು ಬಂದಿದ್ದು, ಈ ಪೈಕಿ 5 ಪ್ರಸ್ತಾವಗಳು ಸಲೀಂ ಅಹ್ಮದ್ ಪರ ಬಂದಿದ್ದವು. ಬಳಿಕ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಪ್ರಸ್ತಾವವನ್ನು ಮತಕ್ಕೆ ಹಾಕಿದರು. ಧ್ವನಿಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಲೀಂ ಅಹ್ಮದ್ ಅವರ ಪರವಾಗಿ ಒಟ್ಟು 38 ಮತಗಳು ಚಲಾವಣೆಯಾದರೆ ವಿರುದ್ಧವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆ ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಬಳಿಕ ಸಭಾನಾಯಕ

0: ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಸದನಕ್ಕೆ ಪರಿಚಯಿಸಿ ಮಾತನಾಡಿದ ಅವರು, ತಮಗೆ ಸಿಕ್ಕಿರುವ ಅವಕಾಶದಲ್ಲಿ ಎಲ್ಲಾ 224 ಶಾಸಕರು ಒಂದೇ, ಹೀಗಾಗಿ ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ದಾರೆ. ನನ್ನ ಅಧಿಕಾರದಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನುಕೂಲವಾಗಬೇಕು, ಯಾರ ವಿರುದ್ಧವೂ ಅಧಿಕಾರ ಬಳಸುವುದಿಲ್ಲ ಎಂದು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳನ್ನು ಸ್ಮರಿಸಿದ ಅವರು, ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ನಾಡಿಗೆ ಕೊಡುಗೆ ನೀಡಿದ್ದಾರೆ ಎಂದು ಗುಣಗಾನ ಮಾಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ವಿಕಸಿತ ಭಾರತ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನವಾದರೂ ಕೂಲಿ ಪಾವತಿಯಾಗದಿದ್ದರೆ ಸಂಬಂಧಿತ ಪಿಡಿಒಗಳನ್ನು ಹೊಣೆ ಮಾಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿಂದು ಹಿರಿಯ ಅಧಿಕಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 15-25 ದಿನವಾದರೂ ಹಣ ಬಾರದಿದ್ದರೆ ಜನರು ಕೆಲಸಕ್ಕೆ ಬರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಕನಿಷ್ಠ 7-10 ದಿನಗಳವರೆಗೆ ಕೂಲಿ ಹಣ ಪಾವತಿಯಾಗುವಂತೆ ಕ್ರಮ ವಹಿಸಿ ಎಂದು ಸೂಚಿಸಿದ್ದಾರೆ. ಬೋಗಸ್ ಬಿಲ್ ಹಾಗೂ ಕಳಪೆ ಕಾಮಗಾರಿಗೆ ಅವಕಾಶವಿಲ್ಲ, ಇಂತಹ ದೂರುಗಳು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಪೊಲೀಸ್ ಇಲಾಖೆಯ 17 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟಪತಿ ಪದಕಗಳನ್ನು ಘೋಷಿಸಿದೆ. ಸಿಸಿಬಿಯ ಎಸಿಪಿ ಹೆಚ್ಎನ್ ಧರ್ಮೇಂದ್ರ ಅವರಿಗೆ ರಾಷ್ಟಪತಿ ವಿಶಿಷ್ಟ ಸೇವಾ ಪದಕ ಲಭಿಸಿದೆ. ಉಳಿದಂತೆ ರೈಲ್ವೆಯ ಎಸ್ಪಿ ಸಾರಾ ಫಾತಿಮಾ, ಕೆಎಸ್ಆರ್ಪಿ ಕಮಾಂಡೆಂಟ್ ಥಾಮಸ್ ಮ್ಯಾಥ್ಯೂ, ಬೆಂಗಳೂರು ಆಗ್ನೇಯ ಸಂಚಾರ ವಿಭಾಗದ ಎಸಿಪಿ ಮಹದೇವ್, ರಾಯಚೂರು ಡಿಎಆರ್ನ ಡಿವೈಎಸ್ಪಿ ಪರಮಾನಂದ್, ಮೈಸೂರು ಪೊಲೀಸ್ ತರಬೇತಿ ಶಾಲೆಯ ಷಣ್ಮುಗ ವರ್ಮ, ಬೆಳಗಾವಿ ಮಾಳಮಾರುತಿ ಠಾಣೆಯ ಬಾವುದ್ದೀನ್ ರುಕ್ಮುದ್ದೀನ್ ಸೇರಿದಂತೆ ಒಟ್ಟು 17 ಮಂದಿ ರಾಷ್ಟಪತಿ ಪದಕ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ ಎಂದು ಆರೋಪಿಸಿ ಬಿಜೆಪಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಇಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಾಂಗ್ರೆಸ್ ಪಕ್ಷವು ಮಹಿಳಾ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ರಾಜ್ಯದ ಇತಿಹಾಸದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲದ ಮೊದಲ ಸಚಿವ ಸಂಪುಟ ಇದಾಗಿದೆ. ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 50% ಮಹಿಳೆಯರಿದ್ದರೂ ಸರ್ಕಾರ ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ನಿರಾಕರಿಸುವ ಮೂಲಕ ಮಹಿಳೆಯರನ್ನು ಅವಮಾನಿಸಿದೆ ಎಂದು ಆರೋಪಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದಿಂದ ವಿನಾಯಿತಿ ನೀಡುವಂತೆ ಮಾಡಿರುವ ಮನವಿಯನ್ನು ಬಿಜೆಪಿ ಖಂಡಿಸಿದೆ. ಸಚಿವ ಸಂಪುಟದಿಂದ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದೆ. ತ್ರಿವರ್ಣ ಧ್ವಜಾರೋಹಣದಿಂದ ವಿನಾಯಿತಿ ಕೋರಿದ ಜಮೀರ್ ಅಹಮದ್ ಅವರ ನಿರ್ಧಾರವು ದೇಶಕ್ಕೆ ತೋರಿದ ಅಗೌರವ ಎಂದು ಟೀಕಿಸಿದೆ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನ ರಾಜ್ಯದ ವಿವಿಧೆಡೆ ನಡೆಯಿತು. ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಮನವಿ ಮಾಡಿದರು. ಹುಬ್ಬಳ್ಳಿಯ ಉಣಕಲ್ ಕೆರೆಯಲ್ಲಿ ಜಿಲ್ಲಾಡಳಿತ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ತಿರಂಗಾ ಓಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಗ್ನಿಶಾಮಕ ದಳದವರು ಉಣಕಲ್ ಕೆರೆಯಲ್ಲಿ ತಿರಂಗಾ ಧ್ವಜ ಪ್ರದರ್ಶಿಸಿದರೆ ಮಲಕಂಬ ವಿದ್ಯಾರ್ಥಿಗಳು ವಿವಿಧ ಆಸನಗಳನ್ನು ಪ್ರದರ್ಶನ ಮಾಡಿದರು. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ ಮಾನೆ ಅವರನ್ನು ಕರ್ನಾಟಕದ ಗೃಹ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ

0: ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಸದ್ಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಮಂಡಳಿಯ ಅಧ್ಯಕ್ಷರಾಗಿದ್ದರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಶ್ರೀನಿವಾಸ್ ಮಾನೆ ಅವರಿಗೆ ಈಗ ಗೃಹ ಮಂಡಳಿಯ ಹೊಣೆ ನೀಡಲು ಮುಖ್ಯಮಂತ್ರಿ ಮುಂದಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 100ರ ಸಂಭ್ರಮದ ಕುರಿತು SVYMನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೋರಿಯಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ವತಿಯಿಂದ ಪ್ರಸಾರವಾಗುತ್ತಿರುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವು 100ನೇ ಸಂಚಿಕೆಯನ್ನು ತಲುಪುತ್ತಿದೆ. ಈ ವಿಶೇಷ ಸಂಭ್ರಮದ ಅಂಗವಾಗಿ ಇಂದು ನಾವು ಕಾರ್ಯಕ್ರಮವನ್ನು ನಡೆಸಿಕೊಡುವ ಸಂಪನ್ಮೂಲ ವ್ಯಕ್ತಿಗಳಾದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರ ಜೊತೆ ವಿಶೇಷ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಡಿವಿ ಗುಂಡಪ್ಪನವರ ಅಮೂಲ್ಯ ಕೃತಿ ಮಂಕುತಿಮ್ಮನ ಕಗ್ಗ ಬದುಕಿನ ಮೌಲ್ಯಗಳು, ಆತ್ಮಾವಲೋಕನ, ಮಾನವೀಯತೆ ಮತ್ತು ಜೀವನದ ನೈಜ ಅರ್ಥವನ್ನು ಸರಳವಾಗಿ ತಿಳಿಸಿಕೊಡುವ ಅಪೂರ್ವ ಸಾಹಿತ್ಯವಾಗಿದೆ. ಈ 100 ಸಂಚಿಕೆಗಳ ಪಯಣದಲ್ಲಿ ಕೇಳುಗರ ನಿರಂತರ ಪ್ರೋತ್ಸಾಹ ಮತ್ತು ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆಯೇ ನಮ್ಮ ದೊಡ್ಡ ಶಕ್ತಿಯಾಗಿದೆ. ಹಾಂ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ.
0: ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದರೆ ಒಂದು ನಮ್ಮ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಒಂದು ಕಾರ್ಯಕ್ರಮ ಸರಣಿ ಕಾರ್ಯಕ್ರಮ ಒಂದು 100ನೇ ಸಂಚಿಕೆ ಸಂಭ್ರಮದಲ್ಲಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳುಗರ ಜೊತೆ ತುಂಬ ಜನ ಕೂಡ ತಮ್ಮ ಜೊತೆ ಮಾತನಾಡಬೇಕು ನೇರವಾಗಿ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ರು. ಸೊ ಅದು ಕೂಡ ಇವತ್ತು ಸಫಲ ಆಗುತ್ತೆ ಅಂತ ಭಾವಿಸ್ತಾ. ಸರ್, ಮೊದಲನೇದಾಗಿ ಈ ಒಂದು ಮಂಕುತಿಮ್ಮನ ಕಗ್ಗ ಇಂದಿನ ಸಮಾಜಕ್ಕೆ ಹೇಗೆ ಪ್ರಸ್ತುತವಾಗಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
1: ನಿಂಗರಾಜ್ ಅವ್ರಿಗೆ ನಮಸ್ಕಾರ. ಜನಧ್ವನಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಈ ಒಂದು ವಿಶೇಷ ದಿನದಂದು ಶುಭಾಶಯಗಳು. ಕೇಳುಗರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು, ನಮಸ್ಕಾರಗಳು. ಈ ಕಗ್ಗದ ಬಗ್ಗೆ ನಾವು ಪ್ರಾರಂಭ ಮಾಡಿದ ದಿನದಲ್ಲಿ ಮೆಲುಕು ಹಾಕೋದಾದರೆ ಇದು ನಿಜವಾಗ್ಲೂ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯವಾ? ಒಂದೊಂದು ಮುಕ್ತಕವನ್ನು ನಾವು ಚರ್ಚೆ ಮಾಡಿದರೆ ಅದರಲ್ಲೇನಾದರೂ ಪ್ರಾಮುಖ್ಯತೆಯನ್ನು ಜನ ಕಾಣಿಸೋಂಗಾಗುತ್ತಾ, ನಮಗೂ ಅದು ಮಾಡೋಕ್ಕಾಗುತ್ತಾ ಅನ್ನೋಂಥ ಪ್ರಶ್ನೆಗಳಿದ್ವು.
0: ಹೌದು.
1: ಆದರೆ 100ನ್ನು ನಾವು ಈಗಾಗಲೇ ದಾಟ್ಬಿಟ್ಟಿದ್ದೀವಿ ಅನ್ನೋದೇನೆ ನನಗೂ ಬಹಳ ಸಂತೋಷ ಆಗುತ್ತೆ. ಮತ್ತು ಕಗ್ಗದ ಪ್ರಸ್ತುತತೆಯ ಬಗ್ಗೆ ಮತ್ತಷ್ಟು ಒತ್ತು ಕೊಟ್ಟು ಇದು ಖಂಡಿತ ಪ್ರಸ್ತುತ ಅನ್ನೋದನ್ನು ಎತ್ತಿ ತೋರಿಸೋಂಗಾಗ್ತಾ ಇದೆ ಅಂತ ನನ್ನ ಭಾವನೆ.
0: ಖಂಡಿತ.
1: ಇಂದಿನ ಸಮಾಜವನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದಾಗ ಅನೇಕ ನಕಾರಾತ್ಮಕ ಸಂಗತಿಗಳು

0: ಒಳ್ಳೆ ಪ್ರೋಗ್ರಾಮ್ ಭಗವದ್ಗೀತೆ ಅರ್ಧ ಗಂಟೆ ಆರು ವರ್ಗ ಭಗವದ್ಗೀತೆ ಕೇಳ್ತೀನಿ. ನೀವು ಹೇಳಿದಾಗ ಹೇಳಿದ್ರಿ ನೀವು ಕಬ್ಬ ಬಗ್ಗೆ ಎಲ್ಲ ನಾನ್ ಮುಂದೆ ಹೋಗ್ಬೇಕು ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ನಾವು ಹೋಯ್ತಿದ್ವಿ ಹೊರತು ಮತ್ತೆ ಒಂದು ಒಳ್ಳೆ ದಾರಿಲ್ಲ ಅಂತ ಯಾರು ಹೋಯ್ತಿಲ್ಲ ಸರ್. ಎಲ್ಲ ನೀವು ಹೇಳ್ತೀರಿ ಬರ್ ಮೋಸ ಧಾರವಾಡ ಕಳ್ತಾನ ಒಬ್ಬರ ಕೈಯಿಂದ ಒಬ್ರು ಕಿತ್ಕೊಂಡು ತಿನ್ನ ಮಟ್ಟಕ್ಕೆ ಆಗ್ಬಿಟ್ಟದ ದೇಶ. ಅದಾಗ್ಬಾರ್ದು ಸರ್. ಸರ ನಾ ಭಗವದ್ಗೀತೆ ಭಗವದ್ಗೀತೆ ಕೇಳ್ದಾಗ ಉದ್ದು ರಾಮನ್ ಕತೆ ಕೃಷ್ಣ ಭಗವಂತಂದು ಅರ್ಜುನ್ ಕತೆ ಬಹಳ ಮನ್ಸು ತಲಗ ಮನ್ಸು ಎಂತ ಶ್ರೀರಾಮನಿಗೂ ಸಮಾಧಾನ ಆಯ್ತ ಸರ್.
1: ಸರಿ ಸರ್ ಮಾತನಾಡ್ತಾರೆ ನೋಡಿ ಕೇಳಿಸ್ಕೊಳ್ಳಿ ಸೀತಾರಾಮ್ ಸರ್ ಮಾತನಾಡ್ತಾರೆ. ಹೌದು ಬಹಳ ಮುಖ್ಯ ಆ ತರ ಇವತ್ತಿನ ಜೀವನದಲ್ಲಿ ನಾನ್ ಮುಂದೆ ಬರ್ಬೇಕಾದ್ರೆ ಇನ್ಯಾರನ್ನೋ ಹಿಂದಕ್ಕೆ ತಳ್ಳಿದ್ರೆ ಮಾತ್ರ ಅನ್ನುವಂತ ಒಂದು ನಕಾರಾತ್ಮಕವಾದಂತ ಭಾವನೆ ಏನಿದೆ ಅದು ಎಷ್ಟು ತಾತ್ಕಾಲಿಕವಾದ ಪ್ರಗತಿಯನ್ನ ನಮಗ್ ಕೊಡುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಒಂದ್ ಹೆಜ್ಜೆ ನಾನು ಅವ್ರಿಗಿಂತ ಮುಂದೆ ಇಟ್ಟಿರ್ಬಹುದು ಆದ್ರೆ ಅದನ್ನ ನಾನು ನಿರಂತರ ಪ್ರಗತಿ ಅಂತ ಅಂದ್ಕೊಳ್ಳೋದಿಕ್ಕಾಗಲ್ಲ.
2: ಹೌದು.
1: ಸೊ ಅದು ಯಾಕೆ ಹಾಗಾಗತ್ತೆ, ಸಂಘಟಿತವಾಗಿ ಸಮನ್ವಯಿತವಾಗಿ ನಾವು ಯಾಕೆ ಮುಂದಕ್ಕೆ ಹೋಗುವಂಥದ್ದು ಅನಿವಾರ್ಯ ಅನ್ನೋದನ್ನ ಕಗ್ಗದಲ್ಲಿ ಡಿ ವಿ ಜಿ ಅವರು ಚೆನ್ನಾಗಿ ತೋರಿಸ್ಕೊಡ್ತಾರೆ. ಮುಂದೆ ಬರುವಂತ ಕೆಲವು ಮುಕ್ತಕಗಳು ನಮಗೆ ಬಹಳ ಸ್ಪಷ್ಟವಾಗಿ ಇದನ್ನ ತೋರಿಸ್ಕೊಡ್ತೇವೆ. ಇವತ್ತಿನ ಜೀವನದಲ್ಲಿ ಹೀಗೆ ನಾವು ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಅದೇ ನಾವು ಮಾಡ್ತಾ ಇರೋದು. ಉದ್ಧರಿಸುವೆನು ಜಗವನೆನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ ಅಂತ ಕೇಳ್ತಾರೆ. ಸೊ ನಮ್ಮ ಬಗ್ಗೆ, ನಮ್ಮ ಮೌಲ್ಯಗಳ ಬಗ್ಗೆ, ನಮ್ಮ ನಡವಳಿಕೆಯ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ಮೌಲ್ಯಾಧಾರಿತ ಜೀವನವನ್ನ ಎಲ್ಲರೂ ನಡೆಸೋ ಹಂಗಾಗ್ತಾರೆ. ಆಗ ಸಮಾಜದಲ್ಲಿ ಆಟೋಮ್ಯಾಟಿಕ್ ಆಗಿ ಒಂದ್ ರೀತಿಯ ಶಾಂತಿ ನೆಲೆಸುತ್ತೆ, ಒಂದ್ ರೀತಿಯ ವ್ಯವಸ್ಥೆ ಬರುತ್ತೆ. ಈ ಭ್ರಷ್ಟಾಚಾರ ಇರ್ಬೋದು, ಲಂಚಕೋರ್ತನ, ಈ ತರದ್ದೆಲ್ಲ ಏನು ನಾವು ಇರಬಾರ್ದು ಅಂತ ಅನ್ಕೋತೀವೋ ಅದು ಸ್ವಯಂ ಪ್ರೇರಿತವಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಹೇರೋದಲ್ಲ, ಬೇರೆ ಯಾರೋ ಪೊಲೀಸ್ ಹಿಡಿತಾರೆ ಅಥವಾ ಇನ್ಯಾರೋ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಚೆನ್ನಾಗಿರ್ತೀನಿ ಅಂತಲ್ಲ, ನನ್ನಲ್ಲಿ ಆ ಅಂತರೀಕ್ಷಣೆಯಿಂದ ಬದಲಾವಣೆ ಬಂದಾಗ ಒಂದು ಉತ್ತಮವಾದಂತ ವ್ಯವಸ್ಥೆ ಬರೋದಕ್ಕೆ ಸಾಧ್ಯ ಆಗುತ್ತೆ.
2: ಸರಿ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಕಗ್ಗವನ್ನು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಆ ಕಗ್ಗ ಅದ ಅಂತಕ್ಕಂಥ ಅದರಲ್ಲಿ ಏನಿದೆ ಸರ್?
1: ಸೊ ಈ ಕಗ್ಗದಲ್ಲಿ ಮುಖ್ಯವಾಗಿ ನಿತ್ಯ ಜೀವನದಲ್ಲಿ ನಾವು ಎದುರಿಸುವಂತ ಎಲ್ಲ ಸನ್ನಿವೇಶಗಳನ್ನ ಬಹಳ ಕಾವ್ಯಾತ್ಮಕವಾಗಿ ವರ್ಣನೆಯನ್ನ ಮಾಡಿ ಅದರ ಪರಿಣಾಮ ಮನುಷ್ಯ ಒಬ್ಬ ವ್ಯಕ್ತಿಯ ಮೇಲೆ ಏನಾಗುತ್ತೆ, ಸಮಾಜದ ಮೇಲೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಅದರಿಂದ ನಾವು ದೂರ ಇರಬೇಕಾದ್ರೆ, ಆ ದುಷ್ಪರಿಣಾಮಗಳಿಂದ ದೂರ ಇರಬೇಕಾದ್ರೆ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು, ಸಮಾಜವನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋದನ್ನು ಸುಂದರವಾಗಿ ವಿವರಿಸ್ತಾರೆ. ಇದರಲ್ಲಿ ವ್ಯಷ್ಟಿಯಿಂದ ಸಮಷ್ಟಿಯವರೆಗೆ, ಅಂದರೆ ಒಬ್ಬ ಸಣ್ಣ ವ್ಯಕ್ತಿಯಿಂದ ಹಿಡಿದು ಇಡೀ ವಿಶ್ವದವರೆಗೆ ಅನೇಕ ಆಯಾಮಗಳನ್ನು ಡಿ ವಿ ಜಿ ಅವರು ಚಿತ್ರಿಸ್ತಾರೆ. ಮತ್ತೆ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇರ್ತವೆ, ಓದುಗರ ಮುಂದೆ ಇಡ್ತಾ ನಮ್ಮಲ್ಲಿ ಆ ಚಿಂತನೆಯನ್ನು ಪ್ರೇರೇಪಿಸ್ತಾರೆ. ನಾವು ಆಲೋಚನೆ ಮಾಡಬೇಕು, ಹೌದಾ ಹೇಗೆ ಅಂತ. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಒಂದೊಂದು ಕಗ್ಗವು ಕೂಡ ಸ್ವಶಕ್ತಿಯಿಂದ ನಿಲ್ಲಬಲ್ಲಂಥದ್ದು ಅಂತ ಅನಿಸುತ್ತೆ ಎಷ್ಟೋ ಸರ್ತಿ, ಆ ರೀತಿ ಅನಿಸುತ್ತೆ. ಅದು ಒಂದನ್ನು ನಾವು ತೆಗೆದು ನೋಡಿದ್ರು, ಈಗ ಉದಾಹರಣೆಗೆ ನಾನು ಈಗಷ್ಟೇ ಹೇಳಿದಂತ ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವನೆನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತು ಮಂಕುತಿಮ್ಮ. ಇದಕ್ಕೆ ಹಿಂದಿನ ಮುಕ್ತಕ ಅಥವಾ ಹಿಂದಿನ ಒಂದು 16 ಮುಕ್ತಕಗಳನ್ನ ಓದಿದ ನಂತರ ಇದನ್ನ ಓದಿ, ಇದಾದ ನಂತರದ ಒಂದು 16 ಮುಕ್ತಕಗಳನ್ನ ಓದಿದಾಗ ಮಾತ್ರ ಅದು ಅರ್ಥ ಆಗ್ಬೇಕು ಅಂತ ಅಲ್ಲ. ನೇರವಾಗಿ ಇದೊಂದನ್ನ ನಾವು ಗಮನಿಸಿದ್ರು ಕೂಡ ನಮಗೆ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಕೋತಾ ಇದೀವಿ, ಈಗ
2: ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ತಿದ್ದುಪಡಿ ಎಲ್ಲ ಆಗ್ಬೇಕು ಅನ್ನೋದನ್ನ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ಸೊ ಹೀಗೆ ಅನೇಕ ಉದಾಹರಣೆಗಳನ್ನ ನಾವು ಮುಂದೆ ಕೂಡ ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇದರ ಅಡ್ವಾಂಟೇಜ್ ಒಂದೇನಪ್ಪ ಅಂದ್ರೆ, ಮೊದಲನೆಯ ಮುಕ್ತಕದಿಂದ 945ನೆಯ ಮುಕ್ತಕದವರೆಗೂ ಕಂಟಿನ್ಯೂಸ್ ಆಗಿ ಓದಿದಾಗ ಮಾತ್ರ ನನಗೇನೋ ಸಂದೇಶ ಸಿಕ್ಕತ್ತೆ ಅಂತ ಇಲ್ಲ. ಎಷ್ಟೋ ಸತಿ ಇಷ್ಟು ಗಾತ್ರದ ಪುಸ್ತಕ ನೋಡ್ತಿದ್ದಂಗೆ ನಮ್ಗೆ ಸಾಕಪ್ಪ ಅನ್ಸ್ಬಿಡುತ್ತೆ.

0: ಅದರಲ್ಲೂ ಮೊದಲನೇ ಸತಿ ಮೊದಲನೇ ಪದ್ಯ ಓದಕ್ ಶುರು ಮಾಡ್ತಿದ್ದಂಗೆ ಅದು ಹಳೆಗನ್ನಡ ನಡುಗನ್ನಡ ಅವೆಲ್ಲ ಇವೆ, ಎಷ್ಟೆಷ್ಟೋ ಸಮಾಸಗಳು ಸಂಧಿಗಳು ಇವೆ, ಉಚ್ಚಾರಣೆನೆ ಕಷ್ಟ. ಸೊ ಹಾಗಾಗಿ ಇದು ಸಾಕಪ್ಪ ಅನ್ಸ್ಬಿಡುತ್ತೆ. ಸೊ ಆ ರೀತಿಯ ಒಂದು ಮನಸ್ಸಿಗೆ ಇದ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಸಂದೇಶ ನಮಗೆ ಇಡಿಯಾಗಿ ಮಂಕುತಿಮ್ಮನ ಕಗ್ಗದ ಗ್ರಂಥ ಕೊಡೋದಲ್ಲದೆ ಬಿಡಿ ಬಿಡಿಯಾಗಿ ಒಂದೊಂದು ಮುಕ್ತಕವೂ ನಮಗೆ ಜೀವನ ಸಂದೇಶವನ್ನ ಕೊಡ್ತಾ ಇರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅದನ್ನ ಅಧ್ಯಯನ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರಿನಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನಾನು ಎಚ್ ಗೋವಿಂದ ಸರ್ವೂರ್ನಿಂದ ಮಾತಾಡ್ತಾ ಇದ್ದೀನಿ ಸರ್.
1: ಗೋವಿಂದ ಅವರೇ ಹೇಳಿ, ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು 100ನೇ ಸಂಚಿಕೆ ಕುರಿತು ಮಾತನಾಡ್ತಾ ಇದ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ನಮಸ್ಕಾರ ಗೋವಿಂದ. ನಮಸ್ಕಾರ ಗೋವಿಂದ, ಏನವರು ಚೆನ್ನಾಗಿದ್ದೀರಾ?
2: ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಸರ್, ನೀವು ಮಾತ್ರ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಹಿಂದೆ ಎಲ್ಲ ತುಂಬಾ ಚೆನ್ನಾಗಿ ವಿಚಾರಗಳನ್ನ ನೀರ ಬಗ್ಗೆ ಮಾತಾಡುವಾಗ ಮಾತಾಡ್ದಾಗ್ಲೆ ನಾವ್ ಇನ್ನು ನೆನಪಿದೆ. ಈಗ ಮಂಕುತಿಮ್ಮನ ಕಗ್ಗ ನಿಜವಾಗಿದು ಅಮೂಲ್ಯವಾದ ಒಂದು ವಿಚಾರಗಳು ಆ ಕಗ್ಗದಲ್ಲಿ ಇದೆ ಸರ್. ಅದು ದೇವಿ ಅವ್ರು ಬರ್ದಿರ್ತಾರೆ
0: ಸರ್.
2: ನಿಮ್ ಮಾತು ಕೇಳಿದೆ ಸರ್, ಮಧ್ಯಾಹ್ನ ಕೂಡ ಕೇಳಿದೆ. ಪರ್ವತ ಅದು ಹಾಗೆ ಕೂತಿರ್ತೆ ಅಲ್ಲಿ, ಆದ್ರೆ ಅದ್ರಿಂದ ಎಷ್ಟು ಅನುಕೂಲಗಳಿವೆ. ಆ ಪರ್ವತದಿಂದ ಎಷ್ಟು ಒಂದು ಉಪಯೋಗ ಸಮಾಜಕ್ಕಿದೆ. ಅಲ್ಲಿ ನದಿಗಳ ಹುಟ್ಟು ಬರ್ತವೆ, ಅಲ್ಲಿ ಗಿಡ ಮರಗಳಿವೆ, ಶತ್ರುಗಳನ್ನ ಕಡದ ನಿಲ್ಲಿಸ್ತದೆ, ಆ ಚಳಿಗಾಳಿಯನ್ನ ತಡೀತದೆ. ನೋಡಿ ಎಷ್ಟು ಉಪಯುಕ್ತವಾದ ಮಾಹಿತಿ ನೀಡುತ್ತೆ. ಮತ್ತೆ ಅಲ್ಲಿ ಗಂಧಿರು ಸಿಗ್ತವೆ ಆ ತಪ್ಪಲಿನಲ್ಲಿ ಅಂತ ವಿಚಾರಗಳನ್ನು ಹೇಳಿದೆ. ನಿಜವಾಗುವೆ ಜಡತ್ವ ಕೂತಿದ್ರು ಕೂಡ ಅದು ಒಂದು ಲೋಕಕ್ಕೆ ಉಪಯೋಗ ಆಗಿದೆ.
0: ಹೌದು, ನಿಜ ನಿಜ. ಜಡವಾಗಿ ಕೂತಿರುವಂತ ಪರ್ವತವೇ ನಮಗಷ್ಟು ಸಹಾಯ ಮಾಡಬೇಕಾದ್ರೆ, ಇನ್ನು ಜೀವ ಇರುವಂತ ನಾವು ಸಮಾಜಕ್ಕೆ ಉಪಯೋಗದ ಕೆಲಸವನ್ನ ಮಾಡುವಂತದ್ದು ನಮ್ಮ ಆದ್ಯ ಕರ್ತವ್ಯ. ಹೌದು, ಅದು ಆ ಪ್ರೇರಣೆ ನಮಗೆ ಸಿಕ್ಕಬೇಕು. ಹೌದು,

0: ಅರ್ಥವನ್ನು ನಾವು ಅದರ ಸಮಷ್ಟಿಯಲ್ಲಿ ಇಡೀ ಅಧ್ಯಾಯದಲ್ಲಿ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಲ್ಲದೆ ವ್ಯಷ್ಟಿಯಲ್ಲಿ ಅದು ತಾನಾಗಿಯೇ ನಿಂತಾಗ ಅದು ನನಗೆ ಏನನ್ನ ತಿಳಿಸ್ಕೊಡುತ್ತೆ ಅಂತ ನಾನು ನೋಡ್ಕೊಳ್ಬಹುದು.
1: ಸರಿ, ಈಗ ತಾವು ಹೇಳ್ದಂಗೆನೆ ಈಗ ಅದು ಈ ಒಂದು ಕಗ್ಗದ ಸಂದೇಶ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಜನರ ಬದುಕಿನಲ್ಲಿ ಹೇಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ ಸರ್?
0: ಹಾ, ಅದೇ ಈಗ ತಾನೇ ನಾವು ಚರ್ಚೆ ಮಾಡಿದಂಗೆ ಕಗ್ಗದ ವಿಶೇಷತೆ ಏನಪ್ಪ ಅಂತಂದರೆ ಅದು ಬರೀ ಯಾರೋ ಹಿರಿಯ ಪಂಡಿತರಿಗೆ ಭಾಷಾಶಾಸ್ತ್ರಜ್ಞರಿಗೆ ಅಂತ ಮಾತ್ರ ಅಲ್ಲ, ಅದರಲ್ಲಿರುವಂಥ ಭಾಷೆ ಸ್ವಲ್ಪ ಕಷ್ಟಕರ ಪ್ರಾರಂಭದಲ್ಲಿ ಅಂತ ಅನಿಸಿದ್ರೂ ಕೂಡ ಅದರಲ್ಲಿರುವಂಥ ವಿಚಾರಗಳು ಜನಸಾಮಾನ್ಯರ ನಿತ್ಯ ಜೀವನದ ಬದುಕನ್ನು ಪ್ರತಿಫಲಿಸುವಂಥವು. ಸೊ ಹಾಗಾಗಿ ಅದರಲ್ಲಿ ವ್ಯಕ್ತ ಆಗಿರೋ ಸನ್ನಿವೇಶಗಳು ಎಲ್ಲರೂ ಎದುರಿಸುವಂಥ ಸನ್ನಿವೇಶಗಳೇನೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಇದರಲ್ಲಿ ಏನಾದರೂ ಒಂದು ಅರ್ಥ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಒಬ್ಬೊಬ್ಬರ ದೃಷ್ಟಿಕೋನಕ್ಕೆ ಅನುಗುಣವಾಗಿ, ಒಬ್ಬೊಬ್ಬರ ಜೀವನದ ಸನ್ನಿವೇಶಕ್ಕೆ ಅನುಗುಣವಾಗಿ ಅದನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತಾ ಹೋಗ್ತೀವಿ. ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ಅದನ್ನು ಪ್ರಾರಂಭ ಮಾಡಿದಾಗ ಅದು ನಮಗೆ ಕೆಲವು ಬೆಳಕನ್ನು ಕೆಲವು ರೀತಿಯ ಮಾರ್ಗದರ್ಶನವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಈ ನಕಾರಾತ್ಮಕತೆ, ನಿರಾಶಾ ಭಾವ ಅದನ್ನು ನಾವು ಎಲ್ಲರೂ ಅನುಭವಿಸಿರ್ತೀವಿ, ಎಲ್ಲ ಕಾಲದಲ್ಲೂ ಕೂಡ ನಾವು ಅದನ್ನು ಅನುಭವಿಸಿರ್ತೀವಿ. ಸೊ ಆ ರೀತಿ ಆದಾಗ ಇನ್ನೇನು ಗತಿ ಇಲ್ಲ ಅಂತ ಅನ್ನೋಂಥ ಭಾವಕ್ಕೆ ಬೀಳ್ಬೇಡಿ ಅನ್ನೋಂಥದ್ದನ್ನು ನಮಗೆ ಸದಾಕಾಲ ಎಚ್ಚರಿಸ್ತಾ ಇರ್ತೀವಿ. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ, ಏನಾದರೂ ಸರಿ ಗಟ್ಟಿಯಾದಂಥ ನೆಲೆ ನಮಗಿರುತ್ತೆ, ನೆಲ ನಮಗಿರುತ್ತೆ, ಹಾಗಾಗಿ ಯಾವ ವಿಚಾರಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ಮತ್ತೆ ನಮ್ಮ ಯಾವ ಸಂದರ್ಭದಲ್ಲಿ ನಾವಿದ್ದೀವೋ ಅದಕ್ಕೆ ಪೂರಕವಾದಂಥ ಸಂದೇಶ ಕೊಡುವ ಕೆಲವು ಮುಕ್ತಕಗಳನ್ನು ನಾವು ಇಡೀ ಗ್ರಂಥದಲ್ಲಿ ಈಗ ನೋಡ್ತೀವಿ. ಜೀವನದ ಉದ್ದೇಶ ಸೊ ನಮಗೆ ಹೆಚ್ಚಾಗಿ ಬರುವಂಥದ್ದೇ ಅದು, ಒಂದು ರೀತಿ ಗೊತ್ತು ಗುರಿ ಇಲ್ಲದಂತೆ ಜೀವನ ನಡೀತಾ ಇದೆ ಅನ್ನೋಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇರುತ್ತೆ. ಸೊ ಜೀವನದ ಉದ್ದೇಶ ಏನು, ಜೀವನಕ್ಕೆ ನಾವು ಯಾವ ರೀತಿಯ ಗುರಿಯನ್ನು ನಾವು ಹಾಕಿಕೊಳ್ಳಬಹುದು, ಸೊ ಈ ಥರದ ಸಣ್ಣ ವಿಚಾರದಿಂದ ಪ್ರಾರಂಭ ಮಾಡಿ ಪಾರಮಾರ್ಥಿಕತೆಯವರೆಗೂ ಅದು ನಮ್ಮನ್ನು ತಗೊಂಡು ಹೋಗುತ್ತೆ. ಸೊ ಈಗ ಉದಾಹರಣೆಗೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಅದರಲ್ಲಿ ಪರಿಪಕ್ವತೆಯನ್ನು ನಾವು ಕಾಣಬೇಕು ಅಂತಂದರೆ ಅದರಲ್ಲಿ ಏನು ಸೇರಿಸ್ಕೋಬೇಕು ನಾವು ಅಂತ ನಾವು ನೋಡ್ಬೋದು. ಅದು ಮೂರು ವಿಚಾರಗಳಿರಬೇಕು ಅಂತ ಡಿ ವಿ ಜಿ ಅವರು ಒಂದು ಕಗ್ಗದ ಮುಕ್ತಕದಲ್ಲಿ ಹೇಳ್ತಾರೆ. ನೂತನತೆ, ಅದರಲ್ಲಿ ಇನ್ನೋವೇಷನ್ ಇರಬೇಕು. ನೂತನತೆಯ ಪೂರ್ಣತೆಯ ಅನ್ಯೂನತೆಯನ್ನು ಗಳಿಪ ಯತ್ನವೇ ಪುರುಷ ಪ್ರಗತಿ ಅಂತ ಹೇಳ್ತಾರೆ. ಸೊ ನಾವು ಅಭಿವೃದ್ಧಿ ಮಾಡ್ಕೋಬೇಕು, ನಾವು ಬೆಳಿಬೇಕು ಅಂತೆಲ್ಲ ಅಂದಾಗ ಯಾವ ದಿಕ್ಕಿನಲ್ಲಿ ಬೆಳಿಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಇವಾಗ ಬರೀ ರ್ಯಾಟ್ ರೇಸ್ ಅಂದ್ರೆ ಕಾಂಪಿಟಿಷನ್, ಅವನೇನ್ ಮಾಡ್ತಿದ್ದಾನೆ ಅವನಿಗಿಂತ ಸ್ವಲ್ಪ ಜಾಸ್ತಿ ಏನೋ ರೀತಿಯಲ್ಲಿ ಮಾಡು ಅಂತ. ಸೊ ಆ ರೀತಿ ಅಲ್ಲದೆ ನಾನು ಆ ರೀತಿ ನನ್ನ ಒಂದು ಸ್ವಂತ ಶಕ್ತಿಯಿಂದ ನಾನೇನಾದ್ರು ಮಾಡಬೇಕು ಅಂದಾಗ ನನ್ನ ಪ್ರಯತ್ನದಲ್ಲಿ ನೂತನತೆ ಇರಬೇಕು. ಅದನ್ನ ಇವತ್ತು ಇನ್ನೋವೇಷನ್ ಅಂತ ಕರಿತೀವಿ. ಹೊಸ ರೀತಿಯಲ್ಲಿ ಏನಾದರೂ ಮಾಡಬೇಕು. ನೂತನತೆ, ಪೂರ್ಣತೆ, ಅದನ್ನ ಮಾಡಿ ಅರ್ಧ ಬಿಟ್ಬಿಟ್ಟೆ ಅಂತ ಅಲ್ಲ, ನಾನು ಯೋಜನೆ ಮಾಡಬೇಕಾದ್ರೇನೆ ಅದನ್ನ ಸಂಪೂರ್ಣವಾಗಿ ಚಿಂತನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು, ಇದಾದ್ರೆ ಹೇಗೆ ಮಾಡ್ತೀನಿ, ಇದಾಗದೆ ಹೋದ್ರೆ ಹೇಗೆ ಮಾಡ್ತೀನಿ, ಸೊ ಹಾಗೆ ಅದನ್ನ ಸಂಪೂರ್ಣವಾಗಿ ಆಲೋಚನೆ ಮಾಡಿ ನಾನು ಕೆಲಸ ಮಾಡ್ತೀನಿ. ಅನ್ಯೂನತೆ, ಮಾಡೋದ್ರಲ್ಲಿ ಯಾವ ದೋಷ ಇರಬಾರ್ದು. ಸೊ ಹೀಗೆ ನೂತನತೆ, ಪೂರ್ಣತೆ, ಅನ್ಯೂನತೆ ಇದನ್ನ ನಾನು ಗಳಿಸ್ಬೇಕು. ಅದನ್ನ ಎಲ್ಲಾ ಆಯಾಮಗಳಲ್ಲೂ ಗಳಿಸ್ಬೇಕು ಅನ್ನೋದು, ಅಂದ್ರೆ ಸಂಗೀತ, ಶಾಸ್ತ್ರ, ಕಲೆ, ಶಾಸ್ತ್ರ ವಿದ್ಯೆಗಳಲ್ಲ ಎಲ್ಲದರಲ್ಲೂ ಇದಿರಬೇಕು. ಸೊ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನಾನು ಇದನ್ನ ನಾನು ಅನ್ವಯ ಮಾಡ್ಕೋತೀನಿ ಅಂದ್ರೆ, ಸೊ ನಾನು ನನ್ನ ವಿದ್ಯಾರ್ಥಿಯ ಕೆಲಸಗಳಲ್ಲಿ ನೂತನತೆ ಇರಬೇಕು, ಪೂರ್ಣತೆ ಇರಬೇಕು, ಅನ್ಯೂನತೆ ಇರಬೇಕು. ಶಿಕ್ಷಕನಾಗಿ ನಾನು ನೋಡಿದಾಗ ಪಾಠ ಮಾಡುವಾಗ ಈ ನೂತನತೆ, ಪೂರ್ಣತೆ, ಅನ್ಯೂನತೆಯನ್ನು ನಾನು ಹೇಗೆ ತಂದ್ಕೊಳ್ತೀನಿ ಅನ್ನೋದನ್ನು ನಾನು ನೋಡಬೇಕು. ಸೊ ಹೀಗೆ ಕೃಷಿಕ, ಕೃಷಿ ಮಾಡುವಾಗ ಇದೇ ಆಯಾಮಗಳನ್ನು ತಂದುಕೊಳ್ಬೇಕು. ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಇದೇ ಆಯಾಮಗಳನ್ನು ತಂದುಕೊಳ್ಬೇಕು. ಸೊ ಹಾಗೆ

0: ಸಣ್ಣ ಸಣ್ಣ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆದಾಗ ಇದರ ಒಂದು ವಿಶೇಷವಾದಂತ ಬೆಳಕು ನಮಗೆ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ.
1: ಸರ್, ಇದ್ರ ಜೊತೆಗೆ ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಿದ್ರಿ, ಈಗ ಕೋಪ, ಅಸೂಯೆ ಮತ್ತು ಈ ಒಂದು ಅಹಂಕಾರವನ್ನು ನಿಯಂತ್ರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಗ್ಗ ಏನು ಹೇಳುತ್ತೆ ಸರ್?
0: ಕಗ್ಗದಲ್ಲಿ ಇಂತಹ ಒಂದು ಸಣ್ಣತನ ಅನ್ನೋದಿರುತ್ತಲ್ಲ, ಮನುಷ್ಯನ ದೌರ್ಬಲ್ಯಗಳು, ಮನುಷ್ಯನ ಸಣ್ಣತನಗಳು, ಅದನ್ನು ಎತ್ತಿ ತೋರಿಸ್ತಾ ಅದನ್ನು ಮೆಟ್ಟಿ ನಿಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಅನೇಕ ಮುಕ್ತಕಗಳು ಉದಾಹರಣೆಗಳನ್ನು ಕೊಡ್ತಾ ಡಿ ವಿ ಜಿ ಅವರು ಮುಂದೆ ವರ್ಣಿಸ್ತಾರೆ. ಮತ್ತು ಇದರಲ್ಲಿ ರಿಯಲಿಸಂ ಅಂದರೆ ವಾಸ್ತವವಾದವೂ ಕೂಡ ಬಹಳ ಪ್ರಬಲವಾಗಿ ಬರ್ತಾ ಇರುತ್ತೆ. ಬರೀ ಏನು ಶಾಸ್ತ್ರ ಇರೋದು ಹೇಳಕ್ಕೆ, ಬದನೆಕಾಯಿ ಇರೋದು ತಿನ್ನಕ್ಕೆ ಅಂತೀವಲ್ಲ ನಾವು, ಹಾಗೆ ಶಾಸ್ತ್ರ ಹೇಳುತ್ತೆ ಕಗ್ಗದಲ್ಲಿ ಏನೋ ಹೇಳಿದ್ದಾರೆ ಅದಕ್ಕೂ ನಿತ್ಯ ಜೀವನಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಅಲ್ಲ. ನಿತ್ಯ ಜೀವನದ ಪ್ರತಿಯೊಂದು ಕಷ್ಟಗಳು, ನಷ್ಟಗಳು, ತೊಂದರೆಗಳು ಎಲ್ಲವನ್ನೂ ಗಮನಿಸ್ತಾ ಅದರಿಂದ ಮನುಷ್ಯನ ಭಾವನಾತ್ಮಕ ಜೀವನದ ಮೇಲೆ ಏನು ಅಲ್ಲೋಲೋ ಕಲ್ಲೋಲೋ ಆಗ್ಬೋದು ಅನ್ನೋದನ್ನು ಪ್ರತಿಪಾದಿಸಿ ಅದರಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ ಈ ದೇವರು ಅಂತೆಲ್ಲ ನಾವೀಗ ಮಾತಾಡ್ತಾ ಇದ್ದೀವಿ, ಮೂರನೇ ಇದರಲ್ಲೇ ಬಂದಿದೆ. ದೇವರಂದ್ರೇನು, ನಮಗೆ ಗೊತ್ತಿಲ್ಲದೆ ಇರೋದರ ಎಲ್ಲದರ ಒಟ್ಟು ಹೆಸರೇ, ಧರ್ಮ ಅಂದ್ರೇನು, ಅದೆಲ್ಲ ಏನು ಸುಮ್ಮನೆ ಟೊಳ್ಳು ವಿಚಾರವ ಅಂತೆಲ್ಲ ಬರ್ತಾ ಇರುತ್ತೆ. ಒಂದು ಕಡೆ ಡಿ ವಿ ಜಿ ಅವರು ಹೇಳ್ತಾರೆ ಉದರ ದೇವರ ಮುಂದೆ ಬೇರೆ ಯಾವ ದೇವರಿದ್ದಾರೆ ಅಂತ. ಹೊಟ್ಟೆ ದೇವರೇ ಮುಖ್ಯವಾದಂಥ ದೇವರು, ಹೊಟ್ಟೆ ದೇವರಿಗೆ ನಾವು ನೈವೇದ್ಯ ಮಾಡಲಿಲ್ಲ ಅಂದರೆ ಇನ್ಯಾವ ದೇವ್ರಿಗೂ ಕೈ ಮುಗಿಯೋಣ ಅಂತ ಅನ್ಸಲ್ಲ. ಸೊ ಅಷ್ಟು ಪ್ರಖರವಾದಂತಹ ಒಂದು ವಾಸ್ತವವಾದ ನಿತ್ಯ ಜೀವನದಲ್ಲಿ ನಾವು ಸರಿಯಾಗಿರಬೇಕು ಅಂತ. ಆದರೆ ಅದರ ಒಂದು ಪೂರೈಸುವಿಕೆಯಲ್ಲಿ ನಾವು ಒಳ್ಳೆಯತನವನ್ನು ನಾವು ಬಿಡಬಾರ್ದು, ಮಾರ್ಗದಿಂದ ಸನ್ಮಾರ್ಗದಿಂದ ನಾವು ವಿಚಲಿತರಾಗಬಾರ್ದು ಅಂತ. ಸೊ ವಿಚಲಿತರಾಗುವಾಗ ಏನಾಗುತ್ತೆ, ನಮ್ಮಲ್ಲಿ ಇನ್ನೊಬ್ಬರನ್ನ ಕಂಡಾಗ ಹೊಟ್ಟೆ ಉರಿ ಬರ್ಬೋದು. ಸೊ ಈಗ ಈ ಹೊಟ್ಟೆ ಹಸಿವು ಇದೆಯಲ್ಲ, ಅದ್ರ ಬಗ್ಗೆ ಒಂದ್ ಕಡೆ ಚೆನ್ನಾಗಿ ಹೇಳ್ತಾರೆ.
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
1: ನಮಸ್ತೆ. ನಮಸ್ತೆ, ತಮ್ಮ ಹೆಸರು?
2: ಸಂತೋಷ.
0: ನೀವ್ ಕಗ್ಗ ಯಾವಾಗ ಓದಿದ್ರಿ?
2: ನಾವ ಅದು ಮೊದ್ಲು ಒಂದ್ಸಲ ಯಾವಾಗ ಓದಿದ್ವಿ ಸರ್, ಅದು ಇವಾಗ ಮತ್ತೆ ರಿಪೀಟ್ ಆಗ್ತಿರೋದ್ರಿಂದ
0: ಒಳ್ಳೇದಾಗ್ತಾ ಇದೆ. ಅದು ಕಗ್ಗದ ಪದ್ಯಗಳನ್ನ ನೀವು ಓದುವ ಪ್ರಯತ್ನನೂ ಮಾಡ್ತಾ ಇದ್ದೀರಾ ಪುಸ್ತಕ ಇಟ್ಕೊಂಡು? ಬಹಳ ಸಂತೋಷ. ವೆರಿ ಗುಡ್, ಸಂತೋಷ ಆಯ್ತು. ನೀವು ಕೂಡ ಅದನ್ನ ಅಧ್ಯಯನ ಮಾಡ್ತಾ ಇದ್ದು ಅದನ್ನ ಅನ್ವಯ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಹೇಳ್ಕೊಡಿ ಅದನ್ನ, ಮನೆಯಲ್ಲಿ ಮಕ್ಕಳು ಕೂಡ ಅದನ್ನ ಹೇಳ್ತಾ ಬಂದ್ರೆ ಬಹುಶಃ ಮುಂದೆ ಅವ್ರು ದೊಡ್ಡವರಾದಾಗ ಅದು ಅವ್ರಿಗೆ ಮಾರ್ಗದರ್ಶಕವಾಗತ್ತೆ.
1: ಓಕೆ, ಧನ್ಯವಾದಗಳು ಸೋಬಾರೆ ಕರೆ ಮಾಡಿದ್ದಕ್ಕೆ.
0: ಸೊ ಹಾಗೆ ಈ ನಮ್ಗೆ ಸಾಧಾರಣವಾಗಿ ಬರುವಂತದ್ದು ಈ ಕೋಪ, ಕೋಪ ಯಾಕೆ ಬರುತ್ತೆ, ಇನ್ನೊಬ್ಬರನ್ನ ಕಂಡ್ರೆ ಹೊಟ್ಟೆ ಉರಿ ಇದೆಲ್ಲ. ಸೊ ಆದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ ಹೊಟ್ಟೆಯೊಂದರ ರಗಳೆ ಸಾಲದೆಂತೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಬೆಂಕಿ ನೆಟ್ಟಿಹನು ನರನೋಳ್ಳಂತ. ವಿಧಿ ಬರೀ ಹೊಟ್ಟೆಯ ಹಸಿವು ಅನ್ನೋದು ಮಾತ್ರ ಅಲ್ಲದೆ ಹೊಟ್ಟೆ ಕಿಚ್ಚು ಅನ್ನೋಂಥದ್ದನ್ನು ಕೂಡ ಮನುಷ್ಯನಲ್ಲಿ ತುಂಬಿಸ್ಬಿಟ್ಟಿದ್ದಾನೆ ಅಂತ. ಸೊ ಹಾಗೆ ಆ ಹೊಟ್ಟೆ ಕಿಚ್ಚನ್ನ ನಾವು ದಾಟಬೇಕಾದ್ರೆ ಹೇಗೆ, ಏನ್ ಮಾಡಿದ್ರೆ ಅದನ್ನ ನಾವು ಇದ್ ಮಾಡ್ಕೊಳ್ಬಹುದು, ಸೊ ಅದರಿಂದ ಆಗುವಂತ ದುಷ್ಪರಿಣಾಮಗಳೇನು, ಇದನ್ನೆಲ್ಲ ಕೆಲವು ಸುಂದರವಾದಂತ ಉದಾಹರಣೆಗಳನ್ನ ಕೊಡ್ತಾ ಡಿ ವಿ ಜಿ ಅವರು ವರ್ಣನೆಯನ್ನ ಮಾಡ್ತಾರೆ. ಸೊ ಹಾಗೆ ನಕಾರಾತ್ಮಕವಾದಂಥವು ಇವೆಲ್ಲ ಇವೆ, ಆದ್ರೆ ಅದನ್ನ ದಾಟಿ ಸಕಾರಾತ್ಮಕವಾದಂಥದ್ದನ್ನು ತೋರಿಸುವಂಥದ್ದು ಇದರಲ್ಲಿ ಬಹಳ ಮುಖ್ಯ. ಮತ್ತೆ ಹಿಂದೆ ಆದಂತಹ ಅನೇಕ ಉದಾಹರಣೆಗಳನ್ನ ಕೊಡ್ತಾ ಹೇಗೆ ನಾವು ಜೀವನದಲ್ಲಿ ಎಡುತ್ತೀವಿ ಅನ್ನೋದನ್ನ ತೋರಿಸ್ತಾರೆ. ಈಗ ಅನೇಕ ಯುದ್ಧಗಳು ನಡೆದವು, ಆ ಯುದ್ಧಗಳಿಗೆ ಈ ತರದ ಯಾವುದೋ ಒಂದು ಕಾಮನೆಗಳೇ ಕಾರಣ, ನಾನೇ ದೊಡ್ಡವನಾಗಬೇಕು ಅನ್ನೋಂತ ಒಂದು

0: ಅಹಂಕಾರ ಇರಬಹುದು, ಅಥವಾ ಇನ್ನೊಬ್ಬರನ್ನು ತುಳಿಬೇಕು ಅನ್ನುವಂತ ದೌರ್ಜನ್ಯದ ಪ್ರವೃತ್ತಿ ಇರಬಹುದು. ಸೊ ಹೀಗೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಇತಿಹಾಸವನ್ನು ಅವರು ಅದರಲ್ಲಿ ಅಡಕ ಮಾಡ್ತಾರೆ. ಸೊ ಈಗ ಕ್ಲಿಯೋಪಾತ್ರಾದ ಒಂದು ಉದಾಹರಣೆಯನ್ನು ಕೊಡ್ತಾ, ಕ್ಲಿಯೋಪಾತ್ರ ಅಷ್ಟೆಲ್ಲ ಸುಂದರವಾಗಿದ್ಲು, ಬಹಳ ಅದು ವಿಶ್ವ ಸುಂದರಿ ಕ್ಲಿಯೋಪಾತ್ರ. ಸೊ ಅವಳನ್ನ ಮದುವೆ ಆಗಬೇಕು ಅನ್ನೋದಕ್ಕೋಸ್ಕರ ಆ ರಾಜ್ಯದ ಮೇಲೆ ಒಬ್ಬ ದಂಡೆತ್ತಿ ಹೋಗಿ ಹೇಗೆ ಇಡೀ ಜನಾಂಗಕ್ಕೆ ತೊಂದರೆ ಆಯಿತು. ಸೊ ಈ ರೀತಿ ಅನೇಕ ಅಂಶಗಳನ್ನ ಎತ್ತಿ ತೋರಿಸ್ತಾ ನಮ್ಮಲ್ಲೂ ಕೂಡ ಆ ತರದ ನ್ಯೂನತೆಗಳು, ಆ ತರದ ಕಾಮನೆಗಳು ನಮ್ಮಲ್ಲೂ ಬರಬಹುದು. ನಾವು ಆ ರೀತಿ ಎಡುವಂತ ಸಂದರ್ಭಗಳು ಬರುತ್ತೆ, ಅದಕ್ಕೆ ಜಾಗೃತರಾಗಿ ಇರಬೇಕು ಅನ್ನೋದನ್ನ ಸುಂದರವಾದಂತಹ ಕಗ್ಗದ ಪದ್ಯಗಳ ಮೂಲಕ ಅವರು ತೋರಿಸ್ಕೊಡ್ತಾರೆ.
1: ಸರ್, ಇದರ ಜೊತೆಗೆ ಈಗ ಒಂದು ಎಸಸ್ ಇರ್ಬೋದು, ಒಂದು ವೈಫಲ್ಯ ಇರ್ಬೋದು, ಇವೆರಡನ್ನು ಕೂಡ ಸಮಾನವಾಗಿ ಒಂದು ಸ್ವೀಕರಿಸತಕ್ಕಂತ ಕುರಿತು ಕಗ್ಗ ಏನ್ ಹೇಳಕ್ಕೆ ಬಯಸುತ್ತೆ?
0: ಸೊ ಇದು ಬಹಳ ಮುಖ್ಯವಾದಂಥದ್ದು. ನಮ್ಮಲ್ಲಿ ಭಗವದ್ಗೀತೆ ನಾವು ಹೆಚ್ಚಾಗಿ ಕೇಳೋದು ಮಾಡೋದು ಏನು ನಾವು ಅದರ ಕಡೆ ಗಮನನೇ ಕೊಡಲ್ಲ. ಆದರೆ ನಿಜವಾಗ್ಲೂ ಭಗವದ್ಗೀತೆ ಮತ್ತೆ ಮಂಕುತಿಮ್ಮನ ಕಗ್ಗದ ರೀತಿಯ ಒಂದು ಗ್ರಂಥಗಳನ್ನು ಓದ್ತಾ ಅದರ ವಿಚಾರವನ್ನು ನಾವು ತಿಳ್ಕೊಂಡ್ರೆ ಈ ರೀತಿಯ ಸಂದಿಗ್ಧತೆ, ಸೋಲು ಗೆಲುವು, ಲಾಭ ನಷ್ಟ ಇವುಗಳನ್ನೆಲ್ಲ ನಾವು ಹೇಗೆ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಅನ್ನುವಂಥ ಒಂದು ಮನೋದಾರ್ಢ್ಯ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೆಲ್ಲ ಅಳವಡಿಸ್ಕೊಂಡು ನಮಗೆ ವಿಚಾರಗಳನ್ನು ತಿಳಿಸುವಂತ ಒಂದು ಇದಕ್ಕೇನೆ ಕಗ್ಗವನ್ನ ಕನ್ನಡದ ಭಗವದ್ಗೀತೆ ಅಂತ ಕೂಡ ಹೇಳುವಂಥದ್ದು. ಸೊ ನಾವು ಈ ಸೋಲು ಗೆಲುವುಗಳನ್ನು ಯಾವ ಮಟ್ಟದಲ್ಲಿ ಸ್ವೀಕರಿಸಿ ಯಾವ ಮಟ್ಟದಲ್ಲಿ ಇಟ್ಕೊಳ್ಬೇಕೋ ಅಲ್ಲೇ ಇಟ್ಕೋಬೇಕು. ಅದನ್ನ ಬಿಟ್ಟು ಅದೇ ಅತ್ಯಂತ ಮುಖ್ಯವಾದಂಥದ್ದು, ಅದೇ ಜೀವನದ ಕೊನೆ ಅನ್ನೋ ರೀತಿನಲ್ಲಿ ನಾವು ಅದನ್ನ ಭಾವಿಸ್ಬಿಟ್ರೆ ಆಗ ಅದರ ಮುಂದಿರುವಂಥದ್ದೇನು ಅನ್ನೋದನ್ನ ನಾವು ಸಂಪೂರ್ಣವಾಗಿ ಗೌಣ ಮಾಡದಂಗೆ ಆಗುತ್ತೆ. ಸೊ ಹಾಗೆ ಜೀವನದಲ್ಲಿ ಯಾವ ಹಂತವೂ ಕೂಡ ಇಟ್ಸ್ ನಾಟ್ ದ ಎಂಡ್, ಇಟ್ಸ್ ನಾಟ್ ದ ಡೆಡ್ ಎಂಡ್, ದೇರ್ ಇಸ್ ಆಲ್ವೇಸ್ ಎ ನ್ಯೂ ಬಿಗಿನಿಂಗ್. ಅದು ಸದಾಕಾಲ ಅದು ಇನ್ನೊಂದು ನಾಳೆಗೆ ಅದು ನಾಂದಿ ಆಗತ್ತೆ ಹೊರತು ಇವತ್ತಾಗಿರುವಂತ ಸೋಲನ್ನ ನಾವು ಯಾವತ್ತೂ ಅದೇ ಕಡೆ ಅಂತ ಅನ್ಕೊಳ್ಬಾರ್ದು ಅನ್ನುವಂಥದ್ದನ್ನ ಅನೇಕ ಸುಂದರ ರೀತಿಯಲ್ಲಿ ಕಗ್ಗದಲ್ಲೂ ಕೂಡ ಹೇಳಲಾಗಿದೆ. ಅದು ಈಗ ಕೂಡ ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಮಾನವತೆ ನಶ್ವರ, ಮಾನವ ನಶ್ವರ ಆದರೆ ಮಾನವತೆ ಶಾಶ್ವತ ಅಂತ. ಸೊ ನಾವು ಯಾವಾಗ್ಲೂ ಅಷ್ಟೇ ಇವತ್ತಿನ ಅಥವಾ ಈ ವರ್ಷದ ಅಥವಾ ಈ ದಶಕದ ಈ ಪರೀಕ್ಷೆಯ ಈ ಬೆಳೆಯ ಫಲವನ್ನ ಮಾತ್ರ ನಾವು ನೋಡ್ತಾ ಸೀಮಿತಗೊಳಿಸ್ಕೊಳ್ತಾ ಹೋದ್ರೆ ಆಗ ನಷ್ಟವಾದಾಗ ಮುಳುಗೋಗೋಣ ಅನ್ಸುತ್ತೆ, ಲಾಭ ಜಾಸ್ತಿ ಬಂದಾಗ ಓ ನಾನು ಆಕಾಶಕ್ಕೆ ಏರ್ಬಿಟ್ಟೆ ಅಂತ ಅನ್ಸುತ್ತೆ. ಇವೆರಡೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಈಕ್ವಲೈಸರ್, ಒಂದು ಸಮಾನಗೊಳಿಸುವಂತ ಒಂದು ಶಕ್ತಿ ಇದೆ, ಅದನ್ನ ನಾವು ಗುರುತಿಸ್ಕೊಳ್ಬೇಕು ಅಂತ. ಸೊ ಹಾಗೆ ನಾವು ಪ್ರಾರಂಭ ಮಾಡುವಾಗಲೇ ಕೆಲಸದಲ್ಲಿ ಈ ತರದ ವರಗಳನ್ನು ಬೇಡ್ಕೊಳ್ಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಒಂದು ಕಗ್ಗದ ಇದು ಉದಾಹರಣೆ ಕೊಡೋದಾದ್ರೆ ನಾವು ನಾಲ್ಕು ರೀತಿಯ ವರಗಳನ್ನು ನಾವು ಬೇಡ್ಕೊಳ್ಬೇಕಂತೆ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ನಾವು ಹೆಚ್ಚಾಗಿ ಕಾಣಬೇಕು ಅಂತಂದ್ರೆ ನಾಲ್ಕು ವರಗಳು. ನಾವು ದೇವಸ್ಥಾನಕ್ಕೆ ಹೋದಾಗ ಸಾಧಾರಣ ನಾವು ಅದು ಕೊಡು ಇದು ಕೊಡು ಅಂತ ಕೇಳ್ತೀವಿ, ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳ್ತೀವಿ. ಆದರೆ ನಾಲ್ಕು ಮುಖ್ಯವಾದಂತ ಒಳ್ಳೆಯ ವರಗಳು ಯಾವ್ದಪ್ಪ ಅಂತಂದ್ರೆ ಪರಿಮಿತಿಯ ನರಿತ ಆಸೆ. ನಮ್ಗೆ ಆಸೆ ಇರಬೇಕು, ಆದರೆ ನಮಗೆ ಎಷ್ಟು ಯೋಗ್ಯತೆ ಇದೆಯೋ, ಎಷ್ಟನ್ನ ನಾವು ಅಗಿದು ಜೀರ್ಣಿಸಿಕೊಳ್ಳಬಲ್ಲವೋ ಅಷ್ಟನ್ನ ಬಾಯಿಗೆ ಹಾಕೋಬೇಕು. ಸೊ ಹಾಗೆ ಪರಿಮಿತಿಯ ನರಿತ ಆಸೆ, ಪರವಶತ ಎಳಿದ ಸುಖ. ನಮಗೆ ಸುಖ ಕೊಡಬೇಕು ಅಂತಂದ್ರೂ ಕೂಡ ಅದು ಪರರ ವಶವಾಗಬಾರ್ದು, ಮತ್ತೆ ನಮ್ಮನ್ನ ಪರವಶತೆಗೆ ತಗೊಂಡು ಹೋಗಬಾರ್ದು. ಸುಖದಲ್ಲಿದ್ದಾಗ ಆ ಎಚ್ಚರಿಕೆ ನಮ್ಮಲ್ಲಿರಬೇಕು. ಆಂತರಿಕವಾಗಿ ನಮಗೆ ಸಂತೋಷದ ಸಂದರ್ಭಗಳನ್ನು ನಾವಾಗಿ ಸೃಷ್ಟಿ ಮಾಡಿಕೊಳ್ಬೇಕು ಅಂತ. ಸೊ ಇದು ಸಕಾರಾತ್ಮಕವಾಗಿ ನಾವು ನೋಡಿಕೊಂಡಾಗ ಇನ್ನೊಬ್ಬರಿಂದ ನನ್ನ ಮೇಲಾದಂಥ ಪರಿಣಾಮವನ್ನು ನಾನು ನಿಯಂತ್ರಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಗ ಯಾರೋ ಏನೋ ಹೇಳಿದ್ರಿಂದ ನನಗಾದಂಥ ಬೇಸರ ಇರ್ಬೋದು, ಅಥವಾ ಇನ್ಯಾರೋ ನನಗಿಂತ ಹೆಚ್ಚು ಮಾಡಿಬಿಟ್ರು ಅನ್ನೋಂಥ ನನ್ನ ಸೋಲಿನ ಭಾವನೆ ಇರಬಹುದು, ಅದನ್ನು ನನ್ನ ಮಟ್ಟಕ್ಕೆ ನಾನು

0: ಗುರ್ತಿಸ್ಕೊಳ್ತೀನಿ ಹೊರತು ಇನ್ನೊಬ್ಬರ ಜೊತೆ ಹೋಲಿಸ್ಕೊಂಡು ಅದರಿಂದ ನನಗೆ ಹಿಂಗಾಗೋಯ್ತು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಸೊ ಹಾಗೆ ಅದರ ಜೊತೆಗೆ ಪರಮಾರ್ಥವನ್ನು ಬಿಡದೇ ಇರುವಂತಹ ಒಂದು ನಮ್ಮ ಜೀವನದ ಸತ್ಯ ಮಾರ್ಗ. ಮತ್ತೆ ನಾನು ಯಾವುದೇ ಲೋಕೋದ್ಯೋಗ ಯುಕ್ತಿಯನ್ನ ಮಾಡಿದರೂ ಕೂಡ, ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ 4 ಜನಕ್ಕೆ ಉಪಯೋಗ ಆಗೋ ರೀತಿನಲ್ಲಿ ಮಾಡಬೇಕು ಅನ್ನೋಂತ ಭಾವನೆ. ಸೊ ಈ ಭಾವನೆಗಳನ್ನ ನಾವು ನಮ್ಮಲ್ಲಿ ತಂದುಕೊಂಡ್ರೆ ಆಗ ಈ ಸೋಲು ಗೆಲುವುಗಳನ್ನ ಏರುಪೇರುಗಳನ್ನ ನಾವು ಒಂದು ರೀತಿಯ ಆಂತರಿಕ ಸ್ಥಿರತೆಯಿಂದ ಅದನ್ನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಮುಂದೆ ನಾವು ಕಗ್ಗದ ಇತರ ವಿಚಾರಗಳನ್ನ ಇತರ ಇದನ್ನ ಓದುವಾಗ ಕೂಡ ಅನೇಕ ಅಂಶಗಳು ಹೊರಬರುತ್ತವೆ ಅಂತ ಅನ್ಸುತ್ತೆ.
1: ಸರ್, ಈಗ ತಾವು ಮಾತನಾಡ್ತಾ ಇರಬೇಕಾದಾಗ ಅದ್ರ ಜೊತೆಗೆ ಈಗ ಪ್ರಸ್ತುತ ಈ ಒಂದು ಒತ್ತಡದ ಜೀವನದಲ್ಲಿ ಈ ಒಂದು ಸಂತೋಷದಿಂದ ಬದುಕನ್ನ ನಾವು ಕಗ್ಗದ ಯಾವ ಮುಕ್ತಕದ ಒಂದು ಮಾರ್ಗದರ್ಶನ ನೀಡುತ್ತೆ ಸರ್?
0: ಸೊ ಹಾಗೆ ಅದು ಅನೇಕ ಸುಂದರವಾದಂತ ಮುಕ್ತಕಗಳು ನಮ್ಗೆ ಇದಿರುತ್ತೆ, ನಮಗೆ ಉದಾಹರಣೆಗಳು ಅನೇಕ ಸಿಗ್ತವೆ. ಆದರೆ ನಾನು ಒಂದು ಈ ವಿಷಯ ಇದರಲ್ಲಿ ಹೇಳಬೇಕಾಗಿದ್ದು, ಈಗ ನಾವು ಯಾವ ರೀತಿಯಲ್ಲಿ ಅದು ಬೇಕು ಇದು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಂತ ಯಾವುದ್ರದ್ದಾದ್ರೂ ಹಿಂದೆ ನಾವು ಓಡ್ತಾ ಇರ್ತೀವಲ್ವ. ಸೊ ಅದ್ರ ಅಂಥದ್ರ ಬಗ್ಗೆ ಸುಂದರವಾದಂತ ಇದಿದೆ. ಸೊ ಅದು ಬೇಕು ಇದು ಬೇಕು ಬೇಕಿನಗಿದು ಇನ್ನೊಂದು, ಸೊ ಒಂದು ಬಂದ್ಮೇಲೆ ಅದು ಸಾಕ ಅಂತಂದ್ರೆ ಇಲ್ಲ ಅದೇ ಥರದ ಇನ್ನೊಂದು ಬೇಕು ಅನ್ಸುತ್ತೆ, ಅದು ಅದು ಸಿಕ್ಕದ ಮೇಲೆ ಬೇಕು ನನಗೆ ಇನ್ನೊಂದು ಬೇಕು ಅಂತ ಅನ್ಸುತ್ತೆ. ಸೊ ಹಾಗೆ ಆ ಬೇಕುಗಳನ್ನ ನಮ್ಮಲ್ಲಿ ಇದು ಮಾಡಿದ್ದಾನೆ. ಸೊ ಏನಂದು ಸೃಷ್ಟಿಸಿದನೋ ಈ ಬೇಕಿನ ಬೇಕುಗಳ ಒಂದು ಶಾಪವನ್ನ ಅಂಥೇಳಿ ಒಂದು ಕಡೆ ಕಗ್ಗದಲ್ಲಿ ಹೇಳ್ತಾರೆ. ಸೊ ಆ ಬೇಕುಗಳನ್ನ ನಾವು ಅಟ್ಟಿಸ್ಕೊಂಡು ಹೋಗ್ತಾ ಹೋಗ್ತಾ ಅದು ಹೆಂಗೆ ಅಂತಂದ್ರೆ, ಒಂದು ಜಿಂಕೆ, ಆ ಜಿಂಕೆ ಅಲ್ಲೆಲ್ಲೋ ಒಂದ್ ಕಡೆ ಹಸಿರಿದೆ ಅಂತ ಕಾಣಿಸ್ತು, ಇಲ್ಲಿಂದ ನೋಡಿದಾಗ ಆ ಹಸಿರು ಅಲ್ಲಿದೆ ಅಂತ ಕಾಣಿಸ್ತು, ಅಲ್ಲಿಗೆ ಓಡೋಯ್ತದ್ದು. ಅಲ್ಲಿಗೆ ಓಡೋವಾಗ ಅಲ್ಲಿ ಹುಲ್ಲು ಮೇಯೋದಕ್ಕೆ ಶುರು ಮಾಡಿದಾಗ ಕತ್ತಿತ್ತು ನೋಡುತ್ತೆ ಇನ್ನೊಂದ್ ಕಡೆ ಹಸಿರು ಚೆನ್ನಾಗಿದೆಯೇನೋ ಅಂತ ಅನ್ಸುತ್ತೆ. ಸೊ ಅದು ಅಲ್ಲಿಗೆ ಓಡೋಗುತ್ತೆ, ಸೊ ತಿರ್ಗಾ ಅಲ್ಲಿ ಇನ್ನೊಂದ್ ಕಡೆಗೆ ಓಡೋಗುತ್ತೆ. ಸೊ ಹಾಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಹಂಗೆ ಹಸಿರನ್ನ ಹುಡುಕ್ತಾ ಸುಮ್ಮನೆ ಓಡಾಡ್ತಾ ಇರುವಂತಹ ಒಂದು ಜಿಂಕೆಯೋ ಹುಲ್ಲೆಯೋ ಆ ರೀತಿಯಲ್ಲಿ ಮನುಷ್ಯ ಓಡಾಡ್ತಾ ಇರ್ತಾನೆ. ಅದನ್ನ ಅದು ಬಹಳ ಒಂದು ಮುಖ್ಯವಾದಂತ ಸಂದೇಶ. ಆ ರೀತಿ ಮಾಡದೆ ಇರುವ ವರ್ತಮಾನವನ್ನ ನಾವು ಚೆನ್ನಾಗಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋಂಥದ್ದರ ಕಡೆ ನಾವು ಯೋಚನೆ ಮಾಡಬೇಕು ಅಂತ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ, ನಾನು ರಾಜು ಅಂತ 8ನೇ ವಾರ್ಡ್ ಸರ್ಗೂರಿಂದ ಮಾತಾಡ್ತಾ ಇದ್ದೀನಿ.
1: ರಾಜು ಅವರೇ ಹೇಳಿ, ನಮ್ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು ಕಗ್ಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೇಳಿ
2: ಸರ್. ನಮಸ್ಕಾರ ಸರ್.
0: ನಮಸ್ಕಾರ, ಹೇಳಿ ರಾಜು ಅವರೇ.
2: 100ನೇ ಸಂಚಿಕೆಗೆ ಶುಭಾಶಯಗಳು ಸರ್, ತುಂಬಾ ಖುಷಿ ಆಯ್ತು. ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಶಬ್ದ ತುಂಬಾ ಅವಶ್ಯಕತೆ, ಅದನ್ನ ತಾವು ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು. ನಾನು ಡಿ ಎಸ್ ನಟೇಶ್ ಅವ್ರದ್ದು, ಕರ್ಜಗಿ ಅವ್ರದ್ದು, ಅದೆಲ್ಲ ಕೇಳ್ತಿದ್ದೆ.
0: ಅವರೆಲ್ಲ ಅದ್ಭುತವಾದಂತ ಮಾತುಗಾರರು, ಅದ್ಭುತವಾದ ವಿದ್ವಾಂಸರು.
2: ಹೌದು ಸರ್, ಅವ್ರು ಯಾಕೆನೋ ನಿಮ್ದು ಒಂದು ವಿಶೇಷವಾದಂತ ಇದು ಚೆನ್ನಾಗಿದೆ ಸರ್, ಖುಷಿ ಆಯ್ತು ಫೋನ್ ಮಾಡೋಣ ಅನ್ಸ್ತು. ಅದ್ರ ಜೊತೆಗೆ ಮುದ್ದುರಾಮನ ಶಿವಪ್ಪ ಅವ್ರದ್ದು ಅದನ್ನು ನಿಮ್ಮ ಇದರಲ್ಲಿ ಮಾಡ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ.
0: ಹೌದು, ಮಾಡೋಣ ತುಂಬಾ.
2: ಶಿವಪ್ಪ ಅವ್ರದ್ದು
0: ತುಂಬಾ
2: ಚೆನ್ನಾಗಿತ್ತು, ನಿಮ್ದೇ ಆದ ಶೈಲಿ ಕೇಳಕ್ಕೆ ಒಂದ್ರ ಚೆನ್ನಾಗಿರುತ್ತೆ ಸರ್. ಶುಭಾಶಯ ತಿಳಿಸೋದಕ್ಕೆ, ಅಭಿನಂದನೆ ತಿಳಿಸೋದಕ್ಕೆ ಫೋನ್ ಮಾಡಿದೆ ಸರ್.
0: ಸಂತೋಷಪ್ಪ,
1: ಧನ್ಯವಾದಗಳು ರಾಜ ಅವರೇ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
1: ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈ ಒತ್ತಡದ ಜೀವನದಲ್ಲೂ ಕೂಡ ನಾವು ಸಂತೋಷದ ಬದುಕೋದನ್ನ ಹೇಗೆ ನಾವು ಕಗ್ಗದ ಮುಕ್ತಕ ಮಾರ್ಗದರ್ಶನಗಳ ನೀಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಾವು ಮಾತನಾಡ್ತಾ ಇದ್ರಿ.
0: ಸೊ ಇದು ನಮ್ಗೆ ಯಾವ ರೀತಿಯಲ್ಲಿ ನಾವು ಎಡುತ್ತೀವಿ ಅನ್ನೋದನ್ನು ಒಂದು ಹಂತ ಹಂತಗಳಾಗಿ ಕೆಲವು ಮುಕ್ತಕಗಳಲ್ಲಿ ನಮ್ಗೆ ಗೊತ್ತಾಗತ್ತೆ. ಒಂದ್ ಕಡೆ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವದು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನ್ನೇ ಮಂಕುತಿಮ್ಮ ಅಂತ. ಸೊ ನಮಗೆ ಇದನ್ನ ಡಿ ವಿ ಜಿ ಅವರು ಮನಃಶಾಸ್ತ್ರಜ್ಞರೇನಲ್ಲ, ಮೇಧಾವಿಗಳು, ಆದರೆ ಅವರು ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥವರೇನಲ್ಲ. ಆದರೆ ಇವತ್ತಿನ ಮನಃಶಾಸ್ತ್ರದ ಸೈಕಾಲಜಿಯನ್ನು ನಾವು ನೋಡಿದಾಗ

0: ಅದರಲ್ಲಿ ಅಡಕವಾಗಿರುವಂತಹ ಅನೇಕ ಅಂಶಗಳು ಇಲ್ಲಿ ಈ ನಾಲ್ಕು ಸಾಲುಗಳಲ್ಲಿ ಅಡಕವಾಗಿದೆ, ಅದರಲ್ಲಿರುವಂತಹ ಅನೇಕ. ಸೊ ನಮ್ಗೇನು ಮೊದಲು ಅನ್ನದಾತುರ, ನಮ್ಗೆ ತಿಂಡಿ ಬೇಕು, ಊಟ ಬೇಕು, ಸೊ ಹೊಟ್ಟೆಗೆ ಬೇಕು ಫಸ್ಟ್. ಸೊ ಆ ಹೊಟ್ಟೆಗೆ ಫಸ್ಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಚಿನ್ನದಾತುರ ಅಂತೆ, ನಾನು ಆಸ್ತಿ ಮಾಡ್ಕೋಬೇಕು. ಹೊಟ್ಟೆಗಿರೋವರ್ ಹೊಟ್ಟೆ ಖಾಲಿ ಇರೋವರೆಗೂ ಚಿನ್ನ ನನಗೆ ಬೇಕು ಅಂತ ಅನ್ಸಿರ್ಲಿಲ್ಲ. ಇದು ಹೊಟ್ಟೆ ಒಂದ್ಸತಿ ತುಂಬಿತು ಅಂದ ತಕ್ಷಣ ಅದು ಬೇಕು ಇದು ಬೇಕು ಅಂತ. ಸೊ ಚಿನ್ನದಾತುರ ತೀಕ್ಷ್ಣ, ಹೊಟ್ಟೆಗೆ ಒಂದು ಲಿಮಿಟ್ ಇದೆ, ತಟ್ಟೆ ತುಂಬಾ ಅನ್ನ ತಿಂದ್ಮೇಲೆ ನನಗಿನ್ ಸಾಕಪ್ಪ ಅಂತ ತಟ್ಟೆ ಪಕ್ಕಕ್ಕೆ ತಳ್ತೀನಿ. ಚಿನ್ನದಾತುರಕ್ಕೆ ಆ ತರ ಏನಿಲ್ಲ, ಒಂದ್ ಬ್ಯಾಂಕ್ ಅಕೌಂಟ್ ಇನ್ನೊಂದ್ ಬ್ಯಾಂಕ್ ಅಕೌಂಟ್ ಅಕೌಂಟ್ಗೆ ಇರೋದು ಅಕೌಂಟ್ಗೆ ಇಲ್ಲದೆ ಇರೋದು. ಸೊ ಅದನ್ನ ಹಾಗೆ ನಾನು ಹಳ್ಳಕ್ಕೆ ಬೀಳ್ತಾ ಹೋಗ್ತೀನಿ. ಚಿನ್ನದಾತುರ ಅದಕ್ಕಿಂತ ತೀಕ್ಷ್ಣ, ಇವೆಲ್ಲವನ್ನು ದಾಟಿದಂಥದ್ದು ನಮ್ಮ ಹೆಣ್ಣು ಗಂಡು ಲವ್. ಸೊ ಇವತ್ತಿನ ಜೀವನದಲ್ಲೂ ಇವತ್ತಿನ ಒಂದು ಸಮಾಜದಲ್ಲೂ ಕೂಡ ನಾವು ನೋಡಿದಾಗ ಈ ಒಂದು ಪ್ರಾಬ್ಲಮ್ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಹೆಣ್ಣು ಗಂಡಿನ ಸಂಬಂಧ, ವೈವಾಹಿಕ ಜೀವನದಲ್ಲಿ ಬರುವಂತಹ ವ್ಯತ್ಯಾಸಗಳು, ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನಂತ. ನಮ್ಮ ಜೊತೆ ಡಾಕ್ಟರ್ ಸೀತಾರಾಮ್ ಸರ್ ಇವತ್ತು ಕಗ್ನದ ಬಗ್ಗೆ ಮಾತನಾಡ್ತಿದ್ರೆ, ನೂರನೇ ಸಂಚಿಕೆ ಕುರಿತು ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ನಮಸ್ತೆ ಸರ್.
0: ನಮಸ್ಕಾರ.
2: ನಿಮ್ಮ ನೂರು ಸಂಚಿಕೆಗಳು ಬಹಳ ಚೆನ್ನಾಗಿ ಮೂಡ್ ಬಂದ ಸರ್, ಒಂದಲ್ಲ ಒಂದ್ ರೀತಿ ಹೊಸ ದಾರಿಗಳು ತೋರಿಸ್ಕೊಟ್ಟಂಗ ಆಯ್ತು ಸರ್ ನಮ್ಗೆಲ್ಲ.
0: ಥ್ಯಾಂಕ್ ಯು. ತಾವ್ ಕೇಳಿದ್ದು ಕೇಳಿಸ್ಕೊತಾ ಇದ್ದೀರಿ ಅಂತಂದ್ರೆ ತುಂಬಾ ಸಂತೋಷ.
2: ಈಗಿನ ಜೀವನ್ಗೆ ಹೊಸ ಮೌಲ್ಯಗಳು ತಂದ್ಕೊಡ್ತಾವ ಸರ್, ಬಹಳ ಚೆನ್ನಾಗಿತ್ತು ಮೌಲ್ಯಗಳ
1: ನಾಗರಾಜ್ ಅವರೇ ಮಾತನಾಡೋದು.
2: ಹಿಂಗೆ ಮುಂದುವರಿಸ್ಕೊಡಿ ಸರ್ ಬೇರೆ ಬೇರೆ
1: ಪ್ರೋಗ್ರಾಮ್ಗಳು. ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ.
0: ಹಾಂ, ಸೊ ಆಗಲೇ ಮಾತಾಡ್ತಾ ಇದ್ವಿ. ಸೊ ಹಾಗೆ ಹೆಣ್ಣು ಗಂಡೊಲವು, ಸೊ ಅದು ನಮ್ಮನ್ನು ತಪ್ಪುದಾರಿಗೆ ಎಳೆಯೋದಕ್ಕೆ ಬಹಳ ಪ್ರಮುಖವಾದಂಥ ಒಂದು ಕಾರಣ. ಇದರಲ್ಲಿ ನೈತಿಕತೆಯ ಪ್ರಶ್ನೆ ಬರುತ್ತೆ, ನಮ್ಮ ವೈಯಕ್ತಿಕ ಸಂಬಂಧಗಳ ಪ್ರಶ್ನೆ ಬರುತ್ತೆ. ಸೊ ಸಮಾಜದ ಬುನಾದಿಯನ್ನೇ ಅಳ್ಳಾಡಿಸಬಹುದಾದಂಥ ವಿಚಾರ ಇದು. ಇದನ್ನು ನಾವು ಎಷ್ಟೋ ಸರ್ತಿ ನಮ್ಮ ದುಡ್ಡಿದೆ ಇನ್ನೊಂದಿದೆ ಅಂತೆಲ್ಲ ಇರೋಂಥವರು ಕೂಡ ಅದನ್ನೆಲ್ಲ ಕಡೆಗಣಿಸಿ ಈ ರೀತಿಯ ನಡವಳಿಕೆಯಲ್ಲಿ ತೊಡಗೋದನ್ನ ನಾವು ನೋಡ್ತೀವಿ. ಆದರೆ ದಿವಿಜಿಯವರು ಇನ್ನೊಂದು ಎಚ್ಚರಿಕೆಯ ಗಂಟೆ ಬಾರಿಸೋದೇನೆಂದರೆ, ಇವೆಲ್ಲದಕ್ಕಿಂತ ಮುಖ್ಯ, ಇವೆಲ್ಲದಕ್ಕಿಂತ ತೀಕ್ಷ್ಣತಮವಾದಂಥದ್ದು ಅಂತಂದರೆ ನಾನು ಅನ್ನೋಂಥ ಅಹಂಕಾರವನ್ನು ಮೆರೆಸುವಂಥದ್ದು. ಇನ್ನೊಬ್ಬರಿಗಿಂತ ನಾನು ಜಾಸ್ತಿ, ಎಲ್ಲರ ಮೇಲೆ ನನ್ನ ಒಂದು ಆಧಿಪತ್ಯ ಬರಬೇಕು, ಆ ಥರದ ಒಂದು ಅಧಿಕಾರದ ದಾಹ ಏನಿದೆಯೋ ಅದು ಎಲ್ಲಕ್ಕಿಂತ ತೀಕ್ಷ್ಣತಮ. ಯಾಕೆಂದರೆ ಅದು ತಿನ್ನುವುದ ಆತ್ಮವನ್ನೇ ಮಂಕುತಿಮ್ಮ, ನಿನ್ನ ತನವನ್ನು, ನಿನ್ನ ಒಳಗಿರುವಂಥ ಒಳ್ಳೆಯ ತನವನ್ನೇ ಅದು ತಿಂದುಬಿಡುತ್ತೆ. ಸೊ ಹಾಗಾಗಿ ಈ ಥರದ ವಿಚಾರಗಳಿಂದ ನಾವು ದೂರ ಇರಬೇಕು ಅಂತ. ಸೊ ಹೀಗೆ ಅನೇಕ ಇದನ್ನು ನಾವು ನೋಡ್ಬೋದು. ಮತ್ತೆ ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ನೀನು ಚೆನ್ನಾಗಾಗಿ ನೀನು ದುಡ್ಡು ಗಿಡ್ಡು ಸಂಪಾದಿಸ್ಕೊಂಡು ನೆಮ್ಮದಿಯಾಗಿರು, ಅಥವಾ ಧಾರ್ಮಿಕತೆಗೆ ಒಲಿ, ಆಧ್ಯಾತ್ಮಿಕತೆಗೆ ಮಾಡು, ಅಷ್ಟು ಮಾತ್ರವಲ್ಲದೆ ಡಿ ವಿ ಜಿ ಅವರು ಇದರಲ್ಲಿ ವಿಶೇಷವಾಗಿ ಹೇಳುವಂಥದ್ದು ಏನಂದರೆ, ಅಲ್ಲಿಗೆ ನಿನ್ನ ಒಂದು ಇದು ನಿಲ್ಲಲ್ಲ, ನಿನ್ನ ಕರ್ತವ್ಯ, ನಿನ್ನ ಧರ್ಮ ಅದನ್ನು ದಾಟಿ ಹೋಗುತ್ತೆ ಅಂತ. ಈ ಕಡೆ ಹೇಳ್ತಾರೆ, ಗೃಹದಿ ಮನೆಯಲ್ಲಿ, ರಾಷ್ಟ್ರದಿ ದೇಶಕ್ಕೋಸ್ಕರ, ಸಮಾಜದಿ ಅಕ್ಕಪಕ್ಕದವ್ರಿಗೋಸ್ಕರ, ಲೋಕಸಂಗತದಿ ನೀನು ಯಾರ ಜೊತೆ ವ್ಯವಹರಿಸ್ತೀಯೋ ಅವರೆಲ್ಲರ ಜೊತೆಯಲ್ಲಿ ಸರಿಯಾದ ರೀತಿಯಲ್ಲಿ ಸಹಕರಿಸುವಂಥದ್ದಿದೆಯಲ್ಲ ಅದು ಧರ್ಮ ಅಂತ. ಸಹಕರಿಪುದ ಅದೇ ಅಲೆ ಧರ್ಮ ಮಂಕುತಿಮ್ಮ ಅಂತ. ಸೊ ಅದು ಆಗಬೇಕಾಗಿರೋದು ಸರ್ವ ಹಿತ ಸಂಸ್ಥಿತಿ, ಎಲ್ಲರಿಗೂ ಒಳ್ಳೆಯದಾಗುವ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಮನೆಯಲ್ಲಿ, ರಾಷ್ಟ್ರದಲ್ಲಿ, ಸಮಾಜದಲ್ಲಿ ನಮ್ಮ ಪಾತ್ರವನ್ನು ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
3: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ನಾವು ಕೋಡಿಗೌಡ್ರಿ ಸರ್.
1: ಕೋಡಿಗೌಡ್ರೆ, ಎಲ್ಲಿಂದ ಮಾತನಾಡ್ತಿರೋದು? ಹೇಳಿ ಕೋಡಿಗೌಡ್ರು ಹೇಳಿ.

0: ಅದೊಂದು ಪ್ರೇಮವು ನಿಮ್ಮ ಸರ್ಗೋರ ಇದು.
1: ಸರಿ ಇದ್ದಾರೆ ಸೀತಾರಾಮ್ ಸರ್ ಮಾತನಾಡಿ ಸರ್,
0: ನಮ್ಗೆ ಸಮಾಧಾನವೇ ಆಗಲ್ಲ.
2: ಓಕೆ,
1: ಕೇಳ್ತಾ ಇದ್ದೀರಾ ಪ್ರೋಗ್ರಾಮ್ನ, ಸೀತಾರಾಮ್ ಸರ್ ಮಾಡ ಆಡಿಸ್ಕೊಡ್ತಕ್ಕಂಥ ಪ್ರೋಗ್ರಾಮ್ನ?
0: ಕೇಳ್ತಾ ಇಲ್ಲ.
2: ಆಯ್ತಪ್ಪ, ಸಂತೋಷ.
0: ಹಾಕಿದ್ರೆ ಪುನಃ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಎಂಟೂವರೆ ಗಂಟು ಕೇಳ್ತೀನಿ.
2: ಓಕೆ,
1: ಓಕೆ,
2: ಆಯ್ತಪ್ಪ, ಸಂತೋಷ.
1: ಓಕೆ ಓಕೆ, ಧನ್ಯವಾದಗಳು ಕೊಡಿ ಕೊಡ್ರಿ ಕರೆ ಮಾಡಿದ್ದಕ್ಕೆ. ಓಕೆ, ಹಾಂ ಹೇಳಿ ಕೊಡಿ ಕೊಡ್ರಿ, ಏನು ಮಾತಾಡೋದಿದೆಯಾ? ಓಕೆ, ಹಾಂ ಸರಿಗೆ, ತಾವು ಸಾಕಷ್ಟು ವಿಷಯಗಳನ್ನು ಕೂಡ ತಾವು ಹೇಳ್ತಾ ಇದ್ರಿ. ಯಾಕಂದರೆ ಕಗ್ಗದ ಬಗ್ಗೆ ನಾವು ಎಷ್ಟೇ ಮಾತನಾಡ್ತಾ ಇದ್ರೂ ಕೂಡ ದಿನಪೂರ್ತಿ ನಾವು ಈ ಒಂದು ವಿಷಯದ ಬಗ್ಗೆ ನಾವು ಮಾತನಾಡ್ಬೋದು. ಅದೇ ರೀತಿ ತಾವು ಕೂಡ ಹೇಳ್ತಾ ಇದ್ರಿ ಪ್ರಸ್ತುತ ಜೀವನದಲ್ಲಿ ನಾವು ಹೇಗೆ ಯಾವ ಥರ ಅನ್ನೋದ್ರ ಬಗ್ಗೆ.
2: ಸೊ ಇವತ್ತು ಇವತ್ತಿನ ಇದರಲ್ಲಿ ನಮಗೆ ಜೀವನಕ್ಕೆ ಒಂದು ಗುರಿ, ಸಮಾಜಕ್ಕೆ ವೈಯಕ್ತಿಕ ಮಟ್ಟದಲ್ಲಿ ರಾಷ್ಟ್ರಕ್ಕೆ ಒಂದು ಗುರಿ ಅನ್ನುವಂಥದ್ದಿರಬೇಕು, ಒಂದು ದಿಕ್ಕಿರಬೇಕು ಅಂತ ಇರುತ್ತೆ.
1: ಹೌದು,
2: ಇವತ್ತು ನಾವು ನೋಡಿದಾಗ ಸಮಸ್ಯೆಗಳು ಯಾಕಾಗ್ತಾ ಇವೆ ಅಂತಂದಾಗ ಬಹುಶಃ ನಾವು ಇಟ್ಕೊಂಡಿರೋ ಗುರಿ ಅಷ್ಟು ಸ್ಥಿರವಾಗಿಲ್ಲವೇನೋ ಅಂತ ಅನ್ಸುತ್ತೆ, ಸರಿಯಾದ ಸಮಂಜಸವಾದಲ್ಲವೇನೋ ಅಂತ ಅನ್ಸುತ್ತೆ. ಅಲ್ಲಿ ಒಂದು ಅಗೇನ್ ನನಗೆ ಬಹಳ ಪ್ರಸ್ತುತ ಅಂತ ಅನ್ಸದಂತ ಮುಕ್ತಕ ಹೀಗೆ ಹೇಳುತ್ತೆ, ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ, ಗಾಯತ್ರಿಯನೇ ಪರಮ ಮಂತ್ರವೆಂದರಾರ್ಯರ್, ಧೀಯಂ ಪ್ರಚೋದಿಸೆಂದನುದಿನವು ಬೇಡಿದರು ಶ್ರೇಯಸ್ಸು ಧೀ ಮಹಿಮೆ ಮಂಕುತಿಮ್ಮ ಅಂತ. ಸೊ ನಮಗೆ ಜೀವನದಲ್ಲಿ ಏನ್ ಬೇಕು, ಯಾವುದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ. ಶ್ರೀಹಿ ಅಂತಂದ್ರೆ ಐಶ್ವರ್ಯ, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಕಾರ್ ಇರಬೇಕು, ಮತ್ತೊಂದಿರಬೇಕು ಅಂತ. ಆಯಸ್ಸು, ಶ್ರೀಯನ್ನ ಆಯುಸ್ಸನ್ನ, ನಾನು ದೀರ್ಘಕಾಲ ಬದುಕಬೇಕು, ಚೆನ್ನಾಗಿ ಬದುಕಬೇಕು. ಆಯುವ ಬಲವ, ಶಕ್ತಿಯುತವಾಗಿರಬೇಕು. ಶಕ್ತಿ ಅನ್ನೋದು ಬರೀ ದೈಹಿಕವಾಗಲ್ಲ, ಸಮಾಜದಲ್ಲಿ ನನ್ನ ಒಂದು ಪ್ರಾಶಸ್ತ್ಯ ಇರಬೇಕು, ನಾನು ಹೇಳ್ದಂಗೆ ನಾಲ್ಕಾರು ಜನ ಕೇಳಬೇಕು. ಸೊ ಅದು ಜಯವ, ಎಲ್ಲರ ಮೇಲೂ ನಾನು ಗೆಲ್ಲಬೇಕು ಅನ್ನುವಂಥದ್ದು, ಇದು ನಮಗೆಲ್ಲರಿಗೂ ಬೇಕು. ಹೌದಾ? ಇದನ್ನ ಬೇಡೋ ಅಂತ, ಬೇಡಿದಾಗ ಇದನ್ನ ಕೊಡೋ ಅಂತ ಅನೇಕ ದೇವರುಗಳು ನಮ್ಮಲ್ಲಿದ್ದಾರೆ. ನಮ್ಮ ಇದನ್ನ ಮಹಾಲಕ್ಷ್ಮಿನ ಬೇಡ್ಕೊಂಡ್ರೆ ಲಕ್ಷ್ಮಿ ಕೊಡ್ತಾಳೆ. ಸೊ ಈ ತರದೆಲ್ಲ ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಅದಕ್ಕೆ ತಕ್ಕಂತೆ ಅದೆಷ್ಟೋ ಮಂತ್ರಗಳು, ಅದೆಷ್ಟೋ ಸ್ತೋತ್ರಗಳು, ಸಹಸ್ರನಾಮಗಳು ಎಲ್ಲ ಇವೆ. ಆದರೆ ನಮ್ಮ ಪರಂಪರೆಯ ಹಿರಿಮೆ ಏನಪ್ಪ ಅಂತಂದ್ರೆ, ಇವೆಲ್ಲವನ್ನ ನಾವು ಬೇಡಿದರೂ ಕೂಡ ಗಾಯತ್ರಿ ಮಂತ್ರವನ್ನ ನಾವು ಪರಮ ಮಂತ್ರ ಅಂತ ಹೇಳಿದ್ವಂತೆ. ಐಶ್ವರ್ಯ ಕೊಡುವಂತದ್ದನ್ನ ನಾವು ಪರಮ ಮಂತ್ರ ಅನ್ಲಿಲ್ಲ, ಜಯವನ್ನ ಕೊಡೋದನ್ನ ಅನ್ಲಿಲ್ಲ, ಗಾಯತ್ರಿ ಮಂತ್ರವನ್ನ ಅಂದ್ವಿ. ಯಾಕೆ ಅಂತಂದ್ರೆ ಅದು ಬುದ್ಧಿಶಕ್ತಿಯನ್ನ ಪ್ರಚೋದಿಸೋದಕ್ಕೆ, ಬುದ್ಧಿಶಕ್ತಿಯನ್ನ ನಮ್ಮಲ್ಲಿ ಉಂಟು ಮಾಡಪ್ಪ ಅಂತ ಹೇಳಿ ಭಗವಂತನ ಮಾಡುವಂತ ಪ್ರಾರ್ಥನೆ. ಸೊ ಹಾಗೆ ಇವತ್ತಿನ ದಿವಸ ಏನಾಗಿದೆ, ಈ ಗಾಯತ್ರಿ ಮಂತ್ರ ಅಂದ್ರೆ ಯಾರೋ ಕೆಲವ್ರು ಮಾತ್ರ ಹೇಳ್ತಾರೆ, ಅವ್ರಿಗೆ ಮಾತ್ರ ಸೀಮಿತ, ನಮ್ಮ ಪರಂಪರೆಯಲ್ಲಿ ಹಾಗಿರ್ಲೇ ಇಲ್ಲ. ಪರಮ ಮಂತ್ರ ಅಂತ ಹೇಳಿರುವಂತದ್ದು ಜ್ಞಾನವನ್ನ ಬೆಳಗಿಸುವಂತಹ ಶಕ್ತಿ ನನಗೆ ಕೊಡು ಅಂತ. ಸೊ ಅದು ಎಲ್ಲರಿಗೂ ಒಳ್ಳೆಯದನ್ನ ಉಂಟು ಮಾಡುತ್ತೆ. ನಮ್ಮ ಗುರಿ ಆ ನಿಟ್ಟಿನಲ್ಲಿ ಇರಬೇಕು. ಕ್ಷಣಿಕವಾದಂತ ಐಶ್ವರ್ಯ ನಮಗೆ ಬರುತ್ತೆ, ಅದು ಬರುವಂತದ್ದು ಯಾವುದರ ಬಲದ ಮೇಲೆ, ನಮ್ಮ ಜ್ಞಾನದ ಬಲದ ಮೇಲೆ. ಸೊ ಹಾಗೆ ಆ ಜ್ಞಾನದ ಬಲವನ್ನ ನಾವು ಹೆಚ್ಚಾಗಿ ನಂಬಿಕೊಂಡು ಮುಂದಕ್ಕೆ ಹೋಗುವಂಥದ್ದು ಮುಖ್ಯ ಅನ್ನುವಂಥದ್ದು ಈ ಇದನ್ನ ನಾವು ನೆನಪಿಸ್ಕೋಬೇಕು.
1: ಓಕೆ ಸರ್, ಕೊನೆಯದಾಗಿ ಒಂದು ಕರೆ ಇದೆ. ಹಲೋ.
3: ಹಲೋ.
1: ಹಾ ನಮಸ್ತೆ. ನಮಸ್ತೆ.
3: ನಮಸ್ತೆ ಸರ್, ನಾನು ಶ್ರೀವಿದ್ಯಾ ಅಂತ ಮೈಸೂರಿಂದ ಮಾತಾಡ್ತಾ. ಮೊದಲಿಗೆ ನೀವು 100ರ ಸಂಭ್ರಮಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ಕ್ವಶನ್ ಏನಂತಂದ್ರೆ, ಈಗಿನ ಪ್ರಸ್ತುತ ಪರಿಸ್ಥಿತಿ ಇರೋದ್ರಲ್ಲಿ ಕಗ್ಗದಲ್ಲಿರೋ ಯಾವ ಅಂಶಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಹೆಚ್ಚು ಮೌಲ್ಯಯುತವಾಗಿ ನಾವು ಜೀವಿಸ್ಬೋದು ಅನ್ನೋದನ್ನ ತಿಳ್ಕೋಬೇಕಾಗಿರೋದು. ಯಾವ ಅಂಶಗಳು ನಮ್ಮ ಜೀವನನ ಒಂದು ಒಳ್ಳೆ ದಾರಿನಲ್ಲಿ ತಗೊಂಡು ಹೋಗಕ್ಕೆ ಸಹಕಾರಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು.
2: ಆಕ್ಚುಲಿ ಅದರಲ್ಲಿ ಅನೇಕ ಮುಕ್ತಕಗಳು ನಮಗೆ ಇದನ್ನ ಈ ದಾರಿಯನ್ನ ನಮಗೆ ತೋರಿಸಿಕೊಡುತ್ತೆ. ನಾನು ಈಗಷ್ಟೇ ಹೇಳಿದಂಥದ್ದು ಒಂದಿದೆಯಲ್ಲ, ಶ್ರೀಯನಾಯುವ ಬಲವ ಅಂತ. ಸೊ ನಾವು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಅದು ನಮಗೆ ತೋರಿಸುತ್ತೆ. ಸೊ ಬಟ್ ಬೈ ಅಂಡ್ ಲಾರ್ಜ್ ನನಗೆ ಅನಿಸೋದು, ನಮ್ಮಲ್ಲಿ ಹೆಚ್ಚಿನ ಒಂದು

0: ಇದು ಒಂದು ರೀತಿಯ ಪೆಸಿಮಿಸಮ್, ಒಂದು ರೀತಿಯ ನೆಗೆಟಿವಿಟಿ ನಾನು ನೋಡಿದಂತೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಬರುತ್ತೆ. ನಾವು ಯಾವುದೇ ಕಾಲಕ್ಕೂ ಕೂಡ, ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಕುಗ್ಗಿ ಹೋಗುವಂತ ಒಂದು ಇದಕ್ಕೆ ಬೀಳಬಾರದು ಅನ್ನುವಂಥ ಕೆಲವು ಮುಕ್ತಕಗಳು ನಮಗೆ ಸದಾಕಾಲ ನಮ್ಮನ್ನು ಎಚ್ಚರಿಸ್ತವೆ ಅಂತ ಅನಿಸುತ್ತೆ. ಆದರೆ ಒಂದು ಉದಾಹರಣೆ, ಇಹುದಕ್ಕಿಂತ ತೊಳಿತಿಹುದು, ಇವಾಗ ಏನಿದೆಯೋ ಅದಕ್ಕಿಂತ ಚೆನ್ನಾಗಾಗತ್ತೆ. ಒಳಿತ ಗಳಿಸಲ್ಬಹುದು, ಇನ್ನೊಂದು ರೀತಿಯಲ್ಲಿ ಇನ್ನೂ ಹೆಚ್ಚಿನದನ್ನು ನಾನು ಪಡ್ಕೊಳ್ಬಹುದು, ಅದಕ್ಕೆ ನಾನು ಸಾಹಸವನ್ನು ಪಡ್ತೀನಿ, ಸಹಿಸುವೇನು ಅದಕ್ಕೆ ಎನ್ನುವ ಮತಿಯೇ ಪ್ರಗತಿ, ನಮ್ಮ ಪ್ರಗತಿ ಆಗಬೇಕು ಅಂತಂದರೆ. ಸೊ ಹೀಗೆ ಯಾವುದೇ ಕಾಲಕ್ಕೂ, ಯಾವುದೇ ಕಾರಣಕ್ಕೂ ಕೂಡ ನಾವು ಈಗಿರೋದೇ ಕಷ್ಟ, ಈಗಿರೋದೇ ತೊಂದರೆ ಅಂತ ಅಂದ್ಕೊಳ್ಳದೆ ಇದಕ್ಕಿಂತ ಚೆನ್ನಾಗಿರೋದನ್ನು ನಾನು ಗಳಿಸಬಲ್ಲೆ ಅನ್ನೋಂಥ ಆತ್ಮವಿಶ್ವಾಸವನ್ನು ನಾನು ಪಡ್ಕೊಳ್ಬೇಕು, ಪಡ್ಕೊಳ್ತೀನಿ ಅನ್ನೋಂಥ ಸಕಾರಾತ್ಮಕವಾದಂಥ ನಿಲುವು ನಮ್ಮದಾಗಿರಬೇಕು. ಬೀಳುವುದ ನಿಲ್ಲಿಪುದು, ಅದು ಇನ್ನೊಂದು ಸುಂದರವಾಗಿರುವಂಥದ್ದಿದೆ ನೋಡಿ. ಬೀಳಿಪುದ ನಿಲ್ಲಿಪುದು, ಬಿದ್ದುದನ್ನು ಕಟ್ಟುವುದು, ಹಾಲೊಡೆಯೆ ಕಡೆದದನ್ನು ತಕ್ರವಾಗಿಪುದು. ಹಾಲು ಒಡೆದೋಯ್ತು ಒಂದು ಮಾತ್ರಕ್ಕೆ ನೀನು ಬೇಜಾರು ಮಾಡ್ಕೋಬೇಡ, ಅದನ್ನು ಪರಿಷ್ಕರಿಸಿ ಮೊಸರು ಮಾಡ್ಕೋ ಅಂತ. ಸೊ ಅದು ಎಷ್ಟು ಪಾಸಿಟಿವಿಟಿಯನ್ನು ಅದು ತರುತ್ತೆ ನೋಡಿ. ಹಾಳ ಹಾಳಾಗಿಪ್ಪುದು, ಹಳದ ಹೊಸದ ಹಾಕಿಪ್ಪುದು, ಬಾಳಿಗಿದೆ ಚಿರಧರ್ಮ ಮಂಕುತಿಮ್ಮ ಅಂತ. ಸೊ ಹಾಗೆ ಯಾವ ಸನ್ನಿವೇಶದಲ್ಲೂ ಕೂಡ ನಾನು ಸೋತೋದೆ ಅಂತ ಅನ್ಕೊಳ್ಳದೆ ಯಾವಾಗಲೂ ಸಕಾರಾತ್ಮಕವಾದಂಥ ದೃಷ್ಟಿಕೋನವನ್ನು ನಾವು ತಂದುಕೊಳ್ತಾ ಹೋದರೆ ಆಗ ನಮಗೆ ಒಂದು ಹೊಸ ಮಾರ್ಗ ಕಾಣಿಸುತ್ತೆ ಅಂತ ಅನಿಸುತ್ತೆ. ನಾವು ಇಟ್ಕೊಂಡಿರೋಂಥ ಗುರಿ ನಮಗೆ ಸುಲಭವಾಗಿ ಸಿಕ್ಕದೇ ಇರಬಹುದು, ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಗುರಿಯಿಂದ ನಾವು ವಿಚಲಿತರಾಗದೆ, ನಕಾರಾತ್ಮಕ ಯೋಚನೆಗಳಲ್ಲಿ ಬೀಳದೆ ಸ್ಥೈರ್ಯದಿಂದ ಮುಂದಕ್ಕೆ ಹೋಗಬೇಕು ಅನ್ನೋದು ಬಹುಶಃ ಕಗ್ಗದ ಮುಖ್ಯವಾದಂಥ ಒಂದು ಸಂದೇಶ ಅನಿಸುತ್ತೆ.
1: ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಒಂದೇ ಮಾ ಹೇಳಿದ ಮಾತು ಒಂದಂತೂ ನಾನು ಯಾವಾಗ್ಲೂ ನೆನ್ಪಿಟ್ಕೋತೀನಿ. ಹಾಲು ಹೊಡೆದೋಯ್ತು ಅಂತ ಯಾವ್ದಕ್ಕೂ ನೀವು ಗಮನ ಕೊಡದೆ ಅದನ್ನ ಮನಸ್ಸಾಗಿ ಪರಿಷ್ಕರಿಸ್ಬೋದು ಅಂತ. ಜೀವನದಲ್ಲಿ ಏನೇ ಒಂದು ಕಷ್ಟ ಇದ್ರು ಅದರಿಂದ ಅದನ್ನೇ ನಾವು ಆ ಕಷ್ಟನೇ ಮುಂದೆ ಇಟ್ಕೊಂಡು ಇನ್ನು ಮುಂದೆ ಹೋಗ್ಬೋದು
0: ತಿಳಿಸ್ಕೊಟ್ರಿ.
1: ತುಂಬಾ
0: ಧನ್ಯವಾದಗಳು.
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ರಿ, ಯಾಕಂದರೆ ಮತ್ತಷ್ಟು ವಿಷಯಗಳು ಕೂಡ ಇದೆ, ತುಂಬ ಪ್ರಶ್ನೆಗಳು ಕೂಡ ಇದೆ. ನಾವು ಮಾತಾಡ್ತಾ ಹೋದರೆ ಮಾತಾಡ್ತಾನೆ ಕೂಡ ಹೋಗ್ಬೋದು, ಆದರೆ ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮನ ಮುಗಿಸ್ತಕ್ಕಂಥ ಒಂದು ಸನ್ನಿವೇಶ ಸರ್. ನಾವು ಮತ್ತೆ 200ನೇ ಸಂಚಿಕೆಯಲ್ಲಿ ಮತ್ತೆ ಕೂಡ ಭೇಟಿಯಾಗೋಣ, ಮತ್ತೆ ಕೂಡ ಸಮುದಾಯದವ್ರ ಜೊತೆ ಚರ್ಚೆ ಮಾಡೋಣ ಸರ್. ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಎಂಬ ಈ ಒಂದು ವಿಷಯದ ಕುರಿತು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಕೊನೆಯ ಸಂದೇಶ ಏನು ಸರ್?
0: ನಾನು ಪ್ರಾರಂಭದಲ್ಲೇ ಹೇಳಿದಂತೆ ನಮ್ಮ ಜೀವನವನ್ನು ಹಸನಾಗಿಸ್ಕೊಳ್ಬೇಕು, ನಮ್ಮ ಜೀವನವನ್ನು ಮೇಲ್ಮಟ್ಟಕ್ಕೆ ತಕೊಂಡು ಹೋಗಬೇಕು ಅಂತಂದರೆ ಅದು ಕೇವಲ ಭೌತಿಕವಾದಂತಹ ವಿಚಾರಗಳಿಂದ ಆಗಲ್ಲ, ಭಾವನಾತ್ಮಕವಾಗಿ ನಾವು ಮೇಲೆ ಇರಬೇಕು. ಅದಕ್ಕೆ ಈ ರೀತಿಯ ಒಂದು ಸಾಧನೆ ನಾವು ಮಾಡಬೇಕಾಗತ್ತೆ. ಕಲೆ, ಸಾಹಿತ್ಯ, ಕಾವ್ಯ ಇಂಥದ್ದನ್ನು ನಾವು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಇಂಥದ್ದನ್ನು ನಾವು ಹೆಚ್ಚು ಮಾಡ್ತಾ ಮಾಡ್ತಾ ಬಹುಶಃ ನಮಗೆ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ನಾವು ಎದುರಿಸೋದಕ್ಕೆ ಸಾಮರ್ಥ್ಯ ಸಿಕ್ಕತ್ತೆ ಅಂತ ಅನಿಸುತ್ತೆ. ಅದನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಿದರೆ ಖಂಡಿತ ಈ ಪ್ರಯತ್ನ ಸಾರ್ಥಕ ಅನಿಸುತ್ತೆ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ಹಾಂ
2: ನಮಸ್ತೆ, ತಮ್ಮ ಹೆಸರು?
3: ಹಾಂ
2: ಸರ್, ಹೇಳಿ ಸರ್.
0: ನಮಸ್ಕಾರ ಶಶಿಧರ್.
3: ನಮಸ್ಕಾರ ಸರ್. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮಂಕುತಿಮ್ಮನ ಕಗ್ಗ, ಅದರ ಅರ್ಥ ಇದೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಆಮೇಲೆ ಒಂದ್ ಏನು ಅಂದ್ರೆ, ನಮ್ಮಲ್ಲಿ ಪುಸ್ತಕ ಇದೆ, ಆದ್ರೂ ಕೆಲವು ಸತಿ ಓದಕ್ ಸಮಯ ಇರಲ್ಲ ಕೆಲಸದ ಒತ್ತಡದಿಂದ. ಹೀಗೆ ರೇಡಿಯೋದಲ್ಲಿ ಬರ್ತಾ ಇರೋದ್ರಿಂದ ಕೇಳಿ ತುಂಬಾ ಸಂತೋಷ ಆಯ್ತು. ಆಮೇಲೆ ಇವತ್ತಿನ ಮಕ್ಕಳಿಗೆ ಎಲ್ಲಾ ವಿಚಾರ ಬೇಕು, ರಾಮಾಯಣ ಮಹಾಭಾರತ ಇಂದಿನ ಇದು ಎಲ್ಲವೂ ಇರ್ಬೇಕು, ಆದ್ರೆ ಕೆಲವು ಸಮಯ ಇರಲ್ಲ, ಹೇಳ್ಕೊಡೋದಕ್ಕೂ ಯಾರು ಇಲ್ಲ. ಇವಾಗ ತಿಳ್ಕೊಳೋ ಮಕ್ಳಿದ್ರು ಹೇಳ್ಕೊಡಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ನಮ್ಮ ಸರ್ಗೂರು ಇದರಿಂದ ಜನಧ್ವನಿಲಿ ಪ್ರಸಾರ ಆಗ್ತಿರೋದು ನಮ್ಗೆಲ್ರಿಗೂ ತುಂಬಾ ಸಂತೋಷ. ಕೆಲವು ಸತಿ ನಂಗೆ ಕೇಳಕ್ ಆಗದೆ ಇರ್ಬೋದು, ಇನ್ನು ಕೆಲವು ಸತಿ ಎಲ್ಲಾನು ಕೇಳಿದೀನಿ ಅಂತ ಹೇಳಕ್ ಆಗಲ್ಲ, ಕೆಲವೆಲ್ಲ ಕೇಳ್ತಾ ಇರ್ತೀನಿ. ಆದ್ರೆ ತುಂಬಾ ಅನುಕೂಲ ಆಯ್ತು ಸರ್, ಹೀಗೆ ಮುಂದುವರಿಲಿ ಅಂತ ನಮ್ಮ ಆಸೆ.
0: ಸೊ ಅದೇ ಆಕ್ಚುಲಿ ಶಶಿಧರ್, ಧನ್ಯವಾದಗಳು ಶಶಿಧರ್ ಅವರೇ, ನೀವು ಒಂದು ಮುಖ್ಯವಾದಂಥ ಅಂಶವನ್ನು ಮುಂದಕ್ಕೆ ತಂದ್ರಿ. ಸೊ ಈಗ ಸಂದೇಶವಾಗಿ ನಾವು ಮಾತಾಡ್ತಾ

0: ಕೊನೆಯ ಸಂದೇಶ ಅಂತ. ಸೊ ಇದು ಈ ರೀತಿಯ ಒಂದು ಪ್ರಯತ್ನಗಳು ಹೆಚ್ಚು ಜನಜನಿತವಾಗಬೇಕು. ಉದಾಹರಣೆಗೆ ಶಾಲೆಯಲ್ಲಿ ಮಕ್ಕಳಿಗೆ, ಸೊ ನಮ್ಮ ಒಂದು ಆಲೋಚನೆ ಇರೋದು ಕೂಡ ಹಾಗೇನೆ, ಶಾಲೆಗಳಲ್ಲಿ ಇದರ ಬಗ್ಗೆ ನಾವು ಮಾತಾಡೋದಕ್ಕೆ ಸಾಧ್ಯವಾಗುತ್ತಾ? ಕೆಲವು ಆಯ್ದಂತ ಕಗ್ಗದ ಪದ್ಯಗಳನ್ನ ಮಕ್ಕಳಿಗೆ ಬಾಯ್ಪಾಠ ಮಾಡಿಸಿ ಅದರ ವಿವರಣೆಯನ್ನ ಕೊಡೋದಕ್ಕೆ ಸಾಧ್ಯವಾಗುತ್ತಾ? ಮತ್ತೆ ಇದೇ ರೀತಿಯ ಕಗ್ಗದ ಗಾಯನ ಸ್ಪರ್ಧೆಗಳನ್ನ ಮಾಡ್ತಾ ಅದರ ಒಂದು ಅರ್ಥವನ್ನು ಕೂಡ ಮಕ್ಕಳಿಗೆ ತಿಳಿಸ್ಕೊಡುವಂಥದ್ದು, ಹಿರಿಯರಿಗೂ ಕೂಡ ಇದನ್ನ ನಾವು ಈ ರೀತಿಯ ಕಗ್ಗ ಸ್ಪರ್ಧೆಗಳನ್ನ ಮಾಡುವಂಥದ್ದು ಇದೆಲ್ಲ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಎಲ್ಲರ ಸಹಕಾರ ಪ್ರೋತ್ಸಾಹ ಸಿಕ್ಕಿದ್ರೆ ಖಂಡಿತ ಇದನ್ನ ನಾವು ಮುಂದುವರಿಸಬಹುದು. ಅದರಿಂದ ಇನ್ನೂ ಹೆಚ್ಚು ಒಂದು ಯಶಸ್ವಿಯಾಗಿ ಈ ಸಂದೇಶವನ್ನ ಜನರಿಗೆ ನಾವು ಮುಟ್ಟಿಸಬಹುದು ಅಂತ ಅನ್ಸುತ್ತೆ.
1: ಖಂಡಿತ ಸರ್, ನಮ್ಮ ಅಣ್ಣ ಇದ್ದಾರೆ, ಅವನಿಗೂ ಹೇಳ್ತೀನಿ ಈ ವಿಚಾರನ.
0: ಖಂಡಿತ ಖಂಡಿತ
1: ಹೇಳ್ತೀನಿ ಸರ್.
2: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ವಿವರವಾಗಿ ಈ ಒಂದು ಕಗ್ಗದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೂಡ ತಾವು ತಿಳಿಸಿದ್ರೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ತುಂಬಾ ವಿಷಯಗಳನ್ನ ಕೂಡ ಇವತ್ತು ತಮ್ಮ ಸಮುದಾಯಕ್ಕೆ ತಮ್ಮಿಂದ ಸಿಕ್ತು ಅಂತ ಕೂಡ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ ಸರ್. ಮತ್ತೆ ಕೂಡ ಮತ್ತೆ 200ನೇ ಒಂದು ಸಂಚಿಕೆ ಮತ್ತೆ ಕೂಡ ಭೇಟಿಯಾಗೋಣ, ಮತ್ತೆ ಕೂಡ ಕೆಲವೊಂದಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ, ಹೀಗೆ ಕೂಡ ನಮ್ಮ ಒಂದು ಕಗ್ಗದ ಪಯಣ ಮುಂದುವರಿಲಿ ಅಂತ ಹೇಳ್ತಾ ಇದುವರೆಗೂ ತಾವು ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು.
2: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದ 100ನೇ ಸಂಚಿಕೆ ಸಂಭ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 104 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ರವಿ ಮಾತ್ರದಿಂದಲ್ಲ
4: ಭುವನ ಪೋಷಣೆ
3: ಉಭಯ ಸಹಕಾರದಿಂದ
4: ವಿವಿಧ ಶಕ್ತಿರಸಗಳು
3: ಏಕೀಭವಿಸೆ ಜೀವ
4: ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ.
3: ಕಳೆದ 2 ಮುಕ್ತಕಗಳಲ್ಲಿ ಜೀವ ಅನ್ನೋದರ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಚರ ವಸ್ತುವಿನಲ್ಲಿರುವಂತಹ ಚಟುವಟಿಕೆಯ ಹಿಂದೆ ಇರುವಂತಹ ಶಕ್ತಿ ಜೀವ ಅನ್ನುವಂಥದ್ದು. ಆ ಜೀವ ಅನ್ನುವಂಥದ್ದು ಒಡಲಿನ ಎಲ್ಲ ಕಡೆಯೂ ಏಕರೂಪವಾಗಿ ವ್ಯಾಪಿಸಿದೆ ಅನ್ನುವಂಥದ್ದನ್ನು ನಾವು ಕಳೆದ 2 ಮುಕ್ತಕಗಳಲ್ಲಿ ನೋಡಿದ್ವಿ. ಆ ಜೀವ ಅನ್ನುವಂತಹ ಒಂದು ವಸ್ತುವೋ ಒಂದು ಪರಿಕಲ್ಪನೆಯೋ ಅದೇನಿದೆಯೋ ಅದಕ್ಕೆ ಚೈತನ್ಯ ಯಾವ ರೂಪದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಇಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೇನು, ಪರಮಾತ್ಮನ ಶಕ್ತಿ ಜೀವವಾಗಿ ಪ್ರತಿಯೊಂದು ಜೀವಿಯಲ್ಲೂ ಇದೆ ಅನ್ನುವಂಥದ್ದು. ಆ ವಿರಾಟ್ ವ್ಯಕ್ತಿಯ ವಿರಾಟ್ ಪುರುಷನ ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ವಿಶ್ವದ ಇಡೀ ಚಲನೆಯನ್ನು ಒಂದು ರೀತಿಯಲ್ಲಿ ಉದ್ದೀಪನಗೊಳಿಸ್ತಾ ಇರುವಂತಹ ಶಕ್ತಿ ಅದು ಅಂತ. ಸೊ ಹಾಗಾದರೆ ನನ್ನ ಶರೀರದ ಒಳಗೆ ಇರುವಂತಹ ಜೀವಕ್ಕೆ ಆಚೆ ಕಡೆ ಇರುವಂತಹ ಆ ವಿರಾಟ್ ಪುರುಷನ ಶಕ್ತಿ ಸೇರಬೇಕು, ಆವಾಗ ಇಲ್ಲಿ ಚಲನೆ ಆಗುತ್ತೆ. ಸೊ ಹಾಗಾದರೆ ಆ ಶಕ್ತಿ ನನ್ನ ಜೀವಕ್ಕೆ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ, ಹೇಗೆ ಬರ್ತಾ ಇದೆ ಅದು ಅಂತ. ಸೊ ನಮಗೆ ಸಾಧಾರಣವಾಗಿ ನಿತ್ಯ ಜೀವನದಲ್ಲಿ ನಾವು ನೋಡಿದಾಗ ನಾವು ನೋಡೋ ವಸ್ತುಗಳಿಗೆ ಒಂದು ಆಧಾರ ಇರಬೇಕು. ಒಂದು ಆಧಾರ ಇದ್ದಾಗ ಅದು ನೆಲೆ ಇದ್ದಾಗ ಅದು ಬೆಳೆ ಬೆಳೆಯುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಆ ನೆಲೆ ಆಧಾರವಾಗಿ ನಾವು ನೋಡುವಂಥ ವಸ್ತು ಯಾವುದು, ಭೂಮಿ. ಆ ಭೂಮಿಯಲ್ಲಿ ಬೇರು ಬಿಟ್ಟು ಒಂದು ಬೀಜ ಸಸಿಯಾಗತ್ತೆ, ಗಿಡವಾಗತ್ತೆ, ಮರವಾಗತ್ತೆ. ಸೊ ಆ ಬೆಳವಣಿಗೆಗೆ ಆ ಸತ್ವ ಎಲ್ಲಿಂದ ಬಂತು, ಭೂಮಿಯಿಂದ ಬಂತು. ಸೊ ಆ ಭೂಮಿಯಿಂದ ಪೋಷಣೆಯನ್ನು ಪಡ್ಕೊಂಡು ಅದು ಬೆಳೀತು. ಆದರೆ ಬರೀ ಭೂಮಿಯಿಂದ ಪೋಷಣೆ ಸಿಗ್ತಾ ಅಂತಂದರೆ ಅಲ್ಲ, ಅದಕ್ಕೆ ಬೇಕಾಗುವಂತಹ ಎನರ್ಜಿ, ಆ ಎನರ್ಜಿ ಬರ್ತಾ ಇರುವಂಥದ್ದು ಭೂಮಿಯಿಂದ ಅಲ್ಲ, ಆದರೆ ಹೊರಗಡೆ ಕಾಣ್ತಾ ಇರುವಂಥ ಸೂರ್ಯನಿಂದ. ಸೊ ಸೂರ್ಯನಿಂದ ಊರ್ಜಾ ಅಥವಾ ಒಂದು ಚೈತನ್ಯ, ಒಂದು ಶಕ್ತಿ ಸಿಗ್ತಾ ಇದೆ. ಭೂಮಿಯಿಂದ ಒಂದು ಸ್ಥಿರತೆ, ಒಂದು ಆಧಾರ ಸಿಗ್ತಾ ಇದೆ.

ಇದೆ. ಸೊ ಹಾಗಾಗಿ ಪೋಷಣೆ ಅನ್ನುವಂಥದ್ದು ಬರ್ತಾ ಇರುವಂಥದ್ದು ಈ ಎರಡರ ಸಹಕಾರದಿಂದ, ಈ ಉಭಯ ಸಹಕಾರದಿಂದ. ರವಿ ಮಾತ್ರ, ಸೂರ್ಯ ಮಾತ್ರ ಇದ್ದಾನೆ ಅಂತಂದರೆ ಬೆಳವಣಿಗೆ ಅಥವಾ ಜೀವ ಇರೋದಕ್ಕೆ ಸಾಧ್ಯ ಇಲ್ಲ. ಭುವಿ ಮಾತ್ರ, ಭೂಮಿ ಮಾತ್ರ ಇದೆ, ಸೂರ್ಯನ ಬೆಳಕಿಲ್ಲ ಅಂತಂದರೆ ಅದು ಸಾಧ್ಯ ಇಲ್ಲ. ಇವೆರಡೂ ಸೇರಿದಾಗ, ಸಹಕಾರ ಇದ್ದಾಗ ಇವೆರಡರಲ್ಲಿ, ಆಗ ಭುವನ ಪೋಷಣೆ, ಭೂಮಿಯ ಮೇಲೆ ಜೀವಿಯ ಪೋಷಣೆಯಾಗೋದಕ್ಕೆ ಸಾಧ್ಯವಾಗುತ್ತೆ. ಈ ಎರಡೂ ಕೂಡ ಕೇವಲ ಭೂಮಿ ಅಥವಾ ಕೇವಲ ಸೂರ್ಯ ಅಂತ ಅನ್ನದೆ, ಅವು ಕೂಡ ಅನೇಕ ಶಕ್ತಿ ರಸಗಳ ಏಕೀಭವನ. ಈಗ ನಾವು ಭೂಮಿ ಅಂತ ನೋಡ್ತೀವಿ, ಆ ಭೂಮಿಯಲ್ಲಿ ಎಷ್ಟೋ ರೀತಿಯ ಸತ್ವಾಂಶಗಳಿರ್ತವೆ. ಆ ಸತ್ವಾಂಶಗಳಿರೋದ್ರಿಂದಲೇ ಒಂದು ಗಿಡ ಬೇರೆ ಬೇರೆ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಬೇರಿಗೆ ಬೇರೆ ರೀತಿಯ ಸತ್ವಾಂಶ ಬೇಕು, ಒಂದು ಚಿಗುರಿಗೆ ಬೇರೆ ರೀತಿಯ ಸತ್ವಾಂಶ ಬೇಕು, ಅದು ಹಣ್ಣಾಗಿ ಮಾರ್ಪಡೋದಕ್ಕೆ ಬೇರೆ ರೀತಿಯ ಸತ್ವಾಂಶ ಬೇಕು. ಅವೆಲ್ಲವೂ ಕೂಡ ಇರುವಂಥದ್ದು ಭೂಮಿಯಲ್ಲಿ. ಇವಾಗ ನಾವು ಗೊಬ್ಬರಗಳನ್ನು ಹಾಕ್ತೀವಿ, ಗೊಬ್ಬರ ಹಾಕಬೇಕಾದ್ರೆ ಬೇರೆ ಬೇರೆ ಕೆಮಿಕಲ್ಸಿನ ಮಿಶ್ರಣ ಅದು. ಅವೆಲ್ಲವೂ ಭೂಮಿಯಲ್ಲಿದ್ದು ಆ ಭೂಮಿಯಲ್ಲಿರೋ ಶಕ್ತಿ ರಸಗಳು ಗಿಡ ಎಳ್ಕೊಂಡಾಗ ಆ ಗಿಡ ಹೂವಾಗಿ ಹಣ್ಣಾಗಿ ನಮಗೆ ಒಂದು ಉಪಯೋಗದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಗಿಡವೂ ಕೂಡ ತನ್ನ ಸಂಖ್ಯೆಯಲ್ಲಿ ವರ್ಧನೆ ಹಾಕ್ಕೋಬೇಕು ಅಂತಂದರೆ ಆ ರೀತಿಯ ಒಂದು ಪ್ರಕ್ರಿಯೆ ಆಗಲೇಬೇಕು. ಒಂದು ಬೀಜ ಗಿಡವಾಗಿ ಅಲ್ಲಿ ಹೂವಾಗಿ ಹಣ್ಣಾಗಿ ಮತ್ತೆ ಬೀಜಗಳಾದಾಗಲೇ ತಿರುಗಾ ಆ ಗಿಡದ ಒಂದು ಉತ್ಪತ್ತಿ ಆಗೋದಕ್ಕೆ ಸಾಧ್ಯ. ಸೊ ಭೂಮಿಯಿಂದ ಅನೇಕ ರೀತಿಯ ರಸಗಳು, ನೀರು ಇವೆಲ್ಲವೂ ಕೂಡ ಅದು ಹೇಳ್ಕೊಳ್ಳುತ್ತೆ. ಹಾಗೆಯೇ ಶಕ್ತಿ, ಆ ಶಕ್ತಿ ಅನ್ನುವಂಥದ್ದು ಸೂರ್ಯಕಿರಣ ನಾವು ನೋಡ್ತೀವಿ ಒಂದು ರೀತಿಯ ಕಿರಣ ಬರ್ತಾ ಇದೆಯೇನೋ ಅಂತ. ಆದರೆ ಇವಾಗ ನಮಗೆ ವಿಜ್ಞಾನ ಕೂಡ ಹೇಳ್ತದೆ ಸೂರ್ಯನ ಕಿರಣದಲ್ಲಿ ಅನೇಕ ತರಂಗಗಳಿವೆ. ಈಗ ಬಿಳಿ ಬೆಳಕು ಅನ್ನುವಂಥದ್ದೇನೆ ಅದು, ಏಳು ಬಣ್ಣಗಳಿರುವಂಥದ್ದು ಇವೆಲ್ಲ ನಾವು ಕೇಳಿದ್ದೀವಿ. ಹಾಗೆ ಆ ಏಳು ಬಣ್ಣಗಳು ಯಾವುದು? ಕೆಂಪು ಮತ್ತು ನೇರಳೆ. ಕೆಂಪನ್ನು ದಾಟಿದಂತಹ ಇನ್ಫ್ರಾ ರೆಡ್ ಅನ್ನುವಂಥವು ಇರ್ತವೆ, ಆ ನೇರಳೆಯನ್ನು ದಾಟಿದಂತಹ ಅತಿ ನೇರಳೆಯ ಒಂದು ಕಿರಣಗಳಿರ್ತವೆ. ಸೊ ಹಾಗೆ ಶಕ್ತಿ ಅನ್ನುವಂಥದ್ದು ತರಂಗಗಳ ರೂಪದಲ್ಲಿ ಸೂರ್ಯನಿಂದ ಇಲ್ಲಿ ಭೂಮಿವರೆಗೂ ಬರ್ತಾ ಇರುವಂಥದ್ದನ್ನು ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತವೆ, ಹೀರ್ಕೊಳ್ತವೆ. ಅದರಿಂದ ತಮ್ಮ ಜೀವದಲ್ಲಿರುವಂತಹ ಒಂದು ಚೈತನ್ಯಕ್ಕೆ ಪುಷ್ಟಿ ಸಿಗ್ತಾ ಇದೆ. ಸೊ ಇದು ಈ ವೈವಿಧ್ಯಮಯವಾದಂತಹ ಶಕ್ತಿ ಮತ್ತು ರಸ ವೈವಿಧ್ಯಮಯವಾದಂಥ ರೀತಿಯಲ್ಲಿ ಒಟ್ಟಿಗೆ ಸೇರ್ತಾ ಇವೆ. ಅದರಿಂದ ಉಂಟಾಗ್ತಾ ಇರುವಂತಹ ಜೀವದ ಪ್ರಕಟಣೆ ಕೂಡ ವೈವಿಧ್ಯಮಯ. ಸೊ ಅದನ್ನು ನಾವು ನೋಡಿದಾಗ ಅವಿತರ್ಕ್ಯ ಅಂತ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ತರ್ಕ ಅಂತಂದರೆ ಇದು ಹೀಗೆ ಇದು ಹಾಗೆ ಅಂತ ನಾವು ಒಂದು ಮ್ಯಾಥಮ್ಯಾಟಿಕ್ಸ್ ಥರ ಲಾಜಿಕ್ ಅದನ್ನು ನಾವು ಹೇಳುವಂಥದ್ದು, ಎರಡಕ್ಕೆ ಎರಡು ಸೇರಿಸಿದ್ರೆ ನಾಲ್ಕು ಅಂತ ಹೇಳುವಂಥ ಒಂದು ಪ್ರಮೇಯ, ಒಂದು ಪ್ರಕ್ರಿಯೆ. ಆ ತರಹ ಯಾವ ರಸ ಯಾವ ಶಕ್ತಿಯ ಜೊತೆ ಸೇರಿಬಿಟ್ಟು ಜೀವದ ಯಾವ ರೀತಿಯ ಪ್ರಕಟೀಕರಣ ಆಗ್ತಾ ಇದೆ ಅನ್ನೋದನ್ನು ನಾವು ಬಹಳ ಸುಲಭವಾಗಲಿ ಅಥವಾ ಸ್ಪಷ್ಟವಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದರಲ್ಲಿ ಅಷ್ಟೆಲ್ಲ ವೈವಿಧ್ಯತೆ ಇದೆ. ಆ ಸೇರುವಿಕೆಯಲ್ಲಿಯೇ ವೈವಿಧ್ಯತೆ ಇದೆ, ಅದರ ಪ್ರಕಟೀಕರಣದಲ್ಲೂ ವೈವಿಧ್ಯತೆ ಇದೆ. ಅದು ಸುಲಭವಾಗಿ ನಮ್ಮ ಮೇಧಾಶಕ್ತಿಗೆ, ನಮ್ಮ ಸೀಮಿತವಾದಂತಹ ಮೆದುಳಿನ ಶಕ್ತಿಗೆ ಅರ್ಥವಾಗುವ ವಿಚಾರ ಅಲ್ಲ. ಅವಿತರ್ಕ್ಯ ಅದನ್ನು ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಸಾಧ್ಯ ಆಗಲ್ಲ. ಆದರೆ ಆ ಸೂಕ್ಷ್ಮವಾದಂತಹ ವಿಚಾರ ಇದೆ ಅನ್ನೋದು ನಾವು ವಾದ ಮಾಡೋಕ್ಕಾಗಲ್ಲ. ಯಾಕೆ? ಅದು ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಭೂಮಿಯಲ್ಲಿ ಅನೇಕ ರಸಗಳಿರೋದು ಸತ್ಯ, ಸೂರ್ಯನ ಕಿರಣಗಳಲ್ಲಿ ಅನೇಕ ಶಕ್ತಿಗಳಿರೋದು ಸತ್ಯ. ಇವೆರಡರ ಏಕೀಭವನದಿಂದಲೇ ಜೀವ ಪ್ರಕಟವಾಗ್ತಾ ಇರುವಂಥದ್ದು ಕೂಡ ಸತ್ಯ. ಹಾಗಾಗಿ ಒಂದು ಗಾದೆ ಇದೆ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಹಾಗೆ ಈ ಸೂಕ್ಷ್ಮವಾದಂತಹ ವಿಚಾರ ಆ ದೃಷ್ಟಿಯಿಂದ ಕೂಡ ಅವಿತರ್ಕ್ಯ, ಅದರಲ್ಲಿ ವಾದ ಮಾಡುವಂಥ ಅಂಶವೇ ಇಲ್ಲ. ಯಾಕೆ? ಅದು ಅಷ್ಟು ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಇದೆ. ಅದು ಹಾಗ ಹೀಗ

0: ಅಂತ ಹೇಳೋದಕ್ಕೆ ನಮಗೆ ಮೇಧಾಶಕ್ತಿ ಕಡಿಮೆ. ಆದರೆ ಅದು ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಂತೂ ಯಾವ ವಾದದ ಯಾವ ಉದಾಹರಣೆಯ ಬೇರೆ ಅವಶ್ಯಕತೆಗಳು ಇಲ್ಲ. ಅದಷ್ಟು ಸ್ಪಷ್ಟವಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಆ ಒಂದು ವೈಭವವನ್ನು, ಆ ಒಂದು ವೈವಿಧ್ಯಮಯ ಜೀವವನ್ನು ನಾವು ಪರಮಾತ್ಮನ ಸ್ವರೂಪ ಅಂತ ನೋಡಬೇಕು ಅನ್ನುವಂಥದ್ದು ಇಲ್ಲಿ ಸೂಕ್ಷ್ಮವಾದಂತಹ ವಿಚಾರ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 104 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಕೆನ್ಸೇಸಿಯ ಸ್ನೋಕಿ ಪರ್ವತಗಳ ನಡುವಿನ ಆ ಪುಟ್ಟ ಮರದ ಗುಡಿಸಲು ವಿದ್ಯುತ್ ನೀರಿನ ಅನುಕೂಲವೂ ಅಲ್ಲಿ ಇರಲಿಲ್ಲ. ಚಳಿಗಾಲ ಬಂದರೆ ಬೆಚ್ಚಗಿರಲು ಮನೆಯ ಮೂರ್ನಾಲ್ಕು ಮಕ್ಕಳು ಒಂದೇ ಹಾಸಿಗೆಯಲ್ಲಿ ಮುದುರಿ ಮಲಗಬೇಕಾದಂತಹ ಕಡು ಬಡತನ. 1946 ಆ ಹೆಣ್ಣು ಮಗಳು ಜನಿಸಿದಾಗ ಅವಳ ತಂದೆಯ ಬಳಿ ವೈದ್ಯರಿಗೆ ಫೀಸ್ ಕಟ್ಟಲು ಹಣವಿರಲಿಲ್ಲ. ಬದಲಾಗಿ ಒಂದು ಚೀಲ ಜೋಳದ ಹಿಟ್ಟನ್ನು ನೀಡಿದ್ದರು. ಆಕೆಯೇ ಮುಂದೆ ಜಗತ್ಪ್ರಸಿದ್ಧ ಗಾಯಕಿಯಾದ ಡಾಲಿ ಪಾಟನ್ರವರು. ಬಡತನವಿದ್ದರೂ ಆಕೆಯ ಬಳಿ ದೈವದತ್ತವಾದ ಅದ್ಭುತ ಗಂಟವಿತ್ತು. ಹದಿಹರೆಯದಲ್ಲೇ ತನ್ನ ಹಾಡುಗಳ ಗಂಟನ್ನು ಕಟ್ಟಿಕೊಂಡು ಹಳೆಯದಾದ ಒಂದು ಸೂಟ್ಕೆ ಸಿಡಿದು ನ್ಯಾಸ್ಟಿಲ್ಯ ನಗರಕ್ಕೆ ಬಂದಾಗ ಎಲ್ಲರೂ ಅವಳನ್ನು ಹೀಯಾಳಿಸಿದರು. ನೀನೊಬ್ಬಳು ದಟ್ಟ ಸುಂದರಿ, ನಿನ್ನನ್ನು ಯಾರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ, ವಾಪಸ್ ಊರಿಗೆ ಹೊರಟು ಹೋಗು ಎಂದು ಬೋದಲಿಸಿದರು. ಆದರೆ ಅವಳು ಆ ಮಾತುಗಳಿಗೆ ಕಿವಿಗೊಡಲಿಲ್ಲ. ಸಂಗೀತ ಲೋಕದ ದೊಡ್ಡ ಗುಟ್ಟೊಂದು ಆಕೆಗೆ ತಿಳಿದಿತ್ತು. ಹಣವಿರುವುದು ಕೇವಲ ಹಾಡುವುದರಲ್ಲ, ಆ ಹಾಡಿನ ಮಾಲೀಕತ್ವವನ್ನು ಉಳಿಸಿಕೊಳ್ಳುವುದರಲ್ಲಿ ಎಂಬ ಸತ್ಯ ಆಕೆಗೆ ಅರಿವಾಗಿತ್ತು. ಹೀಗಾಗಿಯೇ ತನ್ನದೇ ಆದ ಪಬ್ಲಿಷಿಂಗ್ ಕಂಪನಿಯನ್ನು ಹುಟ್ಟು ಹಾಕಿದಳು. ತಾನು ಬರೆದ ಪ್ರತಿಯೊಂದು ಪದದ ಹಕ್ಕು ತನ್ನದೇ ಆಗಿರಬೇಕೆಂದು ನಿರ್ಧರಿಸಿದಳು. 1967 ಪೋರ್ಟರ್ ವ್ಯಾಗನರ್ ಎಂಬ ಪ್ರಸಿದ್ಧ ಗಾಯಕ ತನ್ನ ಜನಪ್ರಿಯ ಟಿವಿ ಶೋನಲ್ಲಿ ಆಕೆಗೆ ಅವಕಾಶ ನೀಡಿದ. ಡಾಲಿಯ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ಸಿಕ್ಕಿತು. ಆದರೆ 7 ಕಾಲ ಆತನ ನೆರಳಿನಲ್ಲೇ ಬೆಳೆದ ಆಕೆಗೆ ತನ್ನದೇ ಆದ ಸ್ವತಂತ್ರ ಸಾಮ್ರಾಜ್ಯ ಕಟ್ಟುವ ಹಂಬಲ ಶುರುವಾಯಿತು. ಪೋರ್ಟರ್ ಇದಕ್ಕೆ ಒಪ್ಪಲಿಲ್ಲ. ಆಗ ಆಕೆ ಒಂದೇ ದಿನದಲ್ಲಿ ಜೋಲನೆ ಮತ್ತು ಐ ವಿಲ್ ಆಲ್ವೇಸ್ ಲವ್ ಯು ಎಂಬ ಎರಡು ಅದ್ಭುತ ಗೀತೆಗಳನ್ನು ರಚಿಸಿದಳು. ಅದರಲ್ಲಿ ಎರಡನೇ ಹಾಡು ಕೇವಲ ಪ್ರೇಮಗೀತೆಯಾಗಿರಲಿಲ್ಲ, ಅದು ಪೋರ್ಟರ್ಗೆ ಆಕೆ ನೀಡಿದ ಕಾವ್ಯಾತ್ಮಕ ರಾಜೀನಾಮೆ ಪತ್ರವಾಗಿತ್ತು. 1974 ಈ ಹಾಡು ಭಾರಿ ಜನಪ್ರಿಯವಾಯಿತು. ಆ ಜನಪ್ರಿಯತೆ ಎಷ್ಟಿತ್ತೆಂದರೆ ಸಾಕ್ಷಾತ್ ಕಿಂಗ್ ಆಫ್ ರಾಕ್ ಅಂಡ್ ರೋಲ್ ಖ್ಯಾತಿಯ ಎಲ್ವಿಸ್ ಪ್ರೆಸ್ಲಿ

ಹಾಡನ್ನು ತಾನು ಆಡಬೇಕೆಂದು ಆಸೆಪಟ್ಟ. ಗುಡಿಸಿನಲ್ಲಿ ಹುಟ್ಟಿದ ಡಾಲಿಗೆ ಇದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನಿದೆ? ಆದರೆ ರೆಕಾರ್ಡಿಂಗ್ನ ಹಿಂದಿನ ದಿನ ರಾತ್ರಿ ಎಲ್ವಿಸ್ನ ಮ್ಯಾನೇಜರ್ ಕರ್ನಲ್ ಟಾಮ್ ಪಾರ್ಕರ್ ಕರೆ ಮಾಡಿ ಹಾಡಿನ ಶೇಕಡ 50% ಹಕ್ಕುಗಳನ್ನು ನಮಗೆ ಬರೆದುಕೊಡಬೇಕು, ಇಲ್ಲದಿದ್ದರೆ ಎಲ್ವಿಸ್ ಆಡುವುದಿಲ್ಲ ಎಂಬ ಕಠಿಣ ಷರತ್ತು ವಿಧಿಸಿದ. ಅದು ಆಕೆಯ ಜೀವಮಾನದ ಕನಸು. ಆದರೆ ಆಕೆ ತನ್ನ ಹಾಡಿನ ಹಕ್ಕನ್ನು ಬಿಟ್ಟುಕೊಡಲು ಸಿದ್ಧವಿರಲಿಲ್ಲ. ಭಾರವಾದ ಹೃದಯದಿಂದ ಇಲ್ಲ ಎಂದು ಬಿಟ್ಟಳು. ಎಲ್ವಿಸ್ ಆ ಹಾಡನ್ನು ಆಡಲಿಲ್ಲ. ಆ ರಾತ್ರಿಯಿಡೀ ಆಕೆ ಬಿಕ್ಕಿ ಬಿಕ್ಕಿ ಹತ್ತಳು. ಶೋ ಬಿಟ್ಟು ಬಂದಿದ್ದಕ್ಕಾಗಿ ಆಕೆಯ ಹಳೆಯ ಗುರು ಪೋರ್ಟರ್ ಕೂಡ $3 ಮಿಲಿಯನ್ ಮೊಕದ್ದಮೆ ಹೂಡಿದ. ಎಲ್ಲವನ್ನು ಆಕೆ ಒಂಟಿಯಾಗಿ ಎದುರಿಸಿದಳು, ದಂಡ ಕಟ್ಟಿದಳು. ಆದರೆ ತನ್ನ ಸ್ವಾಭಿಮಾನವನ್ನು ಮಾತ್ರ ಬಿಟ್ಟು ಕೊಡಲಿಲ್ಲ. ಕಾಲ ಉರುಳಿತು. ಡಾಲಿ ತನ್ನದೇ ಸ್ವಂತ ಶ್ರಮದಿಂದ ಜಾಗತಿಕ ಬ್ರ್ಯಾಂಡ್ ಆಗಿ ಬೆಳೆದಳು. 1992 ದಿ ಬಾಡಿಗಾರ್ಡ್ ಚಿತ್ರಕ್ಕಾಗಿ ಖ್ಯಾತ ಗಾಯಕಿ ವಿಟ್ನಿ ಹೂಸ್ಟನ್ ಆಕೆಯ ಅದೇ ಹಾಡನ್ನು ಹಾಡಿದಾಗ ಅದು ಜಗತ್ತಿನಾದ್ಯಂತ ಹೊಸ ಇತಿಹಾಸವನ್ನೇ ಸೃಷ್ಟಿಸಿತು. ತನ್ನ ಹಾಡಿನ ಸಂಪೂರ್ಣ ಮಾಲೀಕತ್ವ ಉಳಿಸಿಕೊಂಡಿದ್ದ ಡಾಲಿಗೆ ಆ ಒಂದೇ ಹಾಡು $1,00,000 ಸಂಪತ್ತನ್ನು ತಂದುಕೊಟ್ಟಿತು. ಆಕೆ ಒಮ್ಮೆ ನಗುತ್ತಾ ಹೇಳಿದಳು, ಆ ಹಾಡಿನಿಂದ ಬಂದ ಹಣದಲ್ಲಿ ನಾನು ಎಲ್ವಿಸ್ ಪ್ರೆಸ್ಲಿಯ ಇಡೀ ಅರಮನೆಯನ್ನೇ ಖರೀದಿಸಬಲ್ಲೆ ಎಂದು. ಇಂದು ಅವಳು 100 ಮಿಲಿಯನ್ ಹೊಡೆತಿ, ತನ್ನದೇ ಆದ ಡಾಲಿವುಡ್ ಸಾಮ್ರಾಜ್ಯ ಕಟ್ಟಿದ್ದಾಳೆ. ತಂದೆಯ ನೆನಪಿನಲ್ಲಿ ಬಡ ಮಕ್ಕಳಿಗೆ 100,00,000 ಪುಸ್ತಕಗಳನ್ನು ಹಂಚಿದ್ದಾಳೆ. ಜೀವನದಲ್ಲಿ ಬೆಳೆಯುವ ಸಲುವಾಗಿ ನಾವು ಅನೇಕ ಬಾರಿ ನಮ್ಮ ಸ್ವಾಭಿಮಾನದೊಂದಿಗೆ ರಾಜಿ ಮಾಡಿಕೊಂಡು ಬಿಡುತ್ತೇವೆ. ಕೆಲವೊಮ್ಮೆ ಇಷ್ಟವಿಲ್ಲದ ಕೆಲಸಗಳನ್ನು ಕೂಡ ಮಾಡಿಬಿಡುತ್ತೇವೆ. ಆದರೆ ಅಂತಹ ಬೆಳವಣಿಗೆಯಿಂದ ನಮ್ಮ ನಿಜವಾದ ಅಸ್ತಿತ್ವ ಇರುತ್ತದೆಯೇ ಯೋಚಿಸಬೇಕು. ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸವಿದ್ದಾಗ ಆತ್ಮ ಗೌರವವನ್ನು ನಾವು ಎಂದು ಕಳೆದುಕೊಳ್ಳುವುದಿಲ್ಲ. ಜೀವನದ ಯಾವ ನಿರ್ಧಾರವೂ ಕೂಡ ಮುಂದೆ ನಾವು ಪಶ್ಚಾತ್ತಾಪ ಪಡುವಂತೆ ಇರಬಾರದು. ಕೆಲವೊಮ್ಮೆ ನಾವು ಹೇಳುವ ಒಂದು ಖಂಡಿತವಾದ ಇಲ್ಲ ಎಂಬ ಪದವೇ ನಮ್ಮ ಭವಿಷ್ಯದ ಭದ್ರ ಬುನಾದಿಯಾಗಬಲ್ಲದು. ಪ್ರಿಯ ಕೇಳುವರೇ, ಕೇಳದಲ್ಲಷ್ಟೊತ್ತು ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಸ್ವಾಭಿಮಾನವನ್ನು ಎಂದಿಗೂ ಬಿಡದ ಡಾಲಿ ಪಾರ್ಟನ್ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಸಮಯದಲ್ಲಿ ತಗೋತಾ ಇಲ್ಲ.
1: ಮನೇಲಿ ಮಾಡ್ತಾ ಇದ್ದೀನಿ, ಅವರು ಹೇಳಿದ್ದಾರೆ ಮಾಡಿ ಅಂತ, ಅದೇ ಮಾಡ್ತಾ ಇದ್ದೀನಿ.
0: ಸರಿ, ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಬಿಟ್ಟು ಇನ್ಯಾವುದೇ ರೀತಿ ಚಿಕಿತ್ಸೆಯನ್ನು ನೀವು ತಗೊಳ್ಳಿಲ್ಲ ಹೊರಗಡೆ?
1: ಇಲ್ಲ, ಹೋಗಿಲ್ಲ.
0: ಇಲ್ಲೂ ಹೋಗಿಲ್ಲ. ಈಗ ದೈನಂದಿನ ಜೀವನ ಹೇಗಿರುತ್ತೆ ನಿಮ್ಮ ಒಂದು ಬದುಕಲ್ಲಿ? ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ಕೊಳ್ಳೋ ಅಷ್ಟು ಕೇಪಬಲ್ ಇದ್ದೀರಾ ಇವಾಗ?
1: ಏನೂ ಆಗಲ್ಲ ಇವಾಗ. ಕೆಲಸ ಅಂದ್ರೆ ನಾನೇ
0: ಮಾಡ್ತೀನಿ,
1: ಬೇರೆ ಏನು ಕೆಲಸ ಇಲ್ಲ, ಮಾಡ್ತಾ ಇಲ್ಲ.
0: ಈ ನಿಟ್ಟಿನಲ್ಲಿ ನಿಮ್ಮನ್ನ ನೋಡ್ಕೋಬೇಕು ಅಂದ್ರೆ ಕುಟುಂಬದ ಸಹಕಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವರೆಲ್ಲ ಟೈಮ್ಗಳನ್ನ ನಿಮ್ಗೆ ಕೊಡ್ಬೇಕು. ಈ ನಿಟ್ಟಿನಲ್ಲಿ ಅವರು ಹೇಗ್ ನೋಡ್ಕೋತಾ ಇದ್ದಾರೆ ನಿಮ್ಮ ಕುಟುಂಬದವರು? ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಯಾವ್ದೇ ರೀತಿ ಸಮಸ್ಯೆ ಆಗ್ತಾ ಇಲ್ಲ ಇವಾಗ? ಈಗ ವಿಶೇಷ ಚೇತನರು ನಾಲ್ಕು ಗೋಡೆಗಳ ಮಧ್ಯೆ ನಮ್ ಜೀವನ ಮುಗಿದೋಯ್ತು ಅನ್ನೋ ನಿಟ್ಟಿನಲ್ಲಿ ಬದುಕ್ತಾ ಇರ್ತಾರೆ, ಅಂತವ್ರಿಗೆ ನೀವೇನ್ ಹೇಳ್ತೀರಾ? ಎಷ್ಟ್ ಕಷ್ಟ ಆಗ್ತಿದೆ ನಿಮ್ಗೆ ಈ ಲೈಫ್? 30 ವರ್ಷದಿಂದ ನೀವು ತುಂಬಾ ಖುಷಿ ಖುಷಿಯಾಗಿದ್ರಿ, ಈ ಲೈಫ್ ಗೆ ಹೊಂದ್ಕೊಂಡು ಹೋಗ್ತಾ ಇದ್ರಿ, ಹೇಗ ಅನ್ಸುತ್ತೆ?
1: ಸ್ವಲ್ಪ ಕಷ್ಟ ಅನಿಸ್ತದೆ ಆಯ್ತು ಅಂತ, ಅಂದ್ರೂ ನಾವು ಆ ಕಷ್ಟ ಮುಂದೆ ಏನ್ ಆಗ್ಬೇಕು ಏನ್ ಮಾಡ್ಬೇಕಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಒಂದು ಬೇರೆ ಕಡೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ನಾವು ಮುಂದೆ ಈ ತರ ಆಗ್ಬೋದ
0: ಅಂದ್ರೆ ಜೀವನದಲ್ಲಿ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೆ ಮುಂದೆ ಒಂದು ಪ್ರಯತ್ನವನ್ನ ಪಡ್ತಾ ಇರ್ಬೇಕು, ಈ ನಿಟ್ಟಿನಲ್ಲಿ ಜೀವನ ಸಾಗಿಸ್ತಾ ಇರ್ಬೇಕು. ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್?
1: ಅನ್ನಿಸ್ತೇ ಸರಿ ಆಯ್ತಾ ಇಲ್ಲ ನಮ್ಗೆ.
0: ಅಂದ್ರೆ ಈಗ ಅಂಗಡಿ ವ್ಯಾಪಾರ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಕುಂತ್ಕೊಂಡ್ ಮಾಡೋ ಕೆಲಸ ಯಾವ್ದಾದ್ರು ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಆಸಕ್ತಿ ಇದೆಯಾ?
1: ಕೆಲಸ ಎಲ್ಲ ಹಂಗೆ ಅನಿಸ್ತದೆ ಮೇಡಮ್.
0: ಏನಾದ್ರು ಎಜುಕೇಶನ್ ಮಾಡಿದ್ದೀರಾ ಸರ್ ನೀವು?
1: ಏನು
0: ಎಜುಕೇಶನ್ ಮಾಡಿಲ್ಲ. ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಕೊಡ್ತೀರಾ ಸರ್? ಒಬ್ಬ ವಿಶೇಷ ಚೇತನರಾಗಿ ಎಲ್ಲರೂ ಕುಗ್ಗೋಗ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ಅವ್ರಿಗೇನ್ ಧೈರ್ಯ ಹೇಳ್ತೀರಿ ನೀವು?
1: ಅದರಲ್ಲಿ ಒಂದು 30% ಆಗಿರ್ಬೇಕು ಇವಾಗ ಅಂತ ಒಂದು ಯೋಚನೆ. ಥೆರಪಿ ಅದೆಲ್ಲ ಚೆನ್ನಾಗಿ ತಗೊಂಡು ಹಿಂಗೆ ಆಗುತ್ತ ಅನ್ಬಿಟ್ಟು ಒಂದು ಸುಮ್ಮನೆ ಕುತ್ಕೊಂಡಿದ್ರೆ ಆಗಲ್ಲ, ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡುವಂತ ಒಂದು ಯೋಚನೆ ಮಾಡಿದ್ರು. ಇದೇ ಕಷ್ಟದಲ್ಲಿ ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಮುಂದೆ ಮುಂದೆ ಹೋಗುವಾಗ, ಮನೆಯವ್ರಿಗೂ ಯೋಚನೆ ಆಗುತ್ತೆ ನಮಗೂ ತುಂಬಾ ಕಷ್ಟ ಆಗುತ್ತೆ.
0: ಈ ನಿಟ್ಟಿನಲ್ಲಿ ಅವರ ಮುಖ ನೋಡ್ಕೊಂಡು ನಾವೊಂದು ಭರವಸೆಯನ್ನು ತೆಗೆದುಕೊಂಡ್ರೆ ನಮ್ಮ ಜೀವನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನೋಗ್ಬೋದು ಅಂತ ಹೇಳ್ತಾ ಇದ್ರಿ. ಒಟ್ಟಾರೆ ಈಗ ನಿಮ್ಮ ಕುಟುಂಬ ನಿಮ್ಮ ಮೇಲೆ ಡಿಪೆಂಡ್ ಆಗಿತ್ತು, ಈ ನಿಟ್ಟಿನಲ್ಲಿ ಈಗ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ರಿ, ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಸರ್ ನಿಮ್ಗೆ?
1: ನೋಡಾಗ ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ನಮ್ಗೆ ಇದು ಆಗುತ್ತೆ. ಅಂತೂ ನಮ್ಗೆ ಇವಾಗ ಸ್ವಲ್ಪ ಖುಷಿ ಇಲ್ಲ, ಇದೇನು ಟೆನ್ಷನ್ ಇಲ್ಲ, ಸ್ವಲ್ಪ ಆರಾಮಾಗಿದ್ದೀನಿ.
0: ಸಂಸ್ಥೆ ಕಡೆಯಿಂದ ಏನಾದ್ರು ಟ್ರೈನಿಂಗ್ ಏನಾದ್ರು ತಗೊಂಡಿದ್ದೀರಾ ಅಥವಾ ಕ್ಯಾಂಪ್ ಏನಾದ್ರು ಅಟೆಂಡ್ ಮಾಡಿದ್ದೀರಾ ನೀವು?
1: ವಿವೇಕಾನಂದ ಸಂಸ್ಥೆಯಿಂದ ಹೋಗಿದ್ದು, ಕ್ಯಾಂಪ್ ಹೋಗಿದ್ದೀನಿ.
0: ಹೇಗೆ ನೋಡ್ಕೊಂಡ್ರು ಅಲ್ಲಿ, ಯಾವ ತರ ಇತ್ತು ಕ್ಯಾಂಪ್?
1: ಕ್ಯಾಂಪ್ 3 ದಿವಸ ಕ್ಯಾಂಪ್ ಇಟ್ಟಿದ್ರು ಅಲ್ಲಿ, ಹೋಗಿದ್ದು ಫಿಜಿಕ್ ತರಬೇತಿ ಎಲ್ಲ ಹೇಳ್ಕೊಟ್ಟಿದ್ರು. ಅವಾಗ ಏನ್ ಈ ತರ ಆಗಿರೋರು ಕಾರ್ಡ್ ಆಗಿರೋರು ಎಲ್ಲ ಬಂದಿದ್ರು, ಅವರೆಲ್ಲ ಸ್ವಲ್ಪ ಬಗ್ಗೆ ಎಲ್ಲ ಹೇಳಿದ್ರು, ಇದೇ ತರ ಆಗುತ್ತೆ ಈ ತರ ಏನೆಲ್ಲ ಆಗುತ್ತೆ, ಯಾರು ಇದೇ ತರ ಮುಂದೆ ಈ ತರ ಅದು ಆಗಿದೆ ಅಂದ್ಬಿಟ್ಟು ನಾವು ಇದೇ ಯೋಚನೆ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದೆಲ್ಲ ಬಿಟ್ಟು ನಾವ್ ಮುಂದೆ ಏನು ಆಗ್ಬೇಕಂತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಮನೆಯವರಿಗೆಲ್ಲ ಖುಷಿ ಮಾಡ್ಕೊಂಡು ಇರ್ಬೇಕಂತ
0: ಹೇಳಿದ್ರಿ. ನೀವು ಮಾತಾಡ್ತಾ ನಮ್ ತರನೇ ಸ್ಪೈನಲ್ ಕಾರ್ಡ್ ಇಂಜುರಿ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ ಅಂತ ಹೇಳಿದ್ರಿ, ಅವರಲ್ಲೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು?
1: ಇವಾಗ ಚೆನ್ನಾಗಿರುವಾಗ ಹಿಂಗಿದ್ದ, ಇವಾಗ ಹಿಂಗೆ ಆಗಿರುವಾಗ ಹಿಂಗೆ ಆಗಿದ್ದೆ ಅಂತ ಒಂದು ಮನ್ಸಲ್ಲಿರುತ್ತೆ.
0: ಈ ನಿಟ್ಟಿನಲ್ಲಿ ನಿಮ್ಗೊಂದು ಭರವಸೆ ಆಯ್ತು, ಯಾಕಂತಂದ್ರೆ ನನ್ನದೇ ಒಂದು ದೊಡ್ಡ ಕಷ್ಟ ಅಂತ ಈ ನಿಟ್ಟಿನಲ್ಲಿ ಬದುಕ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಅವ್ರನ್ನೆಲ್ಲ ನೋಡಿದಾಗ ನಿಮ್ಗೊಂದು ಧೈರ್ಯ ಬಂತು, ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ. ವಿಶೇಷವಾಗಿ ಬೆನ್ನು ಹುಲಿ ಅಪಘಾತ ಕುರಿತು ನಮ್ಮ ಜೊತೆಗೆ ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದವರು ಹೆಚ್ ಡಿ ಕೋಟೆ ತಾಲೂಕಿನ ಆಣೆಮಳ ಹಾಡಿಯ ಶ್ರೀಯುತ ನಾಗೇಶ್ ರವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಬೆನ್ನುಹುರಿ ಅಪಘಾತ ಹಾಗೂ ವ್ಯಕ್ತಿಯ ಯಶೋಗಾಥೆ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಆನೆಮಾಳ ಹಾಡಿಯ ಶ್ರೀಯುತ ನಾಗೇಶ್ ರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
0: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೆ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
2: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದ

0: ಮಾಡುವಂತಹ ಕಂಪನಿಗಳು ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್ ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ, ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಬಿಳಿ ಮೀಸೆಯ ಕೋತಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಗಿರಿರಾಜನ ಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಳಿ ಮೀಸೆಯ ಕೋತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಕರಿ ಮತ್ತು ಕೆಂಪು ಮುಖದ ಕೋತಿಗಳನ್ನ ನೋಡಿರ್ತೀವಿ, ಇವುಗಳ ಬಗ್ಗೆ ಕೇಳಿರ್ತೀವಿ. ಇವು ಮತ್ತು ಇವುಗಳಿಗೆ ಮೀಸೆಯು ಇರುವುದಿಲ್ಲ ಎಂದು ನಮಗೆ ಗೊತ್ತು. ಆದರೆ ಇವತ್ತು ಬಿಳಿಯ ಮೀಸೆ ಕೋತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಈ ಬಿಳಿ ಮೀಸೆಯ ಕೋತಿಯ ಹೆಸರು ಚಕ್ರವರ್ತಿ ಟ್ಯಾಮರಿನ್ ಕೋತಿ. ಇದು ಸಣ್ಣ ಸಸ್ತನಿ ಪ್ರಾಣಿಯಾಗಿದ್ದು ಇದು ಕೋತಿಗಳ ಗುಂಪಿಗೆ ಸೇರಿದ. ಪೆರು, ಬ್ರೆಜಿಲ್, ಬೋವಿಯಾ ಮತ್ತು ಅಮೆಜಾನ್ ಜಲನಯನ ಪ್ರದೇಶದ ನೈಋತ್ಯ ಭಾಗಗಳಲ್ಲಿ ಕಂಡುಬರುವ ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳಲ್ಲಿ ಎರಡು ಉಪಜಾತಿಗಳಿವೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಯು ತಗ್ಗು ಪ್ರದೇಶದ ಉಷ್ಣವಲಯದ ಮಳೆಕಾಡುಗಳಿಗೆ ಆದ್ಯತೆ ನೀಡುತ್ತದೆ. ಆದರೆ ಇದು ಕಾಲೋಚಿತವಾಗಿ ಪ್ರವಾಹಕ್ಕೆ ಒಳಗಾದಾಗ ಕಾಡುಗಳು, ಪರ್ವತ, ಮಳೆಕಾಡುಗಳು ಮತ್ತು 984 ಅಡಿಗಳಿಗಿಂತ ಕೆಳಗಿನ ಎತ್ತರದಲ್ಲಿರುವ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುತ್ತದೆ. ಜಾನುವಾರುಗಳಿಗೆ ರಸ್ತೆಗಳ ನಿರ್ಮಾಣದ ಕಾರಣದಿಂದಾಗಿ ತ್ವರಿತ ಆವಾಸ ಸ್ಥಾನದ ನಷ್ಟವು ಚಕ್ರವರ್ತಿ ಟ್ಯಾಮರಿನ್ ಕೋತಿಯ ಉಳುವಿಗೆ ಪ್ರಮುಖ ಬೆದರಿಕೆಯಾಗಿದೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಯ ಜಾಗಕ್ಕೆ ಜನಸಂಖ್ಯೆಯು ಇನ್ನೂ ದೊಡ್ಡದಾಗಿದೆ ಮತ್ತು ಸ್ಥಿರವಾಗಿದೆ, ಮತ್ತು ಈ ಜಾತಿಯು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪಟ್ಟಿಯಲ್ಲಿಲ್ಲ. ಚಕ್ರವರ್ತಿ ಟ್ಯಾಮರಿನ್ ಕೋತಿಯ ದೇಹವು ಅಂದರೆ ತಲೆಯಿಂದ ಬಾಲದ ಆರಂಭದವರೆಗೂ 25 ಸೆಂಟಿಮೀಟರ್ಗಳಷ್ಟು ಉದ್ದವಾಗಿದೆ ಮತ್ತು ಇದರ ಜೊತೆಗೆ 40 ಸೆಂಟಿಮೀಟರ್ನಷ್ಟು ಉದ್ದವಾದ ಬಾಲವನ್ನು ಹೊಂದಿದ್ದು 900 ಗ್ರಾಂನಷ್ಟು ತೂಕವನ್ನು ಹೊಂದಿದೆ. ಎದೆಯ ಮೇಲೆ ಹಳದಿ ಕೂದಲಿನೊಂದಿಗೆ ಚುಕ್ಕೆಗಳಿರುವ ರೇಷ್ಮೆಯಂತಹ ಬೂದು ಬಣ್ಣದ ಕವಚವು ಇದೆ. ಇದು ಕಪ್ಪು ಕೈಗಳು ಮತ್ತು ಪಾದಗಳು, ಕೆಂಪು ಕಿತ್ತಳೆ ಬಾಲ ಮತ್ತು ಮುಖದ ಮೇಲೆ ಗಡ್ಡದೊಂದಿಗೆ ಅಥವಾ ಇಲ್ಲದೆ ಉಪಜಾತಿಗಳನ್ನು ಅವಲಂಬಿಸಿ ಪ್ರಮುಖವಾದ ಉದ್ದವಾದ ಬಿಳಿಯ ಮೀಸೆಗಳನ್ನು ಹೊಂದಿವೆ. ದಿವಂಗತ ಜರ್ಮನ್ ಚಕ್ರವರ್ತಿ ವಿಲ್ಮೆನ್ ಎರಡನೇ ಮೀಸೆ ಮತ್ತು ಈ ಕೋತಿಯ ಮೀಸೆ ನೋಡೋಕೆ ಒಂದೇ ಆಕಾರ ಮತ್ತು ಗಾತ್ರ ಇರುವುದರಿಂದ ಈ ಕೋತಿಗೆ ಚಕ್ರವರ್ತಿ ಟ್ಯಾಮರಿನ್ ಕೋತಿ ಎಂದು ಹೆಸರಿಸಲಾಗಿದೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಯು ಸಣ್ಣ ದೇಹವನ್ನು ಹೊಂದಿದೆ. ಕಾಲುಗಳಲ್ಲಿ ಉದ್ದವಾದ ಉಂಗುರಗಳು ಮತ್ತು ಉದ್ದವಾದ ತೆಳುವಿನ ಪ್ರೀ ಹೆನ್ಸಲ್ ಬಾಲವನ್ನು ಹೊಂದಿದೆ. ಇದು ಹಗಲಿನಲ್ಲಿ ಸಕ್ರಿಯವಾಗಿರುತ್ತದೆ, ಅಂದರೆ ದೈನಂದಿನ ಪ್ರಾಣಿಯಾಗಿದೆ. ಇದು ಮರವಾಸಿ ಆಗಿರುವುದರಿಂದ ಕಾಡಿನಲ್ಲಿ ಅಪರೂಪವಾಗಿ ಮರದಿಂದ ಇಳಿದು ನೆಲದ ಮೇಲೆ ನಡೆಯುತ್ತದೆ. ತನ್ನ ಜೀವನದ ಹೆಚ್ಚಿನ ಸಮಯವನ್ನು ಮರಗಳಲ್ಲಿ ಕಳೆಯುವುದರಿಂದ ಇದಕ್ಕೆ ಸಾಕಷ್ಟು ಆಹಾರ ಸಿಗುತ್ತದೆ ಮತ್ತು ಪರಭಕ್ಷಕಗಳ ವಿರುದ್ಧ ಇದಕ್ಕೆ ರಕ್ಷಣೆ ಸಿಗುತ್ತದೆ. ಇದು ಸರ್ವಭಕ್ಷಕ. ಇದರ ಆಹಾರವು ಹಣ್ಣು, ಮಕರಂದ, ಮರದ ರಸ, ಕೀಟಗಳು, ಹಲ್ಲಿಗಳು, ಸಣ್ಣ ಸರೀಸೃಪಗಳು ಮತ್ತು ಮೊಟ್ಟೆಗಳನ್ನು ಒಳಗೊಂಡಿದೆ. ಎಲ್ಲ ಹೆಣ್ಣುಗಳಲ್ಲಿ 2-3 ಟ್ರೈಕೋಮ್ಯಾಟ್ಗಳಾಗಿವೆ, ಅಂದರೆ ಇವು ತಮ್ಮ ಕಣ್ಣಿನ ರೆಟಿನಾಗಳಿಂದ 3 ಬಣ್ಣಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ಹೊಂದಿವೆ. ಇದು ಇವುಗಳಿಗೆ ಮಾಗಿದ ಹಣ್ಣನ್ನು ಗುರುತಿಸಲು ಅನುಕೂಲವಾಗುತ್ತದೆ. ಇತರೆ ಹೆಣ್ಣು ಮತ್ತು ಗಂಡು ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳು ಡೈಕ್ರೋಮ್ಯಾಟ್ಗಳು. ಇವು ಕೇವಲ 2 ಬಣ್ಣಗಳನ್ನು ನೋಡಬಹುದಾದರೂ ಸಹ ಚೆನ್ನಾಗಿ ಮರಿಮಾಚುವ ಪರಭಕ್ಷಕಗಳನ್ನು ಮತ್ತು ಭೇಟಿಯನ್ನ ಸುಲಭವಾಗಿ ಪತ್ತೆ ಮಾಡುತ್ತವೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳು 4-20 ಪ್ರಾಣಿಗಳ ಗುಂಪಿನಲ್ಲಿ ಅಂದರೆ ಪಡೆ ವಾಸಿಸುತ್ತವೆ. ವಯಸ್ಸಾದ ಹೆಣ್ಣು ಗುಂಪಿನ ನಾಯಿಗೆ ಪ್ರತಿಯೊಂದು ಗುಂಪು ತನ್ನ ಪ್ರದೇಶವನ್ನು ಆಕ್ರಮಿಸುತ್ತದೆ ಮತ್ತು ರಕ್ಷಿಸುತ್ತದೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಗಳು ಬುಸುಗುಟ್ಟುವಿಕೆಯ ಶಬ್ದಗಳು, ರೋಮಾಂಚನಗಳು ಮತ್ತು ಚಿಲಿಪಿಲಿ ಕರೆಗಳ ಮೂಲಕ ಸಂವಹನ ನಡೆಸುತ್ತವೆ ಮತ್ತು ಇವು ಸಾಮಾನ್ಯವಾಗಿ ಪರಿಮಳಗಳ ಮೂಲಕ ಸಂವಹನ ನಡೆಸುತ್ತವೆ. ಶಾಖೆಗಳು ಮತ್ತು ಎಲೆಗಳ ಮೇಲೆ ತಮ್ಮ ಪರಿಮಳವನ್ನು ಬಿಡುವ ಮೂಲಕ ತಮ್ಮ ಪ್ರದೇಶವನ್ನು ಗುರುತಿಸುತ್ತವೆ. ಗುಂಪಿನ ಸದಸ್ಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಶೃಂಗಾರವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಚಕ್ರವರ್ತಿ ಟ್ಯಾಮರಿನ್ ಕೋತಿಗೆ ನೈಸರ್ಗಿಕ ಶತ್ರುಗಳೆಂದು ಹಾವುಗಳು, ಬೇಟೆಯ ಪಕ್ಷಿಗಳು, ನಾಯಿಗಳು ಮತ್ತು ಕಾಡು ಬೆಕ್ಕುಗಳು. ಚಕ್ರವರ್ತಿ ಟ್ಯಾಮರಿನ್ ಕೋತಿಯ ಮಿಲನದ ಅವಧಿಯು ಏಪ್ರಿಲ್ ಮತ್ತು ಜುಲೈ ನಡುವೆ ನಡೆಯುತ್ತದೆ. ಪ್ರಬಲವಾದ

0: ಟಾಮರಿನ್ ಕೋತಿಯು ಬಹು ಪುರುಷರ ಟಾಮರಿನ್ ಕೋತಿಗಳೊಂದಿಗೆ ಸಂಗಾತಿಯಾಗುತ್ತದೆ. ಸಂಯೋಗದ ನಂತರ ಗರ್ಭಧಾರಣೆಯು 140-145 ದಿನಗಳವರೆಗೆ ಇರುತ್ತದೆ ಮತ್ತು 1 ಅಥವಾ 2 ಶಿಶುಗಳೊಂದಿಗೆ ಕೊನೆಗೊಳ್ಳುತ್ತದೆ. ಇಡೀ ಗುಂಪು ಶಿಶುಗಳನ್ನು ನೋಡಿಕೊಳ್ಳುತ್ತದೆ. ಪುರುಷ ಚಕ್ರವರ್ತಿ ಟಾಮರಿನ್ ಕೋತಿಗಳು ಸಾರಿಗೆ ಮತ್ತು ಅಂದಗೊಳಿಸುವಿಕೆ ಜವಾಬ್ದಾರಿಯಾಗಿರುತ್ತವೆ. ಶಿಶುಗಳ ಶುಚಿಗೊಳಿಸುವಿಕೆ ಹೆಣ್ಣು ಟಾಮರಿನ್ ಕೋತಿಗಳ ಜವಾಬ್ದಾರಿಯಾಗಿರುತ್ತದೆ. ಯುವ ಚಕ್ರವರ್ತಿ ಟಾಮರಿನ್ ಕೋತಿಗಳು 4-7 ವಾರಗಳ ವಯಸ್ಸಿನಲ್ಲಿ ಘನ ಆಹಾರವನ್ನು ತಿನ್ನಲು ಪ್ರಾರಂಭಿಸುತ್ತವೆ. ಇವು 10-18 ತಿಂಗಳ ವಯಸ್ಸಿನಲ್ಲಿ ಸ್ವತಂತ್ರ ಜೀವನಕ್ಕೆ ಸಿದ್ಧವಾಗುತ್ತವೆ. ಚಕ್ರವರ್ತಿ ಟಾಮರಿನ್ ಕೋತಿಗಳು 2 ವರ್ಷ ವಯಸ್ಸಿನಲ್ಲಿ ಲೈಂಗಿಕ ಪ್ರಬುದ್ಧತೆಯನ್ನು ಪಡೆಯುತ್ತದೆ ಮತ್ತು ಕಾಡಿನಲ್ಲಿ 17-20 ವರ್ಷಗಳವರೆಗೆ ಬದುಕಬಲ್ಲವು. ಇವು ಕಾಡುಗಳಲ್ಲಿ ಹಣ್ಣುಗಳನ್ನು ತಿಂದು ತಮ್ಮ ಮಲದಿಂದ ಹಣ್ಣುಗಳ ಬೀಜವನ್ನು ಪಸರಿಸಿ ಕಾಡಿನಲ್ಲಿ ಮರಗಿಡಗಳನ್ನು ಬೆಳೆಸಲು ಸಹಾಯ ಮಾಡುತ್ತವೆ ಮತ್ತು ಹಾವುಗಳು, ಕಾಡು ಬೆಕ್ಕುಗಳು ಮತ್ತು ನಾಯಿಗಳಂತಹ ದೊಡ್ಡ ಪರಭಕ್ಷಕಗಳಿಗೆ ಊಟವಾಗಿ ಆಹಾರ ಸರಪಳಿಯು ಸಮತೋಲದಿಂದ ಇರಲು ಸಹಾಯ ಮಾಡುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಿಳಿ ಮೀಸೆಯ ಕೋತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಬಿಳಿ ಮೀಸೆಯ ಕೋತಿಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರಿಯ ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದೊಂದು ನನಗೆ ಅತ್ಯಂತ ಪ್ರಿಯವಾದ ಕಥೆ. ಇದು ನಮ್ಮ ಸೈನಿಕರದು ಶಕ್ತಿ ಆಗಿದೆ, ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋದು ಕಥೆ ಇದು. ಇದು ಪ್ರತಿ ವರ್ಷ ಪ್ರತಿ ಸಲ ಮೂರು ತಿಂಗಳಿಗೊಮ್ಮೆ ಆಗುವಂತ ಕೆಲಸ ಅಂತ ಹೇಳ್ತಾರೆ. 15 ಸೈನಿಕರ ಒಂದು ತಂಡ ಒಬ್ಬ ಮೇಜರ್ ನೇತೃತ್ವದಲ್ಲಿ ಹಿಮಾಲಯದ ಗಿರಿಗೆ ಹೋಗ್ಬೇಕು. 3 ತಿಂಗಳಿಗೊಮ್ಮೆ ಆಗ್ಬೇಕಾದಂತ ಕ್ರಿಯೆ ಇದು. ಒಂದು ತಂಡ ಮರಗಟ್ಟಿಸುವ ಚಳಿಯಲ್ಲಿ 3 ತಿಂಗಳು ಗಡಿ ಕಾಯಬೇಕು. ಆ 3 ತಿಂಗಳು ಮುಗಿದ ದಿವಸನೇ ಇನ್ನೊಂದು ತಂಗಡ ಬರುತ್ತೆ, ಇವರು ಬಿಡುಗಡೆ ಮಾಡ್ತಾರೆ. ಅವರು 3 ತಿಂಗಳು ಕೆಲಸ ಮಾಡಬೇಕು. ಈ ಮೇಲೆ ಇರ್ತಾರಲ್ಲ 3 ತಿಂಗಳು, ಅವ್ರು ಯಾವಾಗ ಬರ್ತಾರೋ ಅಂತ ಕಾಯ್ತಿರ್ತಾರೆ. -20, -30, -40 ಡಿಗ್ರಿಯಲ್ಲಿ ಪಾಪ ಅವ್ರು ಏನಾಗಿರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ. ಮರಳಿ ಊರಿಗೆ ತಮ್ಮ ಪರಿವಾರ ಹೋಗಿ ಭೇಟಿಯಾದ ಸಾಕು ಅನ್ನುವಂಥ ಕನಸು ಕೂಡ ಹೆಪ್ಪುಗಟ್ಟಿ ಹೋಗಿರುತ್ತೆ. ಅಲ್ಲಿ ಈ 15 ಜನ ಹೋದ್ರಲ್ಲ, ಈ ಮೇಲೆ ಹೋಗ್ಬೇಕಿನ್ನು ಇವರು ಎಲ್ಲಿ ನೋಡಿದಲ್ಲಿ ಹಿಮ. ತಾವು ನೋಡಿದ್ರೆ ಗೊತ್ತಿರುತ್ತೆ ಸ್ವಾಮಿ, ಅಲ್ಲೆಲ್ಲ ಬೇರೆ ಬಣ್ಣನೇ ಇಲ್ಲ, ಎಲ್ಲಿ ನೋಡಿದಲ್ಲಿ ಬಿಳಿ ಬಣ್ಣ. ಆಗಾಗ ಎರಚುವಂಥ ಮಳೆ ಹನಿ, ಚರ್ಮ ಕತ್ತರಿಸುವಂಥ ತೀಕ್ಷ್ಣ ಗಾಳಿ. ಮೇಲೆ ಹಾಕೊಂಡಿರ್ತಾರೆ, ಗೌಸ್ ಹಾಕೊಂಡಿರ್ತಾರೆ, ಆದರೆ ಕಿವಿ ಸಂಧಿ ಸುಯ್ಯಂತ ಗಾಳಿ ಬರುತ್ತಲ್ಲ, ಕಿವಿ ಕತ್ತರಿಸೋದಂಗೆ ಆಗ್ಬಿಡುತ್ತೆ. ಆಗ ಮೇಜರ್ಗೆ ಅನಿಸ್ತು, ಇಲ್ಲಿ ಎಲ್ಲಾದರೂ ಒಂದು ಕಪ್ ಬಿಸಿ ಬಿಸಿ ಚಹಾ ಚಕ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಹುಡುಕಾಡ್ತಾ ಇದ್ದೆ. ಸೈನಿಕರು ಪಾಪ ಹೇಳಲ್ಲ ಬಾಯ್ಬಿಟ್ಟು, ಮೇಜರ್ ಇದ್ದಾಗ ಹೆಂಗೆ ಹೇಳ್ತಾರೆ ಅವರು. ಅವ್ರಿಗೂ ಆಸೆ. ಮುಂದೆ ಹೋಗಿ ನೋಡಿದ ರಸ್ತಿ ಬದೆ ಒಂದು ಅಂಗಡಿ ಇದ್ದಂಗಿತ್ತು. ಆ ಮುಂದೆ ಬೆಂಚು ಗೆಂಚು ನೋಡಿದ್ರೆ ಅದೊಂದೇನು ಚಹಾದ ಅಂಗಡಿ ಇರಬೇಕು ಅಂತ ಅನಿಸ್ತು. ಮಧ್ಯರಾತ್ರಿ ಆಗ್ಬಿಟ್ಟಿದೆ ಈಗಾಗಲೇ, ಹತ್ತಿರದಲ್ಲಿ ಯಾವ ಮನೆಗಳು ಇಲ್ಲ. ಅಲ್ಲೊಂದು ಇಲ್ಲೊಂದು ಮನೆ ಇದ್ದರೂ ಈ ರಾತ್ರಿ ಹೊಳಗೆ ತೊಂದರೆ ಕೊಡೋ ಸರಿನಾ ಅದು? ಅದು ಉಗ್ರಗಾಮಿ ಹಾವಿ ಇದ್ದಾಗ, ತುಂಬ ಉಗ್ರಗಾಮಿಗಳ ಹಾವಳಿಯಲ್ಲಿ ಯಾರು ಬಾಗಿಲು ತೆಗಿತಾರೆ? ಸೈನಿಕರು ಮುಖ ನೋಡಿಕೊಂಡ್ರು. ಸರ್, ನಾವೇ ಚಹಾ ಮಾಡ್ಕೋಬೋದು ಸರ್, ಅಂಗಡಿ ಬಾಗಿಲ ತೆಗೆಯೋದಕ್ಕೆ ಪರ್ಮಿಷನ್ ಕೊಟ್ಟರೆ ಸಾಕು ನೀವು ಅಂದರು. ಮೇಜರ್ ಅಂದ, ಅಲ್ಲಪ್ಪ, ಕೀಲಿ ಮುರಿದು ಒಳಗೆ ನುಗ್ಗೋದು ನಮ್ಮ ಸೈನ್ಯದ ಘನತೆಗೆ ಸರಿಯಲ್ಲ ಇದು. ಆದರೂ ಸೈನಿಕರು ಬೈಕೆ ಬಿಡೋಕ್ಕಾಗತ್ತಾ? ಮರಗಟ್ಟು ಹೋಗಿದ್ದ ಮೈ ಒಂಚೂರು ಚಹಾ ಸಿಕ್ಕರೆ ಚೆನ್ನಾಗಿರ್ತದೆ, ಒಂದು ಕ್ಷಣ ವಿಚಾರ ಮಾಡಿ. ಆಯಿತು, ಬಾಗಿಲು ತೆಗೀರಿ ಅಂದ. ಅವ್ರು ಹೋಗಿ ಟಕ್ ಅಂತ ಕೀಲಿ ಮುರಿದ್ರು, ಒಳಗಡೆ ಹೋದರು. ಅವ್ರ ದೈವ ಚೆನ್ನಾಗಿತ್ತು, ಚಹಾ ಮಾಡು ಎಲ್ಲ ಸಲಕರಣೆಗಳಿದ್ವು ಅಲ್ಲಿ. ಗಟ್ಟಿ ಹಾಲು, ಕಂಡೆನ್ಸ್ಡ್ ಮಿಲ್ಕ್ ಇತ್ತು, ಚಹಾ ಪುಡಿ, ಸಕ್ಕರೆ, ನೀರು ಎಲ್ಲ ಭರ್ಜರಿ ಇತ್ತು. ಒಂದಿಷ್ಟು ಬಿಸ್ಕೆಟ್ ಪ್ಯಾಕೆಟು ಇತ್ತು. ಎಲ್ಲರೂ ಚೆನ್ನಾಗಿ ಚಹಾ ಮಾಡಿ ಕುಡಿದ್ರು, ಎರಡೆರಡು ಕಪ್ ಕುಡಿದ್ರು, ಬಿಸ್ಕತ್ ತಿಂದರು, ಹುಮ್ಮಸ್ ಮರಳಿ ಬಂತು. ಹೋಗೋಣ ನಡೀರಿ ಅಂದರು. ಸೈನಿಕರು ಹೊರಟರು. ಆಗ ಮೇಜರ್ ಏನು ಮಾಡಿದ ಅಂತ, ಅವನ ಮನಸ್ಸಲ್ಲಿ ಒಂದು ಅಪರಾಧಿ ಭಾವ ಇದೆಯಲ್ಲ, ಯಾರದು ಅಂಗಡಿ, ದರೋಡೆಕೋರಂಗೆ ಬಾಗಿಲ ಮುರಿದು ಚಹಾ ಕುಡಿದು ಸರಿನಾ? ಅವನೇನು ಮಾಡಿದ, ತನ್ನ ಜೇಬಿನಿಂದ 1,000 ರೂಪಾಯಿ ನೋಟ್ ತೆಗೆದ. ಆಗ 1,000 ರೂಪಾಯಿ ಚಲಾವಣೆ ಇದ್ದಂಥ ಕಾಲ. ನೋಟ್ ತೆಗೆದು ಏನು ಮಾಡಿದ, ಎದುರಿಗಿನ ಟೇಬಲ್ ಮೇಲೇ ಒಂದು ಸಕ್ಕರೆ ಡಬ್ಬಿ ಕೆಳಗೆ ಮುಂದೆ ಕಾಣಿಸೋ ಹಾಗೆ 1,000 ರೂಪಾಯಿ ಇಟ್ಟ. ಮುಂದೆ ಬಾಗಿಲು ಚಿಲ್ಕ ಹಾಕಿ ನಡೆದ್ರು. ಮೇಲೆ ಹೋದರು, 3 ತಿಂಗಳು ಕೆಲಸ ಮುಗೀತು. 3 ತಿಂಗಳು ಮುಗಿದ್ಮೇಲೆ ವಾಪಸ್ ಬರಬೇಕಲ್ಲ, ಅದೇ ದಾರಿಗೆ ವಾಪಸ್ ಬರ್ತಾ ಇದ್ರು. ಮೋಟರ್ದಲ್ಲಿ ಬಂದರು, ಮತ್ತು ಅದೇ ಅಂಗಡಿ ಹತ್ತಿರ ಬಂದರು. ಈ ಬಾರಿ ಅಂಗಡಿ ತೆಗೆದಿತ್ತು. ಹೋಗಿ ಚಹಾ ಕುಡಿಯೋಣ ಬನ್ನಿ ಅಂದರು. ಆತ ಸಂಭ್ರಮದಿಂದ ಎಲ್ಲರಿಗೂ ಚಹಾ ಮಾಡಿಕೊಟ್ಟ. ತುಂಬ ಒಳ್ಳೆ ಮನುಷ್ಯ ಅನ್ನಿಸ್ತು. ಆದರೆ ಅವ್ರ ಮನಸ್ಸಲ್ಲಿ ಒಂದು ಅಪರಾಧಿ ಭಾವ ಇದೆಯಲ್ಲ, ಇವನು ಗೊತ್ತಿಲ್ಲದ ಹಾಗೆ ಅಂಗಡಿ ಬಾಗಿಲು ಕೀಲಿ ಮುರಿದು ವಸ್ತುಗಳನ್ನೆಲ್ಲ ಖಾಲಿ ಮಾಡಿ ಹೋಗಿದ್ದೀವಿ ಅಂತ ಇತ್ತು. ಆಗ ಮೇಜರ್ ಕೇಳಿದ, ಅಲ್ಲ ಬಾಬಾ, ಇಷ್ಟು ಒಳ್ಳೆಯವರಿದ್ದೀರಿ ನೀವು, ಭಗವಂತ ನಿಮಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಅಂತ. ತಕ್ಷಣ ಮುದುಕ ಎರಡೂ ಕಿವಿ ಹಿಡ್ಕೊಂಡು, ದಯವಿಟ್ಟು ಹಂಗೆ ಹೇಳಬೇಡಿ ಸಾಹೇಬ್ರೆ, ಹಂಗೆ ಹೇಳಬೇಡಿ ಸಾಹೇಬ್ರೆ, ದೇವರು ಅತ್ಯಂತ ದಯಮಯನಾದವನು, ಅವನಷ್ಟು ಕರುಣೆ ಯಾರಿಗಿದ್ದಿತ್ತು ಸ್ವಾಮಿ? ಮೇಜರ್ ಅಂದ, ಅದೇಂಥ ಕರುಣೆ ರೀ, ಒದ್ದಾಡ್ತಾ ಇದ್ದೀರಿ, ನಿಮಗೋಸ್ಕರ ಏನು ಮಾಡ್ತಾ ಇಲ್ಲ ದೇವ್ರವನು. ಆಗ ಅತ್ಯಂತ ಭಾವುಕನಾಗ್ಬಿಟ್ಟ ಮುದುಕ, ಕಣ್ಣಲ್ಲಿ ನೀರು ಸುರಿಯೋಕೆ ಶುರು ಆಯಿತು. ಸಾರ್, ನಿಮ್ಗೆ ಗೊತ್ತಿಲ್ಲ ಸರ್ ಭಗವಂತನ ಕರುಣೆ ಎಂಥದ್ದು ಅಂತ. 3 ತಿಂಗಳಿಂದ ಭಗವಂತನ ದರ್ಶನ ಆಗಿದೆ ನನಗಿಲ್ಲಿ. ನನ್ನ ಒಬ್ಬನೇ ಮಗ ಉಗ್ರಗಾಮಿಗಳು ಹಿಡ್ಕೊಂಡು ಹೋದರು ಸ್ವಾಮಿ, ಚಿತ್ರಹಿಂಸೆ ಕೊಟ್ಬಿಟ್ರು, ಹುಡುಗನ ಬದುಕಿಸ್ಕೊಂಬರೋ ಸಾಕಾಗಿ ಹೋಯ್ತು ನನಗೆ. ನನ್ನ ಮಗನ ಆಸ್ಪತ್ರೆಗೆ ಹಾಕಿದೆ, ಔಷಧಿ ಚೀಟಿ ಕೊಟ್ಟರು ತೊಗೊಂಡು ಬಾ ಅಂತ ಹೇಳಿ. ನನ್ನ ಜೇಬಲ್ಲಿ 1 ಕಾಸು ಇಲ್ಲ, ಏನು ಮಾಡಲಿ, ಏನು ಮಾಡಿದ್ರೆ ಮಗನ ಬದುಕಿಸ್ಕೊಂಡೆ ಅನ್ನು ಅಂತ ಓಡಿ ಬಂದೆ. ಅಂಗಡಿಯಲ್ಲಿ ಸಾಮಾನಾದರೂ ಮಾರಿಬಿಟ್ಟು ಹೋಗೋಣ ಅಂತ. ಬಂದು ನೋಡ್ತೇನೆ, ಬಾಗಿಲು ಕೀಲಿ ಮುರಿದು ಹೋಗಿದೆ, ಗಾಬರಿ ಆಯಿತು. ಅಂಗಡಿಯಲ್ಲಿ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಯಾರಾದರೂ. ನಾನು ತೆಗೆದು ನೋಡಿದರೆ 1 ಸಾಮಾನು ಕಳುವಾಗಿಲ್ಲ ಸ್ವಾಮಿ. ಮುಂದೆ ನನ್ನ ಕಣ್ಣಿಗೆ ಕಾಣಿಸೋ ಹಾಗೆ ಒಂದು ಬಾಟ್ಲಿ ಕೆಳಗೆ 1,000 ರೂಪಾಯಿ ನೋಟ್ ಇದೆ ಸ್ವಾಮಿ. ನನ್ನ ಭಗವಂತ ನನಗಾಗಿ ಅಂಗಡಿಗೆ ಬಂದು ಕೀಲಿ ತೆಗೆದು 1,000 ರೂಪಾಯಿ ಇಟ್ಟು ನನ್ನ ಮಗನ ಜೀವ ಕಾಪಾಡಿಲ್ವಾ ಸ್ವಾಮಿ? ಇದು ಸಾಕಲ್ವಾ ಭಗವಂತನ ಕರುಣೆ ಸಾಕೋದಕ್ಕೆ? ಸೈನಿಕ ನೋಡ್ತಾ ಇದ್ದ ಇದನ್ನು. ಏ, ದೇವ್ರು ಕೊಟ್ಟದ್ದಲ್ಲಯ್ಯ, ಮೇಜರ್ ಕೊಟ್ಟದ್ದು ಅಂತ ಹೇಳಬೇಕು ಅಂತ ಬಾಯಿ ತೆಗೆದ. ಆದರೆ ಮೇಜರ್ ಕಣ್ಸನ್ನೇ ಎಲ್ಲ ನಿಲ್ಲಿಸಿದ್ರು, ನಿಲ್ಲು ಮಾತಾಡಬೇಡ ಅಂಥೇಳಿ. ನಂತರ ಎದ್ದು ನಿಂತು ಆ ಮುದುಕ ಇದ್ದನಲ್ಲ ಅಂಗಡಿಯವನು, ಅವನು ಬೆನ್ನು ತಟ್ಟಿ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ರಂತೆ. ಈ ಚಹಾದ ಬಿಲ್ ಎಷ್ಟಿದೆಯೋ ಬಿಲ್ ಕೊಟ್ಟು ಹೇಳಿದ್ರಂತೆ. ಬಾಬಾ, ನೀವು

ಇದು ಸತ್ಯ, 100% ಸತ್ಯ, ಭಗವಂತ ಇದ್ದಾನೆ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನೀರು ಇಳಿತಿತ್ತಂತೆ. ಸೈನಿಕರೆಲ್ಲ ಕಂಡ್ರು ಅದನ್ನ. ದಯವಿಟ್ಟು ಗಮನಿಸಿ, ಭಗವಂತ ಯಾವ ರೂಪದಲ್ಲಿ ಬರ್ತಾನೋ ಹೇಳೋಕೆ ಸಾಧ್ಯ ಇಲ್ಲ. ಅದಲ್ಲದೆ ಸತ್ಯ ಏನಪ್ಪ ಅಂದರೆ, ಯಾವುದೋ ಕ್ಷಣದಲ್ಲಿ ಮತ್ತೊಬ್ಬರಿಗೆ ನಾವು ಭಗವಂತನಾಗುವಂಥ ಸಾಧ್ಯತೆ ಉಂಟು. ಇಂಥ ಅದ್ಭುತ ಮಾತು ಗೊತ್ತಾಯಿತು. ಅದಕ್ಕೆ ಹೇಳ್ತಾರೆ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಭಗವಂತ ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ, ಅಥವಾ ನಿಮ್ಮನ್ನೇ ಭಗವಂತ ತನ್ನ ರೂಪದಲ್ಲಿ ಬೇರೆ ಕಡೆ ಕಳಿಸ್ತಾನೋ ಗೊತ್ತಿಲ್ಲ. ಅದನ್ನು ಸಾಮಾನ್ಯವಾಗಿ ಹೇಳೋದುಂಟು, ನಮ್ಮೆಲ್ಲರಿಗೂ ಸ್ವಲ್ಪ ಕರುಣೆ, ಸ್ವಲ್ಪ ಪ್ರೀತಿ, ಸ್ವಲ್ಪ ಆದರ್ಶದಿಂದ ಭಗವಂತನಾಗುವಂಥ ಸಾಧ್ಯತೆ ಇದ್ದಾಗ ನಾವು ಯಾಕೆ ಮನುಷ್ಯರಾಗಿ ಉಳಿದಿದ್ದೀವಿ ಅಂತ. ಅಷ್ಟು ಮಾಡೋಕ್ಕಾಗಲ್ವೇ? ಈ ಕಥೆ ನನ್ನ ಭಾಳ ಮನಸ್ಸಿಗೆ ಮುಖ್ಯವಾದದ್ದು. ಆ ಮೇಜರ್ ಮನಸ್ಸನ್ನು ನೆನೆಸ್ಕೋಬೇಕು. ಆ ಮೇಜರ್ ಚಳಿಯಲ್ಲಿ ಬಂದಂಥ ಮನುಷ್ಯ ಭಗವಂತನಾಗಿದ್ದಾನೆ. ಇವತ್ತೆಲ್ಲ ಸೈನಿಕರನ್ನ ಭಗವಂತನ ರೂಪದಲ್ಲಿ ಇಲ್ವಾ? ನಮ್ಮನ್ನು ನಾವು ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವ್ರು ಕಷ್ಟಪಡ್ತಿದ್ದಾರೆ. ಅದರಿಂದ ಅವರ ಪ್ರೀತಿಯಿಂದಾಗಿ, ಅವರ ತ್ಯಾಗದಿಂದಾಗಿ ನಾವು ಬದುಕೊಂಡಿದ್ದೀವಿ ಅನ್ನೋದನ್ನು ಮರಿಬಾರ್ದು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ।

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ

0: ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
4: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
5: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
4: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
5: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
4: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
5: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
4: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜ್ಜನ ಸರಗೂರು ತಾಲೂಕಿನ ಕಳ್ಳಹಳ್ಳ ಬಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಸೋಮಯ್ಯ ಹಾಗೂ ಶ್ರೀಯುತ ಬೊಮ್ಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕಾಸುಕಿಯ ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಅಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಹಾಗೆಯೇ ಒಟ್ಟಾರೆಯಾಗಿ ಹೇಳೋದಾದ್ರೆ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರು ತಾಲೂಕಿನ ಕಲ್ಲಳ್ಳ ಬಿಆರ್ಡಿಯ ನಿವಾಸಿಗರಾದ ಶಿವತ ಸೋಮಯ್ಯರವರು ಹಾಗೂ ಶಿವತ ಬೊಮ್ಮಯ್ಯರವರು ಬನ್ನಿಯಾಗಿದ್ದರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕಲ್ಲಳ್ಳ ಬಿಆರ್ಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ಸೋಮಯ್ಯರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ.
0: ಬೊಮ್ಮಯ್ಯರವರೇ, ನಿಮ್ದು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ.
0: ಸೋಮಯ್ಯರವರೇ, ತಾವು ಈ ಒಂದು ಕಲ್ಲಳ್ಳ ಬಿಆರ್ಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ?
1: 75 ವರ್ಷ ಮೇಲೆ ನಡೀತಾ, ಅದು ನಮ್ಮ ತಂದೆ ಕಾಲದಿಂದ. ಈಗ ನನಗೆ 65 ವರ್ಷ ಈ ವಯಸ್ಸು. ಈಗ ನಾವು ಆಗಿಲ್ಲಿಂದ ಜೀವನ ಮಾಡೋದು, ಅದು ಇದೇ ಗೆಣಸು. ಅದು ಜಮೀನು ಇತ್ತಿಲ್ಲ, ಕಾಡಿನೊಳಗಿದ್ದು ಕಾಡಿನೊಳಗಿಂದ ಆಮೇಲೆ ಇದು ಜಾಗ ಸಿಕ್ಕಲಿಲ್ಲ, ಈಗಲೂ ಸಿಕ್ಕಿಲ್ಲ. ಈಗಲೂ ಸ್ವಲ್ಪ ಸ್ವಲ್ಪ ಫಾರೆಸ್ಟ್ನವ್ರು ಏನೋ ಮಾಡ್ಕೊತಿನ್ಲಿ ಅಂತ, ಗಿರಿಜನ ಮಾಡ್ಕೊತಿನ್ಲಿ ಅಂತ ಬಿಟ್ಕೊಡ್ತಾರೆ. ಅದರಲ್ಲಿ ಒಬ್ಬೊಬ್ಬ ಒಂದು ಎಕರೆ ಒಂದೂವರೆ ಎಕರೆ ಮೂರು ಎಕರೆ ಇಷ್ಟೆಲ್ಲ ಒಬ್ಬೊಬ್ರಿಗೆ ಮಾಡ್ತಾವೆ. ಈಗ ಜಮೀನು ಮಾಡ್ತಾವೆ, ಊಟಕ್ಕೆ ತೊಂದರೆ ಇಲ್ಲ, ಅಷ್ಟೋ ಇಷ್ಟೋ ಮಾಡ್ಕೊಂಡು ಜೀವನ ಮಾಡ್ತಾವೆ. ಆ ಕಾಲದಲ್ಲಿ ನಮ್ಮ ತಂದೆ ಕಾಲದಲ್ಲಿ ಜಮೀನು ಮಾಡ್ತಿರ್ತಿಲ್ಲ, ಕಾಡಿನೊಳಗೆ ಸೊಪ್ಪಿನ ಕುಳ್ಳ ಹಾಕ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ವಿ. ಆಗ ಪಾರೇಶ್ನ ಈಗ ಕಾಡು ಗೆಣಸು ಜೇನು ಇವನ್ನೆಲ್ಲ ಜೀವನ ಮಾಡ್ಕೊಂಡು ನಮ್ಮ ತಂದೆಯವರು ಅವರು ತೀರೋದ್ರು, ವಯಸ್ಸಾಯಿತು. ಈಗ ನಾವು ಈ ರೀತಿಯಲ್ಲಿ ಈಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಜಮೀನಾಯಿತು, ನಮ್ಮ ಹೆಸರಿನಲ್ಲೇ ಇರೋದು. ಇನ್ನು ನಮ್ಮ ಮಕ್ಕಳ ಹೆಸರು ಏನು ಸಿಕ್ಕಿಲ್ಲ. ನಮ್ಮ ಸೋಮಯ್ಯನ ಹೆಸರಿನಲ್ಲೇ 1.5 ಎಕರೆ ಜಮೀನು ಅದ. ನಾನು 3 ಆಳು ಗಂಡು ಮಕ್ಕಳು, 3 ಆಳಿಗೆ 1.5 ಎಕರೆ ಕೊಟ್ಬಿಟ್ಟಿದ್ದೆ. ಅವ್ರು ಅದರಲ್ಲಿ ಮಾಡ್ಕೊಂಡು ಜೀವನ ಮಾಡಿಕೊಂಡು ಕಾಲ ಕಳೀತಾವ್ರೆ. ಅದು ಸಾಗುವಳಿ ಇಲ್ಲ, ಸಾಗುವಳಿ ಪಟ್ಟಿ ಏನೂ ಸಿಕ್ಕಿಲ್ಲ. ಇಲ್ಲಿ ನಮ್ಮ ಅರಕಲ್ಲಲ್ಲಿ ಆಡಿಲಿ ಒಬ್ಬರಿಗೂ ಸಾಗುವಳಿ ಇಲ್ಲ. ಈ ರೀತಿ ನಾವು ಜೀವನ ಮಾಡ್ತೇವೆ.
0: ಅಂದರೆ ತಗೊಳ್ಳು 65 ವರ್ಷಗಳಿಂದ ಈ ಆಡಿಲೆ ಜೀವನ?
1: ಇಲ್ಲೇ ಈ ಆಡಿಲೆ.
0: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಸೋಮಯ್ಯವ್ರೆ?
1: ಅದೇ ವ್ಯವಸಾಯ, ಸ್ವಲ್ಪ ಜೋಳ ಕೊಡ್ತಾರೆ ಇವಾಗ, ನಂದಿನ ಜೋಳದ ಪ್ಯಾಕೆಟ್ ಕೊಡ್ತಾರೆ, ಜೋಳ ಹಾಕ್ತೀವಿ. ಆಮೇಲೆ ಚೆಂಡು ಮಲಗ ಚೆಂಡು ಹೂವು ಹಾಕ್ತೀವಿ. ಈಗ ಚೆಂಡು ಹೂವು, ರಾಗಿ, ಜೋಳ ಇವೆಲ್ಲ ಹಾಕ್ತಿ. ಆಮೇಲೆ ಗೇಲು ಅಂತ ಭತ್ತ ಅದ, ಆ ಗೇಲು ಹಾಕ್ತೀವಿ. ಅದರಲ್ಲಿ ಹಂಗೆ ಮಾರ್ಕೊಂಡು ಜೀವನ ಮಾಡ.
0: ಬೊಮ್ಮಯ್ಯರವರೇ, ನೀವು ಕೂಡ ಈ ಒಂದು ಕಲ್ಲಳ್ಳ ಬಿಆರ್ಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ?
2: ನಾನು ಒಂದು 55 ವರ್ಷದಿಂದ ನಾವು ಜೀವನ ಕಾಯ್ತಾ ಇದ್ದೆವು. 55 ವರ್ಷದಿಂದ 81 ಇಸವಿಗೆ ಮೇಲೆ ಬಿಆರ್ಡಿಗೆ ಇಂದಿರಾ ಗಾಂಧಿ ಕಾನೂನಲ್ಲಿ ನೀವು ಕ್ವಾರ್ಟರ್ಸ್ ಕಟ್ಟಿ ನಾವು ವಾಸ ಮಾಡೋ ಜಾಗದಲ್ಲಿ ಪಾರೇಶ್ನವರು ಮನೆ ಕಟ್ಟಿಸಿ ನಮಗೆ ಇಂದಿರಾ ಗಾಂಧಿ ಪೀಡು ಕೇಂದ್ರ ಸರ್ಕಾರ ಅವ್ರು ಕೊಟ್ಟಿದ್ದ ಕಾಲದಲ್ಲಿ 81 ಇಸವಿಯಿಂದ ನಮ್ಮ ಸ್ವಲ್ಪ ತಿಳುವಳಿಕೆ ನಾವು ಓದಿಲ್ಲ. 81 ಇಸವಿಯಿಂದ ಆಗ ಸ್ವಲ್ಪ ಭೂಮಿ ನಮ್ಮ ಬಾಬ ಅಂದ್ರಲ್ಲ ಅದೇ ನಡವಳಿಕೆಯಲ್ಲಿ ಈಗ ಇಲ್ಲಿ ಮಳೆ ಬೆಳೆ ಇಲ್ಲ ಅಂದಾಗ ಕೊಡುಗು ಹೋಯ್ತೀವಿ, ಇಲ್ಲಿಲ್ಲ ಅಂದರೆ ಕೇರಳಗೆ ಹೋಯ್ತೀವಿ. ಜೀವನ ಈ ರೀತಿಯಾಗಿ ಏನು ಗೊತ್ತಾ, ನಮ್ಮ ಅಲ್ಲಿ ಒಂದು ದಡ್ಡಳ್ಳಿ ಆಡಿ ಅದ, ಅಲ್ಲಿ ದಡ್ಡಳ್ಳಿ ಆಡಿಗೆ ನಾನು ಈಗ ಶಿಫ್ಟ್ ಆಗಿದ್ದೀನಿ. ಅಲ್ಲಿಂದ ಬಂದು ಯಜಮಾನ ಕೆಲಸ ಇಲ್ಲಿ ಮಾಡೋದು. ಇಲ್ಲಿ ಏನು ಸತ್ತು ಕಟ್ಟೋದಾಗ ಬಂದು ಇವ್ರು ಕರೆಸಿದಾಗ ನಾನು ಬಂದು ಮುಂದೆ ನಿಲ್ಲಿಸ್ಕೊಂಡು ನಾನು ಸತ್ತು ಹೋದಾಗ ದತ್ತಾಗೋದಕ್ಕೆ ಮಣ್ಣಿಡವ ನಾನು ಟಿ ಮಾಡೋ ನಾನು ಒಂದು ಊರಲ್ಲಿ ಒಂದು ಜಗಳ ಆದಾಗ ಕೂತ್ಕೊಂಡು

0: ತೀರ್ಮಾನ ಮಾಡಿ ಕೋರ್ಟ್ಗೆ ಹೋಗೋದು ಬೇಡಿ, ಮುಂದೆ ಜೈಲಿಗೆ ಹೋಗೋದು ಬೇಡ, ಪೊಲೀಸ್ ಸ್ಟೇಷನ್ ಹತ್ತೋದು ಬೇಡ, ಅಡುಬರು ಹೇಳಿದ ಮಾತು ಕೇಳ್ಕೊಂಡು ಬದುಕಾನ ಅಂತ ಹೇಳಿಷ್ಟು ತಿಳ್ಕೊಂಡು.
1: ಅದೇ ತಾವ್ ಹೇಳ್ತಿದ್ರ ನಮ್ಮ ಮಾಡಿಲ್ಲ ಕೆಲವು ಏನಾದ್ರು ತೊಂದರೆಗಳು ಉಂಟಾದ್ರೆ ನಾವೇ ಎಲ್ಲರೂ ಕೂಡ ಆಡಿಯವರು ಒಗ್ಗೂಡಿ ಒಂದು ನಾವೇ ಒಂದು ಪಂಚಾಯತಿ ತರ ಮಾಡ್ಕೊಂಡು ನಾವೇ ತೀರ್ಮಾನ ಮಾಡ್ಕೊಳ್ಳೋಣ ಅಂದ್ರೆ ಮುಂದಿನ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಈ ಕೋರ್ಟ್ ಗಳಾಗಿರೋದು ಹೋಗೋದು ಬೇಡ ಅಂತ ತಾವ್ ಹೇಳ್ತಾ ಇದೀರ. ನಿಜರಿದು ಒಂದು ಒಳ್ಳೆ ಉತ್ತಮವಾದ ಕೆಲಸ ಅಂತ ಹೇಳ್ಬೋದು. ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಾ ಬೊಮ್ಮೆಯರ?
2: ನಾವು ಇನ್ನೇನು ಹೇಳೋ ಕೂಲಿ ಕೆಲಸ ನಮ್ಗೆ ಭೂಮಿ ಇಲ್ಲ, ಭೂಮಿ ಸಿಕ್ಕಿಲ್ಲ. ಅದರಲ್ಲಿ ಏನು ಗೊತ್ತಾ, ಈಗ ನಾನು ಕೇಳ್ತಿರೋದು ಏನು ಗೊತ್ತಾ, ಈಗ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಭೂಮಿ ಕೊಡಿ ಅಂತ ಕೇಳ್ತಿಲ್ಲ. ಹಿಂದೆ ಏನಿದೆ ಸರಿ, ರೇವಣಿ ಎಲ್ಲಿದೆಯೋ ಆ ರೇವಣಿ ಇರೋದೆಲ್ಲ ನಾನು ಪತ್ತಿಸಿದ್ದೀನಿ. ಅಳಗಂಚು ಬ್ಲಾಕ್ನು ರೇವಣಿನೇ, ಹಿಂದೆ ಊರಿದ್ದು ಬಳಗಂಚು ಬ್ಲಾಕ್ ಅಂದ್ರೆ ಇದು ಇದು ಊರೇ, ಹಿಂದೆ ಜೀವನ ಕಳೆದಿದ್ದು
3: ಅಳಗಂಚಿ ಬಳಗಂಚಿ ಅಂತ
2: ಅಂತ ಅದರಲ್ಲಿ ನಮಗೆ ನಾವು ರೇವಣಿ ಎಲ್ಲಿದೆಯೋ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿ ಮೂಲಕದಿಂದ ನಮಗೆ ಭೂಮಿ ಕೊಡಿ. ಬಳಗಂಚು ಬ್ಲಾಕ್ ಇದೆ ಅದು ರೇವಣಿ, ಅದು ನಮ್ಮ ಹತ್ರ ಕೇಳಬೇಕಾಗಿಲ್ಲ, ತಹಸೀಲ್ದಾರ್ ಹತ್ರ ತಾಲೂಕು ಆಫೀಸ್ನಲ್ಲಿ ಅದು ತೆಗೆಸಿ ನೋಡಬೇಕು ಅಧಿಕಾರಿ, ತೆಗೆದು ನೋಡ್ಬಿಟ್ಟು ರೇವಣಿ ಇದ್ದಾಗ ನಮ್ಮ ಭೂಮಿ ಕೊಡಿ.
1: ಅಂದರೆ ತಮ್ಮ ಒಂದು ಕರಳೆ ಬಿ ಅಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತೀರಾ ಈ ಅಡಿಯಲ್ಲಿ?
2: ಈ ಅಡಿಯಲ್ಲಿ ಒಂದು 60
1: ಕುಟುಂಬಗಳು. 60 ಕುಟುಂಬಗಳಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಇಲ್ಲಿ?
2: ಇಲ್ಲಿ ಸೌರಿಗರು ಜನಕೋರು
1: ಎರಡು ಜನಾಂಗದವರು ವಾಸ ಮಾಡ್ಕೊಂಡು. ಮತ್ತೆ ಒಂದು ಶಿಕ್ಷಣ ವ್ಯವಸ್ಥೆ ಹೇಗಿದೆ ಬೊಮ್ಮೆಯರ ತಮ್ಮ ಅಡಿಯಲ್ಲಿ? ಮಕ್ಕಳೆಲ್ಲ ಶಾಲೆಗೆ
2: ಹೋಗ್ತಾ ಇದ್ದಾರೆ? ಈಗ ಸ್ವಲ್ಪ ಬುದ್ಧಿ ಏನು ಗೊತ್ತಾ, ಸೆವೆಂತ್ ಕ್ಲಾಸ್ ಟೆಂತ್ ಕ್ಲಾಸ್ ಸೆಕೆಂಡರಿ ಪಿ ಯು ಡಿಗ್ರಿ ಈಗೆಲ್ಲ ಸ್ವಲ್ಪ ಮುಂದುವರಿತಾವ್ರ. ನಾವು ಎಂತೂ ಆನಾದಕ್ಕೆ ನಮಗೆ ಸರ ನಮ್ಮ
3: ನಮ್ಮಿದಿಲ್ಲ ಹುಡುಗರು ಈಗ ಪರವಾಗಿಲ್ಲ, ಎಲ್ಲ ಕಳಿಸ್ತಾವ್ರ ತಂದೆ ತಾಯಿನ ಬುದ್ಧಿ. ಊಟನೇ ತಿನ್ನಕ್ಕೆ ಅನ್ನ ಇಲ್ಲ, ಊಟ ಸಿಕ್ಕತ್ತಾ ಸ್ಕೂಲಲ್ಲಿ ಚೆನ್ನಾಗಿ ಬಟ್ಟೆ ಬರೇನು ಹೊಲಸ್ಕೊಡ್ತಾರ ಹೋಯ್ತಾರ ಕೂಲೆಲ್ಲ ಚೆನ್ನಾಗಿ ಮಾಡ್ತಾವ್ರ. ಈಗಿನ ಹುಡುಗರು ಎಲ್ಲ
1: ತಮ್ಮೊಂದು ಅಡಿಯಲ್ಲಿ ಮಕ್ಕಳೆಲ್ಲ ಒಳ್ಳೆ ಉತ್ತಮವಾದ ಅಂದ್ರೆ ತಮ್ಮ ಒಂದು ಕಳ್ಳೆ ಬಿ ಅಡಿಲಿ ಒಟ್ಟು 60-70 ಕುಟುಂಬಗಳು ವಾಸ ಮಾಡ್ತಾರೆ. ಎಲ್ಲ ಮನೆಗಳು ಕೂಡ ಜಮೀನನ್ನು ಕೊಟ್ಟಿದ್ರೆ ಹೇಗೆ?
3: ಎಲ್ಲ ಮನೆಗೆ ಜಮೀನಿಲ್ಲ, ಎಲ್ಲರಿಗೂ ಜಮೀನಿಲ್ಲ, ಸ್ವಲ್ಪ ಜನಕ್ಕೂ ಜಮೀನಲ್ಲ, ಕೆಲವರಿಗೂ ಜಮೀನಿಲ್ಲ.
2: ಈಗ ಕಾಡು ಕಬ್ಬ ಕೊಡಗು ಕೇರಳ ತಿದ್ದವರಿಗೆಲ್ಲ ಜಮೀನಿಲ್ಲ, ಇಲ್ಲಿ ಸಾಸ್ವಾಗಿ ಇದ್ದವ್ರಿಗೆ ಸ್ವಲ್ಪ ಸ್ವಲ್ಪ ಭೂಮಿ ಆಗಿಬಿಟ್ಟು ಅಷ್ಟೇ. ಫಾರೆಸ್ಟ್ನವರು ಲೈಟ್ ಆಯ್ತು, ಫಾರೆಸ್ಟ್ನವರು ಬಂದ್ ಮಾಡ್ಬಿಟ್ಟು ಟ್ರನ್ಸ್ ಹೊಡೆದಿದ್ದಾರೆ, ರೈಲು ಕಂಬಿ ಹಾಕಿಲ್ಲ, ಸೋಲಾರ್ ಹಾಕಿ ನೋಡಿದ್ರು. ಈಗ ಆನೆ ಹಿಂಸ ನಮ್ಮ ದಳವಳಿ 8 ಆಯ್ತಂದ ಮೇಲೆ ನಮ್ಮ ಆ ಕಡೆ ಕಡೆ ತಿರುಗಾಡೋಕೆ ಭಾಳ ಹಿಂಸ. ಡ್ರೋನ್ ಬೇರೆ ಬಿಡ್ತಾರೆ, ಒಂದು ಸೌದೇನು ಹೋಗೋಕೆ ದಾರಿ ಕೊಡೋದಿಲ್ಲ, ಈ ದನ ಕರ ಮೇಯ್ಸಕ್ಕೆ ಹೋದ್ರು ದಾರಿ ಕೊಡೋಕಿಲ್ಲ,
3: ಕಾಡು ಬಿಡೋದೇ ಇಲ್ಲ,
2: ಕಾಡು ಬಿಡೋದೇ ಇಲ್ಲ. ಅದೇನ್ ಮಾಡ್ತಾರೆ ಗೊತ್ತಾ, ಈಗ ಕಾಡು ಹೋಗಿ ನಾನು ಒಬ್ಬನ ಇಬ್ಬರು ಹೋಗಿ ಸಿಕ್ಕಾಗ ಅವ್ರು ಅರಣ್ಯ ಸಿಬ್ಬಂದಿಂದ ಏನು ಮಾಡ್ತಾರೆ, ತಮ್ಮ ಆಫೀಸ್ ತಗೊಂಡೋಗಿ ಎಲ್ಲಿ ಫ್ಯಾಂಡು ಕೋಡು ಚಾಂಡಲು ಕೇಸ್ ಪಿಟ್ ಮಾಡಿ ಹೊರಗಡೆ.

0: ಹಾಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ತಮ್ಮೊಂದು ಕಲ್ಲಾಳ ಬಿಆರ್ಡಿ ಸಿಕ್ತಿದೆಯಾ, ಏನೆಲ್ಲ ಸಮಸ್ಯೆಗಳಿದೆ ತಮ್ಮೊಂದು ಹಾಡಿಗೆ?
1: ನಮ್ಗೆ ಸಮಸ್ಯೆ ಇನ್ನೇನಿಲ್ಲ, ನಮ್ಗೆ ಭೂಮಿ ಕೊಟ್ಟಿಲ್ಲ, ಲೋನ್ ಪೋನ್ ಸಿಗ್ತಾ ಇಲ್ಲ. ನಮಗೆ ಬಂದಾಗ ಪರಿಹಾರ, ನೀವು ಆನೆ ಬಂದು ದಳವಳಿ ಮಾಡಿದಾಗ ಮುಂದೋಗ ಸಾಯಿಸಿದ್ರು, ಈ ಒಳಗಡೆ ಏನಾರ ಆದ್ರೆ ಗೊತ್ತಾದ್ರೆ ಸರ್ಕಾರ ಪಾರಿಟಿ ಪರ್ಮಿಟ್ ಪರಿಹಾರ ಕೊಡ್ತಾರೆ. ಈ ನಾವು ವ್ಯವಸಾಯ ಮಾಡಿದ್ದೇನು ನಮ್ಮ ಭೂಮಿ ಬೆಳವಣಿಗೆನ ಅನಾಥ ಮಾಡೋದಕ್ಕೆ ಸಾಗುಳಿ ಇಲ್ಲ. ಅಲ್ಲಿ ನೋಡ್ತಾರೆ ಮ್ಯಾಪ್ನಾಗ ನೋಡ್ತಾರೆ, ಇದು ಆರಕ್ಕೆ ಕೊಡಲ್ಲ. ಇದು ನಮ್ಮ ಹರೇಪ್ನದು, ಕೊಡಲ್ಲ, ಅಂಜಿ ತಿಂದ್ರು ಕೊಡಲ್ಲ.
0: ತಾವ್ ಹೇಳ್ತೀರಾ ನಮ್ಮೊಂದು ಆಡಿ ಜನಕ್ಕೆ ಒಂದು ಭೂಮಿನ ವ್ಯವಸ್ಥೆನ ಮಾಡಿಕೊಟ್ರೆ ನಮ್ಮ ಹತ್ರಲ್ಲಿ ಏನಾದ್ರೂ ಬೆಳೆಗಳನ್ನ ಹಾಕೊಂಡು ಜೀವನ ಸಾಗಿಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲ ಆಗ್ತದೆ.
1: ಅನುಕೂಲ ಆಗ್ತದೆ, ನಾವು ಕೇಳ್ತಾ ಇರೋದು ಅಷ್ಟೇ. ನಮ್ಗೆ ಪತ್ರ ಬೇಕು, ನಮ್ಗೆ ಸಾಗುವಳಿ ಬೇಕು, ಒಂದು ಬ್ಯಾಂಕ್ಗಳಲ್ಲಿ ಲೋನ್ ತಗೋಬೇಕು, ಮನೆಯಲ್ಲಿ ಒಂದು ತಗೋಬೇಕು. ನಮ್ಗೇನು ಪತ್ರ ಇದೆ ಮಾ ಬ್ಯಾಂಕಿಂದ ನಾವು ಲೋನ್ ತಗೊಳಕ್ಕೂ ದಿಕ್ಕೂ ಇಲ್ಲ. ಜಿಲ್ಲಾಧಿಕಾರಿ, ತಾಲೂಕು ಆಫೀಸ್, ತಹಸೀಲ್ದಾರ್ಗೆ ನೀವು ಅಬ್ಸರ್ವ್ ಮಾಡಿ ಗವರ್ಮೆಂಟ್ ಜಾಗ ಇಲ್ಲಿದೆ, ಆ ಜಾಗ ನಮ್ಗೆ ಕೊಡ್ತೀವಿ ಅಂತ ನಾನು ಕೇಳ್ತಾವೆ. ನಾನು ಸುಮಾರು ಡಿ ಸಿ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ,
0: ಅರ್ಜಿಯೆಲ್ಲ ಕೊಟ್ಟಿದ್ದೀನಿ,
1: ಅರ್ಜಿಯೆಲ್ಲ ಕೊಟ್ಟಿದ್ದೀನಿ. ಹಾಗಾಗಿ ನಮ್ಮ ದಡದಲ್ಲಿ ಅಡಿಗೆ ರೋಡ್ ಇತ್ತಿಲ್ಲ, ಆ ರೋಡ್ ಏನು ಗೊತ್ತಾ, ಅಪ್ಲಿಕೇಶನ್ ಹಾಕಿ ರೋಡ್ ತಾಂಬರ್ ರೋಡ್ ಆಗ್ತಾ ಇದೆ. ಈ ಮೂರನೇ ವರ್ಷದಲ್ಲಿ ಏನು ಗೊತ್ತಾ, ನಿಮ್ಗೆ ಸ್ವಲ್ಪ ತಿಳುವಳಿಕಿರ್ಬೋದು, ಜಂಕ್ಷನಳಿಗೆ ಬಂದಿರು ನೋಡಿ, ಕಂದಾಯ ಸಚಿವ ಭೀಮನಕೋಲಿ ಆಲ್ಟ್ ಆಗಿ ಹೊಸಳಿಗೆ ಒಬ್ಬರು ನಮ್ಮ ಟ್ರೈಬಲ್ಸ್ಗೆ ಜಿಂಕೆಯ ಕೇಸು, ಅವನು ಮರ್ಡರ್ ಮಾಡಿ ಅವ್ರ 15 ಜನ ಜನ್ಮಸಾಜ್ ಆಗೋಗಿದೆ. ಆಗ ಅವರಲ್ಲಿ ಬಂದಿದ್ದಾಗ ಅವ್ರಿಗೆ ನಾನು ಅರ್ಜಿ ಕೊಟ್ಟಿದ್ದೆ, ಕೇಳ್ದ ಯಾರು ಕಂದಾಯ ಸಚಿವ. ಈಗ ಟ್ರೈಬಲ್ಸ್, ಟ್ರೈಬಲ್ಸ್ಗೆ ಏನು ಗೊತ್ತಾ, ಅವ್ರು ಪತ್ರ ಕೊಟ್ಟಿರ ನಮಗೆ ಕಂದಾಯ ಬರೋದು, ತಿಳುವಳಿಕಿಲ್ಲ ಅಂತೇಳ. ನಾನು ಸ್ವಲ್ಪ ತಿಳುವಳಿಕಿದೆ, ನಾನು ಅರ್ಜಿ ಕೊಟ್ಟು ಈ ಕೆಲ್ಸನಹಳ್ಳಿ, ಕೆಲ್ಸನಹಳ್ಳಿ ಅಲ್ಲಿ 25 ಸೀಟಿಗೆ ಭೂಮಿ ಕೊಡಬೇಕು,

0: ಅಲ್ಲಿ ನೀನು ಒಂದು ಸರ್ವೆ ಮಾಡಿ ಅವರಿಗೆ ಭೂಮಿ ಕೊಡಬೇಕು. ಹಳಗಂಚಿ ಬ್ಲಾಕಲ್ಲಿ ಮಾಲದಾಡಿ, ಮಾಲದಾಡಿಗೆ ಅವರಿಗೆ ಪತ್ರ ಕೊಡಬೇಕು. ನಿಮ್ಮ ಹಳಗಂಚಿ ಬ್ಲಾಕು ಅಲ್ಲಿರೋವರಿಗೆ ಅವ್ರ ಭೂಮಿ ಎರಡು ತಿಂಗಳು ಒಳಪಟ್ಟೆ ನೀವು ಸಾಗುವಳ್ಳಿ ಅವ್ರಿಗೆ ಪತ್ರ ನೀವು ಕೊಡಬೇಕು, ನಮ್ಮ ಕಂದಾಯ ವಸೂಲಿ ಆಗಬೇಕು. ಇಷ್ಟು ಅವ್ರು ಕೇಳಬೇಕು. ನೀನು ಯಾವ ಜಿಲ್ಲೆಗೆ ಅಧಿಕಾರಿ, ನೀ ಯಾವ ತಾಲೂಕು ತಹಸೀಲ್ದಾರು, ನೀವೆಲ್ಲ ಇದ್ದುಕೊಂಡು ಏನು ಗೊತ್ತಾ, ಇವ್ರಿಗೆ ಯಾಕೆ ಸೌಲಭ್ಯ ಕೊಟ್ಟಿಲ್ಲ? ಗುಂಡು ಹಾಕೋದು ಸೌದೆಗೆ ಹೋದವನಿಗೆ, ಎರಡಕ್ಕೆ ಹೋದವನಿಗೆ, ರಿಜಿಸ್ಟರ್ಸ್ ಹೋದವನಿಗೆ ಬಂದು ಕಳ್ತನ ಮಾಡ್ದಂದ್ಬಿಟ್ಟು ಗುಂಡಾಕಿ ಸಾಯಿಸೋದು, ಇದೆಲ್ಲ ತಪ್ಪು. ಇದನ್ನು ಇನ್ನೂ ಮಾಹಿತಿ ನನಗೆ ಜಿದ್ದು ಕೊಡ್ಬೇಕಂತೇಳಿ ಕಂದಾಯ ಸಚಿವರು ಅವರು ಹೇಳಿ ಇಲ್ಲಿ ಗಂಟ ನಡೆದಿಲ್ಲ. ಅವ್ರ ಹೊತ್ತು ಆ ರಿಜಿ ಕೊಟ್ಟಿದ್ದು ತಹಸೀಲ್ದಾರ್ಗೆ, ಡಿ ಸಿಗೆ ಅವ್ರು ಕೊಟ್ಟರು. ಅನಿಲ್ ಕುಮಾರು ಚಿಕ್ಕಮದ ಚಿಕ್ಕಮದ ಮಗ ಅನಿಲ್ ಕುಮಾರ್ ಏನು ಗೊತ್ತಾ, ಇದನ್ನೆಲ್ಲ ನಾನು ಪುಕರಿಸಿದಾಗ ನಮಗೆಲ್ಲ ಅವಮಾನ ಆಯ್ತು ಅಂತೇಳಿ ಏನು ಗೊತ್ತಾ, ನಾನು ಪೇಷಂಟ್ ಆಗ್ಬಿಟ್ಟೆ ಅಂತ ಅಡ್ಮಿಟ್ ಆಗ್ಬಿಟ್ಟ. ಯಾರು ಅನಿಲ್ ಕುಮಾರ್ ಎಮ್ ಎಲ್ ಎ, ಈ ತಾಲೂಕು ಮಟ್ಟದಲ್ಲಿ ಎಮ್ ಎಲ್ ಎ ಅವನು ಪೇಷಂಟ್ ಆಗಿ ಅಲ್ಲಿ ಅಡ್ಮಿಟ್ ಆಗಿದ್ದ. ನೀವು ಇರೋವರು ತಹಸೀಲ್ದಾರು ಮತ್ತು ಜಿಲ್ಲಾ ಅಧಿಕಾರಿ ಡಿ ಸಿ, ನೀವು ಅವ್ರಿಗೆ ನಿಮ್ಮ ಭೂಮಿ ದಾನ ಕೊಡಿ, ನಿಮ್ಮ ಭೂಮಿ ಕೊಡಿ ಅಂತ ಕೇಳ್ತಾ ಇಲ್ಲ, ಸರ್ಕಾರದಿಂದ ಕೊಡಿ, ಪಾರಿಟಿ ಬಂದು ಮಂದಿ ಕೊಡ್ಬೇಕಾಗೇನು ಇಲ್ಲ, ಕಾನೂನಿಲ್ಲ ಅದು ಬಂದ ತಾನು ಸರ್ಕಾರ ನಮ್ಮ ಮುಂಜಾನೆಯಿಂದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಅವರಿಂದ ಏನು ಕಾನೂನು ಬಂದಾಗ ಇವ್ರು ಕೊಡಬೇಕು ಕಾರ್ಡ್ ಕೊಡಲೇಬೇಕಂತ ಬಂದಾಗ ಕೊಡ್ಬೋದು. ಈಗ ಯಾಕಾಗಿಲ್ಲ, ನಮ್ಮ ದೊಡ್ಡದಳ್ಳಿ ಗುರುಮಲ್ಲಪ್ಪನವರು ಮುಳುಗಡೆ ಜಾಗ ಅಂದ್ಕೊಂಡು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಾನೆ, ಅವ್ರು 25 ಎಕರೆ ಅವ್ರು ಕೊಡ್ತಾ ಯಾವ ರೀತಿ, ಅವ್ರು ಮಾತ್ರ ಮನಸ್ಸರು ನಾವು ಕಾರ್ಡ್ ಕೊಡ್ಬಿಡ್ ಮಾಡ್ತಿದ್ರು, ಅವ್ರು ಲಿಂಗ ಆಯ್ತು ಹಳೆದು ಮುಳುಗಡೆ ಆಗಿದ್ದು ಜಮೀನು ಇಲ್ಲಿ 25 ಎಕರೆ ಭೂಮಿ ಕೊಟ್ಟಿದ್ದಾರೆ. ಈಗ ನಾವು ಅನ್ನ ತಿನ್ನೋರಲ್ವಾ, ನಾವು ಮಣ್ಣು ತಿಂದವ, ನಾವು ನೀರು ಕುಡಿಯಾರೆ, ನಾವು ಇಸ ಕುಡಿಯಲ್ಲ, ತಿಳುವಳಿಕೆಲ್ಲ ನಮ್ಗೆ ಇಷ್ಟು ಕಾನೂನು ನಮ್ಮ ತಣ್ಣಿಂದ್ರು ನಮ್ಮ ತಾತಿಂದ್ರು ನಮ್ಮ ಮಾವಿಂದ್ರು ನಮ್ಮ ಅಷ್ಟವ್ರಿಗೆ ಆಯ್ತಿತ್ತಲ್ಲ, ನಿಮ್ಮಿಂದ ಸ್ವಲ್ಪ ಧೈರ್ಯ ಬಂತು. ನೀವು ಯಾವ ಕಷ್ಟ ಸುಖ ನೀವು ಯಾವ ರೀತಿ ಅನ್ಸ್ಕೊತಿದ್ಯೋ ಅದೇ ರೀತಿ ಏನು ಗೊತ್ತಾ, ನಿಮ್ಮನ್ನು ನಾನು ಕೇಳೋಕ್ಕೂ ಈಗ ನಾವು ಮಾತಾಡ್ತಿರಲಿಲ್ಲ, ಇಲ್ಲಿ ಎರಡು ಆಯ್ತು ಇರ್ತಾ ಇದೆ, ಎರಡು ಆಯ್ತು ಇರ್ತೆ ನಮ್ಮ ಕಷ್ಟ ಸುಖ ಪರಿಹಾರ ಅಲ್ಲಿ ಆಯ್ತು ಅಲ್ಲಿ ಕಾಣುತ್ತೆ ಅಲ್ವಾ, ಇದನ್ನ ಕೇಳ್ತಾ ಇರೋದು.
1: ನಮ್ಗೆ ಬಹಳ ಮುಖ್ಯವಾಗಿ
0: ಭೂಮಿ ಬೇಕು, ಮನೆ ಸೈಟ್ ಬೇಕು. ಈ ಹುಡುಗರಿದ್ದಾರೆ ತಂದೆಗ ತಾಯಿಗೆ ಆಯ್ತು ಮನೆ, ಮಕ್ಕಳಿಗೆ ಮನೆ ಸೈಟು. ಈಗ ಒಂದು ಬೆಳವಣಿಗೆ ಮಾಡಿ ಒಂದು ಹೂವು ಗಿಡ ಮಾಡ್ಕೊಂಡು ಒಂದು ಮಾಡ್ಕೊಂಡು ತಿನ್ನಂತಂದು ನೀವು ಮನೆ ಕಟ್ಟಿ ಕೂತ್ಕೊಂಡ್ರೆ ನಾವು ತಿನ್ನೋದು ಹಾಗೆ. ರೈತರ ಜಾಗ ಹೋದ್ರೆ ಏನು ಗೊತ್ತಾ, ಎಲ್ಲ ಅವರು ಸೋಲೋರು ಕರೆಂಟ್ ಬಿಟ್ಕೊಂಡು ಏನು ಗೊತ್ತಾ, ಹೋಗಕ್ಕೆ ಹೋದ್ರೆ ನೀ ಕಳ್ಳ ಅಂತ ಅವರು. ಅವ್ರಿಗೇನು ಗೊತ್ತಾ, ಸಾಗುವಳಿ ಮೂಲಕ ಅವರು ದಾರ ಕಟ್ಟಿಸಿದ್ದಾರೆ, ಬೋರ್ವೆಲ್ ಹಾಕಿಸಿದ್ದಾರೆ, ಬ್ಯಾಂಕ್ನಲ್ಲಿ ಸಾಲ ತಗೋತಾರೆ, ವರ್ಷ ವರ್ಷ ಕಟ್ಕೊಂಡು ಹೋಗ್ತಾರೆ, ಅವ್ರ ಜೀವನ ಸಾಗ್ತಾರೆ. ನಾವೇನು ಕಟ್ತಾವೋ, ನಾವು ಯಾವ ಜಾಗದಲ್ಲಿ ನಾವು ಲೋನ್ ತಗೊಳ್ಳೋ, ನಮ್ಗೇನು ಕೃಪ್ ಏನಿದೆ, ಒಂದು ಆರ್ ಟಿ ಸಿ ಇಲ್ಲ, ಒಂದು ಸಾಗುವಳಿ ಇಲ್ಲ, ಒಂದು ಪಠ್ಯ ಇಲ್ಲ, ಮನೆ ಕಂದ ಇಲ್ಲ, ಇಷ್ಟು ಜೀವನದಲ್ಲಿ ನಮ್ಮ ಜೀವನ ಕಳೆಯುವಾಗ ನಮ್ಮ ಕಷ್ಟ ನಾವು ಸರ್ಕಾರ ಹೇಳ್ಕೋಬೇಕು ಬಿಡು. ಆ ಸರ್ಕಾರ ನಾ ದಾನ ಎರಿಬೇಕು, ಅದು ಇವ್ ಮಾಡ್ಕೊಡ್ತೀವಿ ಅಂತಾರೆ,
1: ಭರವಸೆ
0: ಕೊಡ್ತಾರೆ. ನಾವು ಸರ್ಕಾರಕ್ಕೆ ಏನು ಗೊತ್ತಾ, ದತ್ತು ಮಕ್ಕಳು ನಾವು ಸರ್ಕಾರಕ್ಕೆ, ಅವ್ರ ಮಕ್ಕಳು ಇಲ್ಲದೆ ಸಾಕ್ತಾರಲ್ಲ, ಆ ರೀತಿ ಸರ್ಕಾರದಲ್ಲಿ ನಮ್ಮ ದತ್ತು ಮಕ್ಕಳು, ದತ್ತು ಮಕ್ಕಳಿಗೆ ಅನ್ಯಾಯ ಮಾಡ್ತಾರಲ್ಲ ಸರ್ಕಾರ, ಇದು ನ್ಯಾಯನಾ, ಅದು ನ್ಯಾಯ ನಮ್ಗೆ ಕೊಡಿ ಅಂತ ನಾವು ಕೇಳ್ತೇವೆ.
1: ಸೋಮಯ್ಯರೇ, ತಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕುಟುಂಬಗಳಿಗಾಗಿದೆಯಾ? ತಮ್ಮ
2: ಎಲ್ಲಕ್ಕೂ ಮಾಡಿಸ್ಕೊಂಡಿವಿ, ಅವರೇ ಬಂದು ಮನೆಯಲ್ಲೇ ಬಂದು ಮಾಡ್ಕೊಂಡು ಹೋಗೋರು ಎಲ್ಲ, ಇಲ್ಲಿ ಆಡಿಲ್ಲ ಎಲ್ಲ ಮಾಡಿಸ್ಕೊಂಡಿವಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಎ ಬಿ ಎರಡು ಕಡೆನೂ ಮಾಡೋರು
1: ಆಧಾರ್ ಕಾರ್ಡು, ರೇಷನ್ ಕಾರ್ಡ್
2: ಎಲ್ಲ ರೆಡಿ ಮಾಡೋರು.
1: ಈಗ ರೇಷನ್ ಎಲ್ಲ ಬರ್ತಿದೆಯಾ ಹೀಗೆ?
2: ಹಾ ಬರ್ತಾ ಇದೆ, ಸೊಸೈಟಿಯಿಂದ ಬರ್ತಾ ಇದೆ, ತಕ್ಕತ್ತಿ ನೆನ್ನೇ ತಕ್ಕೊಂಡೋಗಿ ಅಕ್ಕಿ ಅಕ್ಕಿ ರಾಗಿ ಏನು ಅಂತ ಗೊತ್ತಿಲ್ಲ, ಹೋಗಾರ ಹೆಂಗ್ಸ್ಗಳೆಲ್ಲ ಹೋಗಿ ಮೀಟಿಂಗ್ ಮಾಡಾರ, ಇನ್ನೊಂದು ವಾರಕ್ಕೆ ಬರ್ತದ ಅಂತ ಹೆಂಗ್ಸ್ಗಳು ಹೇಳ್ತಾವ್ರ, ಅದು ಬರ್ತಾ ಇಲ್ಲ. ಇನ್ನೇನು ಒಂದು ತಿಂಗಳ ಮೇಲಾಯ್ತು ಅವ್ರು ಮೀಟಿಂಗ್ ಮಾಡ್ತಾ ಬಂದು,
1: ಇನ್ನೂ ಬರೀ ಕಾರಣಗಳಿಲ್ಲ ಯಾಕೆ ನಿಂತೋಗಿದೆ ಅಂತ.
2: ಹಾ ಹಾ, ಕಾರಣ ಇಲ್ಲ ಇಂಥದ್ದು ಅಂತ ಹೇಳಿಲ್ಲ, ಅದ ಆಯ್ತ ಅಂತ ಹೇಳ್ತಾವ್ರ.
0: ಈ ಸುನೀಲ್ ಅವ್ರು ಅಂತಿದ್ದಾರೆ ನಮ್ಮ ಟ್ರೈಬಲ್ಸ್ಗೆ, ಅವ್ರು ಏನು ಗೊತ್ತಾ, ಸರ್ಕಾರದ ಒಳಗಡೆ ಹೋಗಿ ನುಗ್ಗಿ ಬೆಂಬಲ ಅವ್ರು ಕೊಡಲೇಬೇಕಂತೇಳಿ, ಅವ್ರು ಫುಡ್ ಆಫೀಸಿಗೆ ಹೋಗಿ ಏನು ಗೊತ್ತಾ ಧರಣಿ ಹೋಗ್ಬಿಡಿ, ಅವ್ರು ಏನು ಮಾಡೋದು, 6 ತಿಂಗಳ ರೇಷನ್ ಕೊಡೋದು, 6 ತಿಂಗಳ ಕೊಡೋಂಗಿಲ್ಲ, ಅವ್ರು ಏನು ಕಂಟಿನ್ಯೂ ಮಾಡೋದು 12 ತಿಂಗಳು ಕೊಡಬೇಕು, ಮಾಮೂಲಿ ಕೊಡಲೇಬೇಕು, ಅವ್ರ ಜೀವನ ಕಳೆಯೋದು ಇದರಿಂದನೇ, ಆಸ್ತಿ ಇಲ್ಲ ಸರ್ಕಾರದಿಂದ ಕೊಡೋದು ಆಸ್ತಿ,
1: ಯಾಕಂದ್ರೆ
0: 12 ತಿಂಗಳು ಕೊಡಬೇಕಂತೇಳಿ
1: ಮೊಟ್ಟೆ ರೇಷನ್ನೇ ಜೀವನ ಸಾಗಿಸ್ಕೊಂಡು.
0: ಈಗ ಡಿ ಕೆ ಕುಮಾರ್ ಸೀಟ್ ಹೋದ್ನಲ್ಲ, ಆವಾಗ ಹಿಂದೆ ಸ್ವಲ್ಪ ಇದು ನಿಲ್ಲ, ಸಿದ್ದರಾಮಯ್ಯ ಇದ್ದಾಗೆಲ್ಲ ಬರ್ತಾ ಇತ್ತು ಲೇಡೀಸ್ಗಳಿಗೆ, ನೀನು ಏನು ನೆನ್ನೆ ಮೊನ್ನೆನೋ ಅವ್ರಿಗೆ 2000 ರೂಪಾಯಿ ಬರ್ತಾ ಇದೆ, ಜೀರೋ ಟಿಕೆಟ್ ಬಸ್ಸಿಗಿದೆ, ಹಿರಿಯತಿರಿ ಏನು ಗೊತ್ತಾ, ಮೊಟ್ಟೆ ರೈತ ನಿಂತಿರೋ ಸತ್ಯನೇ ಅವರು, ಅದನ್ನ ತಿರಿಯಕೊಂಡು ಏನು ಗೊತ್ತಾ, ನಿಂತ್ಕೊಂಡು ನಮಗೆ ಬೇಕು ನಮ್ಮ ಓದಿಸ್ಕೊಡ್ಬೇಕಂತ ನ್ಯಾಯವಾಗಿ ಕೇಳೋರು ಯಾರು ಇಲ್ಲ. ನಾನು ಹೋದ್ರೆ ನಾನು ಕೇಳ್ಕೊತೀನಿ, ನಾನು ಆಫೀಸ್ಗೆ ಹೋದ್ರೆ ಏನು ಗೊತ್ತಾ, ನಾನು ಕೇಳೋದು ಸರ್ಕಾರದ ನಿಮ್ಮ ಸಾಮರ್ಥ್ಯ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ.

0: ಸರ್ಕಾರ ಕೊಡುತ್ತ ಕೋಟಿಗಟ್ಟಲೆ ಆಗ್ತದಲ್ಲ
1: ಅದು ಅವನು
2: ಅದನ್ನು ಕೊಡಿ ಅಂತ
1: ಹೇಳಿ
0: ಕೋಟಿಗಳ ಡಾಲರ್ ದುಡ್ಡು ಬರ್ತದೆ. ಆ ಡಾಲರ್ ದುಡ್ಡು ತಗೊಂಡು ನಿಮ್ಮ ಪೆಟ್ಟಿಗೆ ಹಾಕೊಂಡು ನಮ್ಮ ಹೊಟ್ಟೆ ಹೊಡೆದು ಬಿಡ್ತಿದ್ರು ನ್ಯಾಯನ ತುಂಬ ಮೋಸ ಮಾಡ್ತಿರೋದು. ಈಗ ಮೊಟ್ಟೆ ರೇಷನ್ ಬರ್ತಿದ್ದಾಗ 6 ತಿಂಗಳಿಂದ ಇಲ್ಲ, ಎಷ್ಟೇ ಜನ ಏನ್ತಾರೆ? ಈಗ ಸೋಮಯ್ಯನವ್ರು ಗೇಯಕ್ಕದ್ದ, ನಾನು ಗೇಯಕ್ಕದ್ದ, ಕಣ್ಣು ಕಾಣಲ್ಲ,
1: ಬೆಳೆ ಇಲ್ಲ,
0: ನಿನ್ನ ಕೈ ಆಗಲ್ಲ, ಕಣಪ್ಪ ಕೂಲಿ ಬರಬಾರ್ದು ಸರ್. ಹಾಗೆ ಇದು ಮೊಟ್ಟೆ ರೇಷನ್ ತಿಂಗಳು ಬರ್ತಿದ್ದ, ಅದರಲ್ಲಿ ಯಾರಿಗೆ ಜೀವನ ಕಳಿ ಬರೀತ? ಅದು ಇಲ್ಲ, ಅನ್ಯಾಕ ರುದ್ರಪ್ಪ ದುಡ್ಡು
1: ನಾವು ಏನೇ ಮಾಡೋದು ಬರ್ತಾ ಇಲ್ಲ. ಈ ವರ್ಷದಲ್ಲಿ
0: ಕಾನೂನು ಕೇಳ್ಬೇಕಂತ
1: ಮಾಡ್ದು, ಮಾಡ್ಬಿಟ್ಟು ಇನ್ನು ಒಂದು ವರ್ಷ ಆಗದ ಇನ್ನು ಬರ್ತಾ ಇಲ್ಲ. ಇಲ್ಲ ನನಗೆ ಬಾಯಿಲ್ಲ.
3: ಎಷ್ಟು
1: ತಿಂಗಳ ಬಂದೇ ಇಲ್ಲ,
0: ಮಾಡಿಸಿದ್ರು
1: ಮಾಡೇ ಇಲ್ಲ,
0: ಮಾಡಿಸಿದ್ರು ಬಂದಿಲ್ಲ, ಅದು
1: ಮಾಡಿಸಿವೆ, ಮಾಡಿಸಿದ್ರು ಬಂದಿಲ್ಲ,
0: ಬಂದಿಲ್ಲ.
3: ಅರ್ಜಿ
1: ನಾ ಎಲ್ಲ ಕೊಟ್ಟಿವಿ,
3: ಕೇಳಿದ್ರೆ ಯಾಕೆ ಬಂದಿಲ್ಲ ನಮ್ಗೆ ಇನ್ನು ಅಂತ?
1: ನಾ ಇನ್ನೂ ಟೈಮ್ ಬೇಕಂತ, ಅದು ಮುಂದೆ
0: ಟೈಮ್ ಬೇಕ, ಟೀಚಿ ಕೊಡ್ತಾರೆ ಅಷ್ಟೇ.
1: ಏ ವರ್ಷ ಆಗದ ಅರ್ಜಿ ಕೊಟ್ಟು ಎಲ್ಲ ಮಾಡಿಸ್ತಿ, ಅದು ನೀವು ಬಂದೇ ಇಲ್ಲ. ಹಿಂಗಾಗಿ ಸರ್ಕಾರದಿಂದ ಈ ತರ ನಡೀತಾ ಇಲ್ಲ, ಮಾಡ್ಕೊಡ್ತೀವಿ ಅಂತಾರ, ಅದು ಬರ್ತಾ ಇಲ್ಲ.
3: ಶೌಚಾಲಯಗಳಲ್ಲಿ ಆಗಿದ್ದಾವ ತಮ್ಮ ಒಂದು ಅಡಿಗಳಿಗೆ
0: ಎಲ್ಲ ಡೆಡ್ ಆಗೋಗಿದೆ. ಈಗ ಶೌಚಾಲಯ ಸ್ವಲ್ಪ ಡೆಡ್ ಆಗೋಗಿದೆ. ಈ ಪಂಚಾಯತಿಗಾಗ ಹಾಕಿದ್ರೆ ಪಂಚಾಯತಿಂದ ಅರ್ಜಿ ಕೊಟ್ಟರು ಏನು ಗೊತ್ತಾ, 500,000 ಅಂತ ಕೇಳ್ತಾರೆ. ನಮಗೆ ತಿನ್ನಕ್ಕೆ ಇಟ್ಟಿದ್ದೀಗ ಬಸ್ ಸರಿಯಾಗಿ ಕಾಸಿಲ್ಲ ಅಂತ ಇವರಿಗೆ 500,000 ಕೊಡೋ ಪಂಚಾಯತಿಯ ಮೆಂಬರ್ಗಳಿಗೆ ಅಧ್ಯಕ್ಷರಿಗೆ ಕೊಡೋಕ್ಕಾಗ್ತಾರೆ. ಪಿ ಎಲ್ ಡಿ ಅವರು ಕೊಡಬೇಕು. ಕಾನೂನು ಕೇಳೋಕ್ಕೋಗ ಮೇಲಧಿಕಾರಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಮೇಲಧಿಕಾರಿ ಅಂದ್ರೆ ಸರ್ಗ ಬಿ ಜೆ ನಿಗೆ ಗೊತ್ತಾಗಲ್ಲ, ನಾವು ಮೈಸೂರು ಬೆಂಗಳೂರು ಅಂತ ನಾವು ಗೊತ್ತಾಕ.
3: ಸೋಮಯ್ಯವರೇ, ತಮ್ಮ ಒಂದು ಅಡಿಯಲ್ಲಿ ಕುಡಿಯ ನೀರು ಸೌಲಭ್ಯ ಹೇಗಿದೆ?
1: ನೀರು ಸೌಲಭ್ಯ ಅದ, ನೀರು ಸೌಲಭ್ಯ ಏನೂ ಇಲ್ಲ, ಚೆನ್ನಾಗಿದೆ. ಅದು ಜಮೀನು ನಮಗೆ ಕಡಿಮೆ, ನಮ್ಗೆ ಜಮೀನು ಅಂದ್ರೆ ನಮ್ಮ ಹೆಸರಿನಲ್ಲಿ ಸ್ವಲ್ಪ ಸ್ವಲ್ಪ ಅದ, ಒಂದೆರಡು ಎಕರೆ, ಒಂದು ಎಕರೆ ಅದ, ಸಾಗೋದಿಲ್ಲ. ಈಗ ಸರ್ಕಾರದಿಂದ ಒಂದು 5-5 ಎಕರೆ ಜಮೀನು, ಈ ಮೊಟ್ಟ ರೇಷನ್ ನಿಂತೋದ್ರು ಪರವಾಗಿ ಇನ್ನೊಂದು 5-5 ಎಕರೆ ಜಮೀನು ಕೊಟ್ರ ನಮ್ಮ ಮಕ್ಕಳು ಜೀವನ ಮಾಡ್ತಾರೆ. ಈ ರೀತಿಲಿ ಮಾಡಿಕೊಟ್ರ ನಮ್ಮ ಸರ್ಕಾರಕ್ಕೂ ನಮಸ್ಕಾರ ಮಾಡೋಣ. ಬೇಕಾದ್ರೆ
3: ಒಳಚರಂಡಿ ವ್ಯವಸ್ಥೆ ಮತ್ತು ರಸ್ತೆಗಳೆಲ್ಲ ಅಭಿವೃದ್ಧಿ
1: ಅವು ಸ್ವಲ್ಪ ಏಟೆ, ರೋಡ್ ಎಲ್ಲ ಸರಿ ಇಲ್ಲ, ಅವೆಲ್ಲ ಕಿತ್ತೋಗವ. ಏನೋ ನಾವಿನ್ನ ಯಾರನ್ನ ಕೇಳೋ, ನಾವು ಮೈಸೂರು ಗೊತ್ತಿಲ್ಲ, ಬೆಂಗಳೂರು ಗೊತ್ತಿಲ್ಲ, ನುಗ್ಗಾಡಿ ಇಲ್ಲ,
0: ಇಮೇಲ್ ಗೊತ್ತಿಲ್ಲ,
1: ಯಾರು ಗೊತ್ತಿಲ್ಲ,
0: ಡಿ ಸಿ
1: ಆಫೀಸ್ನವರೇ ಗೊತ್ತಿಲ್ಲ, ಯುವಕನಂದ ಸಹ ಡಾಕ್ಟ್ರುಗಳಿಂದ ಸರಿಯಾಗಿ ಗೊತ್ತಿಲ್ಲ, ನಾವಿನ್ನೆಲ್ಲಿ ಗಂಟೋಗ. ಈ ರೀತಿಲಿ ನಾವಿನ ಜೀವನ ಮಾಡ್ತಾವೆ. ಇನ್ನು ಕಾಡೇ, ನಮ್ಮ ಕಾಡು ಮಧ್ಯದಲ್ಲಿ ಕುಂತೀವಲ್ಲ, ಸುತ್ತಮುತ್ತ ಕಾಡು, ನಾವಿನ್ಯಾವ ಸರ್ಕಾರ ನೋಡೋಣ. ತಿಳುವಳಿಕೆ ಗೊತ್ತಿಲ್ಲ, ಓದಿಲ್ಲ, ವಿದ್ಯಾವಂತರೂ ಅಲ್ಲ, ಬುದ್ಧಿವಂತರೂ ಅಲ್ಲ, ಹಿಂಗಾಗ್ಕೊಂತೀವಿ.

0: ಹೋದ್ರೆ ಕಾಡಿಗೆ ಹೋಗ್ಬೇಕು ಆಪರೇಷನ್ ಅವ್ರು ಬಿಡಲ್ಲ, ಅವ್ರು ಹೊಡಿತಾರ ತಗೋಯ್ ಜೈಲಿಗೆ ಹೋಗ್ತಾರ. ಈ ರೀತಿ ನಾವು
1: ಮಧ್ಯದಲ್ಲಿ
0: ಮಧ್ಯ ಮಾಡ್ಕೋಬೇಕನ್ನ ಅಂತಾರ ಆಪರೇಷನ್ ಅವರು. ಈಗ ಜಮೀನು ಕೇಳಿ ನಾವೆಲ್ಲಿ ಕೊಡವಂತ ದಾಸರ ನಮ್ಮ ಮಟ್ಟಲ್ಲಿ ಹುಟ್ಟಿದ ಮಕ್ಕಳಿಗೂ ತೊಂದರೆ, ಅವರು ಏನಾದ್ರು ಹೋದ್ರೆ ಅವ್ರನ್ನ ಹೊಡೆದು ಹಾಕ್ತಾರ ಒಳಗ. ಆಗ ನಾವಿನ್ಯಾವ
2: ಅರ್ಜಿ ಕೊಟ್ಟು ನಮ್ಗೆ ಕೇಳಕ್ ಹೋದ್ರೆ ಏನಂತಾರೆ ತಹಸೀಲ್ದಾರು, ನಮ್ಮ ಸಂಬಳದಿಂದ ನಾವು ನಿಮಗೆ ಭೂಮಿ ತಗೊಳಕದ್ದ ಸರ್ಕಾರನ ಕೇಳಿ, ಮೇಲಧಿಕಾರಿ
0: ಸರ್ಕಾರನ ಕೇಳಿ ಅಂತ.
2: ಫಸ್ಟ್ ನಾವು ತಾಲೂಕಿಂದ ಹೋಗ್ಬೇಕು, ಪಂಚಾಯತಿಯಿಂದ ಹೋಗ್ಬೇಕು, ನಾವು ಯಕ್ದೊಮ್ ನಾವು ರಾಷ್ಟ್ರಪತಿ ತಮಗೆ ಹೋದ್ರು ಸರಿ, ಯಕ್ದೊಮ್ ಹೋಯ್ತೀವಿ ತಲೆನೋವು ಬಾರದವ್ರಿಗೆ, ಪಂಚಾಯತಿಯವ್ರಿಗೆ, ತಾಲೂಕಿನವ್ರಿಗೆ, ಜಿಲ್ಲಾ ಅಧಿಕಾರಿಗೆ ಬರೋದು. ನೀವು ಇಷ್ಟೆಲ್ಲ ತೊಂದರೆ ಆಗಿ ನನ್ನ ಜಾಗ ಬರ ಮಾಡ್ತೀವಿ, ನೀವು ಯಾಕಿದ್ರಿ ಅಂತ ಅವರು ಕಾನೂನು ತರ್ತಾರೆ. ಆಗ ಇವ್ರು ಸಸ್ಪೆಂಡು ಅದ್ರ ಡಿಸ್ಮಿಸ್ ಮಾಡ್ತಾರೆ. ಈ ರೀತಿ ನಾವು ಕೇಳ್ತಾರೆ, ನಾವು ಯಕ್ದೊಮ್ ಏನು ಗೊತ್ತಾ, ನಾವು ಇಲ್ಲಿಂದ ನಿಮ್ಮನ್ನು ಕೇಳ್ಕೊಂಡು ಹೋಗ್ಬೇಕು ಒಂದೊಂದು ಅಜ್ಜೆ ಒಂದೊಂದು ಅಜ್ಜೆ.
3: ಅದೇ ತಾವ್ ಹೇಳ್ತಿರೋ ಒಟ್ಟಾರೆ ಹೇಳೋದಾದ್ರೆ ನಮ್ಮ ಆಡಿಗೆ ಒಂದು ಭೂಮಿಯನ್ನು ಅವಶ್ಯಕತೆ ಕೊಟ್ರೆ
2: ಜೀವನ ಸಾಕು. ಈಗ ನಾವು ಇಷ್ಟು ಮಾತಾಡೋರೆ ಸಂಪನೆ ನಾವು ಸರ್ಕಾರದಿಂದ ಕೇಳಿ ನಾವು ಇಂಥ ಮಕ್ಕಳಿಗೆ ನಾವು ಭೂಮಿ ಕೊಡಿ ಅವ್ರು ಎಲ್ಲಿ ಕೇಳಿದಾರೆ ಅವರು, ನಾವು ಮಾಡಿ ಮಡಗಿದಿರ್ತಾನೆ ಮಕ್ಕಳಿಗೆ ಅವರು. ಈಗ ಸರ್ಕಾರದಿಂದ ತಾತಿಂದ್ರು ಮಾಡೋದು ಅವರಿಂದ ನಾವು
3: ಪೀಳಿಗೆ ಮಕ್ಕಳಿಗಾದ್ರೂ ಅನುಕೂಲ
2: ಅನುಕೂಲ ಆಯ್ತು ಅಂತೇಳಿ ನಾವು ಏನು ಗೊತ್ತಾ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ. ಅದು ಸರ್ಕಾರ ನಮ್ಗೆ ದಾನ ಕೊಡಬೇಕು ಭೂಮಿ, ಅದು ಮೇನ್ ಪಾಯಿಂಟ್. ತಿಂಗಳು ಸಂಬಳ ಕೊಡಿ, ಜೀವನ ಕಳಿತೀವಿ, ನಿಮ್ಮ ಭೂಮಿಗೆ ಬೇಡಲೇ ಬೇಡ. ಎರಡು ಎರಡು ಇಲ್ಲ ಅಂದಾಗ ನಾವು ಯಾರು ಕಳ್ಳರಾದವು. ಈಗ ಹೊರಗಡೆ ಹೋಗಿ ಸೊಪ್ಪು ತರಬೇಕು, ಕಾಡು ಸೊಪ್ಪು ಸೊಪ್ಪುಗೆ ಹೋದಾಗ ಏನು ಗೊತ್ತಿ ಗಂಧ ಕಳ್ತನ ಮಾಡೋಕೆ ಬಂದು ಅಂತೇಳಿ ಹೇಳ್ಕೊಳ್ತಾರೆ. ಅಲ್ಲಿ ಹೋಗೋದು ನಮ್ಮ ಕೈಲಿ ಕತ್ತಿ ಕೊಟ್ಟು ನಾವು ತೆರೆಯೋದು, ಅವ್ರಿಗೆ ಕ್ಯಾಮ್ರಾ ಇಡಿ ಮಾಡೋದು, ವಿಡಿಯೋ ಮಾಡೋದು ಎನ್ನುವ ತಕ್ಕ ಜಡ್ಜಿಗೆ ಏನಾಯ್ತ ನೀವು ಹೋಗಿದ್ದ ಕಳ್ತನಕ್ಕೆ ಅಲ್ಲಿ ಆಗೋದು ಸ್ವಚ್ಛ ಆಗೋಯ್ತು. ನಿರಾಪರಾಧ ಅಪರಾಧಿ ವರ್ಷಿ ಕಸ್ಟಡಿಗೆ ಇವನಿಗೆ ಕಾನೂನು ಕೇಳಕ್ಕೆ ಹೋದ್ರೆ ನೀನು ಇಷ್ಟು ಕಾನೂನು ಮಾಡಿದ್ರೆ ಕೇಳ್ಬೋದಲ್ಲ ನೀವು ಕೇಳ್ಬೋದು ಅಂತ ಹೇಳ್ದ. ಒಂದು ಇಂಗ್ಲೀಷು ಗೊತ್ತಿಲ್ಲ ಬರೋಡು, ಒಂದು ಇಂಗ್ಲೀಷು ಗೊತ್ತಿಲ್ಲ, ಹಿಂದಿಗೂ ಗೊತ್ತಿಲ್ಲ, ಕನ್ನಡ ಅಕ್ಷರನೇ ಗೊತ್ತಿಲ್ಲ.

0: ಅದ್ರ ದೊಡ್ಡ ದೊಡ್ಡ ಅಧಿಕಾರಿ ತಗೋಬೇಕಾದ್ರೆ ಸ್ವಲ್ಪ ಓದಿರಬೇಕು. ನಿಮ್ಮಂಥವ್ರು ಇದ್ರಿ ಅನ್ಕೋ ಇದಪ್ಪ ಆಫೀಸು, ಆಫೀಸ್ ಹತ್ರ ಕೇಳ್ಕೊ, ನಾನು ಬರೀ ಅರ್ಜಿ ಕೊಡ್ತೀನಿ, ಅರ್ಜಿ ಕೊಡೋದು ಏನಾಯ್ತು. ನಾನು ಡಿ ಜಿ ಆಫೀಸ್ ತಗೊಂಡೋಗಿ ಅರ್ಜಿ ಕೊಡೋದಂತ ಹೇಳಿ ಏನು ಹೇಳ್ತಾವನು ಡಿ ಸಿ, ಸರ್ಕಾರ ಭೂಮಿ ಎಲ್ಲಿದ್ದೀವ ಭೂಮಳ ಎಲ್ಲಿದ್ದೀವ ತೋರಿಸಿ ನಾನು ಭೂಮಿ ಕೊಡ್ತೀನಿ. ಇಲ್ಲ ಭೂಮಿ ಯಾರು ರೈತರು ಕೊಡ್ತಾರೋ, 9 ಲಕ್ಷ ರೂಪಾಯಿ ಕೊಟ್ಟು ಒಂದು ಎಕರೆ ನಾನು ಭೂಮಿ ಮುಡಿಸ್ಕೊಂಡು ಮಡಿಗೆ ಕೊಟ್ಟು ರೈತರು ಕೊಟ್ಟಾರ. ಈಗ ನಾನು ತಹಸೀಲ್ದಾರ, ನನ್ನ ಮ್ಯಾಪ್ ನೋಡಿ ನಾನು ಸರಿಯೋ ನೋಡಿ ಇದು ನಮ್ಮ ರೇವಣಿ ಅದ ಇದು ಆರೋಪ ಇದೆ ಅಂತ ನಾನು ತಹಸೀಲ್ದಾರ. ಇದನ್ನೆಲ್ಲ ಒಬ್ಜೆಕ್ಟ್ ಮಾಡಬೇಕಂತ ಏನ್ಕೊಟ್ಟು ಹಿಂಸೆ ಕೊಡಬೇಕು. ಇವರು ಜಿಲ್ಲಾಧಿಕಾರಿಗೂ ಜಿಲ್ಲಾಧಿಕಾರಿ ಯಾರು ಕೊಡಬೋ ತಹಸೀಲ್ದಾರ್ಗೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ. ನೀವು ಇಷ್ಟೆಲ್ಲ ನೋಡಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ, ತಾಲೂಕು ತಹಸೀಲ್ದಾರ್ಗೆ, ಮಂಡಲ ಪಂಚಾಯತಿ ಫೀಲ್ಡ್ ಅವ್ರಿಗೆ ಅಧ್ಯಕ್ಷರಿಗೆ ಎಲೆಕ್ಷನ್ ಗೆದ್ದಿರ್ತಾರೆ, ಅವ್ರಿಗೆ ಹಿಂಸೆ ಕೊಟ್ಟು ಸರ್ವ ಮಾಡ್ಕೊಳ್ಳಿ ನಮ್ಮ ಜಮೀನು. ರೇವಣಿ ಕೊಡಿ, ರೇವಣಿ ಇಲ್ಲ ಅಂತ ಹೇಳಿ ಜಮೀನು ಬೇಕಾದಷ್ಟು ಬಿದ್ದಿದೆ ರೇವಣಿ. ಆದರೆ ನನಗೆ ಗೊತ್ತಾಗಿರೋ ಒಳಗಡೆ ಹಾಕೊಂಡು ಕಾರ್ಡ್ ಮಾಡಬೇಕು, ಕಾರ್ಡ್ ಬೆಳೆಸಬೇಕು ಅಂತ ಹೇಳಿ ಹಾಗಿರೋ ಜನಗಳಿಗೆ ಏನು ಮಾಡಬೇಕು, ಇಲ್ಲಾಂದ್ರೆ ಇಸ ಕೊಟ್ಟು ಸಾಯಿಸ್ಕೊಳ್ಳಿ.
1: ರೇವಣಿ ಇದೆ ಸಹ ಬಳಗಂಚಿ ಅಳಗಂಚಿ ಅಂತ, ಅಳಗಂಚಿ ಅಲ್ಲಿ ಸಿಕ್ಕತ್ತಾವ ಮೂಡ್ಲಾಗೆ ಅಳಗಂಚಿ ಅದ, ಪಡ್ಲಾಗೆ ಬಳಗಂಚಿ ಅದ, ಇವು ಎರಡು ರೇವಣಿನೇ. ನಾವು ಅದ್ರ ಪಕ್ಕ ರೌಣಿ ಜಾಗದಲ್ಲಿ ನಾವು ಈಗ ಕುಂತಿರೋದು, ಅದು ಪಾರೇಸ್ನವರು ನಮ್ಮ ಪಾರೇಸ್ ಜಾಗ ಅಂತ ಲೋಕಲ್ ಪಾರೇಸ್ನವರು ಬಳಸ್ಕೊಂಡಾರ. ಇಷ್ಟರಲ್ಲಿ ನಡೀತಾರ, ಇದು ರೌಣಿ ಜಾಗನೇ,
0: ರೌಣಿನೇ
1: ಬಳಗಂಚಿ ಅಳಗಂಚಿ ಎರಡು ರೌಣಿನೇ. ಅವ್ರಿಗೂ ಜಾಗ ಸಿಕ್ಕಿಲ್ಲ, ಅಳಗಂಚಿ ಅವ್ರಿಗೂ ಜಾಗ ಸಿಕ್ಕಿಲ್ಲ, ಬಳಗಂಚಿ ಅವ್ರಿಗೂ ಸ್ವಲ್ಪ ಸಿಕ್ಕದ, ಇನ್ನೂ ಸ್ವಲ್ಪ ಸಿಕ್ಕಿಲ್ಲ. ಇದು ಈ ಪಕ್ಕದ ಟ್ರಂಚಿನ ರಾಶಿ ಇರೋದೆಲ್ಲ ಇದು ರೌಣಿನೇ, ರೌಣಿ ಜಾಗನೇ ಇದು. ನಾವು ಕುಂತಿವಲ್ಲ ಜಾಲಪುರದಿಂದ, ಇದು ರೌಣಿನೇ, ಇದು
0: ರೌಣಿ
1: ಅಳಗಂಜಿ, ಇದು ಬಳಗಂಚಿ ಕೆರಾದ ಬಳಗಂಚಿ ಅಂತ, ಅಲ್ಲಿ ಅಳಗಂಚಿ
0: ಅಳಗಂಜಿ ಅಲ್ಲಿ
1: ರೌಣಿ ಜಾಗನೇ. ಆದ್ರೆ ಇವ್ರು ಜಮೀನ್ ಕೊಡ್ತಾ ಇಲ್ಲ, ಪಾರೇಟ್ನವರು ಬಳಸ್ಕ ಕುಂತಾರ. ಅದು ಈ ರೀತಿ ನಡೀತಾ ಇದ, ಈ ಕೊಟ್ಟ ನಮ್ಗೆ ಇದೇ ರೌಣಿನೇ, ಇದು ಕೊಟ್ಟರೆ ಈ ಕಾಡನ್ನ ಕೊಡ್ಬೋದು ನಮ್ಗೆ ಪಕ್ಕದಲ್ಲಿ ಇದೆ. ಇದು ನಾವು ಕುಂತಿರೋದು ಅದೇ ಬಳಗಂಚಿ ಜಾಗನೇ ಇದು, ಯಾರ ಈ 9 ಈಚೆ ಬಳಗಂಚಿ, 9 ಆಚೆ ಬೇರೆ
0: ಜೂಗಡ್ನದು. ಜೂಗಾಡನ ಹುಲಿ ತಕ ಬಂದ್ಬಿಟ್ಬಿಟ್ಟು ಜನಗಳನ್ನೆಲ್ಲ ತಿಂತಾರೆ, ಕಾಡು ಹುಲಿ ತಿನ್ನಲ್ಲ, ಕಾಡು ಹುಲಿ ನೋಡ್ಬಿಟ್ಟು ಅನ್ನೋದು ಬಂದ್ಬಿಡ್ತದೆ. ಈ ಸಾಕಿದ್ರು ಜೂಗಡ್ನಲ್ಲಿ ಆ ಹುಲಿ ಅನ್ಕೋತಿ ಜನಗಳಿಗೆ ಹಿಂಸ. ಈ ಮುಳ್ಳೂರಲ್ಲಿ ಒಬ್ಬನಿಗೆ ಏಟು ಮಾಡ್ತು, ಮುಳ್ಳೂರಲ್ಲಿ ಒಬ್ಬನ ತಿನ್ಕೊತ್ತು, ಹೆಗ್ಗುಳಲ್ಲಿ ಒಬ್ಬನ ತಿನ್ಕೊತ್ತು, ಚೀಗೋಡಿಲಿ ಒಬ್ಬನ ತಿನ್ಕೊತ್ತು, ಬರ್ಗಿಲಿ ಒಬ್ಬನ ತಿನ್ಕೊತ್ತು, ನಡಹಳ್ಳಿ ಒಬ್ಬನಿಗೆ ತಿನ್ಕೊತ್ತು, ದೇಶಪುರದ ಒಬ್ಬನ ಅವಳು ಮೊಮ್ಮಗಳೆ ಅವಳ ಪುಟ್ಟಿ ಅಂತ ಅವಳಿಗೆ ತಿನ್ಕೊತ್ತು. ಇಷ್ಟೇನು ಗೊತ್ತಾ ತಗೊಂಡು ಸರ್ಕಾರನೇ ಆಮೇಲೆ ಸಾಯಿಸಾನೆ ತಗೊಬಂದು ಜೂಗಡ್ನಲ್ಲಿ ಸಾಕಿರ್ತಲ್ಲಾನೆ ಅದು ಪಾಪದಾನೆ ತಗೊಬಂದು ಕಾಡ್ಬಿಟ್ಬಿಡ. ಅದೇನು ಗೊತ್ತ ಪಾಪ ಒಂದು ವಾಸನೆ ಬಿದ್ದರು ಸಾಕು, ಈ ಸ್ಮೆಲ್ಲಲ್ಲಿ ಬಂದು ನಮ್ಮನ್ನ ಅನಾಥ ಮಾಡೋದು ತುಳಿದು ಬಿಸಾಕೋದು.
1: ಡಾಕ್ಟ್ರೆ ಹೇಳಿದ್ರು ಈಗ ನಮ್ಮ ಕೆಂಚನಹಳ್ಳಿ ಡಾಕ್ಟ್ರೆ ಬಾಲಸುಬ್ರಹ್ಮಣ್ಯ ಅಂತ ಡಾಕ್ಟ್ರು, ಅವ್ರು ಬಂದು ನನ್ನ ಜೊತೆಲಿ ಮಾತಾಡಿದರು, ಸಮಯನಾದ್ರೆ ಈ ಕಾಡು ನಿಮ್ಗೆ ಕೊಡಿಸ್ತೀವಿ, ರೌಣಿನೇ ಇದು, 5-5 ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳಿದರು. ಪುನಃ ಈಚೆಗೆ ಅವರು ಬರ್ದಾಗೆ ಆದರು ಬಾಲಸುಬ್ರಹ್ಮಣ್ಯ ಡಾಕ್ಟ್ರು, ಇನ್ನೂ ಬಂದಿಲ್ಲ ಅವರು, ಇನ್ನೂ ನೋಡೂ ಇಲ್ಲ ಅವ್ರು. ಅವ್ರು ಇಲ್ಲಿ 2-3 ಸತಿ ಮೀಟಿಂಗು ಮಾಡಾರ ಇಲ್ಲಿ ನಮ್ಮ ಕಲ್ಲಾಳದಲ್ಲಿ, ಬಂದು ಮೀಟಿಂಗು ಮಾಡ್ಕೊಂಡು ಜಮೀನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಇದೇ ಮನೇಲಿ. ಪುನಃ ಈಚೆಗೆ ಅವ್ರು ಹೇಳ್ಬಿಟ್ಟು ಹೋದದೆ ಪುನಃ ಅವರು ಬಂದಿಲ್ಲ. ಯಾರ ನಮ್ಮ ಯುವಕನಂದ ಡಾಕ್ಟ್ರೇ,
2: ಬಹಳ ಸಂತೋಷ ಸೋಮಯ್ಯ ಮತ್ತೆ ಬೊಮ್ಮಯ್ಯರವರೇ, ಇಷ್ಟೊತ್ತು ನಮ್ಮ ಒಂದು ನಂಗ ಕಣ ನಂಗಜನ ಕಾರ್ಯಕ್ರಮದಲ್ಲಿ ತಾವು ಇಬ್ಬರು ಕೂಡ ಭಾಗವಹಿಸಿ ತಮ್ಮ ಒಂದು ಕಲ್ಯಾಣ ಬಿ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೇನು ಭೂಮಿ ಸಮಸ್ಯೆ ಬಗ್ಗೆ ಮುಖ್ಯವಾಗಿ ಇದರ ಕುರಿತ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ಪ್ರಿಯ ಕೇಳುವರೆ, ಕೇಳಿದಲ್ಲಿ ಇಷ್ಟೊತ್ತು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಕಲ್ಲಳ ಬಿ ಆಡಿಯ ನಿವಾಸಿಗರಾದ ಶಿವತ ಸೋಮಯ್ಯ ಹಾಗೂ ಶಿವತ ಬೊಮ್ಮಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು ನಂಗಜನ.
5: ಕಾಸುಕಿಯ ಕುರುಬಾರು
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ.

0: ಸರಗೂರು ತಾಲೂಕಿನ ಕಳ್ಳಹಳ್ಳ ಬಿ ಹಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಸೋಮಯ್ಯ ಹಾಗೂ ಶ್ರೀಯುತ ಬೊಮ್ಮಯ್ಯರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
0: ಧನ್ಯವಾದಗಳು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು

0: ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 23ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಯಾವ ಕಾಲದಲ್ಲಿ ಹೋದರೆ ಮೋಕ್ಷವನ್ನು ಪಡೆಯುವರೋ ಮತ್ತು ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದರೆ ಅವರಿಗೆ ಪುನರ್ಜನ್ಮವಿರುವುದೋ ಆ ಸಮಯವನ್ನು ಹೇಳುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಮ್ಮ ಒಬ್ಬ ಮನುಷ್ಯನ ಈ ಪ್ರಪಂಚದಲ್ಲಿ ಸಾಯುಜ್ಯ ಹೊಂದುವಂತಹ ಕಾಲದಲ್ಲಿ ನಾವು ಹೇಗಿರಬೇಕು ಅಥವಾ ಸಾಯುಜ್ಯ ಹೊಂದುವ ಕಾಲದಲ್ಲಿ ನಾವು ಹೇಗಿದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಅದ್ಭುತವಾದ ರಹಸ್ಯವನ್ನು ಈ ಶ್ಲೋಕದ ಮೂಲಕ ಕೃಷ್ಣ ಈ ಜಗತ್ತಿಗೆ ತಿಳಿಸ್ತಾ ಇದ್ದಾನೆ. ಇಲ್ಲಿ ಈ ಶ್ಲೋಕ ಯಾವ ಕಾಲದಲ್ಲಾದರೂ ಸರಿಯೇ, ಸಾಯುವಾಗ ಮನಸ್ಸು ಎಂಬುವುದು ಭಗವಂತನಿಂದ ತುಂಬಿ ಸಂಪೂರ್ಣವಾಗಿ ಅವನನ್ನೇ ನೆಚ್ಚಿದರೆ ನಾವು ಅವನಲ್ಲಿಯೇ ಸೇರುತ್ತಾನೆ ಎಂಬ ಮಾತನ್ನ ಸಂಶಯವಿಲ್ಲದೆ ಹೇಳಿದ್ದಾರೆ. ಅದರ ಜೊತೆಗೆ ಒಂದು ನಿರ್ದಿಷ್ಟವಾದ ಸಮಯವನ್ನು ಕೂಡ ಇಲ್ಲಿ ಕೃಷ್ಣ ಕೊಡ್ತಾ ಇದ್ದಾನೆ. ನಾವು ಅದನ್ನು ಅಕ್ಷರಶಃ ತೆಗೆದುಕೊಂಡ್ರೆ ಈ ಭಗವದ್ಗೀತೆಯ ಉದಾರ ಬೋಧನೆಗೆ ಕುಂದು ಬಂದಂತೆ ಆಗುತ್ತದೆ. ಅಂತೂ ಈ ಒಂದು ಕಾಲ ಯಾವುದು ಎಂಬುದನ್ನು ಮುಂದಿನ ಒಂದೆರಡು ಶ್ಲೋಕಗಳು ಹೇಗೆ ಬಂದಿವೆಯೋ ಅದನ್ನು ನಾವು ಮುಂದೆ ತಿಳಿದುಕೊಳ್ಳೋಣ. ಸಾಧ್ಯವಾದಷ್ಟು ನಾವು ಅದರ ಹಿಂದಿರುವಂಥ ಒಂದು ಸತ್ವವನ್ನು, ಅರ್ಥವನ್ನು, ಧ್ವನಿಯನ್ನು ನಾವು ಗಮನಿಸಬೇಕಾಗಬಹುದು. ಯಾವಾಗ ನಾವು ಸಾಯುಜ್ಯವನ್ನು ಹೊಂದಿದರೆ ಮೋಕ್ಷವನ್ನು ಪಡಿತೇವೆ ಮತ್ತು ಯಾವ ಸಮಯದಲ್ಲಿ ಹೋದರೆ ನಾವು ಮತ್ತೆ ಪುನರ್ಜನ್ಮವನ್ನು ಪಡಿತೇವೆ ಅನ್ನುವಂಥದ್ದೇ ಈ ಶ್ಲೋಕದ ಒಂದು ಮೂಲ ತಾತ್ಪರ್ಯ. ಈಗ ಪ್ರೇಯಸ್ಸು ಮತ್ತು ಶ್ರೇಯಸ್ಸು ಎಂಬ ಎರಡು ರೀತಿಯಲ್ಲಿ ಜನರ ಜೀವನ ಒಂದು ಕ್ರಮವಿದೆ. ಅದನ್ನು ನಾವು ಈ ಮುಂಚೆಯೂ ಕೂಡ ಕಂಡಿದ್ದೇವೆ. ಮನಸ್ಸಿಗೆ ಬಂದಂತೆ ಜೀವಿಸ್ತಾ ಇದ್ದು ವಿಷಯ ಪ್ರಪಂಚದಿಂದ ತೃಪ್ತಿ ಪಡೆಯಲಿಚ್ಛಿಸುವವನು ಪ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವನು. ಅಂದರೆ ನಾವು ಮಾಡುವಂತಹ ಕೆಲಸಗಳನ್ನು ಈ ಜಗತ್ತಿನಲ್ಲಿ ಏನಾಗ್ತಾ ಇರುತ್ತೆ ಆ ಕೆಲಸಗಳನ್ನು ನಮ್ಮ ಇಷ್ಟ ಬಂದಂತೆ ಮಾಡಿ ಆ ಇಷ್ಟದಂತೆ ನಾನು ಒಂದು ತೃಪ್ತಿಯನ್ನು ಮತ್ತು ಸಂತೃಪ್ತಿಯನ್ನು ಪಡಿತಾ ಇದ್ರೆ ಅದು ಪ್ರೇಯಸ್ಸಿನ ಒಂದು ರೀತಿ. ಅದೇ ಒಂದು ಸಂಯಮದ ಜೀವನವನ್ನು ನಡೆಸುತ್ತಾ ಆತ್ಮನನ್ನು ತಿಳಿದುಕೊಳ್ಳಬೇಕೆಂದು ಇಚ್ಛಿಸುವವನು ಒಂದು ಶ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುತ್ತಾನೆ. ಅಂದರೆ ಯಾವಾಗ ನಾವು ಇಂಥದ್ದೇ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಮೂಲಕ ಹೀಗೆ ನಾನು ನಡೆಸ್ತೀನಿ, ನನ್ನ ಜೀವನದಲ್ಲಿ ಹೀಗೆ ಇರ್ತೀನಿ, ನನ್ನ ಜೀವನದಲ್ಲಿ ಇದೇ ಕೆಲಸಗಳನ್ನೇ ಮಾಡ್ತೀನಿ ಅಂತ ಹೇಳಿ ಒಂದು ಕೆಲಸದ ಹಿಂದೆ ಬಿದ್ದು ಆ ಕೆಲಸವನ್ನು ಪೂರ್ಣಗೊಳಿಸುವಂಥವನು ಪ್ರೇಯಸ್ಸಿನ ಒಂದು ಕ್ರಮ, ಜೀವನ ಕ್ರಮ. ಅದೇ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಎಂಬ ಮಾತಿನಂತೆ ಬಂದದನ್ನೆಲ್ಲ ಆತ್ಮವಿಶ್ವಾಸದಿಂದ ಭಗವದ್ ಅರ್ಪಿತವಾಗಿ ಭಗವದ್ ಪ್ರೇರಣೆಯಿಂದ ಅವನ ಆಶೀರ್ವಾದವೆಂದು ಸ್ವೀಕರಿಸುತ್ತಾ

ಬಂದದ್ದನ್ನ ಹಾಗೆ ಅದನ್ನ ಸ್ವೀಕರಿಸಿ ತೃಪ್ತಿಯಿಂದ ಸಂಯಮದ ಜೀವನವನ್ನ ನಡೆಸುವಂಥದ್ದೇನಿದೆಯಲ್ಲ ಅದು ಶ್ರೇಯೋ ಮಾರ್ಗದ ಜೀವನ ಅಂತ. ಈ ಎರಡೂ ಜೀವನದ ಕ್ರಮಗಳೇನಿದೆ ಅದು ತುಂಬ ವಿಭಿನ್ನವಾದ ಮಾರ್ಗ. ಒಂದು ಉತ್ತರ ಧ್ರುವವಾದರೆ ಮತ್ತೊಂದು ದಕ್ಷಿಣ ಧ್ರುವ. ಪ್ರೇಯೋ ಮಾರ್ಗವನ್ನು ಅಂದರೆ ಪ್ರೇಯಸ್ಸಿನ ಮಾರ್ಗವನ್ನು ಅನುಸರಿಸುತ್ತಿರುವವನಿಗೆ ಸಂಸಾರವೇ ಗತಿ. ಅಂದರೆ ಪುನಃ ಪುನಃ ಅವನು ಈ ಜೀವನವೆಂಬ ಮತ್ತು ಬದುಕೆಂಬ ಸಂಸಾರಕ್ಕೆ ಆಗಾಗ ಬರ್ತಲೇ ಇರಬೇಕಾಗತ್ತೆ. ಅದೇ ಶ್ರೇಯೋ ಮಾರ್ಗವನ್ನು ಅನುಸರಿಸುತ್ತಿರುವವನಿಗೆ ಮತ್ತೆ ಪುನರ್ಜನ್ಮ ಅನ್ನುವಂಥದ್ದೇ ಇಲ್ಲ. ಹಾಗಾಗಿ ನಮಗೆ ನಾವು ಹೇಗೆ ಒಂದು ಜೀವನ ಕ್ರಮವನ್ನು ನಡೆಸ್ತೇವೆ ಅದರಂತೆಯೇ ನಮಗೆ ಮುಂದಿನ ಜೀವನ ಏನು ಎಂಬುದು ನಿರ್ಧಾರವಾಗುತ್ತೆ. ನಾವು ಹೀಗೆ ಬಾಳಬೇಕು, ಇಂಥದನ್ನೆಲ್ಲ ನನ್ನ ಜೀವನದಲ್ಲಿ ನಾನು ಪೂರೈಸಿಕೊಳ್ಬೇಕು, ಇಂಥ ಆಕಾಂಕ್ಷೆಗಳನ್ನೆಲ್ಲ ನಾನು ಅನುಭವಿಸಬೇಕು, ಇಂಥದನ್ನೆಲ್ಲ ನಾನು ತೀರಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ನಾವು ಬದುಕ್ತೀವಿ ಅಂತಂದಾಗ ನಮಗೆ ಪುನಃ ಅದು ಸಂಸಾರದ ಒಂದು ಹಾದಿಗೆ ಪುನಃ ನಮ್ಮನ್ನು ತಂದು ಬಿಡುತ್ತೆ. ಆದರೆ ಅದೇ ಹೇಗೆ ಇದೆಯೋ ಹಾಗೆ ಭಗವಂತ ಕೊಟ್ಟದ್ದನ್ನೆಲ್ಲ ಸ್ವೀಕರಿಸಿ ಕಷ್ಟವೋ ಸುಖವೋ ನ್ಯಾಯವೋ ಅನ್ಯಾಯವೋ ಲಾಭವೋ ನಷ್ಟವೋ ಹೀಗೆ ಬಂದದ್ದನ್ನೆಲ್ಲ ಸ್ವೀಕರಿಸುತ್ತಾ ಸಾಗುವಂಥ ಮಾರ್ಗ ಇದೆಯಲ್ಲ ಅದು ಶ್ರೇಯೋ ಮಾರ್ಗ. ಆ ಥರ ಜೀವನವನ್ನು ನಾವು ನಡೆಸಿದ್ದೇ ಆದಲ್ಲಿ ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ಮತ್ತೆ ಪುನರ್ಜನ್ಮವಿಲ್ಲ ಅಂತನ್ನೋದನ್ನು ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಹೀಗೆ ಜೀವನದಲ್ಲಿ ಒಂದು ಮಾರ್ಗವನ್ನು ಅವಲಂಬಿಸಿ ಹಾಗೆ ಜೀವಿಸುತ್ತಿರುವವನಿಗೆ ಸಾಯುಜ್ಯವನ್ನು ಹೊಂದಿದ ಮೇಲೆ ಮರಣ ಹೊಂದಿದ ಮೇಲೆ ಯಾವ ಗತಿ ಲಭಿಸುತ್ತದೆ ಎಂಬುದರ ಬಗ್ಗೆ ಪರಮಾತ್ಮ ಇದೀಗ ವಿವರಿಸಲು ಆರಂಭಿಸ್ತಾ ಇದ್ದಾನೆ. ಒಂದನೆಯದು ಹೋಗಿ ಹಿಂದೆ ಬರುವ ಮಾರ್ಗ, ಎರಡನೆಯದು ಪುನರಾವೃತ್ತಿ ರಹಿತವಾದ ಒಂದು ಮಾರ್ಗ. ಅಂದರೆ ಮೊದಲನೆಯ ಮಾರ್ಗದಲ್ಲಿ ನಾವು ಹೋದರೆ ಮುಂದೆ ಹೋಗಿ ಮತ್ತೊಂದು ಯೂಟರ್ನ್ ತಗೊಂಡು ಮತ್ತೆ ವಾಪಸ್ ಅದೇ ಮಾರ್ಗದಲ್ಲಿ ಹಿಂದೆ ಬರುವಂಥದ್ದು. ಅದೇ ಎರಡನೆಯ ಮಾರ್ಗ ಇದೆಯಲ್ಲ ಅದು ಪುನರಾವೃತ್ತಿಯ ರಹಿತವಾದ ಮಾರ್ಗ. ಅಂದರೆ ನೇರ ಹೋಗಿ ಹೋಗಿ ಹೋಗಿ ಒಂದು ಇನ್ಫೈನೈಟ್ ಅಥವಾ ಅಸಂಖ್ಯಾತದ ಒಂದು ಅವ್ಯಕ್ತ ಭಾವಕ್ಕೆ ತನ್ನನ್ನು ತಾನು ಒಗ್ಗಿಸ್ಕೊಳ್ಬಿಡೋದು ಅಥವಾ ಒಂದು ಅವ್ಯಕ್ತ ಭಾವಕ್ಕೆ ತಾನು ಒಂದಾಗಿ ಬಿಡುವಂಥದ್ದು ಅದು ಪುನರಾವೃತ್ತಿ ಮತ್ತೆ ವಾಪಸ್ ಬರದಂತಹ ಒಂದು ಮಾರ್ಗ. ಹಾಗಾಗಿ ಯಾವ ಕಾಲದಲ್ಲಿ ಸತ್ತವರು ಯಾವ ಗತಿಯನ್ನು ಪಡೆಯುತ್ತಾರೆ ಎಂಬುದನ್ನು ಕೇಳು ಎಂದು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಕಾಲ ಎಂಬ ಶಬ್ದಕ್ಕೆ ಬಹಳವಾದ ಮಹತ್ವವನ್ನು ಕೊಟ್ಟಿದ್ದಾನೆ. ಈ ಕಾಲ ಎಂಬ ಶಬ್ದದಿಂದ ಸಾಯುವ ಸಮಯ ಮತ್ತು ಸತ್ತ ಮೇಲೆ ಹೋಗುವ ದಾರಿ ಎರಡನ್ನೂ ಕೂಡ ಇಲ್ಲಿ ನಿರ್ದೇಶಿಸಲಾಗಿದೆ. ನಾವು ಯಾವ ಸಮಯದಲ್ಲಿ ಸಾಯುಜ್ಯವನ್ನು ಹೊಂದಿದರೆ ಏನಾಗುತ್ತೆ ಮತ್ತು ಯಾವ ಸಮಯದಲ್ಲಿ ನಾವು ಸತ್ತರೆ ಅಥವಾ ಮರಣವನ್ನು ಹೊಂದಿದರೆ ಯಾವ ದಾರಿಯನ್ನು ಹಿಡಿತೇವೆ, ಯಾವ ದಾರಿಯಲ್ಲಿ ಸಾಗುತ್ತೇವೆ ಎಂಬುವಂತಹ ಅಂಶವೇ ಇಲ್ಲಿ ಇರುವಂಥದ್ದು. ಮುಂದೆ ಭಗವಂತ ಅದನ್ನು ತಿಳಿಸ್ತಾ ಹೋಗ್ತಾನೆ. ಆದರೆ ಅದನ್ನು ಕೇಳು ಅರ್ಜುನ, ನಾನಿವಾಗ ಅದನ್ನು ಹೇಳ್ತೀನಿ, ನೀನು ಅದನ್ನು ಕೇಳು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳುವ ಮೂಲಕ ನಮ್ಮೆಲ್ಲರಿಗೂ ಕೇಳಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ಪುನರಾವೃತ್ತಿ ರಹಿತವಾದ ದಾರಿಯನ್ನು ವಿವರಿಸುತ್ತಾ ಆ ದಾರಿಯಲ್ಲಿ ಹೋಗುವ ಸಾಧಕರು ಯಾವ ಕಾಲದಲ್ಲಿ ಮರಣವನ್ನು ಹೊಂದುತ್ತಾರೆ ಎಂಬುದನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಇಟ್ಟಿಗೆಯ ಸೇರಿಸದೆ ಗೋಡೆ ಕಟ್ಟುವೆ ಎಂತು, ಇಟ್ಟಿಗೆಯ ಸೇರಿಸದೆ ಗೋಡೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ. ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಗುಟ್ಕಾ ನಿಷೇಧ, ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ. ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ. ಆಹಾರ

0: ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. 2110 ಕೋಟಿ ರೂಪಾಯಿ ಹಗರಣ, ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮೈದಾನದ ಹೊರಗೆ ಮತ್ತು ಒಳಗೆ 110 CC ಕ್ಯಾಮೆರಾ ಅಳವಡಿಸಲಾಗಿದೆ. 1100 ಪೊಲೀಸ್ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸುಗಮ ಸಂಚಾರ ನಿರ್ವಹಣೆಗಾಗಿ 1583 ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮಾಣಿಕ್ ಶಾ ಪರೇಡ್ ಮೈದಾನಕ್ಕೆ ಸಿಗರೆಟ್, ಬೆಂಕಿ ಪೊಟ್ಟಣ, ಚೂಪಾದ ವಸ್ತು, ಚಾಕು ಮತ್ತು ಬ್ಲೇಡ್, ಸ್ಫೋಟಕ ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ ನಡೆಯಲಿದ್ದು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಸಾರ್ವಜನಿಕರಿಗಾಗಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 3000 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧವನ್ನು ಹಿಂತೆಗೆದುಕೊಳ್ಳಲಿದೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಉಂಟಾಗಲಿದೆ ಎಂದು ಶಾಸಕರು ಪಕ್ಷಾತೀತವಾಗಿ ಕಳವಳ ವ್ಯಕ್ತಪಡಿಸಿದ ಬಳಿಕ ಸರ್ಕಾರ ನಿಷೇಧವನ್ನ ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಗುಟ್ಕಾ ನಿಷೇಧಿಸುವ ಆದೇಶವನ್ನ ಹಿಂತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆಗೆ ಬಂದಿದ್ದು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ವಿರುದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಉತ್ತಮ ಯೋಜನೆಯಾಗಿದೆ ಎಂದು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೆಲವು ಒತ್ತಡಗಳಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸಲೀಂ ಅಹಮದ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ, ಜೀವನದಲ್ಲಿ ಯಶಸ್ಸು ಸಿಗಬೇಕಾದರೆ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ ಇರಬೇಕು ಎಂದು ತಿಳಿಸಿದ್ದಾರೆ. ರಾಜಕಾರಣ ಹೊರಗಿಟ್ಟು ರಾಜ್ಯದ ಯಶಸ್ಸಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸೋಣ ಎಂದು ಕರೆ ನೀಡಿದ್ದಾರೆ. ನೂತನ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಈ ಹಂತದವರೆಗೆ ಬರಲು ಅವಕಾಶ ಕಲ್ಪಿಸಿದ ಕಾಂಗ್ರೆಸ್ ಪಕ್ಷ ಹಾಗೂ ಹಿರಿಯ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಇದು ಪಕ್ಷದ ಸ್ಥಾನವಲ್ಲ, ಸದನದ ಸ್ಥಾನ ಎಂದು ಅಭಿಪ್ರಾಯಪಟ್ಟ ಅವರು, ಇಲ್ಲಿ ಎಲ್ಲರೂ ಸಮಾನರು ಎಂದು ಹೇಳಿದ್ದಾರೆ. ಬಳಿಕ ವಿಧಾನ ಪರಿಷತ್ನ ಕಲಾಪವನ್ನು ಸೋಮವಾರ 11 ಗಂಟೆಗೆ ಸಭಾಪತಿ ಸಲೀಂ ಅಹಮದ್ ಮುಂದೂಡಿದರು. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2,65,00,000 ಕಾರ್ಡ್ಗಳು ಇ ಕೆವೈಸಿ ಆಗಬೇಕಾಗಿದೆ ಎಂದು ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಒಳಗೆ ಇ ಕೆವೈಸಿ ಮಾಡಲು ನಿರ್ಧರಿಸಿದ್ದು ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂದಿರಾ ಕಿಟ್ ನೀಡಲು ತಾಂತ್ರಿಕ ತೊಂದರೆ ಉಂಟಾಗಿದೆ ಎಂದು ತಿಳಿಸಿದ ಸಚಿವರು, ಅಂತಿಮ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಪರಿಸರದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ವಾಹನಗಳ ಆಫ್ ರೋಡ್ ಸಾಹಸ ಯಾತ್ರೆ ರ್ಯಾಲಿ ಆಯೋಜನೆ ಮಾಡಿದೆ. ಇಂತಹ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ನೀಡದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಪತ್ರ ಬರೆದ ಮೂಲಕ ಸೂಚನೆ ನೀಡಿರುವ ಅವರು, ಕಾರ್ಯಕ್ರಮ ನಡೆಸಿದ್ದಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜೀಪ್ಗಳ ಸಂಚಾರದಿಂದ ಕುದುರೆಮುಖದ ಪರಿಸರಕ್ಕೆ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಹಾನಿಯುಂಟಾಗಲಿದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯದ ಜೊತೆಗೆ ಸಣ್ಣ ಜಲ ಹಳ್ಳದಂತಹ ನೀರಿನ ಮೂಲಗಳು ಕಲುಷಿತಗೊಳ್ಳುತ್ತವೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮ ನಡೆಸಿದ್ದಲ್ಲಿ ಆಯೋಜಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 ನಿಮಿಷದಿಂದ 11:30 ನಿಮಿಷದವರೆಗೆ ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2110 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಶಿವಂ ಅಸೋಸಿಯೇಟ್ನ ಶಿವಾನಂದ್ ಸಿದ್ದಪ್ಪ ನೀಲಣ್ಣವರ್ ಅವರನ್ನು ಬಂಧಿಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಮಂಗಳೂರು ವಲಯ ಇಡಿ ಅಧಿಕಾರಿಗಳು ಬಂಧಿಸಿದ್ದು ವಿಶೇಷ ನ್ಯಾಯಾಲಯ ಆರೋಪಿಯನ್ನು 24ರವರೆಗೆ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ.

0: ಶಿವಾನಂದ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ ರಾಜ್ಯದಲ್ಲಿಯೂ ಹೂಡಿಕೆ ಸಂಗ್ರಹ ಮಾಡಿದ್ದಾನೆ. ಪೊಂಜಿ ಶೈಲಿ ಸ್ಕೀಂ ಮೂಲಕ 2,110 ಕೋಟಿ ರೂಪಾಯಿ ಅಕ್ರಮವಾಗಿ ಸಂಗ್ರಹಿಸಿದ್ದಾನೆ. ಆದರೆ ಒಂದು ಭಾಗದಷ್ಟು ಹಣ ಮಾತ್ರ ಮರುಪಾವತಿ ಮಾಡಲಾಗಿದೆ. ದುರುಪಯೋಗ ಪಡಿಸಿಕೊಂಡ ಹಣವನ್ನು ಪಿಎಂಎಲ್ಎ ಅಡಿಯಲ್ಲಿ ಅಪರಾಧದ ಆದಾಯ ಎಂದು ಗುರುತಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ August 9-17 ದೇಶದಾದ್ಯಂತ ಹರ್ಗ ತಿರಂಗ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮದಲ್ಲಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆಯ ಕೋಶದ ವತಿಯಿಂದ ಮಲ್ಲಸಮುದ್ರ ಗ್ರಾಮದಲ್ಲಿ ಹರ್ಗರ್ ತಿರಂಗ ಅಭಿಯಾನ ಜರುಗಿತು. ತುಮಕೂರಿನಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಮತ್ತು ಸ್ಕೌಟ್ ವಿದ್ಯಾರ್ಥಿಗಳು ಸೇರಿದಂತೆ 100+ ಉತ್ಸಾಹದಿಂದ ಭಾಗಿಯಾದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ನಾಗರಿಕರು 100 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದ ರಾಧಾಕೃಷ್ಣ ದೊಡ್ಡಮನಿ ನವದೆಹಲಿಯಲ್ಲಿ ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಮಹಾನಿರ್ದೇಶಕ ಯದುಬೀರ್ ಸಿಂಗ್ ರಾವತ್ ಮತ್ತು ಹೆಚ್ಚುವರಿ ಮಹಾನಿರ್ದೇಶಕ ಜಾನ್ವಿಜ್ ಶರ್ಮಾ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ಬೌದ್ಧ ತಾಣವಾದ ಸನ್ನತಿ ಹಾಗೂ ಪ್ರಸಿದ್ಧ ಗುಲ್ಬರ್ಗಾ ಕೋಟೆಯ ಸಂರಕ್ಷಣೆ, ಜೀರ್ಣೋದ್ಧಾರ ಮತ್ತು ಸಮಗ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಈ ಭಾಗದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಪಾರಂಪರಿಕ ತಾಣಗಳನ್ನು ಕಾಲಮಿತಿಯಲ್ಲಿ ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಸಂರಕ್ಷಣೆ ದೃಷ್ಟಿಯಿಂದ ಪ್ರತಿಪಾದಿಸಿದ್ದಾರೆ. ಸಂಸದರ ಮನವಿಗೆ ಧನಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಕೊಯ್ಲಿನ ನಂತರದ ನಷ್ಟ ತಡೆಯುವುದು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಹಾಗೂ ಎಪಿಇಡಿಎ ಯೋಜನೆಗಳ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಆಹಾರ ಸಂರಕ್ಷಣಾ ಹಾಗೂ ಸಂಸ್ಕರಣಾ ಘಟಕಕ್ಕೆ ಹಣಕಾಸಿನ ನೆರವು ಮಂಜೂರಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ್ದ ಪ್ರಶ್ನೆಗೆ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ಲಿಖಿತ ಉತ್ತರ ನೀಡಿದ್ದಾರೆ. ಎಪಿಇಡಿಎ ಯೋಜನೆಯಡಿ ಆರ್ಥಿಕ ನೆರವು ಕೋರಿ ಕರ್ನಾಟಕದಿಂದ ಸಲ್ಲಿಕೆಯಾಗಿದ್ದಂತಹ 11 ಅರ್ಜಿಗಳಲ್ಲಿ 6 ಯೋಜನೆಗಳಿಗೆ ಮಂಜೂರಾತಿ ದೊರೆತಿದ್ದು ಅದರಲ್ಲಿ ದಾವಣಗೆರೆಯ ಸಂಸ್ಥೆಯೂ ಸೇರಿದೆ ಎಂದು ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದ ಮುಂಭಾಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭೂಮಿ ಪೂಜೆ ನೆರವೇರಿಸಿದರು. ಹಾವೇರಿ ಜಿಲ್ಲೆಯಲ್ಲಿ 2026 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರ ಆಹಾರ ಧಾನ್ಯವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ, ಹಿರಿಯರಿಗೆ ಯಾವುದೇ ರೀತಿಯ ಲೋಪದೋಷ ಕಂಡುಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಕೃಷ್ಣ ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಚ್ಛ ಸ್ವಾತಂತ್ರ್ಯೋತ್ಸವ ಘೋಷ ವಾಕ್ಯದೊಂದಿಗೆ ಮಂಡ್ಯ ನಗರಸಭೆ ವತಿಯಿಂದ ಸ್ವಚ್ಛತಾ ಡ್ರೈವ್ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಆಯುಕ್ತರಾದಂತಹ ಯುಪಿ ಪಂಪಶ್ರೀ ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ನಾಳೆಯಿಂದ September 15 ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನ ಜರುಗಲಿದೆ ಎಂದು ಗದಗ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ, ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ, ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ, ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ, ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ, ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ, 2,110 ಕೋಟಿ ರೂಪಾಯಿ ಹಗರಣ, ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯ ದಂಗಳ. ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮುದಾಯದ ಬೆಂಬಲ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಟಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
1: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
0: ಮಾನಸಿಕ,
1: ದೈಹಿಕ,
0: ಸಾಮಾಜಿಕ ಸುಸ್ಥಿತಿ,
1: ಮಹಿಳೆಯರು,
0: ಮಕ್ಕಳು,
1: ಹಿರಿಯರು,
0: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
1: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಮೇಡಮ್, ನಾವು ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಒಂದು ಸ್ತನ್ಯಪಾನ ಸಪ್ತಾಹ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವು ಆ ಒಂದು ಮುಂದುವರಿದ ಭಾಗವಾಗಿ ಸ್ತನ್ಯಪಾನ ಮಾಡುವ ತಾಯಿ ಆರೋಗ್ಯ, ಪೌಷ್ಟಿಕ ಆಹಾರ ಮತ್ತು ಕುಟುಂಬದ ಮತ್ತು ಸಮಾಜದ ಬೆಂಬಲ ಕುರಿತು ಇವತ್ತು ಮಾತನಾಡ್ತಿದ್ದೀವಿ. ಮೊದಲನೇದಾಗಿ ಮೇಡಮ್, ಈ ಒಂದು ಸ್ತನ್ಯಪಾನ ಮಾಡುವ ತಾಯಿಯು ಪ್ರತಿದಿನ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ಮೇಡಮ್?
1: ಈಗ ಅಂದರೆ ಸ್ತನ್ಯಪಾನ ಮಾಡುವ ತಾಯಂದಿರು ಆಹಾರದಲ್ಲಿ ಏನಂತಂದರೆ, ಯಾಕಂದರೆ ಅವರು ಏನು ಆಹಾರ ತಿಂತಾರೋ ಅದು ಮಗುವಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಯಾಕಂದರೆ ನಾವು ಮೊದಲು 6 ತಿಂಗಳಲ್ಲಿ ಮಗುವಿಗೆ ತಾಯಿ ಹಾಲಷ್ಟೇ ಕುಡಿ ಅಂತ ಹೇಳ್ತೀವಿ. ತಾಯಿ ಹಾಲು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ತಾಯಿ ಏನೇನೆಲ್ಲ ಪೌಷ್ಟಿಕ ಆಹಾರ ತಿಂತಾರೆ ಅದು ಮಗುವಿನ ಬೆಳವಣಿಗೆಗೆ ಕೂಡ ಇಂಪಾರ್ಟೆಂಟ್. ಮತ್ತು ತಾಯಿಗೆ ಯೂಶಲಿ ಏನಂತ ಹೇಳಿದ್ರೆ ಪ್ರೆಗ್ನೆನ್ಸಿ ನಂತರ ಅಂದರೆ ಬಾಣಂತಿ ಟೈಮಲ್ಲೂ ಕೂಡ ಕೆಲವೊಂದು ಪೌಷ್ಟಿಕಾಂಶದ ಕೊರತೆಗಳು ಇರುತ್ತೆ. ಸೊ ಅವ್ರಿಗೆ ಕೂಡ ಅದು ಹೆಲ್ಪ್ ಆಗುತ್ತೆ, ಅಂದರೆ ಅವ್ರ ಆರೋಗ್ಯ ಕೂಡ ಚೆನ್ನಾಗಿ ಅಂದರೆ ಇರೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ನಾವೇನು ಹೇಳಿದ್ರೆ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ, ಅಂದರೆ ಸಮತೋಲನವಾದ ಆಹಾರ ತಿನ್ನಬೇಕು ಅಂತ. ಹಂಗಂದ್ರೆ ಏನು ಅಂದರೆ, ಇಷ್ಟು ಅಂಶದ್ದು ಕಾರ್ಬೋಹೈಡ್ರೇಟ್ಸ್ ಅಂತ ಅಂದರೆ ಎನರ್ಜಿ ಕೊಡುವಂಥದ್ದು, ಅಂದರೆ ಶಕ್ತಿ ಕೊಡುವಂಥದ್ದು. ಇನ್ನಿಷ್ಟು ಅಂಶದಲ್ಲಿ ಪ್ರೋಟೀನ್ ಅಂತ ಹೇಳ್ತೀವಿ. ಇನ್ನ ಇಷ್ಟು ಭಾಗ ಫ್ಯಾಟ್ ಅಥವಾ ಮಿನರಲ್ಸ್, ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ. ಸೊ ಅದೇ ಹೇಗೆ ಅಂತ ಹೇಳಿದ್ರೆ, ಅವ್ರದ್ದು ತಿನ್ನೋದ್ರಲ್ಲಿ ಒಂದು ಪ್ಲೇಟ್ ಅಂತ ತಗೊಂಡ್ರೆ ಅದರಲ್ಲಿ ನಾವು 1/2 ಭಾಗ ಅಂತ ಡಿವೈಡ್ ಮಾಡ್ತೀವಿ. ಮತ್ತೆ ಅದನ್ನ 1/2 ಭಾಗ ಅಂದ್ರೆ ಕಾಲ್ ಭಾಗ ಇರುತ್ತೆ. ಸೊ ಕಾಲ್ ಭಾಗದಲ್ಲಿ ಅವರು ಈಗ ಅನ್ನ ತಿಂತಾರೆ ಅಂದ್ರೆ ರೈಸ್, ಅದರಲ್ಲಿ ಅವ್ರಿಗೆ ಎನರ್ಜಿ ಸಿಗುತ್ತೆ. ಇನ್ನ ಕಾಲ್ ಭಾಗದಲ್ಲಿ ಪ್ರೋಟೀನ್ ಅಂಶ. ಪ್ರೋಟೀನ್ ಅಂತ ಅಂದ್ರೆ ಏನು, ಕಾಳುಗಳು, ಹಾಲು, ಮೊಟ್ಟೆ. ಈಗ ಮಾಂಸ ತಿನ್ನುವಂಥವ್ರು ಮೀನು ಅಥವಾ ಬೇರೆ ರೀತಿ ಏನಾದ್ರೂ ಮಾಂಸ, ಚಿಕನ್ ಅಂತದ್ದು, ಅದ್ರ ಜೊತೆಯಲ್ಲಿ ಈಗ ಪನ್ನೀರು ಅಂತದೆಲ್ಲ ಪ್ರೋಟೀನ್ ಅಂಶ ಇರುತ್ತೆ ಅದರಲ್ಲಿ. ಇನ್ನ ಕಾಲ್ ಭಾಗದಲ್ಲಿ ಎಲ್ಲ ಮೊಳಕೆ ಕಾಳುಗಳು ಅಂತದ್ದು, ಅದು ಕೂಡ ಪ್ರೋಟೀನ್ಗೆ ಸೇರುತ್ತೆ. ಇನ್ನ ಕಾಲ್ ಭಾಗದಲ್ಲಿ ಸೊಪ್ಪು, ಎಲ್ಲಾ ರೀತಿಯ ಹಸಿರು ಸೊಪ್ಪುಗಳು, ತರಕಾರಿಗಳು ಎಲ್ಲವನ್ನ ಸೇವಿಸಬೇಕು. ಮತ್ತೆ ಇನ್ನು ಕಾಲ್ ಭಾಗದಲ್ಲಿ ಅಂತ ಹೇಳಿದ್ರೆ ಬೇರೆ ಏನಾದ್ರು ಅವ್ರದ್ದು ಸಿಹಿ ಪದಾರ್ಥ ಏನಾದರೂ ಸ್ವಲ್ಪ ತಿನ್ನುವಂಥದ್ದು. ಇದ್ರ ಜೊತೆಗೆ ನೀರು, ದ್ರವ್ಯ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ತಿಂತಾರೆ, ತಿಂದಿದ್ದು ಆಹಾರ ಜೀರ್ಣ ಆಗಬೇಕಲ್ಲ. ಜೀರ್ಣ ಆಗಬೇಕು ಅಂತಂದರೆ ದೇಹಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಈಗ ಬಾಣಂತಿಯರಲ್ಲೆಲ್ಲ ಮನೆಯಲ್ಲಿ ಏನಿದೆ ಅಂತಂದರೆ ನೀರು ಕೊಡಲ್ಲ ಅವ್ರಿಗೆ. ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ಮೇಡಮ್ ನೀರು ಕೊಡೋದಿಲ್ಲ ನಮಗೆ, ಬರೀ 1 ಗ್ಲಾಸ್ ಊಟ ಆದಮೇಲೆ ನೀರು ಕೊಡ್ತಾರೆ ಅಷ್ಟೇ. ಅದು ಆ ಥರ ಮಾಡಬಾರ್ದು. ಈಗ ನೀರು ಎಷ್ಟು ಚೆನ್ನಾಗಿ ಕುಡಿತಿರೋ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ. ನೀರು ಮತ್ತು ಬಾಣಂತಿಯ ಟೈಮಲ್ಲಿ ರಕ್ತನಾಳದಲ್ಲಿ ಹೆಪ್ಪು ಕಟ್ಟುವಂಥ ಸಮಸ್ಯೆ ಇರುತ್ತೆ. ಈಗ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ದೇಹದಲ್ಲಿ ಕೆಲವು ಬದಲಾವಣೆಗಳಾಗಿರುತ್ತೆ. ಆ ಬದಲಾವಣೆಗಳಿಂದ ಈ ರಕ್ತ ಹೆಪ್ಪು ಕಟ್ಟುವಂಥ ಸಮಸ್ಯೆ ಪ್ರೆಗ್ನೆಂಟ್ ಅಂದರೆ ಈ ಪ್ರೆಗ್ನೆಂಟ್ ಹೆಂಗಸರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದು ಬಾಣಂತಿಗೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಇಂಥ ಸಮಸ್ಯೆಗಳೆಲ್ಲ ಹೆಂಗೆ ಬಗೆಹರಿಸೋದಂದ್ರೆ, ಸಣ್ಣ ಪುಟ್ಟ ದೇಹದ ವ್ಯಾಯಾಮಗಳು ಮಾಡಬೇಕು. ಮತ್ತೆ ಇವಾಗ ಬಾಣಂತಿ ಅಂದರೆ ರೆಸ್ಟ್ ಅಂತ ಅಷ್ಟೇ, ಮನೇಲಿ ಮಲ್ಕೋಬೇಕು, ಎದ್ದೇಳ್ಬೇಕು ಅಷ್ಟೇ. ಆ ಥರ ಇಲ್ಲ, ನಾವು ಯಾವ ತಾಯಂದಿರಿಗೂ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳಲ್ಲ. ಅವ್ರು ಎದ್ದು ದಿನ ಚಟುವಟಿಕೆಗಳು ಏನಿದೆ ಅದು ಮಾಡುವಂಥದ್ದು. ಈಗ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ವಿದಿನ್ 1 ವೀಕೇನೆ ಸಣ್ಣ ಪುಟ್ಟ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಸಿಸೇರಿಯನ್ ಆಗಿರೋರಿಗೆ ಏನು ಅಂತ ಹೇಳಿದ್ರೆ, ಇನ್ನೊಂದು ವಾರ ಎಕ್ಸ್ಟ್ರಾ ರೆಸ್ಟ್ ತಗೊಂಡು ಒಂದು ಅಟ್ಲೀಸ್ಟ್ ಇನ್ನೊಂದು ವಾರ ಅಂದ್ರೆ ಅವ್ರ ಪ್ರಕಾರ ಅದು 1 ತಿಂಗಳಾಗುತ್ತೆ. 1 ತಿಂಗಳಾದ್ಮೇಲಿಂದ ದೇಹದ ಚಟುವಟಿಕೆಗಳೆಲ್ಲ ಸ್ಟಾರ್ಟ್ ಮಾಡಿ, ಮತ್ತೆ ನೀರಿನ ಜೊತೆಗೆ ಮಜ್ಜಿಗೆ, ಮೊಸರು, ಮತ್ತೆ ಎಳ್ನೀರು, ಎಲ್ಲಾ ತರ ಜ್ಯೂಸ್ಗಳು. ಯೂಶಲಿ ಜ್ಯೂಸ್ಗಿಂತ ನಾವು ಹಣ್ಣೆ ತಿನ್ನಿ ಅಂತ ಹೇಳ್ತೀವಿ. ಹಣ್ಣಿನಲ್ಲಿ ಸಿಗುವಂತ ಇದು ಸಾರಾಂಶ ಜ್ಯೂಸ್ ಅಲ್ಲಿ ಸಿಗೋದಿಲ್ಲ. ಹಂಗಾಗಿ ಎಲ್ಲಾ ತರದ ಹಣ್ಣುಗಳು, ಕಿತ್ಲೆ ಹಣ್ಣು ಇರ್ಬೋದು, ಸೀಬಿಕಾಯಿ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಸೇಬ್ ಇರ್ಬೋದು, ಯಾವುದು ಹಣ್ಣನ್ನ ಇಂಥದ್ದು ತಿನ್ಬಾರ್ದು ಅಂತ ಇಲ್ಲ. ಅವ್ರ ದೇಹಕ್ಕೆ ಮುಂಚೆಯಿಂದ ಏನು ಉಗ್ಗಿರಲ್ವೋ ಅದನ್ನ ಬಿಟ್ಟು ಇನ್ನ ಎಲ್ಲಾ ತರದ ಅವರು ಇದನ್ನ ತಿನ್ಬೋದು, ಊಟನ ತಿನ್ಬೋದು. ಮತ್ತೆ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಿ, ಈಗ ಬಾದಾಮಿ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಖರ್ಜುರ, ಅವನ್ನೆಲ್ಲ ಸಣ್ಣ ಪ್ರಮಾಣದಲ್ಲಿ ಒಂದೆರಡೆರಡು ಅದೆಲ್ಲ ನೆನೆಸಿ, ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ತಿನ್ನುವಂಥದ್ದು. ಇದರಲ್ಲೆಲ್ಲ ಸಣ್ಣ ಪುಟ್ಟ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸಿಗುತ್ತೆ ಅವರಿಗೆ. ಮತ್ತೆ ಕ್ಯಾಲ್ಸಿಯಂ ಕೊರತೆ ಇರುತ್ತೆ, ಐರನ್ದು ಕೊರತೆ ಇರುತ್ತೆ. ಸೊ

0: ಇದಕ್ಕೆಲ್ಲ ಕ್ಯಾಲ್ಸಿಯಂಗೆ ಅಂದ್ರೆ ಹಾಲು ಕುಡಿಬೇಕು, ಮೊಟ್ಟೆ ತಿನ್ಬೇಕು, ಮತ್ತೆ ಎಲ್ಲಾ ತರ ಸೊಪ್ಪುಗಳು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಈ ಎಲ್ಲಾನೂ ತಿನ್ಬಹುದು. ಈಗ ಏನಂತ ಹೇಳಿದ್ರೆ ಬೇರೆ ಕಡೆ ಹಳ್ಳಿ ಪ್ರದೇಶಗಳಿರ್ಬೋದು ಅಥವಾ ಎಜುಕೇಟೆಡ್ ಇರ್ತಾರೆ, ಅವ್ರ ಮನೆಯಲ್ಲೂ ಸಹ ಕೊಡೋದೇನು ಅಂದ್ರೆ ಮೇಡಮ್ ಸಾಂಬಾರ್ ಕೊಡ್ತಾರೆ, ರೈಸ್ ಕೊಡ್ತಾರೆ ಅಷ್ಟೇ. ಪಲ್ಯ ತರಕಾರಿ ಇಲ್ಲ ಮೇಡಮ್, ಏನೋ ಒಂದು ಪಲ್ಯ ಕೊಡ್ತಾರೆ ಅದಷ್ಟೇ, ಹೀರೆಕಾಯಿ ಒಂದು ಕೊಡ್ತಾರೆ ಅಂತ ಹೇಳ್ತಾರೆ ಪೇಷಂಟ್ಸ್, ಇದು ಬಿಟ್ಟರೆ ಬೇರೆ ಇನ್ನೇನು ಕೊಡಲ್ಲ ಅಂತ. ಸೊ ನಾವು ಹೇಳುವಂಥದ್ದು ಆ ಥರ ಏನೂ ಇಲ್ಲ, ಕಟ್ಟ ಮಾಡಿ ಅನ್ನೋದಿಂಥದ್ದು ಏನೂ ಇಲ್ಲ, ಎಲ್ಲ ಥರ ಆಹಾರಗಳನ್ನು ಸೇವನೆ ಮಾಡ್ಬೋದು. ಆದಷ್ಟು ಸ್ವೀಟಿನ ಪದಾರ್ಥಗಳು, ಮಸಾಲೆ ಪದಾರ್ಥಗಳು, ಕರೆದಿರೋ ಅಂಥ ಪದಾರ್ಥಗಳು, ತುಂಬ ತುಪ್ಪ, ತುಂಬಾ ಬೆಣ್ಣೆ ಹಾಕಿರೋದು ಅಥವಾ ತುಂಬಾ ಎಣ್ಣೆ ಹಾಕಿರುವಂತ ಪದಾರ್ಥಗಳು, ಅಂತವುಗಳನ್ನ ಆದಷ್ಟು ಕಡಿಮೆ ಸೇವನೆ ಮಾಡಬೇಕು. ಮತ್ತೆ ಹೊರಗಡೆಯಲ್ಲಿ ಸಿಗುವಂತ ಪದಾರ್ಥಗಳು, ಬೇಕರಿಯಲ್ಲಿ ಸಿಗುವಂತವು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಈ ಪೆಪ್ಸಿ, ಮ್ಯಾಂಗೋ, ಅದು ಮ್ಯಾಂಗೋ ಜ್ಯೂಸ್ ಅಂತ ಸಿಗುತ್ತೆ ಆ ಟೆಟ್ರಾ ಪ್ಯಾಕೆಟ್ ಅಲ್ಲಿ, ಅಂತವನ್ನೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲಿ ಶುದ್ಧವಾಗಿ ಮಾಡುವಂತ ಊಟ ಎಲ್ಲ ಸಹ ಸೇವನೆ ಮಾಡಬಹುದು.
1: ಬಹಳ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸ್ತೀರಿ ಮೇಡಮ್. ಇದರ ಜೊತೆಗೆ ಈಗ ತಾಯಿಯ ಆಹಾರವು ಈ ಒಂದು ಮಗುವಿನ ಬೆಳವಣಿಗೆ ಇರ್ಬೋದು ಮತ್ತು ತಾಯಿಯ ಹಾಲಿನ ಒಂದು ಗುಣಮಟ್ಟವನ್ನು ಹೇಗೆ ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪರಿಣಾಮವನ್ನು ಬೀರುತ್ತೆ ಮೇಡಮ್?
0: ತಾಯಿ ಈಗ ಆಹಾರ ಅವರು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅಂತಂದ್ರೆ ದೇಹದಲ್ಲಿ ಎಲ್ಲಾ ಚಟುವಟಿಕೆಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಹಂಗಾಗಿ ಅವ್ರಿಗೆ ಹಾಲಿನ ಉತ್ಪಾದನೆ ಕೂಡ ಚೆನ್ನಾಗಿ ಆಗುತ್ತೆ. ಸೊ ಹಾಲು ಉತ್ಪಾದನೆ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿದ್ರೆ ಮಗುಗೆ ಕೂಡ ಹಾಲು ಚೆನ್ನಾಗಿ ಸಿಗುತ್ತೆ. ಸೊ ಮಗುಲ್ಲಿ ಕೂಡ ಏನು ಕೊರತೆ ಇರಲ್ಲ. ಸೊ ಈಗ ತಾಯಿಯಲ್ಲಿ ಏನೆಲ್ಲ ಈಗ ಮಗುವಲ್ಲಿ ಕೂಡ ಸಣ್ಣ ಪುಟ್ಟ ಪೌಷ್ಟಿಕಾಂಶ ಕೊರತೆಗಳಿರುತ್ತೆ, ಯಾಕಂದ್ರೆ ಮಗು ಹುಟ್ಟಿದ ತಕ್ಷಣ ದೇಹದಲ್ಲಿ ಎಲ್ಲಾ ಅಂಗಾಂಗಗಳನ್ನು ದೊಡ್ಡವರಲ್ಲಿ ಹೆಂಗೆ ವರ್ಕ್ ಮಾಡ್ತಿರುತ್ತೋ ಆ ತರ ಅದರಲ್ಲಿ ವರ್ಕ್ ಮಾಡ್ತಿರಲ್ಲ. ಸೊ ಹಂಗಾಗಿ ಸಣ್ಣ ಪುಟ್ಟ ಎಲ್ಲ ಏನು ಅದಕ್ಕೆ ಬೇಕಾಗಿರುತ್ತೋ ಪೌಷ್ಟಿಕಾಂಶತೆ ಅದು ತಾಯಿಯಿಂದನೇ ಸಿಗುವಂಥದ್ದು. ಸೊ ತಾಯಿ ಏನೆಲ್ಲ ಚೆನ್ನಾಗಿ ಆಹಾರ ತಿಂತಾರೆ ಅದು ಮಗುವಿನ ಬುದ್ಧಿ ಬೆಳವಣಿಗೆಗಾಗಿ ಅಥವಾ ದೈಹಿಕ ಬೆಳವಣಿಗೆ ಅಥವಾ ನರಗಳು ಬೆಳವಣಿಗೆ ಆಗೋದಿಕ್ಕೆ ಅಥವಾ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಮಗುವಲ್ಲಿ ಉತ್ಪಾದನೆ ಆಗೋದಿಕ್ಕೆ ಮತ್ತೆ ಇದೆಲ್ಲ ಚೆನ್ನಾಗಿ ಮಗುವಲ್ಲಿ ಯಾವಾಗ ಇವೆಲ್ಲ ಹಂಗ ಚೆನ್ನಾಗಿರುತ್ತೋ ಅವಾಗ ಸಣ್ಣ ಸಣ್ಣ ಸೋಂಕುಗಳು ಬರುವಂಥದ್ದು ಇವನ್ನೆಲ್ಲವೂ ತಡೆಗಟ್ಟುತ್ತೆ. ಸೊ ಇದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ತಾಯಿಗೂ ಕೂಡ ಇವೆಲ್ಲ ತುಂಬಾ ಉಪಯುಕ್ತವಾಗಿರುತ್ತೆ, ಯಾಕಂದ್ರೆ ತಾಯಿಯಲ್ಲಿ ಆಗ್ಲೇ ಹೇಳ್ದಂಗೆ ಸಣ್ಣ ಪುಟ್ಟ ಪೌಷ್ಟಿಕಾಂಶ ಕೊರತೆಗಳಿರುತ್ತೆ. ಈ ಕೊರತೆಗಳು ಪ್ರೆಗ್ನೆನ್ಸಿಯಿಂದನೂ ಕೂಡ ಬಂದಿರುತ್ತೆ, ಆಲ್ರೆಡಿ ಅವ್ರಿಗೆ ದೇಹದಲ್ಲಿ ಸ್ವಲ್ಪ ಕೊರತೆ ಇದ್ದು ಪ್ರೆಗ್ನೆನ್ಸಿ ಆಗಿ ಇನ್ನೂ ಅದು ಜಾಸ್ತಿ ಆಗಿರುತ್ತೆ. ಸೊ ಅದನ್ನೆಲ್ಲ ಅವರು ಏನ್ ಮಾಡ್ಬೇಕಂದ್ರೆ ಮತ್ತೆ ಅದು ಮೊದಲು ಪ್ರೆಗ್ನೆಂಟ್ ಮುಂಚೆ ಇರೋ ಪರಿಸ್ಥಿತಿಗೆ ಹೋಗ್ಬೇಕು. ಸೊ ಹಂಗಾಗಿ ಆ ಪೌಷ್ಟಿಕಾಂಶದ ಕೊರತೆನೆಲ್ಲ ಅವರು ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಚೆನ್ನಾಗಿ ಆಹಾರ ತಿನ್ಬೇಕು. ಮನೆಯಲ್ಲಿನೂ ಕೂಡ ಯಾರನ್ನು ಹತ್ರ ಇಂಥದ್ ಕೊಡಲ್ಲ, ಕೊಡಬಾರ್ದು ಅಂತ ಏನು ಇದ್ ಮಾಡದಿರೋ ತರ ಅವ್ರಿಗೆ ಚೆನ್ನಾಗಿ ಆಹಾರ ಕೊಡ್ಬೇಕು.
1: ಈಗ ತಾವು ಹೇಳಿದಂಗೆ ಮೇಡಮ್, ಈಗ ಸ್ತನ್ಯಪಾನ ಮಾಡುವಂತಹ ತಾಯಿಂದರಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಪೌಷ್ಟಿಕಾಂಶಗಳ ಕೊರತೆಗಳು ಯಾವುವು, ಆ ತರ ಒಂದು ಒಳ್ಳೆ ಕೊರತೆಗಳು ಕಂಡು ಬಂದಾಗ ಹೇಗೆ ಅವುಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು ಮೇಡಮ್?
0: ಸಾಮಾನ್ಯವಾಗಿ ನಾವು ಪೌಷ್ಟಿಕಾಂಶದ ಕೊರತೆ ಅಂದರೆ ನಮ್ಮ ದೇಶದಲ್ಲಿ ರಕ್ತಹೀನತೆ ಅಂತ ಹೇಳ್ತೀವಿ. ಅದರಲ್ಲಿ ನಾವು ರಕ್ತಹೀನತೆ ಅಂತ ಹೇಳಿದ್ರೆ ಐರನ್ ಡಿಫಿಷಿಯನ್ಸಿ ಅನೀಮಿಯಾ ಅಂದರೆ ಕಬ್ಬಿಣದ ಕೊರತೆ ಅಂತ ಹೇಳ್ತೀವಿ. ಸೊ ಅದು ನಮ್ಮ ದೇಶದಲ್ಲಿ ತುಂಬ ಸಾಮಾನ್ಯವಾಗಿ ಮತ್ತೆ ಪ್ರಾಮುಖ್ಯತವಾಗಿ ಕಂಡು ಬರುತ್ತದೆ. ಸೊ ಅದನ್ನು ನಾವು ಹೇಗೆ ತಡಿಬೇಕು ಅಂತ ಹೇಳಿದ್ರೆ, ಒಂದು ತಾಯಿಗೆ ನಾವು ಮುಂಚೆನೆ ಡೆಲಿವರಿ ಆದಾಗ್ಲೇನೆ ಐರನ್ ಮತ್ತೆ ಕ್ಯಾಲ್ಸಿಯಂ ಮಾತ್ರೆಗಳಂತ ಕೊಟ್ಟಿರ್ತೀವಿ. ಆ ಮಾತ್ರೆಗಳನ್ನ 180 ದಿನ ಅಂದ್ರೆ ಡೆಲಿವರಿಗೆ ಆದ್ಮೇಲೆ 180 ದಿನ ಮತ್ತು ಪ್ರೆಗ್ನೆನ್ಸಿಯಲ್ಲಿ 180 ದಿನ ತಗೊಳ್ಬೇಕು ಅಂತ ನಮ್ಮ ಸರ್ಕಾರದಿಂದ ಆರೋಗ್ಯದ್ದು ಇದೆಲ್ಲ ಏನು ಇಲಾಖೆ ಏನಿದೆ ಅದರಿಂದ ಅದು ಇದ್ ಮಾಡಿದ್ದಾರೆ. ಸೊ ಹಂಗಾಗಿ ಅದನ್ನ ಕಂಟಿನ್ಯೂ ಮಾಡ್ಬೇಕು. 180 ದಿನ ಅಂದ್ರೆ 3 ತಿಂಗಳ ತನಕ ತಗೊಳ್ಬೇಕಾಗತ್ತೆ. ಸೊ ಕೆಲವು ಇದ್ರಲ್ಲೇನೆ ಆ ಕೊರತೆ ಆಲ್ಮೋಸ್ಟ್ ಕಡಿಮೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಆಹಾರದಲ್ಲಿನೂ ಕೂಡ, ಆಹಾರದಲ್ಲಿ ಏನೆಲ್ಲ ತಗೋಬೇಕು, ಬೀಟ್ರೋಟ್ ತಗೊಳ್ಬೇಕು, ದಾಳಿಂಬೆ ಹಣ್ಣು ತಗೊಳ್ಬೇಕು, ಮತ್ತೆ ಪಾಲಕ್ ಸೊಪ್ಪು ತಗೊಳ್ಬೇಕು, ಬದನೆಕಾಯಿ, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಇವರಲ್ಲಿ, ಮತ್ತೆ ಇದು ಏನು ಬೆಲ್ಲ ಅಂತ ಹೇಳ್ತೇವೆ ಇವರಲ್ಲಿ ಎಲ್ಲ ರಾಗಿ ಇವರಲ್ಲೆಲ್ಲ ಜಾಸ್ತಿ ಇರುತ್ತೆ ಕಬ್ಬಿಣದ ಅಂಶ. ಸೊ ಇದನ್ನೆಲ್ಲ ಅವರು ಎಷ್ಟೊಂದೇ ಸಮತೋಲನದಿಂದ ಅಂದ್ರೆ ಹೇಳಿದ್ರಂತೇಳಿ ಬರೀ ಅದನ್ನೇ ತಿನ್ನೋದಲ್ಲ, ಬರೀ ಅದನ್ನೇ ತಿಂದ್ರೆ ಏನಾಗುತ್ತೆ, ಹೊಟ್ಟೆ ಉಬ್ರಣೆ ಆಗುತ್ತೆ ಮತ್ತೆ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನೇ ತಿಂದ್ರು ಅದು ಬ್ಯಾಲೆನ್ಸ್ಡ್ ಅಂದ್ರೆ ಕರೆಕ್ಟ್ ಆಗಿ ತಿನ್ಬೇಕು, ಇಷ್ಟ ಅಂಶನೇ ತಗೊಳ್ಬೇಕು ಅಂತ, ಸುಮ್ಮನೆ ಎಕ್ಸೆಸಿವ್ ಆಗಿ ತಿನ್ನೋದಲ್ಲ ಹೇಳಿದ್ರು ಅಂತ ಹೇಳಿ. ಸೊ ಇದೊಂದು ಕಬ್ಬಿಣದ ಕೊರತೆ. ಇನ್ನೊಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಗೂ ಕೂಡ ನಾವು ಆಲ್ರೆಡಿ ಅದು ಇರುತ್ತೆ ಅಂತ ಗೊತ್ತಿರೋದಕ್ಕೆ ಕೊಟ್ಟಿರ್ತೀವಿ ಕ್ಯಾಲ್ಸಿಯಂ ಮಾತ್ರೆಗಳೆಲ್ಲ ಕಂಟಿನ್ಯೂ ಮಾಡಿ ಅಂತ. ಕೆಲವೊಮ್ಮೆ ಏನಾಗಿರುತ್ತೆ ಹಾಸ್ಪಿಟಲ್ ಅಲ್ಲಿ ಅವರು ಬರೀ 1 ತಿಂಗಳಿಗಷ್ಟೇ ಕೊಟ್ಟಿರ್ತಾರೆ, ಇದು ತುಂಬಾ ಜನಗಳಿಗೆ ಗೊತ್ತಿರಲ್ಲ. ಆ ತಗೊಂಡು ಕೊಟ್ಟಿದ್ದಾರೆ, ಇವತ್ತು ಕೊಟ್ಟಿದ್ದಾರೆ ಇಷ್ಟು ದಿನಕ್ಕೆ ಅಂತೇಳಿ ನಿಲ್ಸ್ಬಿಟ್ಟಿರ್ತಾರೆ. ಬಟ್ ಅದು ಅಲ್ಲಿಗೆ ನಿಲ್ಸೋ ತಕ್ಕಂಗಿಲ್ಲ, ಅದನ್ನ 3 ತಿಂಗಳ ತನಕ ಕಂಟಿನ್ಯೂ ಮಾಡಬೇಕು. ಸೊ ಮನೆಯಲ್ಲಿ ನೀನು ಹಾಲಿನಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ, ಮೊಸರಿನಲ್ಲಿ ಇರುತ್ತೆ ಕ್ಯಾಲ್ಸಿಯಂ ಅಂಶ, ಮೊಟ್ಟೆಯಲ್ಲಿ ಇರುತ್ತೆ, ಮತ್ತೆ

0: ಎಲ್ಲಾ ತರ ಹಸಿರು ತರಕಾರಿಗಳು ಮತ್ತೆ ಸೊಪ್ಪಿನಲ್ಲಿ ಇರುತ್ತೆ. ಅದು ಬಿಟ್ರೆ ಇದರಲ್ಲಿ ಸಿಗುತ್ತೆ ಪನ್ನೀರು ಅಥವಾ ಬೇರೆ ಇನ್ನು ಮಾಂಸದಲ್ಲಿ ಸಿಗುತ್ತೆ, ಮೀನಿನಲ್ಲಿ ಸಿಗುತ್ತೆ. ಸೊ ಇಂಥದ್ದೆಲ್ಲ ಮಾಂಸ ಎಲ್ಲ ತಿನ್ನೋರು ಮೀನು ಚಿಕನ್ನು ಅಂಥದ್ದೆಲ್ಲ ತಿನ್ಬೋದು, ಅದರಲ್ಲಿ ಕೂಡ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಮತ್ತೆ ಅದನ್ನ ಬಿಟ್ರೆ ಇನ್ನು ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ, ಅದು ಸಾಮಾನ್ಯವಾಗಿ ಅಷ್ಟು ಪ್ರಾಮುಖ್ಯವಾಗಿ ಕಂಡು ಬರಲ್ಲ, ಬಟ್ ಆದ್ರೂ ಕೂಡ ಯಾಕಂದ್ರೆ ಅದು ದೇಹದಲ್ಲೇನೆ ಫೋಲಿಕ್ ಆಸಿಡ್ ಸ್ಟೋರ್ಸ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ತಕ್ಷಣಕ್ಕೆ ಕಾಣಿಸೋದಿಲ್ಲ. ಸೊ ಬಟ್ ಅದನ್ನು ಕೂಡ ತಗೊಳ್ಬೇಕು. ಎಲ್ಲಾ ತರ ಹಸಿರು ತರಕಾರಿಗಳಲ್ಲೂ ಇರುತ್ತೆ ಫೋಲಿಕ್ ಆಸಿಡ್ ಅಂಶ. ಸೊ ಹಂಗಾಗಿ ಅದು ಏನು ತುಂಬಾ ಎಲ್ಲರಿಗೂ ಅಂತ ಸಾಮಾನ್ಯವಾಗಿ ಕಾಣಿಸೋಲ್ಲ, ಲಕ್ಷಣಗಳು ಕಾಣಿಸೋದಿಲ್ಲ ಅದ್ರದ್ದು. ಮತ್ತೆ ಅದನ್ನ ಬಿಟ್ರೆ ಇನ್ನೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ವೈಟಮಿನ್ ಡಿ ಡಿಫಿಷಿಯನ್ಸಿ ಇರ್ಬೋದು, ಮೆಗ್ನೀಷಿಯಂ ಅಂತ ಹೇಳ್ತೀವಿ, ಪೊಟ್ಯಾಷಿಯಂ ಅಂತ ಹೇಳ್ತೀವಿ. ಇವೆಲ್ಲ ಈಗ ಎಲ್ಲ ತುಂಬಾ ಜನ ಬರ್ತಾರೆ ಪ್ರೆಗ್ನೆನ್ಸಿ, ಮೇಡಮ್ ನನಗೆ ಮೊಣಕಾಲು ನೋವಿದೆ ಮತ್ತೆ ಕಾಲಿನ ಹಿಂದಿನ ಭಾಗ ನೋವಿದೆ, ಸ್ವಲ್ಪ ಕಾಲೆಲ್ಲ ಮಲಗಬೇಕಾದ್ರೆ ಜುಮ್ ಜುಮ್ ಅನ್ನತ್ತೆ, ಮತ್ತೆ ಪ್ರೆಗ್ನೆಂಟ್ ಬಾಣಂತಿಯರಲ್ಲೂ ಬರ್ತಾರೆ, ನಂಗೆ ಕುತ್ಕೊಂಡ್ರೆ ಬೆನ್ನೆ ನೋವು ಬರುತ್ತೆ ಮೇಡಮ್, ಕೈ ಕಾಲೆಲ್ಲ ನೋವು ಬರುತ್ತೆ, ಚುಚ್ಚಿದಂಗ. ಇವೆಲ್ಲ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿಯಿಂದ ಆಗುವಂಥದ್ದು. ಇವನ್ನೆಲ್ಲ ಸರಿಪಡಿಸ್ಕೋಬೇಕು ಅಂದ್ರೆ ಅದೇನೆ ನಾನು ಹೇಳ್ದಂಗೆ ಎಲ್ಲಾ ತರದ ಕಾಳುಗಳು, ಯಾವ ಕಾಳುಗಳು ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾ ತರ ಕಾಳುಗಳು, ಬೇಳೆ ಕಾಳಿರ್ಬೋದು, ತೊಗರಿ ಕಾಳಿರ್ಬೋದು, ಎಲ್ಲಾ ತರ ಕಾಳುಗಳನ್ನ ಮೊಳಕೆ ಕಟ್ಟಿ ತಿನ್ಬೋದು, ಅಥವಾ ಹಾಗೇನೆ ಸಾಂಬಾರ್ ಮಾಡಿ ತಿನ್ಬೋದು, ಅಥವಾ ಬೇರೆ ಈಗ ಪಿಸ್ತಾ ಸಣ್ಣ ಡ್ರೈ ಫ್ರೂಟ್ಸ್ ಅಂತ ಹೇಳಿದೆ, ಇವರಲ್ಲೆಲ್ಲ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ. ಇವೆಲ್ಲ ನಮ್ಮ ದೇಹದಲ್ಲಿ ಬೇಡದ ಅಂತ ಏನು ಅಂಶಗಳಿರುತ್ತೋ ಅದನ್ನ ಕಡಿಮೆ ಮಾಡಿ ಇನ್ಫ್ಲಮೇಟ್ರಿ ಇದು ಅಂತ ಹೇಳ್ತೀವಿ, ಅವೆಲ್ಲಕ್ಕನ್ನ ಕಡಿಮೆ ಮಾಡಿ ಇದು ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಪಡಿಸುತ್ತೆ. ಮತ್ತೆ ನೀರು, ಅದನ್ನು ಕೂಡ ಇಂಪಾರ್ಟೆಂಟ್, ನೀರು ದ್ರವ ಪದಾರ್ಥಗಳು ಅವನ್ನು ಕೂಡ ಸೇವಿಸಬೇಕಾಗತ್ತೆ.
1: ಮೇಡಮ್, ನೀವು ಮೊದಲೇ ಮಾತನಾಡ್ತಾ ಹೇಳಿದ್ರಿ, ಈಗ ಸಾಮಾನ್ಯವಾಗಿ ಬಾಣಂತಿ ಸಂದರ್ಭದಲ್ಲಿ ಅವ್ರ ಮನೆಗಳಲ್ಲಿ ಹೆಚ್ಚಾಗಿ ನೀರು ಮತ್ತು ದ್ರವ ಪದಾರ್ಥಗಳನ್ನ ಕೊಡೋದಿಲ್ಲ ಅಂತ ಹೇಳಿದ್ರಿ. ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಿಯು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಇತರೆ ದ್ರವ ಪದಾರ್ಥಗಳನ್ನು ಅವ್ರು ಸೇವಿಸಬೇಕು ಮೇಡಮ್?
0: ಇಷ್ಟು ಅಂದರೆ ಅದು ಬಾಡಿ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ನಾರ್ಮಲ್ ಆಗಿ ಹೇಳೋದು 90% ಆಫ್ ದ ಬಾಡಿ ವೆಯ್ಟ್ ಅಂದರೆ 90% ದೇಹದಲ್ಲಿ ಇರುವಂಥದ್ದೆಲ್ಲ ನೀರಿನ ಅಂಶ ಅಂತಾನೆ. ಸೊ ಒಬ್ಬೊಬ್ರು ದೇಹ ಕಟ್ಟು ಡಿಫ್ರೆಂಟ್ ಇರುತ್ತೆ. ಸೊ ನಾವು ಆವ್ರೇಜ್ ಪರ್ಸನ್ ಅಂತ ಹೇಳಿದ್ರೆ 2-2.5 liters ಅಂತ ಹೇಳ್ತೀವಿ, ಅದು ಮಿನಿಮಮ್ ನಾವು ಹೇಳಂತದ್ದು. ಕೆಲವ್ರದ್ದು ಸ್ವಲ್ಪ ದಷ್ಟ ಪುಷ್ಟವಾಗಿ ಇರ್ತಾರೆ, ಅವರಿಗೆಲ್ಲ ಸ್ವಲ್ಪ ಇನ್ನ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀರಿನ ಅಂಶ, ಅವರೆಲ್ಲ 3 liters ತನಕನೂ ಕೂಡ ನೀರು ಕುಡಿಬಹುದು. ಯಾವಾಗೆಲ್ಲ ಕುಡಿಬೇಕು ನಿಮ್ ಈಗ ಕೆಲವರಿಗೆ ಏನಂದ್ರೆ ಬರೀ ಅವ್ರದ್ದು ಅಭ್ಯಾಸ ಹೆಂಗಿರುತ್ತಂದ್ರೆ ನಾನು ಊಟ ಮಾಡ್ತೀನಿ ಅವಾಗ ಒಂದ್ ಗ್ಲಾಸ್ ನೀರು ಕುಡಿತೀನಿ, ಸೊ ಆಗ ಮಾಡಿದಾಗ ಏನಾಗುತ್ತೆ ಅದು ನಿಮ್ಗೆ ಬರೀ ಇಲ್ಲ ಬಾಯಾರಿಕೆ ಆದಾಗ ನೀರು ಕುಡಿ. ಸೊ ಆ ಥರ ಮಾಡೋದ್ ಬದಲು ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಅವ್ರದ್ದೇನು ದಿನ ದೈನಂದಿನ ಕ್ರಿಯೆಗಳಿರುತ್ತೋ ಅದನ್ನೆಲ್ಲ ಮುಗಿಸಿ ಒಂದು ಕಾಯಿಸಿ ಆರಿಸಿರೋ ಒಂದು 1/2 liter ಅಟ್ಲೀಸ್ಟ್ 300-500 ml 300-500 ml ಅಂತ ಹೇಳ್ತೀವಿ, ಅದನ್ನ ನೀರನ್ನ ಸೇವಿಸೋದು ಇದು ತುಂಬಾ ಒಳ್ಳೇದು. ಯಾಕಂದ್ರೆ ನೀವು ಮಲಗಿದ್ದು ಎದ್ದಾಗ ನಿಮ್ಮ ದೇಹದ ಎಲ್ಲಾ ಚಟುವಟಿಕೆಗಳನ್ನು ಆದಷ್ಟು ಸ್ಟಾಪ್ ಆಗಿರುತ್ತೆ ಅಂತ ಹೇಳಲ್ಲ, ಅಂದ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ನೀವು ಬೆಳಿಗ್ಗೆ ಎದ್ದಾಗಕ್ಕಿಂತ ಡೇ ಟೈಮ್ ಅಲ್ಲಿ ಇರೋದಕ್ಕಿಂತ ನೀವು ಮಲಗಿದ್ದು ಎದ್ದಾಗ ಅವೆಲ್ಲ ಚಟುವಟಿಕೆಗಳು ಕಡಿಮೆ ಇರುತ್ತೆ. ಸೊ ನೀವು ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಏನು ಕೆಮಿಕಲ್ಸ್ ಇರುತ್ತೋ ಅಥವಾ ಆಸಿಡ್ ಅಂಶ ಇರುತ್ತೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದ್ಮೇಲೆ ನೀವು ಊಟ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಜೀರ್ಣ ಕ್ರಿಯೆ ಆಗ್ಲಿ, ನಿಮ್ಗೆ ಆ ಒಂದ್ ಲವಲವಿಕೆ ಇರುತ್ತೆ ಕೆಲಸ ಮಾಡೋದ್ರಿಂದ. ಇಲ್ಲ ಕೆಲವ್ರು ಹೇಳ್ತಾರೆ ನಂಗೆ ಬೆಳಿಗ್ಗೆ ಎದ್ದ ತಕ್ಷಣನೇ ಒಂಥರ ಮೈಯೆಲ್ಲ ಭಾರ ಅನ್ಸುತ್ತೆ, ಒಂಥರ ತಲೆ ಭಾರ ಆದಂಗ ಅನ್ಸುತ್ತೆ, ಇವೆಲ್ಲ ಇರುತ್ತೆ. ಸೊ ಇವೆಲ್ಲ ಕೆಲವು ಸಮಸ್ಯೆಗಳೆಲ್ಲ ಅವರು ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ಅಂದ್ರೆ ನೀರು ಸರಿಯಾಗಿ ತಗೊಳ್ದೇ ಇರೋದ್ರಿಂದ ಆಗುವಂಥದ್ದು. ಸೊ ಇದು ಬೆಳಗಿನ ಟೈಮಲ್ಲಿ. ಇನ್ನು ಮತ್ತೆ ಊಟ ಆದ್ಮೇಲೆ ಮತ್ತೆ ಹಾಗೇನೆ ಒಂದ್ 250-500 ml ನೀರು ಕುಡಿಯುವಂಥದ್ದು, ಮತ್ತೆ ಮಧ್ಯಾಹ್ನ ರಾತ್ರಿ ಊಟ ಆದ್ಮೇಲೂ ಅಷ್ಟೇ ಅದನ್ನ ಇದ್ ಮಾಡುವಂಥದ್ದು. ಸೊ ಅದು ಒಂದು ಬಾಟಲ್ ಇಟ್ಕೊಂಡ್ಬಿಟ್ರೆ ಈಸಿ, 1 liter ಬಾಟಲ್ ಇಟ್ಕೊಂಡ್ಬಿಟ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಕುಡಿತಿದ್ದೀನಿ ಎಷ್ಟು ಕುಡಿತಿಲ್ಲ ಅಂತ ಹೇಳಿ. ಮತ್ತೆ ಅದನ್ನ ಬಿಟ್ರೆ ಎಳ್ನೀರು ಕುಡಿಬಹುದು, ಅವಾಗ್ಲೇ ಹೇಳ್ದಂಗೆ ಮಜ್ಜಿಗೆ ಕುಡಿಬಹುದು. ಈಗ ನಾನು ಜ್ಯೂಸ್ ಮಾಡಿ ಕುಡಿಬಹುದು, ಕೆಲವ್ರಿಗೆ ಹಣ್ಣು ತಿನ್ನಕ್ ಆಗೋದೇ ಇಲ್ಲ ಅನ್ನೋರಿಗೆ ಜ್ಯೂಸ್ ಮಾಡಿ ಕುಡಿಬಹುದು. ಆದ್ರೆ ಆದಷ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ದಂಗೆ ಅಂದ್ರೆ ಬೇಕರಿ ಅಥವಾ ಅಂಗಡಿಗಳಲ್ಲಿ ಸಿಗುವಂತ ಜ್ಯೂಸಿನ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಫ್ರೆಶ್ ಫ್ರೂಟ್ ಜ್ಯೂಸ್ ಅಂದ್ರೆ ಅಲ್ಲೇ ಆ ಹಣ್ಣನ್ನ ತೆಗೆದು ಮಾಡಿ ಹಾಕಿರುವಂತ ಜ್ಯೂಸ್, ಮತ್ತೆ ಅದರಲ್ಲಿನು ಕೂಡ ಶುಗರ್ ಹಾಕಿ ಕುಡಿಬಾರ್ದು. ಯಾಕಂದ್ರೆ ಆಲ್ರೆಡಿ ನೀವು ಕುಡಿಯೋ ಹಣ್ಣಿನಲ್ಲೇನೆ ಸಕ್ಕರೆ ಅಂಶ ಇರುತ್ತೆ, ನೀವು ಅದಕ್ಕೆ ಹೆಚ್ಚು ಸಕ್ಕರೆ ಅಂಶ ಹಾಕಿದ್ರೆ ಏನಾಗುತ್ತೆ, ನೀವು ಅದನ್ನ ಕುಡಿದಾಗ ನಿಮ್ ಮತ್ತೆ ದಣಿವು ಜಾಸ್ತಿ ಆಗುತ್ತೆ, ಆಗ ನೀವು ಮತ್ತೆ ನೀರು ಕುಡಿಬೇಕಂತ ಅನ್ಸುತ್ತೆ. ಸೊ ಆದಷ್ಟು ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಈಗ ಅಭ್ಯಾಸ ಆಗಿರೋರಿಗೆ, ಬಟ್ ಅದು ಅಭ್ಯಾಸ ಮಾಡ್ತಾ ಬಂದ್ರೆ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಅವ್ರಿಗೆ ಸಕ್ಕರೆ ಹಾಕಿ ಕುಡಿಯೋ ಅಂತ. ಸೊ ಅದನ್ನ ಒಂದನ್ನ ಪಾಲನೆ ಮಾಡ್ಬೇಕಾಗತ್ತೆ.
1: ಮೇಡಮ್, ಇದ್ರ ಜೊತೆಗೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಂದರಿಗೆ, ಅವರ ಕುಟುಂಬದಲ್ಲಿರ್ತಕ್ಕಂಥ ಪೋಷಕರಿರ್ಬೋದು, ಅಜ್ಜಿಯರು ಅಥವಾ ಇತರೆ ಸದಸ್ಯರುಗಳು, ಹೇಗೆ ಅವ್ರಿಗೆ ಬೆಂಬಲವನ್ನು ಮತ್ತು ಸಹಕಾರವನ್ನು ನೀಡಬೇಕು?

0: ಬೇಕಾಗತ್ತೆ ಮೇಡಮ್.
1: ಈಗ ಏನಂತ ಅಂದ್ರೆ ಹಿಂಗಾಗ್ಬಿಟ್ಟಿರುತ್ತೆ ಮನೆಯಲ್ಲಿ ಅಂದ್ರೆ, ಹುಟ್ಟಿದ ತಕ್ಷಣ ಪಾಪು ಕಂಪ್ಲೀಟ್ ಆಗಿ ತಾಯಿದೇ ಜವಾಬ್ದಾರಿ, ಬೇರೆ ಇನ್ಯಾರು ಇಲ್ಲ, ಪಾಪು ಆಯ್ತು ತಾಯಿ ಆಯ್ತು. ಸೊ ಈ ತರ ಮಾಡುವಂತದ್ದು ತಪ್ಪು. ಯಾಕಂದ್ರೆ ಒಂದ್ ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಆ ಮಗುನ ನೋಡ್ಕೊಳ್ಳೋ ಜವಾಬ್ದಾರಿ ತಾಯಿದಷ್ಟೇ ಇರಲ್ಲ, ಅವ್ರದ್ದು ಅವರ ಅಜ್ಜ ಅಜ್ಜಿ ಮತ್ತೆ ತಂದೆದು ಕೂಡ ಅಷ್ಟೇ ಪಾತ್ರ ಇರುತ್ತೆ. ಯಾಕೆ ಈಗ ತಾಯಿ ಹುಟ್ಟಿದ ತಕ್ಷಣ ತಾಯಿಯಲ್ಲಿ ಎಷ್ಟೊಂದು ಆತಂಕ ಭಯ ಅವರಿಗೆ ಮೊದಲನೇ, ಈಗ ಇನ್ನೂ ಮೊದಲನೇ ತಾಯಂದಿರಲ್ಲಿ ಇದು ಹೆಚ್ಚು ಜಾಸ್ತಿಯಾಗಿ ಕಾಣಿಸುತ್ತೆ. ಈಗ ಅವರಿಗೆ ಮೊದಲೇ ಮಗು ಹುಟ್ಟಿರುತ್ತೆ, ಈ ಮಗು ಅದು ಅದು ನೋಡಕ್ಕೆ ಸಣ್ಣದಿರುತ್ತೆ, ಈ ಪಾಪು ನಾನು ಹಿಂಗೆ ಎತ್ಕೊಳ್ಳೋದು, ಇದನ್ನ ಹಿಂಗ್ ನೋಡ್ಕೊಳ್ಳೋಂಥದ್ದು, ಇದಕ್ಕೆ ನಾನು ಚೆನ್ನಾಗಿ ಇದು ಎಲ್ಲ ನೋಡ್ಕೊಳ್ಳಿಕ್ಕೆ ಆಗುತ್ತಾ, ಅಥವಾ ನಾನು ಈಗ ನನಗೆ ಹಾಲು ಬರಲಿಲ್ಲ ಅಂದರೆ ನಾನು ಏನು ಮಾಡಲಿ, ನನಗೆ ಇದು ಹಾಲು ಈಗ ನಾನು ಕುಡಿಸ್ತಿರೋ ಹಾಲು ಪಾಪಕ್ಕೆ ಸಾಕಾಗ್ತಿದೆಯಾ, ಅವ್ರ ತಲೆಯಲ್ಲಿ ನಾನಾ ಏನು ಸಂದೇಹಗಳಿರುತ್ತೆ. ಸೊ ಆ ಎಲ್ಲನೂ ನೀವು ಅವ್ರಿಗೆ ಬಿಟ್ಬಿಟ್ಟಾಗ ಅವ್ರಿಗೆ ಏನು ಅವ್ರ ಮಾನಸಿಕ ಸ್ಥಿತಿ ಇನ್ನೂ ಕುಗ್ಗೋಗ್ಬಿಡುತ್ತೆ. ಸೊ ಇದು ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ತೊಗೊಳ್ಬೇಕು, ಜವಾಬ್ದಾರಿನ ಡಿವೈಡ್ ಮಾಡ್ಕೋಬೇಕು. ತಾಯಿಗೆ ಏನೆಲ್ಲ ಕೆಲಸ ಇರುತ್ತೋ ಅದನ್ನ ತಾಯಿ ಮಾಡ್ತಾರೆ. ಈಗ ಮನೆ ಕೆಲಸನೂ ಮಾಡ್ಬೇಕು, ಮಗನೂ ನೋಡ್ಕೋಬೇಕು ಅಂದ್ರೆ ಅದು ಆಗಲ್ಲ. ಸೊ ಜೊತೆಯಲ್ಲಿರೋರು ಸಣ್ಣ ಏನೆಲ್ಲ ತಾಯಿಗೆಲ್ಲಿ ಮಾಡುವಂತ ಕೆಲಸಗಳು, ಈಗ ಅವರು ಅವ್ರ ದೈನಂದಿನ ಕ್ರಿಯೆ ಮಾಡ್ಕೋತಾರೆ, ಉಳಿದಿದ್ದೆಲ್ಲ ಕೆಲಸಗಳನ್ನ ಮನೆಯವ್ರು ನೋಡ್ಕೋಬೇಕು. ಈಗ ತಾಯಿಗೆ ಊಟ ಮಾಡೋ ಸಮಯದಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಊಟ ತಿನ್ನಕ್ಕೆ ಹಾಕ್ಬೇಕು. ಕೆಲವೊಮ್ಮೆ ಏನಾಗಿರುತ್ತೆ, ಅವರು ಮಗು ನೋಡ್ಕೊಳ್ಳೋದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ, ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ನಿದ್ದೆ ಮಾಡೋದಿಲ್ಲ, ವಿಶ್ರಾಂತಿ ಇರಲ್ಲ, ಇವೆಲ್ಲ ಅವ್ರ ಮಾನಸಿಕ ಒತ್ತಡನೇ ಇನ್ನ ಜಾಸ್ತಿ ಮಾಡುತ್ತೆ. ಸೊ ತಾಯಿ ಯಾವಾಗ ಊಟ ಮಾಡ್ತಿರ್ತಾರೆ ಅವಾಗ ಪಾಪು ಅಳುತ್ತೆ, ಅಥವಾ ಏನೋ ಪಾಪುಗೆ ಇನ್ನೇ ಏನೋ ಒಂದು ಬೇಕಾಗಿರುತ್ತೆ ಅಲ್ವಾ, ಹಾಟ್ ಆಡ್ತಿರುತ್ತೆ, ಅವಾಗ ತಂದೆ ಇರ್ತಾರಲ್ವಾ, ಅವರು ಸಹ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಮಗುನ ನೋಡ್ಕೊಳ್ಳೋದಿಕ್ಕೆ. ಅವಾಗ ತಾಯಿ ತಿಂಡಿ ಮಾಡ್ಬೋದು, ಸ್ವಲ್ಪ ವಿಶ್ರಾಂತಿಗೆ ಅವ್ರಿಗೆ ಇದು ಕೊಡ್ಬೋದು, ಪ್ರೋತ್ಸಾಹ ಮಾಡಬೇಕು, ಟೀಕೆ ಮಾಡಬಾರ್ದು. ಈಗ ನೀನು ನೀನ್ ಕರೆಕ್ಟ್ ಆಗಿ ನೋಡ್ಕೊಂತಿಲ್ಲ ಪಾಪುನ, ನೀನ್ ಕರೆಕ್ಟ್ ಆಗಿ ಪಾಪುಗೆ ಹಾಲು ಕುಡಿಸ್ತಿ ಆತರ ಹೇಳಿದ್ರೆ ಅವರಲ್ಲಿ ಆಲ್ರೆಡಿ ಇರೋಂತ ಭಯ ಇನ್ನ ತೀವ್ರತೆ ಜಾಸ್ತಿ ಆಗ್ಬಿಡುತ್ತೆ. ಸೊ ನೀನ್ ಮಾಡ್ತಿಲ್ಲ ಅಂತ ಹೇಳೋದಕ್ಕಿಂತ ಅದನ್ನ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕು, ತಾಳ್ಮೆ ಇರ್ಬೇಕು. ತಾಯಿ ಮತ್ತೆ ಮಗು ಇಬ್ರು ಒಂದೇ ರೀತಿ ಇರ್ತಾರೆ ಬಾಣಂತಿ ಈ ಟೈಮಲ್ಲಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ದಿನ, ಯಾಕಂದ್ರೆ ಅದು ಅವ್ರದ್ದು ಹಾರ್ಮೋನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ, ಅದರಿಂದನೂ ಆಗುತ್ತೆ, ಅವ್ರ ದೇಹದಲ್ಲಿ ಆತರ ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಹೊರಗಡೆಯಿಂದ ಅವ್ರಿಗೆ ಅಷ್ಟು ಪ್ರೆಷರ್ ಇರುತ್ತೆ. ಸೊ ಈ ತರ ಎಲ್ಲ ಇದ್ದಾಗ ನಾವು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕು, ಇಲ್ಲ ನೀನ್ ಚೆನ್ನಾಗಿ ನೋಡ್ಕೋತಾ ಇದೀಯಾ, ನೀನೆಲ್ಲ ಚೆನ್ನಾಗಿ ಮಾಡ್ತಾ ಇದೀಯಾ, ನಿಂಗೆ ಏನಾದ್ರೂ ತೊಂದರೆ ಆಗ್ತಿದ್ಯಾ ನೀನ್ ಹೇಳು ನಮ್ಗೆ, ನಾವು ನಿನ್ಗೆ ಪರಿಹಾರಕ್ಕೆ ಇದ್ ಮಾಡ್ತೀವಿ, ನಮ್ ಕೈಲಿ ಆದಷ್ಟು ಸಹಾಯ ಮಾಡ್ತೀವಿ, ಆತರ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಸೊ ಆತರ ಮಾಡೋದ್ರಿಂದ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಸೊ ಅವಾಗ ಅವರಲ್ಲಿ ಒಂದು ಸಂತೋಷದ ಭಾವ ಇರುತ್ತೆ. ಸೊ ಆತರ ಅವ್ರು ಸಂತೋಷವಾಗಿದ್ದಾಗ ಅವರು ಮಗುನು ಕೂಡ ಸಂತೋಷವಾಗಿರುತ್ತೆ. ಮನೆಯಲ್ಲಿ ವಾತಾವರಣ ಹೆಂಗೆ ಬದಲಾವಣೆ ಆಗುತ್ತೋ ಅದು ತಾಯಿ ಮೇಲೆ ಮಗು ಮೇಲೆ ಇಬ್ರು ಮೇಲೂ ಈಕ್ವಲ್ ಆಗಿ ಪ್ರಭಾವ ಬೀರುತ್ತೆ. ಮತ್ ಇದ ಎಲ್ಲ ಸಂತೋಷವಾಗಿರೋದ್ರೆ ಆ ಬಾಂಧವ್ಯ ಬೆಳೆಯುತ್ತೆ ತಾಯಿ ಮತ್ತೆ ಮಗು ಮಧ್ಯೆ. ಸೊ ಈ ಬಾಂಧವ್ಯ ಮಗುವಲ್ಲಿ ಕೂಡ ಒಂದು ಕಾನ್ಫಿಡೆನ್ಸ್, ಭದ್ರತೆ ಭಾವ, ಸೇಫ್ಟಿನೆಸ್ ಅಂತ ಇರುತ್ತೆ. ಸೊ ಅದನ್ನ ಇದನ್ನೆಲ್ಲ ಅದು ಚೆನ್ನಾಗಿ ಇದ್ ಮಾಡುತ್ತೆ. ಸೊ ಹಂಗಾಗಿ ಇದು ಬರೀ ಮಗುನ ನೋಡ್ಕೊಳ್ಳೋಂಥದ್ದು ಬರೀ ಮನೆ ಒಬ್ಬರದಷ್ಟೇ ಇರಲ್ಲ, ಮನೆಯಲ್ಲಿರೋರು ಎಲ್ಲಾರು ಅಜ್ಜ ಅಜ್ಜಿ ಯಾರೆಲ್ಲ ಇರ್ತಾರೆ ಬೇರೆ, ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ನಾದಿನಿ ಇರ್ಬೋದು, ಯಾರು ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಬೇಕು ತಾಯಿಗೆ.
0: ಹೌದು ಮೇಡಮ್, ಈಗ ಇದ್ರ ಜೊತೆಗೆ ಈ ಒಂದು ಸ್ತನ್ಯಪಾನವನ್ನು ಉತ್ತೇಜಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಸಮುದಾಯದ ಪಾತ್ರ ಜೊತೆಗೆ ಇದರಲ್ಲಿ ಜನರು ಹೇಗೆ ಭಾಗವಹಿಸಬೇಕಾಗುತ್ತೆ ಮೇಡಮ್?
1: ಈಗ ಅದೇ ಹೇಳ್ದಂಗೆ ಒಂದು ಮಗು ನೋಡ್ಕೊಳ್ಳೋಂಥದ್ದು ಅದೇನು ಒಂದು ಹಳೆ ಗಾದೆ ಇದೆ, ರಾಜ್ಯನೇ ಹಾಳ್ಬೋದಂತೆ, ಬಟ್ ಒಂದು ಮಗುನ ನೋಡ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ ಅಂತ. ಸೊ ಇದು ಬರೀ ಮನೆಯದಷ್ಟೇ ಅಲ್ಲ, ಹೊರಗಡೆ ಈಗ ಅವ್ರು ಕೆಲಸ ಮಾಡುವಂಥದ್ದಾಗಿರ್ಬೋದು ಅಥವಾ ಸಮಾಜದಂತಾಗಿರ್ಬೋದು, ಎಲ್ಲರದೂ ಕೂಡ ಅವ್ರ ಹೆಲ್ಪ್ ಬೇಕಾಗಿರುತ್ತೆ. ಸೊ ಈಗ ನಮ್ಮ ಸರ್ಕಾರ ಅಥವಾ ಸಮಾಜದಿಂದ ಏನ್ ಮಾಡ್ಬೋದು, ಒಂದು ಈಗ ಮೆಟರ್ನಿಟಿ ಲೀವ್ ಅಂತ ಇರುತ್ತೆ, ಅವ್ರಿಗೆ ಅದನ್ನ ಕೊಡ್ಬೇಕು. ಈಗ ಎಷ್ಟೊಂದ್ ಕಡೆ ಅವರು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅದನ್ನ ಕೊಡೋದಿಲ್ಲ, ಯಾಕಂದ್ರೆ ಸಂಸ್ಥೆಗೆ ಕೊರತೆ ಆಗುತ್ತೆ ಅಂತ ಹೇಳಿ ಆ ರಜೆನ ಕಡಿಮೆ ಮಾಡುವಂಥದ್ದು. ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ತಾಯಿಗೆ ಲೀವ್ ಅಂತ ಹೇಳಿದ್ರೆ 6.5 ತಿಂಗಳು ಅಂದ್ರೆ 20 ವಾರ ಲೀವ್ ಅಂತ ಇರುತ್ತೆ. ಸೊ ಅದನ್ನ ಅವರು ಅವ್ರದ್ದು ಡೆಲಿವರಿ ಟೈಮ್ ಅಲ್ಲಿ ಇಂದನು ತಗೊಳ್ಬಹುದು, ಒಂದು 8 ವಾರ ಮತ್ತೆ ಅದು ಉಳಿದಿದ್ದು ನೆಕ್ಸ್ಟ್ ಇನ್ನ ಉಳಿದಿದ್ದು ಇನ್ನು 18 ವಾರ ಡೆಲಿವರಿ ಆದ್ಮೇಲೆ ಸಹ ಕಂಟಿನ್ಯೂ ಮಾಡ್ಬೋದು. ಸೊ ಇದು ಅದು ಇದು ಒಂದು ಸರ್ಕಾರದ ಕಡೆಯಿಂದ. ಮತ್ತೆ ಈಗ ಕೆಲಸ ಮಾಡುವಂತ ತಾಯಂದಿರಿಗೆ ಅವ್ರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ತಾಯಿಗೆ ಹಾಲು ಕುಡ್ಸೋದಿಕ್ಕೆ ಅಂತ ಹೇಳಿ ಒಂದು ಸಪ್ರೇಟ್ ಆಗಿ ಒಂದು ಜಾಗ ಮಾಡಿ ಕೊಡ್ಬೇಕು. ಅದು ಜಾಗ ಅಂದ್ರೆ ಅವ್ರಿಗೆ ಈಗ ಅಂದ್ರೆ ಪ್ರೈವಸಿ ಕೊಡ್ಬೇಕು ಅವ್ರಿಗೆ, ಅವ್ರಿಗೆ ಮತ್ತೆ ಸೇಫ್ಟಿ ಸುರಕ್ಷತೆ ಇರಬೇಕು, ಅದು ಒಂದು ಮಾಡಿಕೊಡ್ಬೇಕು. ಮತ್ತೆ ಜನದಲ್ಲಿ ಜಾಗೃತಿ ಮೂಡಿಸ್ಬೇಕು, ಸ್ತನ್ಯಪಾನ ಎಷ್ಟು ಮುಖ್ಯ, ಪ್ರಾಮುಖ್ಯತೆ ಇದೆ, ಮತ್ತೆ ಅದರಿಂದ ಏನೆಲ್ಲ ಮಗುಗೆ ತಾಯಿಗೆ ಏನೆಲ್ಲ ಸಹಾಯ ಆಗುತ್ತೆ, ಮತ್ತೆ ಅದರಲ್ಲಿರುವಂತ ಮೂಢನಂಬಿಕೆಗಳು ಅದನ್ನ ದೂರಪಡಿಸ್ಬೇಕು, ಇವೆಲ್ಲ ಮಾಡೋದು.

0: ಆದ್ರಿಂದ ತಾಯಿ ಅದ ಹೆಂಗಾಗುತ್ತೆ ಅಂದ್ರೆ ಎಲ್ಲ ವರ್ಕ್ ಡಿವೈಡ್ ಆಗುತ್ತೆ. ಸೊ ಅವಾಗ ತಾಯಿ ಮೇಲೆ ಬೀರುವಂತ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈಗ ಅಕ್ಕಪಕ್ಕ ಜನಗಳು, ಮನೆ ಜನಗಳೆಲ್ಲ ಹೇಳುವಂಥದ್ದು, ಇಲ್ಲ ನಿಮ್ಮ ಸೊಸೆ ಚೆನ್ನಾಗಿ ನೋಡ್ಕೋತಿಲ್ಲ ಮಗುನ, ಇವ್ರು ಹಿಂಗ್ ಮಾಡ್ತಿದ್ದಾರೆ, ನಾವ್ ಹಂಗ್ ಮಾಡಿದ್ವಿ, ನಿಮ್ಮ ಸೊಸೆ ಎಲ್ಲಾನು ತಿಂತಾರೆ, ಆತರ ಜನಗಳ ಟೀಕೆನ ಕೇಳ್ಬಾರ್ದು. ಅವ್ರ ಈಗ ಜನಗಳಲ್ಲೂ ಜಾಗೃತಿ ಮೂಡಿಸ್ಬೇಕು, ಅವ್ರಿಗೆ ಯಾವ ತರ ಪೌಷ್ಟಿಕವಾದ ಆಹಾರ ಕೊಡ್ಬೇಕು, ಯಾವ ರೀತಿ ಹಾಲನ್ನ ಕುಡಿಸೋಂಥದ್ದು, ಸ್ತನ್ಯಪಾನ ಮಾಡುವಂಥದ್ದು, ಅದರೆಲ್ಲ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರಿಂದ ಅವರು ಅದನ್ನ ಇನ್ನೊಬ್ರಿಗೆ ಹೇಳ್ತಾರೆ. ಸೊ ಅದು ಇನ್ನೊಬ್ರಿಂದ ಇನ್ನೊಬ್ರಿಗೆ ಹರಡುತ್ತೆ. ಹೀಗೆ ಹರಡ್ತಾ ಹರಡ್ತಾ ಈಗ ಅಂತ ಈಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇದೆ ಅಂದ್ರೆ ಎಲ್ಲಾ ಕಡೆ ಟಿವಿ ಇರ್ಬೋದು, ರೇಡಿಯೋ ಇರ್ಬೋದು, ಎಲ್ಲಾ ತರ ಫೇಸ್ಬುಕ್, ಎಲ್ಲಾ ಕಡೆ ಈಗ ಒಂದ್ ಕಡೆ ನಾವು ಈ ತರ ಮಾಹಿತಿ ಇದೆ ಅಂತ ಹರಡಿದ್ರೆ ಅದ್ ಎಲ್ಲಾರ ಜನಗಳಿಗೂ ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲರಿಗೂ ತಲುಪಿರುತ್ತೆ. ಬರೀ ತಲುಪೋದಷ್ಟೇ ಅಲ್ಲ, ಕೇಳಿ ಬಿಡಬಾರ್ದು, ಅದನ್ನ ನಾವು ಅರ್ಥ ಮಾಡಿಕೊಂಡು ಅದರಿಂದ ಬೇರೆಯವ್ರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಇದು ಮಾಡಬೇಕಾಗುತ್ತೆ. ಮತ್ತೆ ಅದ್ ಬಿಟ್ರೆ ಈಗ ಬೇರೆ ನ್ಯಾಷನಲ್ ಪ್ರೋಗ್ರಾಮ್ಸ್ ಅಲ್ಲೂ ಕೂಡ ಇದೆ, ಮಾ ಅಂತ ಒಂದು ಪ್ರೋಗ್ರಾಮ್ ಇದೆ, ಮದರ್ ಅಫೆಕ್ಷನ್ ಅಸೋಸಿಯೇಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದ್ರ ಕಡೆಯಿಂದ ಅದೇ ಹೇಳ್ದಂಗೆ ಒನ್ ಅವರ್ ಒಳಗಡೆ ತಾಯಿಗೆ ಹಾಲು ಕುಡಿಸ್ ಅಂದ್ರೆ ತಾಯಿ ಮಗುಗೆ ಹಾಲನ್ನ ಇದ್ ಮಾಡ್ಬೇಕು ವಿದಿನ್ ಒನ್ ಅವರ್ ಆಫ್ ಬರ್ತ್ ಅಂತ ಹೇಳಿ. ಮತ್ತೆ ಅದು 6 ಮಂತ್ಸ್ ತನಕ ತಾಯಿ ಎದೆ ಹಾಲಷ್ಟೇ ಕೊಡ್ಬೇಕು, ಹೊರಗಡೆದೇನು ಕೊಡಬಾರ್ದು. ಮತ್ತೆ ತಾಯಿದು ಫಸ್ಟ್ ಬರುತ್ತಲ್ಲ ಹಾಲು, ಗಿನ್ನಾಳು ಅಂತ ಹೇಳ್ತೀವಿ ಅದನ್ನ. ಸೊ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂಶ, ಅದನ್ನ ಸಹ ಕೊಡ್ಬೇಕು, ಯಾಕಂದ್ರೆ ಅದರಲ್ಲಿ ಎಲ್ಲ ರೋಗ ನಿರೋಧಕ ಶಕ್ತಿ ಮಗುಗೆ ಸಿಗೋ ಅಂತ ಆಂಟಿಬಾಡೀಸ್ ಅಂತ ಹೇಳ್ತೀವಿ ಅದೆಲ್ಲ ಇರುತ್ತೆ ಅದರಲ್ಲಿ. ಸೊ ಅದನ್ನ ಕೊಡ್ಬೇಕು ಅಂತ ಇದೆ. ಮತ್ತೆ ಎಲ್ಲಾ ತರ ಅದು ಖಾಸಗಿ ಆಗಿರ್ಬೋದು ಅಥವಾ ಅದು ಗೌರ್ಮೆಂಟ್ ಆಗಿರ್ಬೋದು, ಆ ಎಲ್ಲಾ ಇದಿರುತ್ತೋ ವ್ಯವಸ್ಥೆಗಳು ಅಲ್ಲಿ ಎಲ್ಲ ತಾಯಿಗೆ ಸುರಕ್ಷಿತವಾಗಿ ಹಾಲು ಉಣಿಸಿಕೆ ಇರ್ಬೋದು ಅಥವಾ ಹಾಲು ಸಂಗ್ರಹ ಮಾಡೋದಕ್ಕೆ ಅದಕ್ಕೆಲ್ಲ ಅವರು ವ್ಯವಸ್ಥೆ ಮಾಡಿ ಕೊಡ್ಬೇಕು ಅಂತ ಗೌರ್ಮೆಂಟ್ ಕಡೆಯಿಂದನೂ ಇದೆ. ಬಟ್ ಅದು ಕೆಲವು ಕಡೆ ಅಷ್ಟೇ ಇದಾಗ್ತಿರುತ್ತೆ, ಮತ್ತೆ ಅದು ಜನಗಳಿಗೆ ಗೊತ್ತಿರೋದು ಇಲ್ಲ ಈ ತರ ಇದೆ, ನಾವು ಕೇಳ್ಬೋದು. ಈಗ ಭಯ ಇರುತ್ತೆ, ನಾವು ಕೇಳಿದ್ರೆ ನಮ್ಮನ್ನ ಎಲ್ಲಿ ಕೆಲ್ಸದಿಂದ ಇದ್ ಮಾಡ್ತಾರೆ, ಆ ತರದೆಲ್ಲ ಒಂದು ಸಣ್ಣ ಪುಟ್ಟ ಭಯಗಳಿರುತ್ತೆ. ಬಟ್ ಆದ್ರೆ ಯಾಕಂದ್ರೆ ಅದು ಗೌರ್ಮೆಂಟ್ ಕಡೆಯಿಂದಾನೆ ಮಾಡಿದ್ದಾರೆ ತಾಯಿಗೆ ಎಲ್ಲಾ ಕಡೆಯಿಂದ ಅನುಕೂಲ ಆಗ್ಲಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸುವಂತದ್ದು, ಮತ್ತೆ ಸಣ್ಣ ಪುಟ್ಟ ಜಾಗೃತಿ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡುವಂತದ್ದು, ಅದು ಈಗ ಪೋಸ್ಟರ್ ಹಾಕುವಂತದ್ದು ಇರ್ಬೋದು ಅಥವಾ ಟಿವಿಯಲ್ಲಿ ಏನೋ ಒಂದು ಪ್ರಕಟಣೆ ಮೂಡಿಸುವಂತದ್ದು ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡುವಂತ, ಈ ತರ ಎಲ್ಲಾದ್ರ ಮೂಲಕ ಜನಗಳಲ್ಲಿ ಇದ್ರ ಸ್ತನ್ಯಪಾನದ್ರ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸಿ, ಮತ್ತೆ ಅದರಿಂದ ಏನೆಲ್ಲ ಮೂಢನಂಬಿಕೆಗಳಿದೆಯೋ ಅದನ್ನ ದೂರ ಪಡಿಸಿ ಇದು ಮಾಡಬೇಕು ಅಂತ.
1: ಮೇಡಮ್, ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಸ್ತನ್ಯಪಾನ ಮಾಡ್ತಕ್ಕಂಥ ತಾಯಿಂದರಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳೇನು ಮೇಡಮ್?
0: ಈಗ ಅವರಲ್ಲಿ ಅಂದರೆ ಏನು ತಪ್ಪು ಕಲ್ಪನೆಗಳಿರುತ್ತೆ ಅಂತ ಹೇಳಿದರೆ, ಒಂದು ಈಗ ಬರೀ ತಾಯಿ ಹಾಲಷ್ಟೇ ಸಾಕ ಮಗುಗೆ, ಈಗ ನಾವು ನೀರೆಲ್ಲ ಕುಡಿತೀವಿ ಮಗುಗೆ ನೀರು ಬೇಡವಾ ಅಂತ ಇರುತ್ತೆ. ಅದಕ್ಕೆ ಅವರು ನೀರು ಕುಡಿಸ್ಬೋದಾ ಪಾಪುಗೆ ಅಂತ ಕೇಳ್ತಾರೆ, ಇಲ್ಲ ಏನೂ ಬೇಡ, ಯಾಕಂದರೆ ನೀವು ಏನೆಲ್ಲ ಬೇಕಾಗಿರುತ್ತೋ ಮಗುಗೆ ಅಂಶ ಅದು ತಾಯಿ ಹಾಲಿನಲ್ಲಿದೆ. ಸೊ ಬರೀ ಅದಷ್ಟೇ ಸಾಕ, ನಾವು ಹಸು ಹಾಲು ಕೊಡೋದು ಬೇಡವಾ ಅಥವಾ ಬೇರೆ ಏನಾದರೂ ಜೇನುತುಪ್ಪ ತಿನ್ಸೋದು ಬೇಡವಾ ಅಥವಾ ಹೊರಗಡೆಯಿಂದ ಈಗ ಬೇರೆ ಏನೋ ಪೂಜೆ ಮಾಡಿ ಏನೋ ತೀರ್ಥ ತಂದು ಅದನ್ನೆಲ್ಲ ಕೊಡಬಾರ್ದಾ? ಸೊ ಅದೊಂದಿರುತ್ತೆ. ಮತ್ತು ಇನ್ನೊಂದೇನು ಅಂತಂದ್ರೆ, ಅದು ನಮ್ಮ ಮನೆಯಲ್ಲಿ ಆಗಿನ ಕಾಲದಿಂದ ಹಂಗೆ ಮಾಡ್ಕೊಂಡು ಬಂದಿದ್ದಾರೆ, ನಾನು ಈಗ ನಾನು ಅದೇ ತರ ಊಟ ಮಾಡ್ತೀನಿ, ಇದನ್ನ ಏನದು ಜಾಸ್ತಿ ಅನ್ನ ತಿನ್ನೋದು ಅಥವಾ ತರಕಾರಿ ತಿನ್ನೋದು ಇದೆಲ್ಲ ಮೈಯಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ, ನೀರು ತುಂಬಿದ್ರೆ ನಾನು ದಪ್ಪ ಆಗ್ಬಿಡ್ತೀನಿ, ಗರ್ಭಕೋಶ ನಂದು ಕೆಲ ಮೇಲೇನೆ ಇರುತ್ತೆ, ಹೊಟ್ಟೆ ಕರ್ಗೋದಿಲ್ಲ, ಈ ತರ ಎಲ್ಲ ಒಂದು ತಪ್ಪು ನಂಬಿಕೆಗಳೇ. ನೀವು ಯಾವ ಊಟ ಮಾಡುವಂಥದ್ದು, ನೀರು ಕುಡಿಯುವಂಥದ್ದಾಗ್ಲಿ, ಅದು ಯಾವುದು ಕೂಡ ನಿಮ್ಮ ಗರ್ಭಕೋಶ ಕರ್ಗದಿಕ್ಕಾಗ್ಲಿ ನಿಮ್ಮ ಹೊಟ್ಟೆ ಕರ್ಗದಿಕ್ಕಾಗ್ಲಿ ಅದು ಯಾವ್ದ್ರ ಮೇಲೂ ಅದು ಪ್ರಭಾವ ಬೀರಲ್ಲ. ಅವೆಲ್ಲ ದೇಹದಲ್ಲಿ ಆಗಿರುವಂತ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರುವಂತ ಬದಲಾವಣೆಗಳು, ನೀವು ಪ್ರೆಗ್ನೆನ್ಸಿ ಮುಗಿತಾ ಬಂದಂಗೆ ಅವೆಲ್ಲ 6 ತಿಂಗಳಿಂದ 1 ವರ್ಷದ ಒಳಗೆ ಅವೆಲ್ಲ ಅದ್ರ ಮೊದಲಿನ ಪರಿಸ್ಥಿತಿಗೆ ತಾನಾಗೇನೆ ಬದಲಾವಣೆ ಆಗುತ್ತೆ. ಮತ್ತೆ ಅದನ್ನ ಬಿಟ್ಟರೆ ಇನ್ನ ಮೂಢನಂಬಿಕೆ ಏನು ಅಂತ ಹೇಳಿದ್ರೆ, ಮೂಢನಂಬಿಕೆಗಿಂತ ಭಯ ಅವರಲ್ಲಿ. ಈಗ ಮನೆಯಲ್ಲಿ ಏನಾದ್ರೂ ನಾನು ಹೇಳಿದ್ರೆ ಅದನ್ನ ಕೇಳ್ತಾರ, ಯಾಕಂದ್ರೆ ಅವ್ರು ಮುಂಚೆಯಿಂದ ಹಂಗೆ ಮಾಡ್ತಿದ್ದಾರೆ, ನಾನೇನಾದ್ರೂ ಹೇಳಕ್ ಹೋದ್ರೆ ನಂಗೆ ಬೈತಾರೆ, ಇಲ್ಲ ನಿನಗೆ ಗೊತ್ತಿಲ್ಲ, ನೀನ್ ನಾವ್ ಹೇಳ್ದಂಗೆ ಕೇಳು, ಆತರ ಮಾಡ್ತಾರೆ. ಸೊ ಆತರ ಮಾಡಬಾರ್ದು. ಅವರಿಗೆ ಆದಷ್ಟು ನೀವು ಎಷ್ಟು ಪ್ರೋತ್ಸಾಹ ಕೊಡ್ತಿರೋ ಅಷ್ಟು ಅವರು ಅಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ.
1: ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ಈ ಸ್ತನ್ಯಪಾನ ಮಾಡುವ ತಾಯಂದಿರಿಗೆ ಮತ್ತು ಅವರ ಕುಟುಂಬದವರಿಗೆ ತಮ್ಮ ಕೊನೆಯ ಸಂದೇಶ ಮತ್ತು ಸಲಹೆ ಏನು ಮೇಡಮ್?
0: ಸಲಹೆ ಸಂದೇಶ ಒಂದೇನಂತ ಅಂದ್ರೆ, ಈ ರೆಸ್ಪಾನ್ಸಿಬಿಲಿಟಿನ ಡಿವೈಡ್ ಮಾಡಿ, ತಾಯಿ ಮೇಲೆ ಅಷ್ಟೇನೆ ಬಿಡ್ಬೇಡಿ ಬಾಧ್ಯತೆನ. ಮಗುನ ಸಾಕುವಂತ ಬಾಧ್ಯತೆ ತಾಯಿ ಜೊತೆಗೆ ತಂದೆ ಅಜ್ಜ ಅಜ್ಜಿ ಮನೆಯಲ್ಲಿ ಯಾರಿರ್ತಾರೆ ಎಲ್ಲಾರ್ದೂ ಕೂಡ ಇರುತ್ತೆ. ಮತ್ತೆ ಆದಷ್ಟು ತಾಯಿನ ಟೀಕೆ ಮಾಡೋದಕ್ಕಿಂತ ಅವರಲ್ಲಿ ಆತ್ಮವಿಶ್ವಾಸನ ಜಾಸ್ತಿ ಮಾಡಿ, ಮತ್ತೆ ಅವ್ರಿಗೆ ಪೌಷ್ಟಿಕವಾದ ಆಹಾರಗಳು, ಮತ್ತೆ ಅವ್ರಿಗೆ ಒಂದು ಮನೆಯಲ್ಲಿ ಶಾಂತಿಯುತ ವಾತಾವರಣ ಕಲ್ಪಿಸ್ಕೊಡ್ಬೇಕು, ಮತ್ತೆ ಅವ್ರಿಗೆ

0: ವರ್ಕಿಂಗ್ ಪ್ಲೇಸ್ ಅಲ್ಲಿ ಇದ್ರೆ ಅಂದ್ರೆ ಅಲ್ಲಿನೂ ಕೂಡ ಸ್ವಲ್ಪ ಅವ್ರಿಗೆ ಎಷ್ಟು ಕೆಲಸ ಆಗುತ್ತೋ, ಅಂದ್ರೆ ಕೆಲಸನ ಕಡಿಮೆ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಎಷ್ಟು ಆಗುತ್ತೋ ಅವ್ರಿಗೆ ಎಷ್ಟು ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಅಷ್ಟು ವರ್ಕ್ ಅಷ್ಟೇ ಕೊಡಿ. ಅವ್ರ ಜೊತೆ ಇರೋ ಸಹೋದ್ಯೋಗಿಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅವ್ರಿಗೆ, ಮತ್ತೆ ಮನೆ ಸುತ್ತಮುತ್ತ ಇರೋರು ಅಷ್ಟೇ, ಅವ್ರನ್ನ ಹಾಡ್ಕೊಳ್ಳೋದಾಗ್ಲಿ ಅವ್ರಿಗೆ ಏನೋ ಭಯ ಪಡಿಸೋದಕ್ಕಿಂತ ಅವ್ರಿಗೆ ಏನನ್ನ ಗೊತ್ತಾಗ್ತಿಲ್ವೋ ಅದನ್ನ ಅವ್ರು ಅರ್ಥ ಮಾಡಿಸಿ ತಿಳಿಸ್ಬೇಕು ಬಯೋದಕ್ಕಿಂತ. ಮತ್ತೆ ತಾಳ್ಮೆ ತುಂಬಾ ಮುಖ್ಯ. ಈಗ ಅವರನ್ನು ಕೂಡ ನಾನು ನನ್ನ ಪೇಷಂಟ್ಸ್ ಕೇಳೋದಾಗೆ, ನೀವು ಬಾಣಂತಿಯರ್ನ ಮಗುನ ಹೇಗೆ ನೋಡ್ಕೊಂತಿರೋ ಬಾಣಂತಿಯರ್ನು ಅದೇ ರೀತಿ ಟ್ರೀಟ್ ಮಾಡಿ, ಅವ್ರನ್ನ ದೊಡ್ಡವರು ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತ ಟ್ರೀಟ್ ಮಾಡಿ. ಆ ಒಂದು 3 ಮಂತ್ಸ್ ಅವ್ರ ಮೈಂಡ್ ಕೂಡ ಅದೇ ಮಗು ತರಾನೇ ಇರುತ್ತೆ. ಸೊ ಇವ್ರನ್ನ ಎಷ್ಟು ತಾಳ್ಮೆಯಿಂದ ನೋಡ್ಕೋತೀರೋ ಅವ್ರನ್ನು ಅಷ್ಟೇ ತಾಳ್ಮೆಯಿಂದ ನೋಡ್ಕೊಳ್ಳಿ. ನೀವು ಒಂದು ಆ ಥರ ಮಾಡಿ ನೋಡಿ, ವಿದಿನ್ 1-1.5 ಮಂತ್ 2 ಮಂತ್ಸ್ ಅಷ್ಟರಲ್ಲಿ ಅವರು ಫುಲ್ ನಗ್ನಗ್ತಾ ಆತ್ಮವಿಶ್ವಾಸದಿಂದ ಬರ್ತಾರೆ. ಒಂದು ಆ ಥರ ಒಂದು 2-3 ಪೇಷಂಟ್ಸ್ ಬಂದು ಕೂಡ ಆ ಥರ ಮಾತಾಡಿ ಹೇಳಿದ್ದಾರೆ, ಮೇಡಮ್ ಹಂಗಾಗಿ ಹಂಗೆಲ್ಲ ಹೇಳಿದ್ಮೇಲೆ ಇವಾಗ ನಾನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಮತ್ತು ಅವ್ರನ್ನ ತಕ್ಷಣಕ್ಕೆ ಅವ್ರಿಗೇನಾದರೂ ತೊಂದರೆ ಆಗ್ತದೆ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಈಗ ಮನೆ ಪಕ್ಕದವ್ರು ಅಥವಾ ಮನೆಯಲ್ಲಿ ಅಜ್ಜ ಅಜ್ಜಿ ಯಾರೋ ಏನೋ ಹೇಳಿದ್ರು ಅದೆಲ್ಲ ನಾರ್ಮಲ್ ಇದೆ, ಅದೇನು ತೊಂದರೆ ಇಲ್ಲ ಅಂತೇಳಿ ಆ ಥರ ನೆಗ್ಲೆಕ್ಟ್ ಮಾಡಬೇಡಿ. ಒಂದ್ಸತಿ ಆಸ್ಪತ್ರೆ ಕರ್ಕೊಂಡು ಬಂದು ತೋರಿಸಿ, ಈಗ ಅವ್ರಿಗೂ ಆಗ ಮನಃಶಾಂತಿ ಆಗುತ್ತೆ. ಸೊ ಏನೂ ಇಲ್ಲ, ಇನ್ನು ನಾನು ಆರಾಮಿದ್ದೀನಿ ಅಂತ ಒಂದಿರುತ್ತೆ.
1: ತುಂಬ ಧನ್ಯವಾದಗಳು ಮೇಡಮ್, ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲ ಕುರಿತು ಸಾಕಷ್ಟು ಮಾಹಿತಿಗಳು ಮತ್ತು ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ನಮಸ್ತೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮಾಜದ ಬೆಂಬಲವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
0: ಪ್ರಿಯ ಕೇಳುಗರೆ, ಇದುವರೆಗೂ ಸ್ತನ್ಯಪಾನ ಮಾಡುವ ತಾಯಿಯ ಆರೋಗ್ಯ, ಪೌಷ್ಟಿಕ ಆಹಾರ ಹಾಗೂ ಕುಟುಂಬ ಮತ್ತು ಸಮುದಾಯದ ಬೆಂಬಲ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗ ಟೀರ್ ಅವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಹತ್ತರಿಂದ 19 ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
3: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
1: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಪ್ರಸ್ತುತ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ ಕೆ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗುರು. ಕೇಳುಗರೆ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೈಯಲ್ಲಿ ಮೊಬೈಲ್, ತಲೆಯಲ್ಲಿ ಹೊಸ ಕನಸುಗಳು, ಹೃದಯದಲ್ಲಿ ದೇಶಪ್ರೇಮ ಒತ್ತ ಇಂದಿನ ಯುವಕರಿಗೆ ಈ ಸ್ವಾತಂತ್ರ್ಯದ ನಿಜವಾದ ಅರ್ಥ ಹಾಗೂ ಭಾರತದ ಭವಿಷ್ಯವನ್ನು ಬರೆಯುವಲ್ಲಿ ನಮ್ಮ ಯುವಶಕ್ತಿಯ ಪಾತ್ರ ಏನು ಎಂಬುದರ ಕುರಿತ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ನಿಮಗಾಗಿ. ಹೌದು ಕೆಲವರೇ, ಈ ದಿನದ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ, ಈ ಮುಖ್ಯವಾದ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರೂ ಆದಂತಹ ಬೆಂಗಳೂರಿನ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ತಮಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್.
1: ಧನ್ಯವಾದಗಳು, ಮತ್ತು ಎಲ್ಲ ಕೇಳುಗರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.
0: ಸರ್, ಮೊದಲಿಗೆ ಸ್ವಾತಂತ್ರ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಅಂತ ಬಂದಂತ ಸಂದರ್ಭದಲ್ಲಿ, ಆಗಸ್ಟ್ 15 ಅಂತ ನಿಮಗೆ ನೆನಪಿಗೆ ಬಂದಂತ ಸಂದರ್ಭದಲ್ಲಿ ನಮಗೆ ಒಂದು ಸಂಭ್ರಮದ ವಾತಾವರಣ ಇರುತ್ತೆ ಸರ್. ಆ ಸಂಭ್ರಮದ ವಾತಾವರಣದ ಹಿಂದೆ ಬಹಳಷ್ಟು ತ್ಯಾಗ ಬಲಿದಾನಗಳಾಗಿದೆ, ಬಹಳಷ್ಟು ಹೋರಾಟಗಳಾಗಿದೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಎಂದರೆ ಬರೀ ಸಂಭ್ರಮಾಚರಣೆಯಲ್ಲ, ಇದರ ಆಳವಾದ ಅರ್ಥವನ್ನು ತಾವು ಯಾವ ರೀತಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ ಸರ್?
1: ವಿಶ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ದೇಶಗಳು ಅಸ್ತಿತ್ವದಲ್ಲಿದ್ದಾವೆ ವಿಶ್ವಸಂಸ್ಥೆಯ ಪ್ರಕಾರ. ಇನ್ನೊಂದಷ್ಟು, ಇನ್ನ 8-10 ಅದು ಅಧಿಕೃತವಾಗಿಲ್ಲ. ಸೊ ಅದರಲ್ಲಿ ಭಾರತ ಅನ್ನುವುದು ಒಂದು ದೇಶ. ಜನಸಂಖ್ಯೆಯಲ್ಲಿ ಇಡೀ ವಿಶ್ವದಲ್ಲಿಯೇ ನಂಬರ್ 1 ಅಂದ್ರೆ ಮೊದಲನೆಯ ಸ್ಥಾನದಲ್ಲಿದೆ. ಭೌಗೋಳಿಕವಾಗಿ 7ನೆಯ ಸ್ಥಾನದಲ್ಲಿ ಇದೆ. ಆರ್ಥಿಕವಾಗಿ ಬಹುತೇಕ 4ನೆಯ ಸ್ಥಾನದಲ್ಲಿ ಇದೆ. ಸೊ ಅಂದ್ರೆ ಈ ವಿಶ್ವದಲ್ಲಿ ಭಾರತವನ್ನ ಕಡೆಗಣಿಸಲು ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ಒಂದು ಭಾರತ ಅನ್ನೋದು ವಿಶ್ವದ ಭೂಪಟದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿದೆ. ಸೊ ಅದು ಭಾರತದ ಬಗ್ಗೆ ಇರುವ ಹೆಮ್ಮೆ. ಎರಡನೇದಾಗಿ, ಬೇರೆ ಬೇರೆ ದೇಶಗಳ ಇತಿಹಾಸ ಏನೇನಿದೆಯೋ, ಆದ್ರೆ ಭಾರತ ದೇಶದ ಇತಿಹಾಸ ಪ್ರಾರಂಭ ಆಗೋದು ಹರಪ್ಪ ಮತ್ತು ಮಹೇಂಜೋದಾರೋ, ಅಂದ್ರೆ ಸಿಂಧು ನದಿಯ ತೀರದಲ್ಲಿ ಪ್ರಾರಂಭವಾದ ಹರಪ್ಪ ಮತ್ತು ಮಹೇಂಜೋದಾರೋ ಏನು ಸಂಸ್ಕೃತಿಗಳ ಇತಿಹಾಸ ಏನಿದೆ, ಅಲ್ಲಿಂದ ಭಾರತದ ಇತಿಹಾಸ ಅಧಿಕೃತವಾಗಿ ಪ್ರಾರಂಭವಾಗಿ ಇಲ್ಲಿವರೆಗೂ 2026ವರೆಗೂ ಈ ದೇಶ ಬೆಳ್ಕೊಂಡು ಬಂದಿದೆ. ಹೇಗಿದ್ರೆ ಎಲ್ಲಾ ದೇಶಗಳು ತರೋರು ಪ್ರಾರಂಭದಲ್ಲಿ ಮನುಷ್ಯ ಅನಾಗರಿಕನಾಗಿದ್ದ, ಆಮೇಲೆ ನಾಗರಿಕ ಪ್ರಪಂಚಕ್ಕೆ ಬಂದ, ಅದಾದ್ಮೇಲೆ ಸಾಮಂತ ರಾಜರುಗಳಿರ್ತಾ ಇದ್ರು, ಅದಾದ್ಮೇಲೆ ರಾಜಪ್ರಭುತ್ವ ಬಂತು, ರಾಜಪ್ರಭುತ್ವ ಆದ್ಮೇಲೆ ಭಾರತದ ಮೇಲೆ ಬೇರೆ ಬೇರೆ ಚಂಗೇಸ್ ಖಾನ್ ಇಂದ ಹಿಡಿದು ಗಜ್ನಿ ಗೋರಿ ಮೊಹಮ್ಮದ್ಗಳೆಲ್ಲ ಆಕ್ರಮಣಗಳೆಲ್ಲ ಆಗ್ತವೆ. ಅದಾದ್ಮೇಲೆ ಇಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಅರಬ್ ಮತ್ತು ಪರ್ಷಿಯನ್ ರಾಜರುಗಳ ಆಡಳಿತ ಆಗುತ್ತೆ. ಅದಾದ್ಮೇಲೆ ಫ್ರೆಂಚರು, ಡಚ್ಚರು, ಕೊನೆಗೆ ಇಂಗ್ಲಿಷರ ಆಡಳಿತವ ಆಗುತ್ತೆ. ಇಲ್ಲಿವರೆಗೂ ಕೂಡ ನಿಮಗೆ ಈ ಸ್ವಾತಂತ್ರ್ಯ ಅನ್ನುವುದು ಏನಿದೆಯಲ್ಲ ಭಾರತೀಯರಿಗೆ, ಅದು ಗಗನ ಕುಸುಮವಾಗಿತ್ತು. ಸ್ವಾತಂತ್ರ್ಯ ಅನ್ನೋದು ಏನೂ ಇರಲಿಲ್ಲ, ಅದು ರಾಜನೇ ದೈವತ್ವ ಅಂತೇಳಿ, ಅಥವಾ ಆಗ ಯಾರು ಸರ್ವಾಧಿಕಾರಿನೋ, ಹೆಡ್ ಆಫ್ ದ ಪ್ರಾಂತ್ಯದಲ್ಲಿ ಇರ್ತಾನೋ ಆತನೇ ಮುಖ್ಯಸ್ಥನಾಗ್ತಾ ಇದ್ದ. ಆದ್ರೆ ಬ್ರಿಟಿಷರು ಬಂದು ಅವರ ವಿರುದ್ಧ, ಅಲ್ಲಿ ಬ್ರಿಟಿಷರದ್ದು ಕೂಡ ಸರ್ಕಾರದ ಆಡಳಿತಕ್ಕೆ, ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಅನಂತರ ಇಂಗ್ಲೆಂಡಿನ ಆಡಳಿತಕ್ಕೆ, ರಾಣಿ ಆಡಳಿತಕ್ಕೆ ಒಳಪಟ್ಟಾಗ್ಲೂ ಕೂಡ ಭಾರತೀಯರಿಗೆ ಸ್ವಾತಂತ್ರ್ಯ ಅನ್ನೋದು ಇರಲೇ ಇಲ್ಲ. ಯಾವ ಸ್ವಾತಂತ್ರ್ಯ ಇರಲಿಲ್ಲ? ಊಟ, ತಿಂಡಿ, ಬಟ್ಟೆ, ಆ ಸ್ವಾತಂತ್ರ್ಯಗಳು ಸಾಮಾನ್ಯವಾಗಿ ಇರುತ್ತೆ, ಕೆಲವು ಸಾರಿ ಅದಕ್ಕೂ ಕುತ್ತಾಗಬಹುದು. ಆದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ತನ್ನ ಹಕ್ಕುಗಳನ್ನು ಚಲಾಯಿಸುವ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ನೀತಿ ನಿರೂಪಣ ಸ್ವಾತಂತ್ರ್ಯ ಇದೆಯಲ್ಲ, ಅದು ಭಾರತೀಯರಿಗೆ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಾರಂಭವಾಗಿದ್ದೇ ನಿಜವಾದ ಸ್ವಾತಂತ್ರ್ಯದ ಹೋರಾಟ. ನಿಜವಾದ ಸ್ವಾತಂತ್ರ್ಯದ ಹೋರಾಟ ಬ್ರಿಟಿಷರ ವಿರುದ್ಧ ಪ್ರಾರಂಭ ಆಯ್ತಲ್ಲ, ಅದೇ ಸ್ವಾತಂತ್ರ್ಯ ಹೋರಾಟ. ಯಾವ ಸ್ವಾತಂತ್ರ್ಯಕ್ಕಾಗಿ ಅಂದ್ರೆ, ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ, ನಮ್ಮನ್ನ ನಾವು ಆಳುವ ಸ್ವಾತಂತ್ರ್ಯಕ್ಕಾಗಿ ಪ್ರಾರಂಭವಾಗಿದ್ದೇ ಈ ಸ್ವಾತಂತ್ರ್ಯ ಹೋರಾಟ. ಅದು ಅಂತಿಮವಾಗಿ ಅನೇಕ ಘಟ್ಟೆಗಳನ್ನ ಮಾಡಿ, ಮೊದಲನೇ 1857ರ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅನೇಕ, ನೀವು ಹೇಳ್ದಂಗೆ, ತ್ಯಾಗ ಬಲಿದಾನಗಳು, ಬೇರೆ ಬೇರೆ ಎಲ್ಲಾ ತರದ್ದು ಹೋರಾಟಗಳು ಮಾಡಿ, ಅನಂತರ ಹೆಚ್ಚು ಕಡಿಮೆ ಮಹಾತ್ಮ ಗಾಂಧಿಯವರು ಅದರ 1919ರ ವೇಳೆಗೆ, ಅದಕ್ಕೆ ಮೊದಲಿನೂ 11ರಿಂದನೂ ಇರ್ತಾರೆ, ಆದರೆ 19ರ ವೇಳೆಗೆ ಹೆಚ್ಚು ಕಡಿಮೆ ಭಾರತದ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧಿಯವರ ನೇತೃತ್ವ ಸಿಗುತ್ತೆ. ಅದರಲ್ಲಿ ಅನೇಕರು ಮಂದಗಾಮಿಗಳು ಅಂತಿರ್ತಾರೆ, ಕೆಲವರು ಹಾರ್ಡ್ಕೋರ್ ಉಗ್ರಗಾಮಿಗಳು ಅಂತಿರ್ತಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರನ್ನೂ ಹೇಗೋ ಹಾಗೆ ಹೀಗೆ ಬ್ಯಾಲೆನ್ಸ್ ಮಾಡಿ ಅದು ಇತಿಹಾಸ ಮಾಡಿ 1947 ಆಗಸ್ಟ್ 15ರಂದು ಮಧ್ಯರಾತ್ರಿ

0: ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುತ್ತೆ. ಯಾವ ಸ್ವಾತಂತ್ರ್ಯ ಲಭಿಸ್ತು ಅಂದ್ರೆ ಅದು ರಾಜಕೀಯ ಸ್ವಾತಂತ್ರ್ಯ, ಆಡಳಿತಾತ್ಮಕ ಸ್ವಾತಂತ್ರ್ಯ. ಸೊ ಅಂದ್ರೆ ನಮ್ಮ ದೇಶಕ್ಕೆ ಯಾರೋ ಒಬ್ರು, ಈಗ ಮೊದಲು ಅರಬ್ಬರು, ಪರ್ಷಿಯನ್ನರು ಇನ್ನರ ಇದ್ರು, ಆಮೇಲೆ ಬ್ರಿಟಿಷರು, ಫ್ರೆಂಚರು, ಅವರಲ್ಲದೆ ಭಾರತವನ್ನ ಭಾರತೀಯರೇ ಆಡಳಿತ ಮಾಡುವ ಸ್ವಾತಂತ್ರ್ಯ ಸಿಕ್ಕಿದ್ದು 1947 August 15. ಸೊ ಅದು ಇಡೀ ಭಾರತದ ಎಷ್ಟು ವರ್ಷಗಳ ಇತಿಹಾಸ ಇದೆಯೋ, ಹಿಂದೆ ಎಷ್ಟಿತ್ತೋ ಏನೋ ಗೊತ್ತಿಲ್ಲ, ಹರಪ್ಪ ಮತ್ತು ಮಹೇಂಜೋದಾರದಿಂದ ಇಲ್ಲಿಗೂ ತಗೊಂಡ್ರು ಕೂಡ 2000, 3000, 4000 ವರ್ಷಗಳಿಂದ ಇದ್ದಂತಹ ಒಂದು ಗುಲಾಮಿ ಮನಸ್ಥಿತಿಯೋ, ಅದು ಎಲ್ಲದರಿಂದ ಮುಕ್ತವಾಗಿ ನಿಜವಾದ ಭಾರತ ಅಸ್ತಿತ್ವಕ್ಕೆ ಬಂದಿದ್ದು ಒಟ್ಟಾರೆಯಾಗಿ 1947. ಮತ್ತು ಅದರಿಂದ ಆ ಸ್ವಾತಂತ್ರ್ಯವನ್ನ ಖಂಡಿತವಾಗ್ಲೂ ಸಂಭ್ರಮಿಸಬೇಕು. ಸಂಭ್ರಮಿಸಕ್ಕೆ ಬಹಳಷ್ಟು ಅರ್ಥ ಇದೆ. ಆ ಸ್ವಾತಂತ್ರ್ಯ ನಾವು ಗಳಿಸಿಕೊಂಡ ಶ್ರಮದಿಂದ, ಅಂದ್ರೆ ಅನೇಕ ತ್ಯಾಗ ಬಲಿದಾನಗಳಿಂದ ಗಳಿಸಿಕೊಟ್ಟ ಸ್ವಾತಂತ್ರ್ಯ ಇದೆಯಲ್ಲ, ಇದು ಅತ್ಯಮೂಲ್ಯವಾದದ್ದು. ಈ 80 ವರ್ಷಗಳ ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಇದು ನಮ್ಮ ಹಿಂದಿನ ಯಾವುದೇ ತಲೆಮಾರುಗಳಿಗೆ ಯಾರಿಗೂ ಸಿಗದಂತಹ ಅತ್ಯದ್ಭುತವಾದ ಸ್ವಾತಂತ್ರ್ಯವನ್ನ ನಮ್ಮ ದೇಶ ಸಿಕ್ಕಿ ನಮ್ಮನ್ನ ನಾವೇ ಆಡಳಿತ ಮಾಡಿಕೊಂಡು, ಆಮೇಲೆ ಪ್ರಜಾಪ್ರಭುತ್ವ, ಅದೇ ಇನ್ನೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಆದ್ರೆ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ತಲ್ಲ, ಈ ಸ್ವಾತಂತ್ರ್ಯದ ಬಗ್ಗೆ ಪ್ರತಿಯೊಬ್ಬರು ಕೃತಜ್ಞತೆಯನ್ನ ಅರ್ಪಿಸುವಂತಹ, ಸಂಭ್ರಮಿಸುವಂತಹ ನಮ್ಮ ಈ ಸ್ವಾತಂತ್ರ್ಯಕ್ಕೆ ಖಂಡಿತವಾಗ್ಲೂ ಬಹುದೊಡ್ಡ ಅರ್ಥ ಇದೆ. ಅದು ಭಾರತಕ್ಕೆ ವಿಶಿಷ್ಟವಾದ ಸ್ಥಾನವನ್ನ ಕಲ್ಪಿಸಿದೆ
1: ಸರ್. ಹಾಗೇನೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇನ್ನೇನು ಶತಮಾನದ ಸನಿಹಕ್ಕೆ ನಾವು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಯುವಕರಲ್ಲಿ ಯಾವ ರೀತಿಯಾದಂತಹ ದೃಷ್ಟಿಕೋನ ಇರಬೇಕು, ಅದು ಕೇವಲ ಹಕ್ಕಲ್ಲ, ಅದು ನಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತ ಯುವಕರು ತಮ್ಮ ಪಾತ್ರವನ್ನು ವಹಿಸಬೇಕಾಗಿದೆ ಸರ್.
0: ಖಂಡಿತವಾಗ್ಲೂ ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಈಗ ಯುವಕರು ಅಂದ್ರೆ ನಾವು ಸಾಮಾನ್ಯವಾಗಿ 15 ವರ್ಷದಿಂದ 35-40 ವರ್ಷದವರೆಗೂ ತಗೊಂಡೋಣ, ಹೆಚ್ಚು ಕಡಿಮೆ, ಅದೇನು ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತೇನಿಲ್ಲ. ಸಾಮಾನ್ಯವಾಗಿ ನಾವು ಅದನ್ನ 15 ವರ್ಷ ಆಗ್ತಾ ಇದ್ದಂಗೆ ಒಂದು ಯುವಕರು ಅಲ್ಲಿಂದ 30-35-40 ವರ್ಗೂ ತಗೊಂಡ್ರು ಪ್ರಾಬ್ಲಮ್ ಇಲ್ಲ. ಸೊ ಈ ಯುವಕರಿಗೆ ಇದು ಬಹಳ ಮಹತ್ವದ್ದು, ಯಾಕೆಂದ್ರೆ ಒಂದು ದೇಶದ ನಿಜವಾದ ಭವಿಷ್ಯವೇ ಯುವಶಕ್ತಿ. ಯಾಕೆಂದ್ರೆ ಸೀನಿಯಾರಿಟಿ ಎಲ್ಲರೂ, ಅಂದ್ರೆ ನಾವು ಒಂದ್ ಕಾಲದಲ್ಲಿ ಯುವಕರಾಗಿದ್ರು ಇಲ್ಲ ಅಂತಲ್ಲ, ಅಂದ್ರೆ ಸೀನಿಯಾರಿಟಿ ಬರ್ತಾ ಇದ್ದಂಗೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗೋದು ಯಾವಾಗ್ಲೂ ಯುವಕರಿಗೆ, ಕಾಲಕಾಲಕ್ಕೂ ಯುವಕರನ್ನೇ ಮುಖ್ಯ ಮಾನದಂಡಗಳಾಗಿ ಇಟ್ಕೊಂಡು ಎಲ್ಲವೂ. ಅವರು ಮೊದಲು ಪ್ರಜಾಪ್ರಭುತ್ವ ಅನ್ನುವುದನ್ನ ಅರ್ಥ ಮಾಡ್ಕೋಬೇಕು ಯುವಕರು. ಯಾಕೆ ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ಅನ್ನೋದು ಅನೇಕ ಆಡಳಿತ ಕ್ರಮಗಳು ಬಂದಿದ್ದಾವೆ ಇಡೀ ಜಗತ್ತಿನಲ್ಲಿ. ರಾಜಪ್ರಭುತ್ವದಿಂದ ಹಿಡಿದು ಸರ್ವಾಧಿಕಾರದಿಂದ ಹಿಡಿದು ಕಮ್ಯುನಿಸ್ಟ್ ಆಡಳಿತದಿಂದ ಹಿಡಿದು ಬೇರೆ ಬೇರೆ ಅನೇಕ ಆಡಳಿತಗಳೆಲ್ಲ ನೋಡಿದ ನಂತರ ಈ ಜಗತ್ತು ನಿಜವಾಗ್ಲೂ ಒಪ್ಕೊಂಡಿರೋದು ಪ್ರಜಾಪ್ರಭುತ್ವವನ್ನ, ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ನಡೆಯುವಂತಹ ಆಡಳಿತ. ಇದು ಗ್ರೀಸಿನ ಅಥೆನ್ಸ್ನಲ್ಲಿ ಪ್ರಾರಂಭ ಆಯ್ತು, ಅದು ಭಾರತದಲ್ಲಿ ಈಗ ಅಸ್ತಿತ್ವದಲ್ಲಿದೆ. ಇದು ಅತ್ಯದ್ಭುತವಾದದ್ದು, ಅಂದ್ರೆ ನೀವೇ ಪ್ರಜೆಗಳು, ನೀವೇ ಪ್ರಭುಗಳು. ಸೊ ಇದನ್ನ ಯುವಕರು ಮೊದಲನೇದಾಗಿ ಮನವರಿಕೆ ಮಾಡ್ಕೊಳ್ಬೇಕು. ಒಂದು ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ನಾವೇ ಬಾಸ್, ನಾವೇ ನಮ್ಮ ಪ್ರತಿನಿಧಿಯನ್ನ, ನಾವು ಯಾಕೆ ಎಲ್ಲರೂ ಹೋಗಕ್ಕಾಗೋದಿಲ್ಲ ಅಂದ್ಬಿಟ್ಟು ನಮ್ಮ ಪ್ರತಿನಿಧಿಯನ್ನ ಒಬ್ಬ ಶಾಸಕನಾಗಿನೋ ಅಥವಾ ಸಂಸದನಾಗಿನೋ ಮಂತ್ರಿಯಾಗಿಯೋ ಪ್ರಧಾನ ಮಂತ್ರಿಯಾಗಿಯೋ ಏನೋ ಒಂದು ಆಡಳಿತದಲ್ಲಿ ನಾವು ಮಾಡ್ತೀವಿ, ಅದಕ್ಕೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಇದೆ. ಸೊ ಇದನ್ನ ಮೊದಲು ಯುವಕರು ಅರ್ಥ ಮಾಡ್ಕೊಂಡ್ರೆ ಅದರನ್ನ ಹೇಗೆ ಉಳಿಸ್ಬೇಕು. ನೀವು ಹೇಳಿದ್ರೆ ಹಕ್ಕು ಮತ್ತು ಬರೀ ಕರ್ತವ್ಯಗಳು ಹಕ್ಕು ಮಾತ್ರನೇ ಅಂತಲ್ಲ, ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಮತ್ತು ಕರ್ತವ್ಯಗಳು ಅತ್ಯಂತ ಸಮಪ್ರಮಾಣದಲ್ಲೇ ಇದೆ. ನಮ್ಮ ಸಂವಿಧಾನವನ್ನ ರಚಿಸಿದ ಸಂವಿಧಾನ ಕರಡು ಸಮಿತಿಯ ನೇತೃತ್ವ ವಹಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಅತ್ಯಂತ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಯಾವ ರೀತಿ ನನಗೆ ಆ ಹಕ್ಕು ಬೇಕು, ನನಗೆ ಶಿಕ್ಷಣದ ಹಕ್ಕು ಬೇಕು, ನನಗೆ ಆರೋಗ್ಯದ ಹಕ್ಕು ಬೇಕು, ನನಗೆ ಉದ್ಯೋಗದ ಹಕ್ಕು ಬೇಕು, ನನಗೆ ಬದುಕುವ ಹಕ್ಕು ಬೇಕು, ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಬೇಕು, ಈ ಎಲ್ಲ ಹಕ್ಕುಗಳ ನಡುವೆ ಈ ದೇಶಕ್ಕಾಗಿ ನಾನು ಯಾವ ರೀತಿಯ ಕರ್ತವ್ಯವನ್ನ ಮಾಡಬೇಕು, ನಾನು ಹೇಗೆ ಪ್ರಾಮಾಣಿಕವಾಗಿರ್ಬೇಕು, ದೇಶದ ವಿಷಯದಲ್ಲಿ ದೇಶಭಕ್ತಿ ಇರ್ಬೋದು, ದೇಶದ ಯಾವುದೇ ಸಂಪನ್ಮೂಲಗಳಿರ್ಬೋದು, ದೇಶದ ಮೌಲ್ಯಗಳನ್ನ ಕಾಪಾಡಿಕೊಳ್ಳುವಂತಹ ಕರ್ತವ್ಯಗಳಿದಾವಲ್ಲ, ಈ ಕರ್ತವ್ಯಗಳನ್ನ, ಹಕ್ಕು ಮತ್ತು ಕರ್ತವ್ಯಗಳನ್ನ, ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಕ್ಕನ್ನ ಕೇಳುವುದೇ ಜಾಸ್ತಿ ಆಗಿದೆ. ಹಕ್ಕು ಖಂಡಿತ ಕೇಳಲಿ, ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ, ಹಕ್ಕಿನ ಜೊತೆ ಕರ್ತವ್ಯ ಪ್ರಜ್ಞೆನೂ ಕೂಡ ಸದಾ ನಮ್ಮ ಜೊತೆ ಇರಬೇಕು. ಜೊತೆಗೆ ಹಕ್ಕನ್ನ ಕೇಳುವ ಪಡೆಯುವ ನೈತಿಕತೆ ಬರೋದು ಯಾವಾಗ ಅಂದ್ರೆ ನಾವು ನಮ್ಮ ಕರ್ತವ್ಯವನ್ನ ಪೂರೈಸಿದಾಗ. ಅದನ್ನ ಈ ಯುವಜನಾಂಗ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಸುಮಾರು ಈಗ ನಾನು ಹೇಳಿದೆ ಆಗ್ಲೇ, ಯುವಕರು ಅಂದ್ರೆ ಯಾರು, ಅದೇ 90ರ ನಂತರ ಹುಟ್ಟಿದವ್ರನ್ನ ಯುವಕರು ಅನ್ಬೋದು, ಅಥವಾ 80, 85, 90 ಇಸ್ವಿ ನಂತರ ಹುಟ್ಟಿದವರು, ಅವ್ರಿಗೆ ಈಗ 25, 26, 30, 35 ಇರುತ್ತೆ. ಸೊ ಇವರಿಗೆ ಸ್ವಾತಂತ್ರ್ಯದ 50 ವರ್ಷಗಳ ಹಿಂದಿನ ಅಥವಾ 40 ವರ್ಷಗಳ ಹಿಂದಿನ ತ್ಯಾಗ ಬಲಿದಾನ

ಗಳು ಸುಮ್ಮನೆ ನಿಧಾನವಾಗಿ ಮರಿತಾ ಇದ್ದಾರೆ. ಮಾಹಿತಿ ಇರ್ಬೋದು ಅವ್ರಿಗೆ, ಗೂಗಲ್ ಅಲ್ಲಿ ಹೋದ್ರೆ ಅಥವಾ ಇನ್ನೆಲ್ಲ ಹೋದ್ರೆ ಸ್ವಾತಂತ್ರ್ಯಕ್ಕೆ ಯಾರ್ಯಾರು ಹೋರಾಡಿದ್ರು, ಭಗತ್ ಸಿಂಗ್ ಏನು, ಚಂದ್ರಶೇಖರ್ ಆಜಾದ್ ಏನು, ಮಹಾತ್ಮ ಗಾಂಧಿ ಏನು, ಅಂಬೇಡ್ಕರ್, ಈ ಮಾಹಿತಿ ಇರ್ಬೋದು. ಆದ್ರೆ ಅವರು ನಿಜವಾದ ಅದಕ್ಕೆ ಸಾಕ್ಷಿದಾರರಾಗಿಲ್ಲ. ಈಗ ನಾವು ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ಸ್ವತಂತ್ರ ಹೋರಾಟಗಳ ಪ್ರಾರಂಭ ಆಗಿ ಅದರ ಒಂದಷ್ಟು ನೆನಪುಗಳು ಅವ್ರಿಗೆ ಇರ್ತಾ ಇತ್ತು, ಪಠ್ಯ ಪುಸ್ತಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಅದ್ರ ಬಗ್ಗೆ ಸಂಭ್ರಮ ಇರ್ತಾ ಇತ್ತು. ಆದ್ರೆ ಈಗಾಗಿಲ್ಲ. ಈಗಿನ ಯುವಶಕ್ತಿ, ಈ ಸ್ವಾತಂತ್ರ್ಯ ನಮ್ಗೆ ತಾನೇ ತಾನಾಗಿ ಬಂದಿರೋದು, ಈ ದೇಶ ಪ್ರಾರಂಭದಿಂದಲೂ ಅಸ್ತಿತ್ವದಲ್ಲಿ ಇರೋದೇ ಈ ಸ್ವಾತಂತ್ರ್ಯ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಅಥವಾ ನಿರ್ಲಕ್ಷ್ಯ ಕಲ್ಪನೆ ಅವರಲ್ಲಿದೆ. ಇದನ್ನ ಬಹಳ ಕಷ್ಟಪಟ್ಟು ಗಳಿಸಿರೋದು, ಉಳಿಸಿಕೊಳ್ಳುವ ಜವಾಬ್ದಾರಿ ಇದೆ, ಅದು ಅಷ್ಟು ಸುಲಭ ಅಲ್ಲ. ಇತ್ತೀಚೆಗೆ ಸಂಘರ್ಷಗಳಿಂದಿದ್ದಾವೆ. ಯಾರು ಯಾವಾಗ ಬೇಕಾದ್ರೂ ನಾವು ಏನಾದ್ರೂ ದುರ್ಬಲರಾದ್ರೆ ನಮ್ಮನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ಬೇರೆ ಬೇರೆ ದೇಶಗಳು ಈಗಲೂ ಕಾಯ್ತಾ ಇರ್ತವೆ. ಅಂದ್ರೆ ದೇಶದ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋದು ಏನು ಅಂದ್ರೆ ನಮ್ಮ ಹಕ್ಕುಗಳ ಜೊತೆ ನಮ್ಮ ಕರ್ತವ್ಯವನ್ನ ನಿಭಾಯಿಸಿದಾಗ. ಮುಖ್ಯವಾಗಿ ಯುವ ಜನಾಂಗ ಏನಿದೆ, ಯುವ ಜನಾಂಗ ಈ ಸ್ವಾತಂತ್ರ್ಯೋತ್ಸವ, ಈಗ ಏನ್ ಸುಮ್ಮನೆ ಇನ್ನ 80 ವರ್ಷ ಆಗಿದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ 20 ವರ್ಷಕ್ಕೆ 100 ವರ್ಷ ಆಗುತ್ತೆ. 100 ವರ್ಷದಲ್ಲೂ ಕೂಡ ಭಾರತ ವಿಶ್ವದಲ್ಲಿ ಈಗಿನಂತೆ ಪ್ರಮುಖ ಸ್ಥಾನವನ್ನ ಪಡೆದು ಇನ್ನೂ ಒಂದು, ಎಲ್ಲ ಕೆಲವರು ಹೇಳ್ತಾರೆ ವಿಶ್ವಗುರು ಆಗೋದು ಅಥವಾ ವಿಶ್ವದ ನಾಯಕತ್ವ ವಹಿಸೋದು ಅಥವಾ 21ನೇ ಶತಮಾನದ ಎರಡನೆಯ ಭಾಗವನ್ನ ಭಾರತ ವಿಶ್ವದಲ್ಲಿ ಲೀಡ್ ಮಾಡಬೇಕು ಅನ್ನೋದಾದ್ರೆ ಯುವಕರು ಅತ್ಯಂತ ಮಹತ್ವವನ್ನ ಮಾಡಬೇಕಾಗುತ್ತೆ, ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆ ಹಕ್ಕು ಮತ್ತು ಕರ್ತವ್ಯಗಳನ್ನ ಎರಡನ್ನು ಸಮ ಪ್ರಮಾಣದಲ್ಲಿ ಅವರು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗುತ್ತೆ. ಆಗ ಮಾತ್ರ ಯುವಕ ಶಕ್ತಿಯೇ ಈ ದೇಶಕ್ಕೆ ಒಂದು ಲಾಭ ಆಗುತ್ತೆ. ಹೊರತುನು ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಸ್ವಾಮಿ ವಿವೇಕಾನಂದರು ಏನ್ ಕನಸು ಕಂಡಿದ್ರು, ಯುವಕರು ಅಂದ್ರೆ ಅವರ ಉಕ್ಕಿನ ನರಮಂಡಲ, ಕಬ್ಬಿಣದ ಮಾಂಸ ಖಂಡಗಳು ಇದೆಯಲ್ಲ, ಅದನ್ನ ಉಳಿಸ್ಕೊಬೇಕೆ ಹೊರತುನು ಸೀಡ್ಲೆಸ್ ಯುವಕರು ಆದ್ರೆ ಈ ದೇಶಕ್ಕೆ ಬಹಳ ಅಪಾಯಕಾರಿಯಾಗಿದೆ. 100 ವರ್ಷದ ಸಂಭ್ರಮದಲ್ಲಿ ಯುವಕರು ಹಕ್ಕಿನ ಜೊತೆ ಕರ್ತವ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಕೊಡಬೇಕು ಅಂತೇಳಿ ನನಗೆ ಅನ್ಸುತ್ತೆ.

0: ಸರ್ ಹಾಗೇನೆ. ಪ್ರಸ್ತುತವಾಗಿ ನಾವು ನೋಡ್ತು ಅಂದರೆ ನಮಗೆ ಸಂವಿಧಾನ ಭಾಳಷ್ಟು ಸ್ವಾತಂತ್ರ್ಯ ಕೊಟ್ಟಿದೆ. ನಾವು ಯಾವುದೇ ಒಂದು ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡುವಂಥ ಅದಕ್ಕೆ ಹೋರಾಟವನ್ನು ಮಾಡುವಂಥ ಸ್ವಾತಂತ್ರ್ಯದ ಒಂದು ಅರಿವಿನಿಂದ ಭಾಳಷ್ಟು ಕಡೆಗಳಲ್ಲಿ ನಾವು ನೋಡ್ತೀವಿ ಸರ್ಕಾರದ ವೈಫಲ್ಯದಿಂದ ಆಗಿರ್ಬೋದು ಅಥವಾ ದೇಶದಲ್ಲಾಗುವಂಥ ಒಂದು ಅರಾಜಕತೆಗಳನ್ನು ವಿರೋಧಿಸುವ ನಿಟ್ಟಿನಲ್ಲಿ ಯುವಕರು ಹಾಗೂ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೋರಾಟಗಳ ಮುಖಾಂತರ ಅದನ್ನು ಬಯಲಿಗೆಳಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ನಮಗೆ ಸಿಗಬೇಕಾದಂಥ ಹಕ್ಕಾಗಿರ್ಬೋದು ನ್ಯಾಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಸರ್?
1: ಇದು ಕೂಡ ಒಳ್ಳೆಯ ಉತ್ತಮ ಪ್ರಶ್ನೆ. ಯಾಕೆಂದ್ರೆ ಇತ್ತೀಚೆಗೆ ಜಂತರ್ ಮಂತರ್ನಲ್ಲಿ ನಡೆದ ಒಂದು ಜಂಜಿ ಹೋರಾಟ ಇದೆಯಲ್ಲ, ಇಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆ ಹೆಚ್ಚು ಪ್ರಸ್ತುತವಾಗುತ್ತೆ. ಯಾಕೆಂದ್ರೆ ನಾವು ಪ್ರಶ್ನಿಸುವ, ನಾನಾಗ್ಲೇ ಹೇಳಿದೆ, ನೈತಿಕತೆ ಬರೋದು ಯಾವಾಗ ಅಂದ್ರೆ ನಾವು ಪ್ರಾಮಾಣಿಕವಾಗಿದ್ದಾಗ, ಅದು ಯುವಕರಾಗ್ಲಿ ಮಹಿಳೆಯರಾಗ್ಲಿ ಬೇರೆ ಯಾರೇ ಆಗಿರ್ಲಿ, ಆ ಒಂದು ಉದ್ದೇಶದಲ್ಲಿ ನಾವು ಪ್ರಾಮಾಣಿಕತೆ ಹೋಗಿ ಇರ್ಬೇಕಾಗುತ್ತೆ. ಈಗ ಒಂದು, ಎರಡನೇದಾಗಿ ನೀವು ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛೆಯಲ್ಲ, ಇದನ್ನು ಕೂಡ ಯುವ ಜನಾಂಗ ಮಾಡಬೇಕು. ಸ್ವಾತಂತ್ರ್ಯ ಅನ್ನೋದು ಮಿತಿಗೆ ಒಳಪಟ್ಟದ್ದು. ನಿಮ್ಗೆ ಸ್ವಾತಂತ್ರ್ಯ ಅಂದಿದ್ದ ತಕ್ಷಣ ನಾನು ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಕಾನೂನಿನ ವ್ಯಾಪ್ತಿಯಲ್ಲಿ ನನ್ನನ್ನ ನಾನು ಅನುಭವಿಸುವ ಸ್ವಾತಂತ್ರ್ಯವೇ ಹೊರ್ತುನು ಅದು ಸ್ವೇಚ್ಛೆ ಅಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಲ್ಲ. ಜನ್ಜಿ ಅಥವಾ ಯುವಕರಲ್ಲಿ ಹೇಳದೇನಂದ್ರೆ, ಈಗ ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಎಲ್ರಿಗೂ ಅರಿವಿದೆ, ಆದ್ರೆ ಆರ್ಥಿಕ ಸ್ವಾತಂತ್ರ್ಯ ಇದೆಯಲ್ಲ, ಇದು ಕಾರ್ಲ್ ಮಾರ್ಕ್ಸ್ ಒಮ್ಮೆಗೆ ಹೇಳ್ತಾರೆ ಏನು ಅಂದ್ರೆ, ಆರ್ಥಿಕ ಸ್ವಾತಂತ್ರ್ಯವಿಲ್ಲದ ಯಾವ ಸ್ವಾತಂತ್ರ್ಯವೂ ಕೂಡ ನಿಷ್ಫಲ ಅಂತೇಳಿ. ಅದು ಈ ಅದರಲ್ಲೂ ಈಗ ಹಣ ಕೇಂದ್ರೀಕೃತ ಸಮಾಜ ನಿರ್ಮಾಣ ಆಗಿದೆ, ಜಾಗತೀಕರಣಕ್ಕೆ ಮುಕ್ತ ಮಾರುಕಟ್ಟೆಗೆ ಭಾರತ ಸಹಿ ಹಾಕಿದ ನಂತರ ಇಡೀ ಸಮಾಜ ಅರ್ಥವ್ಯವಸ್ಥೆಯಲ್ಲಿ ಅಂದ್ರೆ ಹಣ ಕೇಂದ್ರೀಕೃತವಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಯುವಕರು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವಿನ ಒಂದು ಗೆರೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಏನಾದ್ರೂ ತಪ್ಪಿದ್ರೆ, ಯಾಕಂದ್ರೆ ಎಲ್ಲ ಹಿರಿಯರು ಹೇಳೋದು ಅಂದ್ರೆ ಈಗಿನ ಹುಡುಗರು ಸ್ವಾತಂತ್ರ್ಯಕ್ಕಿಂತ ಹೆಚ್ಚಾಗಿ ಸ್ವೇಚ್ಛೆಯನ್ನ ಮಾಡ್ತಿದ್ದಾರೆ ಅನ್ನುವ ಆರೋಪಿಸ್ತಾರೆ. ಅದರಲ್ಲಿ ಒಂದಷ್ಟು ಸತ್ಯವೂ ಇದೆ, ಆದ್ರೆ ಅದು ಸ್ವೇಚ್ಛೆಯಾಗಬಾರದು. ಆಮೇಲೆ ಪ್ರಶ್ನಿಸುವ ಹಕ್ಕು ಈಗ ಎಲ್ಲರಲ್ಲೂ ಬರ್ತಾ ಇದೆ, ಅದರಲ್ಲೂ ಸಾಮಾಜಿಕ ಜಾಲತಾಣಗಳ ಕ್ರಾಂತಿಯೊಂದಿಗೆ ಪ್ರತಿಯೊಬ್ಬ ಭಾರತೀಯನು, ಬಹುಶಃ 100 ಕೋಟಿ ಏನೋ ಮೊಬೈಲ್ ಇದೆ ಅಂತ ಕೇಳಿದೆ, ಅದು ಕನೆಕ್ಷನ್ ಎಷ್ಟಿದೆಯೋ ಏನಿದೆಯೋ, ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ಜನ ಈ ಪ್ರಶ್ನಿಸುವ ಆ ಒಂದು ಮನೋಭಾವವನ್ನು ಬೆಳೆಸ್ಕೋತಿದ್ದಾರೆ. ಆದ್ರೆ ಪ್ರಶ್ನಿಸಲು ನಿಮಗೆ ಬೇಕಾಗಿರುವಂತಹದು ಒಂದು ಜ್ಞಾನ. ನೀವು ಸುಮ್ಮನೆ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಯಾಕೆಂದ್ರೆ ನಾನು ಪ್ರಶ್ನೆ ಮಾಡ್ತೀನಿ ಅಂತೇಳಿ ಏನೇನೋ ಪ್ರಶ್ನೆ ಮಾಡಿದ್ರೆ ಅದು ಅದಕ್ಕೆ ಅರ್ಥವೇ ಇರೋದಿಲ್ಲ. ಎಲ್ಲರಿಗೂ ಅಧಿಕ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆ, ಆ ವಿಷಯದ ಬಗ್ಗೆ ಮಾಹಿತಿ ಇರಬೇಕಲ್ಲ, ಅದು ಯುವಕರಲ್ಲಿ ಕೊರತೆ ಇದೆ, ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಪ್ರಶ್ನಿಸೋದು ಯಾವಾಗ

0: ನಿಮಗೆ ಆ ವಿಷಯದ ಅರಿವಿದ್ದಾಗ ಅಥವಾ ನಿಮಗೆ ಒಂದು ಸಮಸ್ಯೆಯಾದಾಗ ಅದರ ಅರಿವು ನಿಮಗಿದ್ದಾಗ ಮಾತ್ರ ಯಾರನ್ನ ಪ್ರಶ್ನಿಸಬೇಕು, ಯಾವಾಗ ಪ್ರಶ್ನಿಸಬೇಕು, ಯಾವ ರೀತಿ ಪ್ರಶ್ನಿಸಬೇಕು. ನೀವಾಗಲೇ ಹೇಳ್ತಾ ಇದ್ರಿ, ಪ್ರಜಾಸತ್ತಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಜೊತೆಗೆ ಅಹಿಂಸಾತ್ಮಕವಾಗಿ ನಾವು ಪ್ರಶ್ನೆ ಮಾಡಬೇಕು. ಯಾಕೆಂದ್ರೆ ನೋಡಿ, ಆಗ ಸ್ವತಂತ್ರ ಕಾಲದ ಈ ಅಹಿಂಸಾ ಸತ್ಯಾಗ್ರಹ ಏನಿದೆ ಅದು ಕೂಡ ಈಗ ಅಣ್ಣಾ ಹಜಾರೆ ಮೂಮೆಂಟ್ ಅಲ್ಲಿ ಇರ್ಬೋದು ಭ್ರಷ್ಟಾಚಾರದ ವಿರುದ್ಧ, ಅಥವಾ ಮೊನ್ನೆ ನೀಟ್ ಪರೀಕ್ಷೆಯ ವಿರುದ್ಧ ಆದದ್ದು, ಅಲ್ಲೂ ಕೂಡ ಸತ್ಯಾಗ್ರಹವೇ ಅತಿ ಹೆಚ್ಚು. ನೀವು ಎಷ್ಟೆಷ್ಟೋ ಕಡೆ ಗೋಲಿಬಾರಗಳಾಗಿರ್ಬೋದು, ಎಷ್ಟೆಷ್ಟೋ ಕಡೆ ಹುಡುಗರು ಬೆಂಕಿ ಹಚ್ಚಿರ್ಬೋದು, ಅವ್ಯಾವುದು ಅಲ್ಲಿ ಮುಖ್ಯ ಆಗಲೇ ಇಲ್ಲ. ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹ ಇದೆಯಲ್ಲ, ಅದು ಇಡೀ ದೇಶದ ಗಮನ ಸೆಳೆಯಿತು. ಅದ್ರ ಮುಖಾಂತರ ಒಂದಷ್ಟು ಆಯ್ತು, ಒಂದು ಸಣ್ಣ ಪುಟ್ಟ ಗಲಾಟೆಗಳು ಆಯ್ತು ಇಲ್ಲ ಅಂತಲ್ಲ. ಆದ್ರೆ ಸತ್ಯಾಗ್ರಹ ಅನ್ನೋದು ಅಂದ್ರೆ ಪ್ರಶ್ನಿಸುವುದು ಕಾನೂನಾತ್ಮಕವಾಗಿರ್ಬೇಕು, ಅಹಿಂಸಾತ್ಮಕವಾಗಿರ್ಬೇಕು, ಮತ್ತು ಜ್ಞಾನ ತಿಳುವಳಿಕೆಯ ಆಧಾರದ ಮೇಲೆ ಇರಬೇಕು. ಅದನ್ನ ನಮ್ಮ ಯುವಶಕ್ತಿ ಹೆಚ್ಚು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಅದನ್ನ ಹೊರತುಪಡಿಸಿ ಪ್ರಶ್ನೆಗಳೇ ಪ್ರಶ್ನೆಗಳಾಗ್ತಾ ಸ್ವೇಚ್ಛೆ ಆಗಬಾರದು. ಸ್ವೇಚ್ಛೆ ಮತ್ತು ಸ್ವತಂತ್ರದ ನಡುವಿನ ಗೆರೆಯನ್ನ ಅರ್ಥ ಮಾಡಿಕೊಂಡು ಯುವಶಕ್ತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಈ ದೇಶಕ್ಕೆ ಭವಿಷ್ಯ ಇದೆ. ಯುವಕರನ್ನ ಹೌದು ಒಂದಷ್ಟು ಸಣ್ಣ ದಾರಿ ತಪ್ಪೋದು ಅದೆಲ್ಲ ಇರುತ್ತೆ, ಅವರನ್ನ ಸರಿಪಡಿಸಿಕೊಂಡು ಮುಂದಿನ ನಿಟ್ಟಿನಲ್ಲಿ ನಾವು ಮಾಡಿದ್ರೆ ಈ ಯುವಶಕ್ತಿ ಈ ದೇಶಕ್ಕೆ ಬಹುದೊಡ್ಡ ಆಸ್ತಿಯಾಗುತ್ತೆ. ಯಾವಾಗ ಅವರ ಅರಿವಿನ ಪ್ರಮಾಣವನ್ನು ಹೆಚ್ಚಿಸಬೇಕು, ಆ ಅರಿವಿನ ಪ್ರಮಾಣ ನಾವು ಟ್ರಾನ್ಸ್ಫಾರ್ಮೇಶನ್ ಏನಿದೆ ಹಣ ಕೇಂದ್ರೀಕೃತ ಸಮಾಜದಲ್ಲಿ ಆರ್ಥಿಕತೆಯೇ ಮುಖ್ಯ ಉದ್ದೇಶ ಆಗಬಾರದು. ಹಣ ಇರಬೇಕು, ಆದರೆ ಹಣಕ್ಕಿಂತ ಹೆಚ್ಚಾಗಿ ಮೌಲ್ಯಗಳು, ಕರ್ತವ್ಯ ಬಹಳ ಮುಖ್ಯ ಆಗಬೇಕು. ಆಗ ಮಾತ್ರ ಈ ಯುವಶಕ್ತಿಗೆ ನಿಜವಾದ ಅರ್ಥ ಬರುತ್ತೆ. ಹಣ ಕೇಂದ್ರೀಕೃತ ಆದಾಗ ಮೌಲ್ಯಗಳು ಡಿಕ್ರೀಸ್ ಆಗುತ್ತೆ. ಆ ಬಗ್ಗೆ ಯುವಶಕ್ತಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಸ್ವತಂತ್ರದ 80ನೇ ದಿನಾಚರಣೆ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ.
1: ಸರ್, ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ದೇಶದ ಯುವಕರಲ್ಲಿ ಕಾಡ್ತಿರೋಂಥ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಮತ್ತು ದುಶ್ಚಟಗಳಿಗೆ ಬಲಿಯಾಗ್ತಿರೋದಾಗಿರ್ಬೋದು, ಇದೆಲ್ಲವೂ ಕೂಡ ದೇಶದ ಪ್ರಗತಿಗೆ ಒಂದು ಮಾರಕ ಅಂತ ನಾನು ಭಾವಿಸ್ತೀನಿ ಸರ್. ಈ ನಿಟ್ಟಿನಲ್ಲಿ ಯುವಕರು ನಿರುದ್ಯೋಗದಿಂದ ಹೊರಬರೋ ನಿಟ್ಟಿನಲ್ಲಿ ಆಗಿರ್ಬೋದು, ಅಥವಾ ದುಶ್ಚಟಗಳಿಗೆ ಬಲಿಯಾಗದಿರೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಸೂಕ್ತ ಕ್ರಮಗಳನ್ನು ವಹಿಸಿ ದೇಶದ ಪ್ರಗತಿಗೆ ಅವರು ಪಾತ್ರವನ್ನು ವಹಿಸಬೇಕಾಗಿದೆ ಸರ್?
0: ಇಲ್ಲಿ ಎರಡು ರೀತಿಯಲ್ಲಿ ಪ್ರಶ್ನೆ ಕೇಳಿದ್ದೀರಿ ನೀವು. ಒಂದು ನಿರುದ್ಯೋಗ, ಇನ್ನೊಂದು ದುಶ್ಚಟ. ಅವು ಎರಡು ವಿಭಿನ್ನವಾದದ್ದು. ಯಾಕೆಂದ್ರೆ ನಿರುದ್ಯೋಗ ಅನ್ನೋದೇನಿದೆ ಅದು ಆಗಾಗ ಯುವಕರನ್ನ ಕಾಡ್ತಾ ಇರುತ್ತೆ, ನಮ್ಮ ದೇಶನೇ ಅಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕಾಡ್ತಾ ಇರುತ್ತವೆ. ಅದು ಸಮಸ್ಯೆ, ಅದನ್ನ ಪರಿಹಾರನೂ ಇದೆ, ಅದಕ್ಕೆ ಕೆಲವು ಸರಿ ಸಮಸ್ಯೆ ಪರಿಹಾರ. ಆದ್ರೆ ದುಶ್ಚಟಗಳು ಇದೆಯಲ್ಲ, ಇದು ತುಂಬಾ ಭಿನ್ನವಾದದ್ದು. ಇದಂತೂ ತೀರಾ ಅಪಾಯಕಾರಿ. ಈ ದುಶ್ಚಟಗಳು ಅಂತಿದೆಯಲ್ಲ, ಅದು ರೀತಿಯಲ್ಲಿ ಈ ಸಮಾಜವನ್ನು ಆಕ್ರಮಿಸ್ಕೊಡ್ತಾ ಇದೆ. ಕೇವಲ ನಾವು ಮೊದಲು ಎಲ್ಲ ಹೇಳ್ತಾ ಇದ್ದಿದ್ದು ಈ ಮದ್ಯಪಾನ ಅಥವಾ ಧೂಮಪಾನ ಇವೆರಡನ್ನೇ ನಾವು, ಅಥವಾ ಜೂಜಾಟ, ಇದನ್ನಷ್ಟೇ ನಾವು ದುಶ್ಚಟಗಳು ಅಂತ ಇದ್ವಿ. ಈಗ ಆ ದುಶ್ಚಟಗಳನ್ನ ಮೀರಿ ಅದು ಕೂಡ ಎಲ್ಲೋ ಕೆಲವರು ಮಾತ್ರ ಅದನ್ನು ಮಾಡ್ತಾ ಇದ್ರು. ಈಗ ಸಮಾಜದ ಮುಖ್ಯವಾಹಿನಿಯ ಅನೇಕ ಜನ ಇದಕ್ಕೆ ಬಲಿಯಾಗಿದ್ದಾರೆ. ಅದು ಯಾವ್ಯಾವ ಹಂತಕ್ಕೆ ಹೋಗುತ್ತೆ? ಡ್ರಗ್ಸು, ನಾವೇನು ಹೇಳ್ತೀವಿ ಆ ಡ್ರಗ್ಸ್ ಅನ್ನೋದು ಇದೆಯಲ್ಲ, ಅದು ಮಾದಕ ವ್ಯಸನ ಇದೆಯಲ್ಲ, ಅದು ಆಕ್ರಮಿಸ್ಕೋತಾ ಇದೆ. ಕೇವಲ ಈ ವಸ್ತು, ಈ ಮಾದಕ ದ್ರವ್ಯಗಳು, ಧೂಮಪಾನ ಅಷ್ಟೇ ಅಲ್ಲ, ಈ ವಿಡಿಯೋ ಗೇಮ್ ಅನ್ನುವ ಮೊಬೈಲು ಅಥವಾ ಬೆಟ್ಟಿಂಗು ಈ ಥರದ್ದು, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ದುಶ್ಚಟಗಳು ಯುವಕರನ್ನ ಬಹುತೇಕ, ಅದ್ರ ಜೊತೆ ಈ ಗುಟ್ಕಾ ಅನ್ನೋದು ಬೇರೆ ಏನೇನೋ ಬಂದಿದೆಯಲ್ಲ ಈ ಥರದ್ದು, ಅಂದರೆ ದುಶ್ಚಟಗಳು ಒಂದಕ್ಕಿನ್ನ ಒಂದು, ಒಂದಕ್ಕಿನ್ನ ಇನ್ನು ವೀಲಿಂಗು, ಅದು ದುಶ್ಚಟವೇ. ಯಾಕಂದ್ರೆ ಅದು ಕೂಡ ಕಾನೂನುಬಾಹಿರ ಮತ್ತು ಅತ್ಯಂತ ಅಪಾಯಕಾರಿಯಾದದ್ದು. ಹಾಗೆ ಈ ಯುವಶಕ್ತಿ ಇದೆಯಲ್ಲ, ಅದು ದುಶ್ಚಟಗಳಿಗೆ ದಾಸರಾಗಿ ಅತ್ಯಂತ ಕೆಟ್ಟ ಪರಿಣಾಮವನ್ನು ಈ ಸಮಾಜದ ಮೇಲೆ ಬೀರ್ತಾ ಇದೆ. ಅದರಿಂದ ದುಶ್ಚಟಗಳು ಹೊರಗಡೆ ಬರಲೇಬೇಕು. ಅದು ಹೇಳ್ತಾರಲ್ಲ, ನಶೆ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಲಿಲ್ಲ ಅಂದರೆ ಈ ದೇಶಕ್ಕೆ ಭವಿಷ್ಯನೇ ಇಲ್ಲ. ಯಾಕೆಂದರೆ ಅದು ಯುದ್ಧೋಪಾದಿಯಲ್ಲಿ ನೀವು ಅದನ್ನ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ವ್ಯಾಪಕವಾಗಿ ವೇಗವಾಗಿ ಹರಡ್ತಾ ಇದೆ. ಅದು ಒಂದು ಭಾಗ. ಎರಡನೇದಾಗಿ ನಿರುದ್ಯೋಗ, ನಿರುದ್ಯೋಗ ಸಮಸ್ಯೆ ಇದೆಯಲ್ಲ, ಇದು ವ್ಯಾಪಾರೀಕರಣದಲ್ಲಿ ಸಮಾಜದಲ್ಲಿ ಆ ಥರ ಆಗುತ್ತೆ. ಯಾಕೆಂದರೆ ಈ ಬಂಡವಾಳಶಾಹಿ ವ್ಯವಸ್ಥೆ ಯಾವಾಗಲೂ ಏನು ಮಾಡುತ್ತೆ, ತನಗೆ ಅನುಕೂಲಕರವಾಗಿರುವಂಥ ಮಾರ್ಕೆಟ್ ಟೈಮಲ್ಲಿ ಉದ್ಯೋಗ ಕೊಡುತ್ತೆ, ತನಗೆ ಬೇಡ ಅನ್ನಿಸಿದಾಗ ಅದನ್ನು ಅವರಿಂದ ತೆಗೆದುಬಿಟ್ಟು ಮತ್ತೆ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿದೆ. ಇದನ್ನ ಸರ್ಕಾರ ನಿಯಂತ್ರಿಸಬೇಕು. ಯಾಕಂದ್ರೆ ಸರ್ಕಾರಿ ಉದ್ಯೋಗಿಗಳಾದ್ರೆ ಕನಿಷ್ಠ 30 ವರ್ಷನಾದ್ರೂ ಅವ್ರು ಕೆಲಸ ಮಾಡ್ತಾರೆ. ಆದ್ರೆ ಈ ಸಾಫ್ಟ್ವೇರ್ ಅವ್ರು ಇರ್ಬೋದು ಅಥವಾ ಅಮೆಝಾನ್ ಸ್ವಿಗ್ಗಿ ಅಂತವ್ರು, ಅವರೆಲ್ಲ ಹೇಗೆ ಅಂದ್ರೆ ತಮಗೆ ಅವಶ್ಯಕತೆ ಇದ್ದಾಗ ಕೆಲ್ಸಕ್ಕೆ ತಗೋತಾರೆ. ಆಗಿಲ್ಲ ಅಂದ್ರೆ ಯಾವುದೇ ನೋಟಿಸ್ ಏನು ಕೊಡೋದಿಲ್ಲ, ಅಥವಾ ನೋಟಿಸ್ ಕೊಟ್ರು ಒಂದೇ ತಿಂಗಳಲ್ಲಿ ನಿನ್ನ ಪಾಡಿಗೆ ನೀನು ಆಚೆ ಹೋಗು ಅಂತ ಹೇಳ್ಬಿಡ್ತಾರೆ. ಸೊ ಇದು ನಿರುದ್ಯೋಗ ಸಮಸ್ಯೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಅದು ಒಂದು. ಎರಡನೇದಾಗಿ ಸ್ವಯಂ ಉದ್ಯೋಗಗಳನ್ನ ಹೆಚ್ಚು ಹೆಚ್ಚು ಸೃಷ್ಟಿ ಮಾಡಬೇಕು, ರಫ್ತುಗಳನ್ನ ಪ್ರೋತ್ಸಾಹಿಸಬೇಕು, ಆಮೇಲೆ ಬದುಕನ್ನ ಸರಳವಾಗಿ ಬದುಕೋದನ್ನ ಕಲಿಸಬೇಕು. ಸಿ, ನಿರುದ್ಯೋಗ ಸಮಸ್ಯೆಗೆ ಇನ್ನೊಂದು ಕಾರಣ ಏನು ಅಂದ್ರೆ, ನಿಮಗೆ ನೀವು ನನಗೂ 50,000 ಬೇಕು ಬದುಕಕ್ಕೆ, 80,000 ಬೇಕು, 1,00,000 ಬೇಕು ಅಂತಂದಾಗ ನಿಮ್ಗೆ ನಿರುದ್ಯೋಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಸರ್ಕಾರದ ಪ್ರಕಾರನೇ ಮಿನಿಮಮ್ ವೇಜಸ್ ಏನಿದೆ ಅದನ್ನ ನಿಮ್

0: ಬದುಕು 30,000 ಆಗೋ ತರ ಒಂದು ಪ್ಲಾನ್ ಆಗಬೇಕು. ಅಂದ್ರೆ 30,000 ನನ್ನ ಬದುಕು ಬದುಕಬಹುದು, ಅಥವಾ 40,000 ಅಥವಾ 20,000. ಇದು ನಿರುದ್ಯೋಗ ಸಮಸ್ಯೆಗೆ ಬಹುದೊಡ್ಡ ಕೊಡುಗೆಯನ್ನ ಕೊಡುತ್ತೆ. ದುಡಿಯಲ್ಲ ನಾನು, 20,000 ದುಡಿಯಲ್ಲ, 30,000 ದುಡಿಯಲ್ಲ ಅಂದಾಗ ನಿರುದ್ಯೋಗಿಗಳಿಗೆ ಇದು ಒಂದು ಇದಾಗುತ್ತೆ. ಅದರಿಂದ ಸ್ವಯಂ ಉದ್ಯೋಗ ಮಾಡಬೇಕು. ರಫ್ತು ಹೆಚ್ಚಾಗಿ ಇಡೀ ವಿಶ್ವದಲ್ಲಿ ಅನೇಕರಿಗೆ ಅನೇಕ ವಸ್ತುಗಳ ಕೊರತೆ ಇದಾವೆ. ಅದು ಕೃಷಿ ವಸ್ತುಗಳಿರ್ಬೋದು, ಬೇರೆ ಬೇರೆ ಎಲ್ಲ ಇರ್ಬೋದು. ಅದನ್ನ ಒಂದು ತಂಡ, ಆಫ್ರಿಕನ್ ದೇಶಗಳಿರ್ಬೋದು, ದಕ್ಷಿಣ ಅಮೆರಿಕಾದ ಬಡ ದೇಶಗಳಿರ್ಬೋದು, ಕೆಲವು ಏಷ್ಯಾ ಕಂಟ್ರಿಯಲ್ಲಿ ಇರುವಂತಹ ಬಡ ದೇಶಗಳು, ಅಲ್ಲಿ ಏನು ವಸ್ತುಗಳ ಕೊರತೆ ಇದೆ ಅದನ್ನ ಈಗ ಚೀನಾ ನೋಡಿ ಆ ರೀತಿಯ ಮಾರುಕಟ್ಟೆಯನ್ನ ಮಾಡಿಕೊಂಡಿದೆ. ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಏನೇನು ಕೊರತೆ ಇದೆ ಅದನ್ನ ಕಡಿಮೆ ರೇಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರಿಗೆ ಕೊಡ್ತಾ ಇದೆ. ಈ ನೀತಿಯನ್ನ ಭಾರತವು ಮಾಡ್ಕೋಬೇಕು. ಯಾಕಂದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇರೋದ್ರಿಂದ ಹೆಚ್ಚು ದುಡ್ಡು ಕಾಸ್ಟ್ಲಿ ಆಗುತ್ತೆ. 10 ರೂಪಾಯಿಗೊಂದು ಬಕೆಟು, 10 ರೂಪಾಯಿಗೊಂದು ಜಗ್ಗು ಕೊಡೋದು ಚೈನೀರಿಗೆ ಸಾಧ್ಯ ಆಗುತ್ತೆ, ನಮಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನಮ್ಮಲ್ಲಿ ಭ್ರಷ್ಟಾಚಾರ ಮತ್ತು ಬೇರೆ ಬೇರೆ ಕಾನೂನುಗಳ ವ್ಯಾಪ್ತಿ ಇರೋದ್ರಿಂದ ಹೆಚ್ಚು ದುಡ್ಡು ಖರ್ಚಾಗೋಗ್ಬಿಟ್ಟು ಆ ವಸ್ತುವಿನ ಜಾಸ್ತಿ ಬೆಲೆ ಆಗ್ತಿದೆ. ಸೊ ಅಲ್ಲಿ ಒಂದು ಈ ತರದ ಅನೇಕ ಕ್ರಮಗಳನ್ನ ಕೈಗೊಂಡು ಕೆಲಸಗಳಿಗೆ ಮಿನಿಮಮ್ ವೇಜಸ್ ಅಲ್ಲೇ ಕೂಡ ಮನುಷ್ಯನ ಬದುಕು ರೂಪಿಸುವ ಒಂದು ಸಾಮಾಜಿಕ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆ ರೂಪುಗೊಂಡ್ರೆ ಖಂಡಿತವಾಗ್ಲೂ ಈ ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ತುಂಬಾ ಕಡಿಮೆ ಬರುತ್ತೆ. ಅಂದ್ರೆ ಜಗತ್ತಲ್ಲಿ ಸದಾಕಾಲ ಇರುತ್ತೆ. ಆಮೇಲೆ ನಮ್ಮ ದೇಶ ಕೃಷಿ ಆಧಾರಿತ ದೇಶ, ಸೊ ಕೃಷಿಗೆ ಹೆಚ್ಚು ಮಹತ್ವವನ್ನ ಕೊಡಬೇಕು. ಹಾಗನ್ಬಿಟ್ಟು ಕೃಷಿಯನ್ನ ಕಮರ್ಷಿಯಲೈಸ್ಡ್ ಮಾಡಿ ಕಾರ್ಪೊರೇಟ್ ಮಾಡಿ ಅಲ್ಲೂ ನಮಗೆ ಲಕ್ಷಾಂತರ ಆದಾಯ ಬರಬೇಕು ಅಂದ್ರೆ ಆಗಲ್ಲ. ಆದಾಯ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ನಿಮಗೆ ನಿರುದ್ಯೋಗ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಬರುವ ಆದಾಯದಲ್ಲಿ ಅಂದ್ರೆ ಮಿನಿಮಮ್ ವೇಜಸ್ ಅಲ್ಲಿ ಮಿನಿಮಮ್ ಹಣದಲ್ಲಿ ನಾವು ಬದುಕುವುದನ್ನ ಕಲ್ತ್ರೆ ಖಂಡಿತವಾಗ್ಲೂ ಆಗ ನಿರುದ್ಯೋಗ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ, ತೀವ್ರವಾಗಿ ಕಡಿಮೆ ಆಗುತ್ತೆ. ದುರಾಸೆಗೆ ನಾವು ಒಳಪಟ್ರೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮತ್ತು ಯುವಕರು ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ.
1: ಸರ್, ಆಗಿದ್ರೆ ನಮ್ಮ ದೇಶದ ಯುವ ಪೀಳಿಗೆ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯದ ಚೌಕಟ್ಟಿನಲ್ಲಿ ನಮ್ಮ ಹಕ್ಕು ಹಾಗೂ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ನಮ್ಮದೇ ಆದಂತಹ ಒಂದು ಕೌಶಲ್ಯ ಹಾಗೂ ಜ್ಞಾನದ ಮುಖಾಂತರ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಯುವ ಜನರು ದೇಶದ ಪ್ರಗತಿಗೆ ಹೇಗೆ ಅವರು ಪಾತ್ರಗಳನ್ನು ವಹಿಸಬೇಕು ಅನ್ನೋದು ಕುರಿತು ಕಾರ್ಯಕ್ರಮದ ಕೊನೆಯದಾಗಿ ಏನು ಸಲಹೆ ಅಥವಾ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಖಂಡಿತವಾಗ್ಲೂ ಇದನ್ನು ಸಲಹೆ ಕಿವಿ ಮಾತು ಅಂತೇನಿಲ್ಲ ಅದು. ಯಾಕೆಂದ್ರೆ ಯುವಶಕ್ತಿ ಒಂದು ದೇಶದ ನಿಜವಾದ ಆಸ್ತಿ, ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ. ಸೊ ದೇಶ ಕ್ರಮಬದ್ಧವಾಗಿ ನಿಮ್ಮ ಜೀವನ ಮಟ್ಟ ಖುಷಿಯಾಗ ಇರಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನೋದಾದ್ರೆ ಯುವಕರು ಈಗ ಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿರುವ ಶ್ರಮ ಸಂಸ್ಕೃತಿಯ ಮೇಲೆ ಡಿಪೆಂಡ್ ಆಗಬೇಕು. ಈ ದೇಶದಲ್ಲಿ ಬರೀ ಸರ್ವಿಸ್ ಓರಿಯೆಂಟೆಡ್ ಜಾಸ್ತಿ ಆಗಿದೆ. ಅಮೆಝಾನ್ ಅವ್ರು ಏನೋ ಬಂದ್ರು, ಗಾಡಿ ತಗೊಂಡೋಗು, ಅವ್ರಿಗೆ ಇದ್ಕೊಡು ಈ ತರ ಸರ್ವಿಸ್ ಓರಿಯೆಂಟೆಡ್ ಶಾಶ್ವತವಲ್ಲ. ಅಥವಾ ಸ್ವಿಗ್ಗಿ ಅವು ಇವು ಇವೆಲ್ಲ ಇದಾವಲ್ಲ, ಜೊಮ್ಯಾಟೊ ಇವೆಲ್ಲ, ಇವು ತಾತ್ಕಾಲಿಕ ಕೆಲಸಗಳು. ಯಾವುದೋ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಬೇಕಾ ಬೇಡ, ಅಥವಾ ಇನ್ನೇನೋ ಒಂದು ದುರ್ಘಟನೆ ನಡೀತು, ನಾವು ಯಾರೋ ಊಟ ಕೊಟ್ಟರು, ಅದರಲ್ಲಿ ವಿಷ ಹಾಕಿದ್ರು, ಅದರಿಂದ ಏನೋ ತೊಂದರೆ ಆಯಿತು, ಈ ಥರದ್ದಾದಾಗ ಈ ವ್ಯವಸ್ಥೆ ತಕ್ಕಂತೆ ಕುಸಿದ್ಬಿಡುತ್ತೆ. ಸೊ ಅಂದ್ರೆ ಉತ್ಪಾದನಾ ಕ್ಷೇತ್ರದಲ್ಲಿ ಯುವಕರು ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು. ಪ್ರಾಮಾಣಿಕತೆ ಮತ್ತು ದಕ್ಷತೆ ಅನ್ನೋದಿದೆಯಲ್ಲ, ಅವು ಎರಡು ಕೌಶಲ್ಯದ ಜೊತೆ, ಮೊದಲನೇದಾಗಿ ಕೌಶಲ್ಯ ಬೆಳೆಸ್ಕೊಂಡ್ರೆ ಆ ಕೌಶಲ್ಯದಿಂದ ಮಾತ್ರ ನೀವು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕತೆ ಮತ್ತು ದಕ್ಷತೆ ಇರಬೇಕು, ಜೊತೆಗೆ ದೇಶಭಕ್ತಿ ಕೂಡ. ಯಾಕೆಂದ್ರೆ ಇವತ್ತು ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅವೆಲ್ಲ ಏನಾದ್ರೂ ಒಂದಷ್ಟು ಪ್ರಗತಿಯನ್ನ ಸಾಧಿಸಿದ್ರೆ ಕಾರಣ ಆ ಹುಡುಗರು ವ್ಯಕ್ತಿಗತವಾಗಿಯೇ ದೇಶಭಕ್ತಿಯನ್ನ ಪ್ರದರ್ಶಿಸ್ತಾರೆ. ಅಂದ್ರೆ ನಾನು ಈ ದೇಶದ ಪ್ರಜೆ, ನಾನು ನನ್ನ ಕಸ ಹಾಕಬೇಕು ಅಂದ್ರೆ ಅಯ್ಯೋ ನನ್ನ ಮನೆ ಅಲ್ಲ ಬೇರೆಯವ್ರ ಮನೆ ಮುಂದೆ ಹಾಕಬೇಕು ಅಂದ್ರು, ಎಲ್ಲೋ ರಸ್ತೆಯಲ್ಲಿ ಬಿಸಾಕ್ಬೇಕು ಅಂದ್ರು, ಅಯ್ಯೋ ಇದು ನನ್ನ ದೇಶದ್ದು, ನನ್ನ ದೇಶ ಗಲೀಜಾಗುತ್ತೆ, ನನ್ನ ದೇಶದ ಮಾಡ್ತೀವಿ, ಯಾವುದೇ ಒಂದು ಪರಿಸರವನ್ನ ಉಳಿಸೋದು, ಎಲ್ಲೋ ಈಗ ಎಲ್ಲೋ ನಾವು ಪ್ರವಾಸಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಒಂದು ಬ್ಯಾಗ್ ತಗೊಂಡೋಗಿ ವಾಟರ್ ಬಾಟ್ಲನೋ ಅಥವಾ ಬೇರೆ ಕಸದನ್ನ ತಂದು ನಾವೇ ಮತ್ತೆ ಇನ್ನೆಲ್ಲ ಹಾಕೋದು, ಈ ತರದ ಒಂದು ಸಂಸ್ಕಾರ ನಡೆ ಅಥವಾ ನಾಗರಿಕ ನಡುವೆ ಅಥವಾ ಶಿಷ್ಟಾಚಾರ ಅಥವಾ ಸಿವಿಕ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ ಮುಖ್ಯವಾಗಿ ಕಲ್ತ್ಕೋಬೇಕಾಗಿದೆ ನಮ್ಮ ಯುವಕರು. ಇದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಿ, ಇದೇನಾದ್ರೂ ನಿಮಗೆ ಒಳದಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ದೇಶದ ಪ್ರಗತಿಗೆ ನಿಮ್ಮ ಕೊಡುಗೆ ಇರುತ್ತೆ. ನಿಮ್ಮ ಕೊಡುಗೆ ಅಂದಿದ ತಕ್ಷಣ ಬೇರೆ ಇನ್ನೇನೋ ಮಾಡ್ಬೇಕು, ನಾನು ಒಲಿಂಪಿಕ್ ಅಲ್ಲಿ ಗೆಲ್ಲಬೇಕು ಅಥವಾ ನಾನು ಆಸ್ಕರ್ ಅವಾರ್ಡ್ ಹಂಗಾಗೋದಿಲ್ಲ. ಯಾರೋ ಕೆಲವರು ಮಾಡ್ತಾರೆ, ಮಾಡ್ಲಿ, ಸಂತೋಷ. ಸಾಮಾನ್ಯ ಜನ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ಕೋಬೇಕು, ಅದ್ರ ಜೊತೆ ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನ ಮಾಡ್ಕೋಬೇಕು. ಇವೆಲ್ಲಕ್ಕೂ ದೇಶಭಕ್ತಿ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ, ವಿಶ್ವ ಮಾನವ ಪ್ರಜ್ಞೆ ಇಷ್ಟನ್ನ ಬೆಳೆಸ್ಕೊಂಡಾಗ ಖಂಡಿತವಾಗ್ಲೂ ಈ ದೇಶ ಮುಂದೆ ಬರುತ್ತೆ. ಇನ್ನ 20 ವರ್ಷ ಇದೆ, 100 ವರ್ಷಗಳನ್ನ ನಾವೆಲ್ಲರೂ ನೋಡ್ತೀವಿ. ಅಂತ ಸಂದರ್ಭದಲ್ಲಿ ಯುವಕರು ದಯವಿಟ್ಟು, ಯಾಕೆಂದ್ರೆ ಈಗ ನಾವು ವಯಸ್ಸಾಗಿರುತ್ತೆ, ಆದ್ರೆ ಯುವಕರು ಇದಾರಲ್ಲ, ಯುವಕರಿಗೆ ಸ್ವಾತಂತ್ರ್ಯದ 100ನೇ ವರ್ಷ ಸಂಭ್ರಮ ಮಾಡಬೇಕು ಅಂದ್ರೆ ಈ ದೇಶ ಅಭಿವೃದ್ಧಿಯ ಪಥದಲ್ಲಿರ್ಬೇಕು, ಪರಿಸರ ಉಳಿಬೇಕು, ಆರೋಗ್ಯ ಉಳಿಬೇಕು, ಶಿಕ್ಷಣ ಇದಾಗಬೇಕು, ಅದೆಲ್ಲಕ್ಕೂ ಯುವಕರ ಕೊಡುಗೆಯ ಮಹತ್ವ. ಅವರು ಅದನ್ನ ಪ್ರಜ್ಞಾಪೂರ್ವಕವಾಗಿ ಬದುಕೋದನ್ನ ಕಲ್ತ್ರೆ ಖಂಡಿತವಾಗ್ಲೂ ಈ ದೇಶ ಮುಂದುವರಿಯುತ್ತೆ.

0: ಆ ರೀತಿ ನೀವೆಲ್ಲರೂ ಕಲ್ತ್ಕೊಳ್ಳಿ ಅಂತೇಳಿ ನಾನೊಂದು ಒಂದೊಂದು ಸಣ್ಣ ಸಲಹೆಯನ್ನು ಕೊಡ್ತೀನಿ.
1: ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ. ಏನು ನಿಜವಾದ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಅಂದರೆ ಏನು, ಈ ಸಂಭ್ರಮಾಚರಣೆಯ ಹಿಂದೆ ಏನೆಲ್ಲ ಹೋರಾಟಗಳು ತ್ಯಾಗ ಬಲಿದಾನಗಳು ನಡೆದಿದೆ, ಸ್ವಾತಂತ್ರ್ಯ ದೊರೆತು ಶತಮಾನಗಳ ಸನಿಹದಲ್ಲಿ ಇದ್ದರೂ ಯುವಕರಲ್ಲಿ ಈ ಸ್ವಾತಂತ್ರ್ಯದ ಬಗ್ಗೆ ಏನೆಲ್ಲ ದೃಷ್ಟಿಕೋನಗಳನ್ನು ಒಳಗೊಂಡಿದ್ದಾರೆ, ಹಾಗೆಯೇ ಅವರು ಈ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿರುವಂಥ ಸಾಮಾಜಿಕ ಅಭಿವ್ಯಕ್ತಿ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತೇನೆ, ದೇಶದ ಪ್ರಗತಿಗೆ ಹಾಗೂ ಅವರ ಒಂದು ವೈಯಕ್ತಿಕ ಬೆಳವಣಿಗೆಗೆ ಅದನ್ನು ಬಳಸ್ಕೊಂಡು ದೇಶದ ಪ್ರಗತಿಗೂ ಕೂಡ ಅವರೊಂದು ಪೂರಕವಾದ ಒಂದು ಪಾತ್ರವನ್ನು ವಹಿಸಬಹುದು ಅನ್ನೋದು ಕುರಿತು, ಹಾಗೆಯೇ ಯುವಕರಲ್ಲಿ ಕಾಡ್ತಿರುವಂಥ ಸಮಸ್ಯೆಗಳನ್ನು ಆ ಸಮಸ್ಯೆಗಳಿಂದ ಯಾವ ರೀತಿಯೆಲ್ಲ ಹೊರಗಡೆ ಬಂದು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ನಮ್ಮ ಒಂದು ಕೌಶಲ್ಯಾಧಾರಿತ ಚಟುವಟಿಕೆಗಳನ್ನು ಮಾಡೋ ಮುಖಾಂತರ ಒಂದಷ್ಟು ಕರ್ತವ್ಯಗಳನ್ನು ನಿರ್ವಹಿಸೋ ಮುಖಾಂತರ ದೇಶದ ಪ್ರಗತಿಗಳಿಗೆ ಪಾತ್ರವನ್ನು ವಹಿಸ್ಬೋದು ಅನ್ನೋದು ಕುರಿತು ಬಹಳ ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಒಳಗೊಂಡಂತೆ ಒಂದಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ಧನ್ಯವಾದಗಳು, ನಮಸ್ಕಾರ ನಿಮಗೂ ಕೂಡ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ 80th ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವರು ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರರು ಆದಂತಹ ಬೆಂಗಳೂರಿನ ಶ್ರೀಯುತ HK ವಿವೇಕಾನಂದರವರು. ಇದಕ್ಕಿತ್ತು ಇವತ್ತಿನ ನಮ್ಮ 80th ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಪ್ರಸ್ತುತ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ ಕೇರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
3: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रुपए क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ, ಶ್ರೀಮತಿ ಪವಿತ್ರ ಕೆಎನ್ ರವರು ನಡೆಸಿಕೊಡುವ ಶ್ರಾವಣ ಮಾಸದ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜೆಗಳ ಮಹತ್ವ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಮಾನ್ಯ ಕೇಳುಗರೆ, ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು ಪವಿತ್ರ ಕೇನ್. ಇಂದು ನನ್ನೊಂದಿಗೆ ಇದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು.
1: ಧನ್ಯವಾದಗಳು. ನಿಮಗೂ ಕೂಡ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೋರುತ್ತೇನೆ.
0: ಕಳೆದ ತಿಂಗಳು ಆಷಾಢ ಮಾಸದ ವಿಶೇಷತೆಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡೆವು. ಇಂದು ಶ್ರಾವಣ ಮಾಸದ ವಿಶೇಷತೆಯ ಬಗ್ಗೆ ನಮಗೆ ತಿಳಿದಿರುವ ಮಾಹಿತಿ ಹಂಚಿಕೊಳ್ಳುತ್ತಿದ್ದೇವೆ ಅಲ್ಲವೇ? ಶ್ರಾವಣ ಮಾಸ ಎಂದಾಗ ಇದು ಹಬ್ಬಗಳ ಸಾಲು ಸಾಲು. ಆಷಾಢದಲ್ಲಿ ಮಳೆ ಬಂದು ಎಲ್ಲ ಕಡೆ ನೀರಿನಿಂದ ಕೂಡಿದ ವಾತಾವರಣ ಇರುತ್ತದೆ. ಈ ಮಾಸದಲ್ಲಿ ನಾವು ಯಾವ ಯಾವ ದೇವರನ್ನು, ಯಾವ ಯಾವ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ನಮ್ಮ ನಮ್ಮ ಬದುಕನ್ನು ಹಸನುಗೊಳಿಸಲು ಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣವೇ? ಅದಕ್ಕೆ ಮೊದಲು ಒಂದು ಹಾಡನ್ನು ನೆನಪಿಸಿಕೊಳ್ಳೋಣ. ಶ್ರಾವಣ ಬಂತು ಕಾಡಿ

0: ಶ್ರವಣ ಎಂಬ ಹಾಡನ್ನು ಪ್ರಸಿದ್ಧ ಕವಿಗಳಾದ ಶ್ರೀ ದ ರಾ ಬೇಂದ್ರೆಯವರು ರಚಿಸಿದ್ದಾರೆ. ಅದನ್ನು ಅಷ್ಟೇ ಸುಮಧುರವಾಗಿ ಡಾಕ್ಟರ್ ಸಿ ಅಶ್ವಥ್ರವರು ಹಾಡಿದ್ದಾರೆ. ಹಾಗಾಗಿ ಶ್ರಾವಣ ಮಾಸದ ಮಹತ್ವದ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಣ.
1: ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸ ಎಂದು ಕರೆಯಲಾಗಿದೆ. ಪಾರಮಾರ್ಥ ತತ್ವಧಾರಿಯನ್ನು ಶ್ರವಣ ಮಾಡಿಸುವ ಮಾಸವೇ ಶ್ರಾವಣ ಮಾಸ. ಈ ಮಾಸದಲ್ಲಿ ಬರುವ ಹಬ್ಬ ವ್ರತಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಅವರವರ ಜಾತಕದಲ್ಲಿರುವ ಗ್ರಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಕಾಲಮಾನದ ಪ್ರಕಾರ ಶ್ರಾವಣ ಮಾಸ 5ನೆಯ ಮಾಸವಾಗಿರುತ್ತದೆ. ಈ ಮಾಸದಲ್ಲಿ ಬಹುಪಾಲು ಕುಟುಂಬಗಳು ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ. ಇಂತಹ ಶ್ರಾವಣ ಮಾಸದಲ್ಲಿ ಬರುವ ವಿಶೇಷ ದಿನಗಳು ಅಂದರೆ 4 ಅಥವಾ 5 ಶ್ರಾವಣ ಶನಿವಾರಗಳು, 4 ಅಥವಾ 5 ಮಂಗಳವಾರಗಳು, ಮಂಗಳಗೌರಿ ವ್ರತ, ಶ್ರಾವಣ ಶುಕ್ಲ ಪಂಚಮಿ ಅಂದರೆ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ, ಹಾಗೂ ಅಣ್ಣ ತಂಗಿಯರ ಹಬ್ಬ, ಶ್ರಾವಣ ಶುಕ್ಲ ಷಷ್ಠಿ ದಿನದಂದು ಶಿರಿಯಾಳ ಷಷ್ಠಿ, ಶ್ರಾವಣ ಶುದ್ಧ ಸಪ್ತಮಿಯಂದು ತುಳಸಿದಾಸರ ಜಯಂತಿ, ಶ್ರಾವಣ ಹುಣ್ಣಿಮೆಯ ದಿನದಂದು ಸಂಸ್ಕೃತ ದಿನ, ಋಗ್ಗು ಹಾಗೂ ಯಜುರ್ ಉಪಾಕರ್ಮ, ರಕ್ಷಾಬಂಧನ, ಬಲರಾಮ ಜಯಂತಿ ಆಚರಣೆ, ಶ್ರಾವಣ ಹುಣ್ಣಿಮೆಯ ನಂತರ ಬರುವ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಾಚರಣೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ, ಶ್ರಾವಣ ಬಹುಳ ದ್ವಿತೀಯದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಶ್ರಾವಣ ಮಾಸದ ಕಡೆಯ ದಿನ ಮಣ್ಣೆತ್ತಿನ ಅಮಾವಾಸ್ಯೆ. ಹೀಗೆ ಈ ಎಲ್ಲ ಹಬ್ಬ ಹರಿದಿನಗಳು ಈ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು. ಈ ಹಬ್ಬಗಳನ್ನು ಒಂದೊಂದಾಗಿ ವಿವರವಾಗಿ ನೋಡೋಣ.

0: ಹೇಳಿದ ಒಂದು ಹಾಡು ಪ್ರಮುಖವಾದರೆ ಮತ್ತೊಂದು ಹಾಡು ಕೂಡ ಈ ಮಾಸದೊಂದಿಗೆ ಜೊತೆಗೂಡಿದೆ. ಆ ಹಾಡು ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಎಂಬ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶ್ರೀಮತಿ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಇದನ್ನು ಶ್ರೀ ಚಿ ಉದಯಶಂಕರ್ ರವರು ರಚಿಸಿದ್ದಾರೆ. ಈ ಹಾಡಿನಲ್ಲಿ ಶ್ರಾವಣದಲ್ಲಿ ಆಗುವ ಬದಲಾವಣೆ ಬಗ್ಗೆ ವಿವರಿಸಲಾಗಿದೆ. ಈಗ ನಾವು ಯಾವ ಹಬ್ಬದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ ತಿಳಿಯಿತೆ?
1: ನಾವು ನಾಗರ ಪಂಚಮಿ ಬಗ್ಗೆ ಮೊದಲಿಗೆ ಪ್ರಾರಂಭಿಸೋಣ. ನಾಗಾರಾಧನೆ ಸನಾತನ ಭಾರತದಲ್ಲಿ ತಲೆ ತಲೆಮಾರುಗಳಿಂದ ಆಚರಿಸಿಕೊಂಡು ಬಂದಿರುವ ಹಬ್ಬ. ಈ ಹಬ್ಬದ ವಿಶೇಷತೆಯೇ ಮನುಷ್ಯ ತನ್ನ ಪರಿಸರದಲ್ಲಿರುವ ಉಳಿದ ಜೀವಿಗಳನ್ನು ಪ್ರೀತಿಸಿ ಗೌರವಿಸಿಕೊಂಡು ಬಂದಿರುವುದಕ್ಕೆ ಶ್ರೇಷ್ಠ ಉದಾಹರಣೆ. ನಾಗಪ್ಪ ಅಥವಾ ಹಾವು ಕಡಿದರೆ ಸಾವು ನಿಶ್ಚಿತ ಎಂದು ತಿಳಿದಿದ್ದರೂ ನಾಗಾರಾಧನೆ ನಮ್ಮ ದೇಶದಲ್ಲಿ ನಡೆದು ಬಂದಿರುವ ಹಲವು ಆರಾಧನೆಗಳಲ್ಲಿ ಒಂದು. ಅಕ್ಷಯ ತೃತೀಯದ ಬದಲಿಗೆ ನಾಗರ ಪಂಚಮಿಯನ್ನು ಮಹತ್ವದ ಪರ್ವ ಎಂದು ಪರಿಗಣಿಸಲಾಗಿದೆ. ಈ ದಿನದ ಆರಾಧ್ಯ ದೈವ ನಾಗದೇವತೆ. ನಮಗೆ ತಿಳಿದಂತೆ ಅಷ್ಟನಾಗಗಳ ಹಾಗೂ ನವನಾಗರ ಹೆಸರುಗಳನ್ನು ಕೇಳಿದ್ದೇವೆ. ಅಷ್ಟನಾಗಗಳು ಎಂದಾಗ ವಾಸುಕಿ, ತಕ್ಷಕ, ಕಾಲಿಯ, ಮಣಿಭದ್ರಕ, ಐರಾವತ, ಧೃತರಾಷ್ಟ್ರ, ಕಾರ್ಕೋಟಕ, ಧನಂಜಯ ಎಂತಲೂ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧಾತೃರಾಷ್ಟ್ರ, ತಕ್ಷಕ, ಕಾಲಿಯ ಎಂದ ನವನಾಗರು ಇದ್ದಾರೆ. ಕಶ್ಯಪರ ಮಾನಸಪುತ್ರಿ ಸರ್ಪದೇವಿ ಮನಸಾದೇವಿಯನ್ನು ಪೂಜಿಸುವ ಪದ್ಧತಿ ಕೂಡ ಇದೆ. ಈ ನಾಗಾರಾಧನೆಯ ಉದ್ದೇಶವೇ ಸರ್ಪಗಳು ನಮ್ಮನ್ನು ಕಚ್ಚದಿರಲಿ, ವಿಷಬಾಧೆ ಉಂಟಾಗದಿರಲಿ, ಸಂತಾನ ಪ್ರಾಪ್ತಿಯಾಗಲಿ, ಧನಪ್ರಾಪ್ತಿಯಾಗಲಿ, ಚರ್ಮ ರೋಗಗಳು ದೂರಾಗಲಿ, ಪರಿಸರ ಕ್ಷೇಮವಾಗಿರಲಿ ಹಾಗೂ ಅಂತಿಮವಾಗಿ ಮೋಕ್ಷ ಪ್ರಾಪ್ತಿ ಉಂಟಾಗಲಿ ಎಂಬುದೇ ಮೂಲ ಉದ್ದೇಶವು. ಈ ದಿನದಂದು ಮನೆಯಲ್ಲಿ ಅಥವಾ ಹೊರಗಡೆ ನಾಗರಕಲ್ಲು ಇರುವ ಪ್ರದೇಶಗಳಲ್ಲಿ ನಾಗಶಿಲೆಗಳಿಗೆ ಕ್ಷೀರಾಭಿಷೇಕ ಮಾಡುವುದು ಹಾಗೂ ಉಪ್ಪು ಇಲ್ಲದ ತಿನಿಸುಗಳನ್ನು ನೈವೇದ್ಯಕ್ಕೆ ಇಡುವ ಕ್ರಮವಿದೆ.

0: ನಾಗರ ಪಂಚಮಿ ಹಬ್ಬದ ಮಾಹಿತಿ ಏನೆಲ್ಲ ವಿಶೇಷತೆಗಳಿದೆ ಎಂದು ತಿಳಿದಂತಾಯಿತು. ಮಾನವ ತಾನು ಬದುಕುವುದರೊಂದಿಗೆ ತನ್ನ ಸುತ್ತಲಿರುವ ಪ್ರಾಣಿ ಪಕ್ಷಿಗಳನ್ನು ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಎಂಬ ಸಂದೇಶ ಈ ಹಬ್ಬದ ಮೂಲಕ ಎಲ್ಲರಿಗೂ ತಿಳಿಯಿತು. ಇನ್ನು ಮುಂದಿನ ಹಬ್ಬ ಯಾವುದು, ಅದರ ವಿಶೇಷತೆಗಳೇನು?
1: ಮುಂದಿನದು ಸಿರಿಯಾಳ ಷಷ್ಠಿ ಎಂಬ ಹಬ್ಬ. ನಾಗರ ಪಂಚಮಿಯ ಮಾರನೆಯ ದಿನದಂದು ಬರುತ್ತದೆ. ಇದನ್ನು ಗಂಡು ಮಕ್ಕಳು ಇರುವ ತಾಯಂದಿರು ಆಚರಿಸುತ್ತಾರೆ. ಗಂಡು ಮಕ್ಕಳ ಸಂತತಿಗೆ ದೋಷವಿದ್ದರೆ, ಗಂಡು ಮಕ್ಕಳು ಹುಟ್ಟಿ ಮರಣ ಹೊಂದುತ್ತಿದ್ದರೆ ಅಂಥವರು ಸಿರಿಯಾಳ ಷಷ್ಠಿ ದಿನ ಭಕ್ತ ಸಿರಿಯಾಳನ ಪೂಜೆ ಮಾಡುವುದರಿಂದ ಗಂಡು ಮಕ್ಕಳನ್ನು ಪಡೆಯುವರು ಎಂಬ ಪ್ರತೀತಿ ಇದೆ.
0: ಸಿರಿಯಾಳ ಷಷ್ಠಿಯ ಬಗ್ಗೆ ತಿಳಿದಂತಾಯಿತು. ಮುಂದಿನ ವ್ರತ ಅಥವಾ ಹಬ್ಬ ಯಾವುದು ತಿಳಿಸಿ, ನನಗೆ ಕುತೂಹಲ ಉಂಟಾಗುತ್ತಿದೆ.
1: ಈಗ ಮರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸಿಕೊಡೋಣ. ಶ್ರಾವಣ ಮಾಸದಲ್ಲಿ ಬರುವ ಪ್ರಸಿದ್ಧ ಪರ್ವಗಳಲ್ಲಿ ಮರಮಹಾಲಕ್ಷ್ಮಿ ವ್ರತವೂ ಒಂದು. ಈ ವ್ರತವನ್ನು ಜಗನ್ಮಾತೆ ಮಹಾಲಕ್ಷ್ಮಿಯನ್ನು ಪ್ರಸನ್ನತೆಗೊಳಿಸಲು ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಆಚರಿಸುತ್ತಾ ಬಂದಿದ್ದಾರೆ. ಲಕ್ಷ್ಮಿಗೆ ಶುಕ್ರಗ್ರಹ ಅಧಿಪತಿ. ಶುಕ್ರಗ್ರಹವು ನೀಚನಾಗಿದ್ದರೆ, ಶುಕ್ರನಿಗೆ ಪಾಪಗ್ರಹಗಳ ದೃಷ್ಟಿಯಿದ್ದರೆ ಈ ವ್ರತವನ್ನು ಆಚರಿಸಿ ಶುಕ್ರನ ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ದೇವಿಯು ತನ್ನ ಭಕ್ತರನ್ನು ಅನುಗ್ರಹಿಸಲು ವರವನ್ನು ನೀಡುತ್ತಾಳೆ. ಆದುದರಿಂದ ಇವಳನ್ನು ವರಮಹಾಲಕ್ಷ್ಮಿ ಎಂದು ಪೂಜಿಸಿಕೊಂಡು ಬರಲಾಗುತ್ತಿದೆ. ಲಕ್ಷೇತಿ ಸರ್ವಂ ಸದಾ ಇತಿ ಲಕ್ಷ್ಮಿಹಿ, ಅಂದರೆ ಎಲ್ಲರನ್ನೂ ನೋಡುತ್ತಿರುತ್ತಾಳೆ ಎಂದು ಅರ್ಥೈಸಬಹುದು. ವ್ರತಾಚರಣೆ ಮಾಡುವವರು ಕಲಶವನ್ನು ಇಟ್ಟು ಷೋಡಶೋಪಚಾರ ಪೂಜೆ ಮಾಡಿ ಅಂದು ದೇವಿಯನ್ನು ಆರಾಧಿಸುತ್ತಾರೆ. ಈ ದಿನದಂದು 12 ಗ್ರಂಥಿಗಳುಳ್ಳ ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಈ ವ್ರತವನ್ನು ಆಚರಿಸುವುದರಿಂದ ಭವಿಷ್ಯೋತ್ತರ ಪುರಾಣದ ಪ್ರಯುಕ್ತ ಆಯುಷ್ಯ, ಆರೋಗ್ಯ, ಸಂತಾನ, ಐಶ್ವರ್ಯಗಳು ಲಭಿಸುತ್ತದೆ. ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಆರಾಧಿಸಲು ಪ್ರಮುಖ ಕಾರಣವೆಂದರೆ ಶುಕ್ರನಾಡಿಯು ಭ್ರೂಮಧ್ಯದ ಬಳಿ ಇರುವ ಶ್ರೀಗ್ರಂಥಿಗೆ ಸಂಬಂಧಿಸಿದೆ ಎಂಬ ತತ್ವವು. ಇವಳ ಅವತಾರಗಳಲ್ಲಿ ಭಾರ್ಗವಿ ಅವತಾರವೂ ಒಂದು. ಶುಕ್ರವಾರವನ್ನು ಭಾರ್ಗವಾಸರ ಎಂದು ಕೂಡ ಕರೆಯಲಾಗಿದೆ. ಹೀಗೆ ವರಮಹಾಲಕ್ಷ್ಮಿ ದೇವಿಯನ್ನು ಶ್ರಾವಣ ಮಾಸದ ಈ ದಿನದಂದು ಪೂಜಿಸಿ ಅವಳ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ.

0: ಬದುಕಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ದುಡ್ಡೇ ಎಲ್ಲದಕ್ಕೂ ಮೂಲ ಎಂಬಂತಾಗಿದೆ. ಹಾಗಾಗಿ ಲಕ್ಷ್ಮಿಯನ್ನು ಆರಾಧಿಸುವುದರಿಂದ ಅವಳು ನಮಗೆಲ್ಲ ಅಷ್ಟೈಶ್ವರ್ಯ ನೀಡುತ್ತಾಳೆ ಎಂದು ಪೂಜಿಸಿಕೊಂಡು ಬಂದಿದ್ದೇವೆ. ಈಗ ಮುಂದಿನ ಹಬ್ಬ ಯಾವುದು? ಈ ಶ್ರಾವಣ ಮಾಸದಲ್ಲಿ ಆಚರಿಸುವ ಇನ್ನೊಂದು ಪ್ರಮುಖ ಆಚರಣೆಯ ಬಗ್ಗೆ ತಿಳಿಸಿಕೊಡುವಿರಾ?
1: ಈ ಶ್ರಾವಣ ಮಾಸದಲ್ಲಿ ಮತ್ತೊಂದು ಋಗ್ವೇದ ಹಾಗೂ ಯಜುರ್ವೇದಿಯರು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಉಪಾಕರ್ಮವನ್ನು ಆಚರಿಸಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಈ ಹಬ್ಬದ ಆಚರಣೆಯನ್ನು ಉಪನೀತರಾದವರು ಅಂದರೆ ಯಜ್ಞೋಪವೀತವನ್ನು ಧರಿಸುವವರು ಆಚರಿಸುತ್ತಾರೆ. ತಾವು ವರ್ಷವಿಡೀ ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪನ್ನು ಆಚರಿಸಿಕೊಂಡು ಬಂದಿರುತ್ತಾರೆ. ಇದರ ಪ್ರಾಯಶ್ಚಿತ್ತಕ್ಕಾಗಿ ಹಾಗೂ ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ಳುವುದು ಈ ದಿನದ ವಿಶೇಷ. ಈ ದಿನದಂದು ವೇದಾಧ್ಯಯನವನ್ನು ಮತ್ತೆ ಪ್ರಾರಂಭಿಸುತ್ತಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಕಾಯ ವಾಚ ಮನಸ ಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಈ ಉಪಕರ್ಮ ಸಹಕಾರಿಯಾಗಿದೆ. ಇದನ್ನು ನೂಲು ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನದಂದು ಸಪ್ತ ಋಷಿಗಳನ್ನು ಋಷಿ ಪರಂಪರೆಯನ್ನು ಪೂಜಿಸುವ ದಿನವಾಗಿದೆ. ಉಪಕರ್ಮದ ಮಾರನೆಯ ದಿವಸ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರಥಮ ದಿನದಂದು ಗಾಯತ್ರಿ ಪ್ರತಿಪತ್ ಆಚರಿಸುತ್ತಾರೆ. ಈ ದಿನದಂದು ಗಾಯತ್ರಿ ದೇವಿಯನ್ನು ಪೂಜಿಸಿ ಜಪವನ್ನು ಹೋಮವನ್ನು ಆಚರಿಸುತ್ತಾರೆ. ಗಾಯತ್ರಿ ದೇವಿಯು ನಮ್ಮ ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ವರ್ಧನೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ. ಈ ಎರಡೂ ದಿನ ಹೋಮ ಹವನ ಪೂಜೆಗಳಿಂದ ಉಪಕರ್ಮ ಹಾಗೂ ಗಾಯತ್ರಿ ಪ್ರತಿಪತ್ತನ್ನು ಆಚರಿಸಿಕೊಂಡು ಬರುತ್ತಾರೆ.
0: ಉಪಕರ್ಮದೊಂದಿಗೆ ಜೊತೆ ಜೊತೆ

0: ಯಾಗಿಯೇ ಬರುವ ಮತ್ತೊಂದು ಪರ್ವ ರಕ್ಷಾಬಂಧನ. ಸೋದರನಿಗೆ ಸೋದರಿಯು ರಕ್ಷೆಯನ್ನು ಅಥವಾ ರಾಖಿಯನ್ನು ಕಟ್ಟಿ ತನ್ನ ಕ್ಷೇಮವನ್ನು ಬಯಸುವ ದಿನವಾಗಿದೆ. ಹಾಗಾಗಿ ರಕ್ಷಾಬಂಧನದ ವಿಶೇಷತೆಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡರೆ ಚೆನ್ನ ಅಲ್ಲವೇ?
1: ರಕ್ಷಾಬಂಧನ ಉತ್ಸವ ಎಂದೊಡನೆ ನಮಗೆ ಕೃಷ್ಣ ಕುಚೇಲರ ಗೆಳೆತನ, ಕೃಷ್ಣ ದ್ರೌಪದಿಯರ ಸಹೋದರತ್ವ, ರಾಮ ಶಬರಿಯರ ಭಕ್ತಿ, ಚಾಣಕ್ಯ ಚಂದ್ರಗುಪ್ತರ ಗುರು ಶಿಷ್ಯ ಸಂಬಂಧ ಮುಂತಾದವು ನಮ್ಮ ನೆನಪಿನ ಪುಟದಲ್ಲಿ ಬರುತ್ತದೆ. ಇಂತಹ ಸ್ನೇಹ ಸಾಮರಸ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕಾದ ಸಂದರ್ಭವಿದು. ನಾವು ಭಾರತೀಯರು ವಸುದೈವ ಕುಟುಂಬಕಂ ಎಂದು ಸಾರಿದವರು. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ರಾಷ್ಟ್ರ. ನಮ್ಮ ಬದುಕು ಹೇಗೆ ಇರುತ್ತದೆಯೋ ಹಾಗೆಯೇ ನಮ್ಮ ದೇಶ ಎಂಬ ಭಾವನೆ ನಮ್ಮದಾಗಬೇಕು. ಇದಕ್ಕೆ ನಾವೆಲ್ಲರೂ ಸಂಘಟಿತರಾಗಬೇಕು. ಸಂಘಟನೆಯು ಮೌಲ್ಯಾಧಾರಿತವಾಗಿರಬೇಕು. ಭಾರತ ಅತಿ ಪುರಾತನ, ನಿತ್ಯ ನೂತನ ಕೂಡ. ಈ ದೇಶದಲ್ಲಿ ಸನಾತನ ಕಾಲದಿಂದ ಮೌಲ್ಯಗಳು ರೂಪಿತಗೊಂಡಿವೆ. ಸರ್ವೇ ಜನಾಃ ಸುಖಿನೋ ಭವಂತು, ಅಂದರೆ ಎಲ್ಲರೂ ಸುಖದಿಂದಿರಲಿ ಎಂಬುದೇ ಮೂಲಮಂತ್ರ. ಮೌಲ್ಯ ಎಂದೊಡನೆ ಅದು ಪ್ರೀತಿ, ಪ್ರೇಮ, ದಯೆ, ಕರುಣೆ, ಕ್ಷಮೆ ಮುಂತಾದವುಗಳು. ಈ ಉದ್ದೇಶದಿಂದಲೇ ಮೂಡಿಬಂದ ಒಂದು ಅದ್ಭುತ ಪರಿಕಲ್ಪನೆಯೇ ರಕ್ಷಾಬಂಧನ ಉತ್ಸವ. ರಕ್ಷಾಬಂಧನದ ಉದ್ದೇಶವೇ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಾಮರಸ್ಯವನ್ನು ಉಂಟು ಮಾಡುವುದು. ಸಮಾಜದಲ್ಲಿ ಇರುವ ಎಲ್ಲರೂ ಪರಸ್ಪರ ಪ್ರೀತಿ ಸೌಹಾರ್ದದಿಂದ ಬದುಕುವುದು. ಇದಕ್ಕೆ ಇರುವ ಒಂದು ಉತ್ಸವವೇ ರಕ್ಷಾಬಂಧನ. ವ್ಯಕ್ತಿ ಕುಟುಂಬ ಸಮಾಜದಲ್ಲಿ ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸಲು ಸಂಕಲ್ಪವನ್ನು ಪುನರುಚ್ಚರಿಸುವ ಸಂಕೇತವಾದ ರಕ್ಷಾಬಂಧನ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಪುನಃ ಬಂದಿದೆ. ಪುರಾಣ ಕಾಲದಿಂದಲೂ ಪ್ರಚಲಿತವಾಗಿದ್ದ ಈ ವ್ರತ ಯಜ್ಞ ಯಾಗಾದಿಗಳಲ್ಲಿನ ಕಂಕಣ ಸತ್ಕಾರ್ಯಗಳಲ್ಲಿ ಸಂಕಲ್ಪ ಸೂತ್ರವಾಯಿತು. ವಿದೇಶಿ ಆಕ್ರಮಣ ಸಂದರ್ಭದಲ್ಲಿ ಮಾನಿನಿಯರ ಮಾನ ಕಾಪಾಡುವ ಕ್ಷಾತ್ರ ಭಾವವನ್ನು ಪುರುಷರಲ್ಲಿ ಜಾಗೃತಿಗೊಳಿಸುವ ಚಿಹ್ನೆಯಾಯಿತು. ಮುಂದೆ ಸಹೋದರ ಸಹೋದರಿಗಳ ನಡುವಿನ ಹಬ್ಬವಾಯಿತು. ಅನಂತರ ಇದು ಸಾರ್ವಜನಿಕ ಹಬ್ಬವಾಗಿ ಪರಿವರ್ತನೆಯಾಯಿತು. ರಕ್ಷಾಬಂಧನ ಉತ್ಸವದಲ್ಲಿ ಸಹೋದರ ಸಹೋದರಿಯರ ಭಾವನೆಯನ್ನು ಜಾಗೃತಗೊಳಿಸುವ ಹಬ್ಬ. ಈ ಹಬ್ಬದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ರಕ್ಷೆ ಕಟ್ಟುವ ಮೂಲಕ ಪರಸ್ಪರರ ಸುರಕ್ಷತೆಯ ಹೊಣೆಯನ್ನು ಹೊರುವುದಾಗಿದೆ. ಈ ಉತ್ಸವ ಮಹೋನ್ನತ ಹಾಗೂ ಉದಾತ್ತ ಭಾವನೆಯಿಂದ ಕೂಡಿರುವುದು. ಇದನ್ನು ಶತಮಾನಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರತಿಯೊಬ್ಬ ಸ್ತ್ರೀಗೆ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಉಂಟು ಮಾಡುವ ದಿನವೇ ರಕ್ಷಾಬಂಧನದ ದಿನ. ರಕ್ಷೆಯ ಪವಿತ್ರತೆಯನ್ನು ಉಳಿಸುವುದಕ್ಕಾಗಿ ಪ್ರಾಣ ಕೊಟ್ಟ ವೀರರು, ರಾಜ್ಯವನ್ನೇ ತ್ಯಜಿಸಿದ ಮಹನೀಯರು ಆಗಿ ಹೋಗಿದ್ದಾರೆ. ಎಲ್ಲ ಭೇದಗಳನ್ನು ಬದಿಗೊತ್ತಿ ಸಮಾಜ ಬಂಧುಗಳಾದ ನಾವೆಲ್ಲ ಒಂದೇ ಎಂಬ ಭಾವನೆ ಇಂದಿನ ಪರಿಸ್ಥಿತಿಯಲ್ಲಿ ಅತಿ ಮಹತ್ವದ್ದೆನಿಸಿದೆ. ಸಾಮೂಹಿಕ ರಕ್ಷಾಬಂಧನದ ಆಚರಣೆ ಇದಕ್ಕೆ ಪೂರಕ. ಪರಸ್ಪರ ರಕ್ಷೆ ಕಟ್ಟುವುದರ ಮೂಲಕ ಭಾರತೀಯರಾದ ನಾವೆಲ್ಲ ಪ್ರತಿಯೊಬ್ಬನ ಹಿತಕ್ಕಾಗಿ ಕಟಿಬದ್ಧರಾಗುವ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾಗಿದೆ. ಈ ದೇಶದ ನೆಲ, ಜಲ, ಸಂಸ್ಕೃತಿ, ಶ್ರದ್ಧಾಬಿಂದುಗಳ ಗೌರವವನ್ನು ಸಂರಕ್ಷಿಸುವ ಸಂಕಲ್ಪವನ್ನು ದೃಢಗೊಳಿಸಲು ಹಾಗೂ ವಿಶ್ವದಲ್ಲಿ ಶಾಂತಿ ನೆಲೆಸಲು ಈ ರಕ್ಷಾಬಂಧನ ಪೂರಕವಾಗಿದೆ.

0: ಕಲಿಯುಗದ ದೇವರು ಎಂದೇ ಖ್ಯಾತರಾದ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಸೇರಿದ ದಿನವೂ ಕೂಡ ಈ ಶ್ರಾವಣ ಮಾಸದಲ್ಲಿ ಬರುತ್ತದೆ. ಹಾಗಾಗಿ ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದರೆ ನಮ್ಮ ಕೇಳುಗರು ಸಂತಸ ಪಡುವರು ಎಂದು ನನ್ನ ನಂಬಿಕೆ.
1: ಶ್ರೀ ಮಧ್ವಾಚಾರ್ಯರ ದ್ವೈತ ಶಾಸ್ತ್ರವನ್ನು 16ನೇ ಶತಮಾನದಲ್ಲಿ ಪ್ರಚಾರಗೊಳಿಸಿದ ಪ್ರಭಾವಿ ಹಿಂದೂ ಸಂತರು ಎಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇವರ ಬೃಂದಾವನ ಇಂದಿನ ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿದೆ. ಶ್ರೀ ರಾಘವೇಂದ್ರ ಗುರುಗಳು ಭಕ್ತರ ಭೌತಿಕ ಹಾಗೂ ಆಧ್ಯಾತ್ಮಿಕ ನೆಮ್ಮದಿಗೆ ಕಾರಣೀಭೂತರಾಗಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಂಬಲಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಜೀವ ಸಮಾಧಿ ಹೊಂದಿರುವ ವಿಷಯ ಎಲ್ಲ ಭಕ್ತರಿಗೂ ತಿಳಿದಿರುವ ಸಂಗತಿ. ಇವರು ಸಹಸ್ರಾರು ಲಕ್ಷಾಂತರ ಭಕ್ತರ ಸಂಜೀವಿನಿಯಾಗಿದ್ದಾರೆ. ಇವರನ್ನು ಹರಸಿ ಬಂದವರಿಗೆ

ಅನುಗ್ರಹ ನೀಡಿದ್ದಾರೆ. ಇಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮಿ, ಬಿದಿಗೆ ಹಾಗೂ ತದಿಗೆ ಎಂದು ಮೂರು ದಿನಗಳ ಕಾಲ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆಯೊಂದಿಗೆ ವಿಶೇಷವಾಗಿ ಮಂತ್ರಾಲಯದಲ್ಲಿ ಉಳಿದಂತೆ ಎಲ್ಲ ನಗರ ಗ್ರಾಮ ಪ್ರದೇಶಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ.

0: ಇನ್ನು ಸುಮಂಗಲಿಯರು, ಅದರಲ್ಲೂ ವಿಶೇಷವಾಗಿ ನೂತನವಾಗಿ ವಿವಾಹಿತರು, ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಮಂಗಳಗೌರಿ ವ್ರತವನ್ನು ಆಚರಿಸಿಕೊಂಡು ಬರುತ್ತಾರೆ. ಹಾಗಾಗಿ ಮಂಗಳಗೌರಿ ವ್ರತದ ಹಿನ್ನೆಲೆ ಮಹಿಮೆಯನ್ನು ತಿಳಿಸಿಕೊಟ್ಟರೆ ನಮಗೆ ಮತ್ತಷ್ಟು ಮಾಹಿತಿ ದೊರೆಯುತ್ತದೆ.
1: ಶ್ರಾವಣ ಮಾಸದಲ್ಲಿ ಬರುವ 4 ಅಥವಾ 5 ಮಂಗಳವಾರದಂದು ಮಂಗಳಗೌರಿ ವ್ರತವನ್ನು ನೂತನವಾಗಿ ವಿವಾಹಿತರಾದ ಸುಮಂಗಲಿಯರು ಆಚರಿಸುವುದು ವಾಡಿಕೆ. ಈ ವ್ರತವನ್ನು 5 ವರ್ಷಗಳ ಕಾಲ ಆಚರಿಸಿ ಅನಂತರ ಉದ್ಯಾಪನೆಯನ್ನು ಮಾಡಿ ತನ್ನ ತಾಯಿಗೆ ಬಾಗಿನ ಕೊಡುವುದು ವಿಶೇಷವೇ ಸರಿ. ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಶಿವನ ಪತ್ನಿ ಗೌರಿಯನ್ನು ಆರಾಧಿಸುವುದು ವಿಶೇಷ. ಈ ದಿನ ಮಂಗಳ ಸ್ನಾನ ಮಾಡಿ ಮಂಗಳಗೌರಿಯ ಕಲಶ, ವಿಗ್ರಹ, ಚಿತ್ರಪಟವನ್ನು ಇಟ್ಟು ಷೋಡಶೋಪಚಾರ ಪೂಜೆ ಮಾಡಬೇಕು. ಅನಂತರ ಈ ವ್ರತದ ಹಿನ್ನೆಲೆಯ ಕಥೆಯನ್ನು ಓದುತ್ತಾ ಕೇಳುತ್ತಾ 16 ಅಕ್ಕಿ ಅಥವಾ ಗೋಧಿ ಹಿಟ್ಟಿನ ತಂಬಿಟ್ಟನ್ನು ಮಾಡಿ ಅದರಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಅದರಿಂದ ಬರುವ ಕಾಡಿಗೆಯನ್ನು ಧರಿಸಬೇಕು. ಇದನ್ನು ಇನ್ನಿತರ ಸುಮಂಗಲಿಯರಿಗೆ ತಾಂಬೂಲ ರೀತಿಯಲ್ಲಿ ಕೊಡಬೇಕು. ಕುಂಕುಮಾಗರ್ ಲಿಪ್ತಾಂಗ ಸರ್ವಾಭರಣ ಭೂಷಿತಂ ನೀಲಕಂಠ ಪ್ರಿಯಾಂ ಗೌರಿಂ ವಂದೇಹಂ ಮಂಗಳಾಂಗ್ವಯಂ ಎಂದು ಈ ಮಂತ್ರವನ್ನು ಈ ವ್ರತದ ಪ್ರಕಾರ ತನ್ನ ಗಂಡನ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಲು ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಿ ತಮ್ಮ ದಾಂಪತ್ಯ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಪಡೆದರು ಎಂದು ತಿಳಿದಿದೆ.
0: ಶ್ರಾವಣ ಸೋಮವಾರ ಹಾಗೂ ಶನಿವಾರಗಳಂದು ಕೂಡ ವಿಶೇಷ ಎಂದು ತಿಳಿದಿದ್ದೇವೆ. ಈ ಎರಡೂ ದಿನಗಳ ಬಗ್ಗೆ ಬೆಳಕು ಚೆಲ್ಲಬೇಕೆಂದು ನನ್ನ ಮನವಿ.
1: ಶ್ರಾವಣ ಮಾಸದ ಸೋಮವಾರಗಳು ಶಿವನನ್ನು ಆರಾಧಿಸುವುದು ಚಾಲ್ತಿಯಲ್ಲಿದೆ. ಶ್ರಾವಣ ಮಾಸವು ಶಿವನಿಗೂ ಕೂಡ ಶ್ರೇಷ್ಠವಾದ ಮಾಸವು. ದೇವತೆಗಳು ಹಾಗೂ ದಾನವರು ಅಮೃತಕ್ಕೋಸ್ಕರ ಸಮುದ್ರ ಮಥನ ಮಾಡುವಾಗ 14 ಅನರ್ಘ್ಯ ರತ್ನಗಳು ಹೊರಬಂದವು. ಅದರೊಂದಿಗೆ ಹೊರಬಂದ ಕಾರ್ಕೋಟಕ ವಿಷವನ್ನು ಯಾರು ಸೇವಿಸುತ್ತಾರೆ ಎಂದಾಗ ಶಿವನು ಮುಂದೆ ಬಂದು ಸೇವನೆ ಮಾಡಿದನು. ಇದನ್ನು ಕಂಡ ಪಾರ್ವತಿಯು ಆ ವಿಷವು ಶಿವನ ಕಂಠದಲ್ಲಿಯೇ ಉಳಿಯುವಂತೆ ಮಾಡಿದಳು ಈ ಮಾಸದಲ್ಲಿ. ಹಾಗಾಗಿ ಶಿವನನ್ನು ವಿಷಕಂಠ, ನೀಲಕಂಠ ಎಂದೂ ಕರೆಯಲಾಗಿದೆ. ಶ್ರಾವಣ ಮಾಸದ ಶನಿವಾರಗಳಂದು ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾರೆ. ವಿಷ್ಣುವಿಗೆ ಸಂಬಂಧಪಟ್ಟ ಎಲ್ಲ ಮಂದಿರಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ ಇರುತ್ತದೆ. ಅಲ್ಲದೆ ಶನಿದೇವರ ಪೂಜೆಯನ್ನು ಮಾಡಿ ಕಥೆಯನ್ನು ಕೇಳುವವರು ಕೂಡ ಇದ್ದಾರೆ. ಕೆಲವರು ವೆಂಕಟರಮಣನ ಒಕ್ಕಲಿನವರು ಪಡಿಬೇಡುವ ಪದ್ಧತಿ ಕೂಡ ಇದೆ. ಈ ದಿನದಂದು ಅಕ್ಕಪಕ್ಕದ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅದರಿಂದಲೇ ಅದನ್ನು ಪ್ರಸಾದವಾಗಿ ಬಳಸುತ್ತಾರೆ. ಈ ಆಚರಣೆಯ ಹಿನ್ನೆಲೆಯನ್ನು ನೋಡಿದಾಗ ನಾವು ಎಷ್ಟೇ ಶ್ರೀಮಂತರಾದರೂ ಪಡಿ ಕೇಳುವುದರಿಂದ ನಮ್ಮಲ್ಲಿನ ಅಹಮಿಕೆ ದೂರವಾಗುತ್ತದೆ, ಕೋಪ ತಾಪ ಇಲ್ಲವಾಗುತ್ತದೆ, ನಮ್ಮಲ್ಲಿನ ಗುಣದೋಷಗಳು ನಿವಾರಣೆಯಾಗುತ್ತದೆ.

0: ಅವನಿಗೆ ಹಲವಾರು ವಿಷಯಗಳು ತಿಳಿದಂತಾಯಿತು. ಆದರೂ ಇನ್ನೂ ಒಂದಷ್ಟು ಮಾಹಿತಿ ಇರಬಹುದು ಎಂದು ನನ್ನ ಅನಿಸಿಕೆ. ಕಾರಣ, ಇದೇ ಮಾಸದಲ್ಲಿ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಶ್ರೀ ಕೃಷ್ಣನ ಪೂಜೆ ಕೂಡ ಸಾಗುತ್ತದೆ. ಹಾಗಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ವಿಷಯವನ್ನು ಹಂಚಿಕೊಳ್ಳಬೇಕೆಂದು ಕೋರುತ್ತೇನೆ.
1: ಯಾವಾಗ ಯಾವಾಗ ಧರ್ಮದ ಅವನತಿ ಉಂಟಾಗುತ್ತದೆಯೋ ಆ ಸಂದರ್ಭದಲ್ಲಿ ಭಗವಂತನ ಯಾವುದಾದರೂ ಒಂದು ರೂಪದಲ್ಲಿ ಜನಿಸಿ ಧರ್ಮವನ್ನು ರಕ್ಷಿಸುತ್ತಾನೆ ಎಂದು ನಂಬಿರುವವರು ನಾವು. ಅಂತೆಯೇ ವಿಷ್ಣುವಿನ 10 ಅವತಾರಗಳಲ್ಲಿ 8ನೇ ಅವತಾರವಾಗಿ ಶ್ರೀಕೃಷ್ಣನು ಜನಿಸಿದನು. ಶ್ರೀಕೃಷ್ಣನು ಶ್ರಾವಣ ಮಾಸದ ಅಷ್ಟಮಿಯಂದು ರೋಹಿಣಿ ನಕ್ಷತ್ರದ ದಿನದಂದು ಜನಿಸಿದನು. ಶ್ರೀಕೃಷ್ಣನ ಜನನದ ಬಗ್ಗೆ, ಅವನ ಲೀಲೆಯ ಬಗ್ಗೆ ನಮ್ಮ ಎಲ್ಲ ಕೇಳುಗರು ಚೆನ್ನಾಗಿ ಬಲ್ಲರು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೇಳದೆ ಈ ದಿನದ ವಿಶೇಷವನ್ನು ಹಂಚಿಕೊಳ್ಳುತ್ತೇನೆ.

ಧರ್ಮವನ್ನು ನಾಶ ಮಾಡಿ ಭಕ್ತಿ ಪ್ರೀತಿಯನ್ನು ಸ್ಥಾಪಿಸಿದವನು ಶ್ರೀಕೃಷ್ಣ. ದುಷ್ಟ ಶಿಕ್ಷಣ ಶಿಷ್ಟರಕ್ಷಣ ಎಂಬ ಸಂದೇಶವನ್ನು ಜಗತ್ತಿಗೆ ಸಾರಿದವನು ಶ್ರೀಕೃಷ್ಣ. ಶ್ರೀಕೃಷ್ಣನ ಜನನ ಜೀವನದ ಬಗ್ಗೆ ನಾವು ಮಹಾಭಾರತ ಹಾಗೂ ಭಾಗವತದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಮಹಾಭಾರತ ಯುದ್ಧದ ಅಂಗಳದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ಮಾಡಿದವನು ಶ್ರೀಕೃಷ್ಣ. ನಾವು ದ್ವಂದ್ವದಲ್ಲಿದ್ದಾಗ, ನಮಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ಜಿಜ್ಞಾಸೆ ಉಂಟಾದಾಗ ಶ್ರೀಕೃಷ್ಣನು ತಿಳಿಸಿಕೊಟ್ಟ ಭಗವದ್ಗೀತೆಯನ್ನು ಓದಿದರೆ ನಮಗೆ ಉತ್ತರ ದೊರಕುತ್ತದೆ. ಶ್ರೀಕೃಷ್ಣನನ್ನು ಮೊಟ್ಟ ಮೊದಲ ತತ್ವಜ್ಞಾನಿ ಎಂದು ವಿಶ್ವದಾದ್ಯಂತ ಇರುವ ವೈದ್ಯರು ತತ್ವಜ್ಞಾನಿಗಳು ಒಪ್ಪಿದ್ದಾರೆ.

0: ಮಾಸದಲ್ಲಿ ಹಲವು ಹಬ್ಬಗಳು ವ್ರತಗಳು ಬಂದಿದೆ. ಇನ್ನು ಯಾವುದಾದರೂ ಆಚರಣೆಯ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸುವುದಿದ್ದರೆ ತಿಳಿಸಿ. ಹೆಚ್ಚಿನ ಆಸಕ್ತಿ ಇರುವವರು ಅದರ ಬಗ್ಗೆ ಗಮನ ಹರಿಸುತ್ತಾರೆ.
1: ಈ ಶ್ರಾವಣ ಮಾಸದಲ್ಲಿ ಬರುವ ಎರಡು ಏಕಾದಶಿಯನ್ನು ಈ ರೀತಿಯಲ್ಲಿ ಕರೆಯಲಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು, ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಅಜ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಇದೇ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಎಂದು ಕೆಲವರು, ದ್ವಾದಶಿ ಎಂದು ಕೆಲವರು ಹೇಳಿದ್ದಾರೆ. ಈ ದಿನದಂದು ವಿಷ್ಣುವಿನ ದಶಾವತಾರದ ಹತ್ತನೆಯ ಹಾಗೂ ಅಂತಿಮ ಅವತಾರವಾದ ಶ್ರೀ ಕಲ್ಕಿಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕಲಿಯುಗದಲ್ಲಿ ಉಂಟಾಗುತ್ತಿರುವ ಅಧರ್ಮ ಮತ್ತು ದುಷ್ಟತನವನ್ನು ನಾಶ ಮಾಡಲು ಭಗವಾನ್ ಕಲ್ಕಿಯ ರೂಪದಲ್ಲಿ ವಿಷ್ಣುವು ಬರುತ್ತಾನೆ ಎಂದು ನಂಬಿದೆ. ಹೀಗೆ ನಮ್ಮ ದೇಶದಲ್ಲಿ ಹಲವಾರು ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬರಲಾಗಿದೆ.
0: ಹಾಗಾದರೆ ಈ ಶ್ರಾವಣ ಮಾಸದಲ್ಲಿ ಎಷ್ಟೊಂದು ಹಬ್ಬಗಳು ಬರುತ್ತದೆ ಎಂದು ತಿಳಿಯಿತು. ಈ ಹಬ್ಬಗಳನ್ನು ಆಚರಿಸುವ ಬಗ್ಗೆ, ಪೂಜೆಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡವು. ಇದು ನಮ್ಮ ಕೇಳುಗರಿಗೂ ಹಲವು ಮಾಹಿತಿ ದೊರಕಿದೆ ಎಂದು ನಂಬಿದ್ದೇನೆ. ಹಾಗಾಗಿ ನಾವು ಈ ಸಂದರ್ಶನವನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ.
1: ಈ ಸಂದರ್ಶನದಲ್ಲಿ ನೀವು ಕೇಳಿದ ಒಳ್ಳೆಯ ಪ್ರಶ್ನೆಗಳ ಮೂಲಕ ನನಗೂ ಈ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸಲು ಅವಕಾಶವಾಯಿತು. ಇನ್ನೂ ಅನೇಕ ವಿಷಯಗಳು ನಮಗೂ ತಿಳಿದಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ನಮಗೆ ತಿಳಿದ ಇಂತಹ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳೋಣ. ಈ ಸಂದರ್ಶನದಲ್ಲಿ ಹಲವು ಮಾಹಿತಿ ತಿಳಿಯಿತು ಎಂದಾದರೆ ನಮ್ಮ ಕೇಳುಗರು ತಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸುತ್ತಾ, ಸಂದರ್ಶನ ನಡೆಸಿದ ನಿಮಗೂ ಕೇಳಿದ ಎಲ್ಲ ಕೇಳುಗರಿಗೂ ಜನಧ್ವನಿಯ ಆಡಳಿತ ಮಂಡಳಿ ಹಾಗೂ ಇಡೀ ತಂಡಕ್ಕೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.
0: ಧನ್ಯವಾದಗಳು.

0: ಪ್ರಿಯ ಕೇಳುಗರೇ, ಇದುವರೆಗೂ ಶ್ರೀಮತಿ ಪವಿತ್ರ ಕೆಎನ್ ರವರು ನಡೆಸಿಕೊಟ್ಟ ಶ್ರಾವಣ ಮಾಸದ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜೆಗಳ ಮಹತ್ವ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ರವರ ಜೊತೆಗಿನ ಶ್ರಾವಣ ಮಾಸದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೇ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
0: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್,

0: ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
0: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.